0: வந்தே மாதரம்.
1: மலய ஜீதலா ஷஸ்யஷாமலா மாதரம் மலய ஜீதலா ஷஸ்யஷாம.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ ಜ್ಯೇಷ್ಠ ಮಾಸದ 23ನೇ ದಿನ ಅಂದರೆ 2026ನೇ ಇಸ್ವಿ ಜೂನ್ ತಿಂಗಳ 13ನೇ ತಾರೀಕು ಶನಿವಾರ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ತರಂಗಾಂತರ 444.44 ಮೀಟರ್ಗಳು ಅಥವಾ 675 ಕಿಲೋ ಹರ್ಟ್ಸ್ ಹಾಗೂ FM ಕಂಪನಾಂಕ 103.5 ಮೆಗಾಹರ್ಟ್ಸ್ ಮತ್ತು 101.4 ಮೆಗಾಹರ್ಟ್ಸ್ಗಳಲ್ಲಿ ಈಗ ವೇಳೆ 5:58:45. ಒಗಟೆಯೇನ್ ಈ ಸೃಷ್ಟಿ, ಬಾಳಿನರ್ಥವೇನ್ ಅದೇನು, ಬಗೆದು ಬಿಡಿಸುವಾರು ಸೂಜಿಗವನ್ನಿದನು, ಜಗವ ನಿರವಿಸಿದೆ ಕೈಯೊಂದು ಆದೊಡಿಕ್ಕಿದ್ದ ಬಗೆ ಬಗೆ ಜೀವಗತಿ ಮಂಕುತಿಮ್ಮ. ಈ ಸೃಷ್ಟಿ ಒಂದು ಒಗಟೆ, ಈ ಬಾಳಿನ ಅರ್ಥವೇನು, ಈ ಆಶ್ಚರ್ಯವನ್ನು ತಿಳಿದು ಬಿಡಿಸುವಾರು ಜಗತ್ತನ್ನು ನಿರ್ಮಿಸಿದ ಒಂದೇ ಆಗಿದ್ದರೆ ಬೇರೆ ಬೇರೆಯಾದ ಜೀವಗತಿಗಳು ಏಕಿರಬೇಕಿತ್ತು. ಇದು ಡಿವಿಜಿ

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಸ್ಟುಡಿಯೋ ಸಮಯ 6:10 ನಿಲಯದಿಂದ ಪ್ರಸಾರವಾಗುವ ಇಂದಿನ ಕಾರ್ಯಕ್ರಮಗಳ ವಿವರಣೆ. ನಮ್ಮ ನಿಲಯದಿಂದ ಈ ಬೆಳಗ್ಗೆ 6:10 ಗೀತಾರಾಧನ ಭಕ್ತಿಗೀತೆಗಳ ಕಾರ್ಯಕ್ರಮ, 6:35 ಡಾಕ್ಟರ್ ಗುರುರಾಜ್ ಕರ್ಜೆಯವರಿಂದ ಕಥನಗಳ ಕಾರ್ಯಕ್ರಮ ಕರುಣಾಳು ಬಾಬಳಿಕೆ, 6:40 ನೇಗಿಲು ಮಿಡಿತ, ಕಾಫಿ ಬೆಳೆಗಳಲ್ಲಿ ತಳಿಗಳು ಈ ಕುರಿತು ಕೊಪ್ಪದ ಹಿರಿಯ ಸಂಪರ್ಕ ಅಧಿಕಾರಿ ಕಚೇರಿಯ ವಿಸ್ತರಣ ನಿರೀಕ್ಷಕರಾದ ಶ್ರೀ ಮಂಜುನಾಥ್ ಎಸ್ಟಿ ಅವರಿಂದ ಮಾಹಿತಿ. 6:45 ಹೆಲ್ತ್ ಹಿಂಟ್ಸ್ ಆರೋಗ್ಯ ಸೂತ್ರ, ಇದರಲ್ಲಿ ಓಂಕಾರದ ಮಹತ್ವ ಕುರಿತು ಮಾಹಿತಿ ನೀಡುತ್ತಾರೆ ಗೋಪಾಲ್ ಕೃಷ್ಣ ಹೆಗಡೆ. 6:50 ಸುದ್ದಿ ಮಿಂಚು. ದಾವಣಗೆರೆ ಜಿಲ್ಲೆಯ ಪ್ರವಾಸಿ ತಾಣಗಳ ಪರಿಚಯಾತ್ಮಕ ಕಾರ್ಯಕ್ರಮ, ಇದರಲ್ಲಿ ತೀರ್ಥರಾಮೇಶ್ವರ ಹಾಗೂ ಕರಡಿಗುಡ್ಡ ಕುರಿತು ಎಂಎನ್ ಸುಂದರರಾಜ್ ಅವರಿಂದ ಮಾಹಿತಿ. 7:45 ಚಿತ್ರಗೀತೆಗಳು, 8:30 ಯುವ ಸಾಧಕರೊಂದಿಗೆ ನೇರ ಫೋನ್ ಔಟ್ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಯುವ ಸಾಧಕರಾದ ಡಾಕ್ಟರ್ ಭೀಮರಾಜ್. 9:05 ಮಿಕ್ಸ್ ಮೆಲೋಡಿ, 9:35 ಭಾವಗೀತೆಗಳು, 10:00 ಹಾಡು ಮಾತಾಡು. ಶನಿವಾರದ ವಿಶೇಷತೆ ವಿಜ್ಞಾನ ರಸಪ್ರಶ್ನೆ ಕಾರ್ಯಕ್ರಮ. ನಾವು ಕೇಳುವ ಪ್ರಶ್ನೆಗೆ ನಮ್ಮ ವಾಟ್ಸಪ್ ಸಂಖ್ಯೆಯಾದ 9485752206 ತಾವು ಸಂದೇಶವನ್ನು ಕಳುಹಿಸುವುದರ ಮೂಲಕ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. 11:00 ವಿಷಯ ನಮ್ಮದು, ಮಾಹಿತಿ ನಿಮ್ಮದು. ಇದಿನ ವಿಷಯ ಸಾಹಸ. ನೀವು ಯಾವುದಾದರೂ ಸಾಹಸ ಮಾಡಿದರೆ ಅದರ ಬಗ್ಗೆ ನಮಗೆ ಕರೆ ಮಾಡೋದ್ರ ಮೂಲಕ ವಿಚಾರವನ್ನು ಹಂಚಿಕೊಳ್ಳಬಹುದು. ನಮ್ಮ ದೂರವಾಣಿ ಸಂಖ್ಯೆ ಹೀಗಿದೆ, 200074. 11:30 ಸೇವಾ ಮಾಹಿತಿ. 11:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚನ್ನಗಿರಿ ತಾಲೂಕು ಹೊದಿಗೆರೆಯ ಶ್ರೀಮತಿ ಲಕ್ಷ್ಮಮ್ಮ ಮತ್ತು ಸಂಘಟಕರಿಂದ ಸೋಬಾನೆ ಪದಗಳು. ಮಧ್ಯಾಹ್ನ 1:20 ಚಿತ್ರಗೀತೆಗಳು, 2:40 ಭಾವಗೀತೆಗಳು, 3:00 ಚಾಟ್ ಶೋ, 4:00 ಮಿಕ್ಸ್ ಮೆಲೋಡಿ, ಸಂಜೆ ಪ್ರಸಾರದಲ್ಲಿ 5:00 ಚಿತ್ರಗೀತೆಗಳು, 6:00 ಸೇವಾ ಮಾಹಿತಿ, 6:51 ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಮಹಿಳಾ ಸಬಲೀಕರಣ ಈ ಕುರಿತು ತರೀಕೆರೆಯ ವಿಕಸನ ಸ್ವಯಂ ಸೇವಾ ಸಂಘದ ಕಾರ್ಯನಿರ್ವಹಣಾಧಿಕಾರಿ ಹಾಗೂ ವಕೀಲರಾದ ವಿಭಾ ವರ್ಗೀಸ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಡಾಕ್ಟರ್ ಎಸ್ಎಂ ಸುಧಾಕರ್. ನಂತರ ಕೃಷಿ ಉಳಿಸಿ ಅಭಿಯಾನದ ಮಾಹಿತಿ ಪ್ರಸಾರವಾಗಲಿದೆ. 8:35 ಚಿತ್ರಗೀತೆಗಳು, 9:15 ಭಾವಗೀತೆಗಳು. ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಬೆಳಿಗ್ಗೆ 6:30 ಚಿಂತನ ಎಫ್ಎಸ್ ಕಲ್ಲಪ್ಪ ಮಠ ಅವರಿಂದ. ಮಧ್ಯಾಹ್ನದ ಪ್ರಸಾರದಲ್ಲಿ 12:05 ವನಿತಾ ವಿಹಾರ ಮಹಿಳೆಯರಿಗೆ ಕಾರ್ಯಕ್ರಮದಲ್ಲಿ ಪರಿಸರದ ಅಳಿವು ಉಳಿವು ಕುರಿತು ಭೂದೃಶ್ಯ ವಿನ್ಯಾಸಕ್ಕೆ ಶ್ರೀಮತಿ ಯಶವಂತಿ ವೈವಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಡಾಕ್ಟರ್ ಸೌಮ್ಯ ಕೆ ಮಂಜುನಾಥ್. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಕಂಡುಬರುವ ಸಾಮಾನ್ಯ ಆರೋಗ್ಯ ಸಮಸ್ಯೆಗಳು ಹಾಗೂ ಆಯುರ್ವೇದದ ಪರಿಹಾರಗಳು ಈ ಕುರಿತು ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಆಯುರ್ವೇದ ತಜ್ಞರಾದ ಡಾಕ್ಟರ್ ಲಲಿತಾ ಶೆಟ್ಟಿ ಅವರೊಂದಿಗೆ ಸಂದರ್ಶನ. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ. ಸಂಜೆ ಪ್ರಸಾರದಲ್ಲಿ 6:30 ವಿಜ್ಞಾನ ಮುನ್ನಡೆ, 7:45 ಸಮಾಚಾರ ದರ್ಶನ, ವಾರದ ವಾರ್ತಾ ಚಿತ್ರ, 9:30 ಯುವವಾಣಿ, 10:00 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ. ಇದುವರೆಗೂ ನಿಲಯದಿಂದ ಪ್ರಸಾರವಾಗುವ ಇಂದಿನ ಕಾರ್ಯಕ್ರಮಗಳ ವಿವರಣೆ ಕೇಳಿದ್ರಿ. ಈ ವಿವರಣೆಯನ್ನು ಆಕಾಶವಾಣಿ ಭದ್ರಾವತಿ ಫೇಸ್ಬುಕ್ ಅಕೌಂಟಲ್ಲೂ ಸಹ ನೋಡಬಹುದು. ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 6:05 ಆಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ಆತ್ಮೀಯ ಶ್ರೋತೃಗಳಿಗೆಲ್ಲ ಗೀತಾರಾಧನ ಕಾರ್ಯಕ್ರಮಕ್ಕೆ ಸ್ವಾಗತ. ಶುಭ ಸುಪ್ರಭಾತ. ನಮ್ಮ ಪಂಚಾಂಗದ ಪ್ರಕಾರ ಶ್ರೀ ಶಾಲಿವಹನಿಷಿಕೆ 1948 ಪರಾಭಾವನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಅಧಿಕ ಜ್ಯೇಷ್ಠ ಕೃಷ್ಣಪಕ್ಷ ತ್ರಯೋದಶಿ ಶನಿವಾರ ಕೃತಿಕ ನಕ್ಷತ್ರ ಸುಕರ್ಮಯೋಗ ಗರ್ಜ ಮತ್ತು ವಿಷ್ಟ ಕರ್ಣವಾಗಿದೆ. ಸ್ನೇಹಿತರ ದಿನ ಗೀತಾರಾಧನ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾದ ದೇವಾಲಯವನ್ನು ಪರಿಚಯ ಮಾಡಿಕೊಡ್ತಾ ಇದ್ದೇನೆ. ಆ ದೇವಾಲಯ ತುಂಬ ವೈಶಿಷ್ಟ್ಯದಿಂದ ಕೂಡಿದೆ. ಯಾವುದು ಆ ದೇವಾಲಯ ಇರಬಹುದು ಎಂಬ ಕುತೂಹಲವನ್ನು ನಿಮಗೆ ಬಿಡ್ತಾ ಈಗ ಕೇಳೋಣ ಒಂದು ಇಂಪಾದ ಭಕ್ತಿಗೀತೆಯನ್ನು ವಿದ್ಯಾಭೂಷಣರ ಧ್ವನಿಯಲ್ಲಿಯೇ.

ಕೆಳಗರಿಂದಿನ ಗೀತಾರಾಧನಾ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾದ ದೇವಾಲಯವನ್ನು ಪರಿಚಯ ಮಾಡಿಕೊಡ್ತೀನಿ ಅಂತ ಹೇಳಿದ್ದೆ. ಖಂಡಿತ ಸ್ನೇಹಿತರೆ, ತುಮಕೂರು ಜಿಲ್ಲೆಯ ತುಮಕೂರು ತಾಲೂಕಿನಲ್ಲಿರುವಂತಹ ಶೆಟ್ಟಿಹಳ್ಳಿಯ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯ. ಇದರ ಮೌಖಿಕ ಪುರಾಣದ ಪ್ರಕಾರವಾಗಿ ಈ ದೇವಾಲಯವು ಸಾಂಪ್ರದಾಯಿಕವಾಗಿ ಸ್ಥಳ ಪುರಾಣದ ಪ್ರಕಾರ ಹೀಗೆ ಹೇಳ್ತದೆ. ಮಹಾಭಾರತದ ಅವಧಿಯ ಸಂಬಂಧವನ್ನು ಇದು ಹೊಂದಿದೆ. ರಾಜ ಜನಮೇಜಯನು ಪವಿತ್ರ ಯಜ್ಞವನ್ನು ನಡೆಸುವ ಮೊದಲು ಅಡೆತಡೆಗಳನ್ನು ತಡೆಗಟ್ಟಲು ಮತ್ತು ಆಚರಣೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲು ಖಚಿತಪಡಿಸಿಕೊಳ್ಳಲು ಈ ಸ್ಥಳದ ಭಗವಾನ್ ಶ್ರೀ ಆಂಜನೇಯನು ಸ್ಥಾಪಿಸಿದ್ದನು ಎಂಬುದಾಗಿ ತಿಳಿದು ಬರುತ್ತೆ. ಈ ನಂಬಿಕೆಯಿಂದಾಗಿ ಈ ದೇವರನ್ನ ವಿಘ್ನ ನಿವಾರಕ ಅಥವಾ ಅಡೆತಡೆಗಳನ್ನು ನಿವಾರಿಸುವವನಾಗಿ ಪೂಜಿಸಲ್ಪಡುತ್ತದೆ. ಸ್ನೇಹಿತರೆ, ಬನ್ನಿ ಮತ್ತಷ್ಟು ಮಾಹಿತಿಯನ್ನು ಈ ಒಂದು ಭಕ್ತಿ ರಚನೆ ನಂತರ

ಕೆಳಗರೆ ಇಂದಿನ ಗೀತಾರಾಧನ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾದ ದೇವಾಲಯವನ್ನು ಪರಿಚಯ ಮಾಡಿಕೊಡ್ತಿದ್ದೀನಿ ಅಂತ ಹೇಳಿದೆ. ಅದರಲ್ಲೂ ಸಹ ನಮ್ಮ ತುಮಕೂರು ಜಿಲ್ಲೆಯ ಶೆಟ್ಟಿಹಳ್ಳಿಯಲ್ಲಿರುವಂತಹ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯ. ಈ ದೇವಾಲಯದ ಐತಿಹಾಸಿಕವಾಗಿ ನಾವು ಚರ್ಚೆ ಮಾಡೋದಾದರೆ, ಈ ದೇವಾಲಯವನ್ನು ಸ್ಥಳೀಯ ನಂಬಿಕೆ ಪ್ರಕಾರ ಸುಮಾರು 800-900 ವರ್ಷಗಳ ಹಿಂದೆ ಸ್ಥಾಪನೆ ಮಾಡಲಾಯಿತು ಎಂಬುದಾಗಿ ತಿಳಿದು ಬರುತ್ತೆ. ಜೊತೆಗೆ ಈ ದೇವಾಲಯದ ವಾಸ್ತುಶಿಲ್ಪ ದಕ್ಷಿಣ ಭಾರತದ ಶೈಲಿಯ ವಾಸ್ತುಶಿಲ್ಪವಾಗಿದ್ದು, ಇದರಲ್ಲಿ ಗರ್ಭಗುಡಿ ಮತ್ತು ಸುಖನಾಸಿ ಸಭಾಮಂಟಪ ಜೊತೆಗೆ ಪೌಳಿ ಆಕಾರದ ಒಂದು ವಿಶೇಷವಾದ ದೇವಾಲಯವಾಗಿದೆ. ಹಾಗೆಯೇ ಇಲ್ಲಿ ಪ್ರತಿ ವರ್ಷವೂ ಸಹ ಏನು ಹುಣ್ಣಿಮೆ ಎಂದು ಚೈತ್ರ ಮಾಸದ ಹುಣ್ಣಿಮೆಯಲ್ಲಿ ಮಹಾರಥೋತ್ಸವ ನಡೆಯುತ್ತದೆ. ಸ್ನೇಹಿತರೆ, ಇಂದಿನ ಒಂದು ಗೀತಾರಾಧನಾ ಕಾರ್ಯಕ್ರಮದಲ್ಲಿ ಶೆಟ್ಟಿಹಳ್ಳಿಯ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯವನ್ನು ಅದರ ಮಾಹಿತಿಯನ್ನು ಕುರಿತು ನಿಮ್ಮೊಡನೆ ಹಂಚಿಕೊಂಡಿದ್ದೇನೆ. ಆಂಜನೇಯ ನಮಗೆಲ್ಲರಿಗೂ ಸನ್ಮಂಗಳುಂಟು ಮಾಡಲಿ ಅಂತ ಹೇಳ್ತಾ ಕಾರ್ಯಕ್ರಮದ ಕಡೆಯದಾಗಿ ಕೇಳೋಣ ವಿದ್ಯಾಭೂಷಣರ ಧ್ವನಿಯಲ್ಲಿ ಪುರಂದರದಾಸರ ಕೃತಿಯನ್ನು

ಇದುವರೆಗೂ ಗೀತಾರಾಧನಾ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ಭದ್ರಾವತಿ. ಸಮಯ 6:30 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನಾ.

ಆಕಸ್ಮಿಕತೆ ಮುಂದುವರೆದರೆ ದ್ವೇಷಾಸೂಯೆ ಸ್ಫೋಟವಾಗುವುದು. ಮಳೆ ಸಹಜ ಧರ್ಮ, ಗುಡುಗು ಸಿಡಿಲು ಆಕಸ್ಮಿಕ. ಗುಡುಗು ಸಿಡಿಲು ಮುಂದುವರೆದರೆ ಸಾವು ನೋವು ಖಚಿತ. ದ್ವೇಷಕ್ಕೆ ಕೋಪವೇ ಕಾರಣವಾಗಿದೆ. ಕೋಪ ಹಿಡಿತಕ್ಕೆ ಸಿಗದಾಗ ದ್ವೇಷಾಗ್ನಿ ಹೊತ್ತಿ ಉರಿಯುವುದು. ದ್ವೇಷ ಅಸೂಯೆ ಅವಳಿ ಜವಳಿಗಳು ಇದ್ದಂತೆ, ಅದು ಕಾಮಾಲಿ ರೋಗವಾಗಿದೆ.

0: ಕಾಮಾಲೆ ಕಣ್ಣಿಗೆ ಕಂಡಿದ್ದೆಲ್ಲ ಹಳದಿಯಾಗಿ ಕಾಣುವಂತೆ ಕೋಪಿಗಳಿಗೆ ನಡೆದಿದ್ದೆಲ್ಲ ತಪ್ಪಾಗಿಯೇ ಕಾಣುತ್ತದೆ. ಕಾರಣ, ಕೋಪ ನಿರ್ಮೂಲನೆಗೆ ಸಂಯಮ, ತಾಳ್ಮೆ, ಸಹನೆ, ಪ್ರೀತಿ ಅವಶ್ಯವಾಗಿದೆ. ದ್ವೇಷ ಅಸೂಯೆಗಳು ಹಾನಿ ಅಷ್ಟೇ ಅಲ್ಲ, ಪ್ರಗತಿಗೆ ಅಡ್ಡಗಾಲು ಎಂದು ಹೇಳಬಹುದಾಗಿದೆ. ದ್ವೇಷಾಗ್ನಿ ಜ್ವಾಲೆಗೆ ತುತ್ತಾದವರು ಇಲ್ಲಿಯವರೆಗೆ ಯಾರೂ ಗೆದ್ದಿಲ್ಲ, ಸುಖ ಕಂಡಿಲ್ಲ. ಅಷ್ಟೇ ಅಲ್ಲ, ದ್ವೇಷಾಗ್ನಿ ವ್ಯಕ್ತಿ ವ್ಯಕ್ತಿಯಿಂದ ಸಮಾಜ ರಾಷ್ಟ್ರವನ್ನು ಕೂಡ ತಲ್ಲಣಗೊಳಿಸುವುದು. ಕಾರಣ, ಸಂತೋಷಕ್ಕೆ ದ್ವೇಷ ಅಲ್ಲ, ಪರಸ್ಪರ ಪ್ರೀತಿ ಅಗತ್ಯವಾಗಿದೆ. ದ್ವೇಷ ಮೊದಲು ಜನಾಂಗೀಯ ದ್ವೇಷವಾಗಿ, ಅನಂತರ ಧಾರ್ಮಿಕ ದ್ವೇಷವಾಗಿ ಸಮಾಜದ ಶಾಂತಿ ನೆಮ್ಮದಿ ಕಿತ್ತುಕೊಂಡ ಘಟನೆಗಳು ಇತಿಹಾಸದಲ್ಲಿ ಇವೆ. ಎರಡನೇ ಮಹಾಯುದ್ಧದಲ್ಲಿ ಜನಾಂಗೀಯ ದ್ವೇಷದಿಂದ ಲಕ್ಷ ಲಕ್ಷ ಜನ ಸತ್ತರು ಎಂದು ಇತಿಹಾಸ ಹೇಳುತ್ತದೆ. ಸಕ್ಕರೆ ಬೇಡವಾದವರು ಸಕ್ಕರೆ ಬಿಡಲಿ, ಸಕ್ಕರೆ ಉತ್ಪಾದನೆ ಮೇಲೆ ದ್ವೇಷ ಮಾಡಿದರೆ ಹೇಗೆ? ಭೀಮ ದುರ್ಯೋಧನರ ಮಧ್ಯೆ ಬೀಜವಾಗಿ ಕಂಡ ದ್ವೇಷ ಮರವಾಗಿ ಹೆಮ್ಮರವಾಗಿ ಕೌರವ ವಂಶವನ್ನೇ ನಾಶ ಮಾಡಿದ ಕಥೆ ಇದೆ. ದ್ವೇಷಕ್ಕೆ ಅಹಂಕಾರ ಬುದ್ಧಿಯೇ ಪ್ರಮುಖ ಕಾರಣವಾಗಿದೆ. ನಾನು ನೀನು ಎಂಬ ಹಂ ತಲೆ ಎತ್ತಿದಾಗ ಮಾನವ ವಿವೇಕ ಕಳೆದುಕೊಂಡು ಅವಿವೇಕಿ ಆಗುತ್ತಾನೆ. ನಾನೀನೆಂಬ ಅಹಂಕಾರ ತಲೆದೂರಿದಲ್ಲಿ ಆಟ ಮಠ ಕುಟಿಲ ಕುಹಕು ಎಂಬ ಬಿರುಗಾಳಿ ಬಿಟ್ಟಿತ್ತು. ಬಿರುಗಾಳಿ ಹುಟ್ಟಲೊಡನೆ ಜ್ಞಾನಜ್ಯೋತಿ ಕೆಟ್ಟಿತ್ತು. ಜ್ಞಾನಜ್ಯೋತಿ ಕೆಡಲೊಡನೆ ನಾಬಲ್ಯ ಬಲ್ಲಿದರೆಂಬ ಆರು ಹಿರಿಯರೆಲ್ಲರೂ ತಾಮಸಕ್ಕೊಳಗಾಗಿ ಸೀಮೆ ತಪ್ಪಿ ಕೆಟ್ಟರು ಕಾಣ ಗುಹೇಶ್ವರ. ಅಲ್ಲಮರ ವಾಣಿಯಂತೆ ಅಹಂಕಾರ ಗುಣಗಳು ಜೀವನ ಹಾಳು ಮಾಡುತ್ತವೆ. ಕೋಪದಿಂದ ತಾಪ, ತಾಪದಿಂದ ದ್ವೇಷ, ದ್ವೇಷದಿಂದ ನಾಶ. ದುರ್ಯೋಧನನ ಪಾಂಡವರಿಗೆ ಸೂಜಿ ಮನೆಯಷ್ಟು ಜಾಗ ಕೊಡುವುದಿಲ್ಲ ಎಂಬ ದ್ವೇಷ ಸಾವಿಗೆ ಕಾರಣವಾದ ಘಟನೆ ಇದೆ. ಕಾರಣ, ಒಂದು ಕೆನ್ನೆಗೆ ಹೊಡೆದರೆ ಇನ್ನೊಂದು ಕೆನ್ನೆ ತೋರಿಸು ಎಂಬ ಗಾಂಧೀಜಿಯವರ ತತ್ವ ಸಿದ್ಧಾಂತ ಪ್ರಸ್ತುತ ಅಗತ್ಯವಾಗಿದೆ. ದ್ವೇಷದ ಹಿಂಸಾ ಮಾರ್ಗಕ್ಕಿಂತ ಪ್ರೀತಿ ಅಹಿಂಸಾ ಮಾರ್ಗ ಶ್ರೇಷ್ಠವಾಗಿದೆ. ಕೋಪ ಮೂರ್ಖರ ಲಕ್ಷಣವಾಗಿದೆ. ಕೋಪದಿಂದ ಮೂರುದ್ಧ ಜಾಗಕ್ಕೆ ನೂರುದ್ಧದ ಜಾಗ ಕಳೆದುಕೊಂಡಂತೆ ವ್ಯರ್ಥ. ಶ್ರೀರಾಮಕೃಷ್ಣರ ಹಾವಿನ ಕಥೆಯಂತೆ ತೊಂದರೆಗಳ ಸಂದರ್ಭದಲ್ಲಿ ಹಾವಿನಂತೆ ಬುಸಗುಡಬೇಕೇ ವಿನಃ ಕಚ್ಚಬಾರದು. ಸರ್ವೇ ಜನ ಸುಖಿನೋ ಭವಂತು ಎಂಬ ಪ್ರಾರ್ಥನೆಯಂತೆ ಸರ್ವರು ಸುಖಿಗಳಾಗಲಿ, ಸುರಕ್ಷಿತವಾಗಲಿ, ಯಾರಿಗೂ ದುಃಖ ಬೇಡ ಎಂಬ ಉದಾರ ಭಾವ, ವಸುದೈವ ಕುಟುಂಬಕಂ ಎಂಬ ಭಾವ ಬೆಳೆಸಿಕೊಂಡು ಒಂದೇ ಮಾತರಂ ಗೀತೆಯಂತೆ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳಂತೆ ಬಾಳುವುದು ಪ್ರಮುಖವಾಗಿದೆ. ಹಾವಿನ ದ್ವೇಷ 12 ವರ್ಷ ಎಂಬಂತೆ ನಾವು ದ್ವೇಷ ಸಾಧಿಸಲು ಹಾವುಗಳೇ ಅಲ್ಲ ಅಲ್ಲ, ನಾವು ಮಾನವರು. ನಡೆಗಳಲ್ಲಿ ನುಡಿಗಳಲ್ಲಿ ದ್ವೇಷ ಸಲ್ಲದು. ದ್ವೇಷ ಭಾಷಣಗಳಿಂದ ಶಾಂತಿ ಭಂಗದ ಸಾಧ್ಯತೆ ಇದೆ. ಶಾಸ್ತ್ರ ನಿಂದೆ, ಧರ್ಮ ನಿಂದೆಗಳು ದ್ವೇಷಗಳಾಗಿವೆ. ದೈವ ಭೇದ, ಜೀವ ಭೇದಗಳು ಸಲ್ಲದು. ದ್ವೇಷ ಎಂಬುದು ಉರಿಯುವ ಕೆಂಡದಂತೆ. ದ್ವೇಷಗಾರರಿಗೆ ದ್ವೇಷದ ಕೆಂಡ ಬಗೆಯಲು ಮೊದಲು ಕೆಂಡವನ್ನು ನಾವು ಹಿಡಿಯಬೇಕು. ಆಗ ಮೊದಲು ನಮ್ಮ ಕೈ ಸುಡುವುದು ಎಂಬುದನ್ನು ಮರೆಯಬಾರದು.
1: ಇದುವರೆಗೆ FS ಕಲ್ಲಪ್ಪನ ಮಠ ಅವರಿಂದ ಚಿಂತನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ನೀವು ಕೇಳ್ತಾ ಇದ್ದೀರಿ ಎಫ್ ಎಂ 103.5 ಮೆಗಾಹೆಡ್ಸ್ ಹಾಗೂ 101.4 ಮೆಗಾಹೆಡ್ಸ್ ಮತ್ತು ಮೀಡಿಯಂ 625 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು ಸ್ಟುಡಿಯೋ ಸಮಯ 6:16 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕರುಣಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜ.
2: ಈ ಘಟನೆಯನ್ನ ಡಾಕ್ಟರ್ ಡಿವಿಜಿ ತುಂಬಾ ಚೆನ್ನಾಗಿ ದಾಖಲೆ ಮಾಡಿದ್ದಾರೆ. ಇದು ಹಳೆ ಕಾಲದ ಕಥೆ ಅಂತ ಅನ್ನಿಸ್ಬೋದು ನಿಮಗೆಲ್ಲ, ಆದ್ರ ಕಥೆ ಹಿಂದಿರುವಂತಹ ಆ ಅರ್ಪಣಾ ಭಾವ ಇದೆಯಲ್ಲ, ಆ ಕಮಿಟ್ಮೆಂಟ್ ಇದೆಯಲ್ಲ, ಅದು ಅದ್ಭುತ ಅನಿಸುತ್ತೆ. ಮುಳುಬಾಗಲಿನಲ್ಲಿ ವೆಂಕಟರಾಮ ಶಾಸ್ತ್ರಿಗಳು ಅಂತ ಇದ್ರು. ಅವರು ಶ್ರೀ ರಾಮಚಂದ್ರನ ಪರಮ ಭಕ್ತರು. ಪ್ರತಿ ವರ್ಷ ಚೈತ್ರ ಮಾಸದಲ್ಲಿ ರಾಮೋತ್ಸವ ಮಾಡಬೇಕು, ಅವ್ರ ಜೀವನದ ಗುರಿ ಅದು. ಅವ್ರು ಬದುಕಿರೋದೇ ರಾಮೋತ್ಸವ ಮಾಡೋದಕ್ಕೆ. ಈ ವರ್ಷ ರಾಮೋತ್ಸವ ಮುಗಿದ ತಕ್ಷಣ ಮತ್ತೆ ಮುಂದಿನ ವರ್ಷಕ್ಕೆ ಶುರು ಮಾಡೋದು ಎಲ್ಲ ಕೆಲಸ. ಸಾವಿರಾರು ಜನ ಬರೋರು, ಅನ್ನ ಸಂತರ್ಪಣೆ ಆಗ್ಬೇಕಲ್ಲ. ಅದಕ್ಕೆ ಏನು ಮಾಡ್ತಿದ್ರು ಅಂದರೆ ವರ್ಷವೆಲ್ಲ ನಮ್ಮ ವೆಂಕಟರಾಮ ಶಾಸ್ತ್ರಿಗಳು ಮನೆ ಮನೆ ಹೋಗಿ ಊರು ಊರು ಹೋಗಿ ಸುತ್ತಿ ಚೀಲ ಹಿಡ್ಕೊಂಡು ಹೆಗಲ ಮೇಲೆ ಹೊತ್ಕೊಂಡು ಸಾಮಾನು ಶೇಖರ ಮಾಡ್ತಾ ಇದ್ರು. ಅವ್ರ ಕೈಯಲ್ಲಿ ಸದಾ ಕಾಲ ಒಂದು ಗುಣಿ ಚೀಲ ಇದ್ದೇ ಇರಬೇಕು. ಯಾವ ವಸ್ತು ಕೊಟ್ಟರು ಕೂಡ ಶ್ರೀ ರಾಮಾರ್ಪಣ ಅಂದು ಚೀಲದಲ್ಲಿ ಹಾಕೊಂಡ್ಬರೋರು. ಇವ್ರ ಪ್ರಾಮಾಣಿಕತೆಯನ್ನು ನೋಡಿದ್ರಲ್ಲ ಜನ ಎಲ್ಲೋ, ಎಷ್ಟೋ ವರ್ಷಗಳನ್ನು ನೋಡಿದ್ದಾರೆ. ಕೆಲವ್ರು ಏನು ಮಾಡ್ತಿದ್ರು ಅಂದರೆ ಮನೆಯಲ್ಲಿ ಶಾಸ್ತ್ರಿಗಳು ಬರ್ತಾರಲ್ಲ ಅಂಥೇಳಿ ತಮ್ಮ ತಮಗೆ ಅನುಕೂಲವಾದಂಥ ಪದಾರ್ಥಗಳನ್ನು ಚೀಲದಲ್ಲಿ ಕಟ್ಟಿ ಅದರ ಮೇಲೆ ಶಾಸ್ತ್ರಿಗಳದು ಶ್ರೀರಾಮಾರ್ಪಿತ ಅಂದು ಬರೆದಿಡ್ತಿದ್ರಂತೆ. ಅಕ್ಕಿ, ಬೇಳೆ, ಗೋಧಿ, ಹಿಟ್ಟು, ತರಕಾರಿ, ಸೌದೆ, ಹಚ್ಚಿದ ಎಲೆ, ದೊನ್ನೆ, ತೆಂಗಿನಕಾಯಿ, ಏನಾದರೂ ಯಾವ ಸಾಮಾನಾದರೂ ಸರಿ ಹೊತ್ತು ತಂದು ದೇವಸ್ಥಾನದ ಕೊಠಡಿಯಲ್ಲಿ ತಂದಿಡ್ತಿದ್ರಂತೆ. ಅನ್ನ ಸಂತರ್ಪಣೆಗೆ ಸಾವಿರಾರು ಜನ ಬಂದಾಗ ಎಲ್ಲರನ್ನು ಕೂಡಿಸಿ 5-6 ಪಂಕ್ತಿ ಊಟ ಆಗಬೇಕು. ಶಾಸ್ತ್ರಿಗಳು ತಾವು ಊಟ ಮಾಡ್ತಿರ್ಲಿಲ್ಲ ಅವ್ರೆಲ್ಲರ ಜೊತೆ. ತಾವು ಹೋಗಿ ಪ್ರತಿಯೊಬ್ಬರಿಗೂ ಭೇಟಿಯಾಗಿ ಉಪಚಾರ ಮಾಡಿ ಎಲ್ರಿಗೂ ನಂತರ ತಾಂಬೂಲ ತಗೊಂಡೇ ಹೋಗಬೇಕು ಅಂತ ದಕ್ಷ ಹೇಳೋರು. ತಾಂಬೂಲಕ್ಕೆ ಬಂದವರಿಗೆಲ್ಲ ತಾಂಬೂಲ ಜೊತೆಗೆ ಕಾಲಹಣೆನೋ ಅರ್ಧ ಹಣೆನೋ ದಕ್ಷಿಣೆ ಕೊಡಬೇಕು. ಅದ್ರ ಜೊತೆಗೆ ಇನ್ನೊಂದು ವಿಶೇಷ ನೋಡೋರು, ಆ ಕೊಠಡಿ ಇದೆಯಲ್ಲ ಸಾಮಾನು ತಂದು ಇಟ್ಟಿರ್ತಾರಲ್ಲ, ಏನೇನು ಸಾಮಾನು ಉಳಿದಿದೆಯೋ ಅದನ್ನೆಲ್ಲ ಒಂದೂ ಚೂರ ಉಳಿಸ್ದೆ ಕೊಟ್ಬಿಡೋರು. ನೋಡಿ, 10 ಸೀರ್ ಗೋಧಿ ಇದೆ, ಯಾರು ತಗೋತೀರಿ ತಗೊಳ್ಳಿ ಅನ್ಬೇಕು. ಯಾರಾದರೂ ಕೈ ಚಾಚಿದ್ರೆ ತಕ್ಷಣ ಕೊಟ್ಬಿಡೋದು. ಕೊಟ್ಬಿಟ್ಟು ಮೇಲೆ ಅರ್ಧ ಹಣೆ ದಕ್ಷಿಣೆ ಇಟ್ಬಿಟ್ಟು ಶ್ರೀರಾಮಾರ್ಪಣ ಅನ್ನೋರು. ಇದೇ ಥರ ಎಲ್ಲ ವಸ್ತುಗಳ ವಿತರಣೆ ಆಗೋದು. ಅರ್ಧ ಕಟ್ಟು ದೊನ್ನೆ ಇದೆ, ಯಾರು ತಗೋತೀರಿ ಅಂತ ಕೇಳಬೇಕು. ಒಂದು ಹಳೆ ಛತ್ರಿ ಇದೆಯಪ್ಪ, ಒಂದು ಕಡ್ಡಿ ಮುರಿದಿದೆ, ರಿಪೇರಿ ಮಾಡಿಸ್ಕೊಂಡ್ರೆ ಉಪಯೋಗಕ್ಕೆ ಬರುತ್ತೆ, ತೊಗೊಳ್ಳಿ. ಯಾರು ತಗೋತೀರಿ ತೊಗೊಳ್ಳಿ. ಒಂದು ಮುದ್ದೆ ಬೆಲ್ಲ ಮಿಕ್ಕಿದೆ, ಬೇಕಾದವ್ರ ಮುಂದೆ ಬನ್ನಿ. ಹಿಂಗೆ ಹೇಳಿ ಪ್ರತಿಯೊಂದು ವಸ್ತುವನ್ನು ದಾನ ಮಾಡಿ ಮೇಲೊಂದು ದಕ್ಷಿಣೆ ಕೊಟ್ಟು ಶ್ರೀರಾಮಾರ್ಪಣ ಅಂತ ಹೇಳಿ ಕಳಿಸೋರು. ಸಂತರ್ಪಣೆಗೆ ಅಂತ ಬಂದಂಥ ಒಂದು ಹೋದ ಪದಾರ್ಥ ಕೂಡ, ಒಂದು ಅಕ್ಕಿ ಕಾಳು ಕೂಡ ತನ್ನ ಮನೆಗೆ ತನ್ನ ದೇಹಕ್ಕೆ ಸೇರತಕ್ಕದ್ದಲ್ಲ ಎಂಬ ವ್ರತ ಅದು. ಶ್ರೀರಾಮನಿಗೋಸ್ಕರ ಶೇಖರ ಮಾಡಿದಂಥ ವಸ್ತು ಅವನಿಗೆ ಸೇರಬೇಕು ಅನ್ನೋದವರ ಇಚ್ಛೆ. ಒಂದು ಬಾರಿ ಹೀಗೆ ಪದಾರ್ಥಗಳನ್ನು ಹಂಚಿ ಬಿಡುವಾಗ ಅವ್ರಿಗೊಂದು ದೃಶ್ಯ ಕಣ್ಣಿಗೆ ಬಿತ್ತು. ಅಲ್ಲೆಲ್ಲ ಸಾಮಾನು ಗುಡ್ಡೆ ಬಿದ್ದಿದ್ದಾವಲ್ಲ, ಅವ್ರ ಹೆಂಡತಿ ಪಾರ್ವತಮ್ಮ ಕೂತಿದ್ದಾರೆ. ಒಂದು ಬೆಲ್ಲದ ಮುದ್ದೆಯನ್ನು ಒಡೆದು ಒಂದು 2 ತುಂಡುಗಳನ್ನು ತಮ್ಮ ಮಗನಿಗೆ ತಿನ್ನೋದಕ್ಕೆ ಕೊಟ್ರು. ಅದನ್ನು ಶಾಸ್ತ್ರಿಗಳು ನೋಡಿದ್ರಪ್ಪ, ಸಿಟ್ಟು ನೆತ್ತಿಗೇರ್ಬಿಡ್ತು. ಇದೇನು ಮಾಡ್ತಾ ಇದ್ದೀಯ ನೀನು, ಶ್ರೀರಾಮನಿಗೆ ಮುಡುಪಾಗಿದ್ದಂಥ ವಸ್ತುವನ್ನು ಸ್ವಂತಕ್ಕೆ ಉಪಯೋಗಿಸ್ಬೋದಾ ಅಂತ ಆಕ್ಷೇಪಣೆ ಮಾಡಿದರು. ಆಕೆ, ಬಿಡಿ, ನೀವಂತೂ ಮಕ್ಕಳಿಗೆ ಏನೂ ಕೊಡಲಿಲ್ಲ, ಇದು ನೀವಂತೂ ಕೊಟ್ಟದ್ದಲ್ವಲ್ಲ, ಯಾರೋ ದಾನ ಮಾಡಿದ್ದು, ನಿಮಗೇನು ನಷ್ಟ ಅಂತ ಮುದುಲಿಸಿದರು. ಮಾತಿಗೆ ಮಾತು ಬೆಳೀತು, ಬಿರುಸಾಯಿತು. ಶಾಸ್ತ್ರಿಗಳು ಹೆಂಡತಿ ನೋಡಿ ಕಡೆ ಮಾತನ್ನು ಹೇಳಿದರು. ಪರಮಾತ್ಮನ ಸೇವೆಗೆ ಅಂತ ಸಮಾಜ ಪ್ರೀತಿಯಿಂದ ಕೊಟ್ಟ ವಸ್ತುವನ್ನು ನೀನು ಯಾವತ್ತೂ ಸ್ವಂತಕ್ಕೆ ಬಳಸಬೇಕು ಅಂತ ಮನಸ್ಸು ಮಾಡಿದೆಯೋ ಅವತ್ತೇನೆ ಹೃದಯ ವಿಷ ಆಯಿತು. ಆದ್ದರಿಂದ ಇನ್ನು ಮೇಲೆ ನಾನು ಬದುಕಿರೋ ತನಕ ನಿನ್ನ ಕೈಯಿಂದ ಮಾಡಿದ ಅಡಿಗೆಯನ್ನು ಊಟ ಮಾಡೋದಿಲ್ಲ ಅಂತ ಹೇಳಿಬಿಟ್ರು. ಅಲ್ಲಿಂದ ತಾವು ಬದುಕಿರೋವರೆಗೂ ಸ್ವಯಂ ಪಾಕಿಗಳಾದರು, ಅಡಿಗೆ ಮುಟ್ಲಿಲ್ಲ. ಅತಿ ಅನಿಸ್ಬೋದು ಇದು. ಮನೆಯಲ್ಲಿ ಬಡತನ ಇದ್ದರೂ ಕೂಡ ತಮ್ಮದಲ್ಲದ ವಸ್ತುವನ್ನು ಸರ್ಪದಂತೆ ಕಾದು ಸಮಾಜಕ್ಕೆ ಮರಳಿ ಕೊಡುವಂಥ ನೈತಿಕ ಪ್ರಜ್ಞೆಯನ್ನು ಮೆರೆದಂಥ ಜನ ಇದ್ದಾರಲ್ಲ, ಎಂಥ ಮಾದರಿಗಳು. ಹೆಂಡತಿ ಮಾಡಿದ ಮಹಾ ಅಪರಾಧ ಅಲ್ಲ, ಒಂದು ಚೂರು ಬೆಲ್ಲ ಕೊಟ್ಟಿರ್ಬೋದು, ಆದರೆ ಇವ್ರ ನಂಬಿಕೆ ಯಾವ ಮಟ್ಟದ್ದು ಅಂದರೆ ಅದು ನಂದಲ್ಲ, ಅದು ಶ್ರೀರಾಮನ ವಸ್ತು. ಇದು ಶ್ರೀಮಂತರ ಯಾರಾದರೂ ಹೇಳಿದ್ರೆ ಒಳ್ಳೆಯದು ಸ್ವಾಮಿ, ಊಟಕ್ಕೆ ಕಷ್ಟ ಆಗಿರುವಂಥ ಒಬ್ಬ ಶಾಸ್ತ್ರಿಗಳು ಒಂದು ಚೂರು ಬೆಲ್ಲವನ್ನು ರಾಮನಿಗೆ ಅಂತ ತಗೊಂಡಂಥ ಬೆಲ್ಲವನ್ನು ಹೇಳಿದ್ರು. ನಾನು ಕೊಂಡದ್ದಲ್ಲ, ಜನ ಕೊಟ್ಟದ್ದು ರಾಮನಿಗೆ ಅಂತ ಕೊಟ್ಟದ್ದು, ಮಗನಿಗೆ ಕೊಡೋ ಹಂಗಿಲ್ಲ ಅಂತ ಹೇಳಿ ಆ ಅರ್ಪಣಾ ಭಾವ ಇದೆಯಲ್ಲ, ಅದು ನಮಗೊಂಚೂರು ಮಾದರಿ ಆದರೆ ಎಷ್ಟು ಒಳ್ಳೇದಾಗತ್ತೆ ಜಗತ್ತು ಅಂತ ಅನ್ಸುತ್ತೆ.
1: ಕರುಣಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗಿ, ನಿರ್ಮಾಣ ಎಸ್ಆರ್ ಭಟ್, ಪ್ರಸಾರ ಸಂಯೋಜನೆ ಎಂಜಿ ರವಿ.
3: ಕರುಣಾಳು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ. ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ.
0: ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸ್ಟುಡಿಯೋ ಸಮಯ 6:35. ನೇಗಿಲ ಮಿಡಿತ. ಕಾಫಿ ಬೆಳೆಯಲೇ ತಳಿಗಳು, ಈ ಕುರಿತು ಕೊಪ್ಪದ ಕಾಫಿ ಮಂಡಳಿಯ ಹಿರಿಯ ಸಂಪರ್ಕ ಅಧಿಕಾರಿ ಕಚೇರಿಯ ವಿಸ್ತರಣಾ ನಿರೀಕ್ಷಕರಾದ ಶ್ರೀ ಮಂಜುನಾಥ್ ಎಸ್ಪಿ ಅವರಿಂದ ಮಾಹಿತಿ.
4: ಮಣ್ಣಿನ ಮಕ್ಕಳ ಕಣ್ಣಲ್ಲಿ ಬೆಳಕು, ನೇಗಿಲ ಹೂಡಲು ಮಾಹಿತಿ ಬೇಕು.
5: ನಮಸ್ಕಾರ, ನನ್ನ ಹೆಸರು ಮಂಜುನಾಥ್ ಎಸ್ಪಿ, ವಿಸ್ತರಣಾ ನಿರೀಕ್ಷಕರು ಕಾಫಿ ಮಂಡಳಿ ಕೊಪ್ಪ. ಸೊ ಕಾಫಿಯಲ್ಲಿ ಮುಖ್ಯವಾಗಿ ಎರಡು ತಳಿ ಇದೆ, ಒಂದು ಅರೇಬಿಕಾ, ಒಂದು ರೋಬಸ್ಟಾ. ಅರೇಬಿಕಾ ಆದರೆ 1000 ಮೀಟರ್ಗಿಂತ ಹೆಚ್ಚು,

0: ಅಂದರೆ 1000 ಮೀಟರ್ ಅಬೋವ್ ಮೀನ್ ಸಿ ಲೆವೆಲ್ ಆದರೆ ನಾವು ಅರೇಬಿಕಾನ ಶಿಫಾರಸ್ ಮಾಡ್ತೀವಿ. 1000 ಮೀಟರ್ ಬಿಲೋ ಸಿ ಲೆವೆಲ್ ಆದಾಗ ನಾವು ರೊಬಸ್ಟ ತಳಿನ ರೆಫರ್ ಮಾಡ್ತೀವಿ. ಇದು ಹವಾಮಾನ ಹಾಗೂ ಈ ಒಂದು ಪರಿಸರಕ್ಕೆ ಅನುಗುಣವಾಗಿ ನಾವು ಈ ತಳಿಗಳನ್ನು ನಾವು ಶಿಫಾರಸ್ ಮಾಡಲಾಗುತ್ತದೆ. ಸೊ ಕೊಪ್ಪ, ಶೃಂಗೇರಿ, ಎನ್ಆರ್ಪುರ, ಈ ಬಾಳೆಹೊನ್ನೂರು ಈ ಭಾಗದಲ್ಲಿ ಏನಂದ್ರೆ ಇದು 2025ರಲ್ಲಿ ಆಲ್ರೆಡಿ ಒಂದು 30 ರಿಂದ 35 40 ಇಂಚಷ್ಟು ಮಳೆ ಆಗಿದೆ. ಈಗ ಮುಂಗಾರು ಮಳೆ ಕೂಡ ಶುರುವಾಗಿದ್ದು ಎಲ್ಲಾ ಕಡೆ ಹೆಚ್ಚು ಮಳೆ ಬೀಳ್ತಾ ಇದೆ. ಈ ಸಮಯದಲ್ಲಿ ಮೊದಲನೇದಾಗಿ ನಾವು ರೈತರಿಗೆ ಹೇಳಕ್ ಇಷ್ಟಪಡೋದೇನೆಂದ್ರೆ ಒಂದೇ ಸಲ ನಾವು ಕೆಮಿಕಲ್ ಸ್ಪ್ರೇ ಮಾಡೋದ್ರಿಂದ ಅಷ್ಟು ಏನಾಗುತ್ತೆ ಒಳ್ಳೇದಲ್ಲ. ಅದಕ್ಕಿಂತ ಮುಂಚೆ ನಾವು ರೋಗ ಬರದಂಗೆ ಯಾವ ರೀತಿ ತಡೆಗಟ್ಟಬಹುದು, ಅದಕ್ಕೆ ನಾವು ಯಾವ ಕ್ರಮಗಳನ್ನ ತಗೊಳ್ಬೇಕು ಅಂತ ನಾವು ಮೊದಲನೇ ನೋಡೋದಾದ್ರೆ ನಾವು ಕಾಫಿ ರೈತರಲ್ಲಿ ಹೇಳ್ಕೊಳ್ಳೋದು ಒಂದೇನೆ, ಬೋಡೋ ದ್ರಾವಣ ಸ್ಪ್ರೇ ಮಾಡಬೇಕಾಗುತ್ತೆ. ಬೋಡೋ ಮಿಕ್ಸ್ಚರ್ ಸ್ಪ್ರೇ ಅಂದ್ರೆ 0.5%, 1 ಕೆಜಿ ಮೈಲ್ ತುತ್ತು ಹಾಗೂ 1 ಕೆಜಿ ಸುಣ್ಣನ ನೀವು ಏನ್ ಮಾಡಬೇಕು, ಒಂದು ಬ್ಯಾರಲ್ ನೀರಲ್ಲಿ ಮಿಕ್ಸ್ ಮಾಡಿ ಅದನ್ನ ಮುಂಗಾರು ಮಳೆ ಶುರುವಾಗಿದ್ದ ಮುಂಚೆ ನಾವು ಸ್ಪ್ರೇ ಮಾಡಿದಾಗ ಏನಾಗುತ್ತೆ, ತುಂಬಾ ಶಿಲೀಂಧ್ರ ಸಂಬಂಧ ಅಂದ್ರೆ ಫಂಗಲ್ ಡಿಸೀಸ್ ಅಂತ ಏನಂತೀವಿ, ಕೊಳೆ ರೋಗ ಆಗ್ಬೋದು, ಲೀಫ್ ರಸ್ಟ್ ಆಗ್ಬೋದು, ತುಂಬಾ ಯಾವುದೇ ರೀತಿ ಒಂದು ಫಂಗಲ್ ಡಿಸೀಸ್ ನ ತಡೆಯೋದಕ್ಕೆ ಒಂದು ಅದು ವ್ಯಾಕ್ಸಿನೇಷನ್ ತರ ನಮ್ಗೆ ಸಹಾಯ ಮಾಡುತ್ತೆ. ಸೊ ಅದಕ್ಕೆ ನಾವು ರೋಗ ಬರೋಕ್ಕಿಂತ ಮುಂಚೆನೆ ನಾವು ಹತೋಟಿಗೆ ತಂದಾಗ ನಾವು ಹೆಚ್ಚು ನಾವು ಏನು ಲಾಸ್ ಆಗೋದನ್ನ ತಡಿಬಹುದು. ಸೊ ಆದ್ರಿಂದ ಆಲ್ರೆಡಿ ರೈತರು ಏನಾದ್ರೂ ಬೋಡೋ ಸ್ಪ್ರೇ ಮಾಡಿಲ್ಲ ಅಂದ್ರೆ ದಯವಿಟ್ಟು ಬೋಡೋ ಸ್ಪ್ರೇನ ನೀವು ಮಾಡಿ ಒಂದು ಈ ಕೊಳೆ ರೋಗ ಇವನ್ನೆಲ್ಲಾನು ಹತೋಟಿಯಲ್ಲಿ ಇಡೋದಕ್ಕೆ ಕ್ರಮ ತಗೊಳ್ಳಿ. ಇಲ್ಲ ಆಲ್ರೆಡಿ ಈಗ ಹೆಚ್ಚು ಮಳೆ ಬರ್ತಿದೆ, ನಾವು ಬೋಡೋ ಸ್ಪ್ರೇ ಮಾಡಕ್ಕೆ ಆಗೋದಿಲ್ಲ, ಕೊಳೆ ರೋಗ ಎಲ್ಲಾ ಕಡೆ ಇನ್ಶೇಟ್ ಆಗಿದೆ ಅಂತ ನಿಮ್ಗೆ ಏನಾದ್ರು ಅನ್ಸಿದ್ರೆ ಕೆಳಗಂಡ ಶಿಫಾರಸುಗಳನ್ನ ನಾವು ಕಾಫಿ ಮಂಡಳಿಯಿಂದ ಕೊಡೋದಕ್ಕೆ ಇಷ್ಟಪಡ್ತೀವಿ. ದಯವಿಟ್ಟು ಇದನ್ನ ನೀವು ಫಾಲೋ ಮಾಡಿದ್ರೆ ಸಾಕಾಗಿರುತ್ತೆ. ಕೊಳೆ ರೋಗ ಬರೋದಕ್ಕೆ ಶಿಲೀಂಧ್ರ ಕಾರಣವಾಗಿರುವಂತದ್ದು ಯಾವ್ದಂದ್ರೆ ಕೊಳೆ ರೋಗ ನಾಕ್ಸಿಯ ಅಂತ ಹೇಳ್ತೀವಿ. ಈ ಶಿಲೀಂಧ್ರದಿಂದಾನೇ ಕೊಳೆ ರೋಗ ಬರುತ್ತದೆ. ಈ ಕೊಳೆ ರೋಗ ನಾವು ಎಲ್ಲೆಲ್ಲಿ ನೋಡ್ತೀವಿ ಅಂದ್ರೆ ಒಂದು ಎಲೆಯಲ್ಲಿ ನೋಡ್ತೀವಿ, ಕಾಯಿಗಳಲ್ಲಿ ನೋಡ್ತೀವಿ, ಮತ್ತೆ ಯಂಗ್ ಶೂಟ್ಸ್, ಯಂಗ್ ಶೂಟ್ಸ್ ಅಂದ್ರೆ ತೆಳುವಾದ ಕೊಂಬೆಗಳು, ಈ ಎಲ್ಲಾ ಭಾಗಗಳಲ್ಲಿ ಕೂಡ ನಾವು ಎಳೆ ಕೊಂಬೆಗಳಲ್ಲಿ ನಾವು ಇದನ್ನ ಸಾಮಾನ್ಯವಾಗಿ ಕಾಣ್ತೀವಿ. ಇದು ನಾವು ಪ್ರತಿ ವರ್ಷ ಇದನ್ನ ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡ್ಲಿಲ್ಲ ಅಂದ್ರೆ ಏನಾಗುತ್ತೆ, ಆ ಶಿಲೀಂಧ್ರಗಳು ಅಲ್ಲೇ ಇದ್ದು ಮಣ್ಣಲ್ಲಿ ಮಳೆ ಬಂದ ತಕ್ಷಣ ಏನಾಗುತ್ತೆ, ಅದು ಮಲ್ಟಿಪ್ಲಿಕೇಶನ್ ಆಗ್ತಾ ಬೇರೆ ಭಾಗಗಳಿಗೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಅದರಿಂದ ಪ್ರತಿ ವರ್ಷ ಈ ಕೊಳೆ ರೋಗ ನಿರ್ವಹಣೆ ಅನ್ನೋ ಏನಿದೆ ತುಂಬಾ ಮುಖ್ಯವಾಗಿರುತ್ತದೆ. ಅದರಿಂದ ದಯವಿಟ್ಟು ರೈತರು ಪ್ರತಿ ವರ್ಷ ಈ ಕೊಳೆ ರೋಗ ನಿರ್ವಹಣೆ ಮಾಡೋದನ್ನ ಮರಿಬೇಡಿ. ಮೊದಲನೇದಾಗಿ ಈ ಕೊಳೆ ರೋಗ ಬರಬಾರ್ದಂದ್ರೆ ನೀವು ಕಾಫಿ ಎಲ್ಲ ನಾವು ಕೊಯ್ದು ಈ ಕೊಳೆ ರೋಗ ಎಲ್ಲ ಮುಗಿದ್ಮೇಲೆ ಕಂಪ್ಲೀಟ್ ಆಗಿ ನಾವು ಏನ್ ಮಾಡ್ಬೇಕಾಗುತ್ತೆ, ಇದನ್ನ ಬೇರೆ ಬೇರೆ ಎಗ್ರಾನಮಿಕ್ ಪ್ರಾಕ್ಟೀಸಸ್ ನ ನಾವು ಮಾಡಿಬಿಟ್ಟು ಸನ್ ಲೈಟ್ ಗೆ ಎಕ್ಸ್ಪೋಸ್ ಮಾಡಿದಾಗ ಅಲ್ಲಿಂದ ಅಲ್ಲಿರುವಂತಹ ಶಿಲೀಂಧ್ರಗಳು ಅದು ನಾಶಕ್ಕೆ ಇನ್ನು ಹೆಚ್ಚು ಬಿಸಿಲಿನಲ್ಲಿ ನಾಶ ಕೂಡ ನಮ್ಗೆ ಅವಕಾಶ ಇರುತ್ತದೆ. ಮತ್ತೆ ಯಾವುದೇ ರೀತಿ ನಾವು ಕಾಫಿ ತೋಟನ ತುಂಬಾ ಕ್ಲೀನ್ ಆಗಿ ಇಟ್ಕೊಬೇಕು. ಹಳೆ ಡಬ್ರೀಸ್ ಅಂತೀವಿ, ಎಲೆಗಳು, ಉದುರಿರೋ ಎಲೆಗಳಾಗ್ಲಿ, ಕೊಳ್ತಿರೋ ಎಲೆಗಳು, ಕೊಳ್ತಿರೋ ಕಾಯಿ, ಏನ್ ಕೆಳಗಡೆ ಬಿದ್ದಿರುತ್ತೆ ಅದನ್ನೆಲ್ಲ ನಾವು ಸಂಪೂರ್ಣವಾಗಿ ಕಲೆಕ್ಟ್ ಮಾಡಿ ಅದನ್ನ ಒಂದು ಗುಂಡಿ ತೋಡಿ, ಒಂದ್ 2 ರಿಂದ 2.5 ಅಡಿ ಗುಂಡಿ ತೋಡಿ ಮುಚ್ಚಿಬಿಟ್ಟು ಅದನ್ನ ಇದ್ ಮಾಡ್ಬೇಕು ಅಥವಾ ಸುಟ್ಟಾಕ್ಬೇಕು. ಸಪೋಸ್ ಅದೇನು ಮಾಡಿಲ್ಲ ಅನ್ಕೊಳ್ಳಿ, ಮಳೆ ಶುರುವಾದ ತಕ್ಷಣ ಏನಾಗುತ್ತೆ, ಅಲ್ಲಿರುವಂತ ಶಿಲೀಂಧ್ರ ಮತ್ತೆ ಅದು ಗಾಳಿಯಲ್ಲಿ ಹರಡ್ಬಿಟ್ಟು ಎಲ್ಲಾ ಗಿಡಗಳಿಗೆ ಸ್ಪ್ರೆಡ್ ಆಗಕ್ಕೆ ಶುರು ಮಾಡುತ್ತೆ. ಈ ಸಮಯದಲ್ಲಿ ನಾವು ಏನ್ ಮಾಡಬೇಕು, ಸಾಂಪ್ರದಾಯಿಕ ನಿರ್ವಹಣಾ ಪದ್ಧತಿಗಳಂತ ಹೇಳ್ತೀವಿ ನಾವತ್ತು. ಇದೇನಂದ್ರೆ ಸ್ಪ್ರೇ ಮಾಡೋಕ್ಕಿಂತ ಮುಂಚೆ ಒಣಗಿದ ನೆರಳಿನ ಮರದ ಎಲೆಗಳನ್ನು ಮೇಲಾರೋಣದಿಂದ ತೆಗೆದುಹಾಕ್ಬೇಕು. ಅಂದ್ರೆ ಎಲ್ಲೆಲ್ಲಿ ಕೆರಡೆಯ ಒಂದು ಎಲೆಗಳೆಲ್ಲ ಇರುತ್ತಲ್ಲ, ಮೊದಲು ಅದನ್ನೆಲ್ಲ ತೆಗೆದು ನಾವು ತೋಟನ ಮೊದಲು ನೀಟಾಗಿ ಇಟ್ಕೊಬೇಕು. ಮತ್ತೆ ನೀರನ್ನು ಈ ಬೇರಿನ ಸುತ್ತ ನಿಲ್ದೆ ಸರಾಗವಾಗಿ ಹರ್ಕೊಂಡು ಹೋಗಿ ಮಾಡ್ಬೇಕು. ಅದು ಯಾವಾಗ ಮಾಡಕ್ ಸಾಧ್ಯ ಅಂದ್ರೆ ಒಂದು ಉತ್ತಮವಾದಂತ ಡ್ರೈನೇಜ್ ಅಥವಾ ಏನಂತೀವಿ ಗುಂಡಿಗಳನ್ನ ತೋಡಿ ನೀರು ಸರಾಗವಾಗಿ ಹರ್ಕೊಂಡು ಹೋದಾಗ ಮಾಡಿದಾಗ ಒಳ್ಳೆ ಡ್ರೈನೇಜ್ ಕಂಡೀಷನ್ ಇಟ್ಕೊಂಡ್ರೆ ಏನಾಗುತ್ತೆ, ಇದನ್ನ ಬರೋದನ್ನ ನಾವು ತಡೆಗಟ್ಟಬಹುದು. ಸೊ ಬೇರೆ ಏನಾದ್ರೂ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಿಮ್ಗೆ ಬೇಕಾದಲ್ಲಿ ಡಾಕ್ಟರ್ ಪ್ರಭುಗೌಡ ಕಮರಡ್ಡಿ ಹಿರಿಯ ಸಂಪರ್ಕ ಅಧಿಕಾರಿಗಳು ಹಾಗೂ ಕಚೇರಿಯಲ್ಲಿರುವಂತಹ ಯಾವುದೇ ಸಿಬ್ಬಂದಿಯನ್ನು ನೀವು ಸಂಪರ್ಕಿಸಿದಲ್ಲಿ ನಿಮ್ಗೆ ಎಲ್ಲಾ ಮಾಹಿತಿಯನ್ನು ನಾವು ನೀಡ್ತೀವಿ. ಧನ್ಯವಾದಗಳು.
1: ನೇಗಿಲೆ ಮಿಡಿತ ಕಾರ್ಯಕ್ರಮದಲ್ಲಿ ಕಾಫಿ ಬೆಳೆಯಲ್ಲಿ ತಳಿಗಳು ಈ ಕುರಿತು ಕೊಪ್ಪದ ಕಾಫಿ ಮಂಡಳಿಯ ಹಿರಿಯ ಸಂಪರ್ಕ ಅಧಿಕಾರಿ ಕಚೇರಿಯ ವಿಸ್ತರಣಾ ನಿರೀಕ್ಷಕರಾದ ಶ್ರೀ ಮಂಜುನಾಥ್ ಎಸ್ಪಿ ಅವರಿಂದ ಮಾಹಿತಿ ಕೇಳಿದ್ರಿ. ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಸ್ಟುಡಿಯೋ. ಸಮಯ 6:25:28. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
2: ನಮಸ್ಕಾರ ಎಲ್ಲರಿಗೂ, ನಾನು ಗೋಪಾಲಕೃಷ್ಣ ಹೆಗ್ಡೆ, ಯೋಗ ತರಬೇತುದಾರ. ಈ ಯೋಗ ಶುರು ಮಾಡುವಾಗ ಓಂಕಾರದಿಂದ ಪ್ರಾರಂಭ ಮಾಡ್ತೇವೆ. ಯಾಕೆ ಓಂಕಾರವನ್ನೇ ಮಾಡಬೇಕು ಅನ್ನುವಂಥ ಒಂದು ಪ್ರಶ್ನೆ ಎಲ್ಲರಲ್ಲೂ ಬರುತ್ತೆ. ಅ ಉ ಮ ಈ ಮೂರು ಅಕ್ಷರಗಳಿಂದ ಓಂಕಾರ ಆಗಿದೆ. ನಾವು ಅಕಾರದ ಉಚ್ಚಾರಣೆ ಮಾಡಿದಾಗ ನಮ್ಮ ನಾಭಿಯ ಕೆಳಗೆ, ಅದು ಸೃಷ್ಟಿಯ ಭಾಗ, ಅಲ್ಲಿ

ತರಂಗಗಳು ಎದ್ದು ನಮ್ಮ ಶಕ್ತಿ ಉತ್ಪನ್ನ ಆಗುತ್ತೆ. ಉಕಾರವನ್ನು ಉಚ್ಚಾರಣೆ ಮಾಡಿದಾಗ ದೇಹದ ಹೊಟ್ಟೆ ಭಾಗ, ಎದೆಯ ಭಾಗದಲ್ಲಿ ತರಂಗಗಳು ಉತ್ಪನ್ನವಾಗಿ

0: ಶಬ್ದವಾಗಿ ಪರಿಣಾಮ ಆಗತ್ತೆ. ದೇಹದ ಸಂಪೂರ್ಣ ಭಾಗ ಕಾಲಿನಿಂದ ತಲೆಯವರೆಗೆ ನಮ್ಮ ಶಕ್ತಿ ಇದರಿಂದ ಉತ್ಪನ್ನ ಆಗತ್ತೆ. ಇದನ್ನೇ ನಾವು ಸೃಷ್ಟಿ, ಸ್ಥಿತಿ, ಲಯ ಅಂತ ನಾವು ಹೇಳ್ತೀವಿ. ಕ್ರಿಯೇಷನ್ನು, ಮೇಂಟೆನೆನ್ಸ್ ಅಂಡ್ ಮರ್ಜ್ ಅಂತ. ಸೊ ಹಾಗಾಗಿ ಓಂಕಾರವನ್ನು ನಾವು ಯೋಗದ ಪ್ರಾರಂಭದಲ್ಲಿ ಇದನ್ನು 3 ಸಾರಿ ಉಚ್ಚಾರಣೆ ಮಾಡಿ ಯೋಗವನ್ನು ಪ್ರಾರಂಭ ಮಾಡುವಂಥ ರೂಢಿ. ಇದು ವೈಜ್ಞಾನಿಕವಾಗಿಯೂ ಕೂಡ ಒಂದು ಪ್ರಚಲಿತವಾದಂಥ ವಿಚಾರ. ನಾನು ಓಂಕಾರದ ಬಗ್ಗೆ ಹೇಳಿದೆ. ಈಗ ಓಂಕಾರವನ್ನು ಎಷ್ಟು ಸರಿ ಹೇಳಬೇಕು ಅನ್ನುವಂಥ ಒಂದು ಪ್ರಶ್ನೆ ಉದ್ಭವ ಆಗತ್ತೆ. ಓಂಕಾರವನ್ನು ಕನಿಷ್ಠ 3 ಬಾರಿ ಉಚ್ಚಾರಣೆ ಮಾಡಬೇಕು. ಅ ಉ ಮ ಹೇಗೆ ನಾನು ಹೇಳಿಕೊಟ್ಟೆ, ಓ ಇಲ್ಲಿ ಅ ಉ ಮಗಳ ಒಂದು ಅಂತರ ಹೇಗಿರುತ್ತೆ ಅಂದರೆ, ಒಂದು 100% ಅಂತ ಇದ್ದಾಗ ನೀವು 25 ಭಾಗ ಅಕಾರದಲ್ಲಿ, ಇನ್ನು 25 ಭಾಗ ಉಕಾರದಲ್ಲಿ, ಇನ್ನು 25 ಭಾಗ ಮಕಾರದಲ್ಲಿ, ಹಾಗೂ ಉಳಿದ 25 ಭಾಗ ಶಾಂತವಾಗಿ ಮೌನವಾಗಿ ಇರುವಂತಹದ್ದು. ಈ ರೀತಿಯ ಓಂಕಾರವನ್ನು ಹೇಳಬೇಕು. ಇದನ್ನು ಎಷ್ಟು ಸಾರಿ ಹೇಳಬೇಕು? ಕನಿಷ್ಠ 3 ಬಾರಿ ಅಥವಾ 9 ಬಾರಿ. ಧ್ಯಾನ, ಓಂಕಾರದ ಧ್ಯಾನವನ್ನು ಮಾಡಿದರೆ ನೀವು 9 ಬಾರಿ ಈ ಓಂಕಾರವನ್ನು ಹೇಳಬಹುದು. ಅಥವಾ ನಿಮಗೆ ಸಾಧನೆ ಮಾಡಬೇಕು, ಇದನ್ನು ಜಾಸ್ತಿ ಅಭ್ಯಾಸ ಮಾಡಬೇಕು ಅಂತಾದಾಗ ಈ 9ರ ಗುಣಾಕಾರದಲ್ಲಿ 18, 27, 108ರವರೆಗೂ ಕೂಡ ನೀವು 108 ಸರ್ತಿ ಈ ಓಂಕಾರದ ಒಂದು ಪಠಣವನ್ನು ನೀವು ಮಾಡಬಹುದು. ಈ ಓಂಕಾರದ ಪಠಣ ಮಾಡೋದ್ರಿಂದ ನಾನು ಏನೇನು ಉಪಯೋಗ ಆಗುತ್ತೆ, ದೇಹದ ಕೆಳಭಾಗದಲ್ಲಿ, ಹೊಟ್ಟೆಯ ಭಾಗದಲ್ಲಿ ಹಾಗೂ ತಲೆಯ ಭಾಗದಲ್ಲಿ ನಮ್ಮ ತರಂಗಾಂತರಗಳು ಉದ್ದೀಪನಗೊಂಡು ಸಂಪೂರ್ಣ ದೇಹಕ್ಕೆ ಶಕ್ತಿಯನ್ನು ಕೊಡೋದ್ರಿಂದ ಇದು ಉತ್ತಮವಾದಂಥ ಒಂದು ಅಭ್ಯಾಸ. ಹಾಗೆ ಇದನ್ನು ನಾವು ಪ್ರಾರ್ಥನೆ ಮಾಡುವಾಗ, ಈ ಓಂಕಾರವನ್ನು ಹೇಳಿಕೊಂಡು, ಪ್ರಾರ್ಥನೆಯನ್ನು ಹೇಳಿಕೊಂಡು ನೀವು ನಿಮ್ಮ ದಿನನಿತ್ಯದ ಅಭ್ಯಾಸವನ್ನು ಮಾಡಿದಾಗ ಮನಸ್ಸು ಶಾಂತವಾಗಿರುತ್ತೆ, ಗ್ರಹಿಸುತ್ತೆ, ಅದು ನಿಮ್ಮ ಗ್ರಹಿಕೆಗೆ ಸುಲಭವಾಗಿ ಸಾಧ್ಯವಾಗತ್ತೆ. ಮನಸ್ಸು ಶಾಂತವಾಗಿದ್ದಾಗ, ಮನಸ್ಸು ಶಾಂತ ಆಗಲಿಕ್ಕೆ ಈ ಓಂಕಾರದ ಪಠಣೆ ಅಥವಾ ಯಾವುದೇ ರೀತಿಯ ಪ್ರಾರ್ಥನೆ, ದೇವರ ಪ್ರಾರ್ಥನೆ ಇರ್ಬೋದು, ನಿಮ್ಮ ಇಷ್ಟ ದೇವತೆಯ ಪ್ರಾರ್ಥನೆ ಇರ್ಬೋದು, ಹಿರಿಯರ ಗುರುಗಳ ಪ್ರಾರ್ಥನೆ ಇರ್ಬೋದು, ಇದನ್ನು ನಾವು ಮಾಡಿ ಪಾಸಿಟಿವ್ ಆಗಿ ನಾವು ಗುಣಾತ್ಮಕವಾದ ಭಾವನೆಗಳನ್ನು ಹೊಂದಿ ನಮ್ಮ ದಿನವನ್ನು ಪ್ರಾರಂಭ ಮಾಡಿದಾಗ ಅವತ್ತಿನ ಇಡೀ ದಿನ ಬಹು ಉಪಯುಕ್ತವಾಗಿ ಇರುವುದರಲ್ಲಿ ಯಾವುದೇ ಒಂದು ಸಂದೇಹ ಇಲ್ಲ.
1: ಹೆಲ್ತ್ ಹಿಂಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮದಲ್ಲಿ ಓಂಕಾರದ ಮಹತ್ವ ಕುರಿತು ಗೋಪಾಲಕೃಷ್ಣ ಹೆಗಡೆ ಅವರಿಂದ ಮಾಹಿತಿ ಕೇಳಿದ್ರಿ. ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ನೀವು ಕೇಳ್ತಾ ಇದ್ರೆ FM 103.5 MHz ಹಾಗೂ 101.4 MHz ಮತ್ತು ಮಿನಿಮಮ್ 625 kHz ನಿಲಯದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು. ಸ್ಟುಡಿಯೋ ಸಮಯ 6:50

0: ಕುಂತ್ಕೊಳ್ಳಿ.
1: ಕೇಳುಗರೆ, ಸಾರ್ವಜನಿಕರಿಗೆ
2: ಆರೋಗ್ಯ ಅರಿಕೆ ಅರಿವು ಮೂಡಿಸುವ
1: ವಿಶೇಷ ಕಾರ್ಯಕ್ರಮ ಸರಣಿ, ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ
2: ಪ್ರತಿ ಸೋಮವಾರ ಬೆಳಗ್ಗೆ 8:45 ಪ್ರಸಾರವಾಗಲಿದೆ.
1: ಭಾರತೀಯ ವೈದ್ಯಕೀಯ ಸಂಸ್ಥೆಯ ನುರಿತ ವೈದ್ಯರು ಭಾಗವಹಿಸಿ ಮಾಹಿತಿ ನೀಡುವ
2: ವಿಶೇಷ ಕಾರ್ಯಕ್ರಮ ಸರಣಿ, ಎಲ್ಲರಿಗೂ ಆರೋಗ್ಯ.
1: ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು
2: IMV ಶಿವಮೊಗ್ಗ ಶಾಖೆ.

0: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
1: ಆಕಾಶವಾಣಿ ಭಾರತೀಯರು ನಂಬಿಕೆ ಇಡುವ ಸುದ್ದಿ ಮಾಧ್ಯಮವಾಗಿದೆ. ದಿನದ 4 ಬಾರಿ ಶುದ್ಧ ಹಾಗೂ ನಿಖರ ಸುದ್ದಿಗಳನ್ನ ವಿವಿಧ ಭಾಷೆಗಳಲ್ಲಿ ಪ್ರಸಾರ ಮಾಡಲಾಗುತ್ತೆ. ಯಾವುದೇ ವದಂತಿಗಳಿಗೆ ಅವಕಾಶವಿಲ್ಲದೆ ಸರ್ಕಾರದ ದೃಷ್ಟಿಕೋನದಿಂದ ಮಾಹಿತಿ ನೀಡುವಲ್ಲಿ ಇದು ಮುಂಚೂಣಿಯಲ್ಲಿದೆ. ಪ್ರದೇಶ ಸಮಾಚಾರ, ರಾಷ್ಟ್ರೀಯ ವಾರ್ತೆ ಇವು ಉದಾಹರಣೆಗಳು. ತುರ್ತು ಪರಿಸ್ಥಿತಿಗಳಲ್ಲಿ ಜನತೆಗೆ ಸರಿಯಾದ ಮಾರ್ಗದರ್ಶನ ನೀಡಲು ಇದು ಅತ್ಯಂತ ಉಪಯುಕ್ತವಾಗಿದೆ.

ಸುದ್ದಿ ಮಿಂಚು. ದ್ವಿದಳ ಧಾನ್ಯಗಳ ಮೌಲ್ಯವರ್ಧನೆ ಉತ್ತೇಜಿಸಲು ಹಾಗೂ ರೈತರ ಆದಾಯವನ್ನು ಹೆಚ್ಚಿಸುವ ಉದ್ದೇಶದಿಂದ ದ್ವಿದಳ ಧಾನ್ಯಗಳಲ್ಲಿ ಆತ್ಮನಿರ್ಭರತಾ ಅಭಿಯಾನದಡಿಯಲ್ಲಿ ಕೊಯ್ಲೋತ್ತರ ಮೂಲಭೂತ ಸೌಕರ್ಯ ಅಭಿವೃದ್ಧಿಗಾಗಿ ಸಂಸ್ಕರಣೆ ಮತ್ತು ಪ್ಯಾಕಿಂಗ್ ಘಟಕಗಳ ಸ್ಥಾಪಿಸಲು ಅರ್ಹ ಫಲಾನುಭವಿಗಳು ಹಾಗೂ ಸಂಸ್ಥೆಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ರೈತ ಉತ್ಪಾದಕ ಸಂಸ್ಥೆಗಳು, FPUS, ಕ್ಲಸ್ಟರ್ ಮಟ್ಟದ ಒಕ್ಕೂಟಗಳು, ಪ್ರಾಥಮಿಕ ಕೃಷಿ ಪತ್ತಿನ ಸಂಘಗಳು, ಯಾವುದೇ ನೋಂದಾಯಿತ ಸಂಸ್ಥೆಗಳು ಮತ್ತು ವೈಯಕ್ತಿಕ ಫಲಾನುಭವಿಗಳು ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ. ವೈಯಕ್ತಿಕ ಅರ್ಜಿದಾರರಿಗೆ ಕನಿಷ್ಠ 21 ವರ್ಷ ವಯಸ್ಸಾಗಿರಬೇಕು ಮತ್ತು ಪ್ರತಿ ಕುಟುಂಬದಿಂದ ಒಬ್ಬರಿಗೆ ಮಾತ್ರ ಅವಕಾಶವಿರುತ್ತದೆ. ಗುಂಪು ಅಥವಾ ಸಂಸ್ಥೆಗಳು ಕಡ್ಡಾಯವಾಗಿ ನೋಂದಣಿ ಆಗಿದ್ದು ಕನಿಷ್ಠ 2 ವರ್ಷ ಕಾರ್ಯನಿರ್ವಹಿಸಿರಬೇಕು. ಅರ್ಜಿದಾರರು ಯೋಜನಾ ವೆಚ್ಚದ ಶೇಕಡ 15% ಸ್ವಂತ ಬಂಡವಾಳ ಹೂಡಿಕೆ ಮಾಡುವ ಸಾಮರ್ಥ್ಯ ಹೊಂದಿರಬೇಕು. ಇಲಾಖೆಯಿಂದ ಯೋಜನಾ ವೆಚ್ಚದ ಶೇಕಡ 33% ಸಹಾಯಧನವನ್ನು ಕೇಂದ್ರ ಹಾಗೂ ರಾಜ್ಯದ ಪಾಲಿನ ಸಹಾಯಧನದ 60% ಮತ್ತು 40% ಅನುಪಾತದಲ್ಲಿ, ಅಂದರೆ ಗರಿಷ್ಠ 25 ಲಕ್ಷ ರೂಪಾಯಿಗಳ ಮಿತಿಗಳ ಪಟ್ಟು ನೀಡಲಾಗುತ್ತದೆ. ಯೋಜನೆಗೆ ಬ್ಯಾಂಕ್ ಸಾಲ ಪಡೆಯುವುದು ಕಡ್ಡಾಯವಾಗಿರುತ್ತದೆ ಮತ್ತು ಸ್ಥಾಪಿಸಲಾಗುವ ದ್ವಿದಳ ಧಾನ್ಯಗಳ ಸಂಸ್ಕರಣಾ ಘಟಕಗಳ ಪ್ರತಿ ಗಂಟೆಗೆ ಕನಿಷ್ಠ 300 kg ಸಂಸ್ಕರಣಾ ಸಾಮರ್ಥ್ಯವನ್ನು ಹೊಂದಿರಬೇಕು ಮತ್ತು ಯಂತ್ರೋಪಕರಣಗಳು ಬ್ಯೂರೋ ಆಫ್ ಇಂಡಿಯಾ ಸ್ಟ್ಯಾಂಡರ್ಡ್ ಅಂದರೆ BIS ಅಥವಾ ಸಾಮಾನ್ಯ ಗುಣಮಟ್ಟದ ಮಾನದಂಡಗಳಿಗೆ ಹಾಗೂ ಆಹಾರ ಭದ್ರತೆ, ಪರಿಸರ ಮತ್ತು ಇತರೆ ನಿಯಂತ್ರಣ ಮಾನದಂಡಗಳಿಗೆ ಅನುಗುಣವಾಗಿರಬೇಕು. ಸದರಿ ಯೋಜನೆಯಡಿಯ ಸೌಲಭ್ಯ ಪಡೆಯಲು ಇಚ್ಛಿಸುವ ವೈಯಕ್ತಿಕ ಫಲಾನುಭವಿಗಳು, ರೈತ ಉತ್ಪಾದಕ ಸಂಸ್ಥೆಗಳು, ಕ್ಲಸ್ಟರ್ ಮಟ್ಟದ ಒಕ್ಕೂಟಗಳು, ಪ್ರಾಥಮಿಕ ಕೃಷಿ ಪತ್ತಿನ ಸಂಘಗಳು ಜುಲೈ 17 ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ. ಅರ್ಜಿ ಯೋಜನೆಯ ಮಾರ್ಗಸೂಚಿ ಅನ್ವಯ ಜಿಲ್ಲಾ ಕಾರ್ಯಕಾರಿ ಸಂಸ್ಥೆ ಫಲಾನುಭವಿಯನ್ನು ಆಯ್ಕೆ ಮಾಡಲಾಗುವುದು ಎಂದು ಜಂಟಿ ಕೃಷಿ ನಿರ್ದೇಶಕರು ದಾವಣಗೆರೆ ಜಿಲ್ಲೆಯವರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ.

ಐದು ವರ್ಷಗಳಿಗೂ ಮೇಲ್ಪಟ್ಟ ನವೀಕರಣ ಮಾಡಿಕೊಳ್ಳದೆ ಬಾಕಿ ಇರುವ ಸಂಘ ಸಂಸ್ಥೆಗಳು ಪ್ರತಿ ವರ್ಷಕ್ಕೆ 3,000 ರೂಪಾಯಿ ಹೆಚ್ಚುವರಿ ದಂಡ ಪಾವತಿಸಿ ನವೀಕರಣ ಮಾಡಿಕೊಳ್ಳಲು ಅವಕಾಶ ನೀಡಲಾಗಿದೆ. ಕರ್ನಾಟಕ ಸಂಘಗಳ ನೋಂದಣಿ ಕಾಯ್ದೆ 1960 ಕಲಂ 13ರಂತೆ ನೋಂದಣಿಯಾದ ಪ್ರತಿಯೊಂದು ಸಂಘವು ಪ್ರತಿ ವರ್ಷ ನವೀಕರಣಗೊಳ್ಳಬೇಕಾಗಿದ್ದು, ಡಿಸೆಂಬರ್ 31ರೊಳಗಾಗಿ ದಾಖಲೆ ಮತ್ತು ಮಾಹಿತಿಗಳೊಂದಿಗೆ ಜಿಲ್ಲಾ ನೋಂದಣಿ ಅಧಿಕಾರಿಗಳು ಹಾಗೂ ಸಹಕಾರ ಸಂಘಗಳ ಉಪನಿಬಂಧಕರು ಸಹಕಾರ ಭವನ ಮೊದಲನೇ ಮಹಡಿ RTO ರಸ್ತೆ ಶಿವಮೊಗ್ಗ ಕಚೇರಿಯಲ್ಲಿ ನವೀಕರಣ ಮಾಡಿಕೊಳ್ಳುವಂತೆ ಸಂಘಗಳ ನೋಂದಣಿ ಅಧಿಕಾರಿಗಳು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಸುದ್ದಿ ಮಿಂಚು ಪ್ರಸಾರವಾಯಿತು. ಇದು ಆಕಾಶವಾಣಿ ಭದ್ರಾವತಿ. ಸಮಯ 6:55. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.

ಸಂಖ್ಯೆ ಹೀಗಿದೆ 200704. ಭದ್ರಾವತಿಯಿಂದ ಹೊರಗಿನವರು ಕರೆ ಮಾಡಬೇಕಾದರೆ ಬಳಸಬೇಕಾದ ಎಸ್ಟಿಡಿ ಕೋಡ್ ಸಂಖ್ಯೆ 08282. ಗಮನಿಸಿ, ಈ ಕಾರ್ಯಕ್ರಮ ಈ ವೇಳೆಗೆ 11 ಗಂಟೆಗೆ ಮೂಡಿ ಬರಲಿದೆ. ಇದುವರೆಗೂ ನಿಲಯದಿಂದ ಪ್ರಸಾರವಾಗುವ ಕೆಲವು ಕಾರ್ಯಕ್ರಮಗಳ ಮಾಹಿತಿ ಕೇಳಿದರೆ, ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ ಆಗ್ತಾ ಇದೆ 7:02. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಕಟಣೆ, ನಂತರ 7:05 ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.

ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com. ಹಿರಿಯರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

0: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
1: ಏನಮ್ಮ ಆ ಅಳ್ತಾ ಇರೋ ಆ ಮಗುನ ಹಾಗೆ ತಾಯಿನ ಒಳಗಡೆ ಕಳಿಸಿ.
2: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನೂ ನಿಲ್ಲಿಸ್ತಾ ಅಳ್ತಾ ಇದ್ದಾನೆ. ನಾನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತ ಹಠ ರೊಚ್ಚಿಗೆದ್ದು ಹೀಗ ಆಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ
1: ಅಳಿನ. ನೋಡಿ, ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣ ಅಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನ ನಿಲ್ಲಿಸಿ.
0: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು.

0: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠ ಶಾಲೆ.
1: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
0: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
1: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
0: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ರಾಜ್ಯದ ನೀರಾವರಿ ಯೋಜನೆಗಳಿಗೆ ಕೇಂದ್ರದ ಬಾಕಿ ಅನುದಾನ ಮಂಜೂರಿಗೆ ಮುಖ್ಯಮಂತ್ರಿ ಮನವಿ. ಪ್ರಸಕ್ತ ಶೈಕ್ಷಣಿಕ ವರ್ಷದ ವೈದ್ಯಕೀಯ ಹಾಗೂ ದಂತ ವೈದ್ಯಕೀಯ ಕೋರ್ಸ್ಗಳ ಶುಲ್ಕ ಯಥಾಸ್ಥಿತಿ ಮುಂದುವರಿಕೆ. ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ 5 ಕೋಟಿ ಸಸಿ ನೆಡುವ ಅಭಿಯಾನಕ್ಕೆ ಇಂದು ಚಿಕ್ಕಬಳ್ಳಾಪುರದಲ್ಲಿ ನ್ಯಾಯಮೂರ್ತಿ ವಿಭು ಬಕ್ರು ಚಾಲನೆ. ಕೇಂದ್ರ ಆಯುಷ್ ಸಚಿವಾಲಯದಿಂದ ನಾಳೆ ಗಿನೀಸ್ ದಾಖಲೆಗಾಗಿ ಸಾಂಘಿಕ ಆನ್ಲೈನ್ ಯೋಗಥಾನ್. ಈಗ ವಾರ್ತೆಗಳ ವಿವರ. ಮೇಕೆದಾಟು ಯೋಜನೆ ಅನುಷ್ಠಾನಕ್ಕೆ ಸಂಬಂಧಿಸಿ ಸರ್ವೋಚ್ಚ ನ್ಯಾಯಾಲಯದ ಆದೇಶ ಪಾಲನೆಗೆ ಕೇಂದ್ರಕ್ಕೆ ಮನವಿ ಸಲ್ಲಿಸಿದ್ದು, ರಾಜ್ಯದ ಪಾಲಿನ 5,300 ಕೋಟಿ ರೂಪಾಯಿ ಅನುದಾನವನ್ನು ಶೀಘ್ರ ಮಂಜೂರು ಮಾಡುವಂತೆ ಕೇಂದ್ರ ಜಲಸಂಪನ್ಮೂಲ ಖಾತೆ ಸಚಿವ ಸಿಆರ್ ಪಾಟೀಲ್ ಅವರಿಗೆ ಮನವಿ ಸಲ್ಲಿಸಿದ್ದಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಹೊಸದಿಲ್ಲಿಯಲ್ಲಿ ಈ ವಿಷಯ ತಿಳಿಸಿದ ಅವರು, ಕೇಂದ್ರ ಸರ್ಕಾರ ಸೂಕ್ತ ನಿರ್ಧಾರ ಕೈಗೊಳ್ಳುವ ಭರವಸೆ ಇದೆ.

0: 25ರಂದು ಕೇಂದ್ರದ ಜಲಶಕ್ತಿ ಖಾತೆ ಸಚಿವರು ರಾಜ್ಯಕ್ಕೆ ಭೇಟಿ ನೀಡಲಿದ್ದಾರೆ. ಆಗ ಕೃಷ್ಣ, ಮಹದಾಯಿ, ಕಳಸ ಬಂಡೂರಿ ಸೇರಿದಂತೆ ಮಹತ್ವದ ನೀರಾವರಿ ಯೋಜನೆಗಳ ಅನುಷ್ಠಾನ ಹಾಗೂ ಹಣಕಾಸು ನೆರವಿಗಾಗಿ ವಿಸ್ತೃತ ಚರ್ಚೆ ನಡೆಯಲಿದೆ ಎಂದರು. ರಾಜ್ಯದ ಜಲಸಂಪನ್ಮೂಲ ಖಾತೆ ಸಚಿವ ರಾಮಲಿಂಗಾರೆಡ್ಡಿ, ರಾಜ್ಯ ಸರ್ಕಾರದ ಹೊಸದಿಲ್ಲಿ ವಿಶೇಷ ಪ್ರತಿನಿಧಿ ಟಿಬಿ ಜಯಚಂದ್ರ ಪಾಲ್ಗೊಂಡಿದ್ದರು. ರಾಜ್ಯದ ಕಬ್ಬು ಬೆಳೆಗಾರರ ಹಿತದೃಷ್ಟಿಯಿಂದ ಕಬ್ಬಿಗೆ ನ್ಯಾಯಯುತ ಮತ್ತು ಲಾಭದಾಯಕ ಬೆಲೆ ಹಾಗೂ ಸಕ್ಕರೆ ಕನಿಷ್ಠ ಮಾರಾಟ ಬೆಲೆ ಪರಿಷ್ಕರಣೆ ಸೇರಿದಂತೆ ಸಹಕಾರಿ ಸಕ್ಕರೆ ಕಾರ್ಖಾನೆಗಳನ್ನು ಕೇಂದ್ರದ ಅನುದಾನದೊಂದಿಗೆ ಬೆಂಬಲಿಸುವಂತೆ ಕೇಂದ್ರ ಸಹಕಾರ ಖಾತೆ ಸಚಿವ ಅಮಿತ್ ಶಾ ಅವರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ ಸಲ್ಲಿಸಿದ್ದಾರೆ. ಹೊಸದಿಲ್ಲಿಯಲ್ಲಿ ಕೇಂದ್ರ ಸಚಿವರೊಂದಿಗೆ ಸಮಾಲೋಚಿಸಿದ ಅವರು, ಡಿಜಿಟಲ್ ಹಾಗೂ ಸೈಬರ್ ಸೇರಿದಂತೆ ಆಂತರಿಕ ಭದ್ರತೆ, ಪೊಲೀಸ್ ವ್ಯವಸ್ಥೆ ಆಧುನೀಕರಣಕ್ಕೆ ಪ್ರಸ್ತಾವ ಸಲ್ಲಿಸಿದರು. ವೈದ್ಯಕೀಯ, ದಂತ ವೈದ್ಯಕೀಯ ಸ್ನಾತಕ ಹಾಗೂ ಸ್ನಾತಕೋತ್ತರ ಕೋರ್ಸ್ಗಳ ಶುಲ್ಕ ಪ್ರಸಕ್ತ ಶೈಕ್ಷಣಿಕ ವರ್ಷಕ್ಕೆ ಯಥಾಸ್ಥಿತಿ ಮುಂದುವರಿಯಲಿದೆ ಎಂದು ವೈದ್ಯಕೀಯ ಶಿಕ್ಷಣ ಖಾತೆ ಸಚಿವ ಡಾ ಶರಣಪ್ರಕಾಶ್ ಪಾಟೀಲ್ ಸ್ಪಷ್ಟಪಡಿಸಿದ್ದಾರೆ. ಬೆಂಗಳೂರಿನ ವಿಕಾಸಸೌಧದಲ್ಲಿ ರಾಜ್ಯದ ಖಾಸಗಿ ವೈದ್ಯಕೀಯ, ದಂತ ವೈದ್ಯಕೀಯ ಕಾಲೇಜುಗಳ ಆಡಳಿತ ಮಂಡಳಿ ಸದಸ್ಯರೊಂದಿಗೆ ಸಭೆ ನಡೆಸಿ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದರು. ವೃತ್ತಿಪರ ವೈದ್ಯಕೀಯ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಲಿರುವ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ರಾಜ್ಯದ ಎಲ್ಲ ಸರ್ಕಾರಿ ಹಾಗೂ ಖಾಸಗಿ ವೈದ್ಯಕೀಯ ಕಾಲೇಜುಗಳಿಗೆ ಅನ್ವಯವಾಗುವಂತೆ ಕಳೆದ ವರ್ಷದ ಫೀಯನ್ನೇ ಆಕರಿಸಲಾಗುವುದು ಎಂದರು. ವಿಜಯಪುರದಲ್ಲಿ ನೂತನ ಸರ್ಕಾರಿ ವೈದ್ಯಕೀಯ ಕಾಲೇಜು ಸ್ಥಾಪನೆಗಾಗಿ ವಿಶೇಷಾಧಿಕಾರಿ ಡಾ ರಾಜಶೇಖರ್ ದ್ಯಾಬೇರಿ ಜಿಲ್ಲಾ ಆಸ್ಪತ್ರೆಗೆ ಭೇಟಿ ನೀಡಿ ಹಿರಿಯ ವೈದ್ಯಾಧಿಕಾರಿಗಳೊಂದಿಗೆ ಸಮಾಲೋಚಿಸಿದರು. ರಾಷ್ಟ್ರೀಯ ವೈದ್ಯಕೀಯ ಆಯೋಗದ ನಿಯಮಾವಳಿ ಅನ್ವಯ ವೈದ್ಯಕೀಯ ಕಾಲೇಜು ಸ್ಥಾಪನೆಗೆ ಭೂಮಿ, ಕಟ್ಟಡ, ಬೋಧನಾ ಆಸ್ಪತ್ರೆ ಹಾಗೂ ಇತರೆ ಶಾಸನಬದ್ಧ ಅವಶ್ಯಕತೆಗಳು ಸೇರಿದಂತೆ ವಿವರಗಳನ್ನು ಅವರು ಪಡೆದುಕೊಂಡರು. ಚಿಕ್ಕಬಳ್ಳಾಪುರ ಜಿಲ್ಲೆ ಮುದ್ದೇನಹಳ್ಳಿಯಲ್ಲಿ ಇಂದು ರಾಜ್ಯ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ವಿಭು ಬಕ್ರು, ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ ರಾಜ್ಯಾದ್ಯಂತ 5 ಕೋಟಿ ಸಸಿ ನೆಡುವ ಅಭಿಯಾನಕ್ಕೆ ಚಾಲನೆ ನೀಡಲಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಪ್ರಧಾನ ನ್ಯಾಯಾಧೀಶ ಟಿಪಿ ರಾಮಲಿಂಗೇಗೌಡ ಈ ಮಾಹಿತಿ ನೀಡಿ, ಸಸಿ ನೆಡುವ ಅಭಿಯಾನದ ಭಾಗವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 5 ಲಕ್ಷ ಗಿಡಗಳನ್ನು ನೆಡಲು ಯೋಜಿಸಲಾಗಿದೆ ಎಂದರು. ಕೇಂದ್ರ ಆಯುಷ್ ಸಚಿವಾಲಯ ನಾಳೆ ಭಾನುವಾರ ಬೆಳಗ್ಗೆ 6:15ಕ್ಕೆ ಯೂಟ್ಯೂಬ್ ಯೋಗಥಾನ್ ಆಯೋಜಿಸಿದೆ. ಗಿನ್ನಿಸ್ ದಾಖಲೆಗಾಗಿ ಯೋಗಥಾನ್ನ ಈ ಸಾಂಘಿಕ ಪ್ರಯತ್ನದಲ್ಲಿ ಸಾರ್ವಜನಿಕರು ಆನ್ಲೈನ್ ಯೋಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸುವಂತೆ ಆಯುಷ್ ಇಲಾಖೆ ಮನವಿ ಮಾಡಿದೆ. ಆನ್ಲೈನ್ ಯೋಗಥಾನ್ದಲ್ಲಿ ಭಾಗವಹಿಸಲು 1800-315-7008 ಸಂಖ್ಯೆಗೆ ಕರೆ ಮಾಡಿ ಹೆಸರು ನೋಂದಾಯಿಸಲು ಕಲಬುರಗಿ ಆಯುಷ್ ಇಲಾಖೆ ಕೋರಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಬಾಲಕಾರ್ಮಿಕರಿಗೆ ರೆಡ್ ಕಾರ್ಡ್, ಮಕ್ಕಳಿಗೆ ನ್ಯಾಯಯುತ ಬಾಲ್ಯ, ವಯಸ್ಕರಿಗೆ ಘನತೆಯ ಉದ್ಯೋಗ ಎಂಬ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘದ 2026ನೇ ಸಾಲಿನ ಧ್ಯೇಯದೊಂದಿಗೆ ಬೆಳಗಾವಿಯಲ್ಲಿ ವಿಶ್ವ ಬಾಲಕಾರ್ಮಿಕ ವಿರೋಧಿ ಜಾಗೃತಿ ದಿನಾಚರಣೆ ಜರುಗಿತು. ಬೆಳಗಾವಿ ಜಿಲ್ಲೆ ಕಾನೂನು ಸೇವಾ ಪ್ರಾಧಿಕಾರದ ಕಾರ್ಯದರ್ಶಿ ನ್ಯಾಯಾಧೀಶ ಕೆಎನ್ ಶಿವಕುಮಾರ್ ಜನಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಿ ಮಾತನಾಡಿದರು.
4: ನಮ್ಮ ಇಲಾಖೆಗಳು ಅಧಿಕಾರಿಗಳು

0: ಹಾವೇರಿ ಜಿಲ್ಲೆಯಲ್ಲಿ ಕಳೆದ 2025-26 ಸಾಲಿನಲ್ಲಿ 17 ಬಾಲ ಹಾಗೂ ಕಿಶೋರ ಕಾರ್ಮಿಕರನ್ನು ರಕ್ಷಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ್ ದಾನಮ್ಮರವರ್ ತಿಳಿಸಿದ್ದಾರೆ. ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆ ಜನಜಾಗೃತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. 17 ಬಾಲ ಹಾಗೂ ಕಿಶೋರ ಕಾರ್ಮಿಕ ಪತ್ತೆಗೆ ಸಂಬಂಧಿಸಿ 2 ಪ್ರಕರಣಗಳು ದಾಖಲಾಗಿದ್ದು 8 ಮಕ್ಕಳನ್ನು ಮಕ್ಕಳ ಕಲ್ಯಾಣ ಸಮಿತಿ ಎದುರು ಹಾಜರುಪಡಿಸಿ 6 ಮಕ್ಕಳನ್ನು ಶಾಲೆಗೆ ದಾಖಲಿಸಲಾಗಿದೆ. 3 ಮಕ್ಕಳನ್ನು ಸೂಕ್ತ ತಿಳಿವಳಿಕೆಯೊಂದಿಗೆ ಪೋಷಕರ ಸುಪರ್ದಿಗೆ ನೀಡಿ ನಿಗಾವಹಿಸಲಾಗಿದೆ ಎಂದರು. ಅರ್ಹ ಪ್ರತಿಭಾವಂತ ಯುವಜನರಿಗೆ ಕಳೆದ 25 ವರ್ಷಗಳಿಂದ ದಾನಿಗಳ ನೆರವಿನಿಂದ ಉನ್ನತ ಶಿಕ್ಷಣಕ್ಕೆ ಅವಕಾಶ ಕಲ್ಪಿಸಿದ ಧಾರವಾಡದ ವಿದ್ಯಾಪೋಷಕ ಸಂಸ್ಥೆ ರಜತ ಮಹೋತ್ಸವ ಸಂಭ್ರಮದಲ್ಲಿದೆ. ಇಂದು ಬೆಳಗ್ಗೆ 11 ಗಂಟೆಗೆ ವಿದ್ಯಾಗಿರಿಯ ಜನತಾ ಶಿಕ್ಷಣ ಸಮಿತಿಯ ಸನ್ನಿಧಿ ಕಲಾಕ್ಷೇತ್ರದಲ್ಲಿ ವಿಶೇಷ ಕಾರ್ಯಕ್ರಮ ಆಯೋಜಿತವಾಗಿದ್ದು ಪದ್ಮಶ್ರೀ ಪುರಸ್ಕೃತ ಪುಸ್ತಕ ಪ್ರೇಮಿ ಅಂಕೇಗೌಡರು ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ ಎಂದು ವಿದ್ಯಾಪೋಷಕ ಸಹ ಸಂಸ್ಥಾಪಕ ಡಾ ರಾಘವೇಂದ್ರ ತಿಕೋಟ ತಿಳಿಸಿದ್ದಾರೆ. ಕಳೆದ 2001 ಈವರೆಗೆ 19,600 ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣಕ್ಕಾಗಿ ದಾನಿಗಳಿಂದ ಸಂಗ್ರಹಿಸಿದ 79 ಕೋಟಿ ರೂಪಾಯಿ ಹಣ ಸಹಾಯವನ್ನು ವಿದ್ಯಾಪೋಷಕ ಸಂಸ್ಥೆ ಒದಗಿಸಿ ಪ್ರತಿಭಾವಂತರ ಬದುಕು ಬೆಳಗಿದೆ. ಜೆಎಸ್ಎಸ್ ಕಾರ್ಯದರ್ಶಿ ಪ್ರೊಫೆಸರ್ ಅಜಿತ್ ಪ್ರಸಾದ್, ಅಕಾಡೆಮಿ ಫಾರ್ ಕ್ರಿಯೇಟಿವ್ ಟೀಚಿಂಗ್ ಅಧ್ಯಕ್ಷ ಡಾ ಗುರುರಾಜ್ ಕರ್ಜಗಿ, ಡಿಮಾನ್ಸ್ ನಿರ್ದೇಶಕ ಡಾ ಸಿ ಅರುಣ್ಕುಮಾರ್ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ. ಬೆಂಗಳೂರಿನ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಪ್ರಾದೇಶಿಕ ತೋಟಗಾರಿಕೆ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರದಲ್ಲಿ ಇಂದು ತೋಟಗಾರಿಕೆ ಸಂತೆ ಆಯೋಜಿತವಾಗಿದೆ. ವಿವಿಧ ತರಕಾರಿ, ಹಣ್ಣು, ಹೂವು, ಅಲಂಕಾರಿಕ ಸಸ್ಯಗಳ ಮಾರಾಟ ನಡೆಯಲಿದೆ. ಬಾಗಲಕೋಟೆ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಪ್ರತಿ ತಿಂಗಳ 2 ಶನಿವಾರ ಆಯೋಜಿಸುವ ತೋಟಗಾರಿಕೆ ಸಂತೆ ಬೆಳಗ್ಗೆ 7 ಮಧ್ಯಾಹ್ನ 2 ಗಂಟೆಯವರೆಗೆ ನಡೆಯಲಿದೆ. ಖೇಲೋ ಇಂಡಿಯಾ ಹಾಗೂ ಫಿಟ್ ಇಂಡಿಯಾ ಉಪಕ್ರಮಗಳ ಮೂಲಕ ಕ್ರೀಡೆಯೊಂದಿಗೆ ಕ್ರೀಡಾ ಮನೋಭಾವ, ನಾಯಕತ್ವ ಹಾಗೂ ದೇಶಭಕ್ತಿಯ ಮೌಲ್ಯಗಳನ್ನು ಯುವಜನತೆಯಲ್ಲಿ ಮೈಗೂಡಿಸುವಲ್ಲಿ ಸೈನಿಕ ಶಾಲೆಗಳ ಕೊಡುಗೆ ಶ್ಲಾಘನೀಯ ಎಂದು ಕೇರಳ ಹಾಗೂ ತಮಿಳುನಾಡು ರಾಜ್ಯಪಾಲ ರಾಜೇಂದ್ರ ಅರ್ಲೇಕರ್ ಅಭಿಮಾನ ವ್ಯಕ್ತಪಡಿಸಿದ್ದಾರೆ. ಕೊಡಗು ಜಿಲ್ಲೆ ಕೂಡಿಗೆ ಸೈನಿಕ ಶಾಲೆಯಲ್ಲಿ ಅಖಿಲ ಭಾರತ ಸೈನಿಕ ಶಾಲೆಗಳ ಪ್ರೀ ಸುಬ್ರತೋ ಕಪ್ 2026 ಫುಟ್ಬಾಲ್ ಪಂದ್ಯಾವಳಿಯ ಸಮಾರೋಪ ಸಮಾರಂಭದಲ್ಲಿ ವಿಜೇತ ತಂಡಗಳಿಗೆ ಬಹುಮಾನ ಪ್ರದಾನಿಸಿ ಅವರು ಮಾತನಾಡಿದರು. ಸೈನಿಕ ಶಾಲೆಗಳ ಯುವ ಫುಟ್ಬಾಲ್ ಆಟಗಾರರು ರಾಷ್ಟ್ರೀಯ ತಂಡದ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದ ಪಂದ್ಯಗಳಲ್ಲಿ ದೇಶವನ್ನು ಪ್ರತಿನಿಧಿಸಿ ಕೀರ್ತಿ ಪತಾಕೆ ಹಾರಿಸುವಂತಾಗಲಿ ಎಂದು ಆಶಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ನೀರಾವರಿ ಯೋಜನೆಗಳಿಗೆ ಕೇಂದ್ರದ ಬಾಕಿ ಅನುದಾನ ಮಂಜೂರಿಗೆ ಮುಖ್ಯಮಂತ್ರಿ ಮನವಿ. ಪ್ರಸಕ್ತ ಶೈಕ್ಷಣಿಕ ವರ್ಷದ ವೈದ್ಯಕೀಯ ಹಾಗೂ ದಂತ ವೈದ್ಯಕೀಯ ಕೋರ್ಸ್ಗಳ ಶುಲ್ಕ ಯಥಾಸ್ಥಿತಿ ಮುಂದುವರಿಕೆ. ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ 5 ಸಸಿ ನೆಡುವ ಅಭಿಯಾನಕ್ಕೆ ಇಂದು ಚಿಕ್ಕಬಳ್ಳಾಪುರದಲ್ಲಿ ನ್ಯಾಯಮೂರ್ತಿ ವಿಭು ಬಗ್ರು ಚಾಲನೆ. ಕೇಂದ್ರ ಆಯುಷ್ ಸಚಿವಾಲಯದಿಂದ ನಾಳೆ ಗಿನ್ನಿಸ್ ದಾಖಲೆಗಾಗಿ ಸಾಂಘಿಕ ಆನ್ಲೈನ್ ಯೋಗಥಾನ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ನೀವು ಕೇಳ್ತಾ ಇದ್ದರೆ ಎಫ್ಎಂ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಮತ್ತು ಮೀಡಿಯಂ 625 ಕಿಲೋವರ್ಟ್ಸ್ಗಳಲ್ಲಿ ನಿಲಯದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು ಸ್ಟುಡಿಯೋ ಸಮಯ 7:20:20. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಮಾಗಿಲೋಡು ಕೈ ಮುಗಿದು ಒಳಗೆ
3: ದಾವಣಗೆರೆ ಜಿಲ್ಲೆ ಪ್ರವಾಸಿ ತಾಣ ವಿಶೇಷ ಕಾರ್ಯಕ್ರಮ ಸರಣಿ ಪ್ರಸ್ತುತಪಡಿಸುತ್ತಾರೆ ಎಂಎನ್ ಸುಂದರ್ರಾಜ್.
4: ನಮಸ್ಕಾರ. ನಮ್ಮ ನಾಡಿನ ಅನೇಕ ಧಾರ್ಮಿಕ ಸ್ಥಳಗಳಿರ್ಬೋದು, ದೇವಸ್ಥಾನ ಇರ್ಬೋದು, ಪ್ರಮುಖ ಸ್ಥಳಗಳಿರ್ಬೋದು, ಅವೆಲ್ಲವೂ ಸಹ ರಾಮಾಯಣ ಮತ್ತು

ಮಹಾಭಾರತ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಪ್ರದೇಶಗಳಾಗಿದೆ. ಅಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಸ್ಥಳ ಅಂತಂದರೆ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನಲ್ಲಿರ್ತಕ್ಕಂತಹ ತೀರ್ಥರಾಮೇಶ್ವರ ಕ್ಷೇತ್ರ. ಇದು ಒಂದು ಪುರಾತನ ಪವಿತ್ರ ಕ್ಷೇತ್ರ ಆಗಿದೆ. ಹೊನ್ನಾಳಿ ತಾಲೂಕಿನಲ್ಲಿರ್ತಕ್ಕಂಥ ಪ್ರಸಿದ್ಧ ಒಂದು ತಾಣ ಇದು. ಹೊನ್ನಾಳಿ ತಾಲೂಕಿನಲ್ಲಿ ಬೆಳಗುತ್ತಿ ಅಂತ ಒಂದು ಗ್ರಾಮ ಬರುತ್ತೆ. ಆ ಗ್ರಾಮದ ಬಳಿನೇ ಒಂದು ಬೆಟ್ಟದ ಮೇಲೆ ಈ ತೀರ್ಥರಾಮೇಶ್ವರ ದೇವಾಲಯ ಇದೆ. ಸುತ್ತಲೂ ಹಸಿರಾಗಿರ್ತಕ್ಕಂಥ ವಾತಾವರಣ, ನಿಸರ್ಗ ರಮಣೀಯವಾಗಿರ್ತಕ್ಕಂಥದ್ದು, ಅಲ್ಲಿ ತಂಪಾದ ವಾತಾವರಣ, ಗುಡ್ಡ ಬೆಟ್ಟಗಳು, ಕಾಡು, ಇವೆಲ್ಲವನ್ನು ನೋಡಿದಾಗ ನಾವು ಯಾವುದೋ ಒಂದು ಅಪರೂಪದ ಸ್ಥಳಕ್ಕೆ ಬಂದಿದ್ದೀವಿ ಅನ್ನೋತಕ್ಕಂಥ ಭಾವನೆ ನಮಗೆ ಉಂಟಾಗುತ್ತೆ. ಈ ತೀರ್ಥರಾಮೇಶ್ವರ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ತಾಣ ಇದು. ಇದನ್ನು ರಾಮಾಯಣಕ್ಕೆ ಹೋಲಿಕೆ ಮಾಡಿ ಒಂದು ಕಥೆಯನ್ನು ಹೇಳ್ತಾರೆ. ಅದನ್ನೆಲ್ಲರೂ ನಂಬ್ತಾರೆ, ಅದು ಕತೆ ಅಲ್ಲ, ನಡೆದಿರ್ತಕ್ಕಂಥದ್ದು ಅನ್ನೋದನ್ನು ಇಲ್ಲೆಲ್ಲರೂ ಸಹ ನಂಬ್ತಾರೆ. ತ್ರೇತಾಯುಗದಲ್ಲಿ ರಾಮ ಇಲ್ಲಿಗೆ ಬಂದಿದ್ದ. ವನವಾಸಕ್ಕೆ ಹೋಗ್ಬೇಕಾದ್ರೆ ವನವಾಸದಲ್ಲಿದ್ದಾಗ ಸೀತೆ ಜೊತೆಗೆ ಇಲ್ಲಿ ಬಂದಾಗ ಸೀತೆಗೆ ಬಾಯಾರಿಕೆ ಆಯ್ತಂತೆ. ಅವಾಗ ಆಕೆ ನೀರು ಬೇಕು ಅಂತ ಕೇಳಿದಾಗ ರಾಮ ತನ್ನ ಬಾಣದಿಂದ ಇಲ್ಲಿನ ಭೂಮಿಯ ಮೇಲೆ ಹೊಡೆದಾಗ ಅಲ್ಲಿನ ನೀರಿನ ಬುಗ್ಗೆ ಉಕ್ಕಿ ಹರಿತು ಅಂತ ಹೇಳ್ತಾರೆ. ಈಗ ಆ ನೀರಿಗೆ ಒಂದು ಕುಂಡಕ್ಕೆ ಬೀಳುವಂತೆ ನಿರ್ಮಿಸಿದ್ದಾರೆ. ವರ್ಷದ 365 ದಿನವೂ ಸಹ ಅತ್ಯಂತ ಸಿಹಿಯಾದ ಮತ್ತು ಸ್ವಚ್ಛವಾದ ನೀರು ಇವತ್ತಿಗೂ ಸಹ ಅಲ್ಲಿ ನಾವು ಕಾಣ್ಬೋದು. ಇದೊಂದು ಪವಿತ್ರ ಜಲ ಅಂತ ಜನ ಭಾವಿಸಿದ್ದಾರೆ. ಅನೇಕ ರೋಗಗಳು ಇದರ ಸೇವನೆಯಿಂದ ವಾಸಿಯಾಗುತ್ತೆ ಅಂತಕ್ಕಂಥ ನಂಬಿಕೆಯೂ ಇದೆ. ವಿಶೇಷ ಅಂತಂದರೆ ಈ ನೀರನ್ನು ಉಪಯೋಗಿಸಿ ಮಾಡ್ತಕ್ಕಂಥ ಅಡುಗೆ ಬಹಳ ರುಚಿಯಾಗಿರುತ್ತೆ ಅಂತ ಅನೇಕ ಭಕ್ತರು ಇಲ್ಲಿಗೆ ಬಂದವರು ಹೇಳ್ತಾರೆ. ಅನೇಕರು ಇಲ್ಲಿ ಬರ್ತಾರೆ, ನೀರಿನಲ್ಲಿ ಸ್ನಾನ ಮಾಡ್ತಾರೆ, ದೇವರ ದರ್ಶನವನ್ನು ಮಾಡ್ತಾರೆ, ಅಡುಗೆ ಮಾಡಿಕೊಂಡು ಊಟ ಮಾಡಿಕೊಂಡು ಹೋಗ್ತಾರೆ. ಒಂದು ಬಹಳ ಆಶ್ಚರ್ಯದ ಸಂಗತಿ ಅಂತಂದರೆ ಈ ಕೊಳಕ್ಕೆ ಏನು ನೀರು ಬೀಳುತ್ತೆ ಅದು ಕೊಳ ತುಂಬಿದ ತಕ್ಷಣ ಆ ನೀರಿನ ಹರಿವು ನಿಂತೋಗುತ್ತೆ. ಸ್ವಲ್ಪ ಖಾಲಿಯಾದರೂ ಸಹ ಮತ್ತೆ ನೀರು ಹರಿದು ಬರುತ್ತೆ. ಇದು ಎಲ್ಲಿಂದ ಬರುತ್ತೆ ಯಾರಿಗೂ ಗೊತ್ತಿಲ್ಲ. ಅಂದರೆ ಆಗಿನ ಕಾಲದಲ್ಲಿ, ಯಾವುದೋ ಒಂದು ಕಾಲದಲ್ಲಿ ಇಂಜಿನಿಯರಿಂಗ್ ಎಷ್ಟರ ಮಟ್ಟಿಗೆ ಮುಂದುವರೆದಿತ್ತು ಅನ್ನೋದು ನಮಗೆ ಗೊತ್ತಾಗುತ್ತದೆ. ನೀರು ತುಂಬಿದ ತಕ್ಷಣ ನೀರಿನ ಹರಿವು ನಿಂತೋಗ್ತಕ್ಕಂಥದ್ದು, ನೀರು ಕಡಿಮೆ ಆದಾಗ ಮತ್ತೆ ನೀರು ಬೀಳ್ತಕ್ಕಂಥದ್ದು. ಯಾವುದೋ ಕಾಲದಲ್ಲಿ ಎಂತೆಂತಹ ಮಹಾತ್ಮರಿದ್ರು, ಎಂಥ ಒಬ್ಬ ವಿಜ್ಞಾನಿಗಳಿದ್ರು ಅನ್ನೋದು ಸಹ ಈ ತೀರ್ಥವನ್ನು ನೋಡಿದಾಗ ನಮಗೆ ಕಂಡು ಬರುತ್ತೆ. ಇಲ್ಲೇ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನದೊಳಗೆ ಒಂದು ಶಿವಲಿಂಗ ಇದೆ. ಆ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದನು ರಾಮ ಅಂತ ಒಂದು ನಂಬಿಕೆ. ಹೀಗಾಗಿ ಇಲ್ಲಿ ತೀರ್ಥನೂ ಇದೆ, ರಾಮ ಬಂದಿರತಕ್ಕಂಥ ಸ್ಥಳನೂ ಆಗಿದೆ, ಮತ್ತು ಈಶ್ವರನ ಒಂದು ಲಿಂಗನೂ ಇದೆ. ಹೀಗಾಗಿ ತೀರ್ಥ, ರಾಮ, ಈಶ್ವರ, ಇದಕ್ಕೆ ತೀರ್ಥ ರಾಮೇಶ್ವರ ಅಂತ ಕರೀತಾರೆ. ಮುಂಚೆ ಇದು ಬರೀ ಒಂದು ಈಶ್ವರನ ಲಿಂಗ ಇತ್ತು. 800 ವರ್ಷಗಳ ಹಿಂದೆ ಇದಕ್ಕೆ ಒಂದು ದೇವಾಲಯವನ್ನು ಸಹ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳ್ತಾರೆ. ಈ ದೇವಾಲಯ ಹೇಗಿದೆ ಅಂತಂದರೆ ಹೊಯ್ಸಳರ ಮತ್ತು ವಿಜಯನಗರ ಶೈಲಿಯಲ್ಲಿ ನಿರ್ಮಿಸಿರ್ತಕ್ಕಂಥ ಒಂದು ದೇವಾಲಯ. ಇಲ್ಲಿ ಇನ್ನೊಂದು ಬಹಳ ವಿಶೇಷ ಅಂತಂದರೆ ಈ ತೀರ್ಥರಾಮೇಶ್ವರದಲ್ಲಿ ತ್ರಿಮೂರ್ತಿಗಳು ನೆಲೆಸಿರ್ತಕ್ಕಂಥ ತಾಣನೂ ಆಗಿದೆ. ನಮಗೆಲ್ಲ ಬಹಳ ಆಶ್ಚರ್ಯವಾಗತಕ್ಕಂಥ ಒಂದು ಸಂಗತಿ ಅಂದರೆ ಬ್ರಹ್ಮನನ್ನು ಎಲ್ಲೂ ಪೂಜೆ ಮಾಡಲ್ಲ, ಆದರೆ ಎಲ್ಲೂ ಪೂಜೆಗೊಳ್ಳದ ಬ್ರಹ್ಮ ಇಲ್ಲಿ ಪೂಜೆಗೊಳ್ತಾನೆ. ಇದು ದೇವಸ್ಥಾನದ ಒಂದು ಬಲಭಾಗದಲ್ಲಿರ್ತಕ್ಕಂಥ ಒಂದು ಪುಟ್ಟ ದೇವಾಲಯದಲ್ಲಿ ಬ್ರಹ್ಮನ ವಿಗ್ರಹವನ್ನು ನಾವು ನೋಡ್ಬೋದು. ಈ ಬ್ರಹ್ಮನಿಗೆ 4 ಮುಖಗಳಿದೆ, 3 ಮುಖ ಕಾಣುತ್ತೆ. ಹಿಂಬದಿಯಲ್ಲಿರ್ತಕ್ಕಂಥ ಮುಖ ನೋಡಬೇಕಾದ್ರೆ ಅಲ್ಲೊಂದು ಕನ್ನಡಿಯನ್ನು ಸ್ಥಾಪನೆ ಮಾಡಿದ್ದಾರೆ. ಆ ಕನ್ನಡಿಯಲ್ಲಿ ನೋಡಿದಾಗ 4 ಮುಖನೂ ಸಹ ನಮಗೆ ಕಾಣುತ್ತೆ. ಈ ಶಿವಲಿಂಗದ ಎದುರು ನಂದಿ ವಿಗ್ರಹ ನೋಡ್ಬೋದು. ಅದ್ರ ಮುಂದೆ ನಂದಿ ವಿಗ್ರಹ ಇದೆ. ಅದನ್ನು ಕಾಶಿಯಿಂದ ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಇಲ್ಲಿ ಕುಳಿತು ಆರಾಮವಾಗಿ ನಿಸರ್ಗ ಸಂಪತ್ತನ್ನು ವೀಕ್ಷಣೆ ಮಾಡೋದಕ್ಕೆ ತುಂಬ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ. ದೇವಸ್ಥಾನದ ಎದುರಿಗೆ ಒಂದು ಗರುಡ ಗಂಬನ್ನು ಸಹ ನಿರ್ಮಾಣ ಮಾಡಿದ್ದಾರೆ. ಆದಿಶೇಷ, ಗಂಗಾದೇವಿ, ಚೌಡೇಶ್ವರಿ ದೇವಿ ವಿಗ್ರಹಗಳನ್ನು ಸಹ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ವಿವಾಹ ಮತ್ತು ಮಂಗಳ ಕಾರ್ಯಗಳಿಗಾಗಿ ಒಂದು ಕಲ್ಯಾಣ ಮಂದಿರನೂ ಸಹ ಇಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು ನಾವು ಕಾಣ್ಬೋದು. ಆದ್ದರಿಂದ ಇಲ್ಲಿ ಅನೇಕ ವಿವಾಹಗಳು ನಡೆಯುತ್ತೆ, ಮಂಗಳ ಕಾರ್ಯಗಳು ನಡೆಯುತ್ತೆ. ಅಷ್ಟೇ ಅಲ್ಲ, ಇಲ್ಲಿ

ಅನೇಕ ವೀರಗಲ್ಲುಗಳು ಮತ್ತು ಶಾಸನಗಳು ಸಹ ಸಿಕ್ಕಿದೆ. ಅದರ ಪ್ರಕಾರ ಏನು ಗೊತ್ತಾಗುತ್ತೆ ಅಂದರೆ, ಹಿಂದೆ ಇದು ಒಂದು ಬೆಳಗುತ್ತಿ ಸಂಸ್ಥಾನ ಆಗಿತ್ತು. ಬೆಳಗುತ್ತಿಯ ನಾಯಕರು ಆಳ್ತಾ ಇದ್ರು. ಸಮೀಪದಲ್ಲಿರ್ತಕ್ಕಂಥ ಬೆಳಗುತ್ತಿಯಲ್ಲಿ ಸಿದ್ದೇಶ್ವರ ದೇವಾಲಯ ಇದೆ, ಚನ್ನಕೇಶವ ದೇವಾಲಯ ಇದೆ, ಮೈಲಾರ್ಲಿಂಗೇಶ್ವರ ದೇವಾಲಯನೂ ಸಹ ಇದೆ. ಈ ದೇವಾಲಯಗಳನ್ನೆಲ್ಲ ನೋಡಿಕೊಂಡು ತೀರ್ಥರಾಮೇಶ್ವರದಲ್ಲಿ ಒಂದು ಅರ್ಧ ದಿವಸ ಕುಟುಂಬ ಸಮೇತ ಪ್ರವಾಸಕ್ಕೆ ಬಂದರೆ ಇದು ಭಾಳ ಸೂಕ್ತವಾಗಿರ್ತಕ್ಕಂಥ ಸ್ಥಳ. ನಗರದ ಒಂದು ಜಂಜಾಟ ಇಲ್ಲಿ ಕಂಡುಬರಲ್ಲ. ಅತ್ಯಂತ ಸೊಗಸಾಗಿರ್ತಕ್ಕಂಥ ಒಂದು ಸ್ಥಳ ಇದು. ಇಲ್ಲಿ ಆಹಾರ ಸಿಗಲ್ಲ, ಒಳ್ಳೆಯ ನೀರು ಸಿಗುತ್ತೆ. ಅದಕ್ಕೋಸ್ಕರವಾಗಿ ಇಲ್ಲಿ ಪ್ರವಾಸ ಹೋಗ್ತಕ್ಕಂಥವರು ತಮ್ಮ ಜೊತೆಗೆ ಆಹಾರವನ್ನು ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಒಳ್ಳೆಯದು. ತೀರ್ಥರಾಮೇಶ್ವರಕ್ಕೆ ದೇವಾಲಯದ ಬಾಗಿಲಿನವರೆಗೂ ಸಹ ಹೋಗೋದಕ್ಕೆ ಒಳ್ಳೆ ರಸ್ತೆಗಳನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಬಸ್ಸಿನಲ್ಲಿ ಹೋಗ್ತಕ್ಕಂಥವರಿಗೆ ಬೆಳಗುತ್ತಿಯವರಿಗೆ ಮಾತ್ರ ಬಸ್ಸಿನ ವ್ಯವಸ್ಥೆ ಇದೆ. ಅಲ್ಲಿಂದ ಖಾಸಗಿ ವಾಹನದಲ್ಲಿ ಹೋಗಿ ಬರ್ಬೋದು. ಕೆಲವರು ನಡ್ಕೊಂಡೇ ಹೋಗ್ತಾರೆ. ಸ್ವಂತ ವಾಹನ ಇರ್ತಕ್ಕಂಥವ್ರು ದೇವಾಲಯದವರೆಗೂ ಸಹ ಹೋಗಿ ಬರೋದಕ್ಕೆ ಅನುಕೂಲ ಇದೆ. ಇದು ಬಹಳ ಅತ್ಯಂತ ಸುಂದರವಾಗಿರ್ತಕ್ಕಂಥ ಮತ್ತು ನೋಡಲೇಬೇಕಾಗಿರ್ತಕ್ಕಂಥ ಒಂದು ಸ್ಥಳ ಇದು. ಇನ್ನು ಎರಡನೇದು ಕರಡಿಗುಡ್ಡ ಅಂತಕ್ಕಂಥ ಒಂದು ಸ್ಥಳ. ಇದು ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕಿನ ಗಡಿ ಭಾಗದಲ್ಲಿ ಒಂದು ಗ್ರಾಮ ಬರುತ್ತೆ. ಅದಕ್ಕೆ ತುಗ್ಗಲಹಳ್ಳಿ ಅಂತ ಕರೀತಾರೆ. ಆ ಗ್ರಾಮದ ಬಳಿ ಒಂದು ಎತ್ತರವಾದ ಪ್ರದೇಶದಲ್ಲಿ ಒಂದು ಗುಡ್ಡ, ಅದು ಅದಕ್ಕೆ ಕರಡಿಗುಡ್ಡ ಅಂತ ಕರೀತಾರೆ. ಅದನ್ನು ಕರಡಿಕಲ್ ಗುಡ್ಡ ಅಂತಲೂ ಸಹ ಕರೀತಕ್ಕಂಥ ವಾಡಿಕೆ ಇದೆ. ಯಾಕೆ ಇದನ್ನು ಕರಡಿಗುಡ್ಡ ಅಂತ ಕರೀತಾರೆ ಅಂದರೆ, ಇಲ್ಲಿ ಅನೇಕ ಗುಹೆಗಳಿದೆ. ಆ ಗುಹೆಗಳಲ್ಲಿ ಹಿಂದೆ ಕರಡಿಗಳು ವಾಸವಾಗಿದ್ವಂತೆ. ಹಾಗಾಗಿ ಇದನ್ನು ಕರಡಿಗುಡ್ಡ ಅಂತ ಕರೀತಾರೆ. ಅಲ್ಲದೆ ಇಲ್ಲಿನ ಕೆಲವು ಬಂಡಿಗಳು ಸಹ, ಇಲ್ಲಿನ ಕಲ್ಲಿನ ಬಂಡಿಗಳು, ಏನು ದೊಡ್ಡ ದೊಡ್ಡ ಬಂಡಿಗಳಿದೆ, ಅವೆಲ್ಲವೂ ಸಹ ಕರಡಿ ಆಕಾರದಲ್ಲಿ ಇರೋದ್ರಿಂದ ಬಹುಶಃ ಈ ಪ್ರದೇಶಕ್ಕೆ ಕರಡಿಗುಡ್ಡ ಅಂತ ಹೆಸರು ಬಂದಿರಬಹುದು ಅಂತ ಎಲ್ಲರ ಒಂದು ಊಹೆಯಾಗಿದೆ. ಇಲ್ಲಿ ಏನು ನಾವು ನೋಡ್ತಕ್ಕಂಥ ಸ್ಥಳ ಇದೆ ಅಂತಂದರೆ, ಇಲ್ಲಿ ಒಂದು ಪ್ರಮುಖ ಆಕರ್ಷಣೆಗಳು ಎರಡು. ಒಂದು ಗವಿಸಿದ್ದೇಶ್ವರ ಸ್ವಾಮಿಯ ಸನ್ನಿಧಿ. ಇದು ಇಲ್ಲಿನ ಕಲ್ಲಿನ ಗುಹೆಯಲ್ಲಿರ್ತಕ್ಕಂಥ ಈಶ್ವರನ ಲಿಂಗ. ಒಂದು ದೊಡ್ಡ ಕಲ್ಲಿನ ಗುಹೆ ಇದೆ. ಆ ಗುಹೆ ಒಳಗೆ ಈಶ್ವರನ ಲಿಂಗವನ್ನು ಸ್ಥಾಪನೆ ಮಾಡಿದ್ದಾರೆ. ಆ ಗವಿಯ ಒಳಗೆ ಈಶ್ವರನ ಲಿಂಗವನ್ನು ಸ್ಥಾಪನೆ ಮಾಡಿದ್ದರಿಂದ ಇದಕ್ಕೆ ಗವಿಸಿದ್ದೇಶ್ವರ ಅಂತ ಕರೀತಾರೆ. ಇದು ಪುರಾತನ ಕಾಲದಲ್ಲಿ ಅನೇಕ ತಪಸ್ವಿಗಳು, ಸಿದ್ಧಪುರುಷರು ನೆಲೆಸಿ ತಪಸ್ಸು ಮಾಡಿರ್ತಕ್ಕಂಥ ಒಂದು ಪುಣ್ಯ ಭೂಮಿ ಇದು. ಗುಹೆಯನ್ನು ಪ್ರವೇಶ ಮಾಡ್ತಾ ಇದ್ದಾಗಲೇ ಅಲ್ಲಿನ ಪ್ರಶಾಂತ ವಾತಾವರಣ ಎಲ್ಲರನ್ನೂ ಮೋಡಿ ಮಾಡಿಬಿಡುತ್ತೆ. ಬೇಸಿಗೆ ಕಾಲದಲ್ಲಿ ತಣ್ಣಗಿರುತ್ತೆ, ಚಳಿಗಾಲದಲ್ಲಿ ಬೆಚ್ಚಗಿರುತ್ತೆ. ಇದು ಒಂದು ವಿಶೇಷ. ಇಲ್ಲಿ ಒಳಗೆ ಹೋಗಿ ಶಿವಲಿಂಗದ ಎದುರು ನಿಂತರೆ ಒಂದು ರೀತಿಯ ಅದಮ್ಯ ಸಂತೋಷ ಆಗ್ತಕ್ಕಂಥದ್ದು ನಿಜ. ಇಲ್ಲಿ ಇತ್ತೀಚೆಗೆ ಭಕ್ತರು 108 ಶಿವಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆ 108 ಶಿವಲಿಂಗಗಳನ್ನು ಸಹ ನಾವು ಕಾಣಬಹುದು. ಅದಕ್ಕೆ ಪೂಜೆಯನ್ನು ಸಹ ಮಾಡ್ತಾರೆ. ಶ್ರಾವಣ ಮಾಸ ಮತ್ತು ಶಿವರಾತ್ರಿ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾರೆ. ಬೇರೆ ಬೇರೆ ಕಡೆಯಿಂದ, ದೂರ ದೂರದಿಂದ ಎಲ್ಲ ಬರ್ತಾರೆ. ಬಂದು ಈ ಸ್ವಾಮಿಯ ದರ್ಶನವನ್ನು ಪಡೀತಾರೆ, ಪುನೀತರಾಗ್ತಾರೆ. ಕರಡಿಗುಡ್ಡದ ಸುತ್ತ ಹಸಿರಿನಿಂದ ತುಂಬಿರ್ತಕ್ಕಂಥ ವೃಕ್ಷಗಳು ಇದಕ್ಕೆ ವಿಶೇಷ ಮೆರಗನ್ನು ನೀಡೋದನ್ನು ನಾವು ನೋಡ್ಬೋದು. ಆಮೇಲೆ ಇನ್ನೊಂದು ಬಹಳ ಸಂತೋಷದ ವಿಚಾರ ಅಂತಂದರೆ, ಈ ಬೆಟ್ಟದ ಮೇಲೆ ನಿಂತ್ಕೊಂಡು ಸಂಜೆ ಸೂರ್ಯಾಸ್ತವನ್ನು ನೋಡ್ತಕ್ಕಂಥದ್ದು ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ದೃಶ್ಯ. ಅದನ್ನು ನೋಡೋದಕ್ಕೋಸ್ಕರನೇ ಜನ ಬಹಳಷ್ಟು ಕಡೆಯಿಂದ ಇಲ್ಲಿಗೆ ಬಂದು ಈ ಸೂರ್ಯಾಸ್ತವನ್ನು ನೋಡ್ತಕ್ಕಂಥದ್ದನ್ನು ಮತ್ತು ಈ ಕರಡಿಗುಡ್ಡದ ಸೌಂದರ್ಯವನ್ನು ಸವಿತಕ್ಕಂಥದ್ದನ್ನು ನಾವು ಕಾಣಬಹುದು. ಈ ಕರಡಿಗುಡ್ಡಕ್ಕೆ ಹೋಗೋದಕ್ಕೆ ಹೊನ್ನಾಳಿ ಅಥವಾ ನ್ಯಾಮತಿಯಿಂದ ತುಗ್ಗಲಹಳ್ಳಿ ಮತ್ತು ಅರಬಗಟ್ಟಿ ಮಾರ್ಗವಾಗಿ ಹೋಗಬಹುದು. ಹೊನ್ನಾಳಿಯಿಂದ ನ್ಯಾಮತಿಗೆ ಹೋಗ್ತಕ್ಕಂಥ ಮಾರ್ಗದಲ್ಲಿ ಸುಮಾರು 8 ಕಿಲೋಮೀಟರ್ ಸಾಗಿದರೆ ಬಲಗಡೆ ಈ ತುಗ್ಗಲಹಳ್ಳಿ ಗ್ರಾಮ ಸಿಗುತ್ತೆ. ಅಲ್ಲಿಂದ ಕರಡಿಗುಡ್ಡ ತಪ್ಪಲನ್ನು ತಲುಪಬಹುದು. ಇತ್ತೀಚಿನ ವರ್ಷಗಳಲ್ಲಿ ಈ ಕ್ಷೇತ್ರಕ್ಕೆ ಬಹಳ ಅಭಿವೃದ್ಧಿ ಮಾಡಿದ್ದಾರೆ. ಹೋಗೋದಕ್ಕೆ ರಸ್ತೆ ಮಾಡಿದ್ದಾರೆ. ದೇವಾಲಯದವರೆಗೂ ಸಹ ಒಳ್ಳೆ ರಸ್ತೆಯನ್ನು ನಿರ್ಮಾಣ ಮಾಡಿದ್ದಾರೆ. ಕಾರು ಮತ್ತು ದ್ವಿಚಕ್ರ ವಾಹನದಲ್ಲಿ ಆರಾಮಾಗಿ ತೆರಳಬಹುದು. ಅನೇಕರು ಇಲ್ಲಿ ನಡಿಬೇಕು, ನಡೆದು ನಾವು ಹೋಗ್ತೀವಿ ಅನ್ನೋರಿಗೆ ಅದಕ್ಕೂ ಸಹ ಅನುಕೂಲ ಇದೆ. ಭಾಳ ಸೊಗಸಾಗಿರ್ತಕ್ಕಂಥ ಒಂದು ದಿವಸ ಇಲ್ಲಿಗೆ ಪ್ರವಾಸವನ್ನು ಇಟ್ಕೊಂಡ್ರೆ
ಆ ಸ್ಥಳದ ಮಹಿಮೆಯನ್ನು ನೋಡಬಹುದು, ಪ್ರಕೃತಿ ಸೌಂದರ್ಯವನ್ನು ಆಸ್ವಾದ

0: ಸಾಧನೆ ಮಾಡಬಹುದು ಮತ್ತು ಅಲ್ಲಿರ್ತಕ್ಕಂಥ ವಿಶೇಷತೆಯನ್ನು ಸಹ ನಾವು ತಿಳಿಯಬಹುದು.
1: ಮಾಗಿಲೋಳು ಕೈ ಮುಗಿದು ಒಳಗೆ ಮಾಯಾತ್ರಿಕನೇ.
2: ಕೇಳಿದ್ರೆ ಇನ್ನು ಕೆಲವು ಪ್ರದೇಶಗಳ ಬಗ್ಗೆ ಮಾಹಿತಿಯನ್ನ ತಿಳಿಸೋದಿದೆ ನಿಮ್ಗೂ ಕೂಡ, ನಿಮ್ಮ ಜಿಲ್ಲೆಯ ಹತ್ತು ಹಲವು ಪ್ರಾಂತ್ಯಗಳ ಬಗ್ಗೆ ಮಾಹಿತಿಯನ್ನು ಕೊಡಬೇಕು ಅಂತ ಆಸೆ ಆಸಕ್ತಿ ಇದ್ದರೆ ತಾವೂ ಕೂಡ ನಮ್ಮ AIRBDVT@gmail.com ತಮ್ಮ ಊರಿನ ಮಾಹಿತಿಯನ್ನು ತಿಳಿಸೋದಕ್ಕೆ ಅವಕಾಶ ಇದೆ. ಹಾಗೇನೆ ಈ ಕಾರ್ಯಕ್ರಮ ಸರಣಿಯಿಂದ ನೀವು ಕೂಡ ಪ್ರೇರಿತರಾಗಿರಬಹುದು, ಹಲವಾರು ಪ್ರದೇಶಗಳನ್ನು ಭೇಟಿ ಮಾಡ್ತಿರಬಹುದು, ಅದನ್ನು ಕೂಡ ಯೋಚನೆಯನ್ನು ಮಾಡ್ತಾ ಇದ್ರೆ ಬಹಳ ಒಳ್ಳೆಯದು. ಈ ಒಂದು ಪ್ರವಾಸಿ ಸ್ಥಳ ನಮಗೆ ಅತ್ಯಂತ ಪ್ರಮುಖ ಯಾಕಾಗತ್ತೆ ಅಂತಂದರೆ ಹತ್ತು ಹಲವು ನೊಂದು ಬೆಂದ ಜೀವಗಳಿಗೆ ಮರುಜೀವವನ್ನು ಕೊಡುವಂತಹ ಸ್ಥಳಗಳು ಇವಾಗಿರುತ್ತೆ. ಅದೇ ರೀತಿಯಲ್ಲಿ ಹಲವಾರು ಜನರು ವಾರಪೂರ್ತಿ ಕೆಲಸ ಮಾಡಿದ ನಂತರದಲ್ಲಿ ವೀಕೆಂಡ್ನಲ್ಲಿ ಅಂದರೆ ವಾರದ ಕೊನೆಯಲ್ಲಿ ಇರತಕ್ಕಂಥ ರಜಾ ದಿನವನ್ನು ಕೂಡ ಈ ಥರದ ಪ್ರವಾಸಗಳಿಗೆ ಉಪಯೋಗಿಸಿಕೊಂಡಾಗ ಆಹ್ಲಾದಕರವಾದಂತಹ ವಾತಾವರಣದಲ್ಲಿ ನೀವು ಹೋಗಿ ಬಂದಾಗ ಪುನಃ ಕೆಲಸ ಮಾಡುವ ಹುಮ್ಮಸ್ಸು ಶಕ್ತಿಯೂ ಕೂಡ ಹೆಚ್ಚಾಗತ್ತೆ. ಆ ರೀತಿಯ ಒಂದು ಯೋಚನೆಯನ್ನು ಮಾಡಿ ಪ್ರವಾಸ ಯಾವತ್ತೂ ಪ್ರಯಾಸವಾಗಿರಬಾರದು. ಪ್ರಯಾಸವಿಲ್ಲದೆ ಪ್ರವಾಸ ಮಾಡುವುದಕ್ಕೆ ನೀವು ಹೋಗುವುದಕ್ಕಿಂತ ಮೊದಲೇ ಅಲ್ಲಿ ಏನೇನನ್ನು ನೋಡಬಹುದು, ಸುತ್ತಮುತ್ತಲು ಏನೇನನ್ನು ನೋಡಬಹುದು ಎನ್ನುವುದನ್ನೆಲ್ಲವನ್ನು ತಿಳಿದುಕೊಂಡು ಹೋದಾಗ ನೀವು ಪ್ರವಾಸವನ್ನು ಸುಖಕರವಾಗಿ ಮುಗಿಸಿಕೊಂಡು ಬರೋದಕ್ಕೆ ಸಾಧ್ಯ ಆಗುತ್ತೆ. ಇದು ನಮ್ಮ ಈ ಪ್ರವಾಸಿ ತಾಣದ ಮಾಹಿತಿಯನ್ನು ಕೊಡುವಂಥ ಕಾರ್ಯಕ್ರಮದ ಪ್ರಮುಖ ಅಂಶವೂ ಕೂಡ ಹೌದು. ನಿಮಗೆ ಈ ಎಲ್ಲ ಮಾಹಿತಿಯನ್ನು ತಿಳಿಸ್ತಾ ಇದ್ದೀವಿ, ಈ ಮಾಹಿತಿ ನಿಮಗೆ ಹೇಗೆ ಅನಿಸ್ತಾ ಇದೆ ಅನ್ನೋದನ್ನು ನೀವು ಕೂಡ ನಮಗೆ ಬರ್ತಾ ತಿಳಿಸ್ತೀರಿ ಅನ್ನೋ ಆಶಯದೊಂದಿಗೆ ಮುಂದಿನ ವಾರ ಪುನಃ ಭೇಟಿಯಾಗೋಣ. ನಮಸ್ಕಾರ.
1: ಮಾಗಿಲೋಳು ಕೈ ಮುಗಿದು ಒಳಗೆ ಮಾಯಾತ್ರಿಕನೇ.
3: ಇದುವರೆಗೆ ದಾವಣಗೆರೆ ಜಿಲ್ಲೆ ಪ್ರವಾಸಿ ತಾಣ ವಿಶೇಷ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು MN ಸುಂದರ್ ರಾಜ್, ನಿರ್ವಹಣೆ

ಕೇಳಿದ್ರೆ ಇದುವರೆಗೂ ದಾವಣಗೆರೆ ಜಿಲ್ಲೆಯ ಪ್ರವಾಸಿ ತಾಣಗಳ ಪರಿಚಯದ ಕಾರ್ಯಕ್ರಮವನ್ನು ಕೇಳಿದ್ರಿ. ಈ ವೇಳೆ 8:30 ಯುವ ಸಾಧಕರೊಂದಿಗೆ ನೇರ ಫೋನ್ ಔಟ್ ಕಾರ್ಯಕ್ರಮ ಭಾಗವಹಿಸ್ತಾ ಇದ್ದಾರೆ ಯುವ ಪ್ರತಿಭೆ ಹಾಗೂ ಯುವ ಸಾಧಕರಾದ ಡಾಕ್ಟರ್ ಭೀಮರಾಜ್. 9:05 ಮಿಕ್ಸ್ ಮೆಲೋಡಿ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳು. 10:00 ಹಾಡು ಮಾತಾಡು. ಶನಿವಾರದ ವಿಶೇಷತೆ ವಿಜ್ಞಾನ ರಸಪ್ರಶ್ನೆ ಕಾರ್ಯಕ್ರಮ. ನಾವು ಕೇಳೋ ಪ್ರಶ್ನೆಗೆ ನಮ್ಮ ವಾಟ್ಸಪ್ ಸಂಖ್ಯಾತ 9481527260 0 ತಾವು ಸಂದೇಶವನ್ನು ಕಳುಹಿಸುವುದರ ಮೂಲಕ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. 11:00 ವಿಷಯ ನಮ್ಮದು, ಮಾಹಿತಿ ನಿಮ್ಮದು. ಇಂದಿನ ವಿಷಯ ಸಾಹಸ. ನೀವು ಜೀವನದಲ್ಲಿ ಯಾವುದಾದರೂ ಒಂದು ಸಾಹಸ ಮಾಡಿದ್ದೆ, ಅದರಲ್ಲಿ ಚಿಕ್ಕದಾಗಿರ್ಬೋದು ದೊಡ್ಡದಾಗಿರ್ಬೋದು, ಅದರ ಮಾಹಿತಿಯನ್ನು ನಮಗೆ ಕರೆ ಮಾಡೋದ್ರ ಮೂಲಕ ಹಂಚಿಕೊಳ್ಬೋದು. ನಮ್ಮ ದೂರವಾಣಿ ಸಂಖ್ಯೆ ಹೀಗಿದೆ, 200704. ಗಮನಿಸಿ, ಈ ಕಾರ್ಯಕ್ರಮ ಈ ಬೆಳಗ್ಗೆ 11:00 ಮೂಡಿ ಬರಲಿದೆ. ಇದು ನೇರ ಫೋನ್ ಇನ್ ಕಾರ್ಯಕ್ರಮ. ಇದು ಆಕಾಶವಾಣಿಯ ಭದ್ರಾವತಿ ಶಿವಮೊಗ್ಗ ಸ್ಟುಡಿಯೋ. ಸಮಯ 7:30 15 ಸೆಕೆಂಡ್ಗಳು.

ಆತ್ಮೀಯ ಕೇಳಿದರೆ ಪ್ರತಿಭೆಗಳು ಎಲ್ಲಿರುತ್ತವೆ, ಹೇಗಿರುತ್ತವೆ ಬಲ್ಲವರಾರು? ಪರಿಸ್ಥಿತಿಯ ಒತ್ತಡಕ್ಕೆ ಸಿಲುಕಿ ಅಪರಾಧ ಎಸಗಿ ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ಆರೋಪ ಹೊತ್ತು ಕೂಡ ಶಿಕ್ಷೆ ಅನುಭವಿಸಬೇಕಾಗುತ್ತದೆ. ಆರೋಪಿ ಅಪರಾಧಿಗಳು ಕೂಡ ಅಪ್ರತಿಮ ಕಲಾವಿದರಾಗಿರಬಹುದು. ಇಂತಹ ಪ್ರತಿಭೆಗಳ ಅನಾವರಣಕ್ಕಾಗಿ ಆಕಾಶವಾಣಿ ಭದ್ರಾವತಿ ಜೈಲು ಹಕ್ಕಿಗಳ ಗಾನಸುಧೆ ಕಾರ್ಯಕ್ರಮವನ್ನ ಜೂನ್ ತಿಂಗಳ ಅಂದರೆ ಈ ತಿಂಗಳ ಪ್ರತಿ ಭಾನುವಾರ ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ ಶಿವಮೊಗ್ಗ ಜಿಲ್ಲಾ ಕೇಂದ್ರ ಕಾರಾಗೃಹದಿಂದ ನೇರ ಪ್ರಸಾರ ಮಾಡಲಿದೆ. ಕೇಳಿ ಜೈಲು ಹಕ್ಕಿಗಳ ಗಾನಸುಧೆ ಪ್ರತಿ ಭಾನುವಾರ ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ.

ಕೆಳಗಡೆ ನಮ್ಮ ನಿಲಯದಿಂದ ಈ ಬೆಳಗ್ಗೆ 11:45 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚನ್ನಗಿರಿ ತಾಲೂಕು ಹುದಿಗೆರೆಯ ಶ್ರೀಮತಿ ಲಕ್ಷ್ಮಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದಗಳು. ಮಧ್ಯಾಹ್ನದ ಪ್ರಸಾರದಲ್ಲಿ 1:20 ಚಿತ್ರಗೀತೆಗಳು.

ಎರಡು ಗಂಟೆಗೆ 40 ನಿಮಿಷಕ್ಕೆ ಭಾವಗೀತೆಗಳನ್ನು ಆಲಿಸುವಿರಿ, 3 ಗಂಟೆಗೆ ಚಾಟ್ ಶೋ, 4 ಗಂಟೆಗೆ ಮಿಕ್ಸ್ ಮೆಲೋಡಿ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಸಂಜೆ ಪ್ರಸಾರದಲ್ಲಿ 5 ಗಂಟೆಗೆ ಚಿತ್ರಗೀತೆಗಳು, 6 ಗಂಟೆಗೆ ಸೇವಾ ಮಾಹಿತಿ, 6 ಗಂಟೆ 51 ನಿಮಿಷಕ್ಕೆ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮಹಿಳಾ ಸಬಲೀಕರಣ. ಈ ಕುರಿತು ತರೀಕೆರೆಯ ವಿಕಸನ ಸ್ವಯಂ ಸೇವಾ ಸಂಘದ ಕಾರ್ಯನಿರ್ವಹಣಾ ಅಧಿಕಾರಿ ಹಾಗೂ ವಕೀಲರಾದ ವಿಭಾ ವರ್ಗೀಸ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಎಸ್ಎಂ ಸುಧಾಕರ್. ಕಾರ್ಯಕ್ರಮದ ಕಡೆಯಲ್ಲಿ ಕೃಷಿ ಉಳಿಸಿ ಅಭಿಯಾನ ಮಾಹಿತಿ ಪ್ರಸಾರವಾಗಲಿದೆ. ಈ ರಾತ್ರಿ 8:35 ಕ್ಕೆ ಚಿತ್ರಗೀತೆಗಳು, 9:15 ಕ್ಕೆ ಭಾವಗೀತೆಗಳು. ಇನ್ನು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮಧ್ಯಾಹ್ನ 12:05 ಕ್ಕೆ ವನಿತಾ ವಿಹಾರ ಮಹಿಳೆಯರಿಗೆ ಕಾರ್ಯಕ್ರಮದಲ್ಲಿ ಪರಿಸರದ ಅಳಿವು ಉಳಿವು ಕುರಿತು ಭೂದೃಶ್ಯ ವಿನ್ಯಾಸಕಿ ಶ್ರೀಮತಿ ಯಶವಂತಿ ವೈವಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಸೌಮ್ಯ ಕೆ ಮಂಜುನಾಥ್. 12:35 ಕ್ಕೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಕಂಡುಬರುವ ಸಾಮಾನ್ಯ ಆರೋಗ್ಯ ಸಮಸ್ಯೆಗಳು ಹಾಗೂ ಆಯುರ್ವೇದ ಪರಿಹಾರಗಳು. ಈ ಕುರಿತು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಆಯುರ್ವೇದ ತಜ್ಞರಾದ ಡಾಕ್ಟರ್ ಲಲಿತಾ ಶೆಟ್ಟಿ ಅವರೊಂದಿಗೆ ಸಂದರ್ಶನ. 1 ಗಂಟೆಗೆ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ ಪ್ರಸಾರವಾಗಲಿದೆ.

ಇದು ಆಕಾಶವಾಣಿ ಭದ್ರಾವತಿ. ಸಮಯ 7:34. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರಕಟಣೆಗಳು. ನಂತರ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.

0: ಸಹನಾ ಅವರಮ್ಮ ಮೆಸೇಜ್ ಮಾಡಿದಾರಮ್ಮ, ಅರ್ಜೆಂಟ್ ಆಗಿ 52,300 ರೂಪಾಯಿ ಹಾಕ್ಬೇಕಂತೆ ಕಣಮ್ಮ.
1: ಹೌದು, ನನಗೂ ಬಂದಿದೆ ಕಣೆ.
0: ಅಮ್ಮ ಇರು ಇರು ಸ್ವಲ್ಪ, ಸಿರಿದು ಫೋನ್ ಬರ್ತಾ ಇದೆ, ಏನು ಅಂತ ಕೇಳ್ತೀನಿ. ಹಲೋ
2: ಹಲೋ, ನಮನ ಸಹನಾ ಅಮ್ಮಂದು ಮೆಸೇಜ್ ಬಂದಿದೆ ನಂಗೆ.
0: ಅಯ್ಯೋ ನಿಂಗೂ ಬಂತ?
2: ಹೌದೇ, ಅವ್ರಿಗೆ ಎಮರ್ಜೆನ್ಸಿ ದುಡ್ಡು ಬೇಕಿತ್ತಂತೆ, ನಾನು ಹಾಕ್ಬಿಟ್ಟೆ. ಗೌರಿಗೂ ಬಂದಿತ್ತಂತೆ, ಅವಳು ಹಾಕ್ಬಿಟ್ಟಿದ್ದಾಳೆ. ಆಮೇಲೆ ಯಾಕೋ ಡೌಟ್ ಬಂದು ಸಹನ ಫೋನ್ ಮಾಡಿ ಕೇಳಿದ್ರೆ ನಮ್ಮಮ್ಮ ಮನೇಲಿ ತಲೆನೋವು ಅಂತ ಮಲಗಿದ್ದಾರೆ, ನಿಮ್ಗೆ ಮೆಸೇಜ್ ಮಾಡ್ತಾರೆ ಅಂದ್ಲು ಕಣೆ.
0: ಹಾಗಾದ್ರೆ ಇದು ಫ್ರಾಡ್ ಅನ್ಸುತ್ತೆ. ಮೊದ್ಲು ನಿಮ್ಮ ಅಕೌಂಟ್ ಗಳನ್ನೆಲ್ಲ ಬ್ಲಾಕ್ ಮಾಡಿ, ಸೈಬರ್ ಪೊಲೀಸ್ ಗೆ ಕಂಪ್ಲೇಂಟ್ ಕೊಡ್ಬೇಕು.
3: ಸೈಬರ್ ಅಪರಾಧದ ಬಗ್ಗೆ ಎಚ್ಚರವಿರಲಿ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು. ಡೆಹರಾಡೂನ್ನ ಭಾರತೀಯ ಮಿಲಿಟರಿ ಅಕಾಡೆಮಿಯಲ್ಲಿಂದು ನಿರ್ಗಮನ ಪಥಸಂಚಲನ ಪರಿಶೀಲಿಸಲಿರುವ ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಫ್ರಾನ್ಸ್ನ ನೀಸ್ನಲ್ಲಿ ನಾಳೆ ಭಾರತ್ ಇನೋವೇಟ್ಸ್ ಕಾರ್ಯಕ್ರಮ ಉದ್ಘಾಟಿಸಲಿರುವ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನುವೆಲ್ ಮ್ಯಾಕ್ರಾನ್. ಸ್ವದೇಶಿ ಕ್ಷಿಪಣಿ ವ್ಯವಸ್ಥೆಗಳ ಸಾಧನೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಶ್ಲಾಘನೆ. ನೀಟ್ ಯುಜಿ ಮರುಪರೀಕ್ಷೆ, ಸಂಪುಟ ಕಾರ್ಯದರ್ಶಿ ಡಾ ಟಿವಿ ಸೋಮನಾಥನ್ ಅವರಿಂದ ಸಿದ್ಧತೆಗಳ ಪರಿಶೀಲನೆ. ಹಾಗೂ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್, ಶ್ರೀಲಂಕಾ ತಂಡದ ವಿರುದ್ಧ ಇಂಗ್ಲೆಂಡ್ಗೆ 87 ರನ್ಗಳ ಜಯ. ವಾರ್ತೆಗಳ ವಿವರ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇಂದು ಡೆಹರಾಡೂನ್ನ ಭಾರತೀಯ ಮಿಲಿಟರಿ ಅಕಾಡೆಮಿಯಲ್ಲಿ ನಿರ್ಗಮನ ಪಥಸಂಚಲನವನ್ನು ಪರಿಶೀಲಿಸಲಿದ್ದಾರೆ. ಈ ವರ್ಷದ ನಿರ್ಗಮನ ಪಥಸಂಚಲನ ಐತಿಹಾಸಿಕವಾಗಲಿದೆ, ಏಕೆಂದರೆ ಮೊದಲ ಬಾರಿಗೆ ಮಹಿಳಾ ಕೆಡೆಟ್ಗಳು ತಮ್ಮ ಪುರುಷ ಸಹವರ್ತಿಗಳೊಂದಿಗೆ ಪಥಸಂಚಲನ ನಡೆಸಲಿದ್ದಾರೆ. ಈ ಭವ್ಯ ಸಮಾರಂಭದಲ್ಲಿ 500 ಹೆಚ್ಚು ಕೆಡೆಟ್ಗಳು ಅಂತಿಮ ಹೆಜ್ಜೆ ಹಾಕಲಿದ್ದಾರೆ ಮತ್ತು ಭಾರತೀಯ ಸೇನೆಯಲ್ಲಿ ಅಧಿಕಾರಿಗಳಾಗಿ ನಿಯೋಜನೆಗೊಳ್ಳಲಿದ್ದಾರೆ. ಭಾರತೀಯ ಮಿಲಿಟರಿ ಅಕಾಡೆಮಿಯ ಪಥಸಂಚಲನ ಕೇವಲ ಮಿಲಿಟರಿ ಸಂಪ್ರದಾಯವಲ್ಲ, ಬದಲಾಗಿ ರಾಷ್ಟ್ರಕ್ಕೆ ಸೇವೆ ಸಲ್ಲಿಸಲು ಸಮರ್ಪಿತವಾಗಿರುವ ಯುವ ಅಧಿಕಾರಿಗಳಿಗೆ ಹೊಸ ಪಯಣದ ಆರಂಭವನ್ನು ಸೂಚಿಸುತ್ತದೆ. ಫ್ರಾನ್ಸ್ನ ನೀಸ್ನಲ್ಲಿ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನುವೆಲ್ ಮ್ಯಾಕ್ರಾನ್ ಭಾರತ್ ಇನೋವೇಟ್ಸ್ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ನವದೆಹಲಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್, ಜಾಗತಿಕ ಅಗತ್ಯಗಳನ್ನು ಪೂರೈಸುವ ಭಾರತದ ಮುಂದಿನ ತಲೆಮಾರಿನ ನಾವೀನ್ಯತೆಗಳು, ವ್ಯವಹಾರಿಕ ಪ್ರಸ್ತಾವನೆಗಳು ಮತ್ತು ಆವಿಷ್ಕಾರಗಳನ್ನು ಈ ಕಾರ್ಯಕ್ರಮದಲ್ಲಿ ಪ್ರದರ್ಶಿಸಲಾಗುವುದು ಎಂದು ತಿಳಿಸಿದ್ದಾರೆ. ಸಾವಿರಾರು ಪ್ರಸ್ತಾವನೆಗಳ ಪೈಕಿ ಪರಿಶೀಲನೆಯ ನಂತರ ಕೇಂದ್ರ ಶಿಕ್ಷಣ ಇಲಾಖೆಯು 120 ನವೋದ್ಯಮಗಳನ್ನು ಆಯ್ಕೆ ಮಾಡಿದೆ. 13 ಆದ್ಯತಾ ಕ್ಷೇತ್ರಗಳನ್ನು ಕಾರ್ಯನಿರ್ವಹಿಸುತ್ತಿರುವ ಈ ಸ್ಟಾರ್ಟ್ಅಪ್ಗಳು ಭಾರತದ 20 ಹೆಚ್ಚು ಪ್ರಮುಖ ಸಂಸ್ಥೆಗಳೊಂದಿಗೆ ಸಹಭಾಗಿತ್ವ ಹೊಂದಿವೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ಸ್ವದೇಶಿ ಕ್ಷೇಪಣಿ ವ್ಯವಸ್ಥೆಗಳು ತೋರಿದ ಅಸಾಧಾರಣ ಪ್ರದರ್ಶನವು ಭಾರತದ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ವಲಯದ ಸಾಮರ್ಥ್ಯಕ್ಕೆ ಸಾಕ್ಷಿಯಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಹೈದರಾಬಾದ್ನ ಡಿಆರ್ಡಿಒದ ಡಿಆರ್ಡಿಎಲ್ನಲ್ಲಿ ಅತ್ಯಾಧುನಿಕ ಸುಧಾರಿತ ಶಸ್ತ್ರಾಸ್ತ್ರ ವ್ಯವಸ್ಥೆ ಸಂಕೀರ್ಣವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಡಿಆರ್ಡಿಒ ಅಭಿವೃದ್ಧಿಪಡಿಸಿರುವ ಆಕಾಶ್ ಮತ್ತು ಬ್ರಹ್ಮೋಸ್ನಂತಹ ಕ್ಷಿಪಣಿ ವ್ಯವಸ್ಥೆಗಳು ಜಾಗತಿಕ ರಕ್ಷಣಾ ತಂತ್ರಜ್ಞಾನದಲ್ಲಿ ಭಾರತದ ಸ್ಪರ್ಧಾತ್ಮಕ ಸಾಮರ್ಥ್ಯವನ್ನು ಸಾಬೀತುಪಡಿಸಿವೆ ಎಂದ ಅವರು, ಶಾಂತಿ ಸ್ಥಾಪನೆಗೆ ಶಕ್ತಿ ಅಗತ್ಯವಾಗಿದ್ದು ಸ್ವಾವಲಂಬನೆಯೇ ಆ ಶಕ್ತಿಗೆ ಅತ್ಯಂತ ವಿಶ್ವಾಸಾರ್ಹ ತಳಹದಿಯಾಗಿದೆ ಎಂದು ತಿಳಿಸಿದರು. ವೇಗವಾಗಿ ಬದಲಾಗುತ್ತಿರುವ ಯುದ್ಧದ ಸ್ವರೂಪ ಹಾಗೂ ಜಾಗತಿಕ ಅನಿಶ್ಚಿತತೆಗಳ ನಡುವೆ ರಾಷ್ಟ್ರೀಯ ಭದ್ರತೆಯನ್ನು ರಕ್ಷಿಸಲು ಶತ್ರುಗಳನ್ನು ಮಟ್ಟಹಾಕುವ ಪ್ರಬಲ ನಿರೋಧಕ ಸಾಮರ್ಥ್ಯ ಅತ್ಯಗತ್ಯ ಎಂದ ಸಚಿವರು, ಭವಿಷ್ಯದ ಸವಾಲುಗಳನ್ನು ಎದುರಿಸಲು ಸಶಸ್ತ್ರ ಪಡೆಗಳಿಗೆ ಅತ್ಯಾಧುನಿಕ ರಕ್ಷಣಾ ವ್ಯವಸ್ಥೆಗಳನ್ನು ಒದಗಿಸಬೇಕಾದ ಅಗತ್ಯವನ್ನು ಪ್ರತಿಪಾದಿಸಿದರು. ಇದೇ ಸಂದರ್ಭದಲ್ಲಿ ಅವರು ಡಿಆರ್ಡಿಒ ಅಭಿವೃದ್ಧಿಪಡಿಸಿರುವ ಅತ್ಯಾಧುನಿಕ ರಕ್ಷಣಾ ತಂತ್ರಜ್ಞಾನಗಳು ಹಾಗೂ ಸ್ವದೇಶಿ ಕ್ಷಿಪಣಿ ವೇದಿಕೆಗಳ ತಾಂತ್ರಿಕ ಪ್ರದರ್ಶನವನ್ನು ವೀಕ್ಷಿಸಿದರು. ಮುಂಬರುವ ನೀಟ್ ಯುಜಿ ಮರುಪರೀಕ್ಷೆಯ ಸಿದ್ಧತೆಗಳ ಕುರಿತು ಸಂಪುಟ ಕಾರ್ಯದರ್ಶಿ ಡಾ ಟಿವಿ ಸೋಮನಾಥನ್ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಯ ಮಹಾನಿರ್ದೇಶಕ ಅಭಿಷೇಕ್ ಸಿಂಗ್ ಅವರೊಂದಿಗೆ ಉನ್ನತ ಮಟ್ಟದ ಪರಿಶೀಲನಾ ಸಭೆ ನಡೆಸಿದ್ದಾರೆ. ಸಭೆಯಲ್ಲಿ ಮಾತನಾಡಿದ ಅವರು, ಎಲ್ಲ ಸಂಬಂಧಿತ ಪಾಲುದಾರರ ನಡುವೆ ನಿಕಟ ಸಮನ್ವಯತೆಯನ್ನು ಸಾಧಿಸುವ ಮೂಲಕ ಮರುಪರೀಕ್ಷೆಯನ್ನು ಸುಗಮವಾಗಿ, ಪಾರದರ್ಶಕವಾಗಿ ಮತ್ತು ಸುರಕ್ಷಿತವಾಗಿ ನಡೆಸುವುದನ್ನು ಖಚಿತಪಡಿಸಿಕೊಳ್ಳಬೇಕು ಎಂದು ಒತ್ತು ನೀಡಿದರು. ಪರೀಕ್ಷೆಯ ಪಾವಿತ್ರ್ಯತೆ ಹಾಗೂ ಸುಗಮ ನಿರ್ವಹಣೆಗೆ ಧಕ್ಕೆ ತರಲು, ಅಡ್ಡಿಪಡಿಸಲು ಅಥವಾ ಯಾವುದೇ ರೀತಿಯ ಅಕ್ರಮ ಎಸಗಲು ಯತ್ನಿಸುವ ಯಾವುದೇ ವ್ಯಕ್ತಿಯ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದಿದ್ದಾರೆ. ನೀಟ್ ಮರುಪರೀಕ್ಷೆಯು ದೇಶಾದ್ಯಂತ ಇದೇ 21ರಂದು ಜರುಗಲಿದ್ದು, ಯಾವುದೇ ಲೋಪದೋಷಗಳಿಲ್ಲದೆ ಪರೀಕ್ಷೆ ನಡೆಸಲು ಎಲ್ಲಾ ಹಂತಗಳಲ್ಲೂ ಅಗತ್ಯ ಮುನ್ನೆಚ್ಚರಿಕೆಗಳನ್ನು ಕೈಗೊಳ್ಳಲಾಗಿದೆ. ಒಮಾನ್ ಕರಾವಳಿಯಲ್ಲಿ ಅಮೆರಿಕ ನೌಕಾಪಡೆ ನಡೆಸಿದ ದಾಳಿಯಲ್ಲಿ 3 ಭಾರತೀಯ ನಾವಿಕರು ಮೃತಪಟ್ಟ ಘಟನೆಯನ್ನು ಖಂಡಿಸಿ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜಯಶಂಕರ್ ಅವರು ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಪಿಯೊ ಅವರೊಂದಿಗೆ ಮಾತನಾಡಿ ತೀವ್ರ ಪ್ರತಿಭಟನೆ ದಾಖಲಿಸಿದ್ದಾರೆ. ಪಲಾವ್ ದೇಶದ ಧ್ವಜ ಹೊಂದಿದ್ದ ಎಂಟಿ ಸೆಟ್ಟೆಬೆಲ್ಲೋ ವಾಣಿಜ್ಯ ಹಡಗಿನ ಮೇಲಿನ ಇಂತಹ ದಾಳಿಗಳು ಯಾವುದೇ ರೀತಿಯಲ್ಲೂ ಸಮರ್ಥನೀಯವಲ್ಲ ಎಂದು ಡಾ ಜಯಶಂಕರ್ ಸಾಮಾಜಿಕ ಜಾಲತಾಣದ ಸಂದೇಶದಲ್ಲಿ ತಿಳಿಸಿದ್ದಾರೆ. ಹಡಗಿನಲ್ಲಿದ್ದ 24 ಭಾರತೀಯ ಸಿಬ್ಬಂದಿ ಪೈಕಿ 21 ಜನರನ್ನು ರಕ್ಷಿಸಲಾಗಿದ್ದು ನಾಪತ್ತೆಯಾಗಿದ್ದ 3 ಸಾವನ್ನಪ್ಪಿರುವುದು ದೃಢಪಟ್ಟಿದೆ. ಘಟನೆಗೆ ಸಂಬಂಧಿಸಿದಂತೆ ನವದೆಹಲಿಯಲ್ಲಿರುವ ಅಮೆರಿಕದ ರಾಯಭಾರ ಕಚೇರಿಯ ಉನ್ನತ ಅಧಿಕಾರಿಗೆ ಸಮನ್ಸ್ ಜಾರಿಗೊಳಿಸಿ ಭಾರತ ಸರ್ಕಾರ ವಿವರಣೆ ಕೇಳಿದೆ. ನಾಗರಿಕ ವಾಣಿಜ್ಯ ಹಡಗುಗಳ ಮೇಲಿನ ದಾಳಿಗಳು ಅಂತಾರಾಷ್ಟೀಯ ಕಡಲ ವ್ಯಾಪಾರದ ಸುರಕ್ಷತೆ ಮತ್ತು ಸ್ಥಿರತೆಗೆ ಧಕ್ಕೆ ತರುತ್ತವೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತೀವ್ರ ಕಳವಳ ವ್ಯಕ್ತಪಡಿಸಿದೆ. ಭಾರತೀಯ ಸಿಬ್ಬಂದಿಯನ್ನು ಹೊಂದಿರುವ ವಾಣಿಜ್ಯ ಹಡಗುಗಳ ಮೇಲಿನ ದಾಳಿಗಳು ತಕ್ಷಣವೇ ನಿಲ್ಲಬೇಕು ಎಂದು ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಆಗ್ರಹಿಸಿದ್ದು ಪ್ರಾದೇಶಿಕ ಶಾಂತಿ ಮತ್ತು ಸ್ಥಿರತೆಗಾಗಿ ರಾಜತಾಂತ್ರಿಕ ಮಾತುಕತೆಗೆ ಕರೆ ನೀಡಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರು ರೈಲ್ವೆ ನೇಮಕ

0: ನೇಮಕಾತಿ ಮಂಡಳಿ ನೇಮಕಾತಿ ಪ್ರಕ್ರಿಯೆಯ ಕುರಿತು ಭಾರತೀಯ ರೈಲ್ವೆಯ ಹಿರಿಯ ಅಧಿಕಾರಿಗಳೊಂದಿಗೆ ಉನ್ನತ ಮಟ್ಟದ ಪರಿಶೀಲನಾ ಸಭೆ ನಡೆಸಿದರು. ಸಭೆಯಲ್ಲಿ ಮಾತನಾಡಿದ ಅವರು, ಹೆಚ್ಚು ಪಾರದರ್ಶಕ, ನಿಖರ ಮತ್ತು ತಂತ್ರಜ್ಞಾನ ಚಾಲಿತ ವ್ಯವಸ್ಥೆಯ ಅಗತ್ಯವನ್ನು ಒತ್ತಿ ಹೇಳಿದರು. ಇಲಾಖಾ ಪರೀಕ್ಷೆಗಳನ್ನು ಕಂಪ್ಯೂಟರ್ ಆಧಾರಿತ ಪರೀಕ್ಷಾ ವಿಧಾನಕ್ಕೆ ಬದಲಾಯಿಸುವಲ್ಲಿ ಆಗಿರುವ ಪ್ರಗತಿಯನ್ನು ಅವರು ಪರಿಶೀಲಿಸಿದರು. ನೇಮಕಾತಿಯನ್ನು ವೇಗವಾಗಿ, ಪರಿಣಾಮಕಾರಿಯಾಗಿ ಮತ್ತು ಬಳಕೆದಾರ ಸ್ನೇಹಿಯಾಗಿ ಮಾಡಲು ಹೆಚ್ಚಿನ ಟ್ಯಾಬ್ಲೆಟ್ ಆಧಾರಿತ ಪರೀಕ್ಷೆಗಳನ್ನು ಪರಿಚಯಿಸಬೇಕು ಎಂದು ಹೇಳಿದರು. ಕಳೆದ 12 ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ದೂರದೃಷ್ಟಿಯ ನಾಯಕತ್ವದಲ್ಲಿ ಸಬ್ ಕಾ ಸಾಥ್, ಸಬ್ ಕಾ ವಿಕಾಸ್, ಸಬ್ ಕಾ ವಿಶ್ವಾಸ್ ಮತ್ತು ಸಬ್ ಕಾ ಪ್ರಯಾಸ್ ತತ್ವಗಳಿಂದ ಭಾರತವು ಗಮನಾರ್ಹ ಪರಿವರ್ತನೆಗೆ ಒಳಗಾಗಿದೆ. ಈ ಅವಧಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಬಡವರು, ರೈತರು, ಮಹಿಳೆಯರು ಮತ್ತು ಯುವಕರ ಕಲ್ಯಾಣ ಹಾಗೂ ಸಬಲೀಕರಣಕ್ಕಾಗಿ ಅನೇಕ ಪ್ರಮುಖ ಉಪಕ್ರಮಗಳನ್ನು ಪ್ರಾರಂಭಿಸಿದೆ. ಕಳೆದ 12 ವರ್ಷಗಳಲ್ಲಿ ಭಾರತದ ಸಾಂಸ್ಕೃತಿಕ ಪಯಣ ಪ್ರವರ್ಧಮಾನಕ್ಕೆ ಬಂದಿದೆ ಮತ್ತು ಸಂಪ್ರದಾಯದಲ್ಲಿ ಬೇರೂರಿದೆ ಮತ್ತು ಜಗತ್ತಿಗೆ ಮುಕ್ತವಾಗಿದೆ. ಸರ್ಕಾರ ರಾಷ್ಟೀಯ ಮತ್ತು ಅಂತಾರಾಷ್ಟೀಯ ಮಟ್ಟದಲ್ಲಿ ಹಲವಾರು ಉಪಕ್ರಮಗಳನ್ನು ಕೈಗೊಂಡಿದೆ. ಅದು ಜನರಲ್ಲಿ ದೇಶದ ಸಾಂಸ್ಕೃತಿಕ ಪರಂಪರೆಯ ಬಗ್ಗೆ ಆಳವಾದ ಹೆಮ್ಮೆಯನ್ನು ಮೂಡಿಸಿದೆ. ಕಾಶಿ ವಿಶ್ವನಾಥ್ ಕಾರಿಡಾರ್ ನಿರ್ಮಾಣ, ಮಹಾಕಾಲ್ ಲೋಕ ಯೋಜನೆ, ಮಾ ಕಾಮಾಖ್ಯ ದೇವಾಲಯದ ಪುನರ್ ನಿರ್ಮಾಣ, ಜುನಾ ಸೋಮನಾಥ ದೇವಾಲಯದ ಪುನರ್ ನಿರ್ಮಾಣ ಮತ್ತು ಅಯೋಧ್ಯೆಯಲ್ಲಿ ರಾಮ ದೇವಾಲಯದ ಸ್ಥಾಪನೆ ಸರ್ಕಾರದ ಪ್ರಮುಖ ಮುಖ್ಯಾಂಶಗಳಾಗಿವೆ. ಆಧ್ಯಾತ್ಮಿಕ ಮತ್ತು ಆಧುನಿಕ ಯಾತ್ರಾ ಸೌಲಭ್ಯಗಳ ಮೂಲಕ ಭಾರತದ ನಾಗರಿಕತೆ ಹೆಮ್ಮೆಯನ್ನು ಸರಾಗವಾಗಿ ಪುನರುಜ್ಜೀವನಗೊಳಿಸಲಾಗುತ್ತಿದೆ. ಈ ಪರಿವರ್ತನೆಗೆ ಚಾಲನೆ ನೀಡಿರುವ ಪ್ರಮುಖ ಉಪಕ್ರಮಗಳಲ್ಲಿ ಮ್ಯೂಸಿಯಂ ಅನುದಾನ ಯೋಜನೆ ಮತ್ತು ಸಾಂಸ್ಕೃತಿಕ ಕಾರ್ಯ ಮತ್ತು ಉತ್ಪಾದನಾ ಅನುದಾನ ಯೋಜನೆ ಸೇರಿವೆ. ಏರ್ ಇಂಡಿಯಾ ವಿಮಾನ AI-171 ಅಪಘಾತ ಪ್ರಕರಣದ ತನಿಖೆಯು ರಾಷ್ಟೀಯ ಮತ್ತು ಅಂತಾರಾಷ್ಟೀಯ ಕಾರ್ಯವಿಧಾನಗಳಿಗೆ ಅನುಗುಣವಾಗಿ ಶ್ರದ್ಧೆ ಮತ್ತು ವೃತ್ತಿಪರತೆಯೊಂದಿಗೆ ಮುಂದುವರೆದಿದೆ ಎಂದು ನಾಗರಿಕ ವಿಮಾನಯಾನ ಸಚಿವ ರಾಮಮೋಹನ್ ನಾಯ್ಡು ಹೇಳಿದ್ದಾರೆ. ಕಳೆದ ವರ್ಷ ಸಂಭವಿಸಿದ ದುರಂತ ವಿಮಾನ ಅಪಘಾತದಲ್ಲಿ ಪ್ರಾಣ ಕಳೆದುಕೊಂಡವರ ಕುಟುಂಬಗಳಿಗೆ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಅವರು ಸಂತಾಪ ಸೂಚಿಸಿದ್ದಾರೆ. ಸಿಡ್ನಿಯಲ್ಲಿ ಇಂದು ನಡೆಯಲಿರುವ ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯ ಮಹಿಳಾ ಸಿಂಗಲ್ಸ್ ಸೆಮಿಫೈನಲ್ನಲ್ಲಿ ಭಾರತದ ಪಿವಿ ಸಿಂಧು ವಿಶ್ವ ಚಾಂಪಿಯನ್ ಜಪಾನ್ನ ಅಕಾನೆ ಯಮಗುಚಿ ಅವರನ್ನು ಎದುರಿಸಲಿದ್ದಾರೆ. ಬರ್ಮಿಂಗ್ಹ್ಯಾಮ್ನ ಎಡ್ಜ್ಬಾಸ್ಟನ್ನಲ್ಲಿ ನಿನ್ನೆ ನಡೆದ ಐಸಿಸಿ ಮಹಿಳಾ ಟಿ20 ಕ್ರಿಕೆಟ್ ವಿಶ್ವಕಪ್ನ 10ನೇ ಆವೃತ್ತಿಯ ಉದ್ಘಾಟನಾ ಪಂದ್ಯದಲ್ಲಿ ಆತಿಥೇಯ ಇಂಗ್ಲೆಂಡ್ ತಂಡ ಶ್ರೀಲಂಕಾವನ್ನು 87 ರನ್ಗಳಿಂದ ಮಣಿಸಿತು. ಮೊದಲು ಬ್ಯಾಟಿಂಗ್ ಮಾಡಿದ ಇಂಗ್ಲೆಂಡ್ ತಂಡ ಡ್ಯಾನಿ ವ್ಯಾಟ್ ಹಾಡ್ಜ್ ಅವರ ಅಜೇಯ 105 ರನ್ಗಳ ನೆರವಿನಿಂದ 20 ಓವರ್ಗಳಲ್ಲಿ ಒಂದು ವಿಕೆಟ್ಗೆ 219 ರನ್ ಗಳಿಸಿತು. ಪ್ರತಿಯಾಗಿ ಶ್ರೀಲಂಕಾ 20 ಓವರ್ಗಳಲ್ಲಿ 132 ರನ್ಗಳಿಗೆ ತನ್ನೆಲ್ಲಾ ವಿಕೆಟ್ ಕಳೆದುಕೊಂಡಿತು. ಟೊರಾಂಟೋದಲ್ಲಿ ಇಂದು ನಡೆದ ಕೆನಡಾ ಮತ್ತು ಬಾಸ್ನಿಯಾ ಹೆರ್ಜೆಗೋವಿನ ನಡುವಿನ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಬಿ ಗುಂಪಿನ ಪಂದ್ಯ ಡ್ರಾನಲ್ಲಿ ಅಂತ್ಯಗೊಂಡಿದೆ. ಪ್ರಸ್ತುತ ನಡೆಯುತ್ತಿರುವ ಪಂದ್ಯದಲ್ಲಿ ಅಮೆರಿಕ ಮತ್ತು ಪೆರಗ್ವೆ ಮುಖಾಮುಖಿಯಾಗಿದ್ದು ಇತ್ತೀಚಿನ ವರದಿಯಂತೆ 3 ಗೋಲುಗಳನ್ನು ಗಳಿಸಿರುವ ಅಮೆರಿಕ ಮುನ್ನಡೆಯಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಡೆಹರಾಡೂನ್ನ ಭಾರತೀಯ ಮಿಲಿಟರಿ ಅಕಾಡೆಮಿಯಲ್ಲಿಂದು ನಿರ್ಗಮನ ಪಥಸಂಚಲನ ಪರಿಶೀಲಿಸಲಿರುವ ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಫ್ರಾನ್ಸ್ನ ನೀಸ್ನಲ್ಲಿ ನಾಳೆ ಭಾರತ್ ಇನೋವೇಟ್ಸ್ ಕಾರ್ಯಕ್ರಮ ಉದ್ಘಾಟಿಸಲಿರುವ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನುವೆಲ್ ಮ್ಯಾಕ್ರಾನ್. ಸ್ವದೇಶಿ ಕ್ಷಿಪಣಿ ವ್ಯವಸ್ಥೆಗಳ ಸಾಧನೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಶ್ಲಾಘನೆ. ನೀಟ್ ಯುಜಿ ಮರುಪರೀಕ್ಷೆ, ಸಂಪುಟ ಕಾರ್ಯದರ್ಶಿ ಡಾ ಟಿವಿ ಸೋಮನಾಥನ್ ಅವರಿಂದ ಸಿದ್ಧತೆಗಳ ಪರಿಶೀಲನೆ. ಹಾಗೂ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕ್ರಿಕೆಟ್, ಶ್ರೀಲಂಕಾ ತಂಡದ ವಿರುದ್ಧ ಇಂಗ್ಲೆಂಡ್ಗೆ 87 ರನ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12 ಗಂಟೆಗೆ.
1: ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ನೀವು ಕೇಳ್ತಾ ಇದ್ದರೆ FM 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಮತ್ತು ಮೀಡಿಯಂ 625 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು. ಸ್ಟುಡಿಯೋ ಸಮಯ 7 ಗಂಟೆ 46 ನಿಮಿಷ 3 ಸೆಕೆಂಡ್ಗಳು. ಚಿತ್ರಗೀತೆಗಳು.

0: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
1: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಕಿಡ್ನಿ ವೈಫಲ್ಯದಿಂದ ಬಳಲುವವರಿಗೆ ಡಯಾಲಿಸಿಸ್ ಒಂದು ವರದಾನ, ಆದರೆ ಇನ್ನು ಸೋಂಕು ತಗಲುವ ಭಯ ಬೇಡ. ಕರ್ನಾಟಕ ಸರ್ಕಾರವು ದೇಶದಲ್ಲೇ ಮೊದಲ ಬಾರಿಗೆ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ನಿಮ್ಮ ಸೇವೆಗೆ ಸನ್ನದ್ಧವಾಗಿದೆ. ತಾಲೂಕು ಮಟ್ಟದ ಆಸ್ಪತ್ರೆಗಳಲ್ಲೂ ಡಯಾಲಿಸಿಸ್ ಸೌಲಭ್ಯವನ್ನು ವಿಸ್ತರಿಸಲಾಗಿದೆ. ರೋಗಿಗಳ ಸುರಕ್ಷತೆಗಾಗಿ ಕಡ್ಡಾಯವಾಗಿ ಸಿಂಗಲ್ ಯೂಸ್ ಡಯಾಲೈಸರ್ ಬಳಸಲಾಗುತ್ತದೆ. ಪ್ರತಿ ಬಾರಿಯೂ ಹೊಸ ಡಯಾಲೈಸರ್ ಬಳಸುವುದರಿಂದ ನಿಮ್ಮ ಸುರಕ್ಷತೆ ಖಚಿತ. ಉಚಿತ ಮತ್ತು ಗುಣಮಟ್ಟದ ಚಿಕಿತ್ಸೆ ಪಡೆಯಿರಿ, ನೆಮ್ಮದಿಯಿಂದ ಜೀವಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ಕೇಳಿದರೆ ಮುಂದಿನ ಗೀತೆಯನ್ನು ಕೇಳುವ ಮುನ್ನ ಈ ಬೆಳಗ್ಗೆ 8:30 ಯುವ ಸಾಧಕರೊಂದಿಗೆ ನೇರ ಫೋನ್ ಔಟ್ ಕಾರ್ಯಕ್ರಮ ಭಾಗವಹಿಸ್ತಾ ಇದ್ದಾರೆ ಯುವ ಪ್ರತಿಭೆ ಹಾಗೂ ಯುವ ಸಾಧಕರಾದ ಡಾಕ್ಟರ್ ಭೀಮರಾಜ್. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳೋಣ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ ಭಕ್ತ ಜ್ಞಾನದೇವ ಚಿತ್ರದ ಹಾಡನ್ನು. ಆರ್ ಎನ್ ಜೆ ಗೋಪಾಲ್ ಅವರ ರಚನೆಗೆ ಸ್ವರಕಲ್ಪನೆ ನೀಡಿದ್ದಾರೆ ಜಿ ಕೆ ವೆಂಕಟೇಶ್.

ಕಾರ್ಯಕ್ರಮದ ಕಡೆಯದಾಗಿ ಕೇಳಿ ಸಂಪ್ರದಾಯದ ಗೀತೆಗೆ ರಾಗ ಸಂಯೋಜನೆ ಮಾಡಿದ್ದಾರೆ ಗಂಧರ್ವ ಚಿತ್ರ ಭಕ್ತ ಅಯ್ಯಪ್ಪ, ಗಾಯಕರು ಕೆಜೆ ಯೇಸುದಾಸ್.

ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಮತ್ತೆ ಚಿತ್ರಗೀತೆಗಳನ್ನು ಬೆಳಿಗ್ಗೆ 9 ಗಂಟೆಗೆ ನಿಮಿಷಕ್ಕೆ ಪ್ರಸಾರ ಮಾಡಲಾಗುವುದು. ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 8 ಗಂಟೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರ.

ಯುವ ಸಾಧಕರೊಂದಿಗೆ ನೇರ ಫೋನ್ ಔಟ್ ಕಾರ್ಯಕ್ರಮ. ಭಾಗವಹಿಸ್ತಾ ಇದ್ದಾರೆ ಬಹುಮುಖ ಪ್ರತಿಭೆ ಯುವ ಸಾಧಕರಾದ ಡಾಕ್ಟರ್ ಭೀಮರಾಜ್.

ಆತ್ಮೀಯ ಕೇಳುಗರೆಲ್ಲ, ಯುವ ಸಾಧಕರೊಂದಿಗೆ ನೇರ ಫೋನೌಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಪ್ರತಿ ವಾರನೂ ಸಹ ನಾವು ಓರ್ವ ಸಾಧಕರನ್ನ, ಅದರಲ್ಲೂ ಯುವ ಜನತೆ ತಮ್ಮ ಜೀವನದಲ್ಲಿ ಅನೇಕ ಸಾಧನೆಯನ್ನು ಮಾಡಿ ಒಂದು ಮಾದರಿ ವ್ಯಕ್ತಿಯಾಗಿ ತಮ್ಮನ್ನ ಈ ಸಮಾಜಕ್ಕೆ ಗುರುತಿಸಿಕೊಂಡಿರ್ತಾರೆ. ಬನ್ನಿ ಸ್ನೇಹಿತರೆ, ಇವತ್ತು ಅಂತಹ ಒಬ್ಬ ಮಾದರಿ ವ್ಯಕ್ತಿ ಮತ್ತು ತಮ್ಮದೇ ಆದ ಒಂದು ವಿಶಿಷ್ಟವಾದ ಶೈಲಿಯಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿರುವಂತಹವರಿದ್ದಾರೆ. ಅವರು ಯಾರಪ್ಪ ಅಂತ ಹೇಳಿದ್ರೆ ಡಾಕ್ಟರ್ ಭೀಮರಾಜ್ ಅವರು. ಬನ್ನಿ ಅವರನ್ನ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸೋಣ. ನಮಸ್ತೆ ಭೀಮರಾಜ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ಗುಡ್ ಮಾರ್ನಿಂಗ್. ನಮ್ಮ ಎಲ್ಲ ಪ್ರೀತಿಯ ಕೇಳುಗರ ಪರವಾಗಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ತಮಗೆ

0: ಸ್ವಾಗತವನ್ನು ಕೋರ್ತಾ ಇದ್ದೀವಿ.
1: ನಮಸ್ಕಾರ ಸರ್. ನಮಸ್ತೆ ನಮಸ್ತೆ ಬಸವರಾಜ್ ಅವರೇ, ನಿಮಗೂ ಬೆಳಗಿನ ಶುಭೋದಯ ಮತ್ತು ಎಲ್ಲ ಆತ್ಮೀಯ ಕೇಳುಗರಿಗೆ, ಪ್ರೀತಿಯ ಕನ್ನಡಿಗರಿಗೆ ಬೆಳಗಿನ ಶುಭೋದಯಗಳನ್ನು ತಿಳಿಸ್ತಾ ಇದ್ದೀನಿ.
0: ಭೀಮರಾಜ್ ಅವರೇ, ತಮ್ಮ ಒಂದು ಸಾಧನೆಯನ್ನ ನಾನು ತಮ್ಮ ಒಂದು ಸಿವಿಯಲ್ಲಿ ನೋಡಿದೆ. ತುಂಬಾ ನಾನು ಹೇಳೋದಕ್ಕಿಂತ ತಮ್ಮ ಸಾಧನೆ ಮತ್ತು ತಮ್ಮ ವೈಶಿಷ್ಟ್ಯತೆ, ತಮ್ಮ ವಿಚಾರಧಾರೆಗಳನ್ನ, ತಮ್ಮ ಪರಿಚಯವನ್ನ ನಮ್ಮ ಕೇಳುಗರಿಗೆ ಮಾಡಿಕೊಡ್ತೀರಾ? ತಾವೆಲ್ಲಿಯವರು ಮೂಲತಃ, ತಮ್ಮ ಹವ್ಯಾಸವೇನು, ತಾವೇನೇನು ಅದರಲ್ಲಿ ತಮ್ಮ ತೊಡಸ್ಕೊಂಡಿದ್ದೀರಾ ಅನ್ನೋದನ್ನ ಪರಿಚಯ ಮಾಡಿಕೊಡ್ತೀರಾ?
1: ಆಗಲಿ ಸರ್, ಆಗಲಿ. ನನ್ನ ಹೆಸರು ಡಾಕ್ಟರ್ ಭೀಮರಾಜ್ ಹಿರೇಗೌಡ ಅಂತ ಹೇಳಿ, ನಾನು ನಿಟ್ಟೂರು ಹೊಸದೊಡ್ಡಿ ಅಂತಕ್ಕಂತ ಒಂದು ಗ್ರಾಮ, ವಲ್ಗೂರು ಹೋಬಳಿ, ಮಳ್ಳೊಳ್ಳಿ ತಾಲೂಕು, ಮಂಡ್ಯ ಡಿಸ್ಟಿಕ್ ನಲ್ಲಿ ನಾನು ಹುಟ್ಟಿರ್ತೇನೆ. ನನ್ನ ತಂದೆ ಬಂದು ಹಿರೇಗೌಡರು ಅಂತ ಹೇಳಿ, ನನ್ನ ತಾಯಿ ರಾಜಮ್ಮ. ನನ್ನ ಬಾಲ್ಯದ ವಿದ್ಯಾಭ್ಯಾಸವೆಲ್ಲ ನಮ್ಮ ಊರಿನ ಪ್ರೌಢಶಾಲೆ ಮತ್ತು ಪ್ರಾಥಮಿಕ ಶಾಲೆಯಲ್ಲಿ ಆಯ್ತು. ಉನ್ನತ ವಿದ್ಯಾಭ್ಯಾಸವನ್ನ ಭಾರತೀ ಕಾಲೇಜು ಕೆಎಂದೊಡ್ಡಿನಲ್ಲಿ, ಪದವಿ ವಿದ್ಯಾಭ್ಯಾಸವನ್ನ ಮಾಸ್ಟರ್ ಡಿಗ್ರಿಯನ್ನ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಮಾಡಿದೆ. PhD ಪದವಿಯನ್ನ ಕುವೆಂಪು ವಿಶ್ವವಿದ್ಯಾಲಯದಿಂದ ಪಡೆದಿರ್ತೇನೆ ಸರ್. ಮತ್ತೆ ನನ್ನ ಹವ್ಯಾಸಗಳು ಬಂದು ಜಾನಪದ ಗೀತೆಗಳನ್ನ ಸಂಗ್ರಹಿಸತಕ್ಕಂಥದ್ದು ಮತ್ತು ಮೂಲ ದಾಟಿಯ ಜಾನಪದ ಗೀತೆಗಳನ್ನ ಹಾಡ್ತಕ್ಕಂಥದ್ದು, ಭಾವಗೀತೆಗಳನ್ನ ಹಾಡ್ತಕ್ಕಂಥದ್ದು, ಚಲನಚಿತ್ರಗಳನ್ನ ಸಂಗ್ರಹ ಮಾಡ್ತಕ್ಕಂಥದ್ದು, ಮತ್ತೆ ಪರ್ಸನಾಲಿಟಿ ಡೆವಲಪ್ಮೆಂಟ್, ವ್ಯಕ್ತಿತ್ವ ವಿಕಸನದ ಬಗ್ಗೆ ಹೋಗಿ ರಾಜ್ಯದ ನಾನಾ ಕಾಲೇಜುಗಳಲ್ಲಿ, ಪೊಲೀಸ್ ಇಲಾಖೆಯಲ್ಲಿ ಪಾಠ ಪ್ರವಚನ ಮಾಡ್ತಕ್ಕಂಥ ಕೆಲಸಗಳನ್ನ ಇತ್ತೀಚೆಗೆ ಮಾಡ್ತಾ ಇದ್ದೀನಿ ಸರ್.
0: ತುಂಬಾ ಖುಷಿಯಾಯ್ತು. ತಮ್ಮ ಒಂದು ಎತ್ತಣ ಮಾಮರ ಎತ್ತಣ ಕೋಗಿಲೆ, ಪರ್ಸನಾಲಿಟಿ ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿದ್ರಿ ಮತ್ತು ಜಾನಪದ ಮೂಲ ದಾಟಿ ಗಾಯಕರು ಅಂತ ಹೇಳಿದ್ರಿ, ಹಾಗೇನೆ ಮಾತಾಡ್ತಾ ತಾವು ಸಂಗ್ರಹಕಾರರು ಅಂತ ಹೇಳಿದ್ರಿ. ಇಷ್ಟೆಲ್ಲ ಒಂದು ಈ ಒಂದು ಕ್ಷೇತ್ರಕ್ಕೆ ಬರಬೇಕು ಅಂತ ಯಾಕೆ ಅನ್ನಿಸ್ತು ನಿಮಗೆ? ಯಾಕೆಂದ್ರೆ ಎಲ್ಲದಕ್ಕೊಂದು ಮೂಲ ಪ್ರೇರಣೆ, ತಾವಾಗ್ಲೇ ಹೇಳಿದ್ರಿ, ತಾವು ಮೂಲತಃ ಗ್ರಾಮೀಣ ಪ್ರದೇಶದವರು, ಗ್ರಾಮೀಣ ಭಾಗದಿಂದ ಬಂದಿರೋದ್ರಿಂದ ತಮ್ಮ ಊರಿನಲ್ಲಿ ಹಾಡುವಂತ ನಮ್ಮ ಜಾನಪದ ಕಲಾವಿದರ ಒಂದು ಪರಿಚಯ ಆಯ್ತಾ, ಅಥವಾ ಯಾವ ರೀತಿ ಪ್ರೇರಣೆ ಆಯ್ತು ಈ ಒಂದು ಸಂಗ್ರಹಕ್ಕೆಲ್ಲ?
1: ನಾನು ಬಾಲ್ಯದಲ್ಲಿ ಇದ್ದಾಗ ನನ್ನ ಸೋದರ ಮಾವ ಅವರ ಮನೆಯಲ್ಲಿ ಒಂದು ಟೇಪ್ ರೆಕಾರ್ಡ್ ಇತ್ತು ಸರ್. ಅದರೊಳಗಡೆ ಬಿಕ್ಕಿ ಸುಮಿತ್ರ ಅವರ ಹಾಡುಗಳನ್ನ ನಾನು ಕೇಳಿದಾಗ ಅವು ನನ್ನ ಮೇಲೆ ತುಂಬಾ ಪರಿಣಾಮವನ್ನು ಬೀರಿತು. ಹಾಗೆ ನಮ್ಮ ಊರುಗಳಲ್ಲಿ ಈ ಸೋಬಾನೆ ಪದಗಳಾಗಿರ್ಬೋದು, ಗೀಲಿ ಪದಗಳಾಗಿರ್ಬೋದು, ಇವೆಲ್ಲ ನೋಡಿದಾಗ ಅವು ಯಾವಾಗ್ಲೂ ನನ್ನ ಕಿವಿನಲ್ಲಿ ಗುಯಿ ಕೊಡ್ತಾ ಇದ್ದವು. ಶಾಲೆಯಲ್ಲಿ ಹಾಡೋಣ ಅಂದ್ರೆ ಸಂಕೋಚ, ಹಳ್ಳಿ ಮಕ್ಕಳು, ಹೊರಗಡೆ ಹೋಗಿ ಯಾರು ವೇದಿಕೆನೆಲ್ಲ ಹಾಡೋಣ ಅಂದ್ರೆ ಅವಕಾಶಗಳಿರಲಿಲ್ಲ. ಅವಾಗ ನಾನೇನ್ ಮಾಡಿದೆ ಅಂದ್ರೆ, ಹೊಲ ಉಳುವ ಸಂದರ್ಭದಲ್ಲಿ ಒಬ್ಬನಿಗೊಬ್ಬನೇ ಆಡ್ಕೊಳ್ತಾ ಆಡ್ಕೊಳ್ತಾ ಶುರು ಮಾಡಿದೆ. ನಮ್ಮ ಪ್ರೌಢಶಾಲೆ, ನಿಟ್ಟೂರು ಪ್ರೌಢಶಾಲೆ, ಇಲ್ಲಿ ಪ್ರತಿ ಗುರುವಾರ CCA ಕ್ಲಾಸ್ ಅಂತ ಇರ್ತಾ ಇತ್ತು. ಅವಾಗ ನಾಲ್ಕಾಣೆ ಕಾಸು ಕೊಟ್ಬಿಟ್ಟು ಒಂದೊಂದು ಹಾಡನ್ನ ಹಾಡ್ಲಿಕ್ಕೆ ನಮ್ಗೊಂದು ಅವಕಾಶ ಕೊಟ್ರು. ಅಲ್ಲಿಂದ ಶುರುವಾದಂತ ನನ್ನ ಪಯಣ ಇವತ್ತು ಭಾರತದ 8 ರಾಜ್ಯಗಳಲ್ಲಿ ನಾನು ಕನ್ನಡದಲ್ಲಿ ನಿಂತು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತು, ಮತ್ತೆ 2-3 ರಾಜ್ಯಗಳಲ್ಲಿ ಸನ್ಮಾನವನ್ನು ಪಡೀಲಿಕ್ಕೆ ನನಗೆ ಅವಕಾಶವನ್ನು ತಂದುಕೊಡ್ತು. ಅದು ಮುಂಬೈನ ನೇವಿ ಮುಂಬೈ ಕನ್ನಡ ಸಂಘ ಇದುವರೆಗೆ ನನಗೆ ಒಂದು ಗೌರವ ಸಮರ್ಪಣೆಯನ್ನು ಮಾಡಿದೆ. ಚೆನ್ನೈನಲ್ಲಿ ಆಯನಾರಾಮ್ ಅಂತಕ್ಕಂಥ ಒಂದು ಪ್ಲೇಸ್ ನಲ್ಲಿ ಚೆನ್ನೈ ಕನ್ನಡ ಸಂಘ ನನಗೆ ಸನ್ಮಾನವನ್ನು ಮಾಡಿದೆ, ಮತ್ತು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನವರು ನನಗೆ ಒಂದು ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಅದಾದ್ಮೇಲೆ ಬೆಂಗಳೂರಿನಲ್ಲಿ ಮಾತೃಭೂಮಿ ಅಂತ ಒಂದು ಸಂಸ್ಥೆ ರಾಜ್ಯ ಮಟ್ಟದ ಒಂದು ಪ್ರಶಸ್ತಿಯನ್ನು ನೀಡಿದೆ ಬಸವರಾಜ್ ಅವರು.
0: ಭೀಮರಾಜ್ ಅವರೇ, ಅದೆಂಥದ್ದು ನಾಲ್ಕಾಣಿ ಅಂತ ಹೇಳಿದ್ರಿ, ಏನ್ ಅದ್ರದ್ದು? ಅದ್ರದ್ದು ನಾಲ್ಕಾಣಿ ಕೊಟ್ಟು ಹಾಡೋದು ಅಂದ್ರೆ ಏನು, ಅದರ ವಿಚಾರವನ್ನ ಹೇಳ್ತೀರಾ?
1: ಅಂದ್ರೆ ನಮ್ಮ ಶಾಲೆಯಲ್ಲಿ ಕಲೆ ಸಾಹಿತ್ಯಕ್ಕೆಲ್ಲ ಪ್ರೋತ್ಸಾಹಿಸಬೇಕಾದ್ರೆ ಅವತ್ತಿನ ಕಾಲಕ್ಕೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಒಂದು 25 ಪೈಸವನ್ನ ಕೊಡಬೇಕು. ಅದರಲ್ಲಿ ಏನ್ ಮಾಡ್ತಾ ಇದ್ರು, ನಮ್ಮ ಶಿಕ್ಷಕರು ಅದನ್ನೆಲ್ಲ ಸಂಗ್ರಹ ಮಾಡಿ ನಮಗೆ ಬೆನ್ತಟ್ಟು ಒಂದು ಕೆಲಸ ಮಾಡಿ ಪ್ರೈಸಸ್ ಗಳನ್ನ ತಂದು ತಂದು ಕೊಡ್ತಾ ಇದ್ರು. ಆ 25 ಪೈಸೆಯನ್ನು ಕೊಟ್ಟು ನಾವು ಹಾಡು ಸೇರ್ಕೊಳ್ಬೇಕಾಗಿತ್ತು. ಇದರಿಂದ ಶುರುವಾದಂತ ಜರ್ನಿ ಇವತ್ತು ರಾಜ್ಯದ ಮೂಲೆ ಮೂಲೆಗೆ ನನ್ನನ್ನ ಹೋಗುವಂತ ಮಾಡಿದೆ. ಅದಕ್ಕೆ ನಾನು ಈ ಮೂಲಕ ನನಗೆ ವಿದ್ಯೆ ಕಲಿಸಿದಂತ ಗುರುಗಳಿಗೆ, ನನ್ನ ಹೆತ್ತ ತಂದೆ ತಾಯಿಗಳಿಗೆ, ಪೋಷಕರಿಗೆ ನಾನು ಅನಂತ ಅನಂತ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ.
0: ಅಂದ್ರೆ ಈಗ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ, ಈಗ ನಮ್ಮ ಹತ್ರ ನಾಲ್ಕಾಣಿ ತೆಗೆದುಕೊಂಡು ಆ ನಾಲ್ಕಾಣಿಯಲ್ಲೇ ಒಂದು ಪ್ರಶಸ್ತಿಯನ್ನು ತಂದುಕೊಡೋದಿದೆಯಲ್ಲ, ನಮ್ ದುಡ್ಡು ನಮಗೆ ಬರುವಂತೆ. ಈ ಪುರಂದರದಾಸರು ಒಂದ್ ಕಡೆ ಹೇಳ್ತಾರೆ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರು ಅನ್ನುವ ಹಾಗೆ, ತಾವು ಆ ಒಂದು ದೃಷ್ಟಿಕೋನದಲ್ಲಿ ಆ ಒಂದು ರೀತಿಯಲ್ಲಿ ಬೆಳೆದು ಬಂದದ್ದಂತ ಕಂಡು ಬರುತ್ತೆ.
1: ಖಂಡಿತ, ಇವತ್ತಿಗೂ ಸಹ ನಾನು ಯಾವುದೇ ರಾಜ್ಯದ ಯಾವುದೇ ಶಾಲಾ ಕಾಲೇಜಿಗೆ ಹೋಗಿ ಸನ್ಮಾನ ಸ್ವೀಕಾರ ಮಾಡಿದ್ರು, ನಾನು

0: ಮಾತಾಡ್ತಾ ಹೇಳಿದ್ರಿ, ನಾವು ಜನಪದ ಗೀತೆ ಹಾಡ್ತೀನಿ ಅಂತೇಳಿ, ನಮ್ಮ ಕೇಳುಗರಿಗೆ ಒಂದು ತಮ್ಮ ಸಿರಿಕಂಠದಿಂದ ಹಾಡನ್ನು ಕೇಳಿಸ್ತೀರಾ?
1: ಖಂಡಿತ ಖಂಡಿತ ಬಸವರಾಜ್ ಅವರೇ, ಎಷ್ಟು ಅದ್ಭುತವಾಗಿದೆ, ಎಷ್ಟು ಮಾರ್ಮಿಕವಾಗಿದೆ, ಎಷ್ಟು ಅಮೂಲ್ಯಪೂರ್ಣವಾದಂತಹ ಒಂದು ಸಾಹಿತ್ಯ ಅಂದ್ರೆ ನಮ್ಮ ಜಾನಪದ ಸಾಹಿತ್ಯ ಅದೊಂದು ರೀತಿ ಸಮುದ್ರ ಇದ್ದಾಗೆ, ಅದೊಂಥರ ಸಾಗರನೇ ಇದ್ದ ಹಾಗೆ. ಮದುವೆ ಸಂದರ್ಭದಲ್ಲಿ ಆಗಿರ್ಬೋದು, ಗಂಡು ಹೆಣ್ಣಿಗೆ ಧಾರೆ ಎರೆಯುವ ಸಂದರ್ಭದಲ್ಲಿ ಆಗಿರ್ಬೋದು, ಸಾವಿನ ಸಂದರ್ಭದಲ್ಲಿ ಆಗಿರ್ಬೋದು, ಹುಟ್ಟಿನ ಸಂದರ್ಭದಲ್ಲಿ ಆಗಿರ್ಬೋದು, ಬದುಕಿನ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಯಲ್ಲೂ ಸಹ ನಮ್ಮ ಜಾನಪದರು ಅಷ್ಟೊಂದು ಸಿರಿವಂತಿಕೆ ಒಂದು ಸಾಹಿತ್ಯವನ್ನು

ಅಂದ್ರೆ ಆ ಕಾಲದಲ್ಲಿ ಮದುವೆ ಸಂದರ್ಭದಲ್ಲಿ ಯಾರು ಬರಬೇಕು ಅನ್ನುವಂಥದ್ದನ್ನ ತಮ್ಮ ಹಾಡಿನ ಮುಖಾಂತರ ನಮ್ಮ ಜಾನಪದ ಕಲಾವಿದರು ತೋರಿಸ್ಕೊಡ್ತಿದ್ರು ಅಂತ ಹೇಳ್ತಿದ್ದೀರಿ.

0: ಬಹಳ ಸಂತೋಷ ಆಯ್ತಂತೆ. ಎತ್ತಂತ ಮಗಳನ್ನ ಒಂದು ಒಳ್ಳೆಯ ಕುಲಕ್ಕೆ, ಒಂದು ಒಳ್ಳೆಯ ವರನಿಗೆ ನಾವು ಕೊಟ್ಟಿದ್ದೇವೆ, ಇನ್ನು ನಮ್ಮ ಜನ್ಮ ಸಾರ್ಥಕ ಅಂತ. ಆದ್ರೆ ಕರುಳಿನ ಕುಡಿ ಕಡಿದು ಮತ್ತೊಂದು ಮನೆಗೆ ಹೋಗ್ಬೇಕಾದ್ರೆ ಧಾರಾಕಾರವಾಗಿ ಆನಂದ ಬಾಷ್ಪ ತಂದೆ ತಾಯಿಗಳ ಒಂದು ಕಣ್ಣಲ್ಲಿ ನಿರಂತರವಾಗಿ ಸುರಿಯುತ್ತಿತ್ತು ಅನ್ನೋದಕ್ಕೆ ನಮ್ಮ ಜಾನಪದರು ಎಷ್ಟು ಅದ್ಭುತವಾದಂತ ಒಂದು ಪರಿಕಲ್ಪನೆಯನ್ನ ಕಟ್ಕೊಟ್ಟಿದ್ದಾರೆ ನೋಡಿ.
1: ಖಂಡಿತ, ನಾವು ಒಂದೊಂದ್ಸತಿ ಹೇಳ್ತಾ ಇರ್ತೀವಿ, ಮದುವೆ ಹೇಗ್ ಆಗ್ತಿವಿ ಅನ್ನೋದು ಮುಖ್ಯ ಅಲ್ಲ, ಮದುವೆ ಆದ್ಮೇಲೆ ಹೇಗಿರ್ತೀವಿ ಅನ್ನೋದು ಬಹಳ ಮುಖ್ಯ. ಆದ್ರಿಂದ ಸಂಪ್ರದಾಯ ಆಚರಣೆಗಳು ಒಂದು ಕಡೆ ನಮ್ಮ ಜನಪದರಲ್ಲಿ ಭಾವನೆಗಳ ಜೊತೆಗೆ ಪ್ರೀತಿಯ ಸಂವೇದನೆ ಇತ್ತು. ಆ ಎಲ್ಲ ಅಂಶಗಳನ್ನು ನೀವು ತಮ್ಮ ಊರಿನ ಹಳ್ಳಿಯ ದಾಟಿಯಲ್ಲಿ ಕಂಡುಕೊಂಡಿದ್ರಿ. ಈ ಎಲ್ಲ ಹಾಡನ್ನ ಎಲ್ಲಿ ಕಲ್ತರಿ? ಯಾರಿಂದ ನಿಮಗೆ ಇದರ ಬಳುವಳಿಯಾಗಿ ಬಂತು? ಯಾಕೆಂದ್ರೆ ಜನಪದ ಅನ್ನೋದು ಯಾವುದೇ ಕಾರಣಕ್ಕೂ ಅದು ಮೌಖಿಕ ಪರಂಪರೆ, ತಲೆಮಾರಿಂದ ತಲೆಮಾರಿಗೆ, ಹಿರಿಯರಿಂದ ಕಿರಿಯರಿಗೆ ಬರುವಂಥದ್ದು. ಇವತ್ತಿನ ಕಾಲದಲ್ಲಿ ಜನಪದ ಹಾಡನ್ನು ಹಾಡಿಸ್ತೀವಿ ಬರ್ರಪ್ಪ ಅಂತ ಕರೆದ್ರೆ ಯಾರೂ ಕಲಿಯೋ ಮನಸ್ಥಿತಿಗಳು ಇಲ್ಲ, ಎಲ್ಲೋ ಕಡಿಮೆ, ಅಪರೂಪ. ನಾವು ಹೇಳ್ತೀವಿ, ಒಂದು ಕಾಲದಲ್ಲಿ ಬಹಳಷ್ಟು ಜನ ಇರ್ತಿದ್ರು, ಏ ನಾನು ಕಲಿತೀನಿ ನಾನು ಕಲಿತೀನಿ ಅಂತೇಳಿ. ಇವತ್ ಬರ್ರಪ್ಪ ಇಂಥ ಸಂದರ್ಭದಲ್ಲಿ ತಾವು ಈ ಒಂದು ಈ ಕಾಲದ ಹೊತ್ತಿನಲ್ಲಿ ತಾವು ಯಾರಿಂದ ಕಲ್ತ್ರಿ, ಹೇಗೆ ಸಾಧ್ಯವಾಯ್ತು ಇದೆಲ್ಲವನ್ನ ರೂಢಿಸ್ಕೊಳ್ಳೋದಿಕ್ಕೆ?
0: ನೋಡಿ ಬಸವರಾಜ್ ಅವರೇ, ಒಂದು

0: ಅಂದ್ರೆ ಗುರುಗಳು ತಮಗೆ ಒಂದು ಸ್ಫೂರ್ತಿಯಾದ್ರು.
1: ಖಂಡಿತ ಅವ್ರನ್ನ ಈ ಸಂದರ್ಭದಲ್ಲಿ ನಾನು ನೆನ್ಕೊಳ್ಬೇಕಾಗ್ತದೆ. ನನ್ನೊಳಗಡೆನೂ ಅದಿದ್ರು ಸಹ ಅದಕ್ಕೆ ಒಂದು ಪ್ರೋತ್ಸಾಹಿಸುವಂತ ಕೆಲಸ ಮಾಡಿದ್ರು. ನಮ್ಮ ಭಾರತೀಯ ಕಾಲೇಜು ಅದಕ್ಕೆ ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಆಯ್ತು. ಆ ವೇದಿಕೆನೆಲ್ಲ ಬಳಕೆ ಮಾಡಿಕೊಂಡು ಇವತ್ತು ಒಂದು ಹುಡುಗ ಬಂದ್ಬಿಟ್ಟು ಒಂದು ಒಳ್ಳೆ ಜಾನಪದ ಗೀತೆ ಹಾಡಿ ಅಂದ್ರೆ ಅವ್ರ ಕೈಲಿ ಆಗ್ತಾ ಇಲ್ಲ. ಒಂದು ಹುಟ್ಟಿನ ಸಂದರ್ಭದಾಗಿರ್ಬೋದು, ತೊಟ್ಟಿಲ ಸಂದರ್ಭದಲ್ಲಾಗಿರ್ಬೋದು, ಬೆಳವಣಿಗೆ ಸಂದರ್ಭದಲ್ಲಾಗಿರ್ಬೋದು, ನಮ್ಮ ಜಾನಪದದಲ್ಲಿ ಎಂತ ಸೊಗಡು ಇದೆ ಆದ್ರೂ ಯಾವ ವಿದ್ಯಾರ್ಥಿಗಳ ಬಾಯಿನಲ್ಲಿ ಇವತ್ತು ಕೇಳಲಿಕ್ಕೆ ಆಗೋದೇ ಇಲ್ಲ. ಎಲ್ಲ ಸಿನಿಮಾ ಗೀತೆಗಳನ್ನ ಹಾಡ್ತಾರೆ ಬೇಕಾದ್ರೆ ಹೊರತು ಜಾನಪದ ಗೀತೆಗಳನ್ನ ಹಾಡ್ಲಿಕ್ಕೆ ಯಾವ ವಿದ್ಯಾರ್ಥಿಗಳು ಮುಂದೆ ಬರೋದಿಲ್ಲ. ಆದ್ರೆ ನಾವು ಅವತ್ತಿನ ಕಾಲಕ್ಕೆ ಎಲ್ಲ ಗೀತೆಗಳನ್ನ ಕಲಿತು ಈಗಲೂ ಕೇಳಿದ್ರೆ ನೀವು ದಾರೆ ಸಂದರ್ಭದಲ್ಲಾಯ್ತು, ತವರಿನಂಗ್ ಬೇಕಾದ್ರೆ ಹಾಡಿ ಅಂದ್ರೆ ಹಾಡ್ತೀನಿ, ಹಾಗಾಗಿ ಸಾವಿನ ಸಂದರ್ಭದಲ್ಲಿ ಮತ್ತೆ ಉಳುಮೆ ಮಾಡ್ಬೇಕಾದ್ರೆ ಹಾಡುದು, ಮತ್ತೆ ನನ್ನ ಹಸು ಹೇಗಿತ್ತು ಅಂತ ಹೇಳ್ತಾರೆ ರೈತರು. ಆಮೇಲೆ ತಂದೆ ತಾಯಿಗಳನ್ನ ಹೇಗೆ ನೋಡ್ಕೊಳ್ಬೇಕು ಅನ್ನೋದನ್ನ ಹೇಳ್ಕೊಡ್ತಾರೆ, ಮತ್ತೆ ಅತ್ತೆ ಮಾವನನ್ನ ಹೇಗೆ ಕಾಪಾಡಬೇಕು ಅನ್ನೋ ಗೀತೆಗಳನ್ನೆಲ್ಲ ಹಾಡ್ತಾರೆ. ಇದೆಲ್ಲ ಕಲಿಸಿ ಉಳಿಸಿ ಬೆಳೆಸಿದ್ರೆ ಹೊರತು ನಮ್ಮ ಕನ್ನಡ ಒಂದು ಸಾಹಿತ್ಯ ಮತ್ತಷ್ಟು ವಿಸ್ತಾರಕ್ಕೆ ಹೋಗುತ್ತೆ ಅಂದು ನನ್ನ ಭಾವನೆ.
0: ತಾವು ಇಷ್ಟೆಲ್ಲ ಹೇಳಿದ್ರಿ, ತಮ್ಮ ನಿಟ್ಟೂರಲ್ಲಿ ತಮ್ಮ ಕುಟುಂಬದಲ್ಲಿ ಈಗಾಗಲೇ ತಮ್ಮ ಸೋದರ ಮಾವನ ಪ್ರಭಾವ ಅಂತ ಹೇಳಿದ್ರೆ, ತಮ್ಮ ಊರಿನಲ್ಲಿ ನಿಮ್ಮ ಅಜ್ಜಿ ಇರ್ಬೋದು ಅಥವಾ ನಿಮ್ಮ ತಾತ ಇರ್ಬೋದು ಅಥವಾ ನಿಮ್ಮ ಕುಟುಂಬದಲ್ಲಿ ಹಾಡುಗಾರಿಕೆ ಇತ್ತ ಅಂತ.
1: ಅದೇ ನಮ್ಮ ತಾತ ಅವರು, ನಾನು 4ನೇ ಕ್ಲಾಸ್ ಅಲ್ಲಿ ಇದ್ದಾರೆ, ತೀರ್ಕೊಂಡ್ರು ಚಿಕ್ಕಿರೇಗೌಡರು ಅಂತ ಹೇಳಿ ನಮ್ಮ ತಾತನ ಹೆಸರು. ಅವರು ಭಜನೆ ಮಾಡ್ತಕ್ಕಂತ ಒಂದು ಪರಿಪಾಠವನ್ನು ಇಟ್ಕೊಂಡಿದ್ರು ಊರಿನಲ್ಲಿ. ನಾವೆಲ್ಲ ಚಿಕ್ಕ ವಯಸ್ಸು ಆಗ ಗೊತ್ತಿರ್ಲಿಲ್ಲ, ನಮ್ಮ ಮನೆಯಲ್ಲಿ ಹಾರ್ಮೋನಿ, ತಬಲ ಮತ್ತೆ ತಾಳ ತಂಬೂರಿ ಎಲ್ಲವೂ ಇತ್ತು. ಆದ್ರೆ ನಾವೇನ್ ಮಾಡುದು, ಆ ತಾಳ ತಂಬೂರಿನೆಲ್ಲ ಆಟ ಆಡುವ ಸಂದರ್ಭದಲ್ಲಿ ಒಂದಕ್ಕೊಂದು ಬಡದು ಒಡೆದು ಅದನ್ನೆಲ್ಲ ಹಾಳು ಮಾಡಿದ್ದು. ಆದ್ರೆ ತಾತನ ಅಮೂಲ್ಯವಾದಂತ ಆಸ್ತಿ ಅನ್ನೋದು ಈಗ ನಮ್ಗೆ ಅದು ಗೊತ್ತಾಗ್ತಾ ಇದೆ ಬಸವರಾಜ್ ಅವರೇ. ಆದ್ರೆ ತಾತ ಈ ರೀತಿಯಾದಂತ ಭಜನೆಯನ್ನ ಹಾಡ್ತಿದ್ರು ಅನ್ನೋದು ನಾನು ಕೇಳ್ಪಟ್ಟೆ. ಆದ್ರೂ ಚಿಕ್ಕ ವಯಸ್ಸು ನನಗೆ ಅಸ್ಪಷ್ಟವಾದಂತ ಮಾಹಿತಿ, ಆದ್ರಿಂದ ನನಗೆ ಮೂಲದಿಂದ ಇದು ಬಂದಿರಬಹುದೇನೋ ನನಗೂ ಗೊತ್ತಿಲ್ಲ. ಆದ್ರೆ ನಾನು ಜಾನಪದ ಗೀತೆಗಳನ್ನ ಬಹಳ ಮನತುಂಬಿ ಹಾಡ್ತೀನಿ. ಇವತ್ತು ಶಾಲಾ ಕಾಲೇಜು ಇಲ್ಲಿ ಹೋದ್ರೆ ಕೊನೆಯ ಭಾಷಣ ಎಲ್ಲ ಮುಗಿದ ನಂತರ ಒಂದು ಹಾಡುವ ಪರಿಪಾಠವನ್ನು ಇಟ್ಕೊಂಡಿದ್ದೀನಿ. ಮತ್ತೆ ನನ್ನ ಬೋಧನೆಯಲ್ಲಿ ಎಲ್ಲೆಲ್ಲಿ ಸಾಧ್ಯವಾದೋ ಅಲ್ಲಲ್ಲಿ ನಮ್ಮ ಜಾನಪದವಾದಂತ ಈ ಪರಿಕಲ್ಪನೆಗಳನ್ನ, ಈ ಹಾಡುಗಳನ್ನ ಹಾಡುವಂತ ಪರಿಪಾಠವನ್ನು ಇಟ್ಕೊಂಡು ಬಂದಿದ್ದೀನಿ ಬಸವರಾಜ್ ಅವರೇ.
0: ತುಂಬಾ ಖುಷಿಯಾಯ್ತು. ತಮ್ಮ ಒಂದು ಜಾನಪದ ಒಂದು ಸಂಗ್ರಹ ಒಂದು ಕಡೆ ಆದ್ರೆ, ತಾವು ಮಾತಾಡ್ತಾ ಹೇಳ್ತಾ ಇದ್ರಿ ನಾನೊಬ್ಬ ಉಪನ್ಯಾಸಕ ಅಂತ ಹೇಳಿ, ತಮ್ಮ ಶಿಷ್ಯ ಕೋಟಿಗೆ ಈ ತರದ ಒಂದು ಕಲೆಯನ್ನ ಕಲಿಸುವ ಪ್ರಯತ್ನ ಮಾಡ್ತಾ ಇದ್ದೀರಿ. ನೀವು ಪಾಠ ಮಾಡ್ಬೇಕಾದ್ರೆ ಹೇಳೋದು ಒಂದು ಭಾಗ, ಇವತ್ತಿನ ಮಕ್ಕಳು ಏನ ಹೇಳ್ತಾರೆ, ಸಣ್ಣ ಉದಾಹರಣೆ ಕೊಡ್ತೀನಿ, ಆ ಮೇಷನ ಮಾತಾಡ್ತಾರಪ್ಪ ಎಂತ ಹಾಡ್ತಾರೆ ಅಂತ ಹೇಳ್ತಾರೆ ಇವತ್ತಿನ ಮಕ್ಕಳು. ನಾನು ಹೇಳ್ತಾ ಇರೋದು, ಆದ್ರೆ ನಿಮ್ಮ ಮಕ್ಕಳು ಬಂದು ನಿಮ್ ಜೊತೆಗೆ ಬಂದು, ಸರ್ ನೀವು ಚಂದ ಹಾಡ್ತಿದ್ದೀರಿ, ನಮಗೂ ಒಂಚೂರು ಕಲ್ಸ್ಕೊಡ್ತೀರಿ, ಯಾಕೆಂದ್ರೆ ಜನಪದ ಅನ್ನೋದು ನಿಂತ ನೀರಾಗಲ್ಲ, ಪರಂಪರೆಯಿಂದ ಪರಂಪರೆಗೆ ಪೀಳಿಗೆಯಿಂದ ಪೀಳಿಗೆ ಮುಂದುವರಿಬೇಕು, ಅಂತಹ ಒಂದು ಸಮುದಾಯ ಏನಾದ್ರೂ ನಿಮ್ಮ ಒಂದು ಶಿಷ್ಯ ಬಳಗದಲ್ಲಿ ಕಾಣಕ್ ಸಾಧ್ಯ ಇದೆಯಾ?
1: ಖಂಡಿತ ಇದೆ, ಖಂಡಿತ ಇದೆ. ಎಲ್ಲೇ ಹೋದ್ರು ಕೆಲವು ಶಿಕ್ಷಕರು ಹೇಳ್ತಾರೆ, ಅಯ್ಯೋ ಇಂದಿನ ವಿದ್ಯಾರ್ಥಿಗಳಿಗೆ ಯಾವುದರಲ್ಲೂ ಆಸಕ್ತಿ ಇಲ್ಲ ಅಂತ. ಅದು ತಪ್ಪು. ಎಲ್ಲ ವಿದ್ಯಾರ್ಥಿಗಳಿಗೂ ಒಂದಲ್ಲ ಒಂದು ಕ್ಷೇತ್ರದಲ್ಲಿ ಆಸಕ್ತಿ ಇದೆ. ಅದನ್ನ ಶಿಕ್ಷಕರಾದಂತ ನಾವುಗಳು ಗುರುತಿಸುವಂತ ಕೆಲಸ ಆಗಬೇಕು, ಅವರ ಬೆನ್ತಟ್ಟುವಂತ ಕೆಲಸಗಳಾಗಬೇಕು. ನಮ್ಮಾಗೆ ಒಬ್ರು ಗುರುಗಳಿದ್ರು ನಿಟ್ಟೂರು ಪ್ರೌಢಶಾಲೆನಲ್ಲಿ, ಲೋಕೇಶ್ ಸರ್ ಅಂತ. ಅವ್ರು ಒಂದು ಮಾತು ಹೇಳ್ತಾ ಇದ್ರು, ಯಾವುದೇ ಶಾಲಾ ಕಾಲೇಜುಗಳಲ್ಲಾಗ್ಲಿ ಯಾವುದೇ ಸಮಾಜದಲ್ಲಾಗ್ಲಿ, ನಾವು ಇಷ್ಟ ಆದ್ರೆ ನಮ್ ಪಾಠ ಇಷ್ಟ ಆಗುತ್ತೆ ಅಂತ. ವ್ಯಕ್ತಿ ಇಷ್ಟ ಆದ್ರೆ ಆ ವ್ಯಕ್ತಿತ್ವ ಇಷ್ಟ ಆಗುತ್ತೆ, ಅಥವಾ ವ್ಯಕ್ತಿತ್ವ ಇಷ್ಟ ಆದ್ರೆ ವ್ಯಕ್ತಿ ಇಷ್ಟ ಆಗ್ತಾನೆ ಅನ್ನೋ ಮಾತನ್ನ ಅವ್ರು ಹೇಳ್ತಾ ಇದ್ರು. ಮೊದಲು ನಾವು ಮಕ್ಕಳನ್ನ ಪ್ರೀತಿಸುವಂತ ಒಂದು ಪರಿಪಾಠವನ್ನ ಬೆಳೆಸ್ಕೊಳ್ಬೇಕು, ಆ ನಂತರ ನಮ್ಮ ಪ್ರೀತಿಯಿಂದ ಬಳಗಿ ಅವರು ನಮ್ಮವನ್ನೇ ಒಂದು ಫಾಲೋ ಮಾಡ್ತಕ್ಕಂಥದ್ದು, ನಮ್ಮನ್ನ ಅನುಸರಿಸತಕ್ಕಂಥದ್ದು, ಅನುಕರಣೆ ಮಾಡ್ತಕ್ಕಂಥದ್ದನ್ನ ಕಲಿತಾರೆ. ಈಗ ನಮ್ಮ ಕಾಲೇಜಿನಲ್ಲೂ ಸಾಕಷ್ಟು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ನನ್ನ ಒಡಗೂಡಿ ಸೋಬಾನೆ ಗೀತೆಗಳನ್ನ ಹಾಡ್ಬೋದು, ಜಾನಪದ ಗೀತೆಗಳನ್ನ ಹಾಡ್ಬೋದು, ಇವೆಲ್ಲವನ್ನು ಮಾಡ್ತಾ ಇದ್ದೀವಿ. ನಾನು ಪಾಠ ಮಾಡ್ತಾ ಇರ್ತಕ್ಕಂಥದ್ದು ಒಂದು ರೀತಿಯಾದಂತ ಮೆಡಿಕಲ್ ಫೀಲ್ಡ್ ಗೆ ಬಹಳ ಹತ್ತಿರವಾದಂತ ಕಾಲೇಜ್ ಆದ್ರೂ ಸಹ ಕನ್ನಡದ ಕಂಪನ್ನ ಉಳಿಸಿ ಬೆಳೆಸಲಿಕ್ಕೆ ಬೇಕಾದಂತಹ ಎಲ್ಲ ವಾತಾವರಣವನ್ನ ನಮ್ಮ ಕಾಲೇಜಿನ ಆಡಳಿತ ಮಂಡಳಿ ನಮ್ಗೆ ನಿರ್ಮಾಣ ಮಾಡಿಕೊಟ್ಟಿದೆ. ಅದಕ್ಕಾಗಿ ಪೂಜ್ಯ ಸ್ವಾಮೀಜಿ ಅವರಿಗೆ ನಾನು ಆಭಾರಿಯಾಗಿರ್ತೇನೆ, ನಮ್ಮ ಮೇಲಧಿಕಾರಿಗಳಿಗೆ ನಾನು ಆಭಾರಿಯಾಗಿರ್ತೇನೆ. ನನ್ನ ಕಲೀಗ್ಸ್ ಸಹ ಈ ಕನ್ನಡವನ್ನ ಉಳಿಸಿ ಬೆಳೆಸುವಷ್ಟರಲ್ಲಿ, ಈ ಜಾನಪದ ಸಂಸ್ಕೃತಿಯನ್ನ ಉಳಿಸಿ ಗಳಿಸ್ಕೊಂಡು ಹೋಗೋದ್ರಲ್ಲಿ ಬೆನ್ತಟ್ಟುವಂತ ನಿರಂತರ ಕೆಲಸ ನಡೀತಾ ಇದೆ ಬಸವರಾಜ್ ಅವರೇ.
0: ಖಂಡಿತ ಒಳ್ಳೆಯ ಮಾಹಿತಿಯನ್ನ ಹಂಚಿಕೊಂಡ್ರೆ, ಯಾಕೆಂದ್ರೆ ನಿಮ್ಮಲ್ಲಿ ಮಾತ್ರ ಉಳಿಸಿಲ್ಲ, ಮುಂದಕ್ಕೂ ಸಹ ಅದು

ಪ್ರಸಾರ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ. ಇದು ಇದು ಒಂದು ಭಾಗ ನಿಮ್ಮದು. ಮತ್ತೆ ತಾವು ಯಾವುದರಲ್ಲಿ ಹೆಚ್ಚಾಗಿ ತೊಡಸ್ಕೊಂಡಿದ್ದೀರಾ ಹವ್ಯಾಸದ ಮತ್ತೆ ಹವ್ಯಾಸಗಳೇನು ನೀವು?

0: ಆಮೇಲೆ ಡೆಲ್ಲಿ ಇಲ್ಲಿ ಅವಕಾಶಗಳು ಸಿಕ್ತು. ಆಮೇಲೆ ನಾನು ಉದ್ಯೋಗಕ್ಕೆ ಸೇರಿ ಈ ರೀತಿ ವೃತ್ತಿ ಜೀವನ ಆರಂಭಿಸಿದ ಮೇಲೆ ನೀವು ಹೇಳಿದ ಹಾಗೆ ಚೆನ್ನೈ ಕನ್ನಡ ಸಂಘ ನನ್ನನ್ನು ಕರೆದು ಸನ್ಮಾನ ಮಾಡ್ತು, ಬಾಂಬೆ ಕನ್ನಡ ಸಂಘ ನನ್ನನ್ನ ಸನ್ಮಾನ ಮಾಡ್ತು. ಈಗ ಅದರ ಜೊತೆಗೆ ನಾನೇನ್ ಮಾಡ್ತಾ ಇದ್ದೀನಿ, ಕೇವಲ ನಾನು ಬೋಧಕನಾಗಿ ನಿಂತಿಲ್ಲ, ಈಗ ಒಬ್ಬ ವ್ಯಕ್ತಿತ್ವ ವಿಕಸನ ತರಬೇತುದಾರನಾಗಿ ಇವತ್ತು ಅನೇಕ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳಿಗೆ ಪಾಠವನ್ನು ಹೇಳ್ತಾ ಇದ್ದೀನಿ, ಅದು ಟ್ರಾಫಿಕ್ ಪೊಲೀಸ್ ಆಗಿರ್ಬೋದು. ಹಾಗಾಗಿ ಮತ್ತೆ ಬೇರೆ ಬೇರೆ ಪೊಲೀಸ್ನ ವಿಭಾಗಗಳಿಗೆ ನಾನು ಬಾಡಿ ಲ್ಯಾಂಗ್ವೇಜ್ ಅಂದ್ರೆ ದೈಹಿಕ ಭಾಷೆ ಈ ವಿಚಾರದ ಮೇಲೆ ಅನೇಕ ಕಾರ್ಯಕ್ರಮಗಳನ್ನ ಕೊಡ್ತಾ ಇದ್ದೀನಿ. ಶಾಲಾ ಕಾಲೇಜುಗಳಿಗೆಲ್ಲ ಹೋಗಿ ಶಿಕ್ಷಕರ ತರಬೇತಿ ಶಿಬಿರಗಳನ್ನ ಮಾಡ್ತಾ ಇದ್ದೀನಿ. ಅದೆಲ್ಲ ಆದ್ಮೇಲೆ ವ್ಯವಸಾಯದಲ್ಲಿ ನಾನು ಒಂದು ನಮ್ಮ ಪೂರ್ವಿಕರು ಸಾಕಂತ ಈ ಕೋಳಿಗಳನ್ನ ಸಾಕಿ ಒಂದು ಸ್ವಾವಲಂಬಿನ ಜೀವನವನ್ನ ನಡೆಸ್ತಾ ಇದ್ದೀನಿ. ಕೆಲವು ಸ್ನೇಹಿತರೆಲ್ಲ ಕೇಳ್ತಾನೆ ಇದಕ್ಕೆ ಸಮಯ ಎಲ್ಲಿ ಸಿಗುತ್ತೆ ನಿನಗೆ ಭೀಮರಾಜ ರೇಗೌಡ್ರಿ ಅಂತ, ಅವರಿಗೆಲ್ಲ ಒಂದು ಕಿವಿ ಮಾತು, ಸಮಯ ಯಾರಿಗೂ ಸಿಗೋದಿಲ್ಲ. ನಾವು ಸಮಯವನ್ನ ನಾವು ಮಾಡ್ಕೊಳ್ಬೇಕು, ಬದುಕ್ಬೇಕನ್ನೋ ಛಲ ಉದ್ದಾರ ಆಗ್ಬೇಕಂತ ಒಂದು ಹುಮ್ಮನಸ್ಸು ಮನಸ್ಸು ನಿಮ್ಗಿದ್ರೆ ಖಂಡಿತ ಎಲ್ಲದಕ್ಕೂ ಅವಕಾಶ ಇದೆ ಅನ್ನೋದಕ್ಕೆ ನಾನೇ ಕಾರಣ. ಇವತ್ತು ಹೆಚ್ಚು ಕಡಿಮೆ ನಾನು ತಮಾಷೆಗೆ ಹೇಳ್ತಾ ಇಲ್ಲ, ನನಗೆ 350 ಹೆಚ್ಚು ಸನ್ಮಾನಗಳಾಗಿದೆ. 8 ರಾಜ್ಯಗಳಿಗೂ ಹೆಚ್ಚು ಹೋಗಿ ನಾನು ಕನ್ನಡದ ಕೆಲಸವನ್ನ ಮಾಡಿ ಈಗ ಇಲ್ಲಿ ನಿಂತಿದ್ದೀನಿ. ಜೊತೆ ಅದಲ್ಲದೆ ಸ್ವಸಹಾಯ ಸಂಘಗಳನ್ನು ಊಟ ಹಾಕಿದ್ದೀನಿ, ಒಂದು 3 ಸ್ವಸಹಾಯ ಸಂಘಗಳು. ಒಂದು ಚಹಾ ಕುಡಿತ ಕುಡಿತ ಟೀ ಸ್ಟಾಲ್ ನಲ್ಲಿ ಪ್ರಾರಂಭವಾದಂತ ನಮ್ಮ ಈ ಸಂಘಗಳು ಇವತ್ತು ಏನ್ ಮಾಡ್ತಾ ಇದೆ ಅಂದ್ರೆ, ಕೇವಲ 90 ಪೈಸೆಗೆ 1 ಲಕ್ಷ ಲೋನ್ ಕೊಡು ಮಟ್ಟಿಗೆ ಇವತ್ತು ಬೆಳೆಸಿದೀವಿ. ಎಲ್ಲ ಸ್ನೇಹಿತರೆ 10ನೇ ಕ್ಲಾಸ್ ಸ್ನೇಹಿತರಿಗೆ ಒಂದು ಮಾಡಿದೀವಿ, PUC ಸ್ನೇಹಿತರಿಗೆ ಒಂದಿದೆ, ಮಾಸ್ಟರ್ ಡಿಗ್ರಿ ಕ್ಲಾಸ್ಮೇಟ್ಸ್ ಎಲ್ಲ ಸೇರಿ ಒಂದು ಮಾಡ್ಕೊಂಡಿದೀವಿ. ಈ ಮಟ್ಟದಲ್ಲೆಲ್ಲ ಬೆಳೆಸಿ ಇವತ್ತು ನಮಗೆ ಬೇಕಾದಂತ 1.5 ಲಕ್ಷವನ್ನ ಕೇವಲ 90 ಪೈಸೆ 80 ಪೈಸೆ ದರದಲ್ಲಿ ಇವತ್ತು ಕೊಟ್ಟು ನಾವು ಸ್ವಾವಲಂಬಿ ಆಗಿ ಸ್ವತಃ ನಾವೇ ಬೆಳಿಲಿಕ್ಕೆ ನಮ್ಮದೇ ಆದಂತ ಒಂದು ವೇದಿಕೆನ ಮಾಡ್ಕೊಂಡಿದೀವಿ. ಇದು ಕರ್ನಾಟಕದಲ್ಲಿ ಸ್ವಸಹಾಯ ಸಂಘವನ್ನು ಬೆಳೆಸಲಿಕ್ಕೆ ಅತ್ಯಂತ ಪೂರಕವಾದಂತ ಒಂದು ಮಾಹಿತಿ ಅಂತ ನಾನು ಭಾವಿಸಿದ್ದೀನಿ. ಇವತ್ತು ಒಂದು ಸಂಘ ಉತ್ಪತ್ತಿ ಆದ್ರೆ, ಒಂದು ಸಂಘ ಇವತ್ತು ಬೆಳವಣಿಗೆಯನ್ನು ಕಾಣ್ಬೇಕಂದ್ರೆ ಅದರ ಅಧ್ಯಕ್ಷರು ಕಾರ್ಯದರ್ಶಿಗಳು ಸ್ವಚ್ಛ ಹಸ್ತರಾಗಿರಬೇಕು, ಶುದ್ಧ ಹಸ್ತರಾಗಿರಬೇಕು, ಮತ್ತೆ ಅಲ್ಲಿರ್ತಕ್ಕಂಥವರೆಲ್ಲ ಅತ್ಯುತ್ತಮವಾದಂತ ಸಾಮಾಜಿಕವಾದಂತ ಕಳಕಳಿ ಉಳ್ಳವರಾಗಿರಬೇಕು. ನಿರಂತರವಾಗಿ 10 ವರ್ಷಗಳ ಕಾಲ ಈ ಸಂಘ ಸಂಸ್ಥೆಗಳನ್ನ ನಡ್ಸ್ಕೊಂಡು ಬರ್ತಾ ಇದೀವಿ. ಅದ್ರ ಮೂಲಕ ನಾವು ಓದಿದಂತ ಶಾಲೆಗೆ ಸಹಾಯವನ್ನ ಮಾಡ್ತಾ ಇದೀವಿ. ಮತ್ತೆ ಇನ್ನೊಂದು ಬಹಳ ಮುಖ್ಯ, ಈ ಸ್ವಸಹಾಯ ಸಂಘದಲ್ಲಿ ಅಂದಾಗ ನಿಮ್ಮಲ್ಲೂ ಅನೇಕ ಸಾವಿರಾರು ಸ್ವಸಹಾಯ ಸಂಘಗಳಿದೆ, ಅಲ್ಲೇನಾದ್ರೂ ಅಪಘಾತ ಆದಾಗ ಅವರಿಗೆ 50,000 ರೂಪಾಯಿಗಳನ್ನ ನಾವು ವಿಮೆ ರೂಪದಲ್ಲಿ ಕೊಡ್ತೀವಿ. 6 ತಿಂಗಳವರೆಗೆ ಅದಕ್ಕೆ ಇಂಟ್ರೆಸ್ಟ್ ಇಲ್ಲ, 6 ತಿಂಗಳಾದ್ಮೇಲೆ ಬರೀ ಅವರು ತಗೊಂಡಿರುವಂತ ಹಣವನ್ನ ಕಟ್ಟಬಹುದು. ಮತ್ತೆ ನಮ್ಮ ಕುಟುಂಬದಲ್ಲಿ ಮಕ್ಕಳೇನಾದ್ರು ಓದಬೇಕು ಅಂತ ಆಸಕ್ತಿ ಇದ್ರೆ ಅವರಿಗೆ 30-40 ಸಾವಿರ ರೂಪಾಯಿನ ನಾವು ಲೋನ್ ರೂಪದಲ್ಲಿ ಕೊಡ್ತಾ ಇದೀವಿ. ಅದಕ್ಕೂ ಯಾವುದೇ ಬಡ್ಡಿ ಇಲ್ಲ. 3-4 ತಿಂಗಳಾದ ಮೇಲೆ ಆ 40,000 ರೂಪಾಯಿನ ತಂದು ಕಟ್ತಕ್ಕಂಥದ್ದು. ಸಾವು ನೋವು ಆದಾಗ ಸಾಂತ್ವನ ನಿಧಿ ಅಂತ ಸ್ಥಾಪನೆ ಮಾಡಿದ್ದೇವೆ, ಆ ನಿಧಿಯನ್ನು ವಾಪಸ್ ಕೊಡುವ ಹಾಗಿಲ್ಲ. ಮತ್ತೆ ಸಾಮಾಜಿಕ ಕಳಕಳಿಗೋಸ್ಕರ ನಾವು ಒಂದಷ್ಟು ದುಡ್ಡನ್ನು ಎತ್ತಿಟ್ಟಿದ್ದೇವೆ. ಅಂದ್ರೆ ನಾವು ಓದಿರ್ತಕ್ಕಂಥ ಶಾಲಾ ಕಾಲೇಜುಗಳಾಗಿರ್ಬೋದು, ಶಿಕ್ಷಕ ಬಂಧುಗಳಿಗೆ ಏನಾದ್ರು ತೊಂದರೆ ಆದಾಗ ಈ ದುಡ್ಡನ್ನು ವಿನಿಯೋಗಿಸ್ತಕ್ಕಂಥದ್ದು, ಅದನ್ನು ಸಹ ನಾವು ಸಂಘಕ್ಕೆ ವಾಪಸ್ ಕೊಡುವಂಗಿಲ್ಲ. ಇಷ್ಟೆಲ್ಲ ಕೆಲಸ ಕಾರ್ಯಗಳನ್ನ ಸಂಘ ಸಂಸ್ಥೆಗಳನ್ನ ಕಟ್ಟಿ ಮಾಡ್ಕೊಂಡು ಬರ್ತಾ ಇದೀವಿ ಬಸವರಾಜ್ ಅವರೇ.
1: ಈ ನನಗೆ ಅನೇಕ ಸಂಘಗಳು ಗೊತ್ತು. ಈ ಚಹಾ ಕೂಟದ ಸಂಘ ಅಥವಾ SLC ಸಂಘ, ಡಿಗ್ರಿ ಸಂಘ ಅಂದ್ರೆ ಇದೊಂಚೂರು ನಮ್ಮ ಕೇಳುಗರಿಗೆ ತುಂಬಾ ಬಿಡಿ ಬಿಡಿಯಾಗಿ ಹೇಳ್ತೀರಿ, ಹೇಗ್ ನಿರ್ಮಾಣ ಆಗುತ್ತೆ, ಇದಕ್ಕೆ ನಿಯಮಗಳೇನು? ನೀವೇನೇ ಹೇಳಿದ್ರೆ 80 ಪೈಸೆಗೆ ಸಾಲ ಕೊಡ್ತೀವಿ ಅಂತ ಹೇಳ್ತಾ ಇದ್ದೀರಿ, ಇದು ಇನ್ನೂ ಕುತೂಹಲ ಆಗ್ತಾ ಇದೆ, ಸ್ವಲ್ಪ ವಿಸ್ತಾರವಾಗಿ ಹೇಳ್ತೀರಾ ನಮ್ಮ ಕೇಳುಗರಿಗೆ?
0: ಖಂಡಿತ ಖಂಡಿತ. ನಾವೆಲ್ಲ ಒಮ್ಮೆ SSLC ಅಲ್ಲಿ ಫೇಲ್ ಆದಂತ ಹುಡುಗರು ಕೆಲವರು ಇದ್ವಿ. ಹಾಗಾಗಿ ನಾವು ಯಾವುದೋ ಕೆಲಸ ಕಾರ್ಯಗಳಿಗೆ ಬೆಂಗಳೂರಿನಲ್ಲಿ ಎಲ್ಲೋ ಒಂದ್ ಕಡೆ ಸೇರಿದಾಗ ನಾವು ಕುಡಿತಕ್ಕಂತ ಚಹಾ ಒಂದು ಅಂಗಡಿಗೆ ನಮ್ಮ

0: ಸತೀಶ್ ಆಗಿರ್ಬೋದು, ಶ್ರೀಕಂಠ ಆಗಿರ್ಬೋದು, ಇವರೆಲ್ಲರೂ ಸೇರಿ ಹುಟ್ಟಾಕಿದಂತ ಸಂಸ್ಥೆ. ಆದಮೇಲೆ ನಾನು ಹೋಗಿ ನಮ್ಮ ರವೀಶ್ ಅವರಾಗಿರ್ಬೋದು, ಇವರೆಲ್ಲರೂ ಪ್ರಸನ್ನ ಅವರಾಗಿರ್ಬೋದು, ಇವರೆಲ್ಲ ಗೆಳೆತನದ ಒಂದು ಒಂದು ಅಮೂಲ್ಯವಾದಂತ ಬಾಂಧವ್ಯ ನನ್ನನ್ನು ಕರ್ಕೊಂಡು ಹೋಗ್ತು. ಅಲ್ಲಿಂದ ನಮ್ಮ ಬೆಳವಣಿಗೆ ಸ್ಟಾರ್ಟ್ ಆಯ್ತು. ಪ್ರತಿ ತಿಂಗಳು 1,000 ರೂಪಾಯಿಗಳನ್ನ ನಾವು ಕಂತಿನ ರೂಪದಲ್ಲಿ ಕಟ್ಟತಕ್ಕಂಥದ್ದು. ಆಮೇಲೆ ಸಣ್ಣ ಸಣ್ಣದಾಗಿ ಸ್ಟಾರ್ಟಿಂಗ್ 30,000 ರೂಪಾಯಿ ಸಾಲವನ್ನ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಆಮೇಲೆ ಅದು 50,000ಕ್ಕೆ ಬಂತು, ಆಮೇಲೆ ಅದು 75,000ಕ್ಕೆ ಬಂತು, ಆಮೇಲೆ 1,00,000ಕ್ಕೆ ಬಂತು. ಈಗ ನಾವು ನಮ್ಮ ಸಂಘದ ಸದಸ್ಯರಿಗೆ ಯಾವುದೇ ಶುರುಟಿ ಇಲ್ಲದೆ, ಯಾಕೆ ಅಂದ್ರೆ ನಮ್ಮ ಸಂಸ್ಥೆಯಲ್ಲಿ ಇರ್ತಕ್ಕಂತಹ ನಮ್ಮ ಸಂಘದಲ್ಲಿ ಇರ್ತಕ್ಕಂತಹ ಸದಸ್ಯರು ಎಲ್ಲರೂ ಸೇರಿ ಆ ಮಟ್ಟದ ಹಣವನ್ನ ಬೆಳೆಸಿದ್ದೇವೆ. 1,000ದಲ್ಲಿ ಪ್ರಾರಂಭವಾದಂತ ಈ ಸಂಸ್ಥೆಗೆ ಯಾವುದೇ ಶುರುಟಿ ಇಲ್ಲದೆ 1,50,000 ಹಣವನ್ನ ನಾವು ಧಾರಾಳವಾಗಿ ಅವರಿಗೆ ಸಾಲ ಮಂಜೂರಿ ಮಾಡುವಷ್ಟು ಸಂಸ್ಥೆ ಈಗ ಬೆಳೆದಿದೆ. ಇದಕ್ಕೆ ಸಂಘದಲ್ಲಿರ್ತಕ್ಕಂತ ಸರ್ವ ಸದಸ್ಯರು ನನಗೆ ಬೆಂಬಲವನ್ನ ಕೊಟ್ಟರು. ಒಬ್ಬರೂ ಸಹ ಸಂಘದ ನಿಯಮಗಳನ್ನ ತಪ್ಪದೆ ಫಾಲೋ ಮಾಡ್ಕೊಂಡು ಬಂದುದರಿಂದ ನಮ್ಮ ಗೆಳೆತನ ಎಲ್ಲವೂ ಉಳಿದರ ಜೊತೆಗೆ ನಾವು ಆರ್ಥಿಕವಾಗಿ ಸದೃಢರಾಗಲಿಕ್ಕೆ ಸಾಧ್ಯವಾಯಿತು. ಬಸವರಾಜ್ ಅವರೇ,
1: ಅಂದ್ರೆ ಸ್ನೇಹಿತರ ಬಳಗದ ಮುಖಾಂತರ ಸ್ವಸಹಾಯ ಸಂಘವನ್ನು ಮಾಡಿಕೊಂಡು ಈ ಮಟ್ಟಿಗೆ ಸಾಲ ಸೌಲಭ್ಯಗಳನ್ನು ಕೊಡುವಂತಹ ಒಂದು ವಿಶೇಷವಾದ ಒಂದು ಸಂಘ ಮಾಡಿಕೊಂಡಿರೋದು ಇದೊಂದು ವಿಶೇಷತೆ ಅಂತಲೇ ನಾವು ಭಾವಿಸ್ಬೋದು. ಇವತ್ತೆಲ್ಲ ನಾವು ಕೇವಲ ಸ್ನೇಹಿತರೆಲ್ಲ ಒಂದು ಕಡೆ ಕೂತ್ಕೊಂಡು ಹರಟೆ ಹೊಡ್ಕೊಂಡು ಮಾತಾಡಿಕೊಂಡು ಅದು ಇದು ಅಂತ ಹೇಳ್ತೀವಿ. ಇಲ್ಲಿ ಮಾತುಕತೆಯ ಜೊತೆಗೆ ನಮ್ಮ ನಮ್ಮ ಆಪತ್ಕಾಲಕ್ಕೆ ಬೇಕಾದಂತಹ ಖುಷಿ ಇರ್ಬೋದು, ದುಃಖ ಇರ್ಬೋದು, ಈ ಎಲ್ಲದರ ಒಂದು ಅವಕಾಶಗಳಿಗೆ ನಾವು ಹಣ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಇಂತಹ ಸಂದರ್ಭದಲ್ಲಿ ಇಂತಹ ಸಂಘಗಳು ಮಾಡಿಕೊಂಡಾಗ ನಮ್ಮ ಸ್ವಾವಲಂಬಿತನ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು, ಹೌದಲ್ವಾ?
0: ಖಂಡಿತ ಬಸವರಾಜ್ ಅವರೇ, ಬಹಳ ಒಂದು ಉದಾಹರಣೆ ಕೊಡ್ತೀನಿ ನೋಡಿ. ಯಾವುದೋ ವ್ಯಕ್ತಿ ಏನ್ ಮಾಡ್ತಾನೆ ಅಂದ್ರೆ ನಡ್ಕೊಂಡು ಹೋಗ್ತಾ ಇರ್ತಾನೆ, ಸ್ಕೂಟರ್ ಅಲ್ಲಿ ಹೋಗ್ತಾ ಇರ್ತಾನೆ, ವೆಹಿಕಲ್ ಅಲ್ಲಿ ಹೋಗ್ತಾ ಇರ್ತಾನೆ. ಇವತ್ತು ಅಪಘಾತಗಳಾಗಿರ್ಬೋದು ಮತ್ತೆ ತೊಂದರೆಗಳಾಗಿರ್ಬೋದು ನಮ್ಮನ್ನು ಹೇಳಿ ಕೇಳಿ ಬರಲ್ಲ. ಯಾವ ಸಂದರ್ಭದಲ್ಲಿ ಯಾವ ತೊಂದರೆ ಎದುರಾಗ್ತವೋ ಅನ್ನೋದೇ ಗೊತ್ತಿಲ್ಲ ಮನುಷ್ಯನಿಗೆ. ಅಂತ ಸಂದರ್ಭದಲ್ಲಿ ನಮ್ಮ ಸಂಘದ ಯಾವುದೇ ಸದಸ್ಯ ಬಿದ್ದು ಅದಾಗೋದು ಬೇಡ, ಒಂದು ಕೈಯೇ ಮುರಿದುಕೊಂಡ ಕಾಲೇ ಮುರಿದುಕೊಂಡ ಅಂತ ಅನ್ಕೊಳ್ಳಿ, ಅವರ ಕುಟುಂಬದ ಯಾವುದೇ ಸದಸ್ಯರು ನಮ್ಮ ಹುಡುಗನಿಗೆ ಈಗ ಆಗಿದೆ ಅಂತ ಒಂದು ಸಣ್ಣ ಮೆಸೇಜ್ ಅನ್ನ ನಮ್ಮ ಗ್ರೂಪ್ಗೆ ಕಳಿಸಿದ್ರಾಯ್ತು. ವಿತ್ ಇನ್ ಎ ಫ್ರ್ಯಾಕ್ಷನ್ ಆಫ್ 1 ಅವರ್ ಅವ್ರಿಗೆ ನಮ್ಮ ಸಂಘದಿಂದ 50,000 ರೂಪಾಯಿ ಒಂದು ಚೆಕ್ ಕೊಡುವಂತ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. 50,000ವನ್ನ ಅವರು 6 ತಿಂಗಳಾದ ನಂತರ ಬರೀ 50,000 ರೂಪಾಯಿ ಕಟ್ಟೋದು, ಇನ್ ಯಾವುದೇ ಬಡ್ಡಿ ಏನೋ ತಗೊಳ್ಳೋದಿಲ್ಲ. ಅದಕ್ಕೆ ಈಗೆಲ್ಲ ಇರಬೇಕಾದ್ರೆ ಯಾಕೆ ಬೆಳಿಬಾರದು? ಇದು ಅದ್ಭುತವಾದಂತದ್ದು. ಯಾವಾಗ ನಾವು ಬರೀ ಹಣವನ್ನೇ ಮುಖ್ಯವಾಗಿ ನಾವು ಮಾಡ್ಕೊಂಡು ಹೋಗ್ತೀವೋ ಯಾವ ಸಂಘ ಸಂಸ್ಥೆಗಳು ಉದ್ಧಾರ ಆಗೋದಿಲ್ಲ. ಹಣದ ಜೊತೆಗೆ ಸ್ನೇಹ ವಿಶ್ವಾಸ ಇವೆಲ್ಲವನ್ನು ಇಟ್ಟುಕೊಂಡು ನಮಗೆ ಹಣವೇ ಮುಖ್ಯ ಅಲ್ಲ, ಸೇವೆನೂ ಬಹಳ ಮುಖ್ಯ ಅಂದಾಗ ನಿಧಾನಗತಿನಲ್ಲಿ ಹಣವೂ ಬೆಳೆಯುತ್ತಾ ಹೋಗುತ್ತೆ, ಸ್ನೇಹವೂ ಬೆಳೆಯುತ್ತಾ ಹೋಗುತ್ತೆ. ಅದರಿಂದ ನಾವು ಇದನ್ನೆಲ್ಲ ಒಂದ್ ರೀತಿಯಾದಂತಹ ಮಾತೃ ಹೃದಯದಿಂದ ನೋಡ್ಬೇಕು. ಯಾವತ್ತು ಅದರಿಂದ ಇಷ್ಟು ಹಣ ಬರ್ತದೆ, ಇಷ್ಟು ಬೆಳೆಸಬೇಕು, ನಾವು ಬೆಳಿಬೇಕು, ದಾಹ ಇರಬಾರದು. ಯಾವ ಮನುಷ್ಯನಿಗೆ ಈ ಹಣದ ವಿಪರೀತವಾದಂತ ದಾಹ ಇರೋದಿಲ್ಲವೋ ಅದು ನಮ್ಮನ್ನ ಬಹಳ ಚೆನ್ನಾಗಿ ಬೆಳೆಸುತ್ತೆ. ಯಾವ ವ್ಯಕ್ತಿಗೆ ಹಣ ಹಣ ಹಣ ಅಂತಕ್ಕಂಥ ದಾಹ ಇರ್ತದೋ ಅವ್ರು ಯಾರೂ ಸಹ ಸಮಾಜದಲ್ಲಿ ಉದ್ಧಾರ ಆಗ್ಲಿಕ್ಕೆ ಆಗೋದಿಲ್ಲ, ಸಮಾಜಕ್ಕೆ ಏನು ಕೊಡ್ಲಿಕ್ಕೂ ಆಗೋದಿಲ್ಲ. ಬಸವರಾಜ್ ಅವರೇ,
1: ಖಂಡಿತ ಒಳ್ಳೆ ಮಾಹಿತಿಯನ್ನು ಹಂಚಿಕೊಂಡ್ರಿ. ಜೊತೆಗೆ ನಂದೊಂದು ಅಂಶ, ಈಗ ಅಕಸ್ಮಾತ್ ಈಗ ನಮ್ಮಲ್ಲಿ 10 ಜನ ಸಂಘದವ್ರು ಇರ್ತಾರೆ, 11-15 ಜನ ಇರ್ತಾರೆ ಅಂತ ತಿಳ್ಕೊಳ್ಳೋಣ, ಯಾರೋ ಒಬ್ರು ಮಧ್ಯದಲ್ಲಿ ಬಿಟ್ಟು ಹೋದ್ರೆ ಮತ್ತೆ ಸಂಘಕ್ಕೆ ಏನಾದ್ರು ಸಮಸ್ಯೆ ಆಗುತ್ತಾ ಅಂತ?
0: ಖಂಡಿತ ಆಗುತ್ತೆ, ಯಾಕಂದ್ರೆ ಇದೊಂದು ಮನೆ ಇದ್ದ ಹಾಗೆ. ಮನೆಯಲ್ಲಿ ಯಾವ್ದಾರ ಒಂದು ಗೋಡಿನಲ್ಲಿ ಒಂದು ಇಟ್ಟಿಗೆ ಕಳ್ಕೊಂಡ್ಬಿಟ್ರೆ ಏನಾಗುತ್ತೆ, ಅದೊಂದು ಮಾರ್ಕ್ ಹಾಗೆ ಉಳಿದ್ ಬಿಡುತ್ತೆ. ನೆಕ್ಸ್ಟ್ ನೀವ್ ಏನ್ ಮಾಡ್ಬೇಕು ಮುಂದುವರೆದು ಅದೇ ರೀತಿಯಾದಂತ ಒಬ್ಬ ಸದಸ್ಯನ ಹುಡುಕ್ಬೇಕಾದ್ರೆ ಎಷ್ಟು ಕಷ್ಟ? ಯಾಕಂದ್ರೆ ಈಗ ಆಲೆ ಸಂಘದಲ್ಲಿ 1,50,000ದಷ್ಟು ಬೆಳ್ಕೊಂಡಿದೆ ಅಂತ ಅನ್ಕೊಳ್ಳಿ, ಆನಫೆ ಸಡನ್ ಬಂದು 1,50,000 ಕಟ್ಟಿ ಅಂದ್ರೆ ಯಾವ ಸದಸ್ಯನಿಗೂ ಆಗಲ್ಲ. ಮತ್ತೆ ಅದೇ ರೀತಿಯಾದಂತ ಮನಸ್ಥಿತಿ ಇರ್ತಕ್ಕಂತ ವ್ಯಕ್ತಿನ ಎಲ್ಲಿಂದ ತರ್ತೀರಿ? ಅದೇ ರೀತಿಯಾದಂತ ಕ್ಲಾಸ್ಮೇಟ್ಸ್ ನ ಎಲ್ಲಿ ತರ್ತೀರಿ? ಆದ್ರಿಂದ ಈ ಬೇಕಾದಷ್ಟು ಇವೆಲ್ಲ ಪಾಸಿಟಿವ್ ಥಿಂಕ್ ಆದ್ರೆ ಅದರಿಂದ ಸಮಸ್ಯೆಗಳು ಇಷ್ಟಿದೆ. ಯಾಕಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ನಿರಂತರವಾಗಿ ನಡ್ಕೊಂಡು ಹೋಗ್ತಿದ್ದಾಗ ಆತನ ಕೌಟುಂಬಿಕ ಸಮಸ್ಯೆಗಳಾಗಿರ್ಬೋದು, ಹಣಕಾಸು ತೊಂದರೆಗಳಾಗಿರ್ಬೋದು, ಏನಾದ್ರು ತೊಂದರೆ ಬಂದೇ ಬಂದ್ಬಿಡ್ತವೆ. ಆಗ ನಮ್ಮ ಗೆಳೆಯನನ್ನ ಉಳಿಸ್ಕೊಳ್ಬೇಕಾದದ್ದೇ ನಮಗೆ ಒಂದು ದೊಡ್ಡ ಸಾಹಸ. ಆ ಕಾರಣಕ್ಕಾಗಿಯೇ ನಾವೇನ್ ಮಾಡಿದ್ದೀವಿ, ಅಂತ ಒಂದು ಕ್ರಿಟಿಕಲ್ ಸನ್ನಿವೇಶ ಪೊಸಿಷನ್ ಏನಾದ್ರು ಬಂದ್ರೆ ಅವರಿಗೆ ಒಂದು 5 ತಿಂಗಳ ಅವಕಾಶವನ್ನ ಕೊಡ್ತೀವಿ, ಒಂದು 6 ತಿಂಗಳ ಅವಕಾಶವನ್ನ ಕೊಡ್ತೀವಿ. ಅತ್ಯಂತ ಕಡಿಮೆ ದುಡ್ಡಿನಲ್ಲಿ ಅವ್ರು ಬಡ್ಡಿ ಕಟ್ಟಲಿಕ್ಕೆ ಆಗುದಿಲ್ಲ ಅಂದ್ರೆ ಅವ್ರಿಗೆ ಒಂದು ರಿಯಾಯಿತಿ ದರದ ಹಣವನ್ನ ಹಾಕ್ತೀವಿ. ಆತ ಏನ್ ಮಾಡ್ದ, ಉಳಿಕೆ ಹಣವನ್ನ ರಿಯಾಯಿತಿ ದರದಲ್ಲಿ ಕಟ್ಟು ಸಹ ನಮ್ಮ ಜೊತೆನಲ್ಲಿ ಸೇರ್ಕೊಳ್ಬಹುದು. ಈ ಕಾರಣದಿಂದಾಗಿ 10 ವರ್ಷ ಆದರೂ ಸಹ ನಮ್ಮ ಸಂಸ್ಥೆ ನಮ್ಮ ಸಂಘ ಜಗ್ಗಿಲ್ಲ, ಅದು ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ಬಸವರಾಜ್ ಅವರೇ,
1: ಖಂಡಿತ ಇಲ್ಲಿ ಬಹಳ ಮುಖ್ಯವಾಗಿ ನನಗನ್ಸಿದ ಮಟ್ಟಿಗೆ ಅಂತಂದ್ರೆ ನಂಬಿಕೆ ಬಹಳ ಮುಖ್ಯ ಅಂತ. ಇಲ್ಲಿ ಪರಸ್ಪರ ಸೌಹಾರ್ದತೆ ನಂಬಿಕೆ ಸಹಕಾರ ಅನ್ನೋದು ಇದ್ದಾಗ ಮಾತ್ರ ಯಾವುದೇ ಸಂಘ ಸಂಸ್ಥೆಗಳು ಮುಂದುವರಿಯೋದಕ್ಕೆ ಸಾಧ್ಯವಾಗುತ್ತೆ ಅನ್ನುವಂಥದ್ದು.
0: ಖಂಡಿತ. ಆಮೇಲೆ ಇದು ಶ್ರೋತೃಗಳಿಗೆ ಇದು ಒಂದು ಅನುಕೂಲ ಆಗ್ಬೋದು. ನನ್ನ ಮಾಹಿತಿ ನಂಬಿಕೆ ಅಂದಾಗ ನಮ್ಮ ಮೂರು ಸಂಘದ ಕಾರ್ಯದರ್ಶಿಗಳು ಶುದ್ಧ ಹಸ್ತರಾಗಿ ಯಾವಾಗಲೂ ಸಹ ಒಂದು ನಯಾ ಪೈಸವನ್ನು ಅವರು ಯಾವುದೇ ರೀತಿಯಾದಂತಹ ಬೇರೆ ರೀತಿಯಾಗಿ ಬಳಕೆ ಮಾಡಲಿಲ್ಲ. ಅದಕ್ಕೆ ನಾನೇ ಸಾಕ್ಷಿಯಾಗಿದ್ದೇನೆ. ಅದಕ್ಕೆ ಅವ್ರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಆಮೇಲೆ ಸಂಘದಲ್ಲಿ ಒಂದು ಹೊಸ ಕಾನೂನನ್ನ ಮಾಡ್ಕೊಂಡಿದೀವಿ. ನಮಗ್ ನಾವೇ ಮಾಡ್ಕೊಂಡಿರೋದು. ಒಬ್ಬರು ಸಹ ಕೈಯಲ್ಲಿ ದುಡ್ಡು ಕೊಡೋಂಗಿಲ್ಲ ಮತ್ತು ದುಡ್ಡು ತಗೊಳಂಗಿಲ್ಲ. ನೀವು 1 ರೂಪಾಯಿ ಹಾಕ್ಬೇಕಾದ್ರೂ ಸಂಘದ ಅಕೌಂಟ್ ಗೆ ಹಾಕ್ಬೇಕು. 1 ರೂಪಾಯಿ ತಗೊಳ್ಬೇಕಾದ್ರು ಸಂಘದ ಅಕೌಂಟ್ ಇಂದ ತಗೊಳ್ಬೇಕು. ಮತ್ತೆ ನಾನು ಏನ್ ಮಾಡ್ತಾ ಇದೀವಿ ಅಂದ್ರೆ, ಅಲ್ಲಿ ನಿಮಗೆ ಚೆಕ್ ಅನ್ನ ಮೂಲಕ ಸಾಲವನ್ನ ಕೊಟ್ಟಾಗ ಅದು ಡೆಬಿಟ್ ಆಯ್ತು ಕ್ರೆಡಿಟ್ ಆಯ್ತು ಆ ಮಾಹಿತಿಯನ್ನ ಸಂಘದ ಗ್ರೂಪ್ ಹಾಕ್ಬಿಡ್ತೀವಿ. ಆಗ ಸಂಘದಲ್ಲಿ ಇರ್ತಕ್ಕಂಥ 20 ಜನರು ಅದ್ರ ಮಾಹಿತಿಯನ್ನ ಬೆರಳ ತುದಿಲಲ್ಲಿ ನೋಡ್ಕೊಳ್ತಾರೆ. ಹೀಗಿದ್ದಾಗ ಯಾವುದೇ ಸೆಕ್ರೆಟರಿ ಮೇಲೆ ಅನುಮಾನ ಇಲ್ಲ, ಯಾವುದೇ ಅಧ್ಯಕ್ಷನ ಮೇಲೆ ಅನುಮಾನ ಇಲ್ಲ, ಸಂಘದಲ್ಲಿ ದುಡ್ಡು ಆಯ್ತೋ ಬಂತು ಯಾವುದೇ ಅನುಮಾನಗಳಿಲ್ಲ. ಎಲ್ಲವೂ ಸಹ ತೊಳೆದ ಕನ್ನಡಿಯ ಹಾಗೆ ಸ್ವಚ್ಛಂದವಾಗಿ ಕಾಣುತ್ತೆ. ಇದನ್ನ ಉಳಿದ ಸಂಘದ ಸದಸ್ಯರು ಸಹ ಅನುಸರಣೆ ಮಾಡಿದ್ರೆ ಇವತ್ತು ಅವರ ಬದುಕನ್ನ, ಸ್ವಾವಲಂಬಿ ಬದುಕನ್ನ ಅತ್ಯುತ್ತಮವಾಗಿ ಕಟ್ಕೊಳ್ಬಹುದು. ಬಸವರಾಜ್ ಅವರು
1: ಅಂದ್ರೆ ಪಾರದರ್ಶಕತೆ ಇದೆ ಅಂತ ಹೇಳ್ತೀರಿ?
0: ಖಂಡಿತ. ಅದಿಲ್ಲ ಅಂದ್ರೆ ನಿಮ್ಮ ಯಾವುದೇ ಸಂಸ್ಥೆ ಆಗ್ಲಿ ಮತ್ತೆ ಸಂಸಾರ ಆಗ್ಲಿ, ಸಂಘ ಸಂಸ್ಥೆ ಸಂಸಾರ ಯಾವತ್ತೂ ಅಷ್ಟೇನೆ. ಹಾಗಾಗಿ ತಕ್ಕಡಿ ಸರಿ ಇದ್ದರೆ ವ್ಯಾಪಾರ, ಹಾಗಾಗಿ ನಂಬಿಕೆ ಸರಿ ಇದ್ದರೆ ಸಂಸಾರ ಅಂತ ಹೇಳಿ. ಅದರಿಂದ ನಂಬಿಕೆ ಮತ್ತು ಒಂದು ಪಾರದರ್ಶಕತೆ ಇವೆರಡು ಇದ್ದಾಗಲೇ ಒಂದು ಜೀವನ ನಡೀತಕ್ಕಂಥದ್ದು ಅನ್ನೋದು ನನ್ನ ಭಾವನೆ. ಬಸವರಾಜ್ ಅವರು
1: ನೀವೇನೋ ಯಶಸ್ವಿ ಪಡ್ಕೊಂಡ್ರಪ್ಪ. ಈಗ ನಮ್ಮ ಕೇಳುಗರು, ನಮ್ಮ ಶ್ರೋತೃಗಳು ಈ ತರದ ಒಂದು ಸಂಘ ಸ್ಥಾಪನೆ ಮಾಡಬೇಕು ಅಂದ್ರೆ ಏನೇನು ಕ್ರಮ ಕೈಗೊಳ್ಬೇಕು? ಯಾಕೆಂದ್ರೆ ಅದಕ್ಕೊಂದು ನೋಂದಣಿ ಅಂತನೋ ಅಥವಾ ಇನ್ನೇನೋ ಬ್ಯಾಂಕಿನ ಒಂದು ಸಂಬಂಧನೋ ಯಾವ ತರ ಇರಬೇಕು ಅನ್ನೋದೊಂದು ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ತಿಳಿಸ್ಕೊಡ್ತೀರಾ?
0: ಖಂಡಿತ, ಖಂಡಿತವಾಗ್ಲೂ. ಶ್ರೋತೃಗಳು ಇದನ್ನ ಗಹನವಿಟ್ಟು ಕೇಳಿದಾಗ ಅವ್ರಿಗೂ ತುಂಬಾ ಒಳ್ಳೇದಾಗ್ತದೆ. ನಾವೊಂದು 25 ಮಂದಿ ನಾವೆಲ್ಲ ಒಂದೇ ಒಂದು ಮನಸ್ಥಿತಿ ಇರ್ತಕ್ಕಂತ, ವಯೋಮಾನ ಯಾವ್ದಾರ ಇರ್ಲಿ, ನಾನೊಂದು ಮಾತು ಹೇಳ್ತಾ ಇದ್ದೀನಿ, ಮನಸ್ಥಿತಿ ಒಂದೇ ಇರ್ತಕ್ಕಂತ ಎಲ್ಲ ಸ್ನೇಹಿತರು ಒಂದುಗೂಡಿ ಅದಕ್ಕೊಂದು ಬೈಲ ಅಂತ ಬರ್ತದೆ. ಆ ಬೈಲವನ್ನ ಮಾಡಿಕೊಂಡು ನಾವೇನ್ ಮಾಡ್ಬೇಕಾಗತ್ತೆ, ಬ್ಯಾಂಕ್ ನಲ್ಲಿ ತಗೊಂಡೋಗಿ ನಾವ್ ಇಂಥವ್ರನ್ನ ಅಧ್ಯಕ್ಷನನ್ನಾಗಿ ಆಯ್ಕೆ ಮಾಡಿದ್ದೇವೆ, ಇಂಥವ್ರನ್ನ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಿದ್ದೇವೆ, ಇಷ್ಟಿಷ್ಟು ಜನ ಇದ್ದೇವೆ ಅಂತ ಹೇಳಿ ಒಂದು ಬೈಲವನ್ನ ಬ್ಯಾಂಕಿನಲ್ಲಿ ನಾವು ಕೊಟ್ಟು ನಾವು ಸಂಘಕ್ಕೆ ಒಂದು ಉಳಿತಾಯ ಖಾತೆಯನ್ನ, ಜಂಟಿ ಖಾತೆಯನ್ನ ತೆರೆಯುವುದರ ಮೂಲಕ ಸಂಘವನ್ನ ಮರುಸ್ಥಾಪನೆ ಮಾಡಬಹುದು. ಸ್ಥಾಪನೆ ಮಾಡಿ ಅಲ್ಲಿಂದ ಪ್ರತಿ ತಿಂಗಳು ಅವರ ಇಚ್ಛಾನುಸಾರ ಕನಿಷ್ಠ 500, ಗರಿಷ್ಠ ಅವರಿಷ್ಟಾರ ಕಟ್ಟಬಹುದು. 25 ಜನ ಸೇರಿ ನಾವು ತಿಂಗಳಿಗೆ 5,000 ಕಟ್ತೀವಿ ಅಂದ್ರು ಸರಿ, ಇಲ್ಲ ನಮ್ಮಲ್ಲಿ ಬಡತನ ಇದೆ, ನಾವು ಬಡವನಿಗೂ ದಿನಾ ಗೂಲಿ ನೌಕರಿನಿಗೂ ಅನುಕೂಲ ಆಗಬೇಕು, ನಾವು 500 ರೂಪಾಯಿ ಕಟ್ತೀವಿ ಅಂದ್ರೆ ಅದಕ್ಕೂ ಸರಿ. ಆದ್ರೆ ಒಮ್ಮೆ ನೀವು 500 ರೂಪಾಯಿಯನ್ನು ನಿರ್ಧಾರ ಮಾಡಿದ್ರೆ ಪ್ರತಿ ತಿಂಗಳು 500 ಕಟ್ಕೊಂಡು ಹೋಗ್ಬೇಕು. ಒಮ್ಮೆ ನೀವು 5,000 ಅಂದ್ರೆ 5,000 ಕಟ್ಕೊಂಡು ಹೋಗ್ಬೇಕು. ಈ ರೀತಿ ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ, ಒಂದು ವರ್ಷದಲ್ಲಿ ಆ ಸಂಸ್ಥೆ ಒಂದು ದೊಡ್ಡ ಎತ್ತರಕ್ಕೆ ಬೆಳೆಯುತ್ತೆ ಬಸವರಾಜ್ ಅವರು. ಆಮೇಲೆ ಆಮೇಲೆ ಆಮೇಲೆ ಅದ್ರ ಪಾಡ್ಗೆ ಅದು ಬೆಳ್ಕೊಂಡು ಹೋಗ್ತಾ ಇರ್ತದೆ. ವಾರ್ಷಿಕ ಸಭೆಗಳನ್ನ ಮಾಡ್ತಕ್ಕಂಥದ್ದು, ಅರ್ಧವಾರ್ಷಿಕ ಸಭೆಗಳನ್ನ ಮಾಡ್ತಕ್ಕಂಥದ್ದು, ಇದೆಲ್ಲ ಮಾಡ್ತಾ ಹೋದಾಗ ಸಂಘದ ಸದಸ್ಯರಲ್ಲಿ ಒಂದು ಬಲವಾದಂತ ಸ್ನೇಹ, ಒಂದು ಬಾಂಧವ್ಯ ಬೆಸಿಕೊಳ್ಳುತ್ತದೆ. ಈ ಮೂಲಕ ಸಂಘವನ್ನ ಇನ್ನೂ ಸದೃಢವಾಗಿ ಕಟ್ಟಬಹುದು.
1: ಖಂಡಿತ, ಒಳ್ಳೆ ಮಾಹಿತಿಯನ್ನ ಹಂಚಿಕೊಂಡ್ರಿ. ಹಾಗೇನೆ ಈಗ ಪರ್ಸನಾಲಿಟಿ ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ರಿ, ವ್ಯಕ್ತಿತ್ವ ವಿಕಸನ ಬಗ್ಗೆ, ಅದ್ರ ಬಗ್ಗೆ ಒಂದೆರಡು ಮಾತು, ಯಾಕಂದ್ರೆ ಸಮಯ ಆಗ್ತಾ ಇದೆ, ಒಂದೆರಡು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ.
0: ಖಂಡಿತ ಖಂಡಿತ. ವ್ಯಕ್ತಿತ್ವ ವಿಕಸನ ಅಂದ್ರೆ ಪ್ರತಿಯೊಬ್ಬನಿಗೂ ಒಂದು ಆಂತರಿಕ ಸೌಂದರ್ಯ ಅಂತಕ್ಕಂಥದ್ದು ಇರ್ತದೆ ಬಸವರಾಜ್ ಅವರೇ. ಅದನ್ನ ನಾವು ಅಭಿವೃದ್ಧಿ ಮಾಡ್ಕೊಳ್ತಾ ಇತರರಿಗೆ ತೊಂದರೆಯನ್ನ ಕೊಡದೆ ಸಮಾಜಕ್ಕೆ ಒಳಿತಾಗುವಂತ ಎಲ್ಲ ವಿಚಾರಗಳನ್ನ ನಾವು ಬೆಳೆಸ್ಕೊಳ್ತಾ ಬೆಳೆಸ್ಕೊಳ್ತಾ ಆಂತರಿಕವಾಗಿ ನಾವು ಬೆಳೀತಾ ಹೋಗ್ತಕ್ಕಂಥದ್ದನ್ನೇ ನಾವು ವ್ಯಕ್ತಿತ್ವ ವಿಕಸನ ಅಂತ ಕರಿತೀವಿ. ಪ್ರತಿಯೊಬ್ಬರಿಗೂ ಇದು ಬಹಳ ಮುಖ್ಯ. ಇವತ್ತು ಒಬ್ಬರ ಹತ್ರ ಹೇಗ್ ಮಾತಾಡ್ಬೇಕು ಅನ್ನೋದು ಗೊತ್ತಿಲ್ಲ, ಹಿರಿಯರು ಬಂದಾಗ ಹೇಗ್ ನಡ್ಕೊಳ್ಬೇಕು ಅನ್ನೋದು ಗೊತ್ತಾಯ್ತಲ್ಲ, ಈ ವ್ಯಕ್ತಿತ್ವ ವಿಕಸನದಲ್ಲಿ ಇದನ್ನೆಲ್ಲ ಕಲಿಸ್ಕೊಡ್ಲಾಗತ್ತೆ. ಅದರಲ್ಲಿ ದೇಹ ಭಾಷೆ ಆಗಿರಬಹುದು, ಮಾತಿನ ಕೌಶಲ್ಯಗಳಾಗಿರಬಹುದು, ಮತ್ತೆ ಬದುಕಿನ ರೀತಿ ರಿವಾಜುಗಳನ್ನ ಕಲಿಸುವಾಗಿರ್ಬೋದು. ವ್ಯಕ್ತಿತ್ವ ವಿಕಸನ ಅಂದ್ರೆ ಒಬ್ಬ ವ್ಯಕ್ತಿಯ ಸರ್ವಾಂಗೀಣ ಅಭಿವೃದ್ಧಿಗೆ ಬೇಕಾದಂತೆ ಎಲ್ಲ ಅಂಶಗಳನ್ನ ನಾವು ಅರಿತು ಬೆರೆತು ಬೆಳೆಯುವ ವಿಚಾರದ ಒಟ್ಟಾರೆ ಒಂದು ಸನ್ನಿವೇಶಕ್ಕೆ ವ್ಯಕ್ತಿತ್ವ ವಿಕಸನ ಅಂತ ಕರಿತೀವಿ.
1: ಒಳ್ಳೆಯ ಮಾಹಿತಿಯನ್ನು ಹಂಚಿಕೊಂಡಿದ್ರಿ. ಯಾಕೆಂದ್ರೆ ಇವತ್ತು ಬಹಳ ಮುಖ್ಯವಾಗಿ ನೀ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅನ್ನೋದು ಇವತ್ತು ಬಹಳ ಮುಖ್ಯ ನಮಗೆ ಇವತ್ತಿನ ಯುವ ಜನತೆಗೆ. ಇದನ್ನ ಹೆಚ್ಚೆಚ್ಚಾಗಿ ಕಲಿಯುವ ಅವಕಾಶವನ್ನು ನಾವು ಇವತ್ತು ಪಡ್ಕೊಳ್ಬೇಕು ಅಂತ ಹೇಳ್ತಾ ನಮ್ಮ ಕೇಳುಗರಿಗೆ ಕೊನೆಯದಾಗಿ ಒಂದೇ ಒಂದು ಜನಪದ ಗೀತೆಯನ್ನು ಕೇಳಿಸ್ತೀರಾ? ಸಮಯ ಕಡಿಮೆ ಇದೆ, ಒಂದೆರಡು ನುಡಿ ಸಾಕು.
0: ಖಂಡಿತ. ಒಬ್ರು ಮಗಳು ತಮ್ಮ ತಾಯಿ ಮನೆಗೆ ಹೋಗ್ಬೇಕಾದ್ರೆ ಹಾಡಿದಂತ ಹಾಡು, ಒಂದೇ ಒಂದು ಸಣ್ಣ ಜಲಕ್ಕ ನಾನು ನಿಮ್ಮ ಮುಂದೆ ಹೇಳ್ಬಿಡ್ತೀನಿ. ಒಂದು ಪಲ್ಲವಿ ಚರಣಕ್ಕೆ ಬಂದ್ಬಿಡ್ತೀವಿ.

0: ಯಾಕೆಂದ್ರೆ ಜನಪದ ಅನ್ನೋದು ಹಾಗೇನೆ, ನಾವು ಬಿಟ್ಟರು ಅದು ಅದರ ಹನಿ ಇದ್ದೇ ಇರುತ್ತೆ, ಅದು ಎಂದಿಗೂ ಅದು ನಶಿಸಿ ಹೋಗೋದಿಲ್ಲ. ನಿಮ್ಮಂತಹ ಕಲಾವಿದರು, ಉಪನ್ಯಾಸಕರು, ಹಾಗೆ ಜೊತೆಗೆ ಸ್ವಸಹಾಯ ಸಂಘದ ನಿರ್ಮಾತೃಗಳು, ಜೊತೆ ಜೊತೆಯಲ್ಲಿ ವ್ಯಕ್ತಿತ್ವ ವಿಕಸನದ ಬಗ್ಗೆ ಬೋಧನೆ ಮಾಡುವಂಥವರು, ಕನ್ನಡ ಸಾಹಿತ್ಯದ ವಿಚಾರಧಾರೆಗಳನ್ನು ಪಸರಿಸುವಂಥವರು, ನೀವು ತಮ್ಮ ವಿವಿಧ ಬಹುಮುಖ ಪ್ರತಿಭೆ ರೈತರಾಗಿ ಮತ್ತು ಜೊತೆಗೆ ಏನು ಗೃಹ ಕೈಗಾರಿಕೆಗಳಲ್ಲಿ ತಮ್ಮನ್ನು ತೊಡಸ್ಕೊಂಡವರಾಗಿ ವಿವಿಧ ಬಹುಮುಖ ಪ್ರತಿಭೆ ಹೊಂದಿದಂತಹ ತಾವು ತಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದ ಒಂದು ವಲಯಕ್ಕೆ ತಾವು ತಮ್ಮ ಅಮೂಲ್ಯವಾದ ವಿಚಾರಧಾರೆಗಳನ್ನು ಹಂಚಿಕೊಂಡ್ರಿ, ತಮಗೆ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಪರವಾಗಿ ಮತ್ತು ನಮ್ಮೆಲ್ಲ ಪ್ರೀತಿಯ ಕೇಳುಗರ ಪರವಾಗಿ ಅನಂತ ವಂದನೆಗಳು, ಧನ್ಯವಾದಗಳು.
1: ಧನ್ಯವಾದಗಳು ಬಸವರಾಜ್ ಅವರು. ತಮಗೂ ನೀವು ನನ್ನನ್ನು ಸಂದರ್ಶಿಸಿ ಇಷ್ಟು ವಿಚಾರಗಳನ್ನ ಇಡೀ ನಮ್ಮ ಕನ್ನಡ ನಾಡಿನ ಜನತೆ ಉಣಬಡಿಸಿದ್ದೀರಿ. ಆ ಕಾರಣಕ್ಕೋಸ್ಕರ ನಾನು ನನ್ನ ಜನ್ಮ ಸಾರ್ಥಕ ಎಂದು ನಾನು ಭಾವಿಸ್ತೇನೆ. ಕನ್ನಡಿಗರಿಗೆ ಒಳ್ಳೇದಾಗಲಿ, ಭಾರತ ದೇಶಕ್ಕೆ ಒಳಗಾಗಲಿ, ಭಾರತ ಅದ್ಭುತವಾಗಿ ಪ್ರಕಾಶಮಾನವಾಗಿ ವಿಶ್ವದಾದ್ಯಂತ ಬೆಳೆದುಕೊಳ್ಳಿ, ಕನ್ನಡ ಚಿರಾಯವಾಗಲಿ ಅಂತ ಹೇಳ್ತಾ ಎಲ್ಲ ಕನ್ನಡದ ಜನ ಮನಕ್ಕೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಹೇಳ್ತಾ ನನ್ನ ಮಾತಿಗೆ ವಿರಾಮನಾಗ್ತಾ ಇದ್ದೀನಿ. ನಮಸ್ಕಾರ ಗೆಳೆಯರೇ.
0: ಧನ್ಯವಾದಗಳು.
1: ಧನ್ಯವಾದ ಸರ್. ಧನ್ಯವಾದ. ನಮಸ್ಕಾರ
0: ಕೇಳುಗರೇ. ಇದುವರೆಗೂ ಯುವ ಸಾಧಕರೊಂದಿಗೆ ನೇರ ಫೋನ್ ಔಟ್ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಭೀಮರಾಜ್ ಅವರಿಂದ ಒಳ್ಳೆ ಮಾಹಿತಿಯನ್ನು ಹಂಚಿಕೊಂಡ್ವಿ. ನಾವು ಹೇಗೆ ಸ್ವಸಹಾಯ ಸಂಘಗಳನ್ನು ಮಾಡಿಕೊಳ್ಬೇಕು, ನಮ್ಮನ್ನು ನಾವು ಯಾವ ರೀತಿ ಸ್ವಾವಲಂಬನೆ ಮಾಡಿಕೊಳ್ಬೇಕು ಎಂಬ ಮಾಹಿತಿಯನ್ನು ತುಂಬ ಅದ್ಭುತವಾಗಿ ಹಂಚಿಕೊಂಡ್ರು. ಇದಾಗಿತ್ತು ಈ ವಾರದ ಯುವ ಸಾಧಕರೊಂದಿಗೆ ನೇರ ಫೋನ್ ಔಟ್ ಕಾರ್ಯಕ್ರಮ. ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ನೀವು ಕೇಳ್ತಾ ಇದ್ದಾರೆ ಎಫ್ಎಂ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಮತ್ತು ಮೀಡಿಯಂ 625 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು
2: ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
3: ಆಕಾಶವಾಣಿಯು ಶಾಸ್ತ್ರೀಯ ಸಂಗೀತ, ಜನಪದ ಗೀತೆ, ನಾಟಕ ಮತ್ತು ಕಥಾವಾಚನಗಳ ಮೂಲಕ ಭಾರತೀಯ ಸಂಸ್ಕೃತಿಯನ್ನ ಪೋಷಿಸುತ್ತಿದೆ. ಹಲವಾರು ಪ್ರಸಿದ್ಧ ಕಲಾವಿದರು ತಮ್ಮ ಜ್ಞಾನ ಪಾಠವನ್ನು ಆಕಾಶವಾಣಿಯ ಮೂಲಕ ಜನತೆಗೆ ತಲುಪಿಸಿದ್ದಾರೆ. ಹಲವಾರು ಕಲಾವಿದರು ಇದೇ ವೇದಿಕೆಯಿಂದ ಉನ್ನತ ಮಟ್ಟಕ್ಕೆ ಬೆಳೆದಿದ್ದಾರೆ. ಉದಾಹರಣೆಗೆ ಪಂಡಿತ್ ಭೀಮಸೇನ್ ಜೋಶಿ, ಎಂಎಸ್ ಸುಬ್ಬಲಕ್ಷ್ಮಿ ಸೇರಿದಂತೆ ನಾಡಿನ ದೇಶದ ಅನೇಕ ಗಣ್ಯರ ಧ್ವನಿ ಮುದ್ರಕಗಳು ಇಂದಿಗೂ ಆಕಾಶವಾಣಿಯಲ್ಲಿ ಲಭ್ಯ ಇದೆ.
0: ಮಿಕ್ಸ್ ಮೆಲೋಡಿ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.

ಆತ್ಮೀಯ ಕೇಳುಗರಿಗೆಲ್ಲ ಮಿಕ್ಸ್ ಮೆಲೋಡಿ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರ ಇಂಪಾದ ಹಾಡುಗಳನ್ನು ಕೇಳಿಸಿದರೊಟ್ಟಿಗೆ ಈ ದಿನಾಂಕದಂದು ಜನಿಸಿದ ಮಹನೀಯರನ್ನು ಪರಿಚಯ ಮಾಡಿಕೊಡ್ತಾ ವಿಶೇಷವಾದ ಮಾಹಿತಿ ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತು ಬುದ್ದಯ್ಯ ಪುರಾಣಿಕ್ ಅವರ ಜನ್ಮದಿನ. ಇವರು 1858 ಜೂನ್ 13 ವಿಜಯಪುರ ಜಿಲ್ಲೆಯ ತೇರದಾಳದಲ್ಲಿ ಜನಿಸ್ತಾರೆ. ಇವರ ತಂದೆ ಮಗಿ ಪ್ರಭುದೇವರು, ತಾಯಿ ಲಿಂಗಮ್ಮ. ಇವರು ಭಾಷಾ ಪ್ರಾವೀಣ್ಯತೆಯನ್ನು ಹೊಂದಿದಂಥವರು. ಕನ್ನಡ ಮಾತೃಭಾಷೆ ಆಗಿದ್ದರೂ ಸಹ ತೇರದಾಳವು ಸಾಂಗ್ಲಿ ಸಂಸ್ಥಾನದಲ್ಲಿದ್ದ ಕಾರಣ ಮರಾಠಿಯಲ್ಲಿ ವ್ಯಾಸಂಗ ಮಾಡಿದರು. ಇವರಿಗೆ ಕನ್ನಡ, ಮರಾಠಿ, ಸಂಸ್ಕೃತ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ಅಪಾರ ಪಾಂಡಿತ್ಯವಿತ್ತು. ಇವರು ಉಪಾಧ್ಯಾಯರಾಗಿ ನಂತರ ಹುನಗುಂದ, ಸೊನ್ನ, ಗಲಿಗಲಿ ಮತ್ತು ಕೊಲ್ಲಾಪುರದ ದೇಸಾಯಿ ಕಾರ್ಬಾರಿಗಳಿಗೆ ಸೇವೆ ಸಲ್ಲಿಸಿರ್ತಾರೆ. ಇವರ ಸಮಾಜ ಸೇವೆಗೆ ಬಂದರೆ ವಿಜಯಪುರದ ರಾಯಲ್ ಲೀಗ್ ಸದಸ್ಯರಾಗಿ ರೆಡ್ ಕ್ರಾಸ್ ನಿಧಿ ಸಂಗ್ರಹಿಸ್ತಾರೆ. ಕೊಲ್ಲಾಪುರದ ವೀರಶೈವ ಬೋರ್ಡಿಂಗ್ 1907 ಹಾಗೂ ಬಾಗಲಕೋಟೆ ವಾರದ ಬೋರ್ಡಿಂಗ್ ಎಂಬ 1911 ಸ್ಥಾಪನೆಯನ್ನು ಇವರು ಮಾಡ್ತಾರೆ. ಇವರ ಸಾಹಿತ್ಯ ಸಂಶೋಧನೆ ಬಂದರೆ 1927 ಧಾರವಾಡಕ್ಕೆ ಬಂದು ನೆಲೆಸಿದ ಇವರು ಕರ್ನಾಟಕ ವಿದ್ಯಾವರ್ಧಕ ಸಂಘ ಮತ್ತು ಲಿಂಗಾಯತ್ ವಿದ್ಯಾಭಿವೃದ್ಧಿ ಸಂಸ್ಥೆಯಲ್ಲಿ ಸಕ್ರಿಯವಾಗಿ ದುಡಿತಾರೆ. ಕಿತ್ತೂರು ಚನ್ನಮ್ಮರಾಣಿ ಇತಿಹಾಸ ಸಂಶೋಧನಾ ಮಂಡಲದ ಆಜೀವ ಸದಸ್ಯರಾಗಿ ಭಗವಾನ್ ಬಸವೇಶ್ವರರ ಚಾರಿತ್ರಿಕ ಮುಂತಾದ ಕೃತಿಗಳನ್ನು ಇವರು ರಚಿಸಿದ್ದಾರೆ. ಬುದ್ಧಯ್ಯ ಪುರಾಣಿಕರು ಬಹಳ ಮುಖ್ಯವಾಗಿ ನಿರ್ದಿಷ್ಟವಾದ ಕೃತಿಗಳ ಬಗ್ಗೆ, ನಿರ್ದಿಷ್ಟವಾದ ಚಿಂತನೆಗಳ ಬಗ್ಗೆ, ಬರಹಗಳ ಬಗ್ಗೆ ತಮ್ಮದೇ ಆದ ವೈಶಿಷ್ಟ್ಯಪೂರ್ಣವಾದ ರಚನಾ ವಿನ್ಯಾಸವನ್ನು ಹೊಂದಿದ್ರು ಅಂತಲೇ ಹೇಳ್ಬೋದು. ಇಂಥ ಮಹನೀಯರು 1959 ಈ ಲೋಕದ ಯಾತ್ರೆಯನ್ನು ಮುಗಿಸಿ ಭಗವಂತನಲ್ಲಿ ಐಕ್ಯರಾಗ್ತಾರೆ. ಬುದ್ಧಯ್ಯ ಪುರಾಣಿಕರ ಜನ್ಮದಿನದ ಸವಿನೆನಪನ್ನ ಸ್ಮರಣೆ ಮಾಡ್ತಾ ಬನ್ನಿ ಈಗ ಒಂದು ಕನ್ನಡದ ಹಾಡನ್ನು ಕೇಳ್ಕೊಂಡು ಬರೋಣ. ಚಿತ್ರ ಗಾಳಿ ಮಾತು ಹಾಡಿದ್ದಾರೆ ಎಚ್ ಜಾನಕಿ.

ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ನೀವು ಕೇಳ್ತಾ ಇದ್ದಾರೆ ಎಫ್ ಎಂ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಮತ್ತು ಮೀಡಿಯಂ ವೇವ್ 625 ಕಿಲೋವಾಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಪ್ರಸಾರವಾಗುತ್ತಿರುವಂತಹ ಮಿಕ್ಸ್ ಮೆಲೋಡಿ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇಂಪಾದ ಹಾಡು ಜೊತೆ ಜೊತೆಗೆ ಈ ದಿನಾಂಕದಂದು ಜನಿಸಿದ ಮಹನೀಯರನ್ನು ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಕ್ರಿಕೆಟ್ ಆಟದಲ್ಲಿ ತಮ್ಮದೇ ವಿಶಿಷ್ಟವಾದ ಛಾಪನ್ನು ಮೂಡಿಸಿದಂತಹ ಮಣೀಂದ್ರ ಸಿಂಗ್ ಅವರ ಜನ್ಮದಿನವಾಗಿದೆ. ಇವರು ಭಾರತದಲ್ಲಿ ಪ್ರಸಿದ್ಧ ಕ್ರೀಡಾಪಟುಗಳಾಗಿದ್ದು ಇವರು ಬಹಳಷ್ಟು ಏನು ಜೊತೆಗೆ ಇವರು ಪ್ರೊ ಕಬಡ್ಡಿಯಲ್ಲೂ ಸಹ ತಮ್ಮನ್ನು ಗುರುತಿಸಿಕೊಂಡಂಥದ್ದನ್ನು ನಾವು ಗಮನಿಸಬೇಕಾಗತ್ತೆ. ಇವರು 2019 ತಮ್ಮ ಅದ್ಭುತ ನಾಯಕತ್ವದಲ್ಲಿ ಬೆಂಗಲ್ ವಾರಿಯರ್ಸ್ ವಿರುದ್ಧವಾಗಿ ಇವರು ಏನು ಆಟ ಆಡಿದ್ರ ಜೊತೆಗೆ ಇವರು ತಮ್ಮದೇ ಆದ ವಿಶಿಷ್ಟವಾದಂತಹ ಛಾಪನ್ನು ಮೂಡಿಸಿದರು ಅನ್ನೋದನ್ನು ಜೊತೆಗೆ ಗಮನಿಸ್ಬೋದು. ಇವರು 1980 ದಶಕದಲ್ಲಿ ಭಾರತ ತಂಡ ಪ್ರತಿನಿಧಿಸಿದ ಪ್ರಸಿದ್ಧ ಕ್ರಿಕೆಟಿಗರು. ಇವರು ಹುಟ್ಟಿದ್ದು 13 ಜೂನ್ 1965. ಇವರ ಆಟದ ಶೈಲಿ ಹೇಗಿದೆಯಪ್ಪ ಅಂದರೆ ನಿಧಾನಗತಿ, ಎಡಗೈ, ಸಾಂಪ್ರದಾಯಿಕ ಸ್ಪಿನ್ ಇವ್ರದ್ದು, ಸ್ಲೋ ಲೆಫ್ಟ್ ಅಂತ ಆರ್ಮ್ ಆರ್ಥೋಡಿಕ್ಸ್ ಅಂತಲೇ ನಾವು ಗಮನಿಸಬಹುದು. ಹಾಗೆಯೇ ಇವರು ಸಾಧನೆಗೆ ಬಂದರೆ 2019 ತಮ್ಮ ಅದ್ಭುತ ನಾಯಕತ್ವದಲ್ಲಿ ಆ ಒಂದು ಸಂದರ್ಭದಲ್ಲಿ ವಿಶೇಷವಾದ ಆಟಗಳ ಛಾಪನ ಮೂಡಿಸಿದರು. ಇವರು 35 ಭಾರತದ ಪರವಾಗಿ 35 ಟೆಸ್ಟ್ ಪಂದ್ಯಗಳನ್ನು, 88 ವಿಕೆಟ್ಗಳು ಜೊತೆಗೆ 59 ಏಕದಿನದ ಪಂದ್ಯಗಳನ್ನು ಇವರು ಒಂಡೇ ಮ್ಯಾಚ್ ಇಂಟರ್ನ್ಯಾಷನಲ್ ಮ್ಯಾಚನ್ನು ಸಹ ಆಟ ಆಡೋದ್ರ ಮೂಲಕ 66 ವಿಕೆಟ್ಗಳನ್ನು ಪಡೆದಿದ್ದಾರೆ. ಪ್ರಸ್ತುತ ಇವರು ಕ್ರಿಕೆಟ್ನಿಂದ ನಿವೃತ್ತರಾಗಿ ನಂತರ ಇವರು ಅನೇಕ ನಮ್ಮ ದೂರದರ್ಶನದಲ್ಲಿ ಕಾರ್ಯನಿರ್ವಹಿಸಿದ್ದಾರೆ ಅಂತಲೇ ನಾವು ಗಮನಿಸಬಹುದಾಗಿದೆ. ಇದಾಗಿತ್ತು ಮಣೀಂದ್ರ ಸಿಂಗ್ ಅವರ ಒಂದು ಪುಟ್ಟದಾದ ಪರಿಚಯ. ಅವರ ಹುಟ್ಟುಹಬ್ಬಕ್ಕೆ ಶುಭಾಶಯವನ್ನು ಕೋರುತ್ತಾ ಬನ್ನಿ ಈಗ ಒಂದು ಹಿಂದಿ ಗೀತೆಯನ್ನು ಕೇಳ್ಕೊಂಡು ಬರೋಣ. ಈ ಗೀತೆಗೆ ದನಿಯಾಗಿದ್ದಾರೆ ಮೊಹಮ್ಮದ್ ರಫಿ ಅವರು. ಒಂದು ರೀತಿಯಲ್ಲಿ ಈ ಗೀತೆಯನ್ನು ಕೇಳ್ತಾ ಇದ್ದರೆ ಆನಂದ ಆಗ್ತದೆ, ಯಾಕೆಂದರೆ ಹಿಂದಿ ಹಾಡುಗಳು ಸದಾ ನಮ್ಮನ್ನು ಒಂದು ರೀತಿಯಲ್ಲಿ ಯಾವುದೋ ಒಂದು ಲೋಕಕ್ಕೆ ಕೊಂಡೊಯ್ದು ಅನ್ನೋದನ್ನು ನಾವು ಗಮನಿಸಬಹುದಾಗಿದೆ. ಬನ್ನಿ ಈ ಒಂದು ಹಿಂದಿ ಗೀತೆಯನ್ನು ಕೇಳ್ಕೊಂಡು ಬರೋಣ.

ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ, ನೀವು ಕೇಳ್ತಾ ಇದ್ರೆ ಎಫ್ ಎಂ 103.5 ಮೆಗಾಹರ್ಟ್ಸ್ಗಳಲ್ಲಿ ಹಾಗೂ 103.5 ಮೆಗಾಹರ್ಟ್ಸ್ಗಳಲ್ಲಿ ಮತ್ತು ಮಿನಿಮಮ್ 625 ಕಿಲೋಹರ್ಟ್ಸ್ಗಳಲ್ಲಿ ನಿಲಯದಿಂದ ಪ್ರಸಾರವಾಗುತ್ತಿರುವ ಮಿಕ್ಸ್ ಮೆಲೋಡಿ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳನ್ನು ಆಲಿಸ್ತಾ ಇದ್ದೀರಿ. ಸ್ಟುಡಿಯೋ ಸಮಯ 9:22. ಸ್ನೇಹಿತರೆ, ಇವತ್ತು ಯಶವಂತ್ ಸರದೇಶ್ ಪಾಂಡೆಯವರ ಜನ್ಮದಿನವಾಗಿದೆ. ಇವರು ನಮ್ಮ ಕನ್ನಡ ರಂಗಭೂಮಿಯ ಹಾಗೂ ಚಿತ್ರರಂಗ ಮತ್ತು ಕಿರುತೆರೆಯಲ್ಲಿ ಅತ್ಯಂತ ಜನಪ್ರಿಯ ಹಿರಿಯ ನಟ, ನಿರ್ದೇಶಕರಾಗಿ ಮತ್ತು ನಾಟಕಕಾರರಾಗಿದ್ದರು. ಇವರು ಮೂಲತಃ ಉತ್ತರ ಕರ್ನಾಟಕದ ಸೊಗಡಿನ ಹಾಸ್ಯ ನಾಟಕಗಳ ಮೂಲಕ ಇಡೀ ರಾಜ್ಯಾದ್ಯಂತ ನಯೆಯ ಸರದಾರ ಎಂಬ ಬಿರುದನ್ನು ಪಡೆದಿದ್ದರು. ಇವರು 13/1963 ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಉಕ್ಕಲಿ ಎಂಬ ಗ್ರಾಮದಲ್ಲಿ ಜನಿಸ್ತಾರೆ. ಶಾಲಾ ಶಿಕ್ಷಣವನ್ನು ಮುಗಿಸಿ ಹುಬ್ಬಳ್ಳಿಯಲ್ಲಿ ಇವರು ತಮ್ಮನ್ನು ಶಿಕ್ಷಣವನ್ನು ಮುಗಿಸಿದ ನಂತರ ಹೆಗ್ಗೋಡಿನ ಪ್ರಸಿದ್ಧ ನೀನಾಸಂ ನಾಟಕ ಸಂಸ್ಥೆಯಿಂದ ರಂಗಭೂಮಿ ಡಿಪ್ಲೊಮಾ ಪಡಿತಾರೆ. ನಂತರ ನ್ಯೂಯಾರ್ಕ್ ವಿಶ್ವವಿದ್ಯಾಲಯದಿಂದ ಚಲನಚಿತ್ರ ಮತ್ತು ನಾಟಕ ರಚನೆಯ ವಿಶೇಷ ತರಬೇತಿಯನ್ನು ಪಡಿತಾರೆ. ಇವರ ಪತ್ನಿಯು ಸಹ ಮಾಲತಿ ಸುರದೇಶ್ ಪಾಂಡೆಯು ಸಹ ಇವರು ರಂಗಭೂಮಿ ಕಲಾವಿದರು. ಇವರು ಏನು

ಬೆಳಕಿಗೆ ತಂದ ನಾಟಕಗಳು ಅಂದರೆ ಆಲ್ ದಿ ಬೆಸ್ಟ್ ಎಂಬ ನಾಟಕ ನಟಿಸಿ ನಿರ್ದೇಶಿಸಿದ ಈ ನಾಟಕ ರಂಗಭೂಮಿಯ ಇತಿಹಾಸದಲ್ಲಿ ಅಭೂತಪೂರ್ವವಾದ ಯಶಸ್ಸನ್ನು ಕಾಣುತ್ತೆ. ಇದರ ಜೊತೆಗೆ ರಾಶಿಚಕ್ರ ಎಂಬ ಮರಾಠಿ ಮೂಲದ ನಾಟಕವನ್ನು, ಇವರ ಪ್ರಮುಖ ನಾಟಕಗಳಂತಂದರೆ ದಿಲ್ಮಾಂಗೆ ಮೋರ್, ಸಹಿರಿ ಸಹಿ, ಹಂಗಾರೆ ಕಾಮಿಡಿ ಮುಂತಾದ ಸೂಪರ್ ಹಿಟ್ ಹಾಸ್ಯ ನಾಟಕಗಳು ಹೆಚ್ಚು ಪ್ರಬುದ್ಧಮಾನವಕ್ಕೆ ಬಂದಿದೆ. ಜೊತೆಗೆ ದರಾ ಬೇಂದ್ರೆಯವರ ನಾಟಕಗಳನ್ನು ರಂಗಕ್ಕೆ ತಂದ ಹೆಗ್ಗಳಿಕೆ ಇವರದಾಗಿದೆ ಅನ್ನೋದು ನಾವು ಗಮನಿಸಬೇಕಾಗತ್ತೆ. ಇವರು ಹುಬ್ಬಳ್ಳಿಯಲ್ಲಿ ಗುರು ಸಂಸ್ಥೆ ಹಾಗೂ ರಂಗ ತರಬೇತಿ ಆದಿರಂಗ ರಂಗಭೂಮಿ ಎಂಬ ಸಂಸ್ಥೆಗಳನ್ನು ಕಟ್ಟು ಬೆಳೆಸಿದ್ದಾರೆ. ಇವರು ಚಲನಚಿತ್ರಕ್ಕೂ ಸಂಭಾಷಣೆಗಳನ್ನು, ಕಮಲಹಾಸನ್ ಹಾಗೂ ರಮೇಶ್ ಅರವಿಂದ ನಟೆಯ ಸೂಪರ್ ಹಿಟ್ ರಾಮ ಶ್ಯಾಮ ಭಾಮ ಚಿತ್ರಕ್ಕೆ ಇವರು ಉತ್ತರ ಕರ್ನಾಟಕದ ಶೈಲಿ ಅದ್ಭುತ ಸಂಭಾಷಣೆಯನ್ನು ಬರೆದಿದ್ದಾರೆ. ಇವರ ನಟನೆಗಾಗಿ ಅಂದರೆ ಅಮೃತಧಾರೆ, ಮರ್ಮ, ಅತಿಥಿ, ಜೂಜಾಟ ಇನ್ನು ಮುಂತಾದ ಚಲನಚಿತ್ರಗಳು ನಟಿಸೋಕ್ಕೆ ಇವರಿಗೆ ಬಹುಮಾನವೂ ಲಭಿಸಿದೆ. ರಂಗಭೂಮಿ ನೀಡಿದ ಅಪಾರ ಸೇವೆಗಾಗಿ ಕರ್ನಾಟಕ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿ 2010, ಆರ್ಯಭಟ ಪ್ರಶಸ್ತಿ 2003, ಮಯೂರ ಪ್ರಶಸ್ತಿ 2005. ಇಂಥ ಮಹನೀಯರು, ವಿವಿಧ ಬಹುಮುಖ ಪ್ರತಿಭೆಯಾದ ಮಹನೀಯರು ಕಳೆದ ವರ್ಷ ಸೆಪ್ಟೆಂಬರ್ 29ರಂದು ಈ ಲೋಕದ ಯಾತ್ರೆಯನ್ನು ಮುಗಿಸಿ ಭಗವಂತನಲ್ಲಿ ಐಕ್ಯರಾಗ್ತಾರೆ. ಸ್ನೇಹಿತರೆ, ಇದಾಗಿತ್ತು ಯಶವಂತ್ ಸರ್ದೇಶ್ ಪಾಂಡೆಯವರ ಒಂದು ಪುಟ್ಟ ಪರಿಚಯ, ಜೊತೆಗೆ ಅವರ ಒಂದು ಹುಟ್ಟುಹಬ್ಬದ ಸವಿನೆನಪನ್ನು ಮಾಡಿಕೊಳ್ತಾ ಬನ್ನಿ. ಈಗ ಒಂದು ಕನ್ನಡದ ಹಾಡನ್ನು ಕೇಳ್ಕೊಂಡು ಬರೋಣ. ನಾನಿನ ಮರೆಯಲಾರಿ ಚಿತ್ರದ ಗೀತೆ, ಗಾಯಕರು ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್.

ಕೇಳಿದ್ರೆ ನೀವು ಕೇಳ್ತಾ ಇದ್ದೀರಾ ಎಫ್ ಎಂ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಮತ್ತು ಮೀಡಿಯಂ 675 ಕಿಲೋಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದಿಂದ ಪ್ರಸಾರವಾಗುತ್ತಿರುವಂತಹ ಮಿಕ್ಸ್ ಮೆಲೋಡಿ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳನ್ನು. ಸ್ನೇಹಿತರೆ, ಈ ದಿನ ಜನಿಸಿದ ಮಹನೀಯರನ್ನು ನಾವು ಅಂದರೆ ಈ ದಿನಾಂಕದ ಜನಿಸಿದ ಮಹನೀಯರ ಹುಟ್ಟುಹಬ್ಬದ ವಿಚಾರಧಾರೆಗಳನ್ನು ತಿಳ್ಕೊಂಡ್ವಿ. ಹಾಡು ಮಾತಾಡೋ ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ಕೇಳೋಣ ಗಂಗಾ ಜಮುನಾ ಚಿತ್ರದ ಹಿಂದಿ ಚಿತ್ರದ ಗೀತೆಯನ್ನು. ಈ ಗೀತೆಗೆ ಧ್ವನಿಯಾಗಿದ್ದಾರೆ ಮೊಹಮ್ಮದ್ ರಫಿ ಅವರು.

से नेहा हमार होई गवा सारा चौपट मोरा रोजगार।

ಕೇಳುಗರಿದಾಗೆ ಇಂದಿನ ಮಿಕ್ಸ್ ಮೆಲೋಡಿ ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂದಿತು.

ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ನೀವು ಕೇಳ್ತಾ ಇದ್ದಾರೆ FM 103.5 ಮೆಗಾಹೆಡ್ಸ್ ಹಾಗೂ 101.4 ಮೆಗಾಹೆಡ್ಸ್ಗಳಲ್ಲಿ ಮತ್ತು ಮಿಡಿವಿ 625 ಕಿಲೋಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು ಸ್ಟುಡಿಯೋ ಸಮಯ 9:41:41. ಸ್ನೇಹಿತರೆ, ಈಗ ಇಂಪಾದ ಭಾವಗೀತೆಗಳನ್ನು ಕೇಳುವ ಸಮಯ. ಆರಂಭಕ್ಕೆ ಕೇಳೋಣ ವೃಂದಗಾನದಲ್ಲಿ VC ಐರ್ ಸಿಂಗ್ ಅವರ ಕವನವನ್ನು.

0: ಅರೇಂಜ್ಮೆಂಟ್ ಆಯ್ತು. ಯಾವ್ದ್ರದ್ದು? ಚಿನ್ನನ ಫೀಸ್ ನದ್ದು
1: ತೋರ್ಸು.
0: 20,000 ಲೋನ್ ತಕ್ಷಣ? ಯಾರ್ ಕೊಡ್ತಿದ್ದಾರೆ ಗೊತ್ತಾ? ಬಡ್ಡಿ ಎಷ್ಟು? ಲೋನ್ ನಿಯಂತ್ರಿತ ಸಂಸ್ಥೆಗಳಿಂದಲೇ ತಗೊಳ್ಳಿ, ಅಗತ್ಯವಿರುವಷ್ಟೇ ಸಾಲ ತಗೊಳ್ಳಿ. ಅದು ನೋಡ್ಕೊಂಡು ಅರೇಂಜ್ಮೆಂಟ್ ಆಯ್ತು. ಸಂಬಳ ಅಡ್ವಾನ್ಸ್ ಆಗಿ ಕಳ್ಸ್ಬಿಟ್ಟೆ.

0: ಆರ್ಬಿಐ ಹೇಳುತ್ತೆ.
1: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
2: ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ಕೇಳೋಣ ವೃಂದಗಾನದಲ್ಲಿ ದೇವೇಂದ್ರ ಕುಮಾರ್ ಹಕಾರಿಯವರ ರಚನೆಯನ್ನ.

ಇಂಪಾದ ಭಾವಗೀತೆಗಳನ್ನು ಕೇಳಿದ್ವಿ ಅಲ್ವಾ ಸ್ನೇಹಿತರೆ? ನೀವು ಕೇಳ್ತಾ ಇದ್ರೆ FM 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಮತ್ತು ಮೀಡಿಯಂ 625 ಕಿಲೋಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು ಸ್ನೇಹಿತರೆ, ಬೆಳಗಿನಿಂದ ಕಾರ್ಯಕ್ರಮಗಳನ್ನು ಕೇಳಿ ತಾವು ಸಂದೇಶಗಳನ್ನು ಕಳಿಸ್ಕೊಟ್ಟಿದ್ದೀರಿ. ತಮ್ಮೆಲ್ಲ ಸಂದೇಶಗಳನ್ನು ಓದುವ ಸಮಯ ಈಗ ಬಂದು ಒದಗಿದೆ. ಮುಂಜಾನೆ ಶುಭೋದಯ ಅಂತ ಹೇಳ್ತಾ ಇದ್ದಾರೆ ಹೊನ್ನೂರು ಆಲಿ ಹನುಮಂತಾಪುರದಿಂದ. ಹಾಗೆಯೇ ನಮ್ಮ ಬೋಧನಹಳ್ಳಿ ಯಾರಪ್ಪ ಸಾಹಿತಿಗಳಾದಂಥ ಬೋಪ ವೆಂಕಟೇಶ್ ಅವರು ಮುಂಜಾನೆ ಶುಭೋದಯ ಅಂತ ಹೇಳಿ ಅವರು ಒಂದು ಸಂದೇಶವನ್ನು ಸಹ ಕಳಿಸ್ಕೊಟ್ಟಿದ್ದಾರೆ. ಇವತ್ತು ಹೊಲಿಗೆ ಯಂತ್ರಗಳ ದಿನ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಕಣ್ರಿ, ನಮ್ಮ ಬಟ್ಟೆ ನಮ್ಮ ಮಾನ ಎಲ್ಲವನ್ನು ಮುಚ್ಚೋದು ಬಟ್ಟೆಯ ಹೊಲಿಗೆಯಿಂದ. ಆದ್ದರಿಂದ ಇವತ್ತು ಯಂತ್ರಗಳ ದಿನ ಅಂತ ನಾವು ಕರಿತೀವಿ. ಹಿಂದೆಲ್ಲ ನೇಯ್ಗೆ ಮಾಡ್ತಾಯಿದ್ವಿ, ಈಗೆಲ್ಲ ಯಂತ್ರ ಬಂದಿದೆ. ಆಕಾಶವಾಣಿ ಭದ್ರಾವತಿಯ ನಿಲಯದ ವೃಂದದವರಿಗೆ ಶನಿವಾರದ ಬೆಳಗಿನ ಶುಭೋದಯ ಎನ್ನೋಣ. ಕೆರೆಬೀರ್ನಹಳ್ಳಿಯಿಂದ ಮಂಜುಳಾ ಬಾಯಿಚಂದ್ರ ಹಸಗಡ್ದೆಯವರು, ಹಾಗೆ ಉಮೇಶ್ ಸಿರಿಗಿರಿ ಅವರು ಚಿತ್ರ ಸಂದೇಶ ಕಳಿಸಿದ್ದಾರೆ. ದಯಮಾಡಿ ಚಿತ್ರ ಸಂದೇಶಕ್ಕಿಂತ ತಮ್ಮ ಬರವಣಿಗೆ ಸಂದೇಶ ಉತ್ತಮವಾಗಿರುತ್ತದೆ ಅನ್ನೋದು ನನ್ನ ಸಲಹೆ. ಗಾಡಿ ಕೊಪ್ಪ ಶಿವಮೊಗ್ಗದಿಂದ, ಇವತ್ತಿನ ಗೀತಾರಾಧನೆ ದೇವಸ್ಥಾನದ ಮಾಹಿತಿಗೆ ಸರಿಯಾಗಿ ಕೇಳಲಿಲ್ಲ ಅನ್ಸುತ್ತೆ, ಸ್ವಲ್ಪ ತಾಂತ್ರಿಕ ತೊಂದರೆ ಆಯಿತು, ಆಮೇಲೆ ಸರಿಯಾಯಿತು ಅಂತ ತಮಗೆ ತಿಳಿಸ್ತಾ ಇದ್ದೀನಿ. ಶುಭೋದಯ ಆಕಾಶವಾಣಿ, ಇವತ್ತಿನ ಗೀತಾರಾಧನೆಯಲ್ಲಿ ತುಮಕೂರಿನ ಸಂಕಷ್ಟಹರ ಹನುಮಂತನ ದೇವಸ್ಥಾನ ಬಗ್ಗೆ ಮಾಹಿತಿ ಚೆನ್ನಾಗಿತ್ತು. ಕರ್ಜಗಿಯವರ ಕಥನಕದಲ್ಲಿ ಶಾಸ್ತ್ರಿಯವರ ಆಕರ್ಷಣ ಭಾವದ ಬಗ್ಗೆ ತಿಳಿಸಿದರು, ಚೆನ್ನಾಗಿತ್ತು, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ಪ್ರತಿಮ ನಾಯಕ್ ಅವರು ಶಿವಮೊಗ್ಗದಿಂದ. ಸಲ್ಮಾ ಟೀಚರ್ ಅವರು ತರೀಕೆರೆ, ಓಂಕಾರದ ಮಹತ್ವ ತುಂಬ ಸೊಗಸಾಗಿತ್ತು. ಪ್ರತಿದಿನ ನಾನು ಶಾಲೆಯಲ್ಲಿ ಸಹ ಶ್ಲೋಕ ಹಾಗೂ ಓಂಕಾರವನ್ನು ಹೇಳಿಕೊಡ್ತೇನೆ. ತುಂಬ ಅದ್ಭುತವಾದ ಒಂದು ಕಾರ್ಯ ಮಾಡ್ತಾ ಇದ್ದೀರಿ. ಖಂಡಿತ ಅಕಾರ ಮಕಾರ ಉಕಾರಗಳಿಂದ ಕೂಡಿರುವಂಥದ್ದೇ ಓಂಕಾರವಾಗಿದೆ. ಶುಭೋದಯ ಬೆಳಗಿನ ಶುಭೋದಯ ಭಕ್ತಿಗಳ ಬಗ್ಗೆ, ಹಾಗೆಯೇ ದೇವಸ್ಥಾನದ ಬಗ್ಗೆ ಮಾಹಿತಿ ತುಂಬ ಚೆನ್ನಾಗಿತ್ತು. ಹೆಲ್ತ್ ಇನ್ಸ್ ಚಿಂತನ ಕರುಣಾಳುಭಾವ ಬೆಳಗ್ಗೆ ಸೊಗಸಾದ ಗೀತೆಗಳು, ಮಧುರವಾದ ನಿರೂಪಣೆ ಸೊಗಸಾಗಿತ್ತು. ದಾವಣಗೆರೆಯಿಂದ ಚಂದ್ರಿಕಾ ನಿರ್ಲಿಗುಂಡಿ ಅವರು ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಬೆಳಗ್ಗೆ 7:15ಕ್ಕೆ ಪ್ರಸಾರವಾದ MN ಸುಂದರಾಜ್ ಅವರು ನಡೆಸಿಕೊಟ್ಟಂಥ ಪ್ರವಾಸಿ ತಾಣಗಳ ಪರಿಚಯ, ತೀರ್ಥರಾಮೇಶ್ವರ ಮತ್ತು ಕರಡಿಗುಡ್ಡಗಳ ಪರಿಚಯ ಚೆನ್ನಾಗಿತ್ತು. ಪ್ರಸ್ತುತ ಈ ಸ್ಥಳಗಳ ನ್ಯಾಮತಿ ತಾಲೂಕಿನಲ್ಲಿವೆ. ಬೆಳಗುತ್ತಿಯಲ್ಲಿ ಬಾಳೆಪಟ್ಟನು ಆಳಿದ ಅರಸ ಮನೆತನದವರು ಇದ್ದಾರೆ, ಈಗಲೂ ಸಹ ಕಾಂತಪ್ಪ ಬಿ ಅಂತ ಅವರು ಇದ್ದಾರೆ ಅಂತ ಹೇಳಿ ಕಾಂತಪ್ಪ ಬಿ ಅವರು ನ್ಯಾಮ್ತಿಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಶ್ಯಾಮಲಾ ನರೇಂದ್ರ ಪೈ ಅವರು ಬೆಳಗಿನ ಶುಭೋದಯ ಅಂತ ಹೇಳ್ತಾ ಇದ್ದಾರೆ, ಧನ್ಯವಾದಗಳು. ಹಾಗೆ ಮುಂದುವರೆದಂತೆ ಬೆಳಗಿನ ಶುಭೋದಯ ಗೀತಾರಾಧನೆಯಲ್ಲಿ ತುಮಕೂರು ಜಿಲ್ಲೆ ತುಮಕೂರಿನ ಶೆಟ್ಟಿಹಳ್ಳಿಯಲ್ಲಿರುವ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದ ಮಾಹಿತಿ ತುಂಬ ಸಹ ಸೊಗಸಾಗಿತ್ತು. MN ಸುಂದರಾಜ್ ಅವರು ತೀರ್ಥರಾಮೇಶ್ವರ ಕ್ಷೇತ್ರದ ಬಗ್ಗೆ ಮಾಹಿತಿ ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು. ಆ ಕ್ಷೇತ್ರ ನಾವು ನೋಡಿದ್ದೇವೆ, ತುಂಬ ಚೆನ್ನಾಗಿದೆ, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ಗೌರಮ್ಮ ಅವರು ಹಾವೇರಿಯಿಂದ. ಹಾಗೆಯೇ ಆಕಾಶವಾಣಿ ಕಾರ್ಯಕ್ರಮಗಳು ಕೇಳಿ ಚೆನ್ನಾಗಿ ಮೂಡಿ ಬಂತು, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಶಿವಮೊಗ್ಗ ಬಸವರಾಜನಗರ, ಶಿವಮೊಗ್ಗ ಅವರು ಬಸವೇಶ್ವರ ನಗರದಿಂದ, ಜಯಶೀಲ ಸದಾಶಿವ ಬೆಳಗಿನ ಶುಭೋದಯ ಕಾರ್ಯಕ್ರಮ ಕೇಳಿ ಬರ್ತಾ ಇದೆ. ಸಾಹಸದ ಬಗ್ಗೆ ಹೇಳಬೇಕೆಂದರೆ ನಾನು ತೋಟದಲ್ಲಿ ನಾನು ಮರ ಹತ್ತಲು ಅದು ನಿಮಗೆ 11 ಗಂಟೆಗೆ ತಿಳಿಸಿದ್ದೀನಿ, ಆವಾಗ ತಾವು ಹೇಳಿದ್ರೆ ತುಂಬ ಒಳ್ಳೆಯದು ಅಂತ ನಾನು ಭಾವಿಸ್ತೇನೆ. ನ್ಯಾಮತಿ ಗಾಂಧಿ ರಸ್ತೆಯಿಂದ ಗಾಣಿಗರು ವಿಜಯಕುಮಾರ್ ಅವರು, ಶುಭೋದಯ ಗುಬಿಸಾರ್ ಈ ದಿನ ನಿರಿದಿಂದ ಪ್ರಸಾರಗೊಂಡ ಗೀತಾರಾಧನೆ ಚಿಂತನ ಭಕ್ತಿಗೀತೆಗಳು 7:45ಕ್ಕೆ ಪ್ರಸಾರಗೊಂಡ ಕನ್ನಡ ಚಿತ್ರಗೀತೆಗಳು ರೈತರ ಬಗ್ಗೆ ಮಾಹಿತಿ ನೇಗಿಲೆ ಮಡಿತ ತುಂಬ ಚೆನ್ನಾಗಿತ್ತು. ಹಾಗೆಯೇ ನಿನ್ನೆ ರಾಣಿ ಬಾಳೆಕೋಪ ಅವರು ನಡೆಸಿಕೊಟ್ಟಂಥ ಸಿನಿತ ರಂಗ ಬಹಳ ಅರ್ಥಪೂರ್ಣವಾಗಿತ್ತು. ಕಾಡಿನ ಹಾಗೂ ಪ್ರಾಣಿ ಪಕ್ಷಿಗಳ ಒಳ್ಳೆಯ ಮಾಹಿತಿ, ಸುಂದರವಾದ ಗೀತೆಗಳು ಚೆನ್ನಾಗಿ ಮೂಡಿ ಬಂತು ಅಂತ ಅವರು ಹೇಳ್ತಾ ಇದ್ದಾರೆ. ಸಾಧಕರ ಸಂದರ್ಶನ ಅರ್ಥಪೂರ್ಣವಾಗಿತ್ತು ಅಂತ ಹೇಳ್ತಾ ಇದ್ದಾರೆ. GM ಸರ್, ಬಸವರಾಜ್ ಸರ್, ಧನ್ಯವಾದಗಳು. ತುಂಬ ಒಳ್ಳೆಯ ಜಾನಪದರನ್ನು ಸಂದರ್ಶನ ಮಾಡಿದ್ದು ಖುಷಿ ಆಯಿತು ಸರ್. ನಿರಂಜನ ಸುಮಾ ಟೈಲರ್ ಅವರು ಬೆನಕನಹಳ್ಳಿ ಹೊನ್ನಾಳಿ ತಾಲೂಕಿನಿಂದ. ಸದಾಶಿವ ಮಂಡಗಟ್ಟೆ ಅವರು ಶುಭ ಮುಂಜಾನೆ, ತಮಗೂ ಶುಭ ಮುಂಜಾನೆ. ವನದಲ್ಲಿ ಜಿಂಕೆ ಓಟ ಚಂದ, ಬಾನಲ್ಲಿ ಪೌರ್ಣಮಿ ಚಂದಿರ ಚಂದ, ನಮಗೆಲ್ಲ ನಮ್ಮ ಪ್ರೀತಿ ಸಹೋದರ ಸಹೋದರಿ ನೀಡುವಂಥ ಮಾಹಿತಿ ಮತ್ತು ವಿಚಾರ ತುಂಬ ಚಂದ. ಪ್ರೀತಿಯ ಸಹೋದರ ಬಸವರಾಜ್ ಅವರಿಗೆ ಮುಂಜಾನೆ ವಂದನೆಗಳು. ಹಂಪಣ್ಣ ನೇಮತಿಯವರು ಈ ದಿನ ದಾವಣಗೆರೆ ಪ್ರವಾಸಿ ತಾಣಗಳ ಬಗ್ಗೆ ಸರಣಿ ಕಾರ್ಯಕ್ರಮದಲ್ಲಿ ತೀರ್ಥರಾಮೇಶ್ವರ ದೇವಸ್ಥಾನದ ಬಗ್ಗೆ, ಇತಿಹಾಸದ ಬಗ್ಗೆ, ಅಲ್ಲಿರುವ ಸುಂದರ ಪರಿಸರದ ಬಗ್ಗೆ ಹೇಳಿಕೊಟ್ಟರು. ತೀರ್ಥಕೊಳದ ಬಗ್ಗೆ ವಿವರವಾಗಿ ತಿಳಿಸಿದರು. ಈ ದೇವಸ್ಥಾನ ಈಗ ನ್ಯಾಮತಿ ತಾಲೂಕಿನಲ್ಲಿ ಸೇರುತ್ತದೆ. ಕರಡಿಗುಡ್ಡ ಬಗ್ಗೆ ನೀಡಿದ ಮಾಹಿತಿ ಚೆನ್ನಾಗಿತ್ತು, ಇದು ಸಹ ನ್ಯಾಮತಿ ತಾಲೂಕಿಗೆ ಸೇರುತ್ತದೆ. ಸುಂದರರಾಜ್ ಅವರಿಗೆ ಮತ್ತು ಆಕಾಶವಾಣಿಗೆ ಧನ್ಯವಾದಗಳು. ಇಂದಿನ ಫೋನ್ ಔಟ್ ಕಾರ್ಯಕ್ರಮದಲ್ಲಿ ಬಹುಮುಖ ಪ್ರತಿಭೆ ಭೀಮರಾಜ್ ಅವರೊಂದಿಗೆ ನಡೆಸಿದ ಸಂದರ್ಶನ ತುಂಬ ಚೆನ್ನಾಗಿತ್ತು. ಸಂಗೀತ ಬಗ್ಗೆ, ಜಾನಪದ ಗೀತೆಗಳ ಬಗ್ಗೆ, ಸ್ವಸಹಾಯ ಸಂಘದ ಬಗ್ಗೆ ವಿವರವಾದ ಮಾಹಿತಿ ನೀಡಿದರು. ಅವರಿಗೆಲ್ಲ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ರೂಪ ಹೆಚ್ಚು KSRP ಪೊಲೀಸ್ ಗೃಹ ಸಮುಚ್ಚಯ ಡೈರಿ ವೃತ್ತದಿಂದ ಬಸವರಾಜ್ ಸರ್ ಅವರಿಗೆ ಬೆಳಗಿನ ಶುಭೋದಯ.

ಆಯಿತು ಅಮ್ಮ, ಧನ್ಯವಾದಗಳು. ಗೀತಾರಾಧನೆಯಲ್ಲಿ ಆಂಜನೇಯ ಸ್ವಾಮಿ ದೇವರ ಬಗ್ಗೆ ಮಾಹಿತಿ, ಭಕ್ತಿಗೀತೆಗಳು ಭಾವಪೂರ್ಣವಾಗಿದ್ವು. 7-15ಕ್ಕೆ ಪ್ರಸಾರವಾದ ಪ್ರವಾಸದ ಕಥನದಲ್ಲಿ ದಾವಣಗೆರೆ ಜಿಲ್ಲೆ ನ್ಯಾಮತಿ ತಾಲೂಕಿನ ತೀರ್ಥರಾಮೇಶ್ವರ ಬಗ್ಗೆ ಮಾಹಿತಿ, ಕರಡಿಗುಡ್ಡದ ಮಾಹಿತಿ ತುಂಬ ಚೆನ್ನಾಗಿತ್ತು. ಸುಂದರರಾಜ್ ಅವರು ತಿಳಿಸಿರುವ 8:30ಕ್ಕೆ ಪ್ರಸಾರವಾದ ನೇರ ಫೋನ್ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಭೀಮರಾಜ್ ಅವರಿಗೆ ಜೊತೆಗೆ ನಡೆಸಿದ ಸಂದರ್ಶನ, ಸ್ವಸಹಾಯ ಸಂಘಗಳ ಮಾಹಿತಿ ತುಂಬ ಅರ್ಥಪೂರ್ಣವಾಗಿ ಮೂಡಿಬಂದಿತು ಅಂತ ಅವರು ಹೇಳ್ತಾ ಇದ್ದಾರೆ. ಮತ್ತಷ್ಟು ಸಂದೇಶಗಳು. ಬ್ರಹ್ಮಾನಂದ ರಾಣೆಯಡೆಯವರು ವಿದ್ಯಾನಗರ ಶಿವಮೊಗ್ಗದಿಂದ, ಹಲೋ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ಶನಿವಾರದ ಮುಂಜಾನೆ ಶುಭಾಶಯಗಳು. 7-15ಕ್ಕೆ ಮುಡಿ ಬಂದ ದಾವಣಗೆರೆ ಜಿಲ್ಲೆಯ ಪ್ರೇಕ್ಷಣೀಯ ಸ್ಥಳಗಳ ಮಾಹಿತಿ, ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು, ಹೊಸ ವಿಷಯಗಳು ತಿಳಿಸಿಕೊಟ್ಟಿತ್ತು. 7:45ಕ್ಕೆ ಮುಡಿ ಬಂದ ಭಕ್ತಿಗ ಆಧಾರಿತ ಚಲನಚಿತ್ರಗಳು ಭಕ್ತಿ ಭಾವದಲ್ಲಿ ಮಿಂದಿಸಿದವು. 8:30ಕ್ಕೆ ಮುಡಿ ಬಂದ ಬಹುಮುಖ ಪ್ರತಿಭೆ ಯುವ ಸಾಧಕ ಭೀಮರಾಜ್ ಅವರೊಂದಿಗೆ ಸಂದರ್ಶನವು ನಮ್ಮ ಹಿಂದಿನ ಕಲೆ ಸಂಪ್ರದಾಯ ಜಾನಪದ ಗೀತೆಗಳಿಗೆ ಪೀಳಿಗೆಗೆ ಕಲಿತು ಬೆಳೆಸಿ ಅದರ ಸವಿಯನ್ನು ಸವಿಯಬೇಕೆಂಬ ನೀತಿಯನ್ನು ತಿಳಿಸಿಕೊಟ್ಟಿತು. ಈಗ ಮೂಡಿಬರುತ್ತಿರುವ ಆಕಾಶವಾಣಿ ಹೆಮ್ಮೆಯ ಕಾರ್ಯಕ್ರಮ ಮಿಕ್ಸ್ ಮಾಡಿಯ ಹಾಡುಗಳು ದಿನದ ಸೂಪರ್ ಆಗಿ ಮೂಡಿ ಬರ್ತಾ ಇದೆ, ನಾನು ಕೇಳ್ತಾ ಎಂಜಾಯ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ಬ್ರಹ್ಮಾನಂದ ರಾರಡೆ ವಿದ್ಯಾನಗರ ಶಿವಮೊಗ್ಗದಿಂದ. ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿಗ್ರಾಮ ಬೇರ್ಕುಡಿಗೆ ಕೊಪ್ಪ ತಾಲೂಕು ಚಿಕ್ಕಮಗಳೂರು ಜಿಲ್ಲೆಯಿಂದ ಒಳ್ಳೆಯ ಸ್ನೇಹಿತರ ಆಯ್ಕೆಗೆ ಮಾಡಿಕೊಳ್ಳೋಣ ಅಂತ ಹೇಳ್ತಾ, ಇಂದಿನ ಗೀತಾರಾಧನ ಕಾರ್ಯಕ್ರಮದಲ್ಲಿ ಆಂಜನೇಯ ಸ್ವಾಮಿ ದೇವರ ಪರಿಚಯ, ಕರುಣಾಳು ಬಾಬಳಿಕೆ, ನೇಕಿಲೆ ಮಿಡಿತ, ಹೆಲ್ತ್ ಇಂಟ್ಸ್, ದಾವಣಗೆರೆ ಜಿಲ್ಲಾ ಪ್ರವಾಸಿ ತಾಣಗಳು, ಭಕ್ತಿ ಪರಿಚಯ ಜೊತೆಗೆ ಭಕ್ತಿಗೀತೆಗಳು, ಚಿತ್ರಗೀತೆಗಳು ತುಂಬ ಚೆನ್ನಾಗಿ ಮೂಡಿ ಬಂತು ಅಂತ ಹೇಳ್ತಾ ಇದ್ದಾರೆ. ಶುಭೋದಯ ಸರ್, ಈ ದಿನ ಬೆಳಗ್ಗಿನ ಕರುಣಾಳು ಬಾಬಳಿಕೆ, ಹೆಲ್ತ್ ಇಂಟ್ಸ್, ವಾರ್ತೆಗಳು, ಚಿತ್ರಗೀತೆಗಳು ತುಂಬ ಚೆನ್ನಾಗಿ ಮೂಡಿ ಬಂತು, ಸಂದರ್ಶನ ತುಂಬ ಚೆನ್ನಾಗಿ ಬಂತು, ನಿರೂಪಣೆ ಕೂಡ ತುಂಬ ಚೆನ್ನಾಗಿ, ಮಿಕ್ಸ್ ಮೆಲೋಡಿಯಲ್ಲಿ ಪ್ರಸಾರವಾಗುತ್ತಿರುವ ಗೀತೆಗಳು ಒಂದಕ್ಕಿಂತ ಒಂದು ಸುಂದರವಾಗಿತ್ತು, ಭಾವಗೀತೆಗಳು ತುಂಬ ಅರ್ಥಪೂರ್ಣವಾಗಿತ್ತು. ಧನ್ಯವಾದಗಳು. ಹಾಗೂ ಈ ದಿನ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿರುವ ಸಾಧಕರಿಗೆ ಶುಭಾಶಯಗಳು, ನಿಮಗೂ ಸಹ ಆಕಾಶವಾಣಿಯ ಶಿವಮೊಗ್ಗದಿಂದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ವಿಜಯ್ ಶಿವಮೊಗ್ಗದಿಂದ ರೊಟ್ಟಿ ವಿಜಯಕುಮಾರ್, ಬಿಂದು ವಿಜಯಕುಮಾರ್ ತಿಳಿಸ್ತಾ ಇದ್ದಾರೆ. ಶಿವಮೊಗ್ಗದ ಕೃಷಿನಗರ ದೊಡ್ಡಮನೆ ಸವಿತಾ ಗಣೇಶ್ ಆಶಾ ವಿಜಯಕುಮಾರ್, ಡಾಕ್ಟರ್ ಪ್ರವೀಣ್ ಅವರು ಬೆಳಗ್ಗೆ ಮಾಹಿತಿ, ಆರೋಗ್ಯ ಮಾಹಿತಿ ಎಲ್ಲವೂ ತುಂಬ ಚೆನ್ನಾಗಿ ಮೂಡಿ ಬಂತು. ಭಕ್ತಿಗೀತೆಗಳು, ಭಾವಗೀತೆಗಳು, ಗುರುರಾಜ್ ಕರ್ಜಿಯವರು ಕಥನಕ ಸೂಪರ್ ಆಗಿದ್ವು. ಜನರಿಗೆ ಮಾಹಿತಿ 7:15 ಪ್ರಸಾರಗೊಂಡ ಚಲನಚಿತ್ರಗಳು ತುಂಬ ಚೆನ್ನಾಗಿತ್ತು. ಸಂವಾದ ಕಾರ್ಯಕ್ರಮವು ತುಂಬ ಖುಷಿ ನೀಡಿತು ಅಂತ ಹೇಳ್ತಾ ಇದ್ದಾರೆ. ಯಾರಪ್ಪ, ದೊಡ್ಡಮನೆ ಸವಿತಾ ಗಣೇಶ್ ಆಶಾ ವಿಜಯಕುಮಾರ್ ಅವರು. ಚಿತ್ರ ಶಿವಕುಮಾರ್ ಅವರು ಹೊಸಮನೆ ಭದ್ರಾವತಿಯಿಂದ, ನಮಸ್ಕಾರ ಸರ್, ಬೆಳಗಿನ ಶುಭೋದಯದಿಂದ ಪ್ರಸಾರವಾದ ಗೀತಾರಾಧನೆ ತುಮಕೂರು ಜಿಲ್ಲೆ ಶೆಟ್ಟಿಹಳ್ಳಿಯ ಆಂಜನೇಯ ಸ್ವಾಮಿ ದೇವಸ್ಥಾನ ಬಗ್ಗೆ ಮಾಹಿತಿ ಚೆನ್ನಾಗಿತ್ತು, ಪ್ರವಾಸದ ಬಗ್ಗೆ ಮಾಹಿತಿ ಚೆನ್ನಾಗಿತ್ತು. ದಾವಣಗೆರೆದು 8:30ಕ್ಕೆ ಪ್ರಸಾರವಾದ ಫೋನ್ ಔಟ್ ಕಾರ್ಯಕ್ರಮದ ಸಾಧಕರ ಸಂದರ್ಶನದ ಧಾರೆ ಎರೆದಾಗ ಕೊಡುವಾಗ ಅವರು ಹೇಳಿದ ಜನಪದ ಸಾಲುಗಳು ತುಂಬ ಇಷ್ಟ ಆಯಿತು. ಮಿಕ್ಸ್ ಮೋಡಿಯಲ್ಲಿ ದಿನದ ವಿಶೇಷತೆಯೊಂದಿಗೆ ಕನ್ನಡ ಹಿಂದಿ ಚಿತ್ರಗಳು ಹಾಡುಗಳು ಒಂದಕ್ಕಿಂತ ಒಂದು ಸುಮಧುರವಾಗಿತ್ತು. ಇಂತಹ ಉತ್ತಮ ಕಾರ್ಯಕ್ರಮ ಪ್ರಸಾರ ಮಾಡಿದ ತಮಗೆ ಆಕಾಶವಾಣಿಗೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಚಂದ್ರಿಕಾ ಶೇಷಚಲ ಹಾರ್ನಳ್ಳಿಯಿಂದ, ಶುಭ ಶನಿವಾರ, ಬೆಳಗಿನ ಕಾರ್ಯಕ್ರಮ ತುಂಬ ಸೊಂಪಸೊಗಿಸಿ ಮೂಡಿ ಬರ್ತಾ ಇದೆ. ಧನ್ಯವಾದಗಳು. ಶುಭ ಮುಂಜಾನೆ ಸರ್, ಬೆಳಗಿನ ಪ್ರಸಾದ ಕರುಣಾಳು ಬಾಬಳಿಕೆ, ಮಿಕ್ಸ್ ಮೆಲೋಡಿ, ಹೆಲ್ತ್ ಹಿಂಟ್, ಚಿತ್ರಗೀತೆಗಳು ಚೆನ್ನಾಗಿತ್ತು. ಯುವ ಸಾಧಕರ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಭೀಮರಾಜ್ ಅವರ ನಡುವೆ ಸಂದೇಶಿಸಿದ ಸಂದರ್ಶನ ತುಂಬ ಚೆನ್ನಾಗಿತ್ತು, ಕೇಳ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಮಂಜುನಾಥ್ ಅವರು ಲಕ್ಷ್ಮೀ ಸೆಕ್ರೆಶಪ್ ಜನ್ನಾಪುರ ಭದ್ರಾವತಿಯಿಂದ, ಆಲ್ ಪ್ರೋಗ್ರಾಮ್ ಸರ್ ಸೂಪರ್ ಸರ್, ಬಿ ಎಚ್ ಆಂಜನೇಯ ಓಲ್ಡ್ ಟೌನ್ ಹನುಮಂತನಗರ ಭದ್ರಾವತಿಯಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಭೀಮರಾಜ್ ಹಿರೇಗೌಡ ಮತ್ತು ಅವರ ಇರುವ ಜಾನಪದ ಮಾಹಿತಿ ಹೆಚ್ಚಿಸುತ್ತದೆ ಮಾತ್ರವಲ್ಲ, ಅವರೊಂದಿಗೆ ನಮಗೆ ಜಾನಪದದ ಬಗ್ಗೆ ಇರುವ ಜ್ಞಾನ ಹೆಚ್ಚಿಸುತ್ತದೆ ಅಂತ ಹೇಳ್ತಾ ಇದ್ದಾರೆ. ಆಕಾಶ್ ಕೊಲ್ಲೇರ ಅವರು ಧನ್ಯವಾದಗಳು. ಹೊಸ ಹೊಸ ಶುಭೋದಯ, ರಾಧಾನಿಧಿಗೆ ಬೆಳಗಿನ ಎಲ್ಲ ಕಾರ್ಯಕ್ರಮ ಮಾಹಿತಿ ಚೆನ್ನಾಗಿದ್ವು, ಅದರಲ್ಲಿ 8:30ಕ್ಕೆ ಮೂಡಿ ಬಂದ ಕಾರ್ಯಕ್ರಮ ತುಂಬ ಮನಮುಟ್ಟುವಂತಿತ್ತು, ಧನ್ಯವಾದಗಳು ಅಂತ ಅವರೇ ಹೇಳ್ತಾ ಇದ್ದಾರೆ. ಕೆ ಪಿ ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್, ಕೌರಿ ಮಂಡಗದ್ದಿ, ಹೋಬಳಿ ತೀರ್ಥಹಳ್ಳಿ ತಾಲೂಕಿನಿಂದ ಶುಭ ಮುಂಜಾನೆ ಕಾರ್ಯಕ್ರಮ ಸೊಗಸಾಗಿ ಮೂಡಿ ಬಂತು. ನಮಸ್ಕಾರ ಸರ್, ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರೋದು, ಧನ್ಯವಾದಗಳು. ಶನಿವಾರದ ವಂದನೆಗಳು ಸರ್, ಎಲ್ಲ ಕಾರ್ಯಕ್ರಮ ಚೆನ್ನಾಗಿ ಬರ್ತಿದೆ. ಹೆಲ್ತ್ ಹಿಂಟ್ಸ್, ಮಿಕ್ಸ್ ನೋಡಿ, ಶಿಶೈಲ್ ಕುಮಾರ್ ಲೇಔಟ್ ಶಿವಮೊಗ್ಗದಿಂದ, ಅನಿಲ್ ಕುಮಾರ್ ತಡಕನಾಳ್ ಹಿರೇಕೇರೂರು ತಾಲೂಕಿನಿಂದ, ನಮಸ್ಕಾರ ಸರ್, ಸರ್ ಹೇಗಿದ್ದೀರಿ, ಬೆಳಗಿನ ಶುಭೋದಯ, ಬೆಳಗಿನ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ. ಎಲ್ಲ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಗೀತಾರಾಧನೆ ತುಮಕೂರು ಜಿಲ್ಲೆಯ ತುಮಕೂರಿನ ಶೆಟ್ಟಿಯಲ್ಲಿ ಆಂಜನೇಯ ಸ್ವಾಮಿ ದೇವರ ಮಾಹಿತಿ ಚೆನ್ನಾಗಿತ್ತು. ನೇಗಿಲೆ ಮಿಶ್ರದಲ್ಲಿ ಎಸ್ ಪಿ ಅವರಿಂದ ಕಾಫಿ ಬೆಳೆಯಲ್ಲಿ ತಳಿಗಳ ಬಗ್ಗೆ ತುಂಬ ಚೆನ್ನಾಗಿತ್ತು. ಎಮ್ ಎನ್ ಸುಂದರಾಜ್ ಅವರು ನಡೆಸಿಕೊಟ್ಟಂಥ ಹೊನ್ನಾಳಿ ತಲೆ ತೀರ್ಥರಾಮೇಶ್ವರ ಮಾಹಿತಿ ತುಂಬ ಚೆನ್ನಾಗಿತ್ತು. ಹಾಗೆಯೇ ಮಿಕ್ಸ್ ಮುನ್ನಡಿ ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು, ಮತ್ತು ಸಂದರ್ಶನ 8:30ಕ್ಕೆ ಪ್ರಸಾರ ಸಂದರ್ಶನ ಚೆನ್ನಾಗಿತ್ತು ಅಂತ ಹೇಳ್ತಾರೆ. ಶನಿವಾರದ ಶುಭೋದಯ ಸರ್, ಬೆಳಗಿನ ಭಕ್ತಿಗಳು, ಭಾವಗೀತೆಗಳು, ರೈತರು, ಹೆಲ್ತ್ ಇಂಡ್ ಸಾಧಕರೊಂದಿಗೆ ಸಂದರ್ಶನ, ಮಿಕ್ಸ್ ಮೆಲೋಡಿ, ಎಲ್ಲ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ, ತುಂಬ ಚೆನ್ನಾಗಿ ಮೂಡಿ ಬಂತು, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ಆಕಾಶವಾಣಿಗೆ ವಿಶ್ವಾಸ ಸವಳಂಗದಿಂದ. ಹಾಗೆ ಮುಂದುವರೆದ ಶುಭೋದಯ, ಆಕಾಶವಾಣಿ ಇಂದಿನ ಪ್ರೇಕ್ಷಣೀಯ ಸ್ಥಳ ಪರಿಚಯ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬಂತು. ಕರಡಿಕಲ್ ದೇವಸ್ಥಾನ ಬೇಡಿದ್ದೇವೆ ಬೃಂದ ಅವರು ಶಿವಮೊಗ್ಗದಿಂದ. ಮಹೇಶ್ ಕುಮಾರ್ ಹೊನ್ನಾಳಿಯಿಂದ, ನಮಸ್ತೆ, ಮಾಹಿತಿ ಎಲ್ಲ ಕಾರ್ಯಕ್ರಮ ಚಂದ. ಬಸವರ ಸಾರ್ಗೆ ಎಲ್ಲ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಗೀತಾ ಮಲವಗೋಪದಿಂದ, ನಮಸ್ತೆ ಮುಂಜಾನೆ, ಶುಭ ಆಶಯಗಳು, ಅದ್ಭುತ, ಧನ್ಯವಾದಗಳು. ಶಿವಮೊಗ್ಗ ಜಿಲ್ಲೆ ಮೂಡಲೆ ವಿಠಲ್ಪುರದಿಂದ ಶ್ರೀಧರ ಪನ್ನಗ, ಪನ್ನಗ ಅನಂತಕುಮಾರ್ ಧನ್ಯವಾದಗಳು ಅಂತ ಹೇಳ್ತಿದ್ದಾರೆ. ಬೆಳಗಿನ ಶುಭೋದಯ ಸರ್, ಬೆಳಗಿನ ಎಲ್ಲ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿ

ಮೂಡಿ ಬಂತು. ಧನ್ಯವಾದಗಳು ಮೋಹನ್ ಕುಮಾರ್ ಆಲ್ನಳ್ಳಿ ಮೈಸೂರಿನಿಂದ. ಮುಂದುವರೆದಂತೆ ಎಲ್ಲ ಕಾರ್ಯಕ್ರಮ ಚೆನ್ನಾಗಿದೆ. ಭದ್ರಾವತಿಯ ಸಿದ್ಧಾರೂಢ ನಗರದಿಂದ ಮುನಿರಾಜ್, ವನಿತಾ, ದೀಕ್ಷಾ, ಮಿಥುನ್ ಮತ್ತು ಕುಟುಂಬದವರಿಂದ ಮಾಹಿತಿ ಕಳಿಸಿದ್ದಾರೆ. ಖಂಡಿತ ಧನ್ಯವಾದಗಳು ಎಲ್ಲರಿಗೂ ಸ್ನೇಹಿತರೆ. ಹಾಗಾದರೆ ಈಗ ಒಂದು ಜಾಹೀರಾತು. ಜಾಹೀರಾತಿನ ನಂತರ ಇಂದಿನ ಶನಿವಾರದ ವಿಶೇಷ ಕಾರ್ಯಕ್ರಮಕ್ಕೆ ಹೋಗೋಣ. ಹಾಡು ಮಾತಾಡು ಕಾರ್ಯಕ್ರಮಕ್ಕೆ ನೀವು ಕೇಳ್ತಾ ಇದ್ದಾರೆ. ಎಫ್ಎಂ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಮತ್ತು ಮೀಡಿಯಂ 625 ಕಿಲೋಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಗುತ್ತಿರುವಂತಹ ಕಾರ್ಯಕ್ರಮಗಳನ್ನು ಸ್ಟುಡಿಯೋ ಸಮಯ 10:04:16.

ಆತ್ಮೀಯ ಕೇಳಿದರೆ, ಪ್ರತಿಭೆಗಳು ಎಲ್ಲಿರುತ್ತವೆ, ಹೇಗಿರುತ್ತವೆ ಬಲ್ಲವರಾರು? ಪರಿಸ್ಥಿತಿಯ ಒತ್ತಡಕ್ಕೆ ಸಿಲುಕಿ ಅಪರಾಧ ಎಸಗಿ ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ಆರೋಪ ಹೊತ್ತು ಕೂಡ ಶಿಕ್ಷೆ ಅನುಭವಿಸಬೇಕಾಗುತ್ತದೆ. ಆರೋಪಿ ಅಪರಾಧಿಗಳು ಕೂಡ ಅಪ್ರತಿಮ ಕಲಾವಿದರಾಗಿರಬಹುದು. ಇಂತಹ ಪ್ರತಿಭೆಗಳ ಅನಾವರಣಕ್ಕಾಗಿ ಆಕಾಶವಾಣಿ ಭದ್ರಾವತಿ ಜೈಲು ಹಕ್ಕಿಗಳ ಗಾನಸುಧೆ ಕಾರ್ಯಕ್ರಮವನ್ನ ಜೂನ್ ತಿಂಗಳ ಅಂದರೆ ಈ ತಿಂಗಳ ಪ್ರತಿ ಭಾನುವಾರ ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ ಶಿವಮೊಗ್ಗ ಜಿಲ್ಲಾ ಕೇಂದ್ರ ಕಾರಾಗೃಹದಿಂದ ನೇರ ಪ್ರಸಾರ ಮಾಡಲಿದೆ. ಕೇಳಿ ಜೈಲು ಹಕ್ಕಿಗಳ ಗಾನಸುಧೆ ಪ್ರತಿ ಭಾನುವಾರ ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ.

ఎక్కడ మాట్లాడు. ಶನಿವಾರದ ವಿಶೇಷತೆ ವಿಜ್ಞಾನ ರಸಪ್ರಶ್ನೆ ಕಾರ್ಯಕ್ರಮ. ಆತ್ಮೀಯ ಶ್ರೋತೃಗಳಿಗೆಲ್ಲ ವಿಜ್ಞಾನ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಸ್ವಾಗತ. ವಿಜ್ಞಾನ ಮೇಷ್ಟು ಬಂದಿದ್ದೀನಿ. ತಾವೆಲ್ಲ ಸಾಹಿತ್ಯ ಮತ್ತು ವಿಜ್ಞಾನ ಎರಡೂ ಮೇಳೈಸಿಕೊಂಡಿರುವಂಥದ್ದು ಸಂದರ್ಭ ಅಲ್ವಾ? ತಾವೆಲ್ಲ ಉತ್ತರ ಕೊಡೋದಕ್ಕೆ ಸಿದ್ಧವಾಗಿದ್ದೀರಲ್ವಾ? ಖಂಡಿತ ಸ್ನೇಹಿತರೆ, ಪಟಪಟ ಅಂತ ಹೇಳಿ ನಾನು ಪ್ರಶ್ನೆ ಕೇಳ್ತೀನಿ. ತೋ ಪಟಪಟ ಅಂತ ಹೇಳಿ ನಮ್ಮ ವಾಟ್ಸಪ್ ಸಂಖ್ಯಾದ 9481527260 ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 9481527260 ಉತ್ತರವನ್ನು ಕಳಿಸ್ಕೊಡ್ತೀರಲ್ವ ಸ್ನೇಹಿತರೆ? ಬರ್ತಾ ಇದೆ ನೋಡಿ ನಿಮ್ಮ ಕಿವಿದೆರೆಗೆ ನಮ್ಮ ನಿಲಯದಿಂದ ಮೊದಲನೇ ಪ್ರಶ್ನೆ ಹೇಳೋಣ, ಕೇಳೋಣ. ಖಂಡಿತ ಮೊದಲನೇ ಪ್ರಶ್ನೆ, ಮಣ್ಣಿನ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರವನ್ನು ಏನೆಂದು ಕರೆಯುತ್ತಾರೆ? ಮಣ್ಣಿನ ಬಗ್ಗೆ ಅಧ್ಯಯನ ಮಾಡುವಂತಹ ಶಾಸ್ತ್ರವನ್ನು ಏನೆಂದು ಕರೆಯುತ್ತಾರೆ? ಆಯ್ಕೆ 1 ಮಣ್ಣಿನ ಶಾಸ್ತ್ರ, ಆಯ್ಕೆ 2 ಭೂಮಿ ಶಾಸ್ತ್ರ. ಆಯ್ಕೆ 1 ಮಣ್ಣಿನ ಶಾಸ್ತ್ರ, ಆಯ್ಕೆ 2 ಭೂಮಿ ಶಾಸ್ತ್ರ. ಇಂಗ್ಲೀಷ್ನಲ್ಲಿ ಆಪ್ಷನ್ ಎ ಪೆಡೋಲಜಿ, ಆಪ್ಷನ್ ಬಿ ಅರ್ಥೋಲಜಿ. ಇಂಗ್ಲೀಷ್ನಲ್ಲಿ ಆಪ್ಷನ್ ಎ ಪೆಡೋಲಜಿ, ಆಪ್ಷನ್ ಬಿ ಅರ್ಥೋಲಜಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಮಣ್ಣಿನ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರವನ್ನು ಏನಂತ ಕರೀತಾರೆ? ಆಯ್ಕೆ 1 ಮಣ್ಣಿನ ಶಾಸ್ತ್ರ, ಆಯ್ಕೆ 2 ಭೂಮಿ ಶಾಸ್ತ್ರ. ಆಯ್ಕೆ 1 ಮಣ್ಣಿನ ಶಾಸ್ತ್ರ, ಆಯ್ಕೆ 2 ಭೂಮಿಶಾಸ್ತ್ರ. ಇಂಗ್ಲೀಷ್ನಲ್ಲಿ ಆಯ್ಕೆ ಅಂದರೆ ಆಪ್ಷನ್ ಎ ಪೆಡೋಲಜಿ, ಆಪ್ಷನ್ ಬಿ ಅರ್ಥೋಲಜಿ. ಬನ್ನಿ, ಎರಡು ಇಂಪಾದ ಹಾಡುಗಳು ನಿಮ್ಮ ಕಿವಿದೆರೆಗೆ ಆಕಾಶವಾಣಿ ಭದ್ರಾವತಿಯಿಂದ ಮೂಡಿ ಬರ್ತಾ ಇದೆ. ನಿಮ್ಮ ನೆಚ್ಚಿನ ಬಾನುಲಿ ಕೇಂದ್ರದಿಂದ ಬ್ಯಾಕ್ ಟು ಬ್ಯಾಕ್ ಮೆಲೋಡಿಯಸ್ ಸಾಂಗ್ ಇನ್ ಹಾಡು ಮಾತಾಡು ಕಾರ್ಯಕ್ರಮದಲ್ಲಿ.

ತಾಳಿ ಎಂದು ಯೋಚನೆ ಇದ್ದಿತ್ತು, ಅಕ್ಷತೆಗೆ ಕಾಲ ಬಂದಿಲ್ಲ. ಎಲ್ಲಿಗೊಂದು ತಾಳಿ ಕಟ್ಟು ಯೋಗ ಬಂತು ಇಲ್ಲವೇ ಇಲ್ಲ. ಮೀಸೆ ಹೊತ್ತ

ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ, ನೀವು ಕೇಳ್ತಾ ಇದ್ರೆ ಎಫ್ ಎಂ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಮತ್ತು ಮೀಡಿಯಂ 625 ಕಿಲೋಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದಿಂದ ಪ್ರಸಾರವಾಗುತ್ತಿರುವಂತಹ ಹಾಡು ಮಾತಾಡು ಕಾರ್ಯಕ್ರಮದಲ್ಲಿ ವಿಜ್ಞಾನ ರಸಪ್ರಶ್ನೆ ಕಾರ್ಯಕ್ರಮ ಮೊದಲನೇ ಪ್ರಶ್ನೆಯಾಗಿ ಕೇಳಿದ್ದೆ, ಮಣ್ಣಿನ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರವನ್ನು ಏನೆಂದು ಕರೀತಾರೆ ಅಂತ ಹೇಳಿ ಬಹಳಷ್ಟು ಜನ ಉತ್ತರಗಳನ್ನು ಕಳಿಸ್ಕೊಟ್ಟಿದ್ದೀರಿ. ನಿಮ್ಮೆಲ್ಲ ಉತ್ತರಗಳನ್ನು ಓದುವ ಸಮಯ ಈಗ ಬಂದೊದಗಿದೆ. ಚಿತ್ರಶಿವಕುಮಾರ್ ಅವರು ಹೊಸ್ಮನೆ ಭದ್ರಾವತಿಯಿಂದ, ಅನಿಲ್ ಕುಮಾರ್ ತಡಕ್ನಹಳ್ಳಿ ಹಿರೇಕೇರೂರು ತಾಲೂಕಿನಿಂದ, ತನುಜ ಅವರು ಮಾಧವನಗರ ಭದ್ರಾವತಿಯಿಂದ, ಹಂಪಣ್ಣ ಅವರು ನ್ಯಾಮತಿಯಿಂದ, ಮನುಷ್ಯ ಚೈತನ್ಯ ತರೀಕೆರೆಯಿಂದ, ಮಮತಾ ಅವರು ಭದ್ರಾವತಿಯಿಂದ, ತಾರಾ ಸುಶ್ಮಿತಾ ಶೆಟ್ಟಿಕೊಪ್ಪ ನರಸಿಂಹರಾಜಪುರ ತಾಲೂಕು ಚಿಕ್ಕಮಗಳೂರು ಜಿಲ್ಲೆಯಿಂದ, ಚಂದ್ರಿಕಾ ಶೇಷಾಚಲ ಹಾರ್ನಹಳ್ಳಿಯಿಂದ, ಉಮಾದೇವಿ ಪಿ ಡಬ್ಲ್ಯೂ ಕಾಲೋನಿ ಬಿ ಆರ್ ಪ್ರಾಜೆಕ್ಟಿನಿಂದ, ಈಶಣ್ಣ ಮುತಗಾರಹಳ್ಳಿ ಮೊಳಕಾಲ್ಮೂರು ತಾಲೂಕಿನಿಂದ, ರಾಧಾ ಅವರು ನಿದಿಗೆಯಿಂದ, ಹ್ಯಾಬಲ್ ರಾಘವೇಂದ್ರ ಅಪ್ಪಾರ್ ಹುತ್ತ ಕಾಲೋನಿ ಭದ್ರಾವತಿಯಿಂದ, ನಳಿನಾ ಗಿರಿಜಾರಾವ್ ಹಿರಿಯಡ್ಕ ದಕ್ಷಿಣ ಕನ್ನಡ ಜಿಲ್ಲೆಯಿಂದ, ಭದ್ರಾವತಿಯ ಸಿದ್ಧಾರೂಢ ನಗರದಿಂದ, ಮುನಿರಾಜು ಪುನೀತಾ ದೀಕ್ಷಾ ಮಿಥುನ್ ಮತ್ತು ಕುಟುಂಬದವರು, ರೂಪಾ KHP ಪೊಲೀಸ್ ಗೃಹ ಸಮುಚ್ಚಯ ಡೈರಿ ವೃತ್ತದಿಂದ ಉತ್ತರ ಕಳಿಸ್ಕೊಟ್ಟಿದ್ದಾರೆ, ಚಂದ್ರಕಾಂತ್ KB ಕುಂಬಾರ್ ಬೀದಿ ಭದ್ರಾವತಿಯಿಂದ, ವಿಜಯಲಕ್ಷ್ಮಿ ಕುಬೇರಾಚ ರಾಜಪ್ಪ ಲೇಔಟ್ ಜನಪುರ ಭದ್ರಾವತಿಯಿಂದ, ಪ್ರತಿಮನಾಯಕ ಅವರು ಶಿವಮೊಗ್ಗದಿಂದ, ಶಾಂತಾಚಾರ್ ಬಡಗೇರ್ ಕುಕನೂರು ಹರಿಹರ ತಾಲೂಕಿನಿಂದ, ಹೆಚ್ ರುದ್ರಸ್ವಾಮಿ ಕಣದಾಳ್ ಬಡಾವಣೆ ಚಿಕ್ಕಮಗಳೂರು ಜಿಲ್ಲೆಯಿಂದ, ಉಷಾ ಗಜೇಂದ್ರ ಬೆನಕನಹಳ್ಳಿ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಯ್ ಸರ್, ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಸಂಗೀತ ವಿನಯ್ ಬ್ಯಾಡ್ಗಿಯಿಂದ, ಊರು ಬ್ಯಾಡ್ಗಿಯಿಂದ ಹೊಸ ಕೇಳುಗರು ಅಂತ ಅಂದ್ಕೊಂಡಿದ್ದೀನಿ. ಕಾರ್ಯಕ್ರಮಕ್ಕೆ ಸ್ವಾಗತ. ಸುಮಿತ್ರ ಮಾಂಟ್ರೆ ನಾಗರಾಜ್ ಅವರು ಶಿವಮೊಗ್ಗದಿಂದ, ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿ ಗ್ರಾಮ ಬೇರ್ಕುಡ್ಗಿ ಕೊಪ್ಪ ತಾಲೂಕು ಚಿಕ್ಕಮಗಳೂರು ಜಿಲ್ಲೆಯಿಂದ, ನೇವಿ ಡಿಸೋಜ ಅವರು ರಾಜೇಂದ್ರ ನಗರ ಶಿವಮೊಗ್ಗದಿಂದ, ಅಶೋಕ್ ಶ್ರುತಿ ಗೋಪಾಲ ಕಾಲೋನಿ ತರೀಕೆರೆಯಿಂದ ಉತ್ತರ ಬಂದಿದೆ. ಭೂಶಾಸ್ತ್ರ ಅಂತ ಹೇಳಿದೆ ಅವ ಕಣ ಮಣ್ಣು. ಹಾಗೆಯೇ ಧನಲಕ್ಷ್ಮಿ ಯೋಗೇಶ್ ಹಾಲಪ್ಪ ಸರ್ಕಲ್ ವೃತ್ತ ಭದ್ರಾವತಿ, ಗಜೇಂದ್ರ ಮೋಕ್ಷ ಬೆನಕನಹಳ್ಳಿ ಬೆನಕನಹಳ್ಳಿಯಿಂದ, ನಮಸ್ತೆ ಗುರುಗಳೇ ಇದು ಶಾನ್ ಬೋಗ್ರು ಕೊಟ್ರೇಶ್, ಕವಿತಾ ನಿರೀಕ್ಷಾ ಅಭಿನಂದನ್ ಹೊಳೆಗೊಂದಿ ಹೂವಿನ ಹಡಗ್ಲಿ ತಾಲೂಕಿನಿಂದ, ನಮಸ್ತೆ ಗುರುಗಳೇ. ವಿಜ್ಞಾನ ಶಾಸ್ತ್ರ ತುಂಬ ಅಂತ ಕರಿಬೋದೆ ಅಂತ ಹೇಳ್ತಾ ಇದ್ದಾರೆ. ಶಿವಮೊಗ್ಗ ಜಿಲ್ಲೆ ಮೂಡಲು ವಿಠಲ್ಪುರ ಶ್ರೀಧರ್ ಪದ್ಮ ಪನಗಟ್ಟಿ ಅನಂತಕುಮಾರ್ ಮುರಳೀಧರ್ ಅವರು ಶಿವಮೊಗ್ಗದಿಂದ, ಸಲ್ಮಾ ಟೀಚರ್ ಅವರು ತರೀಕೆರೆಯಿಂದ, ಮುತ್ತಣ್ಣ ಚಿತ್ರಗಾರ ಅವರು ಭಾಗ್ಯನಗರ ಕೊಪ್ಪಳ ತಾಲೂಕಿನಿಂದ, ರೇಖಾ ಅವರು ಬೆಂಗಳೂರಿನಿಂದ, ರಾಧಾ ನಂಜುಂಡಪ್ಪ ಓಲ್ಡ್ ಟೌನ್ ಬಿಡಿ ವಿಟಿ ಅಂದರೆ ಭದ್ರಾವತಿಯಿಂದ, ಹಾಗೆ ಮುಂದುವರೆದಂತೆ ಗೌರಮ್ಮ ಅವರು ಹಾವೇರಿಯಿಂದ, ಬೆಳಗಾವಿ ಜಿಲ್ಲೆ ರಾಯಭಾಗ್ ತಾಲೂಕು ಮುಗುಳ್ಕೋಡು ಶಿವಲಿಂಗಯ್ಯ ಹಿರೇಮಠ, ಕಲಾವತಿ ಹಿರೇಮಠ, ಅಭಿಷೇಕಯ್ಯ ಹಿರೇಮಠ, ವಿಶ್ವಾಸ ಅವರು ಸವಳಂಗದಿಂದ, ವೀಣಾ ಗಾಡಿಕೊಪ್ಪ ಶಿವಮೊಗ್ಗ, ಹಾಗೆಯೇ ಸುಬ್ರಹ್ಮಣ್ಯ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ, ವಿಲೀಲ ವಿದ್ಯಾನಗರ ಶಿವಮೊಗ್ಗದಿಂದ. ಆದರೆ ಸಂದೇಶ ಕಳ್ಸೋಕ್ಕಾಗ್ತಾ ಇಲ್ಲ, ನಿಮ್ಮ ಪ್ರಶ್ನೆಗೆ ಉತ್ತರ ಅಂತ ಹೇಳ್ತಾ ಇದ್ದಾರೆ. ಗೌರಮ್ಮ ಅವರು ಹಾವೇರಿಯಿಂದ, ಕುಮಾರ್ ಮೋಹನ್ ಕುಮಾರ್ ಅವರು ಆಲ್ನಹಳ್ಳಿ ಮೈಸೂರಿನಿಂದ, ಬೃಂದಾ ಅವರು ಶಿವಮೊಗ್ಗದಿಂದ, ಶೇಖರ್ ನಾಯಕ್ ತರೀಕೆರೆಯಿಂದ, ದೀಪಿಕಾ ಚೋರಡಿಯಿಂದ, ಚಂದ್ರಶೇಖರ್ ಹೊನಗುಂಡಕ ಹಳ್ಳಿ ಶಿರಾ ತಾಲೂಕಿನಿಂದ, ಶಿಶಿಲ ಏರ್ ಲೇಔಟ್ ಶಿವಮೊಗ್ಗದಿಂದ, ಎಸ್ ಸತ್ಯನಾರಾಯಣ ಜೆ ಎಚ್ ಪಟೇಲ್ ಬಡಾವಣೆ, ಗುಡ್ ಮಾರ್ನಿಂಗ್ ಖ್ಯಾದ್ರಿ ವೀರೇಶ್ ತೆಲಂಗಾಣ ರಾಜೌಲಿಯಿಂದ, ಶೈಲಜಾ ಕೃಷ್ಣಸ್ವಾಮಿ ಅವರು ವಿಜಯನಗರದಿಂದ, ಉತ್ಖನನ ಶುಭಾಷ್ ಪಿ ಇದು ಜನ್ನಾಪುರದಿಂದ. ಸ್ನೇಹಿತರೆ, ಇದಾಗಿತ್ತು ನಾನು ಮೊದಲನೆಯ ಪ್ರಶ್ನೆ ಕೇಳಿದ್ದೆ, ಮಣ್ಣನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವನ್ನು ನಾವೇನಂತ ಕರಿತೀವಿ ಅಂತ ಹೇಳಿ. ಖಂಡಿತ ಸ್ನೇಹಿತರೆ, ಎಲ್ಲರ ಆಯ್ಕೆಯೂ ಸರಿ ಇದೆ. ಮಣ್ಣಿನ ಶಾಸ್ತ್ರ ಅಂತ ಕರಿತೀವಿ ಇದನ್ನು. ಪೆಡೋಲಜಿ ಅಂತ ಕರೀತಾರೆ, ಅಂದರೆ ಮಣ್ಣನ್ನು ನೈಸರ್ಗಿಕ ಸಂಪನ್ಮೂಲವಾಗಿ ಅಧ್ಯಯನ ಮಾಡುವ ವಿಜ್ಞಾನ ಇದು. ಮಣ್ಣಿನ ಉತ್ಪತ್ತಿ, ಭೌತಿಕ, ರಾಸಾಯನಿಕ, ಜೈವಿಕ ಲಕ್ಷಣಗಳನ್ನು ವಿಶ್ಲೇಷಿಸುತ್ತದೆ. ಇದು ಸುಸ್ಥಿರ ಕೃಷಿ ಮತ್ತು ಪರಿಸರ ಸಂರಕ್ಷಣೆಗೆ ಅತ್ಯಂತ ಮುಖ್ಯವಾದದ್ದು. ಈ ಮಣ್ಣು ವಿಜ್ಞಾನವನ್ನು ಪೆಡೋಲಜಿ, ಮಣ್ಣಿನ ರಚನೆ, ವಿಕಾಸ ಮತ್ತು ನೈಸರ್ಗಿಕ ಪರಿಸರದಲ್ಲಿ ವರ್ಗೀಕರಣ ಬಗ್ಗೆ ಇಲ್ಲಿ ಅಧ್ಯಯನ ಮಾಡ್ತಾರೆ. KP ದಿನೇಶ್ ಭಟ್, ಅರ್ಚನಾ ಭಟ್, ಆದಿತ್ಯ ಭಟ್, ಗೌರಿಮಠ ಗದ್ದೆ ಹೋಬಳಿ, ತೀರ್ಥಹಳ್ಳಿ ತಾಲೂಕಿನ ಒಂದು ಸಂದೇಶ ಬಂತು. ಈ ಮಣ್ಣು ರಚನೆ, ಕಣಗಳ ಗಾತ್ರ, ಬಣ್ಣ ಮತ್ತು ಗಾಳಿಯಾಡುವಿಕೆ ಇದೆಲ್ಲವೂ ಸಹ ಮಣ್ಣಿನ ವಿಜ್ಞಾನದಲ್ಲಿ ಬಂದಿರ್ತದೆ. ನೀವು
ವಿಚಾರಧಾರೆಗಳನ್ನು ಅರ್ಥಕೊಳ್ಬಹುದಾಗಿದೆ. ರಾಸಾಯನಿಕ ಲಕ್ಷಣಗಳಾಗಿರುತ್ತೆ ಮತ್ತು ಜೈವಿಕ ಲಕ್ಷಣವೂ ಆಗಿರುತ್ತದೆ. ಸ್ನೇಹಿತರಾಗಿದ್ದರೆ ಎರಡನೇ ಪ್ರಶ್ನೆಗೆ ಹೋಗ್ಬೋದಲ್ಲ, ಸಿದ್ಧವಾಗಿದ್ದೀರಲ್ವಾ? ಖಂಡಿತ, ನಮ್ಮೆಲ್ಲ ಪ್ರೀತಿಯ ಕೇಳುಗರು ತುಂಬ ಚಂದವಾಗಿ ಸಿದ್ಧವಾಗಿದ್ದಾರೆ. ಎರಡನೇ ಪ್ರಶ್ನೆ ನಿಮಗಾಗಿ ಕಾಯ್ತಾ ಇದೆ. ಆಯ್ಕೆ ಆಯ್ತಲ್ಲ, ನಿಮ್ಮ ಆಯ್ಕೆ ಹೇಳಿದೆ, ಒಂದು ಅಂತ ಹೇಳಿದೆ. ಅನಿಲ್ ಕುಮಾರ್ ತಡ್ಕಳ್ಳಿ ಹಿರೇಕೇರೂರು ತಾಲೂಕಿನ ಆಯ್ಕೆ ಒಂದು ಸರಿಯಾದ ಉತ್ತರವನ್ನು ಕಳಿಸಿದ್ದೀರಿ, ಮಣ್ಣಿನ ಶಾಸ್ತ್ರ ಅಂತ ಹೇಳಾಯಿತು. ಈಗ ಒಂದು ಏನು ಪ್ರಶ್ನೆ ಈಗ ನಿಮ್ಮ ಮುಂದೆ ಇದೆ. ಭೂಮಿ ಮೇಲೆ ಇರುವ ವಸ್ತುಗಳಲ್ಲಿ ಅತ್ಯಂತ ಕಠಿಣವಾದ ಅಂದರೆ ಗಡ್ಸಾದ ವಸ್ತು ಯಾವುದು? ಇಲ್ಲಿ ಗಮನಿಸಬೇಕಾಗುತ್ತೆ, ಭೂಮಿ ಮೇಲಿರುವ ಪ್ರಕೃತಿಯಲ್ಲಿ ದೊರಕುವ ಅತ್ಯಂತ ಕಠಿಣವಾದ ವಸ್ತು ಯಾವುದು? ನಾನಿನ್ನೂ ಪ್ರಶ್ನೆಯೇ ಮುಗಿಸಿಲ್ಲ, ಆಲೆ ಉತ್ತರ ಬಂದಾಯಿತು. ಹಾಂ, ನಮ್ಮ ಕೇಳುಗರು ಎಷ್ಟು ಚೆಂದ ಇದಾರಲ್ಲ, ನಾನಿನ್ನು ಆಯ್ಕೆನೇ ಕೊಟ್ಟಿಲ್ಲ. ಅದರಲ್ಲಿ ಆಯ್ಕೆ ಒಂದು ಕಲ್ಲು, ಆಯ್ಕೆ ಎರಡು ವಜ್ರ. ಆಯ್ಕೆ ಒಂದು ಕಲ್ಲು, ಆಯ್ಕೆ ಎರಡು ವಜ್ರ. ನಮ್ಮ ಕೇಳುಗರು ಭಾರೀ ಬದುವಂತರಿದ್ದಾರೆ ಕಣ್ರಿ, ಎಷ್ಟು ಚಂದ ಚೆಂದಾಗಿ ಸಂದೇಶವನ್ನು ಕಳಿಸ್ಕೊಡ್ತಾ ಇದ್ದಾರೆ. ನೀನು ಮುಗಿಸೇ ಇಲ್ಲ ಕಣ್ರಿ, ಆಗಲೇ ಪ್ರಶ್ನೆಗೆ ಉತ್ತರ ಬಂದುಬಿಡ್ತು ಖಂಡಿತ. ಆದರೂ ಸಹ ಉಳಿದೆಲ್ಲ ಕೇಳುಗರು ಸಂದೇಶ ಕಳಿಸೋದರು, ನಾವು ಕಾಯ್ತಾ ಇರ್ತೀವಿ. ಈಗ ಬನ್ನಿ, ಈಗ ಎರಡು ಇಂಪಾದ ಹಾಡುಗಳು ನಿಮ್ಮ ಕಿವಿದೆರೆಗೆ. ನಮ್ಮ ನಿಲಯದಿಂದ ನೀವು ಕೇಳ್ತಾ ಇದ್ದಾರೆ ಎಫ್ಎಂ 103.5 ಮೆಗಾಹೆಟ್ಸ್ ಹಾಗೂ 101.4 ಮೆಗಾಹೆಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಪ್ರಸಾರವಾಗ್ತಿರೋ ಕಾರ್ಯಕ್ರಮಗಳನ್ನು ಈಗ ಎರಡು ಇಂಪಾದ ಬ್ಯಾಕ್ ಟು ಬ್ಯಾಕ್ ಹಾಡುಗಳು ನಿಮಗಾಗಿ ಮೂಡಿ ಬರ್ತಾ ಇದೆ.

ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ, ನೀವು ಕೇಳ್ತಾ ಇದ್ರೆ ಎಫ್ಎಂ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಗುತ್ತಿರುವಂತಹ ಹಾಡು ಮಾತಾಡು ಶನಿವಾರದ ವಿಶೇಷತೆ ವಿಜ್ಞಾನ ರಸಪ್ರಶ್ನೆ. ಎರಡನೇ ಪ್ರಶ್ನೆಯಾಗಿ ಕೇಳಿದ್ದೆ, ಪ್ರಕೃತಿಯಲ್ಲಿ ದೊರೆಯುವಂಥ ಅತ್ಯಂತ ಗಡ್ಸಾದ ವಸ್ತು ಯಾವುದು ಅಂತ ಕೇಳಿದ್ದೆ, ಗಟ್ಟಿಯಾದ ವಸ್ತು ಅಂತ ಹೇಳಿ. ಬಹಳಷ್ಟು ಜನ ಉತ್ತರಗಳನ್ನು ಕಳಿಸ್ಕೊಟ್ಟಿದ್ದೀರಿ, ಎಲ್ಲ ಉತ್ತರಗಳು ಸರಿಯಾಗಿದೆ. ನಮ್ಮ ಕೇಳಗರು ಬಹಳ ಬುದ್ಧಿವಂತರದನ್ನು ಆಗಲೇ ಹೇಳಿದೆ. ಚಿತ್ರ ಶಿವಕುಮಾರ್ ಅವರು ಹೊಸ್ಮನೆ ಭದ್ರಾವತಿಯಿಂದ, ತನುಜ ಅವರು ಮಾಧವನಗರ ಭದ್ರಾವತಿಯಿಂದ, ಹಂಪಣ್ಣ ಅವರು ನ್ಯಾಮತಿಯಿಂದ, ಚಂದ್ರಿಕಾ ಶೇಷಾಚಲ ಹಾರ್ನಹಳ್ಳಿಯಿಂದ, ರಾಧಾ ಅವರು ನಿದಿಗೆಯಿಂದ, ಮಮತಾ ಅವರು ಭದ್ರಾವತಿಯಿಂದ, ಬೃಂದಾ ಅವರು ಶಿವಮೊಗ್ಗದಿಂದ, ಮೋನಿಷಾ ಚೈತನ್ಯ ತರೀಕೆರೆಯಿಂದ, ಹೆಚ್ ಆರ್ ರುದ್ರಸ್ವಾಮಿ ಕಣದಾಳ್ ಬಡಾವಣೆ ಚಿಕ್ಕಮಗಳೂರು ಜಿಲ್ಲೆಯಿಂದ, ತಾರಾ ಸುಷ್ಮಿತಾ ಶೆಟ್ಟಿ ಕೊಪ್ಪ ನರಸಿಂಹರಾಜಪುರ ತಾಲೂಕು ಚಿಕ್ಕಮಗಳೂರು ಜಿಲ್ಲೆಯಿಂದ, ಹ್ಯಾಬಲ್ ರಾಘವೇಂದ್ರ ಅಪ್ಪರುತ್ತ ಕಾಲೋನಿ ಭದ್ರಾವತಿಯಿಂದ, ಕೆ ಪಿ ದಿನೇಶ್ ಭಟ್ ಅರ್ಚನಾ ಭಟ್ ಆದಿತ್ಯ ಭಟ್ ಕೌರಿ ಮಂಡಗದ್ದೆ ಹೋಬಳಿಯಿಂದ, ವೀಣಾ ಶ್ರಾವಂತಿ ಅಂತ ಶರಾವತಿ ನಗರ ಶಿವಮೊಗ್ಗದಿಂದ ಹೊಸ ಕೇಳುಗರು ತಂದುಕೊಟ್ಟಿದ್ದೀನಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಶೈಲಜಾ ಕೃಷ್ಣಸ್ವಾಮಿಯವರು ವಿಜಯನಗರದಿಂದ, ಬಿ ಸತ್ಯನಾರಾಯಣ ಜೆಹೆಚ್ ಪಟೇಲ್ ಬಡಾವಣೆಯಿಂದ, ಹಾಗೆಯೇ ಮುಂದುವರೆದಂತೆ ನಳಿನಿ ಗಿರಿಜಾರಾವ್ ಅವರು ಹಿರಿಯಡ್ಕ ದಕ್ಷಿಣ ಕನ್ನಡ ಜಿಲ್ಲೆಯಿಂದ, ಸುಮಿತ್ರಾ ಮಾಂಡ್ರೆ ನಾಗರಾಜ್ ಶಿವಮೊಗ್ಗದಿಂದ, ಉಮಾದೇವಿ ಪಿ ಡಬ್ಲ್ಯೂ ಕಾಲೋನಿ ಬಿಯರ್ ಪ್ರಾಜೆಕ್ಟ್ ಭದ್ರಾವತಿಯಿಂದ, ಹಿತೈಷಿ ಕಲಾಕರಣ ಚಿನ್ಮಯಿ ನ್ಯಾಮತಿಯಿಂದ, ಗುಡ್ ದಾಕ್ಷಾಯಿಣಿ ಭೀಮನ್ ನಗರ, ಗುಡ್ ಮಾರ್ನಿಂಗ್ ಸರ್ ಜಿಗಣೆ ಕಚ್ಚಿದ ಉತ್ತರ ಅಂತ ಹೇಳ್ತಾ ಇದ್ದಾರೆ. ಆಯಿತು, ತಮ್ಮದು ಆಯ್ತಾ. ರಾಘವ ಮುನಿಯಾನಿ ಶಕುಂತಲ ಮಕ್ಕಳಾದ ಪ್ರೀತಮ್ ಹಾಗೂ ಪ್ರೀತಿಕಾ ಪುತ್ತೂರು ಬೆಟ್ಟಂಪಾಡಿ ದುಬೈಯಿಂದ, ಶೇಖರ್ ನಾಯ್ಕ ತರೀಕೆರೆಯಿಂದ, ನಾಗಶಿ ಜಯಂತಿ ಗಣಪತಿ ನುಗಿ ಗ್ರಾಮ ಬೇರ್ಕುಡಿಗೆ ಕುಪ್ಪ ತಾಲೂಕಿನಿಂದ, ಅಶೋಕ್ ಕೆಸಲ್ ಶಿವಮೊಗ್ಗದಿಂದ, ಮುಂದುವರೆದಂತೆ ಡೈಮಂಡ್ ಅಂತ ಕಳಿಸಿದ್ದಾರೆ ಚೈತನ್ಯ, ಯಾರು ಅಂತ ಗೊತ್ತಿಲ್ಲ, ಎಲ್ಲಿಯವರು, ತಮ್ಮ ಊರು ಹೆಸರು ವಿಳಾಸವನ್ನು ದಯಮಾಡಿ ಹಾಕ್ತೀರಾ, ಎಲ್ಲಿಂದ ಅಂತ ಗೊತ್ತಾಗ್ತಿಲ್ಲ. ಯದುವೀರ್ ಸ್ವಾಮಿ ಕುಂಬಾರ್ ಬೀದಿ ಓಲ್ಡ್ ಟೌನ್ ಭದ್ರಾವತಿಯಿಂದ, ಗಾಡಿಕೊಪ್ಪದಿಂದ ವೀಣಾ ಅವರು ಶಿವಮೊಗ್ಗ, ಯರಪ್ಪ ಶ್ರುತಿ ಸಂತೋಷ್ ಭೂತನಗುಡಿ ಭದ್ರಾವತಿಯಿಂದ, ರೂಪ ಹೆಚ್ ಕೆ ಎಸ್ ಆರ್ ಪಿ ಪೊಲೀಸ್ ಗೃಹ ಸಮುಚ್ಚಯ ಡೈರಿ ವೃತ್ತದಿಂದ, ಜ್ಯೋತಿ ರಾಜಶೇಖರ ಸಿದ್ಧಾರೂಢ ನಗರ ಭದ್ರಾವತಿಯಿಂದ, ಅಶೋಕ್ ಶ್ರುತಿ ಗೋಪಾಳ ಕಾಲೋನಿ ತರೀಕೆರೆಯಿಂದ, ವಿಜಯಲಕ್ಷ್ಮಿ ಕುಬೇರಾಜ ರಾಜಪ್ಪ ಲೇಔಟ್ ಜನಪುರ ಭದ್ರಾವತಿಯಿಂದ, ಶಿಶೈಲ ಕುಮಾರ್ ಲೇಔಟ್ ಇಲ್ಲಿಂದ ಏರ್ ಲೇಔಟು ಬಿಂದು ವಿಜಯಕುಮಾರ್ ಅವರು ರೋಡ್ ಶಿವಮೊಗ್ಗದಲ್ಲಿಪ್ಪ ವಿಜಯಲಕ್ಷ್ಮಿ ಕುಬೇರಾಜ ರಾಜಪ್ಪ ಲೇಔಟ್ ಜನ್ನಾಪುರ ಭದ್ರಾವತಿಯಿಂದ, ಹಾಗೆಯೇ ಮುಂದುವರೆದಂತೆ ಶಿಶೈಲ ಕುಮಾರ್ ಲೇಔಟ್ ಶಿವಮೊಗ್ಗದಿಂದ, ಶಿವಮೊಗ್ಗದಿಂದ ರೋಟ್ರಿ ವಿಜಯಕುಮಾರ್ ಬಿಂದು ವಿಜಯಕುಮಾರ್ ಅವರು, ಸಂಗೀತ ವಿನಯ್ ಬ್ಯಾಡಗಿಯಿಂದ, ಎಂ ಈಶಣ್ಣ ಮುತುಗಾರಹಳ್ಳಿ ಮೊಳಕಾಲ್ಮೂರು ತಾಲೂಕಿನಿಂದ, ನೇವಡಿ ಸೋಜ ರಾಜೇಂದ್ರ ನಗರ ಶಿವಮೊಗ್ಗದಿಂದ, ಶಿವಮೊಗ್ಗದ ಕೃಷಿನಗರ ದೊಡ್ಡಮನೆ ಸವಿತಾ ಗಣೇಶ್ ಆಶಾ ವಿಜಯಕುಮಾರ್ ಅವರು, ಡಾಕ್ಟರ್ ಪ್ರವೀಣ್ ಅವರು, ಶಾಂತಾಚಾರ್ ಬಡಿಗೇರ ಕುಕನೂರು ಹರಿಹರ ತಾಲೂಕಿನಿಂದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಉತ್ತರದ ಜೊತೆಗೆ ಮಾಹಿತಿಯು ತುಂಬ ಚೆಂದಿದೆ. ಚಂದ್ರಶೇಖರ್ ಹೊನ್ನಗೊಂಡನಹಳ್ಳಿ ಶಿರಾ ತಾಲೂಕು ತುಮಕೂರು ಜಿಲ್ಲೆಯಿಂದ, ಶಾನ್ಬೋಗ್ರು ಕೊಟ್ರೇಶ್ ಕವಿತಾ ನಿರೀಕ್ಷಾ ಅಭಿನಂದನ್ ಹೊಳೆಗುಂದಿ ಹೂನಡಗ್ಲಿ ತಾಲೂಕಿನಿಂದ, ನಮಸ್ತೆ ವಜ್ರ ಇರಬೇಕಾ ಅಂತ ಕೇಳ್ತಾ ಇದ್ದಾರೆ ಬುದ್ಧವಂತರು. ಉತ್ತರ ಸರಿ ಗೊತ್ತಿದ್ರೆ ನಮಗೆ ವಜ್ರ ಇರಬೇಕಾ ಅಂತ ಕೇಳ್ತಾರೆ. ಯಾರು ಪದ್ಮ ಪನ್ನಗ ಟಿ ಅನ್ನದಕ್ಕೂ ಮೂಡ ವಿಠಲ್ಪುರದಿಂದ ಸರ್ ನಮಸ್ಕಾರ, ಪ್ರಶ್ನೆಗೆ ಉತ್ತರ ಅಂತ ಹೇಳ್ತಾ ಇದ್ದಾರೆ. ಲೀಲಾ ಎಲ್ ಡಿ ಶಿವಮೊಗ್ಗದಿಂದ, ರೇಣುಗಾಡಿಯವರು ಶಿವಮೊಗ್ಗದಿಂದ, ಗೌರಮ್ಮ ಅವರು ಹಾವೇರಿಯಿಂದ, ಉಷಾ ಗಜೇಂದ್ರ ಬೆನಕನಹಳ್ಳಿಯಿಂದ, ಗಿರೀಶ್ ಅವರು ಭದ್ರಾವತಿಯಿಂದ, ಪ್ರತಿಭಾ ನಾಯ್ಕ ಅವರು

ಶಿವಮೊಗ್ಗದಿಂದ, ದೀಪಿಕಾ ಚೊರಡಿಯಿಂದ, ಯುವರಾಜ್ ಲಿಖಿತ ಮನೆಯವರು, ಯುವರಾಜ್ ವಿದ್ಯಾ ಮಗಳು ಲಿಖಿತ ಮನೆಯವರು, ಹಾವೇರಿ ಜಿಲ್ಲೆ ಹಿರೇಕೆರೆ ತಾಲೂಕಿನ ಎಮ್ಮಿಗನೂರು ಗ್ರಾಮದಿಂದ. ಧನ್ಯವಾದಗಳು. ದವಸ ಕೇಳಗರು ತಂದುಕೊಂಡಿದ್ದೀನಿ. ಕಾರ್ಯಕ್ರಮಕ್ಕೆ ಸ್ವಾಗತ. ನಂದನಾ, ಸುರೇಖ, ಮಂಜುನಾಥ್, ನಾಗೇಶ್, ಅಶ್ವಿನಿ, ಗಗನ, ಜಿಂಗಾಡಿ, ತರೀಕೆರೆಯಿಂದ, ಮುತ್ತಣ್ಣ, ಚಿತ್ರಗಾರ, ಭಾಗ್ಯನಗರ ಪಟ್ಟಣ, ಕೊಪ್ಪಳ ಜಿಲ್ಲೆಯಿಂದ, ಗಜೇಂದ್ರ ಮೋಕ್ಷ ಅವರು ಬೆನಕರಳಿಯಿಂದ, ವಿಶ್ವಾಸ ಅವರು ಸವಳಂಗದಿಂದ, ರೇಖಾ ಅವರು ಬೆಂಗಳೂರಿನಿಂದ, ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಮುಗುಳ್ಕೋಡು ಶಿವಲಿಂಗಯ್ಯ ಹಿರೇಮಠ, ಕಲಾವತಿ ಹಿರೇಮಠ, ಅಭಿಷೇಕ ಹಿರೇಮಠ, ಸುಭಾಷ್ ಪಿ ಜನ್ನಾಪುರ, ಹುತ್ತ ಕಾಲೋನಿ ಭದ್ರಾವತಿಯಿಂದ, ಕೃಷ್ಣಮೂರ್ತಿ ಅವರು ಹರಿಗೆಯಿಂದ, ಧನಲಕ್ಷ್ಮಿ ಯೋಗೇಶ್ ಅವರು ಹಾಲಪ್ಪ ವೃತ್ತದಿಂದ, ರಾಧಾನಂಜುಂಡಪ್ಪ ಅವರು ಓಲ್ಡ್ ಟೌನ್ ಭದ್ರಾವತಿಯಿಂದ, ಸುಭಾನ್ ಕೋರೆ ಹಗ್ರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ, ಸರೋಜಾ ಜಯಶಂಕರ್, ಸರೋಜಾ ಷಣ್ಮುಖಾರಾಧ್ಯ ಮಿಡಿಗೇಶಿಯಿಂದ, ವೀಣಾ ರಮೇಶ್ವಟ್ ಹೊಸ್ಮನೆಯ ಭದ್ರಾವತಿಯಿಂದ. ಎಲ್ಲರೂ ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ದೀರಿ. ಖಂಡಿತ ನೀವೆಲ್ಲ ಉತ್ತರ ಸರಿಯಾಗಿತ್ತು. ಇದಕ್ಕೆ ಸರಿಯಾದ ಉತ್ತರ ವಜ್ರ. ವಜ್ರವು ಶುದ್ಧ ಇಂಗಾಲದ ಕಾರ್ಬನ್ ಒಂದು ರೂಪವಾಗಿದ್ದು, ಭೂಮಿಯ ಪ್ರಕೃತಿಯಲ್ಲಿ ಸಿಗುವ ಅತ್ಯಂತ ಕಠಿಣವಾದ ವಸ್ತುವಾಗಿದೆ. ಇದು ತನ್ನ ಅಪ್ರತಿಮ ಹೊಳಪು, ಬೆಳಕನ್ನು ಚದುರಿಸುವ ವಿಶಿಷ್ಟ ಗುಣ ಮತ್ತು ಬಾಳಿಕೆಯಿಂದ ಜಗತ್ತಿನ ಅತ್ಯಂತ ಅಮೂಲ್ಯವಾದ ರತ್ನಗಳು ಒಂದಾಗಿ ಗುರುತಿಸಲ್ಪಟ್ಟಿದೆ ಅನ್ನೋದಾಗಿ ನಮಗೆ ತಿಳಿದು ಬರುತ್ತೆ. ಖಂಡಿತ ಎಲ್ಲ ರೀ ಓದಿದ್ದೀನಿ ರೀ, ನಿಮ್ಮ ಸಂದೇಶ ಮೊದಲಿಗೆ ಓದಿದ್ದೀನಿ. ಅನಿಲ್ ಕುಮಾರ್ ತಡಕ್ನಹಳ್ಳಿ ಅವರೇ, ನಿಮ್ಮ ಸಂದೇಶ ಮೊದಲಿಗೆ ಓದಿದ್ದೆ, ನಿಮ್ಮದೇ ಮೊದಲಿದ್ದಿದ್ದು, ನಿಮ್ಮ ಸಂದೇಶವನ್ನು ಓದಿದ್ದೀನಿ. ನೋಡಿ ಒಮ್ಮೆ ದಯಮಾಡಿ ಮತ್ತೊಮ್ಮೆ ಗಮನಿಸಿ, ತಡಕ್ನಹಳ್ಳಿ ಹಿರೇಕೆರೂರು ತಾಲೂಕಿನಿಂದ ಅಂತಲ್ಲಿ ನಾನು ಹೇಳಿದ್ದೆ. ಆಮೇಲೆ ಕೇಶವಮೂರ್ತಿಯವರು BTM ಲೇಔಟ್ ಕಡಿಮೆ ವಜ್ರದ ಸರ್ ಅಂತ ಹೇಳ್ತಾರೆ. ಓಕೆ, ಸರಿಯಾದ ಉತ್ತರವನ್ನು ಎಲ್ಲರೂ ಪ್ರೀತಿಯಿಂದ ಕಳಿಸ್ಕೊಟ್ಟಿದ್ದೀರಿ, ತಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ಅಂತ ಹೇಳ್ತಾ. ಈಗ ಮೂರನೇ ಪ್ರಶ್ನೆ ನಿಮ್ಮ ಮುಂದೆ ಬರ್ತಾ ಇದೆ. ಸಮಯ ಆಗ್ತಾ ಇದೆ 10:40:45. ಸ್ನೇಹಿತರೆ, 11 ಗಂಟೆ ನಂತರ ನೇರ ಫೋನಿನ ಕಾರ್ಯಕ್ರಮ. ನಿಮಗೆ ವಿಷಯ ಕೊಟ್ಟಿದ್ದೀನಿ, ಸಾಹಸ. ನೀವು ಜೀವನದಲ್ಲಿ ಮಾಡಿದ ಯಾವುದಾದ್ರೂ ಒಂದು ಸಾಹಸ, ಚಿಕ್ಕದಿರ್ಬೋದು ದೊಡ್ಡದಿರ್ಬೋದು, ಅದರ ಸವಿ ನೆನಪನ್ನು ನೀವು ಹಂಚಿಕೊಳ್ಬೋದು. ಬನ್ನಿ, ಈಗ ಪ್ರಶ್ನೆ ನಿಮ್ಮ ಮುಂದೆ ಬರ್ತಾ ಇದೆ. ಜೀವಶಾಸ್ತ್ರದ ಪಿತಾಮಹ ಎಂದು ಯಾರನ್ನು ಕರೆಯಲಾಗ್ತದೆ? ಜೀವಶಾಸ್ತ್ರದ ಪಿತಾಮಹ ಎಂದು ಯಾರನ್ನು ಕರೆಯಲಾಗ್ತದೆ? ಗಮನಿಸಿ, ಜೀವಶಾಸ್ತ್ರದ ಪಿತಾಮಹನೆಂದು ಯಾರನ್ನು ಕರೆಯಲಾಗ್ತದೆ? ಆಯ್ಕೆ 1 ಅರಿಸ್ಟಾಟಲ್, ಆಯ್ಕೆ 2 ಆಡಮ್ ಸ್ಮಿತ್. ಜೀವಶಾಸ್ತ್ರದ ಪಿತಾಮಹ ಎಂದು ಯಾರನ್ನು ಕರೆಯಲಾಗ್ತದೆ ಎಂದು ಇವರು ಜನಪ್ರಿಯರಾಗಿದ್ದಾರೆ. ಜೀವಶಾಸ್ತ್ರದ ಪಿತಾಮಹ ಎಂದೇ ಇವರು ಜನಪ್ರಿಯರಾಗಿದ್ದಾರೆ. ಆಯ್ಕೆ 1 ಅರಿಸ್ಟಾಟಲ್, ಆಯ್ಕೆ 2 ಆಡಮ್ ಸ್ಮಿತ್. ಸರಿಯಾದ ಉತ್ತರವನ್ನು ಕಳಿಸ್ಕೊಡಿ. ನಮ್ಮ ವಾಟ್ಸಪ್ ಸಂಖ್ಯೆಯಾದ 9485727206000. ಸರಿಯಾದ ಉತ್ತರವನ್ನು ಕಳಿಸ್ಕೊಡ್ತೀರಲ್ಲ ಸ್ನೇಹಿತರೆ. ನಮ್ಮ ವಾಟ್ಸಪ್ ಸಂಖ್ಯೆಯಾದ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 9485727206000. ಬನ್ನಿ ಈಗ 2 ಇಂಪಾದ ಹಾಡುಗಳು ನಿಮ್ಮ ಕಿವಿದೆರೆಗೆ ನಮ್ಮ ಆಕಾಶವಾಣಿ ಭದ್ರಾವತಿಯಿಂದ ಪ್ರಸಾರವಾಗ್ತಾ ಇದೆ. ಕೇಳಿ ಆನಂದಿಸಿ ನಿಮ್ಮ ಪ್ರೀತಿಯ ಬಾನುಲಿಯಿಂದ. ಸ್ನೇಹಿತರೆ, ನಾವು ಸಂದೇಶಗಳು ಓದಿರ್ತೀವಿ, ತಾವು ಸೂಕ್ಷ್ಮ ಗಮನಿಸಬೇಕಾಗ್ತದೆ. ಕೆಲಸದ ಎಲ್ಲೋ ಹೊರಗೋಗಿರ್ತೀರಿ ಅಥವಾ ಇನ್ನೇನೋ ಕೆಲಸದಲ್ಲಿ ತಲ್ಲಿನರಾಗಿರ್ತೀರಿ, ಆ ಸಂದರ್ಭದಲ್ಲಿ ನೀವು ಕೇಳಿಸ್ಕೊಂಡಿರೋದಿಲ್ಲ. ತಮ್ಮ ಯಾವುದೇ ಕಾರಣಕ್ಕೂ ಸಂದೇಶಗಳು ನಾವು ಬಿಡೋದಿಲ್ಲ. ಬನ್ನಿ ಹಾಗಾದರೆ 2 ಇಂಪಾದ ಹಾಡುಗಳು ನಿಮ್ಮ ಕಿವಿದೆರೆಗೆ.

0: ಬೇಗ ಟಿಫಿನ್ ಪ್ಯಾಕ್ ಮಾಡಿ. ರಾಜು ಮೊಬೈಲ್ ಬಿಡು.
1: ಅರೆ ಅಕ್ಕ, ಬ್ಯಾಂಕ್ ನ ನಂಬರ್ ಬೇಕಿತ್ತು, ರೀಫಂಡೇ ಬಂದಿಲ್ಲ. ಸಿಕ್ತು, ಈಗ್ಲೇ ಕಾಲ್ ಮಾಡ್ತೀನಿ.
0: ನಂಬರ್ ಚೆಕ್ ಮಾಡ್ದೇನೆ. ವಂಚಕರು ಹೆಚ್ಚಾಗಿ ನಕಲಿ ಬ್ಯಾಂಕ್ ವೆಬ್ಸೈಟ್ ಮತ್ತು ನಕಲಿ ನಂಬರ್ ನಿಂದ ಹಣವನ್ನು ವಂಚಿಸುತ್ತಾರೆ.
1: ಹಾಗಾದ್ರೆ ಸರಿಯಾದ ನಂಬರ್?
0: ಬ್ಯಾಂಕ್ ನ ಅಫಿಷಿಯಲ್ ವೆಬ್ಸೈಟ್ ಅಥವಾ ಕಾರ್ಡ್ ನಲ್ಲಿ.
1: ನೀವು ಉಳಿಸಿ ಬಿಟ್ರಿ ಅಕ್ಕ,
0: ಕೆಲ್ಸದಿಂದಲ್ಲ.
1: ಮಾಡ್ತೀನಿ. ಆರ್ಬಿಐ ಹೇಳುತ್ತೆ,
2: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
3: ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ. ನೀವು ಕೇಳ್ತಾ ಇದ್ದಾರೆ ಎಫ್ಎಂ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಮತ್ತು ಮೀಡಿಯಂ 625 ಕಿಲೋಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗದಿಂದ ಪ್ರಸಾರವಾಗುತ್ತಿರುವಂತಹ ಹಾಡು ಮಾತಾಡುವ ಶನಿವಾರದ ವಿಶೇಷತೆ ವಿಜ್ಞಾನ ರಸಪ್ರಶ್ನೆ. ವಿಜ್ಞಾನ ರಸಪ್ರಶ್ನೆಯಲ್ಲಿ ಮೂರನೇ ಪ್ರಶ್ನೆಯಾಗಿ ಕೇಳಿದ್ದೆ, ಜೀವಶಾಸ್ತ್ರದ ಪಿತಾಮಹ ಯಾರು ಅಂತ ಹೇಳಿ. ಬಹಳಷ್ಟು ಜನ ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ದೀರಿ. ನಿಮ್ಮೆಲ್ಲ ಉತ್ತರಗಳನ್ನು ಓದುವ ಸಮಯ. ಚಿತ್ರಶಿವಕುಮಾರ್ ಅವರು ಹೊಸ್ಮನೆಯ ಭದ್ರಾವತಿಯಿಂದ, ತನುಜ ಅವರು ಮಾಧವನಗರ ಭದ್ರಾವತಿಯಿಂದ, ಹಂಪಣ್ಣ ಅವರು ನ್ಯಾಮತಿಯಿಂದ, ಹ್ಯಾಬೆಲ್ ರಾಘವೇಂದ್ರ ಅಪ್ಪರ್ ಹುತ್ತ ಕಾಲೋನಿ ಭದ್ರಾವತಿಯಿಂದ, ಮೋನಿಷಾ ಚೈತನ್ಯ ತರೀಕೆರೆಯಿಂದ, ಬೃಂದ ಅವರು ಶಿವಮೊಗ್ಗದಿಂದ, ಹೆಚ್ ಆರ್ ರುದ್ರಸ್ವಾಮಿ ಕಣದಾಳ್ ಹೊಸಬಡಾವಣೆ ಚಿಕ್ಕಮಗಳೂರು ಜಿಲ್ಲೆಯಿಂದ, ರೂಪ ಹೆಚ್ ಕೆಎಸ್ಆರ್ಪಿ ಪೊಲೀಸ್ ಸಮುಚ್ಚಯ ಗೃಹ ಸಮುಚ್ಚಯ ಡೈರಿ ವೃತ್ತದಿಂದ, ಮಮತಾ ಅವರು ಭದ್ರಾವತಿಯಿಂದ, ಹಾಗೆಯೇ ಕೃಷ್ಣಮೂರ್ತಿಯವರು ಶಿವಮೊಗ್ಗದಿಂದ, ಅಶೋಕ್ ಎಸ್ ಎಲ್ ಅಶೋಕ ಶ್ರುತಿ ಗೋಪಾಲ ಕಾಲೋನಿ ತರೀಕೆರೆಯಿಂದ, ಹಾಗೆಯೇ ಮುಂದುವರೆದಂತೆ ಅನಿಲ್ ಕುಮಾರ್ ತಡಕ್ನಹಳ್ಳಿ ಹಿರೇಕೆರೂರು ತಾಲೂಕಿನಿಂದ, ಉಮಾದೇವಿ ಪಿ ಡಬ್ಲ್ಯೂ ಕಾಲೋನಿ ವಿ ಆರ್ ಪ್ರಾಜೆಕ್ಟಿನಿಂದ, ನಾಗಶಿ ಜಯಂತಿ ಗಣಪತಿ ನುಗ್ಗಿಗ್ರಾಮ ಬೇರ್ಕುಡಿಗೆ ಕೊಪ್ಪ ತಾಲೂಕಿನಿಂದ, ರಾಧಾ ಅವರು ನಿದಿಗೆಯಿಂದ, ರಾಧಾ ನಂಜುಂಡಪ್ಪ ಓಲ್ಡ್ ಟೌನ್ ಬಿ ಭದ್ರಾವತಿಯಿಂದ, ನೇವಿ ಡಿಸೋಜ ರಾಜೇಂದ್ರ ನಗರ ಶಿವಮೊಗ್ಗದಿಂದ, ಯರಪ್ಪ ಶಿವಮೊಗ್ಗದಿಂದ, ವಿಜಯನಗರದಿಂದ ಶಶಿಕಲಾ ಜನಾರ್ದನ್ ಅವರು, ಪ್ರತಿಮಾ ನಾಯಕ್ ಅವರು ಶಿವಮೊಗ್ಗದಿಂದ, ಶುಭ ದಿನ ಸರ್ ಕನ್ನಡ ತಿ ರೇಖಾ ಗಣೇಶ್ ಓಟಿ ರಸ್ತೆ ಶಿವಮೊಗ್ಗದಿಂದ, ಧೃತಿಶ್ರೀ ಆರ್ ಜನ್ನಾಪುರ ಹುತ್ತ ಕಾಲೋನಿ ಭದ್ರಾವತಿಯಿಂದ, ರೇಖಾ ಅವರು ಬೆಂಗಳೂರಿನಿಂದ, ಮಂಜುನಾಥ್ ಹೆಚ್ ರೇಣುಕಾಂಬ ಬಡಾವಣೆ ಶಿವಮೊಗ್ಗದಿಂದ, ಜೊತೆಗೆ ಯಾರಪ್ಪ ವೀಣಾ ಅವರು ಗಾಡಿಕೊಪ್ಪ ಶಿವಮೊಗ್ಗದಿಂದ, ಕೆ ಪಿ ದಿನೇಶ್ ಭಟ್ ಅರ್ಚನಾ ಭಟ್ ಆತಿಥ್ಯ ಭಟ್ ಕೌರಿ ಮಂಡಿಗದ್ದೆ ಹೋಬಳಿ ತೀರ್ಥಹಳ್ಳಿ ತಾಲೂಕಿನಿಂದ, ಎಂ ಸಣ್ಣ ಮುತ್ತಿಗಾರಹಳ್ಳಿ ಮೊಳಕಾಲ್ಮೂರು ತಾಲೂಕಿನಿಂದ, ಚಿತ್ರದುರ್ಗ ಜಿಲ್ಲೆ, ವೀಣಾ ರಮೇಶ್ ಭಟ್ ಭದ್ರಾವತಿಯಿಂದ, ಯಾರಪ್ಪ ನಳಿನಿ ಗಿರಿಜಾರಾವ್ ಹಿರಿಯಡಕ ದಕ್ಷಿಣ ಕನ್ನಡ ಜಿಲ್ಲೆಯಿಂದ, ಜ್ಯೋತಿ ರಾಜಶೇಖರ್ ಸಿದ್ದಾರೂಢನಗರ ಭದ್ರಾವತಿಯಿಂದ, ಶಾನ್ಬೋಗ್ರು ಕೊಟ್ರೇಶ್

ಕವಿತಾ ನಿರೀಕ್ಷಾ ಅಭಿನಂದನ್ ಹೊಳೆಗುಂದಿ ಹೂನ ಹಡಗ್ಲಿಯಿಂದ ವಿಜಯಪುರ ಸುದರ್ಶನ್ ಭರತಕುಮಾರ್ ಬಂದೆ ನವಾಜ್ ಅವರು, ಗೌರಮ್ಮನವರು ಹಾವೇರಿಯಿಂದ, ಶೈಲಜಾ ಕೃಷ್ಣಸ್ವಾಮಿಯವರು ವಿಜಯನಗರದಿಂದ, ಸಂಗೀತ ವಿನಯ್ ಅವರು ಬ್ಯಾಡ್ಗಿಯಿಂದ, ಮುರಳೀಧರ್ ಅವರು ಶಿವಮೊಗ್ಗದಿಂದ, ಗೋವರ್ಧನ್ ರಾವ್ ಕೆಎಚ್ ಕುಲಗಟ್ಟೆ ಹೊನ್ನಾಳಿ ತಾಲೂಕಿನಿಂದ, ಕುಲಗಟ್ಟೆ ಹರೀಶ್ ಚೌಚಹತ್ ಅಂತ ಓಕೆ. ಹಾಯ್ ಸರ್, ಐ ಆಮ್ ಜ್ಯೋತಿಕಾ ಫ್ರಮ್ ಭದ್ರಾವತಿ, ಆನ್ಸರ್ ಈಸ್ ಓಕೆ ಗುಡ್, ಸರಿಯಾದ ಉತ್ತರವನ್ನು ಕಳಿಸಿದ್ದೀರಿ. ರಾಘವ ಮನಿಯಾನಿ ಶಕುಂತಲ ಮಕ್ಕಳಾದ ಪ್ರೀತಮ್ ಹಾಗೂ ಪ್ರೀತಿಕಾ ಪುತ್ತೂರು ಬೆಟ್ಟಂಪಡಿ ದುಬೈನಿಂದ, ದಾಕ್ಷಣಂನವರು ಭದ್ರಾವತಿಯಿಂದ, ವಾಸುಕಿ ವಿಜಯಲಕ್ಷ್ಮಿ ಅವರು ಸಾಗರದಿಂದ, ವಂದನಾ ಸುರೇಖ ಅವರು ಮಂಜುನಾಥ್ ಇಲ್ಲಿಂದ, ನಾಗೇಶ್ ಗಗನ ಜಿಂಗಾಡೆ ಅಶ್ವಿನಿ ಗಗನ ತರೀಕೆರೆಯಿಂದ, ಪೇಪರ್ ಟೌನ್ನಿಂದ ಮಲ್ಲೇಶ್, ಆಮೇಲೆ ಉತ್ತರ ಧನಲಕ್ಷ್ಮಿ ಯೋಗೇಶ್ ಅವರು ಹಾಲಪ್ಪ ವೃತ್ತ ಭದ್ರಾವತಿಯಿಂದ, ಸುಬ್ರಹ್ಮಣ್ಯ ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ, ಚಂದ್ರಶೇಖರ ಹೊನ್ನಗೊಂಡನಹಳ್ಳಿ ಶಿರಾ ತಾಲೂಕಿನಿಂದ, ಮೋಹನ್ ಕುಮಾರ್ ಅವರು ಆಲ್ನಹಳ್ಳಿ ಮೈಸೂರಿನಿಂದ, ನಾಗರಾಜಯ್ಯ ಕುಂಬಾರ್ ಬೀದಿ ಓಲ್ಡ್ ಟೌನ್ ಭದ್ರಾವತಿಯಿಂದ, ವಿಜಯಲಕ್ಷ್ಮಿ ಕುಬೇರಾಚಾರ್ ರಾಜಪ್ಪ ಲೇಔಟ್ ಜನ್ನಾಪುರ ಭದ್ರಾವತಿಯಿಂದ, ಸುಮಿತ್ರಾ ಮಂಡ್ರೆ ನಾಗರಾಜು ಶಿವಮೊಗ್ಗದಿಂದ, ರೇಖಾ ರವಿಶಂಕರ್ ಜನ್ನಾಪುರದಿಂದ, ಮಹೇಶ್ ಹೊಸೂರು ಅವರು ಶಿಕಾರಿಪುರ ತಾಲೂಕಿನಿಂದ, ಉತ್ತರ ಪದ್ಮಾ ಪನ್ನಗಾಳ ಟಿ ಎನ್ ಶ್ರೀಧರ್ ಟಿ ಅನಂತ್ ಕುಮಾರ್ ಮೂಡಲ ವಿಠಲ್ಪುರ ಶಿವಮೊಗ್ಗದಿಂದ, ಶ್ರೀಶೈಲ ಕುಮಾರ್ ಲೇಔಟ್ ಶಿವಮೊಗ್ಗದಿಂದ, ಮುತ್ತಣ್ಣ ಚಿತ್ರಗಾರ್ ಅವರು ಇಲ್ಲಿಂದ ಭಾಗ್ಯನಗರ ಕೊಪ್ಪಳ ಜಿಲ್ಲೆಯಿಂದ, ವಿಶ್ವಾಸ್ ಅವರು ಸವಳಂಗದಿಂದ, ಫಾದರ್ ಪುಡಿ ಅಂತ ಫಾದರ್ ಎಕನಾಮಿಕ್ಸ್ ಓಕೆ ಓಕೆ, ವೀಣಾ ಶಿವಮೊಗ್ಗ ಶರಾವತಿ ನಗರದಿಂದ, ವೀಲೀಲೆ ವಿದ್ಯಾನಗರ ಶಿವಮೊಗ್ಗದಿಂದ, ಶಿವಮೊಗ್ಗದಿಂದ ರೋಟಿ ವಿಜಯಕುಮಾರ್ ಬಿಂದು ವಿಜಯಕುಮಾರ್ ಅವರು, ದೀಪಿಕಾ ಚೋರಡಿಯಿಂದ, ಶಿವಮೊಗ್ಗ ಕೃಷಿನಗರ ದೊಡ್ಡಮನೆ ಸವಿತಾ ಗಣೇಶ್ ಆಶಾ ವಿಜಯಕುಮಾರ್ ಅವರು, ಯುವರಾಜ್ ವಿದ್ಯಾ ಮತ್ತು ಮಗಳು ಲಿಖಿತಾ ಹಾವೇರಿ ಜಿಲ್ಲೆ ಹಿರೇಕೆರೂರು ತಾಲೂಕು ಎಮ್ಮಿಗನೂರು ಗ್ರಾಮದಿಂದ, ಸುಭಾನ್ ಕೋರಿ ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರದಿಂದ, ಸವಿತಾ ಶಶಾಂಕ್ ಶಾಂತೇಶ್ ಕಾಂತೇಶ್ ಅವರು ಶಿವಮೊಗ್ಗದಿಂದ, ಸರೋಜಾ ಜಯಶಂಕರ್ ಮತ್ತು ಸರೋಜಾ ಷಣ್ಮುಖಾರಾಧ್ಯ ಬೆಂಗಳೂರಿನಿಂದ, ಶಾಂತಾಚಾರ್ ಬಡಿಗೇರವರು ಕೊಕ್ಕನೂರು ಹರಿಹರ ತಾಲೂಕಿನಿಂದ ಉತ್ತರ ಜೊತೆಗೆ ಮಾಹಿತಿಯನ್ನು ಚಂದವಾಗಿ ಕಳಿಸ್ಕೊಟ್ಟಿದ್ದಾರೆ. ಸರೋಜಾ ಜಯಶಂಕರ್ ಅವರು ಸರ್ ಪ್ಲೀಸ್ ಕ್ವಶನ್ ಇನ್ನೊಮ್ಮೆ ಕೇಳಿ ಅಂತ ಹೇಳ್ತಾ ಇದ್ದಾರೆ ಉಷಾ ಗಜೇಂದ್ರ ಬೆನಕ್ನಳಿಗಾಗಲೇ ಹೇಳಿದೆ ನಾನು, ಜೀವಶಾಸ್ತ್ರದ ಪಿತಾಮಹ ಯಾರು ಅಂತ ನಾನು ಕೇಳಿದೆ. ವೇದ ಶೆಟ್ಟಿ ಕಾಳಾವರ ಕುಂದಾಪುರದಿಂದ, ಶಿವಮೊಗ್ಗದ ಬಸವೇಶ್ವರ ನಗರ ಜಯಶೀಲ ಸದಾಶಿವಪ್ಪ ಉತ್ತರ ಖಂಡಿತ ಸರ್ ಡ್ರವಿಯನ್ ಲೀಲಾ ಎಲ್ ಡಿ ಅಂತ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಡಾರ್ವಿನ್ ಅಲ್ಲ, ಕ್ಷಮಿಸಿ, ನೀವೆಲ್ಲ ಎಲ್ಲರೂ ಸರಿಯಾದ ಉತ್ತರವನ್ನು ಕಳಿಸಿದ್ದೀರಿ. ಡಾರ್ವಿನ್ನು ವಿಕಾಸ ಸಿದ್ಧಾಂತ ಹೇಳ್ತಾನೆ. ಜೀವಶಾಸ್ತ್ರದ ಬಗ್ಗೆ ಪ್ರತಿಪಾದನೆ ಮಾಡಿದಂಥವನು ಅರಿಸ್ಟಾಟಲ್ ಅವರು, ಯಾಕೆಂದರೆ ಅರಿಸ್ಟಾಟಲ್ ನಾವು ಸಮಾಜಶಾಸ್ತ್ರ ಇದು ರಾಜ್ಯಶಾಸ್ತ್ರದಲ್ಲೂ ನಾವು ನೋಡ್ತೀವಿ ಅವರನ್ನು. ಅರಿಸ್ಟಾಟಲ್ ಅವರು ಜೀವಶಾಸ್ತ್ರ ಪಿತಾಮಹ ಎಂದು ಕರೆಯಲಾಗ್ತದೆ. ಕ್ರಿಸ್ತಪೂರ್ವ 4ನೇ ಶತಮಾನದಲ್ಲಿ ಗ್ರೀಕ್ ತತ್ವಜ್ಞಾನಿ. ಸಸ್ಯಗಳು ಮತ್ತು ಪ್ರಾಣಿಗಳ ಕುರಿತು ಇವರು ನಡೆಸಿದ ವ್ಯವಸ್ಥಿತ ಅಧ್ಯಯನಗಳು ಮತ್ತು ವರ್ಗೀಕರಣಗಳು ಜೀವಶಾಸ್ತ್ರದ ಬುನಾದಿಗೆ ಕಾರಣವಾದವು ಎಂಬುದಾಗಿ ತಿಳಿದು ಬರುತ್ತೆ ಸ್ನೇಹಿತರೆ. ಖಂಡಿತ, ಯಾಕೆಂದರೆ ಅದೊಂದು ವಿಶಿಷ್ಟವಾದ ಒಂದು ಅಂಶ ಅರಿಸ್ಟಾಟಲ್. ಆಮೇಲೆ ಹಾಗೆಯೇ ಇತನನ್ನು ಬಹಳ ಮುಖ್ಯವಾಗಿ ಏನು ಅರಿಸ್ಟಾಟಲ್ ಬಗ್ಗೆ ನಾವು ಮಾತಾಡ್ತಾ ಹೋದರೆ ಆತನ ಸಾಧನೆ ಅಪೂರ್ವವಾದದ್ದು ಅಂತ ನನಗಾಗಲೇ ಹೇಳಿದೆ. ಮೊದಲ ವರ್ಗೀಕರಣ, ಪ್ರಾಣಿಗಳು ಅವುಗಳ ಗುಣಲಕ್ಷಣ ಆಧಾರದ ಮೇಲೆ, ಉದಾಹರಣೆಗೆ ಕೆಂಪು ರಕ್ತ ಇರುವವು ಮತ್ತು ಕೆಂಪು ರಕ್ತ ಇಲ್ಲದವು ಮೊದಲ ಬಾರಿಗೆ ಇವನು ವರ್ಗೀಕರಣ ಮಾಡ್ತಾನೆ. ವೈಜ್ಞಾನಿಕ ವೀಕ್ಷಣೆ, ನೈಸರ್ಗಿಕ ಪ್ರಪಂಚವನ್ನು ಯಾವುದೇ ಮೂಢನಂಬಿಕೆಗಳಿಲ್ಲದೆ ಕೇವಲ ವೀಕ್ಷಣೆ ಮತ್ತು ಪ್ರಯೋಗಗಳ ಮೂಲಕ ಅಧ್ಯಯನ ಮಾಡ್ತಾರೆ ಜೀವಶಾಸ್ತ್ರದ ಬಗ್ಗೆ. ಸುಮಾರು 500ಕ್ಕೂ ಹೆಚ್ಚು ಪ್ರಭೇದ ಪ್ರಾಣಿಗಳು ಆಂತರಿಕ ಅಂಗರಚನೆ ಮತ್ತು ಅವುಗಳ ಕಾರ್ಯವೈಖರಿ ಪರೀಕ್ಷಿಸಿ ಪುಸ್ತಕಗಳನ್ನು ಈತ ಬರೆದಿದ್ದಾನೆ. ಆದ್ದರಿಂದ ಈತನನ್ನು ನಾವೆಂತ ಕರಿತೀವಿ, ಜೀವಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಆಧುನಿಕ ಜೀವಶಾಸ್ತ್ರದ ಪಿತಾಮಹ ಅಂದರೆ ನೀವು ಹೇಳಿದಾಗೆ ಚಾರ್ಲ್ಸ್ ಡಾರ್ವಿನ್. ಆದರೆ ನಾನು ನಿಮಗೆ ಕೇಳಿದ ಪ್ರಶ್ನೆ ಜೀವಶಾಸ್ತ್ರದ ಪಿತಾಮಹ ಪೌರಾಣಿಕ ಹಿನ್ನೆಲೆ ಒಳಗೆ. ಖಂಡಿತ ಸ್ನೇಹಿತರೆ, ಎಲ್ಲರೂ ತಕ್ಕದಾದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದೀರಿ. ಹರಿಹರ ತಾಲೂಕು ವಿನಸಪಟ್ಟಿಕಾರಿಗೆ ಅತ್ಯುತ್ತಮ ಅಚ್ಚುಕಟ್ಟಾಗಿ ನಡೆಸಿಕೊಡುವ ನೀವು ಧನ್ಯವಾದಗಳು. ಇಂದಿನ ಕಾರ್ಯಕ್ರಮ ಮಾಹಿತಿ ಮನೋರಂಜನೆ ಜ್ಞಾನ ಒಂದೇ ವೇದಿಕೆಯಲ್ಲಿ ಒದಗಿಸಿದ್ದು, ವಿಜ್ಞಾನಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ನಮ್ಮ ಬುದ್ಧಿಗೆ ಕಸರತ್ತು ನೀಡುವ ಜೊತೆಗೆ ಹೊಸ ವಿಷಯಗಳನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡಿತ್ತು. ಹಾಗೆಯೇ

ಚಿಂತನೆ ಕುತೂಹಲವನ್ನು ಮನೋಭಾವನೆ ಬೆಳೆಸುತ್ತಿರುವುದು ಶ್ಲಾಘನೀಯವಾದುದು ಅಂತ ಹೇಳ್ತಾ ಇದ್ದಾರೆ ನಮ್ಮ ಕೇಳುಗರಾದಂಥ ಶಾಂತಾಚಾರ್ ಬಡಿಗೇರ್ ಅವರು. ಸರ್ ಸರ್, ಇದನ್ನು ನಡೆಸಿಕೊಟ್ಟಂಥ ವಿಜ್ಞಾನ ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು, ಧನ್ಯವಾದಗಳು. ಸರೋಜಾ ಜಯಶಂಕರ್ ಅವರು, ನಿವೃತ್ತ ಶಿಕ್ಷಕರು, ಹೊಸಕೆರೆ ಗುಬ್ಬಿ ತಾಲೂಕಿನಿಂದ. ಸ್ನೇಹಿತರೆ, ತಾವೆಲ್ಲ ಭಾಗವಹಿಸಿದ್ದಕ್ಕೆ ತಮಗೆ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಪರವಾಗಿ ವಂದನೆಗಳು. ಚಪ್ಪಾಳೆಯ ಮೂಲಕ ಪ್ರೀತಿಯ ಕೇಳುಗರಿಗೆಲ್ಲ ಚಪ್ಪಾಳೆಯನ್ನು ನಾವು ಕೇಳಿಸಲೇಬೇಕಲ್ವಾ? ಕೇಳುಗರಿದಾಗಿತ್ತು ಈ ಶನಿವಾರದ ಹಾಡು ಮಾತಾಡು ಕಾರ್ಯಕ್ರಮ ವಿಜ್ಞಾನ ರಸಪ್ರಶ್ನೆಗಳ.

0: ಕುಂತ್ಕೊಳ್ಳಿ.
1: ಕೇಳುಗರೆ, ಸಾರ್ವಜನಿಕರಿಗೆ
2: ಆರೋಗ್ಯ ಅರಿಕೆ ಅರಿವು ಮೂಡಿಸುವ
1: ವಿಶೇಷ ಕಾರ್ಯಕ್ರಮ ಸರಣಿ, ಎಲ್ಲರಿಗೂ ಆರೋಗ್ಯ, ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ
2: ಪ್ರತಿ ಸೋಮವಾರ ಬೆಳಗ್ಗೆ 8:45 ಪ್ರಸಾರವಾಗಲಿದೆ.
1: ಭಾರತೀಯ ವೈದ್ಯಕೀಯ ಸಂಸ್ಥೆಯ ನುರಿತ ವೈದ್ಯರು ಭಾಗವಹಿಸಿ ಮಾಹಿತಿ ನೀಡುವ
2: ವಿಶೇಷ ಕಾರ್ಯಕ್ರಮ ಸರಣಿ, ಎಲ್ಲರಿಗೂ ಆರೋಗ್ಯ.
1: ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು
2: IMV ಶಿವಮೊಗ್ಗ ಶಾಖೆ.

0: ಪ್ರೀತಿಯ ಕೇಳುಗರಿಗೆ ವಿಷಯ ನಮ್ಮದು ಮಾಹಿತಿ ನಿಮ್ಮದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತ. ಶನಿವಾರದ ಮತ್ತೊಂದು ವಿಶೇಷ ಕಾರ್ಯಕ್ರಮ, ವಿಷಯ ಕೊಟ್ಟಾಗಿತ್ತು ಸಾಹಸ. ನೋಡೋಣ ನಮ್ಮ ಎಲ್ಲ ಕೇಳುಗರು ಯಾವ್ಯಾವ ರೀತಿ ಸಾಹಸ ಮಾಡಿದ್ದಾರೆ, ಅವರ ಸಾಹಸದ ಬಗ್ಗೆ ಏನೇನು ತಿಳಿಸ್ತಾರೆ ಕರೆ ಮೂಲಕ ಅಂತರ ನೋಡೋಣ. ತಾವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ ಹೀಗಿದೆ, 2020074 ಭದ್ರಾವತಿಯಿಂದ ಹೊರಗಿನವರು ಕರೆ ಮಾಡಬೇಕಾದ್ರೆ ಬಳಸಬೇಕಾದ ಎಸ್ಟಿಡಿ ಕೋಡ್ ಸಂಖ್ಯೆ 08282. ಬನ್ನಿ ಮೊದಲನೇ ಕರೆ ಯಾರ್ದು ಅಂತ ಕೇಳೋಣ. ಹಲೋ ನಮಸ್ಕಾರ. ನಮಸ್ತೆ, ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ವಿಷಯ ಕೊಟ್ಟಿದ್ದೀನಿ ಸಾಹಸ, ತಾವು ಮರೆಯಲಾದ ಯಾವುದು ಸಾಹಸ ಮಾಡಿದ್ರಿ?
1: ಇದು ಸಾಹಸ ಅಂದಿದ ಕೂಡ್ಲೇ ಇದು ಮಾಡ್ಬೇಕು ಸಾಹಸ ಅಂತ ಅನ್ಸುತ್ತೋ ಇಲ್ಲ ನಿಮಗೆ ಗೊತ್ತಿಲ್ಲ, ಮಾಡ್ಬೇಕು ಅಂತ ಹೇಳಿ ಮಾಡಿರ್ಲಿಲ್ಲ. ಅದು ನನ್ನ ತರುಣಿದ ದಿನ, ಅವಾಗ ನನಗೆ ಈ ಸೈಕಲ್ ತುಳಿಯೋದು ಅಂತಂದ್ರೆ ಅವಾಗ ನನಗೇನೋ ಒಂದು ರೀತಿ ಥ್ರಿಲ್ಲು. ನನಗೆ ಆಗಿನ ಕಾಲದಲ್ಲಿ ಏನಪ್ಪಾ ಅಂತಂದ್ರೆ ಸೈಕಲ್ ಜಾಸ್ತಿ ಎಲ್ಲ ಬಳಸ್ತಾ ಇದ್ದಿತ್ತು. ಹಲೋ ಸರ್, ಕೇಳಿಸ್ತಾ
0: ಇದೆಯಾ? ನಾನು ನಿಮ್ ಮಾತು ಕೇಳಿಸ್ತಾ ಇದ್ದೀನಿ. ಕೇಳಿಸ್ತಾ ಇದೆ, ಕೇಳಿ.
1: ಅದು ಸೈಕಲ್ ಅವಾಗ ನಾನೇನ್ ಮಾಡಿದೆ, ನನ್ನ ನಮ್ಮನೇಲಿ ಇದ್ದಿದ್ದು ಅವಾಗ ಒಂದು ಹಳೆ ಕಾಲದ ಅಂದ್ರೆ ಹಳೆ ಬೈಸಿಕಲ್ ಇದ್ದಿದ್ದು. ನಾನು ಪತ್ರಿಕೆಗಳೆಲ್ಲ ನೋಡ್ತಾ ಇದ್ದೆ, ಸೈಕಲ್ ಪ್ರವಾಸ ಮಾಡ್ತಾ ಇದ್ದಿದ್ದು, ರಾಜ್ಯ ಪ್ರವಾಸ ರಾಷ್ಟ್ರ ಪ್ರವಾಸ ಹಿಂಗೆಲ್ಲ ಮಾಡ್ತಾ ಇದ್ರು. ನಾನು ಏನು ಮಾಡಿದೆ, ನಾನು ಸಹ ಯಾತಕ್ಕೆ ಸೈಕಲ್ನಲ್ಲಿ ದೂರದ ಸ್ಥಳಗಳಿಗೆ ಒಂದು ಪ್ರವಾಸ ಮಾಡಬಾರ್ದು ಸೈಕಲ್ನಲ್ಲಿ ಅಂತೇಳಿ ಯೋಚನೆ ಮಾಡ್ತಾ ಒಂದು ದಿನ ಅಂತ ಪುಕ್ಕಿದಂಗೆ ನೇರ ಮಾಡಿದೆ. ಎಲ್ಲಿವರೆಗೂ ತುಳಿಯಕ್ಕಾಗುತ್ತೆ ನೋಡೋಣ, ನನ್ನಲ್ಲಿ ಎಷ್ಟು ಸ್ಟಾಮಿನಾ ಇದೆ ನೋಡೋಣ ಅಂತ ಹೇಳ್ಬಿಟ್ಟು ಭದ್ರಾವತಿಯಿಂದ ಪ್ರಾರಂಭ ಮಾಡಿದ್ದು. ತುಳಿತಾ ತುಳಿತಾ ಹಾಗೆ ಹಾಗೆ ಹಾಗೆ ಅಲ್ಲಿ ಸುಮ್ಮ ಕೆಲವು ದಿನಗಳು ಅಂದಂದ್ರೆ ಈಗ ಹೋದ ಮೇಲೆ ನಮಗೆ ಯಾರು ಅಲ್ಲಿ ಸಂಬಂಧಿಕರು ಇರಲ್ಲ, ಯಾರು ಇರಲ್ಲ, ಮಲಗೋದಿಕ್ಕೆ ನಮ್ಗೆ ಯಾರು ಸಹ ಆಮಂತ್ರಣ ಕೊಡೋದಿಲ್ಲ. ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಎಲ್ಲೆಲ್ಲಿ ಸಿಕ್ತು ಇದು ಅಂಗಡಿಗಳ ಮುಂದೆ ಅಲ್ಲಲ್ಲೇ ನ್ಯೂಸ್ ಪೇಪರ್ ಹಾಸ್ಕೊಳ್ಳೋದು ಮಲ್ಕೊಳ್ಳೋದು, ಆಮೇಲೆ ಸಿಕ್ಕಿದ್ದಲ್ಲಿ ಏನಿದೆ ಸಿಗುತ್ತೆ ಈ ಧಾರವಾಡ ಹುಬ್ಳಿ ಆ ಕಡೆ ಎಲ್ಲ ಅಲ್ಲೇ ಸ್ನಾನ ಮಾಡ್ಕೊಳ್ಳೋದು ಹೋಗೋದು. ಹೀಗೀಗ ಹೋಗ್ತಾ ಹೋಗ್ತಾ ಬಿಸಿಲಿನಲ್ಲಿ ದಿನಕ್ಕೆ ಒಂದು 80 ಕಿಲೋಮೀಟರ್ ತುಳಿಬೇಕು ಅಂತೇಳಿ ನಾನು ಸ್ಕೆಚ್ ಹಾಕೊಂಡಿದ್ದು. ಹಾಗೆ ತುಳಿತ ತುಳಿತಾ ಮೈಲಿಗಲ್ ನೋಡ್ಕೊಂಡು ಹೋಗ್ತಾ ಇದ್ದೆ, ದಾರಿ ಬೇಕು ಅಂದ್ರೆ ನನ್ನ ಮೈಲಿಗಳ ಅದೇ ನನ್ಗೆ ದಾರಿ ತೋರಿಸ್ತಾ ಇದ್ದಿದ್ದು. ಹೋಗ್ತಾ ಹೋಗ್ತಾ ಧಾರವಾಡ ಹುಬ್ಬಳ್ಳಿ ಹೋಗಿ ಬೆಳಗಾಂ ದಾಟಿ ನೆಕ್ಸ್ಟ್ ಮಹಾರಾಷ್ಟ್ರ ಏನಿದೆ ಅಲ್ಲಿ ಕರಾಡ್ ಅನ್ನೋ ಒಂದು ಪಟ್ಟಣ. ಯಾಕಂತಂದ್ರೆ ಅಲ್ಲಿ ನಾವು ಬೆಳಗಾಂ ಗಡಿ ದಾಟಿದ ಕೂಡ್ಲೇ ಹೆಚ್ಚು ಕಮ್ಮಿ ಮರಾಠಿ ಭಾಷೆನೆ ಅಲ್ಲಿ ಚಾಲ್ತಿನಲ್ಲಿ, ಆದ್ರೆ ನನ್ನ ಮನೆ ಭಾಷೆ ಮರಾಠಿ ಇತ್ತು. ಹಾಗೂ ಇದು ಮ್ಯಾನೇಜ್ ಮಾಡದೆ ಅಲ್ಲಿ ಎಂಟ್ರಿ ಮಾಡಿ ಕರಾಡ್ ಅನ್ನೋ ಪಟ್ಟಣಕ್ಕೆ ಹೋದೆ. ಅಷ್ಟರಲ್ಲಿ ಸೈಕಲ್ ಏನಾಯ್ತು ಕೊಟ್ಟು ಹಳೇ ಬೈಸಿಕಲ್ ಅವಾಗ ಅಲ್ಲಿ ನನಗೆ ಪರಿಚಿತ ಅಲ್ಲಿ ಹಾಗೋ ಏನೋ ಮರಾಠಿ ಭಾಷೆ ಬರ್ತಾ ಇತ್ತು ಪರಿಚಿತರ ಅದು ಹಿಂಗೆಲ್ಲ ಹೇಳದೆ ಹಿಂಗೆ ಅವ್ರೇ ಮಾಡಿದ್ರು ಈ ಸೈಕಲ್ ಮುಂದೆ ತೊಳಿಸಕ್ಕಾಗಲ್ಲ, ದಯವಿಟ್ಟು ನೀವು ಮತ್ತೆ ನೆನಪಿಗೋಸ್ಕರ ಈಗ ನಮ್ಮ ಸ್ನೇಹಿತರ ನೆನಪಿಗೋಸ್ಕರ ನನಗೆ ಕೊಟ್ಬಿಡಿ, ಸುಮ್ಮನೆ ಅಲ್ಲ ಒಂದು ಸಣ್ಣ ಹೊತ್ತು ಕೊಟ್ಬಿಡಿ ಅಂತಂದ್ರು. ಸಣ್ಣ ಮೊತ್ತಕ್ಕೆ ಅಲ್ಲಿ ಕೊಟ್ಬಿಟ್ಟು ಅಲ್ಲಿಂದ ನಾನು ಸೀದಾ ಬಸ್ ಹತ್ಬಿಟ್ಟು ಭದ್ರಾವತಿಗೆ ವಾಪಸ್ ಬಂದೆ. ಇದು ನನ್ನ ಸಾಹಸ.
0: ಖಂಡಿತ ಒಳ್ಳೆ ಸಾಹಸವನ್ನು ಮಾಡಿದ್ರಿ. ಒಂದೆಲ್ಲ ಸೈಕಲ್ ತುಳಿದ್ರೆ ತುಂಬಾ ಎನರ್ಜೆಟಿಕ್. ಮೊನ್ನೆಯೇನೋ ವಿಶ್ವ ಬೈಸಿಕಲ್ ದಿನ ಮೊನ್ನೆಯೇನೋ ಆಚರಣೆ ಮಾಡಿದ್ವಿ, ಈ ಸಂದರ್ಭದಲ್ಲಿ ತುಂಬಾ ಒಳ್ಳೆಯ ಒಂದು ಅನುಭವನ ಹಂಚಿಕೊಂಡ್ರಿ. ನಿಜವಾಗ್ಲೂ ಆರೋಗ್ಯ ಸದೃಢವಾಗಿ ಇರಬೇಕು ಅಂತಂದ್ರೆ ನಮ್ಮ ಮೈಯಲ್ಲಿ ಬೆವರು ಬರಬೇಕು, ಬೆವರು ಬರಬೇಕು ಅಂದ್ರೆ ಸೈಕಲ್ ಬಹಳ.
1: ಅಲ್ಲಿಂದ ನಂತರ ಸುಮಾರು 40 ವರ್ಷ ಸೈಕಲ್ ತೊಳೆದಿದ್ದೀನಿ. ಈಗ 4 ವರ್ಷ ತುಳಿತಾ ಇಲ್ಲ ಆ ಹಳೆ ಬೈಸಿಕಲ್ ನ ನನ್ನ ಮನೆ ಇದು ಹೊರಂಡದಲ್ಲಿ ಹಾಗೆ ಅಂದ್ರೆ ನೆನಪಿಗೋಸ್ಕರ ಇಟ್ಬಿಟ್ಟಿದ್ದೀನಿ ಆ ಬೈಸಿಕಲ್ ನ.
0: ಖಂಡಿತ ಒಳ್ಳೆಯ ಒಂದು ಸಾಹಸದ ಅನುಭವನ ಹಂಚಿಕೊಂಡ್ರಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಕೇಳಿದ್ರಲ್ಲ ಗೋರ್ಪಡೆಯವರು, ತುಳಿತಾ ತುಳಿತಾ ಹೋದೆ ಮಹಾರಾಷ್ಟ್ರದ ಕರಾಡ ಎಂಬ ಊರಿಗೆ ಹೋದೆ ಅಂತ ಹೇಳಿದ್ರು. ತುಂಬಾ ಅದ್ಭುತವಾದ ಒಂದು ಮಾತುಗಳು. ನಮಸ್ತೆ.
2: ಹಲೋ.
0: ಹಲೋ, ಎಲ್ಲಿಂದ ಕರೆ ಮಾಡ್ತಿರೋದು? ತಮ್ಮ ಹೆಸರು?
2: ಮೇಘಾನಂದ
0: ಅವರೇ. ವಿಷಯ ಇವತ್ತು ವಿಷಯ ನಮ್ದಾಗಿದೆ ಸಾಹಸ. ನಿಮ್ಮ ಸಾಹಸದ ನೆನಪು ಚಿಕ್ಕದಾಗಿರ್ಬೋದು ದೊಡ್ಡದಾಗಿರ್ಬೋದು.
2: ಸರ್ ಒಂದ್ 3 ನಿಮಿಷ ಅಷ್ಟೇ. ಸರ್ ನಾವು ಚಿಕ್ಕವರಾಗಿದ್ದಾಗ ಅಂದ್ರೆ ಕಾಲೇಜ್ ಲೆವೆಲ್ ಅಲ್ಲಿ ಮೋಸ್ಟ್ಲಿ 19-20 ವರ್ಷ ಅವಾಗ ಸರ್ ನಮ್ಮೂರಲ್ಲಿ ಹಳ್ಳಿಯಲ್ಲಿ ಬಾವಿ ಇರುತ್ತೆ ಸರ್, ಒಂದು 100-150 ಅಡಿ ಬಾವಿ ಇರುತ್ತೆ ಸರ್. ಹಲೋ,
0: ನೀವು ಮಾತಾಡಿ ಕೇಳಿಸ್ತಾ ಇದೆ, ನನ್ ಮಧ್ಯ ಮೂಗುಡಲ್ಲ, ನಿಮಗೆ ಬಿಟ್ಟಿದ್ದೀನಿ ಮಾತಾಡೋದಕ್ಕೋಸ್ಕರ.
2: ಆಯ್ತಾಯ್ತು ಸರ್. ಆ ಬಾವಿಯಲ್ಲಿ ನೀರು ಇಳಿಯುವಾಗ ಸುಮಾರು 30 ವರ್ಷದ ಕೆಳಗಡೆ ಸರ್ ಇವಾಗ, ಅವಾಗ ಕೊಡ ಬಿದ್ದ್ಬಿಡುತ್ತೆ ಸರ್. ಆ ಕೊಡ ಬಿದ್ದಾಗ ಗಡಗ ಅಂತ ಇರುತ್ತೆ ಸರ್, ಅದ ಕೋಲು ತಲೆ ಇಡ್ಕೊಂಡು ಗಡಗದಲ್ಲಿ ಬಿದ್ದಾಗ ಸರ್ ಅದನ್ನ ಎತ್ತಲಿಕ್ಕೆ ಯಾವ ಐಡಿಯಾನು ಇದ್ದಿಲ್ಲ. ಅವಾಗ ಏನ್ ಮಾಡ್ತಾರೆ ಅಂದ್ರೆ ಸರ್, ನನಗೆ ಅವಾಗ 20-21 ವರ್ಷ, ಆ ಕೊಡವನ್ನ 2-3 ಕೊಡಗಳನ್ನ ಎತ್ಕೊಂಡ್ ಬರ್ ಎತ್ತಲಿಕ್ಕೆ ನಮ್ಮನ್ನ ಇನ್ನೊಂದು ಅಕ್ಕ ಹೆಲ್ಪ್ ತಗೊಂಡು ಸೊಂಟಕ್ಕೆ ಅಕ್ಕ ಕಟ್ಟಿ ಕೆಳಗಡೆ ಬಿಟ್ಟು ಆ ಕೊಡವನ್ನ ಮೇಲಕ್ಕೆ ಬರ್ತಾರೆ. ಇದೇ ಸರ್ ದೊಡ್ಡ ಸಾಹಸ. ಅವಾಗ ಜೀವ ಹೇಗೆ ಅಂದ್ರೆ ಒಂಥರ ಭಯಾನಕ ಸ್ಥಿತಿ ಸರ್. ಅದು 150-200 ಅಡಿ ಆಳದಲ್ಲಿ ಸರ್ ಅದು ಗಡಿ ಅಂತ ಇರುತ್ತೆ. ಅದು ಆ ಕೊಡ ತಗೊಂಡ್ ಬಂದು ಮೇಲ್ ತೆಗೆಯೋದೇ ಒಂದು ಸಾಹಸ ಸರ್. ಇದೇ ಸರ್ ನಮ್ಮ ಜೀವನದಲ್ಲಿ ಒಂದು ದೊಡ್ಡ ಸಾಹಸ ಮಾಡಿದ್ದೆ ಸರ್. ಅದೇ ಸರ್ ಅಷ್ಟೇ ಸರ್, ಬೇರೆಯವರಿಗೆ ಅವಕಾಶ ಕೊಡೋಣ.
0: ಖಂಡಿತ ಒಳ್ಳೆ, ಅದೇ ಹೇಳದ್ನಲ್ಲ, ಅದೇ ಒಂದು ನಮಗೊಂದು ತೃಪ್ತಿ ತರುವ, ಏನೋ ಒಂದು ಸಾಹಸ ಮಾಡಿ ಏನೋ ಒಂದು ಸಾಧನೆ ಮಾಡದ್ನಲ್ಲ ಅಂತ ಹೇಳಿ ತೃಪ್ತಿ ಸಿಗುತ್ತೆ. ನನ್ ಕೈಲೂ ಇದು ಈ ತರ ಒಂದು ಇಷ್ಟು ಆಳದ ಬಾವಿಗೆ ಇಳಿದು ಅದನ್ನು ತೆಗಿಬೋದಲ್ಲ ಅನ್ನೋದು ಒಂದು ಇದೆಯಲ್ಲ, ಅದು ಬಹಳ ಮುಖ್ಯವಾದದ್ದು. ನಿಜ, ಒಳ್ಳೆಯ ಒಂದು ತಮ್ಮ ಸಾಹಸದ ನೆನಪನ್ನು ಮಾಡ್ಕೊಂಡ್ರಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಸ್ನೇಹಿತರೆ, ತಮ್ಮ ಒಳ್ಳೆಯ ಸಾಹಸಗಳನ್ನ, ತಮ್ಮ ವಿಚಾರಧಾರೆಗಳನ್ನ, ಯಾಕೆಂದ್ರೆ ಒಂದು ಥ್ರಿಲ್ಲಿಂಗ್ ಅದು ಎಕ್ಸ್ಪೀರಿಯನ್ಸ್. ಒಂದು ಬೆಟ್ಟ ಹತ್ತೋದು ಸಹ ಒಂದು ದೊಡ್ಡ ಸಾಹಸನೇ ಅಲ್ಲ. ಇವತ್ತು ಕಡಿದಾದ ಬೆಟ್ಟ ಹತ್ತದಿರ್ಬೋದು, ಯಾವುದೇ ಇರ್ಬೋದು, ಇದೆಲ್ಲ ನಮಗೆ ಒಂದು ವಿಶೇಷವಾದಂಥ ಸಾಹಸ ಅಂತ ನಾವು ಗಮನಿಸ್ಬೋದಾಗಿದೆ. ಮತ್ತೊಂದು ಕರೆ ಬರ್ತಾ ಇದೆ. ನಮಸ್ತೆ.
3: ಹಲೋ, ನಮಸ್ತೆ ಸರ್.
0: ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿರೋದು?
3: ಕೇಶವ್
0: ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ವಿಷಯ ಕೊಟ್ಟಾಗಿದೆ, ಸಾಹಸ ನಿಮ್ಮದು, ಮಾಹಿತಿ ನಮಗೆ ನಿಮ್ಮ ಕಡೆಯಿಂದ ಬರ್ಬೇಕು.
3: ನಮ್ ಫ್ರೆಂಡ್ಸ್ ಊರಲ್ಲಿ ಒಂದ್ 3-4 ಬಾವಿ ಇತ್ತು, ಅದ್ರಲ್ಲಿ ನೀರ್ ಇರ್ಲಿಲ್ಲ. ಕಾರಣ ಏನು ಅಂತ, ಅದಕ್ಕೆ ಹೂಳು ತುಂಬಿಕೊಂಡಿತ್ತು. ಹಿಂಗೆ ಬೇಸಿಗೆಗಾಲದಲ್ಲಿ ಒಂದ್ ಮಳೆಗಾಲ ಹೋಯ್ತು, ಈ ನೀರಿಗೆ ಬರಗಾಲ ಬಂದ ಒಂದ್ ಮಳೆ ಬಂತು. ಆ ಮಳೆ ಬಂದಾಗ ಏನ್ ಮಾಡಿದ್ವಿ, ನಾವು ನಮ್ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು, ಅಗ್ಗ ಎಲ್ಲ ಅಲ್ಲೆಲ್ಲ ಇತ್ತು ನಮ್ ಪಕ್ಕದ ಗ್ರಾಮ ಅದು, ಅಲ್ಲಿ 3-4 ಬಾವಿದು ಹೂಳು ಎತ್ತಿದ್ವಿ ಅಷ್ಟೇ ಸರ್. ಆ ಹೂಳು ಎತ್ತಿದ್ಮೇಲೆ ಆ ಬಾವಿಲಿ ನೀರ್ ಬಂತು. ಆ ಬಾವಿಲಿ ನೀರ್ ಬಂದಾಗ ಎಲ್ರಿಗೂ ಖುಷಿ ಆಯ್ತು ಸರ್, ಆ ಗ್ರಾಮಕ್ಕೆ. ಆ ಹೊತ್ತು ನೀರಿಗೆ ಬರಗಾಲ ಬಂತು.

0: ವರ್ಷ?
1: ಖಂಡಿತ ಒಳ್ಳೆ ಸಾಹಸವನ್ನೇ ಮಾಡಿದ್ರಿ, ಯಾಕೆಂದ್ರೆ ಸಾಮೂಹಿಕವಾದ ಸಾಹಸ ಇದು. ಒಂದು ಉಪಕಾರಕ ಊರಿಗೆ ಉಪಕಾರ, ಸಾಹಸದ ಮುಖಾಂತರ ಊರಿಗೆ ಉಪಕಾರವನ್ನು ಮಾಡಿಕೊಟ್ಟಿದ್ದೀರಿ, ಅದು ಸವಿ ನೆನಪಾಗಿ ಉಳ್ಕೊಂಡಿರುತ್ತೆ. ಅದೇ ಸಾಮೂಹಿಕವಾಗಿ ಅಂತ ಹೇಳಿದೆ ನಾನು. ಖಂಡಿತ ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ, ತಮ್ಮ ಒಳ್ಳೆ ಮಾಹಿತಿಯನ್ನ ಹಂಚಿಕೊಂಡಿದ್ದಕ್ಕೆ. ಸ್ನೇಹಿತರೆ, ತುಂಬಾ ಒಳ್ಳೊಳ್ಳೆ ಮಾಹಿತಿಗಳನ್ನ ಹಂಚಿಕೊಳ್ತಾ ಇದ್ದೀರಿ. ನೋಡಿ, ಸಾಹಸ ಅನ್ನೋದು ತನಗೊಬ್ಬರಿಗೆ ಅಲ್ಲ, ಸಾಮುದಾಯಿಕವಾಗಿಯೂ ಸಮಾಜಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ಕೊಡಬೇಕು ಅನ್ನುವಂಥದ್ದು ಒಂದು ಸಂದೇಶವನ್ನು ತಾವು ತಮ್ಮ ಸಾಹಸವನ್ನು ಮಾಡಿದ್ರ ಮುಖಾಂತರ ತಿಳಿಸ್ತಾ ಇದ್ದೀರಾ. ಮತ್ತೊಂದು ಕರೆ. ನಮಸ್ತೆ.
2: ಹಲೋ.
1: ಹಲೋ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಾ ಇರೋದು? ಕೆಂಚನಹಳ್ಳಿಯಿಂದ. ಚಂದ್ರಶೇಖರ್ ಅವರೇ, ತಮ್ಮ ಸಾಹಸ ಏನು? ಇವತ್ತಿನ ವಿಷಯ ಕೊಟ್ಟಿದ್ದೀನಿ ಸಾಹಸ.
2: ಸರ್, ಈಗ ಸುಮಾರು ಒಂದು 15 ವರ್ಷದ ಹಿಂದೆ ಇಲ್ಲಿ ನಮ್ಮ ಮೇನ್ ರೋಡ್ ಅಲ್ಲಿ ಕಾಮಗಾರಿ ನಡೀತಾ ಇತ್ತು. ಆ ಕಾಮಗಾರಿ ನಡಿಬೇಕಾದ್ರೆ ಯಾವ ವೆಹಿಕಲ್ಸ್ ಅಲ್ಲಿ ಬಿಟ್ಟಿರಲಿಲ್ಲ, ಹಳ್ಳಿ ಮೇಲೆ ಹೋಗೋವು. ಹಲೋ,
1: ನೀವು ಹೇಳಿ, ನೀವು ಕೇಳಿಸ್ತಾ ಇದೆ, ನೀವು ಹೇಳಿ. ನಿಮಗೆ ಮಾತು ಬಿಟ್ಟಿದ್ದೀನಿ, ಅದಕ್ಕೆ ನಿಮ್ಮ ಮಾತು ಮುಗಿದ್ಮೇಲೆ ನಾನು ಮಾತಾಡ್ತೀನಿ. ಅದಕ್ಕೆ
2: ಹಳ್ಳಿ ಮೇಲೆ ಹೋಗ್ತಾ ಇತ್ತು, ಹಳ್ಳಿ ರೋಡ್ ಅವಾಗ ತುಂಬಾ ಕೆಟ್ಟಾಗಿತ್ತು, ಗುಂಡಿಗಳು ಬಿದ್ದಿದ್ದು ಅಲ್ಲಲ್ಲಿ. ಗ್ರಾಮದರೆಲ್ಲ ಒಟ್ಟಾಗಿ ಒಂದು 10 ಜನ ಒಂದು ಜಾಕೆಟ್ ತಗೊಂಡು ಎಲ್ಲೆಲ್ಲಿ ಕಲ್ಲಿದ್ದಲ್ಲ ಹಾಕೊಂಡು ಆ ಗುಂಡಿಗೆಲ್ಲ ಮುಚ್ಚಿ ಹೋಗಕ್ಕೆ ಇದು ಮಾಡುದು. ಆಮೇಲೆ ಅವರು ತಿಳಿದಂತ ಒಂದು 10 ರೂಪಾಯಿ 20 ರೂಪಾಯಿ ಕೊಟ್ಟರು ಡೀಸೆಲ್ ಖರ್ಚಿ ಅಂತ ಹೇಳಿ ಅಂತ ಜಾಕೆಟ್ ಓನರ್ಗೆ ಕೊಟ್ಟು ರಸ್ತೆ ಅಭಿವೃದ್ಧಿ ಮಾಡಿದ್ದೆ ಸರ್.
1: ಖಂಡಿತ ಒಳ್ಳೆಯ ಒಂದು ಸಾಮೂಹಿಕವಾದಂತಹ ಸಾರ್ವಜನಿಕವಾದ ಒಂದು ಸಾಹಸ ಮಾಡಿದಿರಿ.
2: ಮೇನ್ ರೋಡ್ ಅಲ್ಲಿ ಹೋಗೋ ಬಸ್ಗಳೆಲ್ಲ ನಮ್ಮ ರೂಟ್ ಮೇಲೆ ಗವರ್ಮೆಂಟ್ ಬಸ್, ಪ್ರತಿ ಒಂದು ಲೋಕಲ್ ಎಕ್ಸ್ಪ್ರೆಸ್ ಎಲ್ಲ ಹೋಗೋವು, ಲಾರಿಗಳು ಓಡಾಡವು. ಅಲ್ಲಿ ಮಧ್ಯದಲ್ಲಿ ರೋಡ್ ಬಂದ್ ಆಗಿತ್ತು, ಅವಾಗ ಇಷ್ಟೊಂದು ರೋಡ್ ಅಭಿವೃದ್ಧಿ ಆಗಿರ್ಲಿಲ್ಲ. ಅವಾಗ ನಮ್ ಗ್ರಾಮದ ಮೇಲೆ ಹೋಗ್ತಾ ಇತ್ತು. ಅವಾಗ ಒಂದ್ 10-15 ಜನ ಸೇರಿ ಟ್ಯಾಕ್ಟ್ರಿ ಕಲ್ಗಳು ತಗೊಂಡ್ ಗುಂಡಿಗಳನ್ನೆಲ್ಲ ಮುಚ್ಚಿ ವೆಹಿಕಲ್ಸ್ ಹೋಗಕ್ಕೆ ದಾರಿ ಮಾಡ್ಕೊಟ್ಟಿದ್ರು.
1: ಖಂಡಿತ ಇದು ಸಾರ್ವಜನಿಕ ಉಪಯೋಗ ಮತ್ತು ಸಾಹಸ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ತಮಗೆ. ಖಂಡಿತ ಸ್ನೇಹಿತರೆ, ನಿಜ, ಎಲ್ಲರೂ ಒಂದು ವಿಶೇಷವಾದ ಸಾಧನವನ್ನು, ಸಾಹಸವನ್ನು ತಮ್ಮದೇ ಆದ ಒಂದು ಕೈಲಾದಷ್ಟು ಮಾಡುವಂಥದ್ದು, ಒಂದು ತಮ್ಮದೇ ಆದ ಈ ಸಾಹಸದ ವಿಚಾರಧಾರೆಗಳನ್ನು ಹಂಚಿಕೊಳ್ತಾ ಇದ್ದೀರಿ. ಬನ್ನಿ, ಮತ್ತೊಂದು ಕರೆ ಬರ್ತಾ ಇದೆ. ನಮಸ್ತೆ.
3: ಹಲೋ ಸರ್.
1: ನಮಸ್ತೆ, ಇಲ್ಲಿಂದ ಕರೆ ಮಾಡ್ತಿದ್ದೀರಿ?
3: ನಮಸ್ಕಾರ ಸರ್, ಶಾಂತಾಚಾರ್ ಬಡಿಯಾ ಸರ್, ಕೊಕ್ನೂರ್ ಹರಿಯರ್ತಲ.
1: ತಮಗೆ ನಮಸ್ಕಾರ. ಶಾಂತಾಚಾರ್ ಅವರೇ, ತಮ್ಮ ಸಾಹಸದ ಸವಿ ನೆನಪನ್ನ ಹಂಚ್ಕೊಳ್ಳಿ
3: ಸರ್. ನಮ್ಮ ಸಾಹಸ ಕೇಳ್ಬಿಟ್ರೆ ನೀವು ಹೋಗ್ವಾರ ಹೋಗ್ತೀರಿ ಹಂಗ.
1: ಅದರಲ್ಲಿ ಭಯಭೀತವಾದದ್ ಬೇಡ, ಸಾರ್ವಜನಿಕವಾಗಿ ಎಲ್ಲರಿಗೂ ಉಪಯೋಗ ಆಗಿರೋದಂತದ್ದು ಮಾತ್ರ ಹೇಳಿ ಅಷ್ಟೇನೆ.
3: ನಾವು 16-17 ವರ್ಷನಾಗಲೇ ನಮ್ಮ ಮನೇಲಿ ಒಂದು ಹೊಸ ಸೈಕಲ್ ತಂದಿದ್ರು ಸರ್ ನಮ್ಮನೇಲಿ.
1: ಮಾತಾಡಿ ಮಾತಾಡಿ, ನಾನು ನಿಮಗೆ ಮಾತು ಬಿಟ್ಟಿದ್ದೀನಿ, ನನ್ನ ಮಧ್ಯೆ ಆ ಉನ್ನಲ್ಲ, ನಿಮಗೆ ಮಾತಾಡಕ್ ಬಿಟ್ಟಿದ್ದೀನಿ, ನೀವು ಪೂರ್ತಿ ಹೇಳ್ಬಿಡಿ, ಕೇಳ್ತೀನಿ ನಾನು.
3: ಸರ್, 16-17 ವಯಸ್ಸಿನಲ್ಲಿ ನಮ್ಮ ಮನೇಲಿ ಒಂದು ಹೊಸ ಸೈಕಲ್ ಸಿಕ್ಕಿದ್ರು, ಅಟ್ಲಾಸ್ ಸೈಕಲ್ ಅಂತಂದು. ಹೊಸ ಸೈಕಲ್ ಇತ್ತು, ಅದು ತಂದು ಒಂದು 1 ತಿಂಗಳಲ್ಲಿ ನಾವು ಒಂದು ಟ್ರಿಪ್ ಹೋಗಿದ್ವಿ ಸರ್, ಒಂದು 300-400 ಕಿಲೋಮೀಟರ್ ಟ್ರಿಪ್ ಹೋಗಿದ್ವಿ. ಅದೇ ಒಂದು ಸಾಹಸ ಸರ್ ನಮ್ದು.
1: ಓ, 300-400 ಕಿಲೋಮೀಟರ್ ಏನು ಇಲ್ಲೇ ಇದೇನ್ರಿ ಹೋಗೋದಕ್ಕೆ?
3: ಅವೆಲ್ಲ ದೇವಸ್ಥಾನಗಳು, ಒಳ್ಳೆ ದೇವಸ್ಥಾನಗಳು, ತಮಿಳುನಾಡು, ಶೃಂಗೇರಿ, ಧರ್ಮಸ್ಥಳ, ಈಗೆಲ್ಲ ಟ್ರಿಪ್ ಮಾಡಿದ್ವಿ ಸರ್ ಆ ಸೈಕಲ್ ತಗೊಂಡು.
1: ಖಂಡಿತ
3: ಒಂದು ವಾರ 15 ದಿನ ಹೋಗಿದ್ವಿ ಸರ್.
1: ಖಂಡಿತ ಖಂಡಿತ, ಒಳ್ಳೆಯ ಒಂದು ಮಾಹಿತಿಯನ್ನ ಹಂಚಿಕೊಂಡಿದ್ದೀರಿ, ಧನ್ಯವಾದಗಳು. ನೀವು ಒಳ್ಳೆಯ ತಮ್ಮ ಒಂದು ಹಲೋ
3: ಹಲೋ
1: ಸರ್, ತುಂಬಾ ಒಳ್ಳೆಯ 300 ಕಿಲೋಮೀಟರ್ ಸೈಕಲ್ ತುಳಿಯೋದು ಒಂದು ಅಷ್ಟು ಸುಲಭ ಮಾತಲ್ಲ. ಒಳ್ಳೆ ಮಾಹಿತಿ ಹಂಚಿಕೊಂಡೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
3: ಧನ್ಯವಾದ ಸರ್, ನಿಮ್ ಕೂಡ ಮಾತಾಡಿದ್ದು.
1: ಧನ್ಯವಾದ.
3: ನಮಸ್ಕಾರ.
1: ನಮಸ್ತೆ. ಹೊಸ ಸೈಕಲ್ ತಂದಾಗ, ಅಟ್ಲಾಸ್ ಸೈಕಲ್ ತಂದು, ಅದರಿಂದ ನಾನು ಒಂದು ಅದ್ಭುತವಾದಂತಹ ಒಂದು 300 ಕಿಲೋಮೀಟರ್ ಕಾಲ ಪ್ರಯಾಣ ಮಾಡಿದೆ ಅಂತ ಹೇಳಿದ್ರಲ್ಲ, ಏನು ಕಡಿಮೆ ಏನ್ರಿ? ನಮಸ್ತೆ.
4: ಹಲೋ, ನಮಸ್ತೆ ಸರ್, ನಾನು ಮಂಜುನಾಥ್ ಲಕ್ಷ್ಮೀ ಶಕ ಇದೆ.
1: ನೋಡಿ, ಈಗ ನಿಮ್ ಸೈಕಲ್ ಬಗ್ಗೆನೆ ಮಾತಾಡ್ತಿದ್ವಿ ನಾವು, ಯಾರೋ ಅಟ್ಲಾಸ್ ಸೈಕಲ್
4: ಹೇಳೋಣ ಅಂತ ಸೈಕಲ್ ಬಗ್ಗೆ ಮಾತಾಡಿದ್ರು. ಹಾಗೆ ನಮ್ಮ ಮೊದಲು ಮಾತಾಡಿದ್ರಲ್ಲ, ನಮ್ ಗೋರ್ಪಡೆ ಅವ್ರದ್ದು ಈಗಿರೋ ಸೈಕಲ್ ನಾನು ರಿಪೇರಿ ಮಾಡ್ಕೊಟ್ಟಿದ್ದೆ ಅವ್ರದ್ದು.
1: ಹೌದಾ? ನೋಡಿ,
4: ಹತ್ರ ಬಂದು ರಿಪೇರಿ ಮಾಡ್ಸ್ಕೊಂಡು ಹೋಗ್ತಾ ಇದ್ರು ಸಣ್ಣ ಪುಟ್ಟವೆಲ್ಲ, ಹಾಗಾಗಿ ಖುಷಿ ಆಯ್ತು ನನಗೆ. ನನ್ ಸಾಹಸ ಅಂದ್ರೆ ಸರ್, ನಾವೊಂದು ವಠಾರದಲ್ಲಿ ಇದ್ವಿ ಅವಾಗ. ಒಂದು ವಠಾರದಲ್ಲಿ ಇದ್ದಾಗ ಒಂದು ಅಕಸ್ಮಿಕವಾಗಿ ಒಂದು ಮನೆಗೆ ಸ್ವಲ್ಪ ಹೊಗೆ ಕಾಣಿಸ್ಕೊಂತು. ಹೊಗೆ ಕಾಣಿಸ್ಕೊಂತು ಎಲ್ಲರೂ ಸೇರಿ ನೀರ ಎಚ್ಚೋದು.

0: ಅದು ಇದೆಲ್ಲ ಮಾಡಿದ್ರು. ನನಗೆ ಹೊಳೆದಿರೋದು ಸಿಲಿಂಡರ್ ಇದೆಯಲ್ಲ ಅಕ್ಕಪಕ್ಕ ಮನೆಗಳಿಗೆ ಏನಾದ್ರು ಅಪಘಾತ ಆಗ್ಬಿಡೋದು ಅಂತ ಹೋಗಿ ಆ ಸಿಲಿಂಡರ್ನ ಎಳ್ಕೊಂಡು ಬಂದೆ. ಎಳ್ಕೊಂಡು ಬಂದು ಹೊರಗಡೆ ಇಟ್ಟೆ. ಅದು ಒಂದು ನನಗೆ ಖುಷಿ ಅನ್ಸುತ್ತೆ, ತುಂಬಾ ಒಳ್ಳೆ ಕೆಲಸ ಮಾಡಿದೆ ಅಂತ ಅಂದ್ರು.
1: ಅದನ್ನೇ ಹೇಳಿದ್ದು, ಆ ಸಂದರ್ಭಕ್ಕೆ ಹೊಳಿಬೇಕಲ್ಲ.
0: ಹೌದು, ಅದೇನೋ ನನಗೆ ಅದು ಹೊಳೆದ್ಬಿಟ್ಟು ಎಲ್ಲರೂ ನೀರು ಎಸ್ತರು ಎಲ್ಲ ಮಾಡಿದ್ರು. ಅದೇನೋ ನನಗೆ ಅದು ಸಿಲಿಂಡರ್ ಗ್ಯಾಪ್ನ ಆಯ್ತು. ಹೋಗಿ ಒಳಗೆ ಹೋಗಿ ಸಿಲಿಂಡರ್ ತಂದು ಹೊರಗಡೆ ಇದ್ದೆ.
1: ಖಂಡಿತ, ಯಾಕೆಂದ್ರೆ ಆ ಸಂದರ್ಭದಲ್ಲಿ ನೆನಪಾಗ್ಬೇಕು. ಕೆಲವು ಸತಿ ನಮ್ಮ ತಲೆಯಲ್ಲಿ ಏನ್ ಹೇಳ್ತೀವಿ ಅಂದ್ರೆ ಆಗ ಮೈಂಡ್ ಬ್ಲಾಕ್ ಆಗುತ್ತೆ ಅಂತ ಹೇಳ್ತೀವಿ. ತಲೆ ಏನೋ ತರ ನಾವೇನು ಕೆಲಸ ಮಾಡ್ದಂಗ ನಿಲ್ಸ್ಬಿಡುತ್ತಾಗ ಭಯ ವಾತಾವರಣಕ್ಕೆ. ಒಳ್ಳೆ ಮಾಹಿತಿ ಹಂಚಿಕೊಂಡ್ರಿ, ಧನ್ಯವಾದಗಳು ತಮ್ಮ ಒಂದು. ಯಾಕೆಂದ್ರೆ ಸಾಹಸ ಮಾಡೋದ್ರೊಟ್ಟಿಗೆ ಅನೇಕ ಜೀವಗಳನ್ನು ಉಳಿಸುವ ಪ್ರಯತ್ನ ಮಾಡಿದಿರಿ, ಧನ್ಯವಾದಗಳು. ಸ್ನೇಹಿತರೆ, ಹೇಗಿರುತ್ತೆ ನೋಡಿ, ಕೆಲವು ಸತಿ ಈ ಅಪಘಾತಗಳಾದಾಗಲಿ ಇರ್ಬೋದು, ಅದು ನಮ್ಮ ಮನೇಲಿ ಕಣ್ಮುಂದೆನೇ ಏನೋ ನಡೆದಾಗ ನಾವೇನು ಮಾಡಬೇಕು ಆ ಸಂದರ್ಭದಲ್ಲಿ ಅನ್ನೋದು ನಮ್ಮನ್ನು ಒಂದು ಕಡೆಗೆ ಸ್ಥಾವರ ಮಾಡಿಬಿಡುತ್ತದು, ಒಂದು ಕಡೆಗೆ ನಿಲ್ಲಿಸ್ಬಿಡುತ್ತೆ, ಸ್ಟ್ಯಾಗನ್ ಮಾಡಿಬಿಡುತ್ತೆ. ಮುಂದೇನು ಏನು ಅನ್ನೋದ್ರ ಬಗ್ಗೆ ತಲೆನೇ ನಾವು ಏನು ಮಾಡಬೇಕು ಅನ್ನೋದೇ ಗೊತ್ತಾಗೋದಿಲ್ಲ. ಖಂಡಿತ ಸ್ನೇಹಿತರೆ, ತಾವು ಸಹ ನಮಗೆ ತಮ್ಮ ಸಾಹಸದ ವಿಚಾರಧಾರೆಗಳನ್ನು ಕರೆ ಮಾಡೋದ್ರ ಮೂಲಕ ತಿಳಿಸ್ಕೊಡ್ಬೋದಾಗಿದೆ. ತಾವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ 200704. ಬನ್ನಿ, ಮತ್ತೊಂದು ಕರೆ ಬರ್ತಾ ಇದೆ. ನಮಸ್ತೆ.
2: ಹಲೋ.
1: ನಮಸ್ತೆ
2: ಸರ್, ನಾವು ಕಾರ್ಯಹಳ್ಳಿಯಿಂದ ರಾಮಕೃಷ್ಣ ಅಂತ.
1: ಕಾರ್ಯಹಳ್ಳಿ, ಇಲ್ಲಿ ಭದ್ರಾವತಿ ಕಾರ್ಯಹಳ್ಳಿನಾ? ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ವಿಷಯ ಕೊಟ್ಟಿದ್ದೀವಿ ಸಾಹಸ, ತಮ್ಮ ಸಾಹಸದ ಮಾಹಿತಿಯನ್ನ ಹಂಚಿಕೊಳ್ಬಹುದು.
2: ನಾವು ಮುಂಚೆ ಚಿಕ್ಕವರಿರುವಾಗ ಇಲ್ಲಿ ನಮ್ಮ ಊರಿಂದ ಕೆಳಗಡೆ ನಮ್ಮ ಅಜ್ಜಿಯವ್ರ ತೋಟ ಇತ್ತು. ಅಲ್ಲಿಗೆ ಹಸುಗಳಿಗೆ ಹುಲ್ ಕೊಯ್ಲಿಕ್ಕೆ ಹೋದಾಗ ಕಬ್ಬಿನ ಗದ್ದೆ ಇತ್ತು ಸರ್, ಅವಾಗ ಅದ್ರ ಪಕ್ಕ ರೋಡ್ ಪಕ್ಕದಲ್ಲಿ. ಆ ಕಬ್ಬಿನ ಗದ್ದೆ ಮೇಲ್ಗಡೆ ಹೈ ಟೆನ್ಷನ್ ವೈರ್ ಹೋಗಿತ್ತು 11 KV. ಅಲ್ಲಿ ಪಕ್ಷಿಗಳು ಕುತ್ಕೊಂಡು ಒಂದಕ್ಕೊಂದು ಶಾರ್ಟ್ ಆಗ್ಬಿಟ್ಟು ಕಬ್ಬಿನ ಗದ್ದೆಗೆ ಬೆಂಕಿ ಎತ್ಕೋಬಿಡ್ತು ಸರ್, ನಾವು ಹೋಗೋ ಟೈಮಲ್ಲಿ ಮೂಮೆಂಟ್ ಅಲ್ಲಿ. ಆ ಟೈಮಲ್ಲಿ ಏನ್ ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ. ಅಲ್ಲಿ ನಮ್ಮನೆ ಹತ್ರನೇ ಜಮೀನವ್ರದ್ದು ಓನರ್ ಮನೆ ಇತ್ತು. ತಕ್ಷಣ ಅವ್ರಿಗೆ ಬಂದು ವಿಷಯ ಮುಟ್ಸಿ ಆ ಫೈರ್ ಇಂಜಿನ್ ಆಫೀಸಿಗೆ ಫೋನ್ ಮಾಡಿ ವಿಷಯ ಮುಟ್ಸಿ ಕಂಡಿದ್ದೆ ಸರ್ ನಾನು.
1: ಅಂದ್ರೆ ನೋಡಿ, ಆ ಸಂದರ್ಭಕ್ಕೆ ಗೊತ್ತಾಗುತ್ತೆ ನಮ್ಗೆ ಏನ್ ಮಾಡ್ಬೇಕು ಗೊತ್ತಾಗಲ್ಲ. ಯಾರಿಗೆ ಮಾಡೋದು, ಏ ಬರಪ್ಪ ಬರಿ ಬರಿ ಎಲ್ಲಾರು ಆರ್ಸಕ್ ಹೋಗೋಣ ಅಂತ. ಅದು ಕಬ್ಬಿನ ಗದ್ದೆ ಬೆಂಕಿ ಎತ್ಕೊಂಡ್ರೆ ನಾವು ಒಳಗೆ ಹೋದ್ ನಾವೇ ಬೆಂದು ಹೋಗ್ಬಿಡ್ತೀವಿ ಒಂದೊಂದ್ಸತಿ.
2: ಅಂದ್ರೆ ಎರಡ್ ಟೈಮು ನಾನೇ ಅದಕ್ಕೆ ಇನ್ಫಾರ್ಮೇಶನ್ ಮಾಡಿದ್ದೆ ಸರ್ ಅವ್ರ ಮನೆಗೆ.
1: ಅದೇ
2: ಟೈಮ್ ಇನ್ಫಾರ್ಮೇಶನ್ ಆದಾಗ ಸೈಡ್ ಅಲ್ಲಿ ಹತ್ಕೊಂಡಿತ್ತು, ಅದನ್ನ ಹಾಗೆ ಕೆಡ್ಸಿದ್ವಿ ನಾಗರಿಕರ ಸೇರಿ. ಬಟ್ ಈ ಸೆಕೆಂಡ್ ಟೈಮ್ ಹತ್ತದಾಗ ತುಂಬಾ ಬೇಸಿಗೆ ಇತ್ತು, ಕಬ್ಬಿನ ಮೇಲ್ಗಡೆ ಹೂವೆಲ್ಲ ಬರುತ್ತಾರ ಸರ್ ಅದು, ಹಾಗಾಗಿ ತುಂಬಾ ಬೇಗ ಸ್ಪ್ರೆಡ್ ಆಗ್ತಾ ಇತ್ತು ಬೆಂಕಿ. ಹಂಗಾಗಿ ಫೈರ್ ಇಂಜಿನ್ ಆಫೀಸ್ಗೆ ಫೋನ್ ಮಾಡ್ಬಿಟ್ಟು ಅಗ್ನಿಶಾಮಕ ದಳಕ್ಕೆ ತಕ್ಷಣ ಕರೆಸ್ಕೊಂಡು ಅದನ್ನ ಬೆಂಕಿನ ನನ್ಸೋ ಅಂತ ಕೆಲಸ ಮಾಡ್ತಿದ್ದೆ ಸರ್ ನಾವು.
1: ಖಂಡಿತ ಒಳ್ಳೆಯ ಒಂದು ಸಾಹಸದ ಕೆಲಸ ಅಂತಲೇ ನಾವು ಭಾವಿಸ್ಬೋದು ಖಂಡಿತ. ಯಾಕೆಂದರೆ ಪಕ್ಕದ ಏನು ಅತ್ಯಂತ ಹೆಚ್ಚು ಅಪಾಯವನ್ನು ಆಗೋದನ್ನು ತಪ್ಪಿಸಿದ್ದೀರಿ.
2: ಹಾಂ ಹೌದು ಹೌದು ಸರ್, ಅಂದರೆ ಪಕ್ಕದಲ್ಲೆಲ್ಲ ಅಕ್ಕಪಕ್ಕದಲ್ಲಿ ತೋಟಗಳೆಲ್ಲ ಇತ್ತು, ಆ ತೋಟ ಎಲ್ಲ ಸೇಫ್ ಆಯ್ತು ಸರ್ ಅದರಿಂದ.
1: ಒಳ್ಳೆಯ ಜೀವಗಳು ಉಳಿತು, ಸಸ್ಯಗಳು ಉಳಿತು,
2: ಅದರಲ್ಲಿ ಎಷ್ಟೋ ಪ್ರಾಣಿ ಪಕ್ಷಿಗಳೆಲ್ಲ ಇರುತ್ತಲ್ಲ.
1: ಹೌದು ಹೌದು ಹೌದು,
2: ಅದನ್ನು ಸುತ್ತ ಉಳ್ಕೊಂಡಂಗೆ ಆಯ್ತು.
1: ಖಂಡಿತ ಒಳ್ಳೆಯ ಮಾಹಿತಿ. ಒಂದು ಸಣ್ಣ ಸಾಹಸನು ಸಹ ಅನೇಕ ಜೀವಿಗಳಿಗೆ ರಕ್ಷಣೆ ನೀಡುತ್ತದೆ ಅನ್ನೋದು ತಮ್ಮ ಮಾತನ್ನ. ಖಂಡಿತ ಒಳ್ಳೆ ಮಾಹಿತಿಯನ್ನು ಹಂಚಿಕೊಂಡ್ರಿ, ಧನ್ಯವಾದಗಳು.
2: ಓಕೆ ಸರ್, ಧನ್ಯವಾದಗಳು. ಥ್ಯಾಂಕ್ ಯು.
1: ಖಂಡಿತ ಸ್ನೇಹಿತರೆ, ನಿಜವಾಗ್ಲೂ ನಾವು ಕೆಲವು ಸಂದರ್ಭಗಳಲ್ಲಿ ನಾವು ಯೋಚನೆ ಮಾಡ್ತೀವಿ, ನಮಗೆ ಗೊತ್ತೇ ಇರೋದಿಲ್ಲ ನಾವಿಷ್ಟು ಸಣ್ಣ ಕೆಲಸ ಮಾಡಿದ್ರೆ ದೊಡ್ಡದಾದ ಪರಿಣಾಮ ಬೀರುತ್ತೆ ಅನ್ನೋದು ನಾವು ಆನಂತರ ಗೊತ್ತಾಗುತ್ತೆ ನಮಗೆ. ನಮಸ್ತೆ.
3: ಹಲೋ.
1: ನಮಸ್ತೆ.
3: ಹಲೋ ಸರ್. ನಮಸ್ತೆ, ನಾನು ಜ್ಯೋತಿಕಾ ಭದ್ರಾವತಿ.
1: ನಮಸ್ತೆ ಜ್ಯೋತಿಕಾ ಅವರೇ. ಇವತ್ತಿನ ವಿಷಯ ಕೊಟ್ಟಿದ್ದೀವಿ ಸಾಹಸ, ತಮ್ಮ ಸಾಹಸವನ್ನ ಯಾವ ತರ ಸಾಹಸ ಮಾಡಿದ್ರಿ, ತಮ್ಮ ಸಾಹಸದ ವಿಚಾರಧಾರೆಗಳನ್ನ ಹಂಚ್ಕೊಳ್ಳಿ ನಮ್ಮೊಡನೆ.
3: ಸರ್, ಒಂದಿಷ್ಟು ಒಂದು 4 ಅಥವಾ 5 ವರ್ಷದ ಹಿಂದೆ ತುಂಬಾ ಜೋರ್ ಮಳೆ ಬಂದಿತ್ತು. ನಮ್ಮ ಅಪ್ಪ ಅಮ್ಮ ಎಲ್ಲ ಊರಿಗೆ ಹೋಗಿದ್ರು, ಮನೇಲಿ ನಾನು ನನ್ನ ತಮ್ಮ ಇದ್ವಿ. ಡೌನ್ ಇರೋ ಮನೆ ಕಡೆ ಎಲ್ಲ ಫುಲ್ಲು ನೀರ್ ತುಂಬೋಗಿತ್ತು. ಅವ್ರವ್ರ ಮನೆ ಅವರೆಲ್ಲ ಕ್ಲೀನ್ ಮಾಡ್ಕೊಂತ ಇದ್ರು. ಹಂಗೆ ಒಬ್ರು ಬೆಡ್ ರಿಡನ್ ಒಬ್ರು ಅಜ್ಜಿ ಇದ್ರು ಮನೇಲಿ, ಒಬ್ರು ತಾತ ಇದ್ರು. ಅವ್ರ ಅವ್ರ ಮನೇಲಿ ಫುಲ್ ಮಂಡಿ ತಂಗ ಫುಲ್ ನೀರ್ ಬಂದ್ಬಿಟ್ಟಿತ್ತು. ಅವ್ರ ಮನೇಲಿ ಯಾರು ಇರ್ಲಿಲ್ಲ, ಮಗ ಸೊಸೆ ಎಲ್ಲ ಊರಿಗೆ ಹೋಗಿದ್ರು, ಮೈಸೂರಿಗೆ ಹೋಗಿದ್ರು. ಆ ಟೈಮಲ್ಲಿ ಫುಲ್ ನೀರ್ ಬಂದ್ಬಿಟ್ಟಿತ್ತು. ಅವಾಗ ಅವ್ರ ಮನೇಲಿ ಯಾರು ಕ್ಲೀನ್ ಮಾಡೋರು ಇರ್ಲಿಲ್ಲ. ಅದನ್ ನಾನು ಹೋಗ್ಬಿಟ್ಟು ಫುಲ್ ಮನೆ ಫುಲ್ ಕ್ಲೀನ್ ಮಾಡಿ ರಾತ್ರಿ ನನಗನ್ಸ್ದಂಗೆ ಒಂದ್ 2-3 ಗಂಟೆ ಫುಲ್ ಕ್ಲೀನ್ ಮಾಡ್ಕೊಂಡು ಬಂದು ಅವ್ರು ಇವಾಗ್ಲೂ ನನಗೆ ನೆನ್ಸ್ಕೊಂಡು ಅಪ್ರಿಸಿಯೇಟ್ ಮಾಡ್ತಾರೆ. ಅದೊಂದು ಖುಷಿ ಆಗುತ್ತೆ.
1: ಖಂಡಿತ, ತಮಗಾಗಿ ಬದುಕದೆ ಪರರಿಗೂ ಸಹ ಏನು ಸಹಾಯ ಮಾಡುವಂತದ್ದು ಬಹಳ ಮುಖ್ಯ. ಬಹುಶಃ ಎಲ್ಲಿ, ಭದ್ರಾವತಿಯಲ್ಲಿ ಅಥವಾ ನಿಮ್ಮ ಊರ್ನಲ್ಲ? ಭದ್ರಾವತಿಯಲ್ಲಿ, ಇಲ್ಲೇ ಭದ್ರಾವತಿಯಲ್ಲಿ ಮಳೆ ಜಾಸ್ತಿ ಆಗಿ ಮನೆ ನುಗ್ಗಿದಾಗ ಅವ್ರು ಯಾರು ಪಾಪ ಹಾಸಿಗೆಯಲ್ಲೇ ಮಲಗಿದ್ರು, ಆ ರೋಗಿಯನ್ನ ನೀವು ಸಂರಕ್ಷಣೆ ಮಾಡಿದಿರಿ. ಖಂಡಿತ ಅದೊಂದು ಯಶಸ್ಸು ಅಂತಲೇ ನಾವು ಭಾವಿಸ್ಬೋದು, ಸಾಹಸ ಅಂತಲೇ. ಯಾಕಪ್ಪ ನಮಗೆ ಬೇಕು ಅನ್ನೋ ಆಲೋಚನೆ ಇಲ್ಲದೆ ಮತ್ತೊಬ್ಬರಿಗೂ ತಮ್ಮದೇ ಆದ ಸಾಹಸದ ಮನೋಧರ್ಮದಿಂದ ಮಾಡಿದ್ದಕ್ಕೆ ತಮಗೆ ಧನ್ಯವಾದಗಳು. ಕರೆ ಮಾಡಿದ್ದಕ್ಕೆ, ಒಳ್ಳೆ ಮಾಹಿತಿಯನ್ನು ಹಂಚಿಕೊಂಡ್ರಿ. ಇದೇ ರೀತಿ ಸಾಹಸ, ನಿಮ್ಮ ಸಾಹಸ ಮತ್ತೆ ಮತ್ತೆ ವೃದ್ಧಿಸಲಿ. ಧನ್ಯವಾದ ಸ್ನೇಹಿತರೆ. ಖಂಡಿತ ಒಂದೊಂದು ಪುಟ್ಟ ಪುಟ್ಟ ಸಹಾಯನೂ ಸಹ ವಿಶೇಷವಾದ ಸಾಹಸ ಅಂತಲೇ ಭಾವಿಸ್ಬೋದು. ನಮಸ್ತೆ. ನಮಸ್ತೆ. ನಮಸ್ತೆ. ನಮಸ್ತೆ. ತಮಗೆ ಇವತ್ತಿನ ವಿಷಯ ಕೊಟ್ಟಾಗಿದೆ ಸಾಹಸ, ತಮ್ಮ ಸಾಹಸದ ನೆನಪು.
4: ಸಾಹಸ ಅಂತ ಏನಿಲ್ಲ, ಒಂದು ಹೆಲ್ಪ್ ಆಗಿದೆ ಅಂತ ನಾನು ಹೇಳ್ತೀನಿ. ನಾವು ಚಿಕ್ಕವರಿದ್ದಾಗ ಒಂದ್ ಮಗು ಕಾಣೆ ಆಗ್ಬೇಕಿತ್ತು.
1: ಹೇಳಿ ಹೇಳಿ, ಕೇಳಿಸ್ತಾ ಇದೆ. ಹೇಳಿ ಹೇಳಿ.
4: ಆ ಮಗು ಬಿಟ್ಟು ಹೋಗ್ಬಿಟ್ಟಿದಾರೆ ಯಾರೇನೋ ಗೊತ್ತಿಲ್ಲ. ನಾವು ಮಗು ಕರ್ಕೊಂಡು ಇಡೀ ಊರು ಶಿಕಾರಿಪುರ ಅಮ್ಮನ ಮನೆ ಇಡೀ ಊರೆಲ್ಲ ಸುತ್ತಾಡ್ಕೊಂಡು ಆ ಮಗು ಕರ್ಕೊಂಡು ಹೋದ್ರು. ಕೇರಿ ಕೇರಿ ಎಲ್ಲೂ ಕರ್ಕೊಂಡು ಹೋದಾಗ ಯಾರಾದ್ರೂ ಗುರ್ತಿಸ್ತಾರೆ ಅಂತ ಕರ್ಕೊಂಡು ಹೋದ್ವಿ. ಆ ಮಗುಗೆ ಅಡ್ರೆಸ್ ಹೇಳೋದು ಗೊತ್ತಾಗ್ತಿರ್ಲಿಲ್ಲ. ಆದ್ರೂ ಹಿಂಗೆ ಬರ್ತಾ ಒಂದ್ ಮನೆಯಲ್ಲಿ ಮದ್ವೆ ನಡೀತಾ ಇತ್ತು. ಆ ಮನೆ ಹತ್ರ ಕರ್ಕೊಂಡು ಹೋದಾಗ ಅವ್ರೆಲ್ಲರೂ ನನ್ ಕಡೆ ಬಂದ್ಬಿಟ್ರು, ಈ ಮಗು ಎಲ್ಲಿ ಸಿಕ್ತಮ್ಮ ಅಂತ. ನಮ್ಮ ಮನೆ ಹತ್ರ ಹಿಂಗೆ ಅಂದಾಗ ಅಯ್ಯೋ ತುಂಬಾ ಹೆಲ್ಪ್ ಆಯ್ತು ಕಣಮ್ಮ ಅಂತ ಹೇಳ್ಬಿಟ್ಟು, ನಮಗೆ ಮದ್ವೆ ಮನೆ ಅಂದ್ಮೇಲೆ ಗೊತ್ತಲ್ಲ ಟ್ರೈಟ್ ಅದ್ ಮಾಡ್ಬಿಟ್ಟು ಬೇಷ್ ಹೇಳಿ ಕಳ್ಸಿದ್ರು ಸರ್. ಅದೊಂದು ಸಹಾಯ
1: ಅಷ್ಟೇ. ಸಹಾಯನೇ ಸಾಹಸ. ನೀವು ಹುಡುಕೋ ಸಾಹಸ ಮಾಡ್ದಲ್ಲಿ ಇದ್ರೆ ಬಿಡಿ, ನಮ್ಮ ಮನೆಗೆ ಮಗು ಇರ್ಲಿಂದ್ರೆ ಏನ್ ಮಾಡ್ತಿದ್ರಿ
4: ಅಲ್ವಾ?
1: ಯಾಕೆಂದ್ರೆ
4: ಗಂಡು ಮಗುನ ಹೆಣ್ಮಗುನು ಗೊತ್ತಾಗ್ತಿಲ್ಲ, ಚಿಕ್ಕ ಮಗು ಬಾಯಿ ಕಟ್ ಮಾಡಿದ್ದಾರೆ. ಅದಕ್ಕೆ ಏನು ಹೇಳಕ್ ಗೊತ್ತಾಗ್ತಾನೆ ಇಲ್ಲ ಎಲ್ಲಿ ಮನೆ ಅಂತ ಅಂದ್ರು ಕೂಡ. ನಾವು ಚಿಕ್ಕವರೇ ಇಡೀ ಊರನ್ನೆಲ್ಲ ಸುತ್ತಾಡ್ಕೊಂಡು ಬಂದ್ರು. ಕೊನೆಗೊಂದು ಮದ್ವೆ ಮನೆ ಹತ್ರ ಬಂದಾಗ ಮದ್ವೆ ಮನೆಯವ್ರ ಗುರುತಿಸಿ ಈ ಮಗು ಎಲ್ಲವ ಸಿಕ್ತು ಅಂದಾಗ ನಾ ಹಿಂಗ್ ಕರ್ಕೊಂಡೋಗಿ ಅವ್ರು ಒಪ್ಸಿದ್ವಿ ಸರ್. ಅದೊಂದು ಹೆಮ್ಮೆ ಇದೆ ನನ್ಗೆ.
1: ಖಂಡಿತ ಖಂಡಿತ, ಒಳ್ಳೆ ಮಾಹಿತಿಯನ್ನ ಹಂಚಿಕೊಂಡ್ರಿ. ತಮ್ಮದೇ ಆದ ಅದು ಒಂದು ಚಿಕ್ಕದಾದ ಸಾಹಸನೇ. ಯಾಕೆಂದ್ರೆ ಹುಡುಗ ಯಾರಪ್ಪ ಹುಡ್ಕೊಂಡು ಹೋಗೋರು ಅಂತ ಹೇಳ್ತೀವಿ ನಾವು ಕೆಲವು ಸಂದರ್ಭಗಳಲ್ಲಿ. ಯಾವ್ದಾರ ಒಂದು ಪೊಲೀಸ್ ಸ್ಟೇಷನ್ಗೆ ಅಥವಾ ಪೊಲೀಸರಿಗೆ ನಮ್ಮ ಆರಕ್ಷಕರಿಗೆ ಇವ್ರನ್ನ ತಲುಪಿಸ್ಬಿಟ್ರೆ ಸಾಕು, ನಮಗೆ ಆಗ್ಬೇಕು ಜವಾಬ್ದಾರಿ ಅಂತ ಕೆಲವು ಸತಿ ಅಂದ್ಕೊಳ್ಳೋರು ಇರ್ತಾರೆ ಕೆಲವರು. ಆದ್ರೆ ಆ ಕಾಲದಲ್ಲಿಯೇ ತಾವು ಸಹ ಮಕ್ಕಳಾಗಿದ್ದ ಸಂದರ್ಭದಲ್ಲಿ ಈ ತರದ ಒಂದು ಸಾಹಸ ಮಾಡಿ
4: ಅಮ್ಮ ಇದ್ದವ್ರು ಏನ್ ಮಾಡಿದ್ರು ಅಂದ್ರೆ ಹೀಗೆ ನೀನೊಂದ್ ಕಡೆಯಿಂದ ಕರ್ಕೊಂಡು ಹೋಗ್ರಿ ಮಗುನ, ಆಗ ಈ ತರ ಎಲ್ಲ ಪೊಲೀಸ್ ಸ್ಟೇಷನ್ ಅಂತೆಲ್ಲ ಅವ್ರು ಗೊತ್ತಿಲ್ಲ ಆ ತರ ಎಲ್ಲ ಅವ್ರಿಗೆ, ಹೀಗೆ ಹೋಗಮ್ಮ ಕೇರಿ ಬಾಗಿಲುಗಳಲ್ಲಿ ಯಾರಾದ್ರೂ ನೋಡೇ ನೋಡ್ತಾರೆ ಮಗುನ ಗುರ್ತಿಸ್ತಾರೆ ಅಂದಾಗ ನಾವ್ ಇಡೀ ಊರೇ ಸುತ್ತಾಡ್ಬಿಟ್ಟಿದೀವಿ ಸರ್.
1: ಒಳ್ಳೆಯ ಒಂದು ಸಾಹಸ ಅಂತ ಭಾವಿಸ್ಬೋದು. ಧನ್ಯವಾದಗಳು ತಮ್ಮ ಒಂದು ನೆನಪಿನ ಬುತ್ತಿಯನ್ನು. ಧನ್ಯವಾದಗಳು ಕರೆ ಮಾಡಿದ. ಸ್ನೇಹಿತರೆ, ಸಾಹಸದ ಬಗ್ಗೆ ಒಳ್ಳೊಳ್ಳೆಯ ನಾನು ಹೇಳಿದ್ನಲ್ಲ ಆಗಲೇ, ಒಂದು ಪುಟ್ಟದಾದ ಸಾಹಸವು ಸಹ ಅನೇಕ ಉಪಯೋಗವನ್ನು ಬರುತ್ತೆ ಅಂತ ಹೇಳಿ. ನಮಸ್ತೆ. ನಮಸ್ತೆ. ಯಾರು ಮಾತಾಡ್ತಿರೋದು? ಇಲ್ಲ ಇಲ್ಲ, ಧ್ವನಿ ಸ್ವಲ್ಪ ಗೊತ್ತಾಗ್ಲಿಲ್ಲ ಅದಕ್ಕೆ. ಏನ್ ಎಲೆಗೌಡ್ರೆ, ತಮ್ಮ ಸಾಹಸ ಏನು? ಸಾಹಸ ಒಂದು ತಮ್ಮದೇ ಆದ ಸಾಹಸದ ಸವಿ ನೆನಪನ್ನ ಹಂಚ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ.
5: ಸಾಹಸ ಅಂದ್ರೆ ನಾವು ಜೀವನ ಮಾಡ್ತಾ ಇರೋದೇ ಒಂದು ಸಾಹಸ.
1: ಜೀವನ ಮಾಡೋದೇ ಸಾಹಸ ಅಂತ ಹೇಳ್ತಾ ಇದ್ದೀರಾ?
5: ನಾವು ಸ್ಕೂಲ್ ಶಾಲೆ ಬಿಟ್ಟಲ್ಲಿಂದ ಸಹ ಜೀವನ ಮಾಡ್ತಾ ಇರೋದೇ ಒಂದು ಸಾಹಸ.
1: ಜೀವನನೇ ಒಂದು ಸಾಹಸ. ಜೀವನನೇ ಒಂದು ಸಾಹಸ ಅಂತ ಹೇಳ್ತಿದ್ದೀರಿ. ಆದ್ರೂ ಸಾಹಸ ಅಂತಂದ್ರೆ ಇನ್ನೊಂದು ವಿಶೇಷವಾದ ಸಾಹಸ ನಮ್ಮಲ್ಲಿ ಇದ್ದೇ ಇರುತ್ತೆ. ಜೀವನ ಮಾಡೋದು ಸಾಮಾನ್ಯ ಸಾಹಸ, ಅದು ನಮಗಾಗಿ ಮಾಡ್ತೀವಿ. ಕೆಲವು ಸತಿಗೆ ನಮ್ಮಿಂದ ಮತ್ತೊಬ್ಬರಿಗೆ ನಮ್ಮ ಸಾಹಸ ಮತ್ತೊಬ್ಬರಿಗೆ

0: ಉಪಯೋಗ ಆಗಿರುತ್ತಲ್ಲ, ಅದು ಬಹಳ ಮುಖ್ಯ ಅಂತ ನಾನು ಹೇಳದು.
1: ಅದೇ ಸರ್, ನಮ್ಮ ವೃತ್ತಿಯಲ್ಲಿ ನಾವು ಏನು ಇದು ನಡ್ಸ್ಕೊಂಡು ಹೋಗ್ತೀವಿ, ಅದೇ ಒಂದು ಮನುಷ್ಯನಿಗೆ ಸಾಹಸ ಇದ್ದಂಗೆ ಸರ್.
0: ಒಳ್ಳೆ ಮಾಹಿತಿಯನ್ನು ಹಂಚಿಕೊಂಡ್ರಿ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ.
1: ಥ್ಯಾಂಕ್ ಯು ಸರ್.
0: ಸ್ನೇಹಿತರೆ, ತಮ್ಮ ಜೊತೆಗೂ ಮತ್ತು ತಾವು ಸಹ ಒಂದು ಜೀವನನೂ ಒಂಥರ ಸಾಹಸನೇ, ಆದರೆ ಅದು ನನ್ನ ಸ್ವಾರ್ಥದ ಸಾಹಸ ಆಗುತ್ತೆ. ಆದರೆ ನನ್ನ ಸಾಹಸ ಮತ್ತೊಬ್ಬರಿಗೆ ಉಪಕಾರ ಆಗೋದು ಬಹಳ ಮುಖ್ಯ ಅಲ್ವಾ? ನಮಸ್ತೆ.
2: ಗುಡ್ ಮಾರ್ನಿಂಗ್ ಸರ್.
0: ನಮಸ್ತೆ, ಗುಡ್ ಮಾರ್ನಿಂಗ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ?
2: ಮೈರ್ಕೋಟೆ.
0: ತಮ್ಮ ಒಂದು ಸಾಹಸದ ಸವಿ ನೆನಪನ್ನ ಹಂಚಿಕೊಳ್ಳೋದಾದ್ರೆ.
2: ನಮ್ದೊಂದು ಸಣ್ಣ ಸಾಹಸ ಅಂತ ಅನ್ಕೊಂಡಿದೀನಿ.
0: ಆಯ್ತು, ಹೇಳಿ ಹೇಳಿ.
2: ನಮಗೆ ನಾವು ಸಣ್ಣವರಿದ್ದಾಗ ನನ್ನ ಹತ್ರ ಒಂದು ಸೈಕಲ್ ಇತ್ತು, ಅರ್ಕಲಸ್ MTB ಸೈಕಲ್. ಆ ಸೈಕಲಲ್ಲಿ ನಮ್ದೊಂದು ಬ್ಯಾಚ್ ಇತ್ತು, ಒಂದು ಐದಾರು ಜನ ಹುಡುಗರು ಸೇರ್ಕೊಂಡು ಒಂದೊಂದು ತಿಂಗಳಿಗೆ ಒಂದೊಂದು ಟೂರ್ ಹಾಕೊಂತಿದ್ವಿ. ಸುಮಾರು ಈ ಕಡೆ ಕಲ್ಲದಗಿರಿ, ಕೆಮ್ಮಣ್ಗುಂಡಿ, ಮತ್ತೆ ಮುಳ್ಳಯ್ಯನಗಿರಿ ಈ ಜಾಗದಲ್ಲೆಲ್ಲ ಹೋಗ್ತಾ ಇದ್ವಿ. ಅದು ಮತ್ತೆ ಹೋಗ್ಬೇಕಾರೆ ಆ ಪಂಚರ್ ಗಿಂಚರ್ ಆಗುತ್ತೆ ಅನ್ನೋ ಒಂದು ಹೆದರಿಕೆಗೆ ಆ ಪಂಚರ್ದು ಬಾಕ್ಸ್ ಎಲ್ಲ ತಗೊಂಡೋಗ್ತಿದ್ವಿ. ಮತ್ತೆ ಎಲ್ಲರ ಪ್ರಾಬ್ಲಮ್ ಆದರೆ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಹೋಗೋದು ಹೀಗೆಲ್ಲ ಮಾಡ್ತಿದ್ವಿ. ಮತ್ತೆ ಈ ಕಡೆ ಸೈಡಲ್ಲಿ ಜೋಗಾಗೆಲ್ಲ ಹೋಗಿದ್ವಿ, ಇಡಗುಂಜಿ ಜೋಗ ಈ ಕಡೆ ಎಲ್ಲ ಸಿಗೋಂಥ ಸಣ್ಣ ಪುಟ್ಟ ಪ್ಲೇಸ್ಗಳಿಗೆಲ್ಲ ಹೋಗ್ತಾ ಇದ್ವಿ. ಅದೊಂದು ಸಣ್ಣ ಸಾಹಸ ಅಂತ ಅನ್ಕೊಂಡಿದ್ವಿ.
0: ಸೈಕಲಲ್ಲೇ ಹೋಗಿದ್ರಾ?
2: ಸೈಕಲಲ್ಲೇ ಹೋಗಿದ್ವಿ.
0: ಈಗ ಕಲ್ಲತ್ಗಿರಿಲಿ, ಕಲ್ಲತ್ಗಿರಿಗೆ ಭದ್ರಾವತಿಯಿಂದ ಕಲ್ಲತ್ಗಿರಿ ಎಷ್ಟೊತ್ತಿಗೆ ಹೋಗಿದ್ರಿ, ನೆನಪಿದೆ ಸೈಕಲ್ ಅಲ್ಲಿ?
2: ಅಂದ್ರೆ ನಾವು ಹೆಚ್ಚು ಕಡಿಮೆ 6 ಗಂಟೆ 6:30 ಬಿಟ್ಬಿಟ್ಟಿವಲ್ಲ
0: ಸರ್ ಬೆಳಿಗ್ಗೆ.
2: ಅಲ್ಲಿ ಒಂದ್ ಕಡೆ ಲಿಂಗದಳ್ಳಿ ಪಂಚರ್ ಹಾಕ್ಬಿಟ್ಟಿತ್ತು, ಎಲ್ಲರೂ ಮುಂದೆ ಹೋಗ್ಬಿಟ್ಟಿದ್ರು ಹೋಗೋ ಅರ್ಜೆಂಟಿಗೆ. ನಾವು ಯಾವಾಗ್ಲೂ ಎಲ್ಲಾರ್ಗಿಂತ ಸ್ಪೀಡ್ ಆಗಿ ಹೋಗ್ಬಿಟ್ಟಿದ್ವಿ, ನಮ್ಗೆ ಗೊತ್ತಾಗ್ತಿರ್ಲಿಲ್ಲ ಯಾಕೋ ಬಂದಿಲ್ಲ ಅನ್ಬಿಟ್ಟು ನಾವಲ್ಲೇ ನಿಂತ್ಕೊಂಡು ಸುಮಾರು ಹೊತ್ತಾಗಿ ಹಂಗೆ ಟೈಮಿಂಗ್ಸೆ ಗೊತ್ತಾಗ್ತಾ ಇರ್ಲಿಲ್ಲ, ಒಟ್ಟು ಹೋಗ್ಬೇಕು ಅನ್ನೋ ಒಂದು ಧ್ಯೇಯ ಅಷ್ಟೇ.
0: ಓಕೆ ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಒಳ್ಳೆ ಮಾಹಿತಿಯನ್ನ ಹಂಚಿಕೊಂಡ್ರಿ, ತಮ್ಮ ಸಾಹಸದ ವಿಚಾರಧಾರೆಯನ್ನ. ಧನ್ಯವಾದ. ಧನ್ಯವಾದ ಧನ್ಯವಾದ. ಸ್ನೇಹಿತರೆ, ಖಂಡಿತ ಸಣ್ಣ ಸಣ್ಣದು ಸಹ ಸಾಹಸ ನಮ್ಮ ಜೀವನವನ್ನು ಬದಲಾಯಿಸುತ್ತೆ ಅನ್ನೋದಕ್ಕೆ ಅನೇಕ ಸಾಕ್ಷಿಗಳು, ಇವತ್ತು ಸಾಕ್ಷಿಭೂತಗಳು ನಮ್ಮ ಮುಂದೆ ಇದೆ ಅಂತ ನಾವು ಭಾವಿಸ್ಬೋದು. ಬನ್ನಿ, ಮತ್ತೊಂದು ಕರೆ ಬರ್ತಾ ಇದೆ. ನಮಸ್ತೆ. ಓ, ಕಟ್ಟಾಯಿತು. ಸ್ನೇಹಿತರೆ, ಸಂದೇಶಗಳು ಸಹ ಬಂದಿದೆ. ಸಂದೇಶ ಯಾವುದಪ್ಪ, ಇಂದು ಡಾಕ್ಟರ್ ಭೀಮರಾಜ್ ಹಿರೇಗೌಡ ಅವರ ಆಕಾಶವಾಣಿ ಭದ್ರಾವತಿಯಲ್ಲಿ ನಡೆಸಿಕೊಡುವ ಯುವ ಸಾಧಕರ ನಿರ್ವಹಣ ಕಾರ್ಯಕ್ರಮ ತುಂಬ ಅದ್ಭುತವಾದ ಮಾಹಿತಿಯುಕ್ತವಾಗಿತ್ತು. ವಿಷಯಗಳ ಜೊತೆಗೆ ಶ್ರೋತೃಗಳಿಗೆ ತಿಳಿಸಿಕೊಟ್ಟಂಥ ಜನಪದ ಹಾಡುಗಳ ಬಗ್ಗೆ ಜ್ಞಾನ ತುಂಬ ಅಪಾರವಾದದ್ದು. ಸಂದರ್ಭಕ್ಕೆ ತಕ್ಕ ಹಾಗೆ ಜಾನಪದ ಹಾಡುಗಳ ಉಪಯೋಗವನ್ನು ತಿಳಿಸಿದರು. ಅದ್ಭುತವಾದ ಸ್ವಸಹಾಯ ಸಂಘಗಳ ಬಗ್ಗೆ ಮಹತ್ವ ಮತ್ತು ಕಾರ್ಯವೈಖರಿ, ಸದಸ್ಯರು ಯಾವ ಮನಸ್ಥಿತಿ ಉಳ್ಳವರಾಗಿರಬೇಕು ಎಂಬುದನ್ನು ತಿಳಿಸಿಕೊಟ್ಟರು. ಅವರಿಗೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ಮಂಜುನಾಥ್ ಅವರು. ಯಾವ ವೃತ್ತ ಹಾಕಿಲ್ಲ. ಬನ್ನಿ, ಮತ್ತೊಂದು ಕರೆ. ಹಲೋ ಹಲೋ
3: ಹಲೋ,
0: ಯಾರು ಮಾತಾಡ್ತಿರೋದು? ಓ, ಜಯಮ್ಮರೇ, ನಮಸ್ಕಾರ.
3: ನಮಸ್ಕಾರ.
0: ಇವತ್ತಿನ ವಿಷಯ ಸಾಹಸ ನೆನಪಾಗ್ತದೆ. ಏನು ತಮ್ಮ ಏನು ಸಾಹಸದ ಒಂದು ಸವಿ ನೆನಪನ್ನು ಹಂಚಿಕೊಳ್ತೀರಿ?
3: ನಾವು ಸಣ್ಣ ಮಗಿನಲ್ಲಿ ಸಣ್ಣ ಮಕ್ಕಳಲ್ಲಿದ್ದಾಗ ಏನ್ ಮಾಡಿದ್ದು ಅನ್ನೋದು ಹೇಳ್ಕೊಬೇಕು ಅನ್ನ ಆಸೆ.
0: ಏನ್ ಸಾಹಸ ಮಾಡಿದ್ರಿ?
3: ಸಾಹಸ ಅಂದ್ರೆ ನಮ್ಮಅಮ್ಮ ನಮ್ಮಅಪ್ಪ 6 ವರ್ಷ ಇದ್ದಂಗೆ ನಾನು ತೀರ್ಕೊಂಬಿಟ್ರು. ಅವಾಗ 5 ತಿಂಗಳು ಬಸ್ರಿ ನಮ್ಮಅಮ್ಮ. ಅಟ್ಲಾಗ 3 ತಿಂಗಳು ಮಗು ಸಾಕ್ಬಿಟ್ಟು ನನ್ನ ಕೈ ಕೊಟ್ಟಿ ಕೊರಟಿಗೆ ಹೋದ್ರು ಹಿರಣ್ಣಿಗೆ. 3 ತಿಂಗಳ ಮಗುಗೆ ನಾನು 6 ವರ್ಷ ಅವಾಗ. ಅದನ್ನ ನಿಪ್ಪಲ್ಲಿ ಹಾಲು ಬಾಟ್ಲಿಲಿ ಹಾಲು ಹಾಕ್ಬಿಟ್ಟು ಸಾಕಿ ದೊಡ್ಡ ಮಾಡಿದ್ದೆ ಒಂದು ಸಾಹಸ.
0: ನೋಡಿ, ನೀವುಗೆ ನಿಮಗೆ 6 ವರ್ಷ, ನಿಮ್ಮ ಕೈಯಲ್ಲಿ ಒಂದು 3 ತಿಂಗಳದು, ನಿಮ್ಮ ತಂಗಿ ಅಂತ ಅಂದ್ಕೊಂಡಿದ್ದೀನಿ, ತಂಗಿನೋ ತಮ್ಮನೋ, ತಮ್ಮನನ್ನ ನೀವು ಚಂದವಾಗಿ ಸಾಹಸದಿಂದ ಬೆಳೆಸಿದ್ರಿ ಅಲ್ಲ? ಒಳ್ಳೆಯ ಮಾಹಿತಿ ಖಂಡಿತ, ಅವೆಲ್ಲ ಸವಿ ನೆನಪೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಧನ್ಯವಾದ. ಮಂಜುನಾಥ್ PL ಅವರು ಬೆಂಗಳೂರಿನಿಂದ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಪಾಪ, ಹೌದು ಖಂಡಿತ, ತಮ್ಮ ಸಾಹಸದ ಏನು ನಮ್ಮ ಭೀಮರಾಜ್ ಅವ್ರ ಬಗ್ಗೆ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಕ್ಕೆ ತಮ್ಮದೇ ಆದ ಅನಿಸಿಕೆಯನ್ನು ಅಭಿವ್ಯಕ್ತಿಸಿದ್ದಾರೆ. ಮತ್ತೊಂದು ಕರೆ ಬರ್ತಾ ಇದೆ. ನಮಸ್ತೆ. ಹಲೋ ಹಲೋ ಹಲೋ, ಎಲ್ಲಿಂದ ಕರೆ ಮಾಡ್ತಿರೋದು? ತಮ್ಮ ಹೆಸರು ಹೇಳಿ. ಹಲೋ, ಹೇಳಪ್ಪ. ಹಲೋ, ಮಾತಾಡಿ. ಓ, ಮಾತಾಡೋದಕ್ಕೆ ಇಷ್ಟ ನಾಚಿಕೆ ಏನ್ರಿ?
4: ಹಲೋ,
0: ಹ್ಞೂ ಹೇಳಿ. ಹಲೋ,
4: ನಾವು ಮಾಲಾ ಅಂತ ಕರ್ಕುಚಿಯಿಂದ ಮಾತಾಡ್ತಿರೋದು.
0: ಹಾಂ ಹೇಳಿ ಹೇಳಿ ಹೇಳಿ, ತಮ್ಮ ಸಾಹಸದ ಸವಿ ನೆನಪನ್ನ ಹಂಚಿಕೊಳ್ಳಿ. ಓ, ಅದಕ್ಕೆ ಇದಾಗ್ತಿದ್ಯಾ, ಆತಂಕ ಆಗ್ತಿದ್ಯಾ ಅಥವಾ ಸಂಕೋಚ ಆಗ್ತಿದ್ಯಾ ಮಾತನಾಡ್ಲಿಕ್ಕೆ? ಏನ್ ಓದ್ತಾ ಇರೋದ್ ನೀವು?
4: ಟೆಂತ್
0: ಓದ್ತಾ ಇರೋದ? ಯಾವ ಶಾಲೆ? ಕರ್ಕುಚ್ಚಿ ಸರ್ಕಾರಿ ಪ್ರೌಢಶಾಲೆನಾ? ಈ ಸತಿ ಟೆಂತ್? ಓಕೆ. ನಿಮ್ದು ಯಾವ್ದಾದ್ರು ಸಾಹಸ ನೆನಪಿದ್ಯಾ? ಅಡ್ವೆಂಚರ್ ಏನಾದರೂ ಸಾಹಸ ಮಾಡಿದ್ದು ಇಲ್ಲಿವರೆಗೂ? ಇಲ್ವಾ? ಹಲೋ, ಓಕೆ. ತುಂಬ ನಾಚಿಕೆ ಪಡ್ತಾ ಇದ್ದೀರಿ ಮಾತನಾಡಲಿಕ್ಕೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಸ್ನೇಹಿತರೆ, ಇದಾಗಿತ್ತು ನಿಮ್ಮ ಸಾಹಸದ ಸವಿ ನೆನಪು. ಏಕೆಂದರೆ ಜೀವನದಲ್ಲಿ ಒಂದೊಂದು ಸಾಹಸಗಳು ನಮ್ಮನ್ನು ಮತ್ತಷ್ಟು ಬದಲಾವಣೆಗೆ ತರ್ತದೆ. ಒಂದಿಲ್ಲೂ ಒಂದು ಕಡೆಗೆ ಆ ಒಂದು ತೃಪ್ತಿ ಅನ್ನೋದು ಬಹಳ ಮುಖ್ಯ. ಏಕೆಂದರೆ ನಾವೆಲ್ಲ ಚಿಕ್ಕ ಮಕ್ಕಳಿದ್ದಾಗ ಈ ಮಕ್ಕಳ ಸಿನಿಮಾಗಳು ನೋಡ್ತಾ ಇದ್ವಿ. ಪುಟಾಣಿ ಏಜೆಂಟ್ 1, 2, 3, ಪ್ರಚಂಡ ಪುಟಾಣಿಗಳು ಅಂತ ಇರ್ಬೋದು. ಇವೆಲ್ಲವೂ ಸಹ ಆ ಮಕ್ಕಳು ಸಾಹಸಗಾತಿಗಳು, ಆ ಸಾಹಸಗಳು ನಮ್ಮಲ್ಲಿ ಜೀವನದಲ್ಲಿ ಒಂದು ಸಾಹಸ ಮಾಡೋ ಥ್ರಿಲ್ಗೋಸ್ಕರ ಅಲ್ಲ, ನಮ್ಮ ಸಾಹಸ ಮತ್ತೊಬ್ಬರಿಗೆ ಉಪಕಾರ ಆಗಿರಬೇಕು. ಈಗ ನಮಗೆ ಮಕ್ಕಳಿಗೋಸ್ಕರ, ಮಕ್ಕಳ ಸಾಹಸಕ್ಕಾಗಿ ನಮ್ಮ ಕೇಂದ್ರ ಸರ್ಕಾರ ಅವರಿಗೆ ಸಾಹಸವನ್ನು ಗುರುತಿಸಿ ಪ್ರಶಸ್ತಿ ನೀಡ್ತದೆ. ಈಗ ಹೇಳಿದ್ರಲ್ಲ, ಬೆಂಕಿಯಿಂದ ಪಾರ್ ಮಾಡೋದಿರ್ಬೋದು, ನೀರಿನಲ್ಲಿ ಮುಳುಗ್ದವ್ರನ್ನ ರಕ್ಷಣೆ ಮಾಡೋದಿರ್ಬೋದು, ಮಕ್ಕಳ ಸಾಹಸ ಇವೆಲ್ಲ ನಮ್ಮ ಸವಿ ನೆನಪು ಅಂತ ನಾವು ಭಾವಿಸ್ತಾ ಇಲ್ಲಿಗೆ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಕರೆ ಮಾಡಿದ ನನ್ನೆಲ್ಲ ಪ್ರೀತಿಯ ಶ್ರೋತೃಗಳಿಗೆ ಆಕಾಶವಾಣಿ ಭದ್ರಾವತಿ ಮತ್ತು ಕೇಳುಗರ ಪರವಾಗಿ ಧನ್ಯವಾದಗಳು.

ಸೇವಾ ಮಾಹಿತಿ. 2026-27 ಸಾಲಿನಲ್ಲಿ ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮೆಟ್ರಿಕ್ ನಂತರದ ಪಿಯುಸಿ, ಐಟಿಐ, ಡಿಪ್ಲೊಮಾ ಮತ್ತು ಪ್ರಥಮ ಪದವಿ ಮಟ್ಟದ ವಿದ್ಯಾರ್ಥಿಗಳಿಗೆ ಮಾತ್ರ ಬಾಲಕ ಬಾಲಕಿಯರ ವಿದ್ಯಾರ್ಥಿ ನಿಲಯದ ಪ್ರವೇಶಕ್ಕೆ ವಿದ್ಯಾರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಿದೆ. ಆಸಕ್ತರು ಅರ್ಜಿಯನ್ನು ರಾಜ್ಯ ವಿದ್ಯಾರ್ಥಿ ನಿಲಯದ ತಂತ್ರಾಂಶವಾದ https://shp.karnataka.gov.in ಜೂನ್ 30 ಅರ್ಜಿಯನ್ನು ಸಲ್ಲಿಸುವಂತೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿಗಳು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. 2026-27 ಸಾಲಿನಲ್ಲಿ VISSG ಸರ್ಕಾರಿ ಪಾಲಿಟೆಕ್ನಿಕ್ ಭದ್ರಾವತಿಯಲ್ಲಿ ಲ್ಯಾಟ್ರಲ್ ಎಂಟ್ರಿ ಮುಖಾಂತರ 2ನೇ ವರ್ಷದ ಅಥವಾ 3ನೇ ಸೆಮಿಸ್ಟರ್ ಡಿಪ್ಲೊಮಾ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಲು ಅರ್ಹ ವಿದ್ಯಾರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಸಿವಿಲ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮತ್ತು ಮೆಟಲರ್ಜಿ ಇಂಜಿನಿಯರಿಂಗ್ ವಿಭಾಗಗಳಲ್ಲಿ 2 ವರ್ಷಗಳು ಐಟಿಐ ದ್ವಿತೀಯ ಪಿಯುಸಿ, ಐಟಿಐ ಅಥವಾ ದ್ವಿತೀಯ ಪಿಯುಸಿ ವಿಜ್ಞಾನವನ್ನು ಓದಿರಬೇಕಾಗುತ್ತೆ. ಉತ್ತೀರ್ಣರಾಗಿರುವ ಅರ್ಹ ಅಭ್ಯರ್ಥಿಗಳಿಗೆ ಲ್ಯಾಟ್ರಲ್ ಎಂಟ್ರಿ ಮುಖಾಂತರ 2ನೇ ವರ್ಷ ಅಂದರೆ 3ನೇ ಸೆಮಿಸ್ಟರ್ ಡಿಪ್ಲೊಮಾ ಕೋರ್ಸ್ಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದ್ದು, ಈಗಾಗಲೇ ಪ್ರವೇಶ ಪ್ರಕ್ರಿಯೆಯು ಆರಂಭವಾಗಿದ್ದು ಜೂನ್ 20-27 ಸಂಸ್ಥೆಗೆ ಖುದ್ದಾಗಿ ಬಂದು ಪ್ರವೇಶ ಅರ್ಜಿಯನ್ನು ಸಲ್ಲಿಸುವಂತೆ ಪ್ರಾಚಾರ್ಯರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಆಸಕ್ತರು ಅಭ್ಯರ್ಥಿಗಳು ಈಗ ಹೇಳುವ ದೂರವಾಣಿ ಸಂಖ್ಯೆಯಾದ 8762

ಮತ್ತೊಂದು ದೂರವಾಣಿ ಸಂಖ್ಯೆ 8861935319 ಕಚೇರಿ ವೇಳೆಯಲ್ಲಿ ಸಂಪರ್ಕಿಸತಕ್ಕದ್ದಾಗಿರುತ್ತದೆ.

ಉದ್ಯೋಗ ವಿನಿಮಯ ಕಚೇರಿ ಶಿವಮೊಗ್ಗ ಇವರ ವತಿಯಿಂದ ಜೂನ್ 16 ಬೆಳಗ್ಗೆ 10 ಗಂಟೆಗೆ ಉದ್ಯೋಗ ಆಕಾಂಕ್ಷಿಗಳಿಗಾಗಿ ನೇರ ಸಂದರ್ಶನವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಂದರ್ಶನದಲ್ಲಿ ರಾಹುಲ್ ಕೇರ್ ಪ್ರೈವೇಟ್ ಲಿಮಿಟೆಡ್ ಹೊಂಡೈ ಕಂಪನಿ ಭಾಗವಹಿಸಲಿದ್ದು, ಖಾಲಿ ಇರುವ ಹುದ್ದೆಗಳಿಗೆ ಅಭ್ಯರ್ಥಿಗಳನ್ನು ನೇರ ಸಂದರ್ಶನದ ಮೂಲಕ ಆಯ್ಕೆ ಮಾಡಿಕೊಳ್ಳಲಿದ್ದು, PUC, ITI, BE ಮತ್ತು ಯಾವುದೇ ಪದವಿ ಪೂರೈಸಿದ 18 ರಿಂದ 30 ವರ್ಷದೊಳಗಿನ ಪುರುಷ ಅಭ್ಯರ್ಥಿಗಳು ಭಾಗವಹಿಸಬಹುದಾಗಿದ್ದು, ಸಂದರ್ಶನಕ್ಕೆ ಬರುವವರು ತಮ್ಮ ಬಯೋಡಾಟಾ ಮತ್ತು ಆಧಾರ್ ಕಾರ್ಡ್ ಪ್ರತಿಯೊಂದಿಗೆ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ, ಗುತ್ಯಪ್ಪ ಕಾಲೋನಿ, ಪಂಪನಗರ, 2ನೇ ಕ್ರಾಸ್, ಸಾಗರ ರಸ್ತೆ, ಶಿವಮೊಗ್ಗ ಇಲ್ಲಿ ಹಾಜರಾಗುವಂತೆ ಉದ್ಯೋಗಾಧಿಕಾರಿಗಳು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ನೇರ ಸಂದರ್ಶನಕ್ಕೆ ಪ್ರವೇಶ ಉಚಿತವಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 9380663606, 9108235132. ಈ ಸಂಖ್ಯೆಗಳಿಗೆ ಕರೆ ಮಾಡೋದ್ರ ಮೂಲಕ ಮಾಹಿತಿಯನ್ನು ಪಡೆಯಬಹುದಾಗಿದೆ.

ಸಂಘ ಸಂಸ್ಥೆಗಳ ನವೀಕರಣಕ್ಕಾಗಿ 5 ವರ್ಷಗಳಿಗೂ ಮೇಲ್ಪಟ್ಟ ನವೀಕರಣ ಮಾಡಿಕೊಳ್ಳದೆ ಬಾಕಿ ಇರುವ ಸಂಘ ಸಂಸ್ಥೆಗಳು ಪ್ರತಿ ವರ್ಷಕ್ಕೆ 3,000 ರೂಪಾಯಿ ಹೆಚ್ಚುವರಿ ದಂಡ ಪಾವತಿಸಿ ನವೀಕರಣ ಮಾಡಿಕೊಳ್ಳಲು ಅವಕಾಶವನ್ನು ನೀಡಲಾಗಿದೆ. ಕರ್ನಾಟಕ ಸಂಘಗಳ ನೋಂದಣಿ ಕಾಯ್ದೆ 1960 ಕಲಂ 13ರಂತೆ ನೋಂದಣಿಯಾದ ಪ್ರತಿಯೊಂದು ಸಂಘವು ಪ್ರತಿ ವರ್ಷ ನವೀಕರಣಗೊಳ್ಳಬೇಕಾಗಿದ್ದು ಡಿಸೆಂಬರ್ 31ರೊಳಗಾಗಿ ದಾಖಲೆ ಮತ್ತು ಮಾಹಿತಿಯೊಂದಿಗೆ ಜಿಲ್ಲಾ ನೋಂದಣಿ ಅಧಿಕಾರಿಗಳು ಹಾಗೂ ಸಹಕಾರ ಸಂಘಗಳ ಉಪನಿಬಂಧಕರು ಸಹಕಾರ ಭವನ 1ನೇ ಮಹಡಿ RTO ರಸ್ತೆ ಶಿವಮೊಗ್ಗ ಕಚೇರಿಯಲ್ಲಿ ನವೀಕರಣ ಮಾಡಿಕೊಳ್ಳುವಂತೆ ಸಂಘ ನೋಂದಣಾಧಿಕಾರಿಗಳು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ.

ಶಿಕಾರಿಪುರ ತಾಲೂಕಿನ ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿಯಲ್ಲಿ ಬರುವ ಮೆಟ್ರಿಕ್ ಪೂರ್ವ ಮತ್ತು ಮೆಟ್ರಿಕ್ ನಂತರದ ಸರ್ಕಾರಿ ವಿದ್ಯಾರ್ಥಿ ನಿಲಯಗಳಿಗೆ 2026-27 ಶೈಕ್ಷಣಿಕ ಸಾಲಿಗೆ ಹೊಸದಾಗಿ ಪ್ರವೇಶ ಬಯಸುವ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅರ್ಹ ವಿದ್ಯಾರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಅರ್ಜಿ ಸಲ್ಲಿಸುವ ಅಭ್ಯರ್ಥಿಯು ಕಡ್ಡಾಯವಾಗಿ ಕರ್ನಾಟಕದ ನಿವಾಸಿಯಾಗಿರಬೇಕು ಹಾಗೂ ವಿದ್ಯಾರ್ಥಿಯು ಪೋಷಕರ ವಾರ್ಷಿಕ ಆದಾಯವು 2,50,000 ರೂಪಾಯಿಗಿಂತ ಮೀರಿರಬಾರದು. ನಿಯಮಾನುಸಾರ ಹಿಂದುಳಿದ ವರ್ಗ ಹಾಗೂ ಅಲ್ಪಸಂಖ್ಯಾತರ ಸಮುದಾಯದ ವಿದ್ಯಾರ್ಥಿಗಳಿಗೆ 25% ಸೀಟುಗಳನ್ನು ಕಾಯ್ದಿರಿಸಲಾಗುತ್ತದೆ. ಅರ್ಜಿ ಸಲ್ಲಿಸಲು ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶವಾದ ಐಡಿ, ಎಸ್ಎಸ್ಪಿ ಸ್ಟೂಡೆಂಟ್ ಐಡಿ ಅಥವಾ ಸ್ಯಾಟ್ಸ್ ಐಡಿ, ವಿದ್ಯಾರ್ಥಿಯರು ಆಧಾರ್ ಕಾರ್ಡ್ ಸಂಖ್ಯೆ 15 ಅಂಕಿಗಳ ಆರ್ಡಿ ಸಂಖ್ಯೆ ಹೊಂದಿರುವ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಪ್ರಸ್ತುತ ವರ್ಷದ ಕಾಲೇಜು ಪ್ರವೇಶ ದಾಖಲಾತಿ ಸಂಖ್ಯೆ ಅಥವಾ ವಿಶ್ವವಿದ್ಯಾಲಯದ ನೋಂದಣಿ ಸಂಖ್ಯೆ, ಹಿಂದಿನ ವರ್ಷದ ಅಂಕಪಟ್ಟಿ ಹಾಗೂ ಒಟಿಪಿ ಪರಿಶೀಲನೆಗಾಗಿ ಚಾಲ್ತಿಯಲ್ಲಿರುವ ಮೊಬೈಲ್ ಸಂಖ್ಯೆ ಅಗತ್ಯವಾಗಿರುತ್ತದೆ. ಅರ್ಹ ವಿದ್ಯಾರ್ಥಿಗಳು ಇಲಾಖೆಯ ಅಧಿಕೃತ ಇಲಾಖೆಯಿಂದ ಅಧಿಕೃತವಾದಂತಹ ವೆಬ್ಸೈಟ್ ಆದ https://swd.karnataka.gov.in ಅಥವಾ https://swdhmis.karnataka.gov.in ಲಿಂಕ್ ಮೂಲಕ ಆನ್ಲೈನ್ನಲ್ಲಿ ಮಾತ್ರ ಅರ್ಜಿ ಸಲ್ಲಿಸಬೇಕು. ಯಾವುದೇ ಭೌತಿಕ ಅಂದರೆ ಆಫ್ಲೈನ್ ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ. ಪ್ರೀ ಮೆಟ್ರಿಕ್ ವಿದ್ಯಾರ್ಥಿಗಳಿಗೆ

ಸಲ್ಲಿಸಲು ಜೂನ್ 30 ಕೊನೆಯ ದಿನಾಂಕವಾಗಿದ್ದು, ಪೋಸ್ಟ್ ಮೆಟ್ರಿಕ್ ವಿದ್ಯಾರ್ಥಿಗಳಿಗೆ ಜುಲೈ 31 ಕೊನೆಯ ದಿನಾಂಕವಾಗಿರುತ್ತದೆ. ಹೆಚ್ಚಿನ ಮಾಹಿತಿ ಅಥವಾ ತಾಂತ್ರಿಕ ತೊಂದರೆಗಳಿದ್ದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಅಂದರೆ 24x7 ಸಹಾಯವಾಣಿ ಸಂಖ್ಯೆಯನ್ನು ಸಂಪರ್ಕಿಸಬಹುದಾಗಿರುತ್ತದೆ. ಸೇವಾ ಮಾಹಿತಿ ಪ್ರಸಾರವಾಯಿತು. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ನೀವು ಕೇಳ್ತಾ ಇದ್ದಾರೆ FM 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು. ಸ್ಟುಡಿಯೋ ಸಮಯ 11:09. ಈಗ ಒಂದು ಭಾವಗೀತೆ ವೃಂದಗಾನದಲ್ಲಿ ಕೇಳೋಣ ಪ್ರೊಫೆಸರ್ ದೊಡ್ಡರಂಗೇಗೌಡ ಅವರ ಕವನವನ್ನು.

ವೃಂದಗಾನದಲ್ಲಿ ಪ್ರೊಫೆಸರ್ ದೊಡ್ಡರಂಗೇಗೌಡ ಅವರ ಕವನವನ್ನು ಆಲಿಸಿದ್ರಿ. ಇದಾಗಿತ್ತು ಈ ಹೊತ್ತಿನ ಭಾವಗೀತೆಗಳ ಕಾರ್ಯಕ್ರಮ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ನೀವು ಕೇಳ್ತಾ ಇದ್ದರೆ ಎಫ್ಎಂ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ಮತ್ತು ಮೀಡಿಯಂ 625 ಕಿಲೋವೋಟ್ಸ್ಗಳಲ್ಲಿ ನಿಲಯದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು ಸ್ಟುಡಿಯೋ ಸಮಯ 11:35:33. ಜನಪದ ಸಂಗೀತ ಚನ್ನಗಿರಿ ತಾಲೂಕು ಹುದಿಗೆರಿಯ ಶ್ರೀಮತಿ ಲಕ್ಷ್ಮಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದಗಳು.

ಇದುವರೆಗೂ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಚನ್ನಗಿರಿ ತಾಲೂಕು ಹುದಿಗೆರೆಯ ಶ್ರೀಮತಿ ಲಕ್ಷ್ಮಮ್ಮ ಮತ್ತು ಸಂಗಡಿಗರಿಂದ ಸೋಬಾನೆ ಪದವನ್ನು ಕೇಳಿದಿರಿ.

ನಾಳಿನ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ತರೀಕೆರೆ ತಾಲೂಕು ಅರಿಗೆ ಗಂಗಮ್ಮ ಮತ್ತು ಸಂಗಡಿಗರಿಂದ ತೊಟ್ಟಿಲ ಪದವನ್ನು ಆಲಿಸುವಿರಿ. ಇದಾಗಿತ್ತು ಈ ಹೊತ್ತಿನ ಜನಪದ ಸಂಗೀತ ಕಾರ್ಯಕ್ರಮ.

ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ನೀವು ಕೇಳ್ತಾ ಇದ್ದರೆ ಎಫ್ ಎಂ 103.5 ಮೆಗಾ ಹರ್ಟ್ಸ್ ಹಾಗೂ 101.4 ಮೆಗಾ ಹರ್ಟ್ಸ್ಗಳಲ್ಲಿ ಮತ್ತು ಮೀಡಿಯಂ 625 ಕಿಲೋವರ್ಟ್ಸ್ಗಳಲ್ಲಿ ನಿಲಯದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು ಸ್ಟುಡಿಯೋ ಸಮಯ 12 ಗಂಟೆ, ಇನ್ನು ಮುಂದೆ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಅಂತಾರಾಷ್ಟ್ರೀಯ ಆಲ್ಬಿನಿಸಂ ಜಾಗೃತಿ ದಿನಾಚರಣೆ ಇಂದು. ನನ್ನ ಚರ್ಮದ ಬಗ್ಗೆ ಹೆಮ್ಮೆ ಇದೆ ಎಂಬ ಧ್ಯೇಯದೊಂದಿಗೆ ಬಣ್ಣ ಆಧಾರಿತ ತಾರತಮ್ಯವನ್ನು ದೂರ ಮಾಡಲು ಹಾಗೂ ಆಲ್ಬಿನಿಸಂ ಬಗ್ಗೆ ಜನಜಾಗೃತಿ, ಮಾನವೀಯ ನೆಲೆಯಲ್ಲಿ ಹಕ್ಕುಗಳು ಮತ್ತು ಅನುಭವಗಳನ್ನು ಗುರುತಿಸಲು ಯೋಜಿಸಲಾಗಿದೆ. ಕೇಂದ್ರ ಆಯುಷ್ ಸಚಿವಾಲಯ ನಾಳೆ ಭಾನುವಾರ ಬೆಳಗ್ಗೆ 6:15 ಯೂಟ್ಯೂಬ್ ಯೋಗಥಾನ್ ಆಯೋಜಿಸಿದೆ. ಗಿನ್ನೆಸ್ ದಾಖಲೆಗಾಗಿ ಯೋಗಥಾನ್ನ ಈ ಸಾಂಘಿಕ ಪ್ರಯತ್ನದಲ್ಲಿ ಸಾರ್ವಜನಿಕರು ಆನ್ಲೈನ್ ಯೋಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸುವಂತೆ ಆಯುಷ್ ಇಲಾಖೆ ಮನವಿ ಮಾಡಿದೆ. ಆನ್ಲೈನ್ ಯೋಗಥಾನ್ದಲ್ಲಿ ಭಾಗವಹಿಸಲು 1800-315-7008 ಸಂಖ್ಯೆಗೆ ಕರೆ ಮಾಡಿ ಹೆಸರು ನೋಂದಾಯಿಸಲು ಆಯುಷ್ ಇಲಾಖೆ ಕೋರಿದೆ. ಧಾರವಾಡದ ಮನೋಹರ ಗ್ರಂಥಮಾಲಾ ಅಟ್ಟದಲ್ಲಿ ಜಿಬಿ ಜೋಶಿ ಮೆಮೋರಿಯಲ್ ಟ್ರಸ್ಟ್ ವತಿಯಿಂದ ಇಂದು ಸಂಜೆ 6:00 ಪದ್ಮಶ್ರೀ ಪುರಸ್ಕೃತ ಅಂಕೇಗೌಡ ಅವರೊಂದಿಗೆ ಸಂವಾದ ಕಾರ್ಯಕ್ರಮ ನಡೆಯಲಿದೆ. ಕೇಂದ್ರ ಹಣಕಾಸು ಖಾತೆ ಸಚಿವರಾದ ನಿರ್ಮಲಾ ಸೀತಾರಾಮನ್ ನಿನ್ನೆ ರಾತ್ರಿ ಮಂಗಳೂರಿಗೆ ಆಗಮಿಸಿದ್ದು ಇಂದು ಬೆಳಗ್ಗೆ ಉಡುಪಿಯ ಶ್ರೀಕೃಷ್ಣ ಮಠಕ್ಕೆ ಭೇಟಿ ನೀಡಿ ದರ್ಶನ ಪಡೆದರು. ಬಳಿಕ ಉಚ್ಚಿಲ ಮಹಾಲಕ್ಷ್ಮೀ ದೇವಸ್ಥಾನದಲ್ಲಿ ಆಯೋಜಿತ 2 ದಿನಗಳ ಬಿಜೆಪಿ ಪ್ರಶಿಕ್ಷಣ ವರ್ಗವನ್ನು ಉದ್ಘಾಟಿಸಿದರು. ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆ ಹಿನ್ನೆಲೆ ಜನಜಾಗೃತಿ ಜಾಥಾಕ್ಕೆ ಉತ್ತರ ಕನ್ನಡ ಜಿಲ್ಲೆ ಕಾರವಾರದಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಸಿಎಂ ದಿವ್ಯಶ್ರೀ ಚಾಲನೆ ನೀಡಿದರು. ಯಾದಗಿರಿ ನಗರದ ಸರ್ಕಾರಿ ಪದವಿ ಮಹಾವಿದ್ಯಾಲಯದಲ್ಲಿ ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನಾಚರಣೆಗೆ ಜಿಲ್ಲಾ ಪ್ರಧಾನ ನ್ಯಾಯಾಧೀಶ ಮರುಳ ಸಿದ್ಧಾರಾಧ್ಯ ಚಾಲನೆ ನೀಡಿದರು. ಮೈಸೂರಿನ ನಂಜರಾಜ್ ಬಹದ್ದೂರು ಛತ್ರದಲ್ಲಿ ಇಂದಿನಿಂದ 2 ದಿನಗಳ ಕಾಲ ಬೀಜಮೇಳ ಆಯೋಜಿತವಾಗಿದೆ. ಸಹಜ ಸಮೃದ್ಧ ಸಹಜ ಸೀಡ್ಸ್ ಸಂಸ್ಥೆಗಳು ಕರ್ನಾಟಕ ಜೀವ ವೈವಿಧ್ಯ ಮಂಡಳಿ ಸಹಯೋಗದಲ್ಲಿ ಬೀಜ ವೈವಿಧ್ಯ ಸಂಭ್ರಮ ಆಯೋಜಿಸಿದ್ದು ಬೀಜ ಸಂರಕ್ಷಣೆ ಕುರಿತ ತರಬೇತಿ ಹಾಗೂ ನಾಳೆ ಬೆಳಗ್ಗೆ 10:30 ಮಕ್ಕಳ ಚಿತ್ರಕಲೆ ಸ್ಪರ್ಧೆ ಆಯೋಜಿತವಾಗಿದೆ. ಜ್ಯೂಸ್, ಬಿಲ್ವಾ ಸೇರಿದಂತೆ ಹಲವು ಪ್ರಜಾತಿಯ ಹಣ್ಣಿನ ಗಿಡಗಳ ಪ್ರದರ್ಶಿನಿ ಹಾಗೂ ಮಾರಾಟ ಮೇಳವನ್ನು ಬೆಳೆಗಾರರೇ ಆಯೋಜಿಸಿರುವುದು ವಿಶೇಷ. ದೇಸಿ ಬೀಜಮೇಳದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಧಾರವಾಡದ ಬೀಜ ಸಂರಕ್ಷಕಿ ಭಾಗ್ಯೇಶ್ವರಿ ಮಾಹೆಕ್ನವರ್.
1: ಮೈಸೂರು ನಂಜರಾಜ್ ಬಹದ್ದೂರ್ ಛತ್ರದಲ್ಲಿ ದೇಸಿ ಬೀಜ ಮೇಳ ಆಯೋಜನೆಯಾಗಿದೆ. ನಾವು ನಮ್ಮ ಮಹಿಳಾ ಸಂಘದಿಂದ ಮೈಸೂರು ಗ್ರಾಹಕರಿಗಂತ ಚಟ್ನಿ ಪುಡಿಗಳು, ಸಿರಿಧಾನ್ಯ ಅಕ್ಕಿಗಳು, ಜವಾರಿ ಕಾಳು, ಬೇಳೆಗಳು, ಮಕ್ಕಳು ಮತ್ತು ಮನೆಯವರು ಕುಡಿಯಲು ಮಾಲ್ಟ್ ಪೌಡರ್, ಈ ತರಹ 16 ವೈವಿಧ್ಯಮಯ ಅಡುಗೆಗಳು ಇವೆ. ಎಲ್ಲರೂ ಬನ್ನಿ, ಇದರ ಸದುಪಯೋಗ ಪಡೆದುಕೊಳ್ಳಿ ಮತ್ತು ಮನೆಯ ಹಿತ್ತಲು ಪಾಟುಗಳಲ್ಲಿ ಬೆಳೆಯಲು ತರಕಾರಿ ಬೀಜಗಳು ಸಿಗುತ್ತವೆ. ಧನ್ಯವಾದಗಳು.
0: ಭಾನುವಾರ 28 ರಾಷ್ಟ್ರೀಯ ಪಲ್ಸ್ ಪೋಲಿಯೋ ದಿನಾಚರಣೆ ಹಿನ್ನೆಲೆ 5 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ 2 ಹನಿ ಪೋಲಿಯೋ ಲಸಿಕೆ ನೀಡಲಾಗುತ್ತಿದೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ 1,27,641 ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕುವ ಗುರಿ ಹೊಂದಲಾಗಿದೆ ಎಂದು ಮಕ್ಕಳ ಆರೋಗ್ಯಾಧಿಕಾರಿ ಡಾಕ್ಟರ್ ಅಭಿನವ್ ತಿಳಿಸಿದ್ದಾರೆ. ರೈತರ ಬದುಕು, ಬವಣೆ ಹಾಗೂ ರೈತ ಚಳವಳಿಗಳ ಐತಿಹಾಸಿಕ ಹಾದಿಯನ್ನು ಚಿತ್ರಗಳ ಮೂಲಕ ದಾಖಲಿಸಲು 16-20 ತಾರೀಖಿನವರೆಗೆ ಮಂಡ್ಯ ಜಿಲ್ಲೆ ಮೇಲುಕೋಟೆಯ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ರೈತರಿಗೆ ಚಿತ್ರನಮನ ಕಲಾಶಿಬಿರ ಆಯೋಜಿಸಲಾಗಿದೆ. ಹಿರಿಯ ಸಾಹಿತಿ ದೇವನೂರು ಮಹಾದೇವ ಶಿಬಿರವನ್ನು ಉದ್ಘಾಟಿಸಲಿದ್ದು ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದು ಲಲಿತಕಲಾ ಅಕಾದೆಮಿ ಅಧ್ಯಕ್ಷ ಪಸ ಕುಮಾರ್ ತಿಳಿಸಿದ್ದಾರೆ. ಬೀದರ್ ಜಿಲ್ಲೆ ಮನ್ನಳ್ಳಿ ಗ್ರಾಮದಲ್ಲಿ ಒಟ್ಟು 9,35,000 ರೂಪಾಯಿ ಮೌಲ್ಯದ 1,539 ರಸಗೊಬ್ಬರ ಚೀಲಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕಿ ದೇವಿಕಾ ತಿಳಿಸಿದ್ದಾರೆ. ಬೆಳಗಾವಿ ಮಹಾನಗರ ಪಾಲಿಕೆಯ ಕಂದಾಯ ದಾಖಲೆಗಳನ್ನು ಸಂಪೂರ್ಣ ಡಿಜಿಟಲೀಕೃತಗೊಳಿಸಲಾಗಿದೆ ಎಂದು ಉಪ ಆಯುಕ್ತ ಸಿದ್ದು ಹುಲ್ಲೊಳ್ಳಿ ತಿಳಿಸಿದ್ದಾರೆ.

0: ಭೂತಾನ್ನಲ್ಲಿ ನಡೆದ ಏಷ್ಯಾದ ಆಟ್ಯಾಪಾಟ್ಯ ಚಾಂಪಿಯನ್ಶಿಪ್ನಲ್ಲಿ ಗದಗ್ ಜಿಲ್ಲೆ ಮುಂಡರಗಿ ತಾಲೂಕು ಶಿಂಗಟರಾಯನಕೇರಿ ತಾಂಡದ ರಾಹುಲ್ ಶೇಖರ್ ಕಾರಭಾರಿ ಮೂರನೇ ಹಿರಿಯರ ಆಟ್ಯಾಪಾಟ್ಯ ಸ್ಪರ್ಧೆ ವಿಭಾಗದಲ್ಲಿ ಭಾರತೀಯ ತಂಡವನ್ನು ಪ್ರತಿನಿಧಿಸಿ ಚಿನ್ನದ ಪದಕ ಪಡೆದಿದ್ದಾರೆ. ಶಿರಹಟ್ಟಿ ತಾಲೂಕು ದೇವಿಹಾಳ್ ತಾಂಡದ ಉಳವೇಶ್ ಶಿವಾಜಿ ಲಮಾಣಿ 19 ವರ್ಷದೊಳಗಿನವರ ಪ್ರಥಮ ಕಿರಿಯರ ಆಟ್ಯಾಪಾಟ್ಯ ವಿಭಾಗದಲ್ಲಿ ಭಾರತ ತಂಡದ ನಾಯಕರಾಗಿ ತಂಡವನ್ನು ಮುನ್ನಡೆಸಿ ಚಿನ್ನದ ಪದಕ ಗೆದ್ದಿದ್ದಾರೆ. ಗದಗ್ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಜಿಲ್ಲಾಡಳಿತದ ಪರವಾಗಿ ಅಭಿನಂದಿಸಿ ಗೌರವಿಸಿದರು. 5ನೇ ಆವೃತ್ತಿಯ ಮಹಾರಾಜ ಕ್ರಿಕೆಟ್ ಟ್ರೋಫಿ ಕೆಎಸ್ಸಿಎ ಟಿ20 ಟೂರ್ನಿಯಲ್ಲಿ ಆಡಲಿರುವ ಬೆಂಗಳೂರು ಬ್ಲಾಸ್ಟರ್ಸ್ ಕ್ರಿಕೆಟ್ ತಂಡದ ಜೆರ್ಸಿಯನ್ನು ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಬಿಡುಗಡೆಗೊಳಿಸಿದರು. ಖ್ಯಾತ ಕ್ರಿಕೆಟಿಗ ಅನಿಲ್ ಕುಂಬ್ಳೆ ಪಾಲ್ಗೊಂಡಿದ್ದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಬೆಂಗಳೂರು, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ವನಿತಾ ವಿಹಾರ.
2: ಆಕಾಶವಾಣಿ ಪರಿಸರದ ಅಳಿವು ಉಳಿವು ಕುರಿತು ವಿಶೇಷ ಸಂದರ್ಶನ ಭಾಗವಹಿಸುತ್ತಾರೆ ಯುವ ಭೂದೃಶ್ಯ ವಿನ್ಯಾಸಕಿ ಶ್ರೀಮತಿ ಯಶವಂತಿ ವೈಯೆ.
3: ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೆ, ಪ್ರಕೃತಿ ನಮ್ಮ ಅನರ್ಘ್ಯ ಸಂಪತ್ತು. ಮಾನವನ ಅಸ್ತಿತ್ವ ಪ್ರಕೃತಿಯಿಂದ. ಆದರೆ ಮನುಷ್ಯ ಇಂದು ಅಭಿವೃದ್ಧಿ ಆಧುನಿಕತೆಯ ಹೆಸರಿನಲ್ಲಿ ಪ್ರಕೃತಿಯ ಮೇಲೆ ದಿನನಿತ್ಯ ಅತಿಕ್ರಮಣವನ್ನ ಮಾಡ್ತಾ ಇದ್ದಾನೆ. ಇದು ಹೀಗೆ ಮುಂದುವರಿತ ಹೋದ್ರೆ ನಮ್ಮ ಮುಂದಿನ ಪೀಳಿಗೆಯ ಭವಿಷ್ಯವೇನು ಎಂಬುದು ದೊಡ್ಡ ಆತಂಕ ಸದಾ ಕಾಡ್ತಾ ಇರುತ್ತೆ. ಇಂದು ಪರಿಸರವನ್ನ ಉಳಿಸೋದು ಬೆಳೆಸೋದು ಇಂದಿನ ಅತ್ಯಂತ ತುರ್ತು ಅಗತ್ಯ ಅಂತಾನೆ ಹೇಳ್ಬೋದು. ಈ ಹಿನ್ನೆಲೆಯಲ್ಲಿ ಪರಿಸರದ ಉಳಿವು ಅಳಿವಿನ ಬಗ್ಗೆ ಒಂದಿಷ್ಟು ಚರ್ಚೆಯನ್ನ ಮಾಡೋಣ. ಕೇಳಿದರೆ, ಈ ಚರ್ಚೆಯನ್ನ ಮಾಡಲಿಕ್ಕೆ ಈ ಕುರಿತು ಮಾಹಿತಿಯನ್ನ ತಿಳಿಸಿಕೊಡೋದಕ್ಕೆ ಇಂದು ನಮ್ಮೊಂದಿಗಿದ್ದಾರೆ ಯುವ ಭೂದೃಶ್ಯ ವಿನ್ಯಾಸಕಿ ಶ್ರೀಮತಿ ಯಶವಂತಿ ವೈ ಎ ಇವರು. ನಮಸ್ಕಾರ.
4: ನಮಸ್ತೆ. ಆಕಾಶವಾಣಿಯ ಕೇಳುಗರೆಲ್ಲರಿಗೂ ನಮಸ್ಕಾರಗಳು.
3: ಸ್ನೇಹಿತರೆ, ಇವರು ಪ್ರಕೃತಿ ಸಂರಕ್ಷಣೆ ಮತ್ತು ಜಲ ವ್ಯವಸ್ಥೆಗಳ ಅಧ್ಯಯನದಲ್ಲಿ ವಿಶೇಷ ಆಸಕ್ತಿಯನ್ನು ಹೊಂದಿದ್ದಾರೆ. ಹಾಗೆ ಹೊಸ ಚಿಗುರು ಮ್ಯಾನೇಜ್ಡ್ ಫಾರಂ ಲ್ಯಾಂಡ್ಸ್ ಬೆಂಗಳೂರು ಈ ಸಂಸ್ಥೆಯಲ್ಲಿ ಲ್ಯಾಂಡ್ಸ್ಕೇಪ್ ಆರ್ಕಿಟೆಕ್ಟ್ ಆಗಿಯೂ ಸಹ ಕಾರ್ಯನಿರ್ವಹಿಸುತ್ತಾ ಇದ್ದಾರೆ. ಹಾಗೆ ಹಲವು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವ ಇವರು ಜಲ ಹರಿವು ವಿಶ್ಲೇಷಣಾ ವರದಿ, ಮಳೆ ನೀರು ಹರಿವು ಹಾಗೂ ಪ್ರಕೃತಿ ಆಧಾರಿತ ಜಲ ನಿರ್ವಹಣೆಯ ಕುರಿತಾಗಿ ಅಧ್ಯಯನ, ವಸ್ತು ಹಾಗೂ ವಿನ್ಯಾಸ ಕಾರ್ಯಗಳಲ್ಲಿ ತಮ್ಮನ್ನ ತಾವು ತೊಡಸಿಕೊಂಡಿದ್ದಾರೆ. ಯಶವಂತಿಯವರೇ, ಏನಿದು ಯುವ ಭೂದೃಶ್ಯ ವಿನ್ಯಾಸಕಿ, ಇದ್ರ ಬಗ್ಗೆ ನಮಗೆ ತಿಳಿಸ್ಕೊಡ್ತೀರಾ?
4: ಭೂದೃಶ್ಯ ವಿನ್ಯಾಸ ಅಂದ್ರೆ ಎಲ್ಲಾ ಕಲೆಗಳಲ್ಲಿ ಒಂದು ಶ್ರೇಷ್ಠವಾದ ಕಲೆ, ಪರಿಸರದ ಜೊತೆಯಲ್ಲಿ ಮಾಡುವಂತದ್ದು ಕಲೆ ಭೂದೃಶ್ಯ ವಿನ್ಯಾಸ ಅಂದ್ರೆ. ಹೊರಗಡೆ ನಾವೇನ್ ನೋಡ್ತೀವಿ ಅದನ್ನ ವಿನ್ಯಾಸ ಮಾಡುವಂತದ್ದು. ಸಣ್ಣ ಕೋರ್ಟ್ಯಾರ್ಡಿಂದ ಹಿಡಿದು ದೊಡ್ಡ ಉದ್ಯಾನವನ, ಬಯೋಡೈವರ್ಸಿಟಿ ಪಾರ್ಕ್, ಈ ಎಲ್ಲಾ ಸ್ಕೇಲ್ಗಳಲ್ಲೂ ನಾವು ವಿನ್ಯಾಸವನ್ನ ಮಾಡ್ತೀವಿ. ಮುಖ್ಯವಾಗಿ ಹೇಳೋದಾದ್ರೆ ಪರಿಸರದ ಮಾದರಿಗಳನ್ನ ಅಂದ್ರೆ ನೇಚರ್ ಪ್ಯಾಟರ್ನ್ನ ನಾವು ಮುಖ್ಯ ಅಂಶವಾಗಿ ಇಟ್ಟುಕೊಂಡು ನಮ್ಮ ವಿನ್ಯಾಸವನ್ನ ಮಾಡ್ತೀವಿ.
3: ಓಕೆ, ನಿಮ್ಮ ವಿದ್ಯಾಭ್ಯಾಸ ಎಲ್ಲಿ ಆಯ್ತು?
4: ನನ್ನ ವಿದ್ಯಾಭ್ಯಾಸ ಮೊದಲನೇದು ಬಿಆರ್ಕ್, ಬ್ಯಾಚುಲರ್ಸ್ ಇನ್ ಆರ್ಕಿಟೆಕ್ಚರ್, ಮಾಸ್ಟರ್ಸ್ ಇನ್ ಆರ್ಕಿಟೆಕ್ಚರ್, ಮಾಸ್ಟರ್ಸ್ ಇನ್ ಲ್ಯಾಂಡ್ಸ್ಕೇಪ್ ಆರ್ಕಿಟೆಕ್ಚರ್ ಮಾಡಿದ್ದೇನೆ.
3: ಈ ವಿದ್ಯಾಭ್ಯಾಸವನ್ನ ಮಾಡಿ ಭೂದೃಶ್ಯ ಮತ್ತು ಪರಿಸರ ನಿರ್ವಹಣೆ, ಜಲ ನಿರ್ವಹಣೆ ಈ ಕುರಿತಾದ ವಿಷಯಗಳನ್ನ ಅಧ್ಯಯನ ಮಾಡಿ ಇವತ್ತು ಅದನ್ನೇ ವೃತ್ತಿನೂ ಸಹ ಮಾಡಿಕೊಂಡಿದ್ದೀರಿ, ಅದೇ ಕೆಲಸದಲ್ಲಿ ಸಹ ತೊಡಸ್ಕೊಂಡಿದ್ದೀರಿ. ಓಕೆ ಯಶವಂತಿಯವರೇ, ಇವತ್ತಿನ ನಮ್ಮ ವಿಷಯನೇ ಬಂದ್ಬಿಟ್ಟು ಪರಿಸರ ಸಂರಕ್ಷಣೆ ಎಂಬುದೇ ಆಗಿದೆ. ನಿಮ್ಮ ಅಧ್ಯಯನದ ಮತ್ತು ವ್ಯಾಸಂಗದ ಹಿನ್ನೆಲೆಯಲ್ಲಿ ಮತ್ತು ನೀವು ಈಗ ಕಾರ್ಯನಿರ್ವಹಿಸುತ್ತಿರುವ ಹಿನ್ನೆಲೆಯಲ್ಲಿ ಪರಿಸರ ಸಂರಕ್ಷಣೆ ಕುರಿತಾಗಿ ನಿಮ್ಮೊಂದಿಗೆ ಒಂದಿಷ್ಟು ಮಾಹಿತಿಗಳನ್ನು ಹಂಚಿಕೊಳ್ಳಕ್ಕೆ ಬಯಸ್ತಾ ಇದ್ದೇನೆ. ಮನುಷ್ಯನ ದಾಳಿ ಪ್ರಕೃತಿಯ ಮೇಲೆ ನಿರಂತರವಾಗಿ ನಡೀತಾನೆ ಇದೆ. ಅದು ಅಭಿವೃದ್ಧಿಗಾಗಿರ್ಬೋದು, ಆಧುನಿಕತೆ ಹೆಸರಿನಲ್ಲಿ ಆಗಿರ್ಬೋದು, ನಿರಂತರ ದಾಳಿ ನಡೀತಾನೆ ಇದೆ. ಆದರೆ ಪ್ರಕೃತಿಯನ್ನ ನಾಶ ಮಾಡೋದ್ರಲ್ಲಿ ವಹಿಸುವ ಆಸಕ್ತಿ, ಅದನ್ನ ಉಳಿಸೋದ್ರಲ್ಲಿ ಮನುಷ್ಯನಿಗೆ ಸಮಯ ಇಲ್ಲ ಅನ್ನೋ ತರ ಮಾಡ್ತಾನೆ, ಉಳಿಸೋದ್ರಲ್ಲಿ ಅವನಿಗೆ ಆಸಕ್ತಿ ಇಲ್ಲ. ಇಂತಹ ಸಂದರ್ಭದಲ್ಲಿ ಮನುಷ್ಯನಿಗೆ ಪ್ರಕೃತಿಯ ನಂಟನ್ನ ಬೆಳೆಸೋದು ಹೇಗೆ ಅನ್ನೋ ವಿಚಾರವಾಗಿ ಮಾತಾಡ್ತೀರಾ?
4: ಹೌದು, ಈಗಿನ ಸಂದರ್ಭದಲ್ಲಿ ಎಲ್ಲರೂ ಪ್ರಕೃತಿಯ ನಂಟನ್ನು ಅಂಟಿಸಿಕೊಳ್ಳುವ ಮುಖ್ಯವಾದ ಮಹತ್ವತೆ ತುಂಬಾನೇ ಇದೆ. ಮಾನವನು ಪ್ರಕೃತಿಯ ಒಂದು ಭಾಗ, ಮಾನವನಿಲ್ಲದೆ ಪ್ರಕೃತಿ ಇರುತ್ತದೆ, ಆದರೆ ಪ್ರಕೃತಿ ಇಲ್ಲದೆ ಮಾನವನಿಲ್ಲ, ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಮೊದಲನೇಗೆ ಹೇಳೋದಾದ್ರೆ ಪ್ರಕೃತಿಯ ಸಂಯೋಜನೆ ಪಂಚಭೂತಗಳಿಂದ ಆಗಿದೆ. ವಿಶ್ವವು ಭೂಮಿ, ಜಲ, ಅಗ್ನಿ, ವಾಯು ಮತ್ತು ಆಕಾಶ ಎಂಬ ಪಂಚಭೂತಗಳಿಂದ ಕೂಡಿದೆ. ನಮ್ಮಲ್ಲಿರುವುದು ಪಂಚಭೂತಗಳೇ, ಪರಿಸರದಲ್ಲಿರುವುದು ಪಂಚಭೂತಗಳೇ. ಆದ ಕಾರಣ ಪ್ರಕೃತಿಯಲ್ಲಿರುವ ಪಂಚಭೂತಗಳನ್ನು ಸಮತೋಲನಗೊಳಿಸುವುದು ನಮ್ಮ ಆದ್ಯ ಕರ್ತವ್ಯ ಆಗಿರುತ್ತದೆ. ಪ್ರಕೃತಿ ಉಳಿಸುವುದೆಂದರೆ ಮರಗಳನ್ನು ನೆಡುವುದು ಅಥವಾ ನದಿಗಳನ್ನು ಸಂರಕ್ಷಣೆ, ಇವೆರಡರ ಮಾಡಿದ್ರೆ ಮಾತ್ರ ನಾವು ಪ್ರಕೃತಿನ ಸಂರಕ್ಷಣೆ ಮಾಡಿದೀವಿ ಅಂತಲ್ಲ. ನಾವು ಪ್ರಕೃತಿಯಲ್ಲಿ ನೇಚರ್ ಪ್ಯಾಟರ್ನ್ಸ್ ನ ಅರ್ಥ ಮಾಡ್ಕೋಬೇಕು, ಅಂದ್ರೆ ಪ್ರಕೃತಿಯ ಮಾದರಿಗಳನ್ನು ಅರ್ಥ ಮಾಡಿಕೊಂಡು ಪ್ರಕೃತಿಯ ರೀತಿ ನೀತಿಗಳಲ್ಲಿ ನಾವು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದಾಗ ಮಾತ್ರ ಪ್ರಕೃತಿಯೊಂದಿಗೆ ಹೊಂದಾಣಿಕೆ ಆಗಿ ಹಾಸುಹೊಕ್ಕಾಗಿ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಲಿಕ್ಕೆ ಸಾಧ್ಯ. ಭೂಮಿ ನಮಗೆ ಸ್ಥಿರತೆಯನ್ನು ಕಲಿಸುತ್ತದೆ. ಜಲದ ಹರಿವು ಜೀವಂತಿಕೆಯನ್ನು ತೋರಿಸುತ್ತದೆ. ಅಗ್ನಿ ಪರಿವರ್ತನೆಯ ಶಕ್ತಿಯನ್ನು ಸೂಚಿಸುತ್ತದೆ. ವಾಯು ಚಲನೆ ಮತ್ತು ಜೀವನದ ಸಂಕೇತ. ಆಕಾಶ ಎಲ್ಲವೂ ತನ್ನೊಳಗೆ ಹೇಗೆ ಧರಿಸಬೇಕು ಎಂಬ ಅನಂತತೆಯನ್ನು ತೋರಿಸುತ್ತದೆ. ಈ ಪಂಚಭೂತಗಳು ನಮ್ಮೊಳಗೂ ಇವೆ. ಆದ ಕಾರಣ ನಾವು ಎಷ್ಟು ಸಾಧ್ಯವೋ ಅಷ್ಟು ಪಂಚಭೂತಗಳನ್ನು ಸಮತೋಲನ ಮಾಡಿದರೆ ಪರಿಸರ ಸಂರಕ್ಷಣೆ ಆಗುವುದೆಂದು ಹೇಳಬಹುದು.
3: ಓಕೆ ಯಶವಂತಿ ಅವರೇ, ನೀವು ಹೇಳ್ತಾ ಇದ್ದೀರಾ ಪಂಚಭೂತಗಳು ಪರಿಸರದ ನಡುವೆ ಸಮತೋಲನವನ್ನ ಸಾಧಿಸ್ತವೆ ಅಂತ ಹೇಳ್ಬಿಟ್ಟು, ಅದಕ್ಕಾಗಿ ನೀವು ಉದಾಹರಣೆ ಕೊಡ್ತಾ ಇರೋದು ಭೂಮಿ, ಜಲ, ವಾಯು, ಅಗ್ನಿ ಇತರ ವಿಚಾರಗಳನ್ನ ಇಟ್ಕೊಂಡು ಹೇಳ್ತಾ ಇದ್ದೀರಿ. ಪ್ರಕೃತಿಯ ಸಿದ್ಧಾಂತಗಳನ್ನ ಸೈದ್ಧಾಂತಿಕವಾಗಿ ಅರ್ಥ ಮಾಡಿಕೊಂಡ್ರೆ ಮಾತ್ರ ಪ್ರಕೃತಿಯನ್ನು ಸಮತೋಲನವಾಗಿ ಇಡಬಹುದು ಅಂತ ಹೇಳ್ತಿದ್ದೀರಾ.
4: ಹೌದು.
3: ಹಾಗಾದ್ರೆ ಇದನ್ನ ನಮ್ಮ ಸಾಮಾನ್ಯ ಜನರಿಗೆ ಅರ್ಥ ಮಾಡಿಸೋದು ಹೇಗೆ?
4: ಸಾಮಾನ್ಯ ಜನರಿಗೆ ಪ್ರಕೃತಿಯ ಅಂಶಗಳನ್ನ, ಅಚ್ಚರಿಯ ಅಂಶಗಳನ್ನ ನಾವು ಬಂದಟ್ಟಾಗಿ ತೋರಿಸಿದಾಗ ಪ್ರಕೃತಿಯಿಂದ ಸಿಗ್ತಾ ಇರೋದನ್ನ ನಾವು ಎಷ್ಟು ಜವಾಬ್ದಾರಿ ರೀತಿಯಿಂದ ಉಪಯೋಗಿಸ್ಕೊಂತಾ ಇದೀವಿ ಅನ್ನೋದನ್ನ ನಾವು ಮಂದಟ್ ಮಾಡಿಕೊಂಡ್ರೆ ಅದು ಮುಂದಿನ ಪೀಳಿಗೆಗೆ ಹೋಗಲಿಕ್ಕೆ ಸಾಧ್ಯ. ಈ ನಿಟ್ಟಿನಲ್ಲಿ ನಾನು ಪ್ರತಿಯೊಂದು ಪಂಚಭೂತಗಳನ್ನ ಆಯ್ದುಕೊಂಡು ಅದಕ್ಕೆ ಹೊಂದಿಕೊಳ್ಳುವ ಉದಾಹರಣೆಯನ್ನು ನೀಡ್ತೀನಿ. ಮೊದಲಿಗೆ ಭೂಮಿ ಅಂತ ಬಂದ್ರೆ ಮೇಘಾಲಯದಲ್ಲಿ ನೋಡಬಹುದಾದಂತ ಲಿವಿಂಗ್ ರೂಟ್ಸ್ ಬ್ರಿಡ್ಜ್, ಬೇರುಗಳ ಸೇತುವೆ ನೋಡಬಹುದು.
3: ಜೀವಂತ ಬೇರುಗಳಿಂದ ಮಾಡಿರುವಂತಹ ಸೇತುವೆ.
4: ಹೌದು. ಫೈಕಸ್ ಎಲಸ್ಟಿಕಾ ಅಂತೇಳಿ ಒಂದು ಮರ ಇದೆ. ಆ ಮರಗಳನ್ನ ಅಲ್ಲಿನ ಖಾಸಿ ಜನಾಂಗದವರು ಬ್ಯಾಂಬುಗಳನ್ನ ಹಿಡಿದ್ಬಿಟ್ಟು ಆ ಬೇರುಗಳನ್ನ ಸೇತುವೆಗಳಾಗಿ ರೂಪಿಸ್ತಾರೆ. ಆ ಸೇತುವೆ ಎಲ್ಲಾ ಋತುವಿನಲ್ಲೂ, ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ, ಬೇಸಿಗೆಗಾಲದಲ್ಲಿ ಒಂದೊಂದು ರೀತಿಯ ಬದಲಾವಣೆಯನ್ನು ಮಾಡಿಕೊಂಡು ಇನ್ನೂ ಸ್ಥಿರವಾಗಿ ಇರುತ್ತೆ. ಇದು ಅದ್ಭುತವಾದಂತಹ ಸೇತುವೆ, ಮಾನವ ಮತ್ತು ಪ್ರಕೃತಿಯ ನಡುವಿನ ಸೇತುವೆ ಅಂತಾನೆ ಹೇಳ್ಬಹುದು. ಈ ತರ ಅದ್ಭುತವಾಗಿರುವಂತಹ ಸೇತುವೆ ನಾವು ಮುಂದಿನ ಪೀಳಿಗೆಗೆ ನೋಡಬೇಕು ಅಂತ ಕೊಡಬೇಕು ಅನ್ನೋ ಮನೋಭಾವನ ಬಂದೇ ಬರುತ್ತೆ ಆ ಸೇತುವೆ ನೋಡಿದಾಗ. ಹಾಗಾಗಿ ಈ ಸೇತುವೆಯನ್ನ ನಾವು ನಮ್ಮ ಮಾನವ ಮತ್ತು ಪ್ರಕೃತಿಯ ಸೇತುವೆ ಆಗಿ ಅನ್ಕೋಬಹುದು. ಇಂಥ ನೈಸರ್ಗಿಕವಾಗಿರುವಂತಹ ಸುಂದರ ತಾಣಗಳಿಗೆ ಏನು ಕುತ್ತು ಬಾರದಿರ ಹಾಗೆ ನೋಡಿಕೊಳ್ಳುವುದು ನಮ್ಮ ಜವಾಬ್ದಾರಿ. ಇದೇ ನಿಟ್ಟಿನಲ್ಲಿ ಯುನೆಸ್ಕೋ ಸಂಸ್ಥೆ ಇದನ್ನ ಸಂರಕ್ಷಿಸುವ ಪ್ರಯತ್ನ ಮಾಡುತ್ತಾ ಇದೆ. ಇದಕ್ಕೆ ಕುತ್ತು ತರುತ್ತಿರುವಂತಹ ಪ್ರಮುಖ ಅಂಶಗಳೇನೆಂದರೆ ತ್ಯಾಜ್ಯ ವಸ್ತುಗಳು ಸರಿಯಾಗಿ ನಿರ್ವಹಣೆ ಆಗದಲ್ಲಿರುವುದು, ಪ್ಲಾಸ್ಟಿಕ್ ಅನ್ನು ಅಲ್ಲಲ್ಲೇ ಬಿಟ್ಟು ಬರುತ್ತಾ ಇರುವುದು.
3: ಮಾನವ ನಿರ್ಮಿತ ತ್ಯಾಜ್ಯ ವಸ್ತುಗಳು ಪರಿಸರಕ್ಕೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಹಾನಿ ಮಾಡುತ್ತವೆ. ಇದರ ನಿರ್ವಹಣೆ ಹೇಗೆ ಮಾಡಬೇಕು?
4: ಇದರ ನಿರ್ವಹಣೆ ಪ್ರತಿ ಹಂತದಲ್ಲೂ ನಾವು ಯಾವ್ಯಾವ ಕಾಲದಲ್ಲಿ ಅದರ ಚೇಂಜಸ್ ಆಗ್ತಾ ಇದೆ ಅದನ್ನ ಅರ್ಥ ಮಾಡಿಕೊಂಡು ಅದಕ್ಕೆ ಬೇಕಾಗಿರುವಂತ ರೀತಿಯಲ್ಲಿ ನಾವು ಅದನ್ನ ಮುನ್ನಡೆಸಿಕೊಂಡು ಹೋಗ್ಬೇಕು. ಯುನೆಸ್ಕೋ ಈ ನಿಟ್ಟಿನಲ್ಲಿ ಕಾರ್ಯಗಳನ್ನ ನಿರ್ವಹಿಸ್ತಾ ಇದೆ. ತ್ಯಾಜ್ಯ ವಸ್ತುಗಳನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಿಸುವುದು ಮತ್ತೆ ಇಲ್ಲಿ ಬರಂತಹ ಪ್ರಕೃತಿ, ಇಲ್ಲಿ ಬರಂತಹ ಜಲಚರಗಳಿಗೆ ಹೊಂದಾಣಿಕೆ ಆಗಂತ ಮರಗಿಡಗಳನ್ನ ನೆಟ್ಟಿ ಅಲ್ಲಿರುವಂತ ಜಲಚರಗಳು, ಪ್ರಾಣಿ ಪಕ್ಷಿಗಳನ್ನ ಸಂರಕ್ಷಣೆ ಮಾಡ್ತಾ ಇದ್ದಲ್ಲಿ ಒಂದು ಇಂಟಿಗ್ರೇಟೆಡ್ ವೇ ಅಲ್ಲಿ ನಾವು ಪರಿಸರವನ್ನು ಸಂರಕ್ಷಿಸಬಹುದು.
3: ಘನ ತ್ಯಾಜ್ಯ ನಿರ್ವಹಣೆಯನ್ನ ಮಾಡೋ ರೀತಿ ಬಗ್ಗೆ ಹೇಳಿದ್ರೆ ಇನ್ನು ನೀವು ಜಲ ವಿನ್ಯಾಸ, ಜಲ ಸಂರಕ್ಷಣೆಯಲ್ಲೂ ಸಹ ಬಹಳಷ್ಟು ಪರಿಣಿತಿಯನ್ನ ಪಡೆದಿದ್ದೀರಿ, ವಿದ್ಯಾಭ್ಯಾಸವನ್ನ ಆ ವಿಚಾರದಲ್ಲಿ ಮಾಡಿದಿರಿ ಅಂತ ತಿಳಿಸಿದ್ರಿ. ಏನಿದು ಜಲ ಸಂರಕ್ಷಣೆ, ಜಲ ವಿನ್ಯಾಸವನ್ನ ನಮಗೆ ತಿಳಿಸ್ಕೊಡ್ತೀರಾ?
4: ಭೂಮಿಯು ಏರುಪೇರುಗಳಿಂದ ಆಗಿರುತ್ತೆ. ಯಾವುದೇ ಭೂಮಿಯು ಒಂದು ಫ್ಲಾಟ್ ಲ್ಯಾಂಡ್ ಆಗಿರುತ್ತಲ್ಲ, ಅಂದ್ರೆ ಲೆವೆಲ್ಡ್ ಲ್ಯಾಂಡ್ ಆಗಿರುವುದಿಲ್ಲ. ಪ್ರತಿ ಭೂಮಿಯಲ್ಲೂ ಏರುಪೇರಿರುತ್ತೆ. ಅದಕ್ಕೆ ರೀತಿಯಾಗಿ ನೀರಿನ ಹರಿವು ಆಗ್ತಾ ಇರುತ್ತೆ. ನೀರು ಯಾವ ಜಾಗದಲ್ಲಿ ಬರ್ತಾ ಇದೆ ಅನ್ನೋದ ಅರ್ಥಕೊಂಡು ನಮ್ಮ ಅಭಿವೃದ್ಧಿಯ ಕಾರ್ಯಗಳನ್ನ ನೋಡ್ಕೋಬೇಕು. ನೀರು ಈ ಕಡೆ ಬರುತ್ತೆ ಅಂತ ಗೊತ್ತಿದ್ರು ನಾವು ಅಭಿವೃದ್ಧಿಯ ಕಾರ್ಯಗಳನ್ನ ಮಾಡಿದ್ರೆ ಅದು ಮತ್ತೆ ನಮಗೆ ಫ್ಲಡ್ಡಿಂಗ್ ಆಗುತ್ತೆ, ಪ್ರವಾಹ ಬರುತ್ತೆ. ಹಾಗಾಗಿ ಜಲದ ಹರಿವು ಹೇಗೆ ಆಗುತ್ತೆ ಅನ್ನೋ ಅಧ್ಯಯನ ಬಹಳ ಮುಖ್ಯ ಪಾತ್ರ ವಹಿಸುತ್ತೆ. ನಾವು ಇದೇ ರೀತಿ ನೋಡಿದಾದ್ರೆ ಜಲ ಮತ್ತು ಭೂಮಿಯ ನಡುವಿನ ಒಂದು ಜೈವಿಕ ಹೆದ್ದಾರಿ ನಿರ್ಮಾಣ ಆಗುತ್ತೆ. ನಾವು ಅಲ್ಲಿ ಇರುವಂತ ಸುಂದರ ಪ್ರಾಣಿ ಪಕ್ಷಿಗಳು ತಮಗೆ ಬೇಕಾಗಿರುವಂತಹ ಗೂಡುಗಳನ್ನ ಕಟ್ಕೊಂಡು ತುಂಬಾ ಒಳ್ಳೆಯ ತಾಣ, ಹಾಗೂ ತಾವು ಪಕ್ಷಿಗಳು ಅಲ್ಲಿ ತಂಗುದಾಣಗಳಾಗಿ ಮಾಡ್ಕೊಂಡಿರುತ್ತೆ. ಹಾಗಾಗಿ ತೇವ ಭೂಮಿ ಅಥವಾ ನದಿ ತೀರದ ವೆಟ್ ಲ್ಯಾಂಡ್ ನದಿ ತೀರದ
3: ಪಡುವಂತಹ ಪ್ರದೇಶಗಳಿವು. ಈ ಒಂದು ಪ್ರದೇಶ ಅತಿ ಹೆಚ್ಚು ಸೂಕ್ಷ್ಮ ಜೀವಿಗಳಿಗೆ ಹಾಗೂ ಪಕ್ಷಿ ಪ್ರಭೇದಗಳಿಗೆ ಆವಾಸ ಸ್ಥಾನ ಅಂತ ಹೇಳ್ತಾ ಇದ್ದೀರಾ?
4: ಹೌದು ಹೌದು. ಈ ತರ ವೆಟ್ ಲ್ಯಾಂಡ್ಸ್ ಗಳನ್ನ ನಾವು ಉದಾಹರಣೆ ತಗೊಳ್ಳೋದಾದ್ರೆ ಕೇರಳದ ಪಿಬಾಂದನ್ ವೆಟ್ ಲ್ಯಾಂಡ್ಸ್ ಅಲ್ಲಿ ಭಾರತದ ಪ್ರಮುಖ ತೇವಾಭೂಮಿ ಅಂತಾನೆ ಹೇಳ್ಬೋದು. ಇದನ್ನ ರಾಮ್ಸಾರ್ ಸೈಟ್ ಸಂರಕ್ಷಿಸುತ್ತಾ ಇದೆ. ರಾಮ್ಸಾರ್ ಸೈಟ್ ವಿಶ್ವದಾದ್ಯಂತ ಎಲ್ಲೆಲ್ಲಿ ತೇವಾಭೂಮಿ ಇದೆಯೋ ಅದರ ರಕ್ಷಣೆಯ ಕಾರ್ಯಗಳಲ್ಲಿ ನಿರತವಾಗಿದೆ.
3: ಈ ತೇವಾಭೂಮಿಗಳನ್ನ ಪ್ರಕೃತಿಯ ಶ್ವಾಸಕೋಶಗಳು ಅಂತಾನೂ ಸಹ ಕರೀತಾರೆ ಅಲ್ವಾ?
4: ಹೌದು. ಪ್ರಕೃತಿಯಲ್ಲಿ ಏನೇನು ಕಲುಷಿತ ಅಂಶ ಇರುತ್ತೋ ತೇವಭೂಮಿಗೆ ಸೇರೆ ಬಿಟ್ಟು ಅಲ್ಲಿಂದ ಶುದ್ಧೀಕರಣ ಆದ ಮೇಲೆನೆ ಅದು ನದಿಗೆ ಹೋಗುತ್ತೆ. ಇದು ಪ್ರಕೃತಿಯಲ್ಲಿರುವಂತಹ ಅದ್ಭುತವಾದಂತ ಇಂಟೆಲಿಜೆನ್ಸ್ ಅಂತಾನೆ ಹೇಳ್ಬೋದು. ಪ್ರತಿ ಹಂತದಲ್ಲೂ ನಾವು ಕುಡಿಯೋ ನೀರು ಹೇಗೆ ಫಿಲ್ಟರ್ ಮಾಡ್ಕೊಂತೀವೋ ಹಾಗೆ ಪ್ರಕೃತಿ ಸಹಜವಾಗಿಯೇ ಮಾಡಿ ನದಿಗಳಿಗೆ ಕೆರೆಗಳಿಗೆ ಬಿಡುತ್ತೆ. ಆದ್ರೆ ನಾವೇನ್ ಮಾಡ್ತಾ ಇದೀವಿ, ನಮ್ಮ ಅತಿಕ್ರಮಣ ಮತ್ತೆ ಅಭಿವೃದ್ಧಿಯ ಹೆಸರಲ್ಲಿ ವೆಟ್ ಲ್ಯಾಂಡ್ಸ್ ತೇವಭೂಮಿಯನ್ನೇ ನಾಶ ಮಾಡಿದಾಗ ಪ್ರಕೃತಿ ತನ್ನಲ್ಲಿರುವ ಅಂಶಗಳನ್ನ ಕಲುಷಿತ ಅಂಶಗಳನ್ನ ಶುದ್ಧೀಕರಣ ಮಾಡ್ಕೊಳ್ಳೋ ಅವಕಾಶವನ್ನೇ ನಾವು ಕಳೀತಾ ಹೋಗ್ತಾ ಇದೀವಿ.
3: ಖಂಡಿತ, ಬಹಳ ಒಳ್ಳೆಯ ವಿದ್ಯಮಾನವನ್ನ ಹೇಳಿದ್ರಿ. ಈಗ ಈ ತೇವಭೂಮಿಗಳು ಪ್ರಕೃತಿಯನ್ನ ಸಂರಕ್ಷಣೆ ಮಾಡುವುದರಲ್ಲಿ ಎಷ್ಟು ಪ್ರಮುಖ ಪಾತ್ರವನ್ನು ವಹಿಸ್ತವೆ ಅನ್ನೋದನ್ನ ನೀವು ತಿಳಿದುಕೊಟ್ರಿ. ಇದರ ಸಂರಕ್ಷಣೆ ನಾವು ಹೇಗ್ ಮಾಡಬಹುದು, ಮನುಷ್ಯರು ಅದನ್ನ ಹೇಗೆ ಕಾಪಾಡಿಕೊಳ್ಬಹುದು ಅನ್ನೋದ್ರ ಬಗ್ಗೆ ಒಂಚೂರು ವಿಚಾರ ತಿಳಿಸ್ತೀರಾ?
4: ಒಂದು ಉದಾಹರಣೆ ತಗೊಂಡು ಹೇಳೋಣ. ಆಲಿವ್ ರೆಡ್ಲಿ ಅಂತೇಳಿ ಟರ್ಟಲ್ಸ್ ಇದೆ. ಇದನ್ನ ನಾವು ಕಾರವಾರದ ತೀರದಲ್ಲಿ ಒಡಿಶಾ ತೀರದಲ್ಲಿ ನೋಡಬಹುದು. ಇದು ಏನಂದ್ರೆ ತನ್ನ ಗೂಡು ಕಟ್ಕೊಳ್ಳೋಕೋಸ್ಕರ ಹಲವಾರು ಕಿಲೋಮೀಟರ್ ಸಮುದ್ರದಲ್ಲಿ ಈಜಾಡ್ಕೊಂಡು ಬರುತ್ತೆ.
3: ಸಂತಾನೋತ್ಪತ್ತಿಗಾಗಿ ಬರುತ್ತವೆ ಅನ್ನೋದನ್ನ ನಾವು ಕೇಳ್ಪಟ್ಟಿದ್ದೇವೆ.
4: ಹೌದು, ಹಲವಾರು ಕಿಲೋಮೀಟರ್ ಈಜಾಡ್ಕೊಂಡು ಬಂದ್ಮೇಲೆ ಅದರಲ್ಲಿ ಇರುವಂತಹ ಕಲುಷಿತ ಅಂಶ ಮತ್ತು ಮೀನುಗಾರರು ಸಮುದ್ರದಲ್ಲಿ ಬಿಟ್ಟಿರುವಂತಹ ನೆಟ್ಗಳು ಹಾಗೂ ಕರಾವಳಿ ತೀರದಲ್ಲಿ ಆಗಂತಿರುವ ಅಭಿವೃದ್ಧಿ ಇವೆಲ್ಲ ಅದರಿಂದ ಮತ್ತೆ ರಾತ್ರಿ ಹೊತ್ತು ಆರ್ಟಿಫಿಷಿಯಲ್ ಲೈಟ್ಸ್ ಕಣ್ಣಿಗೆ ಹೊಡುತ್ತವೆ ಅದಕ್ಕೆ ಇವೆಲ್ಲದ್ರಿಂದ ಅದು ದಾರಿ ತಪ್ಪತಾ ಇದೆ. ಬರ ಜಾಗದಲ್ಲಿ ಬರ್ತಾ ಇಲ್ಲ, ಮನೆ ಕಟ್ಕೊಳಕ್ ಆಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮತ್ತೆ ಇನ್ನ ಅನೇಕ ಕನ್ಸರ್ವೇಶನ್ ಅಥಾರಿಟೀಸ್ ಸಮುದ್ರ ತೀರದಲ್ಲಿ ಇದು ಬರ ಜಾಗಗಳನ್ನ ಐಡೆಂಟಿಫೈ ಮಾಡಿ ಅಂದ್ರೆ ಆಲಿವ್ ರೆಡ್ಲಿ ಬರಂತಹ ಜಾಗಗಳನ್ನ ಐಡೆಂಟಿಫೈ ಮಾಡಿ
3: ಸಂರಕ್ಷಣೆಯ ಮಾಡುವ ಸಲುವಾಗಿ ಅದನ್ನ ಕೆಲವು ವಿಶೇಷ ಕಾನೂನುಗಳನ್ನ ಜಾರಿಗೆ ಪಡಿಸಿರುವಂತದ್ದು.
4: ಬೀಚ್ ಗಳಲ್ಲಿ ಫಿಶಿಂಗ್ ಮಾಡಬಾರ್ದು, ಪ್ಲಾಸ್ಟಿಕ್ ನ ಯೂಸ್ ಮಾಡಬಾರ್ದು ಅನ್ನೋ ರಿಸ್ಟ್ರಿಕ್ಷನ್ಸ್ ನ ಮಾಡಿದೆ. ಸೊ ಇದೇ ರೀತಿ ನಮ್ಮ ಕರಾವಳಿ ತೀರ, ನಮ್ಮ ತೇವಭೂಮಿ ಎಷ್ಟೋ ಜೀವ ಪ್ರಭೇದಗಳಿಗೆ ತಂಗುದಾಣ ಆಗಿದೆ. ಹಾಗಾಗಿ ಪ್ರತಿಯೊಂದು ಅಂಶವನ್ನು ಪ್ರಕೃತಿಯಲ್ಲಿರುವಂತ ಈ ತರ ಜಲಚರಗಳಲ್ಲಿರುವಂತ ಮಾದರಿಗಳನ್ನ ನಮೂನೆಗಳನ್ನ ನಾವು ಅರ್ಥ ಮಾಡಿಕೊಂಡಾಗ ಅದನ್ನ ಸಂಪೂರ್ಣವಾಗಿ ಸಂರಕ್ಷಣೆ ಮಾಡಕ್ಕಾಗತ್ತೆ. ಈ ಭೂಮಿ ಎಲ್ಲರಿಗೂ ಸೇರಿದ್ದು, ಆ ಎಲ್ಲಾ ಜಲಚರಗಳು ಪ್ರಾಣಿ ಪಕ್ಷಿಗಳ ಏನೇನಕ್ಕೆ ಅವು ಅಲ್ಲಿಗೆ ಬರುತ್ತೆ, ಅವುಗಳ ನೀಡ್ಸ್ ಏನಿದೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ನಾವು ಅವ್ರ ಜೊತೆ ಇಂಟ್ರಾಕ್ಟ್ ಆಗ್ಬೇಕು. ಹಾಗಾದಲ್ಲಿ ಮಾತ್ರ ಮಾನವ ಮತ್ತು ಪ್ರಕೃತಿಯ ನಡುವೆ ಸಂಬಂಧ ಆಳವಾಗ್ತಾ ಹೋಗುತ್ತೆ.
3: ಪ್ರಕೃತಿ ಮತ್ತು ಮಾನವ ನಡುವೆ, ಪರಿಸರ ಮತ್ತು ಮನುಷ್ಯನ ನಡುವೆ ಸಂವಹನ ಉತ್ತಮವಾಗಿದ್ರೆ ಪರಿಸರ ಸಮತೋಲನವನ್ನ ಕಾಪಾಡ್ಕೋಬಹುದು ಅಂತ ಹೇಳ್ತಾ ಇದ್ದೀರಿ.
4: ಮುಂದೆ ನೋಡೋದಾದ್ರೆ ನಾವು ಭೂಮಿ ಬಗ್ಗೆ ಮಾತಾಡಿದ್ವಿ, ಜಲದ ಬಗ್ಗೆ ಮಾತಾಡಿದ್ವಿ, ಈಗ ಅಗ್ನಿಯ ಬಗ್ಗೆ ಮಾತಾಡೋಣ. ಅಗ್ನಿಯನ್ನು ಬೆಂಕಿ ಮಾತ್ರ ಅಲ್ಲ, ತಾಪಮಾನ ರೀತಿಯಲ್ಲಿ ನಾವು ಈಗ ನೋಡಬಹುದು. ಈ ಸತಿಯ ಬೇಸಿಗೆ ತುಂಬಾ ತಾಪಮಾನ ಆಗಿದೆ, ಭಾರತ ಇಡೀ 50 ಡಿಗ್ರಿ ತಲುಪಿದೆ ಅನ್ನೋ ಸುದ್ದಿಯನ್ನ ಕೇಳ್ತಾ ಇದ್ದೀವಿ.
3: ನಮ್ಮ ಚಿತ್ರದುರ್ಗದಲ್ಲೇನೆ 37 ಡಿಗ್ರಿ ಸೆಲ್ಸಿಯಸ್ ಅನ್ನು ಮುಟ್ಟಿದ್ದು ಸಹ ನೋಡಿದ್ವಿ, ಗರಿಷ್ಠ ತಾಪಮಾನ ಇತ್ತು.
4: ಇದಕ್ಕೆಲ್ಲ ಕಾರಣ ಗ್ಲೋಬಲ್ ವಾರ್ಮಿಂಗ್, ಅಂದ್ರೆ ನಾವು ಪರಿಸರವನ್ನ ಸರಿಯಾಗಿ ನಿರ್ವಹಿಸ್ತಾ ಇಲ್ಲ ಅನ್ನೋದ ಸಂಕೇತವಾಗಿ ಈ ಸತಿಯ ಬೇಸಿಗೆ ಉತ್ತರ ಕೊಟ್ಟಿದೆ. ತಾಪಮಾನ ಹೆಚ್ಚಿಸ್ಬಿಟ್ಟು ನಾವು ಪ್ರಕೃತಿಯನ್ನ ಕಾಪಾಡ್ಕೋಬೇಕು ಪಾಠವನ್ನ ಚೆನ್ನಾಗಿ ಹೇಳಿದೆ. ಅದಕ್ಕೆ ಹೇಳೋದು, ಪ್ರಕೃತಿ ತಾನೇ ಪಾಠ ಕಲಿಸುತ್ತೆ, ತಾನೇ ಪಾಠ ಹೇಳ್ಕೊಡುತ್ತೆ. ಅದನ್ನ ಅರ್ಥ ಮಾಡ್ಕೊಂಡು ಮುನ್ನ ನಡ್ಸ್ಕೊಂಡು ಹೋಗೋದು ಮಾನವನ ಆದ್ಯ ಕರ್ತವ್ಯ ಆಗಿ ಮಾಡ್ಕೋಬೇಕು. ಉದಾಹರಣೆ ತಗೊಳ್ಳೋದಾದ್ರೆ ಹಿಮಾಲಯದಲ್ಲಿ ತಾಪಮಾನ ಜಾಸ್ತಿ ಆಗ್ತಾ ಇರೋದ್ರಿಂದ ಅಲ್ಲಿನ ನೀರೆಲ್ಲ ಕರಗ್ತಾ ಇದೆ, ಇದರಿಂದ ಪ್ರವಾಹಗಳಾಗ್ತಾ ಇದೆ. ಹಾಗಾಗಿ ಭಾರತ ಸರ್ಕಾರ ನ್ಯಾಷನಲ್ ಮಿಷನ್ ಆಫ್ ಸಸ್ಟೈನಿಂಗ್ ದ ಹಿಮಾಲಯನ್ ಎಕೋಸಿಸ್ಟಮ್ ಅಂತ ಮುಂತಾದ ಸಂಸ್ಥೆಗಳು ಹಿಮಾಲಯಗಳನ್ನ ಸಂರಕ್ಷಣೆ ಮಾಡ್ತಾ ಬರ್ತಾ ಇದೆ. ಹಾಗೂ ಸಂರಕ್ಷಣೆ ಬರೀ ಸರ್ಕಾರದ ಕೆಲಸವಲ್ಲ, ಸಂರಕ್ಷಣೆ ಪ್ರತಿ ನಾಗರಿಕರಿಂದ ಆದರೆ ಮಾತ್ರ ನಮ್ಮ ಪ್ರಕೃತಿಯನ್ನು ಸಮತೋಲನದಲ್ಲಿ ಇಟ್ಟುಕೊಳ್ಳುವುದು ಆಗುತ್ತದೆ. ಮುಂದೆ ನೋಡೋದಾದ್ರೆ ವಾಯು ಅಂಶ ಹೇಗೆ ಪ್ರಕೃತಿಯಲ್ಲಿ ವಿನ್ಯಾಸಗಳನ್ನ ರೂಪಿಸ್ತಾ ಇದೆ ಅಂತ ನೋಡ್ತಾ ಹೋದ್ರೆ, ನಾವು ವಾಯು ಅಂಶನ ಶ್ವಾಸಕೋಶ ಅಂತ ಹೇಳ್ಬೋದು. ಈ ಹೇಗೆ ಪಂಚಭೂತಗಳು, ಈಗ ಶ್ವಾಸಕೋಶ ಅಂತ ಹೇಳ್ತಾ ಇದೀವಿ ವಾಯುನ ನಮಗೆ ಬೇಕಾಗಿರುವಂತ ಆಕ್ಸಿಜನ್ ರಿಲೀಸ್ ಮಾಡುವಂತಹ ಮರಗಳು. ಆ ವಾಯು ಶುದ್ಧವಾಗಿದ್ದಲ್ಲಿ ಮಾತ್ರ ನಮ್ಮ ಶ್ವಾಸಕೋಶ ಚೆನ್ನಾಗಿರಲು ಸಾಧ್ಯ. ಈಗ ಏನಾಗ್ತಾ ಇದೆ, ಪ್ರಕೃತಿಯಲ್ಲಾಗುತ್ತಿರುವಂತಹ ಪೊಲ್ಯೂಷನ್ ಓಜೋನ್ ಪದರಗಳನ್ನ ಹಾನಿ ಮಾಡ್ತಾ ಇದೆ. ಈ ಹಾನಿ ಮಾಡ್ತಾ ಇರೋದ್ರಿಂದ ಯುವಿ ರೇಡಿಯೇಷನ್ಸ್ ನಮ್ಮ ಓಜೋನ್ ಪದರವನ್ನ ದಾಟಿ ಭೂಮಿಗೆ ಬರ್ತಾ ಇರೋದ್ರಿಂದ ತಾಪಮಾನ ಜಾಸ್ತಿ ಆಗ್ತಾ ಇದೆ.
3: ನೇರಳಾತೀತ ಕಿರಣಗಳು ಮನುಷ್ಯನ ಚರ್ಮವನ್ನ ತುಂಬಾ ಹಾಳು ಮಾಡುತ್ತೆ, ದೇಹದ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಉಂಟು ಮಾಡುತ್ತೆ ಅಂತ ಸಹ ಇದೆ ಅಲ್ವಾ?
4: ಹಾ ಹೌದು, ಚರ್ಮ ಕಾಯಿಲೆಗಳು ಬರುತ್ತೆ.
3: ಅದೇ ಇದರಿಂದಾಗಿ ನಾವು ಗಾಳಿಯನ್ನ ಶುದ್ಧೀಕರಿಸೋದು, ವಾಯುವನ್ನ ಅತ್ಯಂತ ಮಲಿನವಾಗದೆ ಇಟ್ಕೊಳ್ಳುವಂತದ್ದು ಇವತ್ತಿನ ಅತ್ಯಂತ ಅಗತ್ಯ ಅಂತ ಸಹ ತಿಳಿಸ್ಕೊಡ್ತಾ ಇದ್ದೀರಿ.
4: ಹೌದು, ಇದೇ ನಿಟ್ಟಿನಲ್ಲಿ ನ್ಯಾಷನಲ್ ಕ್ಲೀನ್ ಏರ್ ಪ್ರೋಗ್ರಾಮ್ ಅಂತಾನೂ ನಡೀತಾ ಇದೆ. ಈ ಎಲ್ಲಾ ಸಂರಕ್ಷಣಾ ಕಾರ್ಯಕ್ರಮದನ್ನ ನಾವು ಪ್ರತಿಯೊಬ್ಬ ನಾಗರಿಕರು ಹೇಗೆ ಆಗ್ತಾ ಇದೆ, ಹೇಗೆ ನಿರ್ವಹಣೆ ಆಗ್ತಾ ಇದೆ ಅಂತ ತಿಳ್ಕೊಂಡು ಅದರಲ್ಲಿ ಪಾಲ್ಗೊಂಡು ಅದನ್ನ ಪಾಲಿಸಿದ್ರೆ ಮಾತ್ರ ಪ್ರಕೃತಿಯ ಸಂರಕ್ಷಣೆ ಆಗುತ್ತದೆ.
3: ಈಗ ನಾಲ್ಕು ಪಂಚಭೂತ ತತ್ವಗಳನ್ನ ಬಹಳ ಚೆನ್ನಾಗಿ ವಿವರಣೆ ಕೊಟ್ರಿ. ಈಗ ಕೊನೆಯದಾಗಿ ಉಳಿದಿರುವಂತದ್ದು ಆಕಾಶ ಅಂತ ಹೇಳ್ತಾ ಇದ್ದೀರಾ, ಯಾವ ರೀತಿ ಇದು ಪರಿಸರವನ್ನ ಸಮತೋಲನವಾಗಿ ಕಾಪಾಡಿಕೊಳ್ಳಬಹುದು?
4: ನಾವು ಆಕಾಶ ತತ್ವವನ್ನು ನೋಡ್ಬೇಕಂದ್ರೆ ಮೊದಲನೇಗೆ ನಕ್ಷತ್ರ. ಮುಂಚೆ ನಾವು ಸಣ್ಣವರಿದ್ದಾಗ ನಮ್ಮ ಅಜ್ಜಿ ತಾತಗಳ ಕಾಲದಲ್ಲಿ ನಕ್ಷತ್ರ ಮಿನುಗುತ್ತೆ ಅಂತ ಹೇಳ್ತಾ ಇದ್ರು. ಈಗ ನಕ್ಷತ್ರ ಮಿನುಗುದನ್ನ ಕಾಣೋದಕ್ಕೆ ನಾವು ಆಕಾಶನ ಎಷ್ಟೊತ್ತು ನೋಡ್ಬೇಕು. ಇದು ಏನಕ್ಕೆ ಅಂದ್ರೆ ಲೈಟ್ ಪೊಲ್ಯೂಷನ್, ಬೆಳಕಿನ ಪೊಲ್ಯೂಷನ್ ಆಗ್ತಾ ಇದೆ ಅದು. ಮತ್ತೆ ಮೈಗ್ರೇಟರಿ ಬರ್ಡ್ ಹೇಗೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ತಂಗುದಾಣ ಹುಡ್ಕೊಂಡು ಹಾಗೂ ಗೂಡುಗಳನ್ನ ಕಟ್ಕೊಳ್ಳಕ್ಕೆ ಹೋಗುವ ಪಕ್ಷಿಗಳು, ಇವೆಲ್ಲವನ್ನು ಪರಿಸರದಲ್ಲಿರುವ ಆಕಾಶ ತತ್ವವನ್ನ ಪ್ರತಿಬಿಂಬಿಸುತ್ತೆ. ಅನೇಕ ವಲಸೆ ಪಕ್ಷಿಗಳು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗುತ್ತೆ. ಏನಾಗ್ತಾ ಇದೆ ಅಂದ್ರೆ ಪಕ್ಷಿ ಈ ವರ್ಷ ಬಂದಿರುತ್ತೆ, ಮುಂದಿನ ವರ್ಷ ಅಲ್ಲಿ ಬರೋ ಜೊತೆಗೆ ಅಲ್ಲಿ ಕಟ್ಟಡ ಇರುತ್ತೆ, ಅಲ್ಲಿ ಗಾಜಿನ ಕಟ್ಟಡ ಇರುತ್ತೆ. ಆ ಗಾಜಿನ ಕಟ್ಟಡ ಕಣ್ಣಿಗೆ ಹೊಡೆದಾಗ ಅದಕ್ಕೆ ಹಾರ್ಲಿಕ್ಕಾಗೋದಿಲ್ಲ, ಅದು ಸತ್ತು ಹೋಗುತ್ತೆ. ಈ ತರ ಅನೇಕ ಘಟನೆಗಳು ನಡೆದಿದೆ. ಹಾಗಾಗಿ ನಾವು ನಗರೀಕರಣ ಮಾಡಬಾರದು ಅಂತ ಹೇಳ್ತಿಲ್ಲ, ನಗರೀಕರಣ ನಮ್ಮ ರೀತಿಯಲ್ಲಿ ಹೇಗೆ ಯೋಚನೆ ಮಾಡ್ತೀವೋ ನಾವು ಪ್ರತಿ ಜಲಚರಗಳ ಪ್ರಾಣಿ ಪಕ್ಷಿಗಳು ಎಲ್ಲಾ ರೀತಿಯಲ್ಲೂ ಯೋಚನೆ ಮಾಡಿ ಆ ಅಭಿವೃದ್ಧಿ ನಿಜವಾಗ್ಲೂ ಬೇಕಾ, ಆ ಅಭಿವೃದ್ಧಿ ಪ್ರಕೃತಿಯ ಅಭಿವೃದ್ಧಿ ಆಗುತ್ತಾ ಅಥವಾ ಮಾನವನ ಅಭಿವೃದ್ಧಿ ಆಗುತ್ತಾ ಅಥವಾ ಸ್ವಾರ್ಥದ ಅಭಿವೃದ್ಧಿ ಆಗುತ್ತಾ ಅಂತ ನೋಡ್ಕೊಂಡು ನಾವು ಮುನ್ನಡಿಬೇಕು.
3: ಯಶೋವಂತಿಯವರೇ, ಇದುವರೆಗೂ ನೀವು ಮಾತಾಡಿದ್ದನ್ನೆಲ್ಲ ಕೇಳಿದಾಗ ನನಗೆ ಒಂದು ಪ್ರಶ್ನೆ ನಿಮ್ಮನ್ನ ಕೇಳಬೇಕು ಅಂತ ಅನ್ನಿಸ್ತಾ ಇದೆ. ಇದುವರೆಗೂ ಪರಿಸರ ಹಾಗೂ ಪಂಚಭೂತಗಳ ಸಹಸಂಬಂಧದ ಕುರಿತು ಅಧ್ಯಯನದ ವಿಚಾರವಾಗಿ ನೀವು ಮಾತಾಡಿದ್ರಿ. ನನಗೆ ಪ್ರಶ್ನೆ ಏನು ಅಂತಂದ್ರೆ, ಪಂಚತತ್ವದ ಉದ್ದೇಶಗಳನ್ನ ಭೂದೃಶ್ಯ ವಿನ್ಯಾಸದಲ್ಲಿ ಹೇಗೆ ಪ್ರತಿಬಿಂಬಿಸ್ತಾರೆ ಅನ್ನೋದನ್ನ ಕೇಳಿದರಿಗೆ ತಿಳಿಸ್ಕೊಡ್ತೀರಾ?
4: ಹಾ ಖಂಡಿತ, ಅದು ಸುಂದರವಾದಂತ ಪ್ರಕ್ರಿಯೆ ಅಂತಾನೆ ಹೇಳ್ಬೋದು. ಅದು ಪ್ರತಿ ಹಂತದಲ್ಲೂ ನಮಗೆ ಸಂತೋಷ ನೀಡುತ್ತದೆ, ಯಾಕಂದ್ರೆ ಪರಿಸರದಿಂದ ಪ್ರೇರಣೆಗೊಂಡು ಪರಿಸರದಲ್ಲಿರುವಂತಹ ಅಂಶಗಳನ್ನ ತೆಗೆದುಕೊಂಡು ನಾವು ವಿನ್ಯಾಸವನ್ನ ಮಾಡ್ತೇವೆ. ಉದಾಹರಣೆ ತಗೊಳ್ಳೋದಾದ್ರೆ ಪ್ರಕೃತಿಯಲ್ಲಿರುವ ಹಾವಭಾವ ಅದು ಯಾವ ರೀತಿ ಹೋಗ್ತಾ ಇದೆ, ಟೋಪೋಗ್ರಫಿ ಯಾವ ರೀತಿ ಹೋಗ್ತಾ ಇದೆ ಅನ್ನೋದು, ಮತ್ತು ಜಲದ ಹರಿವು ಹೇಗಿದೆ ಅನ್ನೋದು ಎಲ್ಲಾನು ತಿಳಿದುಕೊಂಡು ನಾವು ರಚನೆಯನ್ನ ಮಾಡ್ತೀವಿ. ನನ್ನ ಹವ್ಯಾಸದಲ್ಲಿ ಭರತನಾಟ್ಯ, ಕನ್ನಡ ಚುಟುಕುಗಳನ್ನು ಬರೆಯುವುದು ಮತ್ತೆ ಚಿತ್ರಕಲೆ ಇವೆಲ್ಲವೂ ನನಗೆ ಪೂರಕವಾಗುತ್ತದೆ. ಯಾಕಂದ್ರೆ ವಿನ್ಯಾಸ ಮಾಡ್ತಾ ಇರೋದನ್ನ ನಾನು ಇಮ್ಯಾಜಿನೇಷನ್ ಮಾಡ್ಕೊಳಕ್ಕೆ ಅದು ತುಂಬಾ ಒಳ್ಳೆ ಸಹಕಾರ ಕೊಡ್ತಾ ಇರುತ್ತೆ. ನಾವು ವಿನ್ಯಾಸ ಮಾಡಬೇಕಾದ್ರೆ ಮೊದಲಿಗೆ ಒಂದು ಕಾನ್ಸೆಪ್ಟ್ ಅಂತೇಳಿ ಬಿಲ್ಡ್ ಮಾಡ್ತೀವಿ. ಆ ಕಾನ್ಸೆಪ್ಟ್ ಹೇಗೆ ಬಿಲ್ಡ್ ಮಾಡ್ತೀವಿ ಅಂದ್ರೆ, ಎಲ್ಲಾ ಪ್ರಕೃತಿ ಅಧ್ಯಯನಗಳನ್ನ ಮಾಡಿ ಪ್ರಕೃತಿಗೆ ಹೇಗೆ ಬೇಕು, ಏನು ಬೇಕು ಅನ್ನೋದನ್ನ ನಾವು ಸ್ಟ್ರಾಟಜಿಕಲಿ ಅದನ್ನ ಕಾರ್ಯರೂಪಕ್ಕೆ ತರಬೇಕು ಅನ್ನೋದನ್ನ ನೋಡ್ಕೊಂಡು ನಂತರ ಅದನ್ನ ನಾವು ಹಂತವಾಗಿ ಪ್ಲಾನಿಂಗ್ ನ ಮಾಡ್ತಾ ಹೋಗ್ತೀವಿ. ಮಾಸ್ಟರ್ ಪ್ಲಾನ್, ಪ್ರಮುಖ ನಕ್ಷೆಗಳನ್ನೆಲ್ಲ ಬರ್ತಾ ಹೋಗುತ್ತೆ. ಇದೇ ರೀತಿ ಪ್ರತಿ ಹಂತದಲ್ಲೂ ನಾವು ಪರಿಸರದಿಂದ ಪ್ರೇರಣೆಗೊಂಡು ಮಾಡ್ತಾ ಇರ್ತೀವಿ. ಹಾಗೂ 5 ಅಂಶಗಳನ್ನ ಪ್ರಕೃತಿಯಲ್ಲಿ ಹೇಗೆ ಇರುತ್ತದೋ ನಮ್ಮ ವಿನ್ಯಾಸದಲ್ಲೂ ಸಹ ಪ್ರತಿ ಅಂಶಗಳು, ಪ್ರತಿ ಭೂಮಿ, ಗಿಡ ಮರಗಳು, ಜಲ, ವಾಟರ್ ಫೀಚರ್ಸ್ ಇರ್ಬೋದು, ಸಣ್ಣ ತೊರೆಯನ್ನ ವಿನ್ಯಾಸ ಮಾಡುವುದು, ಒಂದು ಸೈಟ್ ಅಲ್ಲಿ ಮಳೆ ಬಂದಾಗ ಮಳೆ ಕೊಯ್ಲು ಪದ್ಧತಿಯನ್ನ ಹೇಗೆ ಅದರಲ್ಲಿ ಅಳವಡಿಸ್ಕೋಬಹುದು, ಎಷ್ಟು ನೀರನ್ನ ನಾವು ಉಳಿಸ್ಕೋಬಹುದು, ನಮ್ಮ ಭೂಮಿಯಲ್ಲೇನೆ ನಮಗೆ ಬೇಕಾಗಿರುವಂತಹ ಸಂಪನ್ಮೂಲಗಳನ್ನ ನಾವು ಹೇಗೆ ನಾವೇ ಉತ್ಪತ್ತಿ ಮಾಡ್ಕೋಬಹುದು ಅನ್ನೋದು. ಉದಾಹರಣೆಗೆ ತರಕಾರಿ ಗಾರ್ಡನ್ ಅಂತ ಹೇಳ್ಬೋದು, ವೆಜಿಟೇಬಲ್ ಗಾರ್ಡನ್, ಆ ರೀತಿಯಾಗಿ ನಾವು ಮೆಡಿಸಿನಲ್ ಪ್ಲಾಂಟ್ಸ್ ಗಾರ್ಡನ್ಸ್ ನ ಮಾಡ್ಕೋಬಹುದು. ಹಾಗೆ ಬಟರ್ಫ್ಲೈಸ್ ನ ಅಟ್ರಾಕ್ಟ್ ಮಾಡೋದಕ್ಕೆ ಬಟರ್ಫ್ಲೈ ಗಾರ್ಡನ್ಸ್, ಮೇನ್ ಆಗಿ ಹೂಗಳು ಬಿಡುವಂತಹ ಗಿಡಗಳನ್ನ ಹಾಕ್ಬೋದು. ಇದೇ ರೀತಿಯಾಗಿ ವಿವಿಧ ರೀತಿಯಾದ ಪ್ಲಾಂಟಿಂಗ್ ಸ್ಕೀಮ್ ಅಂತ ಹೇಳ್ತೀವಿ, ಅಂದ್ರೆ ಪ್ಲಾಂಟಿಂಗ್ ಥೀಮ್ ಗಳನ್ನ ತಗೊಂಡು ನಾವು ವಿನ್ಯಾಸ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇವೆಲ್ಲವೂ ಸಹ ಹೇಗೆ ನಾವು ಪ್ರಕೃತಿಯಲ್ಲಿರೋ ಪ್ಯಾಟರ್ನ್ಸ್ ಏನೇನಿದೆಯೋ ಅದರ ಆಧಾರಿತ ಮೇಲೆ ನಾವು ವಿನ್ಯಾಸವನ್ನ ಮಾಡ್ತೀವಿ.
3: ಈ ವಿಚಾರವನ್ನ ತಿಳಿಸ್ಕೊಡ್ತಾ ಮಧ್ಯದಲ್ಲಿ ನಿಮ್ಮ ಹವ್ಯಾಸಗಳ ಬಗ್ಗೆನು ಹೇಳಿದ್ರಿ, ಪರಿಸರದ ಬಗ್ಗೆ ಅಪಾರ ಕಾಳಜಿನೂ ಇದೆ, ಹಾಗೆ ಪರಿಸರದ ಕುರಿತು ಗೀತೆಗಳನ್ನು ಹೇಳ್ತೀರಾ ಅಂತ ಕೇಳ್ಪಟ್ಟಿದ್ದೀನಿ. ಈ ಒಂದು ಸಂದರ್ಭದಲ್ಲಿ ಪರಿಸರ ಗೀತೆನ ಒಂದು ಹೇಳಕ್ ಇಷ್ಟಪಡ್ತೀರಾ?
4: ಹಾ, ಖಂಡಿತ. ನಾನೀಗ ಹೇಳ್ತಾ ಇರುವುದು ಭಾವಗೀತೆ, ರಚನೆ ಚಂದ್ರಶೇಖರ್ ತಾಳ್ಯ.

0: ಬಹಳ ಸುಶ್ರಾವ್ಯವಾಗಿ ಹಾಡಿದ್ರಿ. ಭಾವಗೀತೆ, ಪರಿಸರದ ಗೀತೆಗಳನ್ನ ಹಾಡುವುದರಲ್ಲಿ ಬಹಳ ಆಸಕ್ತಿ ಇದೆ ಅಂತ ಅಂದ ಹಾಗಾಯ್ತು. ನೀವು ಕೆಲವು ಕವನಗಳನ್ನ ರಚಿಸಿದ್ದೀರಿ ಅಂತ ಗೊತ್ತಾಯ್ತು. ಒಂದು ಕವನವನ್ನ ಹೇಳಬಹುದಾ?
1: ಹಾ, ಖಂಡಿತ. ಎಲ್ಲ ಕಡೆ ನೋಡುವ ಹಾಗೆ ಆಲದ ಮರ, ಬ್ಯಾನಿಯನ್ ಟ್ರೀ, ಮರದ ಬಗ್ಗೆ ಬರೆದಿರೋದು. ಮರದ ಕೆಳಗೆ ಕೂತಾಗ ನನಗೆ ಆದ ಅನುಭವವನ್ನ ನಾನು ಪದಗಳಲ್ಲಿ ಪೋಣಿಸಿದ್ದೇನೆ. ಪದ್ಯದ ಶೀರ್ಷಿಕೆ ಆಲಾಶ್ರಯ. ಯಾವ ಮರ ಹೊತ್ತಿತ್ತೋ ಆ ಚಿಗುರನ್ನು, ಯಾವ ಮರ ಹೊತ್ತಿತ್ತೋ ಆ ಚಿಗುರನ್ನು, ನೆಲೆಯಿಲ್ಲದ ನೆಲೆಯಾಗುವ ಭವ್ಯ ಚಪ್ಪರವನ್ನು, ನೆಲೆಯಿಲ್ಲದೆ ನೆಲೆಯಾಗುವ ಭವ್ಯ ಚಪ್ಪರವನ್ನು, ನೀರಿನ ಗಾಳಕ್ಕಾಗಿ ಬೇರೂರಿ ಜಲದೇವಿಯನ್ನು ಕರೆಯುವ ದಿವ್ಯಾಲಯವನ್ನು, ನೀರಿನ ಗಾಳಕ್ಕಾಗಿ ಬೇರೂರಿ ಜಲದೇವಿಯನ್ನು ಕರೆಯುವ ದಿವ್ಯಾಲಯವನ್ನು, ಎಲ್ಲ ಜೀವಿಗಳಿಗೂ ನೆಲೆ ನೀವ ಆಲಾಶ್ರಯವೇ, ಬೃಹತ್ ಬೇರಿನ ಬಲೆಯಲ್ಲಿ ಎಲ್ಲವ ಸೆಳೆಯುವ ವಿಶಾಲ ವೃಕ್ಷವೇ, ವಂದನೆ ನಿಮಗೆ, ವಂದನೆ.
0: ನೀವು ಎಷ್ಟು ಭಾವನಾತ್ಮಕವಾಗಿ ಪರಿಸರದೊಂದಿಗೆ ಮಾತಾಡ್ತೀರಿ, ಈ ಒಂದು ಕವನದಿಂದ ಅರ್ಥ ಆಯ್ತು.
1: ವಿಶ್ವ ಪರಿಸರ ದಿನಾಚರಣೆಯ ಘೋಷವಾಕ್ಯ ಹೀಗಿದೆ: ನಮ್ಮ ಭವಿಷ್ಯದ ರಕ್ಷಣೆಗೆ ಪ್ರಕೃತಿಯಿಂದ ಪ್ರೇರಣೆಗೊಂಡು ಹವಾಮಾನವನ್ನು ಸಮತೋಲನಗೊಳಿಸುವುದು. ಇನ್ಸ್ಪೈರ್ಡ್ ಬೈ ನೇಚರ್ ಫಾರ್ ಕ್ಲೈಮೇಟ್ ಫಾರ್ ಫ್ಯೂಚರ್, ಈ ಘೋಷದೊಂದಿಗೆ ಈ ವರ್ಷದ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ.
0: ಕಾಕತಾಳೀಯ ನೋಡಿ, ನೀವು ಇದುವರೆಗೂ ನಮ್ಮೊಂದಿಗೆ ಹಂಚಿಕೊಂಡ ವಿಷಯನೂ ಸಹ ಹವಾಮಾನ, ಪರಿಸರ ಮತ್ತು ಮಾನವ ನಡುವಿನ ಸಮತೋಲನವೇ ಆಗಿತ್ತು. ಈ ವರ್ಷದ ಘೋಷವಾಕ್ಯನೂ ಸಹ ಅದೇ ವಿಷಯದ ಮೇಲೆ ನಿಂತಿರುವುದು ಬಹಳ ಸಂತೋಷದ ಸಂಗತಿ. ಯಶವಂತಿಯವರೇ,
1: ಪರಿಸರವನ್ನು ಉಳಿಸಿ, ಪರಿಸರವನ್ನು ಬೆಳೆಸಿ ಹಾಗೂ ಪರಿಸರವನ್ನು ಕಾಪಾಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಈ ಅವಕಾಶವನ್ನು ನೀಡಿದ

0: ಚಿತ್ರದುರ್ಗದ ಆಕಾಶವಾಣಿ ಕೇಂದ್ರಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು.
1: ಪರಿಸರದ ಬಗ್ಗೆ ಕಾಳಜಿ, ಪರಿಸರವನ್ನ ಉಳಿಸಿಕೊಳ್ಳೋದು ಬೆಳೆಸ್ಕೊಳ್ಳೋದ್ರ ಬಗ್ಗೆ ಪ್ರಾಥಮಿಕವಾಗಿ ಹಾಗೂ ಸಿದ್ಧಾಂತದ ನೆಲೆಗಟ್ಟಿನಲ್ಲಿ ತಿಳಿಸ್ಕೊಟ್ರಿ ನೀವು. ಬಹಳ ಖುಷಿಯಾಯಿತು. ಇದು ನಮ್ಮ ಕೇಳುಗರಿಗೆ ಮಾಹಿತಿ ಉಪಯುಕ್ತ ಆಗಿದೆ ಅಂತ ಸಹ ನಾವು ಭಾವಿಸ್ತೇವೆ. ಧನ್ಯವಾದ ತಮಗೆ.
0: ಧನ್ಯವಾದಗಳು.
2: ಇದುವರೆಗೂ ಪರಿಸರದ ಅಳಿವು ಉಳಿವು ಕುರಿತು ವಿಶೇಷ ಸಂದರ್ಶನ ಪ್ರಸಾರವಾಯಿತು. ಸಂದರ್ಶಕರು ಡಾ ಸೌಮ್ಯ ಕೆ ಮಂಜುನಾಥ್, ಸಂಕಲನ ಹಿರೇಕಂದವಾಡಿ ದೀಪಾ ಎಂ, ನಿರ್ವಹಣೆ ಶಿವಪ್ರಕಾಶ ಡಿಆರ್, ನಿಲಯದ ಕಾರ್ಯಕ್ರಮ ಅಧಿಕಾರಿ. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಪ್ರಸಾರವಾಯಿತು.

0: ಇದು ಇಂದಿನ ವನಿತಾ ವಿಹಾರ ಕಾರ್ಯಕ್ರಮ.
1: ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ನೀವು ಕೇಳ್ತಾ ಇದ್ದೀರಿ ಎಫ್ಎಂ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು. ಸ್ಟುಡಿಯೋ ಸಮಯ 12:16.
2: ಆಕಾಶವಾಣಿಗೆ 90 ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60 ಸಂತಸ.
3: ದೇಶದ ಯುವಜನತೆಗೆ ಯುವವಾಣಿ ಉದ್ಯೋಗ ವಾರ್ತೆ ವೃತ್ತಿ ಶಿಕ್ಷಣ ಮಾರ್ಗದರ್ಶನ ಕಾರ್ಯಕ್ರಮದ ಮೂಲಕ ಅರಿವಿನ ಜೊತೆಗೆ ದೇಶದ ಬೆಳವಣಿಗೆಗೆ ಯುವಶಕ್ತಿಯನ್ನು ಸಕ್ರಿಯಗೊಳಿಸುವ ವಿಶೇಷ ಕಾಳಜಿಯನ್ನ ಆಕಾಶವಾಣಿ ಮಾಡುತ್ತಿದೆ.

ಆತ್ಮೀಯ ಕೇಳಿದರೆ, ಪ್ರತಿಭೆಗಳು ಎಲ್ಲಿರುತ್ತವೆ, ಹೇಗಿರುತ್ತವೆ ಬಲ್ಲವರಾರು? ಪರಿಸ್ಥಿತಿಯ ಒತ್ತಡಕ್ಕೆ ಸಿಲುಕಿ ಅಪರಾಧ ಎಸಗಿ ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ಆರೋಪ ಹೊತ್ತು ಕೂಡ ಶಿಕ್ಷೆ ಅನುಭವಿಸಬೇಕಾಗುತ್ತದೆ. ಆರೋಪಿ ಅಪರಾಧಿಗಳು ಕೂಡ ಅಪ್ರತಿಮ ಕಲಾವಿದರಾಗಿರಬಹುದು. ಇಂತಹ ಪ್ರತಿಭೆಗಳ ಅನಾವರಣಕ್ಕಾಗಿ ಆಕಾಶವಾಣಿ ಭದ್ರಾವತಿ ಜೈಲು ಹಕ್ಕಿಗಳ ಗಾನಸುಧೆ ಕಾರ್ಯಕ್ರಮವನ್ನು ಜೂನ್ ತಿಂಗಳ, ಅಂದರೆ ಈ ತಿಂಗಳ ಪ್ರತಿ ಭಾನುವಾರ ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ ಶಿವಮೊಗ್ಗ ಜಿಲ್ಲಾ ಕೇಂದ್ರ ಕಾರಾಗೃಹದಿಂದ ನೇರ ಪ್ರಸಾರ ಮಾಡಲಿದೆ. ಕೇಳಿ ಜೈಲು ಹಕ್ಕಿಗಳ ಗಾನಸುಧೆ ಪ್ರತಿ ಭಾನುವಾರ ಸಂಜೆ 4 ಗಂಟೆಯಿಂದ 5 ಗಂಟೆವರೆಗೆ.

ಕೆಳಗರೆಗೆ ನವ ನಿಲಯದಿಂದ ಈ ಮಧ್ಯಾಹ್ನ 1:20 ಚಿತ್ರಗೀತೆಗಳು, 2:40 ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. 3:00 ಚಾರ್ಟ್ ಶೋ, 4:00 ಮಿಕ್ಸ್ ಮೆಲೋಡಿ, ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳು. ಸಂಜೆ 5:00 ಹಾಗೂ 5:28 ಚಿತ್ರಗೀತೆಗಳು ಮೂಡಿ ಬರಲಿದೆ.

ಸಂಜೆ 6:51 ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಮಹಿಳಾ ಸಬಲೀಕರಣ ಕುರಿತು ತರೀಕೆರೆಯ ವಿಕಸನ ಸ್ವಯಂ ಸೇವಾ ಸಂಸ್ಥೆಯ ಕಾರ್ಯನಿರ್ವಾಹಕ ಅಧಿಕಾರಿ ಮತ್ತು ವಕೀಲರಾದ ವಿಭಾ ವರ್ಗೀಸ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಎಸ್ಎಂ ಸುಧಾಕರ್. ಕಾರ್ಯಕ್ರಮದ ಕಡೆಯಲ್ಲಿ ಕೃಷಿ ಉಳಿಸಿ ಅಭಿಯಾನ ಕುರಿತು ಮಾಹಿತಿ ಮೂಡಿಬರಲಿದೆ.

ಈ ರಾತ್ರಿ 8:35 ಚಿತ್ರಗೀತೆಗಳು, 9:15 ಭಾವಗೀತೆಗಳನ್ನು ಆಲಿಸುವಿರಿ. ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಈ ರಾತ್ರಿ 10 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ US ಪ್ರಸಾದ್ ಅವರ ಸ್ಯಾಕ್ಸೋಫೋನ್ ವಾದನವನ್ನು ಆಲಿಸುವಿರಿ. ಇದುವರೆಗೂ ನಿಲಯದಿಂದ ಪ್ರಸಾರವಾಗುವ ಕೆಲವು ಕಾರ್ಯಕ್ರಮಗಳತ್ತ ಗಮನ ಹರಿಸಿದೆವು. ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ ಆಗ್ತಾ ಇದೆ 12:35. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಆರೋಗ್ಯ ಕಾರ್ಯಕ್ರಮ ಮೂಡಿಬರಲಿದೆ.

0: ಆಕಾಶವಾಣಿ ಕೇಳಿ ಆರೋಗ್ಯ ಸಂಚಿಕೆ. ಇಂದಿನ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಕಂಡುಬರುವ ಸಾಮಾನ್ಯ ಆರೋಗ್ಯ ಸಮಸ್ಯೆಗಳು ಮತ್ತು ಆಯುರ್ವೇದ ಪರಿಹಾರ, ಈ ವಿಷಯವಾಗಿ ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಆಯುರ್ವೇದ ತಜ್ಞೆ ಡಾಕ್ಟರ್ ಲಲಿತಾ ಶೆಟ್ಟಿ ಅವರೊಡನೆ ಸಂದರ್ಶನ. ಕೇಳುಗರೆ, ಜೂನ್ ತಿಂಗಳು ಬಂತೆಂದರೆ ಮಳೆಗಾಲ ಆರಂಭವಾಯಿತು ಅಂತ ಅನ್ಕೊಳ್ಬೇಕು. ತುಂಬಾ ಸೆಕೆ ಸೆಕೆ ಉಷ್ಣ ಅಂತ ಅನ್ಕೊಳ್ತಿರುವ ನಮ್ಗೆಲ್ಲ ಮಳೆ ಬಂತು ಅಂತ ಹೇಳಿದ್ರೆ ದೇಹ ಕೂಡ ತಂಪಾಗಿ ನಮ್ಗೆ ಒಂದು ಒಳ್ಳೆ ಅನುಭವವನ್ನ ಕೊಡುವಂತಹ ಕಾಲ. ಆದ್ರೆ ಈ ಮಳೆಗಾಲದಲ್ಲಿ ದೇಹ ತಂಪಿನ ಜೊತೆಗೆ ಶೀತ ನೆಗಡಿಯಂತಹ ಹಲವಾರು ಸಾಮಾನ್ಯ ಕಾಯಿಲೆಗಳು ನಮ್ಮನ್ನು ಕಾಡ್ತಾ ಇರ್ತವೆ. ಮಳೆಗಾಲದಲ್ಲಿ ಕಂಡು ಬರುವ ಸಾಮಾನ್ಯ ಆರೋಗ್ಯ ಸಮಸ್ಯೆಗಳು ಮತ್ತು ಅದಕ್ಕೆ ಆಯುರ್ವೇದ ಪರಿಹಾರ, ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿಸಿಕೊಡಲು ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಕಾರವಾರದ ಪ್ರಸಿದ್ಧ ಆಯುರ್ವೇದ ತಜ್ಞೆಯಾಗಿರುವ ಡಾಕ್ಟರ್ ಲಲಿತಾ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಹಾಗೂ ನಮಸ್ಕಾರ.
1: ನಮಸ್ಕಾರ
0: ಮೇಡಮ್. ಮಳೆಗಾಲ ಅಂತ ಹೇಳಿದ್ರೆ ನಿಮ್ಗೇನು ಹೇಳ್ಬೇಕಾಗಿ ಅಂತ ಇಲ್ಲ, ಯಾಕಂದ್ರೆ ಕಾರವಾರ ಭಾಗದಲ್ಲಿ ತುಂಬಾ ಮಳೆ ಆಗ್ತಾ ಇರೋದ್ರಿಂದ ಈ ಮಳೆಗಾಲದಲ್ಲಿ ಯಾವ ತರಹದ ಸಾಮಾನ್ಯ ಕಾಯಿಲೆಗಳು ಕಂಡು ಬರ್ತವೆ ಮತ್ತು ಅದನ್ನ ಜನರು ಹೇಗೆ ನಿಭಾಯಿಸಬೇಕು, ಈ ಒಂದು ನಿಟ್ಟಿನಲ್ಲಿ ನಿಮ್ಮ ಒಂದು ಅನುಭವಗಳನ್ನ ನಮ್ ಜೊತೆ ಹಂಚಿಕೊಳ್ಳಿ.
1: ಮಳೆಗಾಲ ಅಂದ ತಕ್ಷಣ ನಾವು ಆಯುರ್ವೇದದಲ್ಲಿ ಅದ್ರ ಬಗ್ಗೆ ಏನ್ ರೆಫರೆನ್ಸ್ ಇದೆಯಾ ಅಂತ ಆಯುರ್ವೇದ ತಜ್ಞೆಯಾಗಿ ನಿಮ್ಗೆ ಹೇಳ್ತಿರೋವಾಗ ಖಂಡಿತವಾಗ್ಲೂ ಇದೆ. ಯಾಕೆಂದ್ರೆ ನಮ್ಮ ಆಯುರ್ವೇದದಲ್ಲಿ ಒಂದು ಉಲ್ಲೇಖ ಇದೆ, ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರ ಪ್ರಶನಂ ಅಂತ. ಅಂದ್ರೆ ಈ ಆಯುರ್ವೇದ ಅನ್ನೋದು ಬರೀ ಚಿಕಿತ್ಸಾ ಪದ್ಧತಿ ಒಂದೇ ಅಲ್ಲ, ನಮ್ಮ ಜೀವನ ಶೈಲಿನೂ ಸಹ ನಮ್ಮ ಆರೋಗ್ಯ ಆಹಾರ ವಿಹಾರವನ್ನ ಮೇಂಟೈನ್ ಮಾಡ್ಕೊಂಡು ಹೇಗೆ ಆರೋಗ್ಯ ಕಾಪಾಡ್ಕೋಬೇಕು ಅನ್ನೋದ್ರ ಬಗ್ಗೆನೆ, ಅದಕ್ಕೆ ಆಯುರ್ವೇದ ಅನ್ನೋದನ್ನೇ ನಾವು ಸೈನ್ಸ್ ಆಫ್ ಲೈಫ್ ಅಂತಾನ ಹೇಳ್ತೀವಿ. ಸೊ ಈಗ ಆರೋಗ್ಯವಂತರು ಕೂಡ ನಾವು ಆರೋಗ್ಯವನ್ನು ಹೇಗೆ ಕಾಪಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಹೇಳುವಾಗ ನಮ್ಮ ಆಯುರ್ವೇದ ಗ್ರಂಥಗಳಲ್ಲಿ ಮುಖ್ಯವಾಗಿ ದಿನಚರ್ಯೆ ಅಂದ್ರೆ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಿಂದ ಎದ್ದುಬಿಟ್ಟು ರಾತ್ರಿ ತನಕ ಹೇಗೆ ಹೇಗೆ ಯಾವ ತರ ಇವನ್ನ ಬ್ರಷ್ ಮಾಡ್ಕೊಳ್ಳೋದಿರ್ಬೋದು, ಸ್ನಾನದ ಬಗ್ಗೆ ಇರ್ಬೋದು, ಆಹಾರದ ಬಗ್ಗೆ ಇರ್ಬೋದು, ನಮ್ಮ ಕೆಲಸಗಳ ಬಗ್ಗೆ ಇರ್ಬೋದು, ಜೊತೆಗೆ ರಾತ್ರಿಚರ್ಯೆ ಅಂತ ಹೇಳ್ಬಿಟ್ಟು ಹಾಗೆ ಋತುಚರ್ಯೆ, ಯೋಗ, ಮುದ್ರೆ, ಪ್ರಾಣಾಯಾಮ, ಧ್ಯಾನ ಇವುಗಳ ಬಗ್ಗೆ ಉಲ್ಲೇಖ ಇದ್ದೇ ಇರುತ್ತೆ. ನೀವು ಇದ್ರ ಬಗ್ಗೆ ಕೇಳಿರ್ತೀರ, ಈಗಾಗಲೇ ಯೋಗ ಡೇ ಹತ್ತಿರ ಬರ್ತಿರೋದ್ರಿಂದ ಇದು ಇದೆ. ಅದರಲ್ಲಿ ಮಳೆಗಾಲ ಅಂತ ತಗೊಂಡಾಗ ನಾವು ಋತುಚರ್ಯೆ ಬಗ್ಗೆ ತಿಳ್ಕೊಬಹುದು. ಯಾಕೆಂದ್ರೆ ಋತುಚರ್ಯೆ ಅದ್ರ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ ನಮ್ಮ ಆಯುರ್ವೇದ ಗ್ರಂಥಗಳಲ್ಲಿ. ಅದರಲ್ಲಿ ಮಳೆಗಾಲ ಅನ್ನೋದು ಏನಿದೆ, ಜೂನ್, ಜುಲೈ, ಆಗಸ್ಟ್ ಈ ವರ್ಷ ಋತುಗೆ ಕಂಪೇರ್ ಮಾಡಿ ಹೇಳ್ಬೋದು ವರ್ಷ ಋತು ಚರ್ಯೆ ಅಂತ. ಚರ್ಯೆ ಅಂತಂದ್ರೆ ವರ್ಷ ಋತುವಲ್ಲಿ ಹೇಗಿರುತ್ತೆ ನಮ್ಮ ದೇಹದಲ್ಲಿ ಅನ್ನೋದ್ರ ಬಗ್ಗೆನು ಉಲ್ಲೇಖ ಇದೆ. ಅಂದ್ರೆ ನಮ್ಮ ಗ್ರಂಥದಲ್ಲಿ ಹೇಳಿದ್ದಾರೆ ವರ್ಷ ಋತುವಿನಲ್ಲಿ ನಮ್ಮ ಜೀರ್ಣಕ್ರಿಯೆ ಕಡಿಮೆ ಆಗಿರುತ್ತೆ, ಚಳಿಗಾಲದಲ್ಲಿ ಜೀರ್ಣಶಕ್ತಿ ಜಾಸ್ತಿ ಇರುತ್ತೆ, ಮಳೆಗಾಲದಲ್ಲಿ ಕಡಿಮೆ ಇರುತ್ತೆ. ಸೊ ಹಾಗಾಗಿ ನಾವು ಸ್ವಲ್ಪ ಲೈಟ್ ಆಹಾರ ತಗೊಳ್ಬೇಕು ಹಾಗೆ ಅಂತ. ದೇಹದ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿರುತ್ತೆ, ಸೊ ಹಾಗಾಗಿ ಪದೇ ಪದೇ ಥಂಡಿ ಕೆಮ್ಮು ಬರೋ ಚಾನ್ಸಸ್ ಇರುತ್ತೆ, ಹೊರಗಡೆ ವಾತಾವರಣ ತಂಪು ಮತ್ತೆ ಹ್ಯುಮಿಡಿಟಿ ತೇವಾಂಶ ಜಾಸ್ತಿ ಆಗೋದ್ರಿಂದ. ಹಾಗೆ ವಾತ ಮತ್ತೆ ಕಫಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಸ್ವಲ್ಪ ಜಾಸ್ತಿ ಬರುತ್ತೆ. ಸೊ ಆ ಟೈಮಲ್ಲಿ ಏನು ಆಹಾರ ಸೇವಿಸಬೇಕು ಅನ್ನೋದ್ರ ಬಗ್ಗೆನೂ ಉಲ್ಲೇಖ ಇದೆ ನಮ್ಮಲ್ಲಿ. ಈ ಒಂದು ವರ್ಷ ಹಳೆಯದಾದಂತಹ ಅಕ್ಕಿ ಉಪಯೋಗಿಸಬೇಕು ಅಂತ ಹೇಳ್ತೀವಿ. ನಾವು ಹೊಸ ಜಸ್ಟ್ ಬೆಳೆದಿದ್ದು ಈಗ ಹೊಸ ಅಕ್ಕಿನೂ ಹೇಳ್ತೀವಿ ಷಷ್ಠಿಕ ಶಾಲಿ ಅಂತ ಹೇಳ್ಬಿಟ್ಟು, ನಮ್ದು ಕೆಲವೊಂದು ಟ್ರೀಟ್ಮೆಂಟ್ ಮಾಡುವಾಗ ಷಷ್ಠಿಕ ಶಾಲಿ ಅಂತ 60 ದಿನದಲ್ಲಿ ಒಳಗಡೆಗೆ ಇರುವಂತ ಅಕ್ಕಿನ ಉಪಯೋಗಿಸಬೇಕು.
0: ಹಳೆಯ ಅಕ್ಕಿಯನ್ನ ಯಾಕೆ ಉಪಯೋಗ ಮಾಡಬೇಕು
1: ಅಂದ್ರೆ ಜೀರ್ಣಶಕ್ತಿ ಕಮ್ಮಿ ಇರೋದ್ರಿಂದ ಅಕ್ಕಿ, ಜೇನುತುಪ್ಪ ಇವೆಲ್ಲ ಹೊಸದಿದ್ದಷ್ಟು ಬ್ರೂಹಣ ಅಂತ ಹೇಳ್ತೀವಿ. ಅಂದ್ರೆ ಜೀರ್ಣಕ್ಕೆ ಗುರು ಒಂಥರ ಹೆವಿ ಅಂತ, ಬೇಗ ಜೀರ್ಣ ಆಗೋದಿಲ್ಲ, ಸ್ವಲ್ಪ ಹಳೇದಾದ್ರೆ ಜೀರ್ಣ ಬೇಗ ಆಗುತ್ತೆ ಅನ್ನೋ ಸಲುವಾಗಿ. ಮತ್ತೆ ಜವೆ ಗೋಧಿ, ಬಾರ್ಲಿ, ಮೆಕ್ಕೆಜೋಳ, ಕಾರ್ನು ಇಂಥವನ್ನೆಲ್ಲ ಸ್ವಲ್ಪ ಉಪಯೋಗಿಸಬೇಕು ಅಂತ ಹೇಳ್ತಾರೆ. ಮತ್ತೆ ಶುದ್ಧ ಮಳೆ ನೀರನ್ನು ಕೂಡ ನೀವು ಕೇಳಬಹುದು, ಮಳೆ ನೀರು ಕೂಡ ಅಮೃತಕ್ಕೆ ಸಮಾನ ಅಂತ ಹೇಳ್ತೀವಿ. ಇವಾಗೆಲ್ಲ ಇಷ್ಟೊಂದು ಪೊಲ್ಯೂಷನ್ ಇರುವಾಗ ಅದನ್ನ ಕಲೆಕ್ಟ್ ಮಾಡೋದು ಕಷ್ಟ, ಮಾಡಿದ್ರೂ ಸಹ ನಾವು ಮತ್ತೆ ಅದನ್ನ ಕಾಸಿ ಆಸಿನ ಕುಡಿಬೇಕು, ಒಳ್ಳೇದು. ಅದೇ ತರ ಜೇನುತುಪ್ಪನೂ ಅಷ್ಟೇ, ಸ್ವಲ್ಪ ಹಳಿದು ಉಪಯೋಗಿಸಬೇಕು. ಮತ್ತೆ ಜೀರ್ಣಕ್ಕೆ ಹಗುರವಾಗಿರುವಂತ ಅಂದ್ರೆ ಹೆಸರು ಬೇಳೆ, ಅತಿ ತೊಗರು ಬೇಳೆ, ಕಾಳು ಬೇಳೆಗಳು ತುಂಬಾ ಹೆವಿ ಇರುವಂತದ್ದು, ಕಾಬೂಲ್ ಚೆನ್ನೆ ಇಂಥವ್ ತಗೊಳ್ಬಾರ್ದು. ದೊಡ್ಡ ಪತ್ರೆ, ಈ ಜೀರಿಗೆ, ಕಾಳುಮೆಣ ಇಂಥವನ್ನೆಲ್ಲ ಸ್ವಲ್ಪ ಸಾಂಬಾರ್ ಪದಾರ್ಥಗಳನ್ನ, ಶುಂಠಿ, ಬೆಳ್ಳುಳ್ಳಿ,

0: ಇವನ್ನೆಲ್ಲ ಉಪಯೋಗಿಸಿದ್ರೆ ನಮ್ಮ ಜೀರ್ಣಶಕ್ತಿ ಇದನ್ನ ಜಾಸ್ತಿ ಮಾಡೋದಕ್ಕೆ. ಮತ್ತೆ ಇವನ್ ಕೆಲವೊಂದು ಪಂಚಕರ್ಮ ಥೆರಪಿಗಳು ಸಹ ಹೇಳ್ತೀವಿ, ಯಾಕಂದ್ರೆ ಈ ವಾತದ ಕಾಲ ಇದಿರೋದ್ರಿಂದ ಸ್ವಲ್ಪ ಸಂಧಿವಾತಗಳು, ಜಾಯಿಂಟ್ ಪೇನ್ಸ್ ಬರೋದು ಇಂಥವೆಲ್ಲ ಸ್ವಲ್ಪ ಹೆಚ್ಚಾಗುತ್ತೆ. ಸೊ ಹಂಗಾಗಿ ಪಂಚಕರ್ಮದಲ್ಲಿ ಬಸ್ತಿ ಕರ್ಮನ ಸ್ವಲ್ಪ ಜಾಸ್ತಿ ಇಂಡಿಕೇಟ್ ಮಾಡ್ತೀವಿ ಮಳೆಗಾಲದಲ್ಲಿ. ಮತ್ತೆ ಉದ್ವರ್ತನ ಅಂತ ಹೇಳ್ಬಿಟ್ಟು ಒಂದು ಪೌಡರ್ ಇಂದ ಒಂದು ಮಸಾಜ್ ಮಾಡುವಂತಹ ಥೆರಪಿ ಇರುತ್ತೆ, ಅದನ್ನು ಸಹ ಅಡಾಪ್ಟ್ ಮಾಡಬಹುದು ಅಂತ ಉಲ್ಲೇಖ ಇದೆ. ಮತ್ತೆ ಪ್ರಾಣಾಯಾಮ, ಧ್ಯಾನ ಈ ತರದ್ದೆಲ್ಲ ಸ್ವಲ್ಪ ನಮ್ಮ ದೇಹಕ್ಕೆ ಏನು ಶ್ವಾಸಕೋಶಕ್ಕೆ ಯಾವಾಗ ಎಫೆಕ್ಟ್ ಆಗ್ತಿದೆ ಅಂದಾಗ ಸ್ವಲ್ಪ ಅವುಗಳನ್ನ ಜಾಸ್ತಿ ಮಾಡ್ಕೊಳ್ಳುವಂಥದ್ದು. ಈ ಅಪಥ್ಯನ ತಿಳ್ಕೋಬೇಕು, ವರ್ಷ ಋತುವಲ್ಲಿ ಹಗಲು ನಿದ್ರೆ ಮಾಡಬಾರ್ದು, ಅತಿಯಾಗಿ ನೀರಿನ ಸೇವನೂ ಮಾಡಬಾರ್ದು, 3 ಲೀಟರ್ ಮಿನಿಮಮ್ ಆದರೂ ಮಾಡಬೇಕು. ಈಗ ಸಮ್ಮರಲ್ಲಿ ಆದರೆ ಜಾಸ್ತಿ ಬೇಕಾಗುತ್ತೆ, ಯಾಕಂದ್ರೆ ಬೆವರ್ತಾ ಇರ್ತೀವಿ, ಸೆಟ್ಟಿಂಗ್ ವಾಟರ್ ಲಾಸ್ ಆಗ್ತಿರುತ್ತೆ. ಈಗ ಮಳೆಗಾಲದಲ್ಲಿ ಸ್ವಲ್ಪ ಮೂತ್ರನೂ ಹೋಗುತ್ತೆ ಜಾಸ್ತಿ. ಸೊ ನೀರನ್ನು ನೋಡಿ ತಗೋಬೇಕು, ಅಂದ್ರೆ ಅಟ್ಲೀಸ್ಟ್ ಮಿನಿಮಮ್ 3 ಲೀಟರ್ಸ್, ಹಂಗೆ ಕಮ್ಮಿ ತಗೋಬೇಕಂತ ಹಾಗೇನಿಲ್ಲ. ಮತ್ತೆ ಅತಿಯಾದ ವ್ಯಾಯಾಮನೂ ಮಾಡಬಾರ್ದು, ಹಾಗಾಗಿ ಕಮ್ಮಿ ಆಗುತ್ತೆ ಫಿಸಿಕಲ್ ಆಕ್ಟಿವಿಟೀಸು ಮಳೆ ಇದರಿಂದ, ಹಾಗಂತ ಅದನ್ನು ಕಮ್ಮಿನೂ ಮಾಡ್ಕೋಬಾರ್ದು. ಸ್ವಲ್ಪ ಬಿಸಿಲಿದ್ದಾಗ ನೋಡಿಕೊಂಡು ವಾಕಿಂಗ್ ಮಾಡ್ಬೋದು, ಯಾಕಂದ್ರೆ ನಮ್ಮ ಜೀರ್ಣಶಕ್ತಿ ಕಮ್ಮಿ ಇರೋದ್ರಿಂದ ಅದು ಬೇಕು, ಬಟ್ ಅತಿಯಾಗಿ ಮಾಡಬಾರ್ದು ಅಂತ ಅಷ್ಟೇನೆ. ಮತ್ತೆ ಕರಿದ ಪದಾರ್ಥಗಳು ತಿನ್ನಬಾರ್ದು, ಸ್ವಲ್ಪ ಹೆವಿ ಟು ಡೈಜೆಸ್ಟ್ ಏನು ಹೇಳ್ತೀವಿ ಅವುಗಳನ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕು ಅಂತ.
1: ಜ್ವರ, ಶೀತ ಮತ್ತೆ ನೆಗಡಿ ಇವು ಮಳೆಗಾಲದಲ್ಲಿ ಕಂಡು ಬರುವಂತಹ ಸಾಮಾನ್ಯ ಕಾಯಿಲೆಗಳು.
0: ಹೌದು ಹೌದು.
1: ಇದಕ್ಕೆ ಪರಿಹಾರ ಹೇಗೆ ಮತ್ತೆ ಇದನ್ನ ತಡೆಗಟ್ಟಲು ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀರಾ?
0: ಹೌದು, ಈಗ ಮಳೆಗಾಲದಲ್ಲಿ ಸಾಮಾನ್ಯವಾಗಿ ನಮ್ ಕಾಣಿಸೋದು ಈ ಜ್ವರ, ಥಂಡಿ, ನೆಗಡಿ ಒಟ್ಟು ಶ್ವಾಸಕೋಶದ ರಿಲೇಟೆಡ್ ಜಾಸ್ತಿ ಇರುತ್ತೆ. ಸಡನ್ ಅಲರ್ಜಿಕ್ ಕೋಲ್ಡ್ ಆಗೋದು, ಯಾಕಂದ್ರೆ ವೈರಲ್ ಕೋಲ್ಡ್, ವೈರಲ್ ಫೀವರ್ ಎಲ್ಲ ಹೇಳ್ತೀವಿ, ಅವೆಲ್ಲ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅವಾಗ ತುಂಬಾ ಕಾದು ಭೂಮಿ ಇದಾಗಿರೋದು, ಮಳೆ ಬಂದ ತಕ್ಷಣ ನೀರ್ ಬಿದ್ದಾಗ ಒಂದ್ ಸ್ವಲ್ಪ ಕೆಲವೊಂದು ವೈರಸ್ ಇದರದೆಲ್ಲ, ಮತ್ತೆ ಯಾರಿಗೆ ಇಮ್ಯುನಿಟಿ ಕಮ್ಮಿ ಇರುತ್ತೋ ಅಂತವ್ರಿಗೆ ಸ್ವಲ್ಪ ಬೇಗ ಅಟ್ಯಾಕ್ ಆಗೋ ಚಾನ್ಸ್ ಇರುತ್ತೆ. ಸೊ ಹಾಗಾಗಿ ಅವುಗಳನ್ನ ತಡಿಬೇಕಂದ್ರೆ ಫಸ್ಟ್ ನೆಗಡಿ ಅಂದ್ರೆ ಮೇನ್ ಆಗಿ ಎಂಟರ್ ಆಗೋದೇ ನಮ್ಮ ನೋಸು, ಥ್ರೋಟು, ಅಲ್ಲಿಂದಾನೆ ಅದು ವೈರಸ್ ಎಂಟರ್ ಆಗ್ಬೇಕು ಮೂಗು ಗಂಟ್ಲಿಂದ. ಸೊ ಅವುಗಳಲ್ಲಿ ನಾವು ಫಸ್ಟ್ ಅದು ಎಂಟರ್ ಆಗೋದಲ್ಲಿ ಅಲ್ಲೇನೆ ಸಬ್ಸೈಡ್ ಮಾಡೋಂಗೆ ಮೂಗನ್ನ ಯಾವಾಗಾದ್ರೂ ಹೊರಗಡೆ ಹೋಗಿ ಬಂದ ತಕ್ಷಣ 4 ಲೋಟ ನೀರು ಹಾಕಿರೋದನ್ನ ಚೆನ್ನಾಗಿ ಬಾಯ್ಲ್ ಮಾಡಿ ಅದನ್ನ 1 ಲೋಟ ಮಾಡಿಕೊಂಡು ಅಂದ್ರೆ ಅಷ್ಟು ಕುದಿಸಿ ಕಾಲ್ಭಾಗ ಬಂದ್ಮೇಲೆ ಅದನ್ನ ಫಿಲ್ಟರ್ ಮಾಡಿ ಅದನ್ನು ಚೆನ್ನಾಗಿ ಬಟ್ಟೆಯಲ್ಲಿ ಹಾಕಿ ಸೋಸಿಟ್ಕೊಂಡು ಅದನ್ನ ಸ್ವಲ್ಪ ಮೂಗೊಳಗೆಂಟ ತನಿ ಹಾಕೊಂಡು ಕ್ಲೀನ್ ಮಾಡ್ಕೋಬಹುದು ನಾವು.
1: ಅದಕ್ಕೆ ಏನೋ ಬೇರೆ ಔಷಧಿ ಸೇರಿಸಿದೆ?
0: ಸೇರಿಸಬೇಕಂತಿಲ್ಲ, ಪ್ಲೇನ್ ವಾಟರ್, ಯಾಕಂದ್ರೆ ನೇಸಲ್ ವಾಶ್ ಇದು ಮಾಡುವಾಗ. ಅದೇ ತರ ಗಂಟ್ಲಿಗೆ ಸಹ ಎಲ್ಲರಿಗೂ ಗೊತ್ತೇ ಇದೆ, ಸ್ವಲ್ಪ ಯಾವಾಗ ಗಂಟ್ಲು ನೋವು ಇದು ಬಂತು ಅಂದ್ರೆ ಗಾರ್ಗ್ಲಿಂಗ್ ಮಾಡೋದು, ಸ್ವಲ್ಪ ಉಗುರು ಬೆಚ್ಚಗೆ ನೀರಿಗೆ ಸ್ವಲ್ಪ ಅರಶಿನ ಪುಡಿ, ಉಪ್ಪು, ತುಂಬಾ ಇರಿಟೇಷನ್ ಇದ್ದವರಿಗೆ ಸ್ವಲ್ಪ ಜೇನುತುಪ್ಪನ ಹಾಕೋಬಹುದು, ಅದನ್ನ ಗಂಟ್ಲಿಗೆ ಹಾಕೊಂಡು ಚೆನ್ನಾಗಿ ಗಂಟ್ಲು ತನಕ ಕುತ್ತಿಗೆ ಎತ್ಕೊಂಡು ಗಾರ್ಗಲ್ ಮಾಡಿ ಉಗಿತಾ ಇರಬೇಕು. ಅದೇ ತರ ಕೆಲವೊಂದು ನಮ್ಮ ಔಷಧಿಗಳು ಸಹ ಹೇಳ್ತೀವಿ, ಅಣು ತೈಲ, ಷಡ್ಬಿಂದು ತೈಲ ಅಂತ, ಇವುಗಳನ್ನ ಸಹ ನಾವು ಸ್ವಲ್ಪ ನೇಸಲ್ ಇದಕ್ಕೆ ಡೈಲಿ ರಾತ್ರಿ ಪ್ರತಿ ಮಶನಸ್ಯ ಅಂತ ಹೇಳ್ಬಿಟ್ಟು 2 ಡ್ರಾಪ್ಸ್ ಹಾಕೊಳ್ಬಹುದು. ಅದೇ ತರ ನಮ್ದು ಪೇಟೆಂಟ್ ಕೆಲವೊಂದೆಲ್ಲ ಬಂದಿದ್ದಾವೆ, ರೈನಾಗ್ರ ಆಯುರ್ವೇದದಲ್ಲೂ ನೇಸಲ್ ಸ್ಪ್ರೇಗಳು ಇದಾವೆ, ಆಸ್ ಎ ಇಮ್ಯುನಿಟಿನ ಜಾಸ್ತಿ ಮಾಡ್ಕೊಳ್ಳೋಕು ಯೂಸ್ ಮಾಡ್ಕೊಳ್ಬಹುದು ಅದನ್ನ, ಬರೀ ಬ್ಲಾಕ್ ಅನ್ನ ರಿಲೀಸ್ ಮಾಡ್ಬೇಕು ಅಂತಲ್ಲ. ಸೊ ಇವುಗಳನ್ನ ಸ್ವಲ್ಪ ಡೈಲಿ ಹಾಕ್ತಾ ಇರೋದ್ರಿಂದ ನಾವು ಪದೇ ಪದೇ ಕೋಲ್ಡ್ ಕಾಫ್ ಆಗದೆ ಇರೋಂಗೆ ಮೇಂಟೈನ್ ಮಾಡ್ಕೊಳ್ಬಹುದು, ಇಮ್ಯುನಿಟಿ ಡೆವಲಪ್ ಮಾಡ್ಲಿಕ್ಕೆ ಆಗುತ್ತೆ. ಸೊ ಅದು ಆಟೋಮೆಟಿಕಲಿ ಸ್ಲೋಲಿ ಇಂಪ್ರೂವ್ ಆಗ್ತಾ ಬರುತ್ತೆ. ಅದೇ ತರ ಈ ಕೋಲ್ಡ್ ಕೆಮ್ಮು ಅದು ಹೆಚ್ಚಾಗಿ ಸ್ವಲ್ಪ ಒಣ ಕೆಮ್ಮು ಬರುತ್ತೆ, ಆಮೇಲೆ ಆಮೇಲೆ ಕಫ ಉಬ್ಸ ತರ ಹಂಗೆ ಕಫ ಕಟ್ಕೊಂಡು ವೀಸಿಂಗ್ ಎಲ್ಲ ಸ್ಟಾರ್ಟ್ ಆಗೋದು, ಆ ತರ ತೊಂದರೆಗಳು. ಮತ್ತೆ ಜ್ವರ ಹೆಚ್ಚಾಗಿ ಈಗ ಮಳೆ ಜಾಸ್ತಿ ಆದ ತಕ್ಷಣ ವಿವಿಧ ರೀತಿಯ ಜ್ವರಗಳು, ಈವನ್ ಡೆಂಗ್ಯೂ ಇರ್ಬೋದು, ಮಲೇರಿಯಾ ಇರ್ಬೋದು, ಚಿಕನ್ ಗುನ್ಯಾ, ಟೈಫಾಯ್ಡ್, ಸೊಳ್ಳೆಗಳಿಂದ ಬರುವಂತಹ ಈ 3 ಕಾಯಿಲೆಗಳು, ಯಾಕಂದ್ರೆ ಸೊಳ್ಳೆಗಳು ಜಾಸ್ತಿ ಆಗ್ತವೆ. ಎಸ್ಪೆಷಲಿ ನಮ್ಮ ಕೋಸ್ಟಲ್ ಕಡೆಗೆಲ್ಲ ಏನಾಗುತ್ತೆ, ತುಂಬಾ ಮಳೆ ಜಾಸ್ತಿ ಬರೋದ್ರಿಂದ, ಯಾಕಂದ್ರೆ ನಮ್ಮ ಕರಾವಳಿಯಲ್ಲಿ ನಿಮ್ಗೆ ಗೊತ್ತಿರ್ಬೋದು ಇರೋದೇ 2 ಕಾಲ ಅಂತಾನೆ ಹೇಳ್ತೀವಿ, ಹೆಚ್ಚಾಗಿ ಬೇಸಿಗೆ ಕಾಲ ಬಿಟ್ರೆ ನೆಕ್ಸ್ಟ್ ಮಳೆಗಾಲ ಅಂತ, ಚಳಿಗಾಲ ಮಿನಿಮಮ್ ಇದು ಇರುತ್ತೆ. ಹಾಗಾಗಿ ಈ ಮಳೆಗಾಲದಿಗೆ ಕೋಸ್ಟಲ್ ಕಡೆಗೆ ಏನಾಗುತ್ತೆ, ಮಳೆ ಬಂದ್ರೆ ನೀರ್ ಮರಳು ಜಾಸ್ತಿ ಇರೋದ್ರಿಂದ ಇಂಗಿ ಹೋಗುತ್ತೆ. ಆದ್ರೆ ಬೇರೆ ಕಡೆಗೆಲ್ಲ ಏನಾಗುತ್ತೆ, ನಾನ್ ಕೋಸ್ಟಲ್ ಇದ್ರ ಕಡೆಗೆಲ್ಲ ನೀರ್ ನಿಂತ್ಕೊಳ್ಳುತ್ತೆ ಅಲ್ಲಲ್ಲಿ. ಸೊ ಅಲ್ಲಿಂದನು ಸಹ ತುಂಬಾ ಈ ಸೊಳ್ಳೆಗಳು ಇದು ಬರ್ತಿರ್. ಸೊ ಸೊಳ್ಳೆಗಳನ್ನ ಅವಾಯ್ಡ್ ಮಾಡೋದಕ್ಕೂ ಕೆಲವೊಂದು ಧೂಪ ಇದೆ. ಇನ್ನೊಂದು ಕಾಯಿಲೆ ಅಂದ್ರೆ ನಾನೇನೀಗ ಜೀರ್ಣಶಕ್ತಿ ಕಮ್ಮಿ ಆಗಿರುತ್ತೆ ಅಂತ ಹೇಳಿದೆ, ಅದ್ರ ತಕ್ಕಂಗೆ ಅಜೀರ್ಣ, ಅತಿಸಾರ. ಯಾಕಂದ್ರೆ ನೀವು ಅಬ್ಸರ್ವ್ ಮಾಡಿರ್ಬೋದು, ಈಗ ಏನು ಮಾವಿನ ಹಣ್ಣಿನ ಸೀಸನ್ ಇತ್ತು ವಸಂತ ಋತುವಲ್ಲಿ, ಅವುಗಳನ್ನ ತಿಂದಿರ್ತೀವಿ ಅದು ಒಂದು, ಮತ್ತೆ ಅವುಗಳಿಂದ ಸ್ವಲ್ಪ ನೊಣಗಳು ಜಾಸ್ತಿ ಆಗಿರ್ತವೆ ಎಲ್ಲಾ ಕಡೆಗಳಿಂದ. ಸೊ ಹಾಗಾಗಿ ಅದರಿಂದನೂ ಸಹ ಫುಡ್ ಪಾಯ್ಸನಿಂಗ್ ಆಗೋದು, ಈಗ ಮಳೆ ಬಂದ ತಕ್ಷಣ ಹೆಚ್ಚಾಗಿ ಅತಿಸಾರ, ಲೂಸ್ ಮೋಷನ್ ಆಗುವಂತದ್ದು, ಈ ಟೈಫಾಯ್ಡ್ ಲಕ್ಷಣಗಳು ಬರೋ ಚಾನ್ಸ್ ಇರುತ್ತೆ, ನೀರು ಗಲೀಜಾಗುತ್ತೆ ಮಳೆ ಬಂದಾಗ, ಬಾವಿ ನೀರು ಸಹ, ಹಾಗಾಗಿ ಅದರಿಂದನು ಕಾಮ್ಲೆ ಬರ್ಬೋದು, ಜಾಂಡೀಸ್ ಕಾಯಿಲೆ ಸ್ವಲ್ಪ ಕಾಣಿಸ್ಕೋಬಹುದು, ಮತ್ತೆ ಅತಿಸಾರ ಹೆಚ್ಚಾಗಿ. ಮತ್ತೆ ಇನ್ನೊಂದು ಮೇಜರ್ ಹೇಳ್ಬೇಕಂದ್ರೆ ಚರ್ಮದ ಕಾಯಿಲೆ, ಯಾಕಂದ್ರೆ ತುಂಬಾ ತೇವಾಂಶ ಎಲ್ಲ ಜಾಸ್ತಿ ಇರೋದು, ಇಡೀ ದಿನ ಒದ್ದೆ ಇದ್ರಲ್ಲೇ ತಿರುಗಾಡೋದು ಕೆಲಸ ಮಾಡ್ತಾ ಇರೋದ್ರಿಂದ ಈ ಕಾಲ್ ಬೆರಳು ಸಂಧಿಗಳಲ್ಲಿ ಸೋಂಕು ಬರುವಂತದ್ದು, ಫಂಗಲ್ ಇನ್ಫೆಕ್ಷನ್ ತರ. ಮಾಮೂಲಿ ಸ್ಕಿನ್ ಸ್ವಲ್ಪ ಅಲರ್ಜಿ ಇದ್ದವರು ಸ್ವಲ್ಪ ಅದೇ ಹೆಚ್ಚಾಗುವಂತದ್ದು, ಬಿಕಾಸ್ ಆಫ್ ಹೊರಗಡೆ ಎಕ್ಸ್ಟರ್ನಲ್ ಕ್ಲೈಮೇಟ್ ಸ್ವಲ್ಪ ಹ್ಯೂಮಿಡಿಟಿ ಜಾಸ್ತಿ ಇರೋದ್ರಿಂದ ಆಟೋಮೆಟಿಕಲಿ ಈ ತರದ್ದು ಸ್ವಲ್ಪ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಮತ್ತೊಂದು ಸಂಧಿ ನೋವು, ಜಾಯಿಂಟ್ ಪೇನ್ಸ್, ಯಾಕಂದ್ರೆ ಇದು ವಾತದ ಪ್ರಧಾನ ಕಾಲ ಅಂತ ಹೇಳಿದ್ವಿ ನಾವು ವಾತ ಮತ್ತೆ ಕಫದ್ದು. ಸೊ ಹಾಗಾಗಿ ಒಂದ್ ಸ್ವಲ್ಪ ಈ ರೂಮಟೈಡ್ ಆರ್ಥ್ರೈಟಿಸ್ ಇದ್ದವ್ರಿಗೂ ಸ್ವಲ್ಪ ಪೇನ್ ಜಾಸ್ತಿ ಆಗೋ ಚಾನ್ಸಸ್ ಇದೆ. ಮತ್ತೆ ಸಂಧಿವಾತ, ಈ ಆಸ್ಟಿಯೋ ಆರ್ಥ್ರೈಟಿಸ್ ಏನ್ ಹೇಳಿದ್ವಲ್ಲ, ಅವುಗಳು ಸಹ ಯೂಶ್ವಲಿ ಸ್ವಲ್ಪ ಹೆಚ್ಚಾಗತ್ತೆ, ಅವುಗಳಿಗೂ ಸಹ ನಾವು ಕೇರ್ ತಗೊಳ್ಬೇಕಾಗತ್ತೆ. ಇನ್ನು ಒಂದಂದ್ರೆ ಅತಿವೃಷ್ಟಿ ಆದ್ರೆ, ಲಾಸ್ಟ್ ತುಂಬಾನೇ ಜಾಸ್ತಿ ಅತಿವೃಷ್ಟಿಯಾಗಿ ಫ್ಲಡ್ಸ್ ಎಲ್ಲ ಬಂದಿದೆ ಅಂದಾಗ ಎಷ್ಟೋ ಜನ ಮಾನಸಿಕ ಖಿನ್ನತೆಗೂ ಹೋಗ್ತಾರೆ. ಗುಡುಗು ಸಿಡ್ಲು ಬಂದಾಗ ಹೆದರ್ಕೊಳ್ಳೋದು ಕೆಲವೊಂದು, ಆ ತರ ಇದ್ದಾಗ ಏನು ಸ್ವಲ್ಪ ಕನ್ವಿನ್ಸ್ ಮಾಡ್ಬೇಕು, ಹಿತ ನುಡಿಗಳನ್ನ ಹೇಳ್ಬೇಕು, ಧೈರ್ಯ ತುಂಬುದು. ಸೊ ಈ ತರ ವಿವಿಧ ರೀತಿಯ ಕಾಯಿಲೆಗಳು ಸಹ ಕಾಣಿಸ್ಕೊಳ್ತವೆ ಮಳೆಗಾಲದಲ್ಲಿ.
1: ಮೇಡಮ್, ನೀವು ಜ್ವರ ಶೀತ ನೆಗಡಿ ಬಗ್ಗೆ ನಮ್ಗೆ ಒಂದು ವಿಸ್ತಾರವಾದ ಮಾಹಿತಿಯನ್ನ ಕೊಟ್ಟಿದ್ರಲ್ಲ, ಹಾಗೆ ಈ ಚಿಕ್ಕ ಮಕ್ಕಳಲ್ಲಿ ಮಳೆಗಾಲದಲ್ಲಿ ಕಂಡು ಬರುವ ಆರೋಗ್ಯ ಸಮಸ್ಯೆಗಳು ಮತ್ತೆ ಅದಕ್ಕೆ ಪರಿಹಾರದ ಬಗ್ಗೆ ಹೇಳ್ತೀರಾ?
0: ಹೌದೌದು, ಚಿಕ್ಕ ಮಕ್ಕಳಲ್ಲೇ ಬೇಗ ಸ್ವಲ್ಪ ಅಲರ್ಜಿ, ಕೋಲ್ಡ್, ಅಲರ್ಜಿ, ಥಂಡಿ, ನೆಗಡಿ ತರ ಸ್ವಲ್ಪ ಬೇಗ ವೈರಸ್ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆ ತರ ಈ ಜ್ವರ ಬಂದಾಗ ಮಲೇರಿಯಾ, ಟೈಫಾಯ್ಡ್, ಡೆಂಗ್ಯೂ ಅಂತೆಲ್ಲ ನೋಡ್ಕೊಳ್ಳೋದು ಆಮೇಲೆ, ಯಾಕೆ ಮಳೆ ಸ್ವಲ್ಪ ಬರ್ತಾ ಇದೆ, ಸ್ವಲ್ಪ ಮೈ ಬೆಚ್ಚಗಾಗ್ತಾ ಇದೆ ಅಂದ ತಕ್ಷಣನೇ ಕೆಲವೊಂದು ಮನೆ ಮದ್ದುಗಳನ್ನ ಮಾಡೋದು ಒಳ್ಳೇದು. ಅದರಲ್ಲಿ ಇಂಪಾರ್ಟೆಂಟ್ ಅಂದ್ರೆ ತುಳಸಿ ರಸ, ಒಂದು 10 ml ತುಳಸಿ ರಸ, ಒಂದೆರಡು ಚಿಟಿಕೆ ಕಾಳುಮೆಣಸು, ಜೇನುತುಪ್ಪ ಒಂದು ಚಮಚದಷ್ಟು ಮಿಕ್ಸ್ ಮಾಡಿಕೊಂಡು ಅದನ್ನ ಒಂದು ಸ್ವಲ್ಪನೇ ಒಂದು ಕಾಲು ಚಮಚದಷ್ಟು ಹಂಗೆ ಸ್ವಲ್ಪ ಕುಡಿಲಿ ಕೊಡ್ತಾ ಇರಬಹುದು. ಮತ್ತೆ ಅಮೃತ ಬಳ್ಳಿ ಕಷಾಯ ಮಾಡಿ ಕುಡಿಯೋದು, ಅದಕ್ಕೂ ಸ್ವಲ್ಪ ಶುಂಠಿ ತುಳಸಿ ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಕಷಾಯ ಮಾಡಿಕೊಂಡು ಸಹ ಕುಡಿಯಬಹುದು, ಅರ್ಶಿನ ಹಾಕೊಂಡು ಅದು ಕೂಡ. ಇನ್ನೊಂದು ಅಮೃತ ಸತ್ವ ಅಂತಾನೆ ಸಿಗುತ್ತೆ, ಈ ಅಮೃತ ಬಳ್ಳಿದೆ ಎಕ್ಸ್ಟ್ರಾಕ್ಷನ್ ಪೌಡರ್ ಸಿಗುತ್ತೆ, ಅದನ್ನು ಮಕ್ಕಳಿಗೆ ಒಂದೊಂದು ಚಿಟಿಗೆ, ಅದು ಸಹ ತುಂಬ ಒಳ್ಳೆ ಬಾಡಿ ಇಮ್ಯುನಿಟಿ ಬೂಸ್ಟರು, ಆಸ್ ವೆಲ್ ಆಸ್ ಜ್ವರ ಹರ ಅಂತ ಹೇಳ್ತೀವಿ ನಮ್ಮಲ್ಲಿ. ಸೊ ಜ್ವರ ಬರೋಕ್ ಮುಂಚೆನೂ ಸಹ ನಾವು ಆಸ್ ಎ ಪ್ರಿಕಾಷನರಿ ಅದನ್ನು ಯೂಸ್ ಮಾಡಬಹುದು. ಅದೇ ತರ ಈಗ ಮಾರ್ಕೆಟಲ್ಲೂ ನಮ್ಗೆ ಸಿಗುತ್ತೆ ಅಮೃತಾರಿಷ್ಟ ಅಂತ, ಹಿಂಗಿರ ವಿರಾಲ್ ಪ್ಲಸ್ ಅಂತ ಹೇಳಿ ಆ ಥರ ಕೆಲವೊಂದು ಅವೆಲ್ಲ ಔಷಧಿಗಳು ಉಪಯೋಗಿಸುವಾಗ ಆದಷ್ಟು ಹತ್ರ ಇರುವಂತ ವೈದ್ಯನ ಕಂಡುಬಿಟ್ಟೆ ತಗೊಳ್ಳಿ. ಬಟ್ ಕಾಮನ್ ಆಗಿ ನಾವು ಅಮೃತ ಬಳ್ಳಿ, ತುಳಸಿ ಮತ್ತೆ ಕಿರಾತಿ ತಿಕ್ತ ಅಂತ ಸಿಗುತ್ತೆ, ಇವನ್ ದಟ್ ಇಸ್ ಆಲ್ಸೋ ಜ್ವರ ಹರ ಅಂತ ಹೇಳ್ತೀವಿ. ಅವುಗಳನ್ನ ನಾವು ಮನೆಯಲ್ಲೇ ಕಷಾಯ ಮಾಡಿ ಕುಡಿಯಬಹುದು, ಇಲ್ಲ ರಸ ತೆಗೆದ್ಬಿಟ್ಟು ಈ ತರ ಜೇನುತುಪ್ಪ ಮಿಕ್ಸ್ ಮಾಡಿನೂ ಇದು ಮಾಡಬಹುದು. ಈ ತರ ಮಾಮೂಲಿ ಥಂಡಿ ನೆಗಡಿ ಇದ್ರೆ ಎಲ್ಲದಕ್ಕಿಂತ ಹೆಚ್ಚಾಗಿ ನೀರನ್ನ ಕಾಯಿಸಿ ಆಯಿಸಿ ಕುಡಿಬೇಕು ಮಕ್ಕಳಿಗೆ. ಎಸ್ಪೆಷಲಿ ನಾವು ಮಳೆಗಾಲ ಶುರುವಾದ ತಕ್ಷಣನೇ ನೀರನ್ನ ಅಟ್ಲೀಸ್ಟ್ 1/4 ತನಕ ಆದ್ರೂ ಇಲ್ಲ ಅಟ್ಲೀಸ್ಟ್ 1/2 part ಆದ್ರೂ ಚೆನ್ನಾಗಿ ಕುದಿಸಿ ಫಿಲ್ಟರ್ ಮಾಡಿಟ್ಕೊಂಡು ಕುಡಿಯೋದು ಒಳ್ಳೇದು. ಮತ್ತೆ ಅದೇ ತರ ಮನೆಯ ಸುತ್ತಮುತ್ತ ಸೊಳ್ಳೆಗಳಾಗ್ತವೆ, ಈ ಜ್ವರ ಬರ್ಲಿಕ್ಕೆ ಮುಖ್ಯ ಕಾರಣನೇ ಸೊಳ್ಳೆಗಳು ಜಾಸ್ತಿ ಆಗೋದಿರತ್ತೆ. ಹಾಗಾಗಿ ಮಳೆ ಬರೋಕ್ಕಿಂತ ಮೊದಲೇ ನಾವು ಇವುಗಳನ್ನ ನಿರ್ಗುಂಡಿ ಅಂತ ಹೇಳ್ತೀವಿ, ಈ ಲಕ್ಕಿ ಗಿಡ ಅಂತದ್ದು, ತುಳಸಿ, ಪಾರಿಜಾತ ಮತ್ತೆ ಲೆಮನ್ ಗ್ರಾಸ್, ಈ ತರದ್ನ ಮನೆ ಸುತ್ತ ನೆಟ್ಕೊಂಡಾಗ ಆದಷ್ಟು ಸೊಳ್ಳೆಗಳು ಸ್ಪ್ರೆಡ್
1: ಆಗೋದು
0: ಕಡಿಮೆ ಆಗುತ್ತೆ ಅಂತ.
1: ಅದು
0: ಹೌದು
1: ಹೇಳ್ತೀರಾ,
0: ಅದರದ್ದು ನಮ್ಮ ಇದರಲ್ಲೂ ಕೂಡ ಕ್ಲಾಸಿಕಲ್ ರೆಫರೆನ್ಸ್ ಇದೆ, ಧೂಪಗಳನ್ನ ಹೆಂಗೆ ಮಾಡ್ಬೇಕು ಅನ್ನೋದನ್ನ. ಮೊದ್ಲ ಕಾಲದಲ್ಲಿ ಶಗಣಿದು ಭರಣಿ ಮಾಡ್ತಿದ್ರಲ್ಲ, ಅವಾಗ್ಲೇನೆ ಅದ್ರ ಜೊತೆಗೇನೆ ಸ್ವಲ್ಪ ಬೇವಿನ ಎಲೆ, ಈ ಹೊಂಗೆ ಗಿಡ ಅಂತ ಹೇಳ್ತೀವಿ ಅದ್ರದ್ದು ಎಲೆ, ಮತ್ತೆ ಮನೆಯಲ್ಲೇ ಸಿಗುವಂತ ಒಂದು ಈರುಳ್ಳಿ ಸಿಪ್ಪೆ, ಬೆಳ್ಳುಳ್ಳಿ ಸಿಪ್ಪೆ, ಈ ಸಾಸಿವೆ, ತುಳಸಿ ಬೀಜಗಳು, ಈ ಕರ್ಪೂರ, ಈವನ್ ಚೆಂಡು ಹೂವಿನ ದಳ ಹೇಳ್ತಾರೆ, ಅದರ ಸಲ್ಸೋ ವೆರಿ ಗುಡ್ ಧೂಪ ಹಾಕಿದ್ರೆ, ಅವೆಲ್ಲದೂ ಒಂದು ಪೇಸ್ಟ್ ತರ ಮಾಡಿಕೊಂಡು ಈ ಶಗಣಿ ಜೊತೆಗೂ ಸೇರಿಸ್ಕೊಂಡು ಅದಕ್ಕೆ ಬೇವಿನ ಎಣ್ಣೆ ಅಥವಾ ನೀಲಗಿರಿ ಎಣ್ಣೆ ಇಂಥವನ್ನೆಲ್ಲ ಹಾಕಿನೇ ಒಣಗಿಸ್ಬಿಡ್ತಿದ್ರು. ಸದ್ಯಕ್ಕೆ ನಾವೇನ್ ಮಾಡ್ಬೋದು, ಒಂದು ಕಾಯಿ ಚಿಪ್ಪಿ ಇರುತ್ತಲ್ಲ ಅದರಲ್ಲೇನೆ ಸ್ವಲ್ಪ ಕರ್ಪೂರ, ಬೇವಿನ ಎಣ್ಣೆ, ನೀಲಗಿರಿ ಎಣ್ಣೆ, ಮತ್ತೆ ಬೇವಿನ ಎಲೆ, ಸಾಸಿವೆ ಅಂತೂ ಮನೆಯಲ್ಲಿರುತ್ತೆ, ಬೆಳ್ಳುಳ್ಳಿ, ಈರುಳ್ಳಿ ಅವುಗಳ ಸಿಪ್ಪೆಗಳನ್ನ ಕಲೆಕ್ಟ್ ಮಾಡಿಟ್ಕೊಂಡು, ತುಳಸಿ ಬೀಜ ಸಿಗುತ್ತೆ ಮಾರ್ಕೆಟ್ ಅಲ್ಲಿ, ಅವುಗಳನ್ನ ತಂದ್ಬಿಟ್ಟು ಏನ್ ನಾವು ಕಾಯಿ ತೆಗೆದು ಸಿಪ್ಪೆ ಇದಿರುತ್ತೆ ಅದ್ರಲ್ಲಿ ಅದೆಲ್ಲದನ್ನು ಹಾಕೊಂಡು ಕರ್ಪೂರ ಹಾಕಿ ಬೇವಿನ ಎಣ್ಣೆ ಸ್ವಲ್ಪ ನೀಲಗಿರಿ ಎಣ್ಣೆ ಹಾಕ್ಬಿಟ್ಟು ನಾವು ಧೂಪ ತರ ಹಚ್ಚಿದ್ರೆ ಮನೆ ತುಂಬಾ ಅದನ್ನ ಇದು ಮಾಡ್ಕೋಬಹುದು. ಅದರಲ್ಲೂ ಕೂಡ ಈ ಧೂಪ ಹಾಕುವಾಗ ನಾವು ಒಂದು ಬೇಸಿಕ್ ತಿಳ್ಕೊಬೇಕು, ಸ್ವಲ್ಪ ಮನೆಯಲ್ಲಿ ಯಾರು ಇಲ್ದೇ ಇದ್ದಾಗ ಕಿಟಕಿ ಬಂದ್ ಮಾಡಿ ಹಾಕಿ ಸ್ವಲ್ಪ ಇಡೀ ಮನೆಯೆಲ್ಲ ಇದು ಮಾಡಿದ್ಮೇಲೆ ಒಂದ್ ಸ್ವಲ್ಪ ಕಿಟಕಿ ಓಪನ್ ಮಾಡಿ ಮತ್ತೆ ಮುಚ್ಚಿಬಿಡ್ಬೇಕು, ಅವಾಗ ಜಾಸ್ತಿ ಹೊಗೆ ಇದು ಬರಲ್ಲ. ಯಾಕೆ ನಮ್ಗೆ ಇಲ್ಲೆಲ್ಲ ಸ್ವಲ್ಪ ತೇವಾಂಶ, ಹ್ಯುಮಿಡಿಟಿ ಜಾಸ್ತಿ ಇರೋದ್ರಿಂದ ನಮ್ಗೆ ಸ್ವಲ್ಪ ಆಕ್ಸಿಜನ್ ಕಮ್ಮಿ ಅನ್ಸುತ್ತೆ, ಅದರಲ್ಲೂ ನಾವು ಈ ತರ ಫುಲ್ ಬ್ಲಾಕ್ ಮಾಡ್ಕೊಂಡ್ರೆ ಅದೊಂದು ಪ್ರಾಬ್ಲಮ್. ಸೊ ಅದನ್ನ ಒಂದ್ ಸ್ವಲ್ಪ ಕೇರ್ ತಗೊಂಡು ಮಾಡ್ಬೋದು. ಮಕ್ಕಳಿಗೆ ಸ್ವಲ್ಪ ಬಟ್ಟೆಗಳು ಕವರ್ ಆಗೋಂಗೆ, ಸೊಳ್ಳೆಗಳು ಕಸ್ತೆ ಇರೋಂಗೆ, ಆ ತರ ಮಕ್ಕಳಿಗೆ ಜ್ವರ ಜೊತೆಗೆ ಥಂಡಿ ನೆಗಡಿನೂ ಜಾಸ್ತಿ ಆಗ್ತಾ ಇರುತ್ತೆ, ಒಣ ಕೆಮ್ಮು ಆ ತರ ಹಂಗೆ. ಈಗಿಂದ ಸ್ವಲ್ಪ ಇಮ್ಯುನಿಟಿ ಕಮ್ಮಿ ಇರೋದ್ರಿಂದ ಸ್ವಲ್ಪ ಅವುಗಳು ಜಾಸ್ತಿ ಮಾಡ್ಕೊಳಕ್ಕೆ ಅಂತಾನೆ ನಾವು ಅರ್ಶಿನ ಬೇರನ್ನೇ ಒಲೆ ಮೇಲೆ ಇಟ್ಕೊಂಡು ಅದನ್ನ ಚೆನ್ನಾಗಿ ಸುಟ್ರೆ ಅದರಿಂದ ಒಂದು ಹೊಗೆ ಬರುತ್ತೆ. ಜಾಸ್ತಿ ನೋಸ್ ಬ್ಲಾಕ್ ಯಾರಿಗೆ ಜಾಸ್ತಿ ಥಂಡಿ ಇರುತ್ತೋ ಅಂತವ್ರಿಗೆ ಅದನ್ನ ಮೂಗಿಂದ ಇನ್ಹೇಲ್ ಮಾಡ್ಬೇಕು, ಬಾಯಿಂದ ಬಿಡ್ಬೇಕು, ಬಾಯಿಂದ ತಗೊಳ್ಳೋದು ಮೂಗಿಂದ ಬಿಡೋದು, ಆ ತರ ಮಾಡ್ಬೋದು. ಅರ್ಶಿನ ಪುಡಿನ ತುಪ್ಪದಲ್ಲಿ ಚೆನ್ನಾಗಿ ಹುರಿದ್ಬಿಟ್ಟು ಅದ್ರದ್ದು ಗ್ರಾನ್ಯೂಲ್ಸ್ ಟೈಪ್ ಬರುತ್ತೆ ಅದನ್ನ ಮಕ್ಳಿಗೆ ತಿನ್ಸಿ ಕೊಡ್ಬೋದು. ಕಲ್ ಸಕ್ಕರೆ ಹಾಕೊಳ್ಬೇಕು, ಮತ್ತೆ ತುಳಸಿ ರಸ 1 ಚಮಚ, ಕಾಳು ಮೆಣಸಿಂದು ಪೌಡ್ರು 2 ಚಿಟಿಕೆ ಹಂಗೆ ಹಾಕೊಳ್ಳೋದು, ಮತ್ತೆ ಇಪ್ಲಿ ಅಂತ ಸಿಗುತ್ತೆ ಅದ್ರದ್ದು ಪೌಡರ್ ಮಾಡ್ಕೊಂಡು 2 ಚಿಟಿಕೆ ಹಾಕೊಳ್ಳೋದು. ಇಂಥವನ್ನೆಲ್ಲ ಮಿಕ್ಸ್ ಮಾಡಿಟ್ಕೊಂಡು ದಿನಕ್ಕೊಂದು 2-3 ಸರಿ ಹಂಗೆ ಸ್ವಲ್ಪ ಕೊಡ್ತಾ ಇರ್ಬೇಕು. ಈ ತುಳಸಿ ಆಡ್ಸೋಗೆ ಅಂತ ಹೇಳ್ತೀವಲ್ಲ, ತುಂಬಾ ಕಫ ಇದ್ದಾಗ ಸ್ವಲ್ಪ ಅದನ್ನು ಉಪಯೋಗಿಸ್ಬೇಕು, ಸ್ವಲ್ಪ ಅದು ಕಹಿ ಇರುತ್ತೆ, ಬಟ್ ಅದ ಸಬ್ ಸೈಡ್ ಅದಕ್ಕೆ ಹೇಳ್ತೀವಿ ಬೆಲ್ಲ ಅಥವಾ ಜೇನುತುಪ್ಪನ್ನ ಮಿಕ್ಸ್ ಮಾಡಿ ಅಂತ, ಸೈಡ್ ಎಫೆಕ್ಟ್ಸ್ ಏನಿರೋದಿಲ್ಲ.
1: ಮಳೆಗಾಲದಲ್ಲಿ ತೇವಾಂಶ ಇದ್ದಾಗ ರೋಗ ನಿರೋಧಕ ಶಕ್ತಿ ಕಡಿಮೆ ಇದ್ದವರಿಗೆಲ್ಲ ಮಳೆ ನೀರಲ್ಲೆಲ್ಲ ಕಾಲು ಹಾಕಿದ್ರೆ
2: ಕಾಲಿನ ಬೆರಳುಗಳ ಸಂಧಿಗಳ ನಡುವೆ ಫಂಗಸ್ ಆಗಿರುತ್ತೆ ಅಲ್ವಾ?
1: ಎಸ್ಪೆಷಲ್ ಆಗಿ ಕೃಷಿಕರೆಲ್ಲ ಹೊಲಗಳಲ್ಲಿ ಕೆಲಸ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅವರಿಗೆ ತುಂಬಾ ಸಮಸ್ಯೆಗಳು ಕಾಡ್ತದೆ, ಮತ್ತೆ ಮನೆಯಲ್ಲಿ ಪದೇ ಪದೇ ನೀರಲ್ಲೆಲ್ಲ ಕೆಲಸ ಮಾಡ್ತಾ ಇರ್ತಾರಲ್ಲ ಅವರಿಗೂ ಕಾಣುತ್ತೆ.

0: ಪರಿಹಾರ ಏನು ಅಂತ ಹೇಳಿ.
1: ಹೌದೌದು, ಇದಕ್ಕೆ ಮುಖ್ಯ ಕಾರಣನೇ ತೇವಾಂಶ ಇರುವಂತಹ ಬಟ್ಟೆಗಳು ಸಹ, ಇದರಿಂದ ಈ ಫಂಗಲ್ ಇನ್ಫೆಕ್ಷನ್ಸ್ ಜಾಸ್ತಿ ಆಗುತ್ತೆ. ಈವನ್ ಕಾಲುಗಳಲ್ಲೇ ಅಷ್ಟೇ ಅಂತಲ್ಲ, ಈ ಕೊಂಕಳಲ್ಲಿ ಇರೋದು, ತೊಡೆ ಸಂದಿಗೆ ಆಗುವಂತಹ ಈ ಫಂಗಲ್ ಇನ್ಫೆಕ್ಷನ್ಸ್ ಅದು ಸ್ವಲ್ಪ ಜಾಸ್ತಿ ಆಗುತ್ತೆ. ಹಾಗಾಗಿ ನಾವು ಆದಷ್ಟು ಬಟ್ಟೆಗಳ ಬದ್ದೆ ಆದ ತಕ್ಷಣ ತೆಗೆದ್ಬಿಟ್ಟು ಒಣ ಬಟ್ಟೆ

0: ಹಾಕಿ ಅರ್ಶಿನ ಪುಡಿ. ಫಸ್ಟ್ ತೆಂಗಿನ ಎಣ್ಣೆನ ಒಂದ್ ಸ್ವಲ್ಪ ದಪ್ಪ ಪಾತ್ರೆಗೆ ಹಾಕೊಂಡು ಬಿಸಿ ಮಾಡ್ಕೋಬೇಕು. ಅದು ಬಿಸಿ ಆಗ್ತಾ ಆಗ್ತಾನೆ ಅದನ್ನ ಅಂದಾಜು ಒಂದ್ ಥರ್ಡ್ ಪಾರ್ಟ್ ಅದನ್ನ ಹಾಕಿ ಬಿಸಿ ಮಾಡ್ತಾ ಹೋದಂಗೆ ಸ್ವಲ್ಪ ಗಟ್ಟಿ, ಅವಾಗ್ಲೇನೆ ಚೆನ್ನಾಗಿ ಒಂದ್ ಚಮಚ ಅರ್ಶಿನ ಪುಡಿ ಹಾಕಿ ಸೇಮ್ ಮಲಾಮ್ ತರಾನೇ ಆಗುತ್ತದ್ದು. ತೆಂಗಿನ ಎಣ್ಣೆ ಹಾಕಿ ಇದು ಮಾಡಿದ್ಮೇಲೆ ಅದನ್ನ ಒಂದು ಡಬ್ಬದಲ್ಲಿ ಹಾಕಿಟ್ಕೋಬೇಕು. ಅದನ್ನ ಡೈಲಿ ರಾತ್ರಿ ಹಚ್ಕೊಂಡು ಮಲ್ಕೋಬೇಕು, ಬೆಳಿಗ್ಗೆ ವಾಶ್ ಮಾಡ್ಕೋಬೇಕು. ಸ್ವಲ್ಪ ಮೇಣ ಅದು ವ್ಯಾಕ್ಸ್ ಸ್ವಲ್ಪ ಜಿಡ್ಡು ಇದು ಹಂಗೆ ಇರುತ್ತೆ. ಸೊ ಅದನ್ನ ಹಾಗೆ ಬಿಟ್ಕೊಂಡ್ರೆ ಮತ್ತೆ ಮರುದಿನ ಹೋದಾಗ ಅದಕ್ಕೆಲ್ಲ ಮಣ್ಣು ಧೂಳು ಎಲ್ಲ ಹಿಡಿದು ಜಾಸ್ತಿ ಆಗುತ್ತೆ. ದಿನ ಬೆಳಿಗ್ಗೆ ಒಂದು ಸ್ವಲ್ಪ ಕಡಲೆ ಹಿಟ್ಟು ಆ ಥರದ್ದು ಹಾಕಿ ವಾಶ್ ಮಾಡ್ಕೊಳ್ಳೋದು ಒಳ್ಳೆಯದು. ಮತ್ತೆ ಮಲ್ಲಿಗೆ ಹೂವೇನ ಇದ್ರೆ ಆ ಎಲೆದೇ ಸ್ವಲ್ಪ ರಸ ತಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಅರಶಿನ ಪುಡಿ ಸೇರಿಸ್ಬಿಟ್ಟು ಹಚ್ಕೊಳ್ಬಹುದು. ಅದು ಒಳ್ಳೆ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಅದೇ ಥರದ್ದು ಇವಾಗ ನಮಗೆ ಮಾರ್ಕೆಟ್ ಅಲ್ಲಿ ಕೂಡ ಜಾತ್ಯಾದಿ ತೈಲ ಅಂತ ಸಿಗುತ್ತೆ, ಗಂಧಕಾದ್ಯ ಮಲಹರ ಅಂತ ಹೇಳಿ ಒಂದು ಆಯಿಂಟ್ಮೆಂಟ್ ಸಿಗುತ್ತೆ, ಅದು ತುಂಬಾನೇ ಎಫೆಕ್ಟಿವ್ ಆಗಿರುತ್ತೆ. ಈವನ್ ಈ ಫಂಗಲ್ ಇನ್ಫೆಕ್ಷನ್ಸ್ ಗಳಲ್ಲಿ ನಾವು ಇದನ್ನು ಹೇಳ್ತೀವಿ, ತೆಂಗಿನ ಕಾಯಿ ಚಿಪ್ಪಿರುತ್ತಲ್ಲ ಅದನ್ನ ಬೆಂಕಿ ಹಾಕಿ ಸುಟ್ಬಿಟ್ಟು ಕೊಬ್ಬರಿ ಸಮೇತ ಅದೇನ್ ಬೂದಿ ಬರುತ್ತೆ ಅದಕ್ಕೆ ಒಂದ್ ಸ್ವಲ್ಪ ತೆಂಗಿನ ಎಣ್ಣೆ ಮಿಕ್ಸ್ ಮಾಡಿ ಹಚ್ಕೋದೆ, ಸ್ವಲ್ಪ ಕಪ್ಪು ಮಸಿ ಹಂಗಿರುತ್ತೆ ಅದು. ಅದನ್ನ ರಾತ್ರಿ ಹಚ್ಕೊಂಡು ಬೆಳಗ್ಗೆ ಸ್ನಾನ ಮಾಡ್ಬೋದು. ಅದ್ರ ಸೊನ್ನ ಸ್ವಲ್ಪ ಈ ತರ ಫಂಗಲ್ ಇನ್ಫೆಕ್ಷನ್ಸ್ ನ ಅವಾಯ್ಡ್ ಮಾಡ್ಕೋಬಹುದು. ಸೊ ಮುಖ್ಯ ಅಂದ್ರೆ ಮಳೆಗಾಲದಲ್ಲಿ ಈ ಚರ್ಮ ಕಾಯಿಲೆ ಬರೋದು ಹೆಚ್ಚಾಗಿ ಒದ್ದೆ ತೇವಾಂಶ ಇದ್ರಿಂದ, ಮತ್ತೆ ನಮ್ದು ಕಾಲನೇ ಇದು ವಾತ ಮತ್ತೆ ಕಫದ ಪ್ರಾಬ್ಲಮ್ ಇದ್ದಿರೋದ್ರಿಂದ ಸ್ವಲ್ಪ ಕಾಣಿಸೋ ಇದಿರುತ್ತೆ. ಹಾಗಾಗಿ ಸ್ವಲ್ಪ ಇನ್ನಂಜು ಪದಾರ್ಥಗಳನ್ನು ಬಿಡಬೇಕು, ಆಲೂಗಡ್ಡೆ, ವಟಾಣಿ, ಕಡಲೆ ಇಂಥವೆಲ್ಲ, ಸ್ವಲ್ಪ ಬದನೆಕಾಯಿ ಇವುಗಳನ್ನ. ನಮ್ಮ ಈ ಕಡೆ ಫಿಶ್ ಈಟರ್ಸ್ ಇದ್ರೆ ಬಂಗಡೆ ಫಿಶ್ ಮೀನ್ ಅಂತ ಹೇಳ್ತೀವಿ, ಇಂಥವುಗಳನ್ನ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ನಾವ್ ಈ ಅಲರ್ಜಿಗಳು ಇದನ್ನ ಕಮ್ಮಿ ಮಾಡಬಹುದು. ಮತ್ತೆ ಈ ತೇವಾಂಶನ ಜಾಸ್ತಿ ಇಲ್ದಾರಂಗ್ ನೋಡ್ಕೋಬೇಕು.
1: ಮಳೆಗಾಲದಲ್ಲಿ ಆಹಾರ ಕ್ರಮ ಹೇಗಿರ್ಬೇಕು ಅಂತೀರಾ?
0: ಅದೇ, ಆದಷ್ಟು ಈಸಿ ಟು ಡೈಜೆಸ್ಟ್ ಇರಬೇಕು, ಜೀರ್ಣ ಚೆನ್ನಾಗಿ ಆಗೋಂಗಿರ್ಬೇಕು, ಮತ್ತೆ ಟೈಮ್ ಟೈಮ್ ತಿನ್ಬೇಕು. ಹಂಗಂತ ಹೇಳಿ ಖಾಲಿ ಹೊಟ್ಟೆಲಿ ಇದ್ರೂ ಇದು ಮಾತ ಕಾಲ ಆಗಿರೋದ್ರಿಂದ ತುಂಬಾ ಜನಕ್ಕೆ ನೋಡ್ತೀವಿ ಬ್ಲೋಟಿಂಗು, ಅಜೀರ್ಣ ತರ, ಅಸಿಡಿಟಿ ಆಗೋದು ಅದೆಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಒಂದ್ ಸ್ವಲ್ಪ ನಮ್ಮ ಆಹಾರದಲ್ಲಿ ಕೂಡ ಶುಂಠಿ ಈ ಬೆಳ್ಳುಳ್ಳಿ ಪದಾರ್ಥ ಮಾಡುವಾಗ ಅದನ್ನ ಯೂಸ್ ಮಾಡ್ಬೋದು. ಮತ್ತೆ ಬಡೆ ಸೊಪ್ಪು, ಜೀರಿಗೆ, ಅಜ್ವಾಯನ ಇಂಥವನ್ನ ಸ್ವಲ್ಪ ಹುರಿದಿಟ್ಕೊಂಡ್ಬಿಟ್ಟು ಅವಾಗವಾಗ ಸ್ವಲ್ಪ ಬಾಯಿಗೆ ಹಾಕೊಂಡ್ಬಿಟ್ಟು ಅರೆದು ತಿಂತಾ ಇದ್ರು ಸಹ ನಮ್ಮ ಜೀರ್ಣ ಶಕ್ತಿನ ನಾವು ಮೇಂಟೈನ್ ಮಾಡ್ಕೋಬಹುದು. ಮತ್ತೆ ಹೆವಿ ಪದಾರ್ಥಗಳನ್ನ ತಗೋಬಾರ್ದು, ಸೊಪ್ಪು ತರಕಾರಿಗಳು ಸಿಕ್ಕರೆ ಅದು, ಮತ್ತೆ ಇವನ್ ಹೀರೆಕಾಯಿ ಇರ್ಬೋದು, ಪಟ್ಲಕಾಯಿ ತರದ್ದು, ಅಂಡರ್ ರೂಟ್ಸ್ ಅನ್ನ ಸ್ವಲ್ಪ ಕಮ್ಮಿ ಮಾಡ್ಬೇಕು. ಈ ಗೆಡ್ಡೆ ಗೆಣಸುಗಳು ಏನ್ ಬರ್ತಾವಲ್ಲ ಅವನ್ನ ಹೆವಿ ತಗೋಬಾರ್ದು, ಯಾಕಂದ್ರೆ ಅವೆಲ್ಲ ಹೆವಿ ಟು ಡೈಜೆಸ್ಟ್, ಜೀರ್ಣಕ್ಕೆ ಲೇಟ್ ಅಂತ ಹೇಳ್ತೀವಿ ಅದು. ಹಾಗಾಗಿ ಸ್ವಲ್ಪ ಅವುಗಳನ್ನ ಕಮ್ಮಿ ಮಾಡ್ಬೇಕು. ಕಾಲಕ್ಕೆ ತಕ್ಕಂಗೆನೆ ನಮ್ಮ ದೇಹದಲ್ಲಿ ಕೂಡ ಸ್ವಲ್ಪ ಬದಲಾವಣೆಗಳು ಆಗ್ತಾ ಇರ್ತವೆ. ಈಗ ವಸಂತ ಋತು ಅಂತ ಏನ್ ಹೇಳ್ತೀವಿ ಬೇಸಿಗೆ, ಅವಾಗ ಕಫ ಪ್ರಧಾನ ಆಗಿರುತ್ತೆ. ನೀವು ಅಬ್ಸರ್ವ್ ಮಾಡಿರ್ಬೋದು, ಯಾರಿಗೆ ಅಲರ್ಜಿ, ಥಂಡಿ, ಕೆಮ್ಮಿರುತ್ತೆ ಅವ್ರಿಗೆ ಸ್ವಲ್ಪ ವಮನ ಇದೆಲ್ಲ ಮಾಡಿ ತೆಗಿತೀವಿ. ಈ ವರ್ಷ ಋತು ಮತ್ತೆ ಈ ಶರದ್ ಇದ್ರಲ್ಲೆಲ್ಲ ಏನಾಗುತ್ತೆ, ವಾತ ಜಾಸ್ತಿ ಆಗುತ್ತೆ. ವಾತದ ರಿಲೇಟೆಡ್ ಅದೇ ಬಸ್ತಿ ಕರ್ಮ ಈ ತರದ್ದು ಇದು ಮಾಡ್ಕೊಡುವಂತದ್ದು. ಅದೇ ಶರದ್ ಋತು ಬಂತು ಅಂದ್ರೆ ನೆಕ್ಸ್ಟ್ ಚಳಿಗಾಲದ ಬಂದಾಗ ಪಿತ್ತ ಹೆಚ್ಚಾಗುತ್ತೆ. ಸೊ ಹಂಗಾಗಿ ಸ್ವಲ್ಪ ಪಿತ್ತ ಜಾಸ್ತಿ ಆಗೋ ಚಾನ್ಸ್ ಇರುತ್ತೆ. ಅದ್ ತಕ್ಕಂಗೆನೆ ಅವಾಗಿನ ಆಹಾರ. ಹಾಗಾಗಿ ನೋಡಿ
1: ಹೌದೌದು,
0: ಯಾಕೆಂದ್ರೆ ಈ ನಮ್ಮ ಹೊರಗಡೆ ವಾತಾವರಣನು ಪಾಂಚಭೌತಿಕ, ನಮ್ಮ ದೇಹನು ಪಾಂಚಭೌತಿಕ ಇರೋದ್ರಿಂದ ಬದಲಾವಣೆ ಆಗ್ತಾ ಇರ್ತವೆ ನಮ್ಮ ಬಾಡಿಯಲ್ಲಿ ನ್ಯಾಚುರಲ್ ಆಗಿ, ಅದನ್ನು ಸಹ ನಾವು ಬ್ಯಾಲೆನ್ಸ್ ಮಾಡ್ಕೋಬೇಕು.
1: ಹಾಗೆ ಮೇಡಮ್, ವೃದ್ಧರ ಬಗ್ಗೆ ನಾವು ಯಾವ ತರದ ಕಾಳಜಿಯನ್ನ ತಗೊಳ್ಬೇಕು ಅಂದ್ರೆ ಅವರಿಗೆ ಉಸಿರಾಟದ ಸಮಸ್ಯೆ ಇರುತ್ತೆ, ವೃದ್ಧರಲ್ಲಿ ರೋಗ
0: ನ್ಯಾಚುರಲ್ ಕಮ್ಮಿನೇ ಆಗ್ಬಿಟ್ಟಿರುತ್ತೆ,
1: ಅವರಿಗೆಲ್ಲ ಯಾವ ತರದ ಒಂದು ಉಪಚಾರಗಳನ್ನ ಮಾಡ್ಬೇಕು?
0: ಈಗ ವೃದ್ಧರಲ್ಲಿ ಏನಾಗಿರುತ್ತಂದ್ರೆ ಕ್ಲೈಮೆಟಿಕ್ ಚೇಂಜಸ್ ಇದರಿಂದ ಸ್ವಲ್ಪ ಥಂಡಿ ನೆಗಡಿನೂ ಆಗ್ಬಹುದು. ವಯಸ್ಸಾದವ್ರಿಗೆ ಏನಾದ್ರೂ ಒಳಗಡೆ ಲಂಗ್ಸ್ ಮೊದಲೇ ಅವ್ರಿಗೆ ಪ್ರಾಬ್ಲಮ್ ಇದ್ರೆ ಬೇಗ ದಮ್ಮು ಹೇಳ್ತೀವಲ್ಲ ಉಸ್ ಆ ಪ್ರಾಬ್ಲಮ್ ಜಾಸ್ತಿ ಬರುತ್ತೆ. ಸೊ ಹಾಗಾಗಿ ಅಂತವ್ರಿಗೆ ಸ್ವಲ್ಪ ಈ ಆರ್ಸೋಗೆ ರಸ ಮತ್ತೆ ಈ ಸೈಂಧವ ಲವಣ, ಈ ಹರಳುಪ್ಪು ಇಂಥವನ್ನ ಸ್ವಸ್ವಲ್ಪ ಮಿಕ್ಸ್ ಮಾಡಿ ಒಂದ್ ಸ್ವಲ್ಪ ಕೊಡುವಂತದ್ದು. ಅದೇ ಯಾಕೆಂದ್ರೆ ಬೇಗ ಕಫನ್ನ ಕರಗಿಸಿ ಕ್ಲೀನ್ ಆಗಿ ಹೋಗೋದಕ್ಕೆ ಸೈಂಧವ ಲವಣ, ಹರಳುಪ್ಪು ಸೇರಿಸಿದಂತ ಸಾಸಿವೆ ಎಣ್ಣೆ ಅದನ್ನು ಸಹ ಸ್ವಲ್ಪ ಎದೆಗೆ ಹಚ್ಕೊಳಕ್ ಹೇಳ್ಬೇಕು. ಬೆನ್ನಿಗೆ ಬಂದ ಕೆಳಗಿಂದ ಮೇಲ್ಗಡೆಗೆ ಲೈಟ್ ಮಸಾಜ್ ಮಾಡುವಂತದ್ದು. ಮತ್ತೆ ರಾತ್ರಿ ಸ್ವಲ್ಪ ಬೇಗ ಊಟ ಮಾಡ್ಬೇಕು, ವಯಸ್ಸಾದ್ಮೇಲೆ ಸ್ವಲ್ಪ ಜೀರ್ಣಶಕ್ತಿನೂ ನ್ಯಾಚುರಲ್ ಆಗಿ ಕಮ್ಮಿ ಆಗಿರತ್ತೆ, ಜೊತೆಗೆ ಕಾಲಕ್ಕೆ ತಕ್ಕಂಗೇನು ಕಮ್ಮಿ ಇರೋದ್ರಿಂದ ರಾತ್ರಿ ಲೇಟ್ ಆಗಿ ಊಟ ಮಾಡೋದ್ರಿಂದನೂ ಅವ್ರಿಗೆ ತೊಂದರೆ ಆಗೋ ಚಾನ್ಸ್ ಇರುತ್ತೆ. ಪದೇ ಪದೇ ಥಂಡಿ ಕೆಮ್ಮಿದಾಗೋದು ಮತ್ತೆ ಮಲಬದ್ಧತೆ ಜಾಸ್ತಿ ಇರುತ್ತೆ. ಸೊ ಅದನ್ನು ಸ್ವಲ್ಪ ಕೇರ್ ತಗೊಳ್ಬೇಕು. ಮಲಬದ್ಧತೆ ಆಗದೆ ಇರೋಂಗೆ ಈ ತರ ಸೊಪ್ಪುಗಳು ತಿನ್ನುವಂಥದ್ದು, ಮೈಲ್ಡ್ ಲ್ಯಾಕ್ಸೇಟಿವ್ಸ್ ಸಿಗ್ತವೆ ನಮ್ದು ಅಭಿಹಾರ ಇಷ್ಟ ಅಂತದ್ದು, ಈ ಫ್ರೀ ಲ್ಯಾಕ್ಸ್ ಅಂತ ಪೌಡರ್ ಸಿಗುತ್ತೆ, ತ್ರಿಫಲ ಚೂರ್ಣ ಆ ಥರದ ಕೆಲವೊಂದು ಆ ಥರ ಔಷಧಿಗಳನ್ನ ವೈದ್ಯರ ಕಂಡೇ ತಗೊಳ್ಳಿ ಬೆಟರ್. ಬಟ್ ಮನೇಲಿ ಔಷಧಿ ಅಂದ್ರೆ ತ್ರಿಫಲ ಚೂರ್ಣ ಈ ತರದ ಹರಿತಕ್ಕಿ ಅಂತ ಅಳಿಲೆಕಾಯಿ ಅಂತವೆಲ್ಲ ಮೊದ್ಲು ಕಲ್ಲು ತಗೋತೆ, ಅದನ್ನ ಸ್ವಲ್ಪ ಮೈಲ್ಡ್ ಆಗಿ
1: ಹಾಲು ಸೇವನೆ,
0: ಹಾಲನ್ನ ರಾತ್ರಿ ಟೈಮ್ ತಗೊಳ್ಬಾರ್ದು. ಎಸ್ಪೆಷಲಿ ಮಳೆಗಾಲದಲ್ಲಿ ಕೂಡ ಕಫ ಸ್ವಲ್ಪ ಕಟ್ಟೋ ಚಾನ್ಸಸ್ ಇರೋದು, ಮಾಮೂಲಿಯಾಗಿ ಏನೂ ತೊಂದರೆ ಇಲ್ಲ. ಮತ್ತೆ ಯಾರಿಗೆ ಸ್ವಲ್ಪ ಜೀರ್ಣಶಕ್ತಿ ಕಮ್ಮಿ ಇರುತ್ತೆ ಅವ್ರು ಸ್ವಲ್ಪ ನೀರು ಹಾಕಿ ಡೈಲ್ಯೂಟ್ ಮಾಡಿ ಚೆನ್ನಾಗಿ ಕುದಿಸ್ಬಿಟ್ಟು ಕೆನೆ ತೆಗೆದು ಯೂಸ್ ಮಾಡಿದ್ರೆ ಅದೇನಷ್ಟು ತೊಂದರೆ ಆಗಲ್ಲ. ಯಾರಿಗೆ ಸ್ವಲ್ಪ IBS ಆ ಥರ ಪ್ರಾಬ್ಲಮ್ ಇದ್ದವ್ರಿಗೆ ಪೂರ್ತಿ ಬಿಟ್ಬಿಡಿ ಅಂತ ಹೇಳ್ತೀವಿ, ಯಾಕಂದ್ರೆ ಅಂಥವ್ರಿಗೆ ಸ್ವಲ್ಪ ಪದೇ ಪದೇ ಮೋಷನ್ ಆಗಿ ಇಂಟೆಸ್ಟೈನ್ ಇರಿಟೇಷನ್ ಇರೋದ್ರಿಂದ ಲ್ಯಾಕ್ಟೋಸ್ ಇಂಟಾಲರೆನ್ಸಿ ಇರುತ್ತೆ ಅಲ್ಲಿ. ಸೊ ಹಾಗಾಗಿ ಅಂಥವ್ರಿಗೆ ಬಿಟ್ಬಿಟ್ಟು ಮಜ್ಜಿಗೆ ತಗೋಬೇಕು. ಮೇನ್ ಆಗಿ ಹಾಲು ಬದಲಿಗೆ ಮಜ್ಜಿಗೆ ಯೂಸ್ ಮಾಡ್ಬೋದು, ಮಜ್ಜಿಗೆ ಏನು ತೊಂದರೆ ಇಲ್ಲ. ಮಜ್ಜಿಗೆಗೆ ನೀವು ಮಳೆಗಾಲದಲ್ಲಿ ಏನು ಮಾಡಬೇಕು, ಒಂದು ಸ್ವಲ್ಪ

0: ಶುಂಠಿ, ಕರಿಬೇವಿನ ಸೊಪ್ಪು, ಉಪ್ಪು, ಜೀರಿಗೆ ಸೊಪ್ಪು ಇಂಥವೆಲ್ಲ ಹಾಕ್ಬಿಟ್ಟು ಇವನ್ ಹಿಂಗೆ ಹಾಕ್ತೇವೆ ಕೆಲವೊಬ್ರು, ಕೆಲವೊಬ್ರು ಈರುಳ್ಳಿನೂ ಹಾಕಿ ಮಸಾಲೆ ಮಜ್ಜಿಗೆ ಅಂತ ಮಾಡ್ತೀವಿ. ಅಂಥದ್ದು ಮಾಡಿ ತೊಗೊಳ್ಬೇಕು, ಯಾಕೆಂದ್ರೆ ನಮ್ಗೆ ಇಲ್ಲಿ ಜೀರ್ಣಶಕ್ತಿ ಕಮ್ಮಿ ಆಗಿರೋದ್ರಿಂದ ಮತ್ತೆ ಅತಿಸಾರಗಳು ಚಾನ್ಸಸ್ ಇರುತ್ತೆ ಹೆಚ್ಚಾಗಿ. ಇವನ್ ವಯಸ್ಸಾದವರು ಇರ್ಬೋದು, ಇದರಲ್ಲಿ ಮಳೆ ನೀರು ಸೇರ್ಕೊಳ್ಳೋದ್ರಿಂದ ಸೊ ಆಗುವಾಗ ಆ ಟೈಮಲ್ಲಿ ಸ್ವಲ್ಪ ನಾವು ಈ ಥರದ್ದು ಜೀರ್ಣ ಆಗೋದಕ್ಕೆ ಯಾಕೆ ಮಜ್ಜಿಗೆ ಬೇಕೇ. ಎಸ್ಪೆಷಲಿ ಅಜೀರ್ಣ ಮತ್ತೆ ಲೂಸ್ ಮೋಷನ್ನು, ವಾಂತಿ, ಕೆಲವೊಂದು ಸರಿ ವಾಂತಿನೂ ಶುರುವಾಗುತ್ತೆ ಈ ಮಳೆಗಾಲದಲ್ಲಿ ತುಂಬ ಜನಕ್ಕೆ. ಅಸಿಡಿಟಿ, ಈ ಪಿತ್ತ ಜಾಸ್ತಿ ಇದಾದಾಗ ಹಾಗಾಗಿ ವಾಂತಿ ಕಂಟ್ರೋಲ್ ಆಗೋಂಗೆ ಇರಬೇಕು, ಜೊತೆಗೆ ಲೂಸ್ ಮೋಷನ್ ಕಂಟ್ರೋಲ್ ಆಗೋ ಥರನೂ ಇರಬೇಕು. ಲೂಸ್ ಮೋಷನ್ ಈ ಥರ ಎಲ್ಲ ಆದಾಗ ಈ ಕೊಡಿಸಿಗೆ ಬೇರು ಅಂತೇಳಿ ಸಿಗುತ್ತೆ, ಕುಟಜ ಬೇರು ಅಂತೇಳಿ ಸಿಗುತ್ತೆ, ಅದನ್ನು ಮನೇಲಿ ಇಟ್ಕೊಂಡಿದ್ರೆ ಸ್ವಲ್ಪ ಮಜ್ಜಿಗೆಯಲ್ಲಿ ತೆಗೆದ್ಬಿಟ್ಟು ಕೊಡ್ಬೋದು. ಈ ಜಾಯಿಕಾಯಿ ಮಜ್ಜಿಗೆಯಲ್ಲಿ ತೆಗೆದ್ಬಿಟ್ಟು ಕೊಡ್ಬೋದು, ಮತ್ತು ಮೆಂತೆ ಮೊಸರು ಕಾಮನ್ ಆಗಿ ಎಲ್ಲರಿಗೂ ಗೊತ್ತೇ ಇರುತ್ತೆ. ಈವನ್ ವಯಸ್ಸಾದವ್ರಿಗೆ ಈ ಥರದ್ದೆಲ್ಲ ಬೆಟರ್, ಅದರಲ್ಲೂ ಕಂಟ್ರೋಲ್ ಆಗದೇ ಇದ್ರೆ, ಯಾಕಂದ್ರೆ ಬೇದಿ ಇರ್ಬೋದು, ಜ್ವರ ಇರ್ಬೋದು, ಇವೆಲ್ಲದೂ ಮುಂದೆ ಕಾಂಪ್ಲಿಕೇಶನ್ ಬರದೆ, ಯಾಕೆ ತಗೊಳ್ತಾ ಇದ್ದೀವಿ ಬಿಡು ಅಂತ ಹೇಳಿ ಹಂಗೆ ವಾರಗಟ್ಟಲೆ ಮಾಡ್ಕೊಂಡಿರೋದು ಒಳ್ಳೇದಲ್ಲ. ಮೂರು ದಿನ ತನಕ ನೋಡ್ಬೇಕು, ಎರಡು ದಿನ ಮೂರು ದಿನದಲ್ಲಿ. ಇವನ್ ಫೀವರ್ ಆದ್ರೂ, ವೈರಲ್ ಫೀವರ್ ಆದ್ರೂ ಒಂದು 2-3 ಡೇಸ್ ನೋಡ್ಬೋದು ಈ ಥರದೆಲ್ಲ ಅಮೃತ ಸತ್ವ ಇಂಥವೆಲ್ಲ ತಗೊಂಡು ಜ್ವರ ಕಮ್ಮಿ ಆಗಂಗೆ. ನಂತರನು ಕಂಟ್ರೋಲ್ ಆಗಿಲ್ಲ ಅಂದ್ರೆ ಖಂಡಿತವಾಗ್ಲೂ ವೈದ್ಯರ ಹತ್ರ ಹೋಗಿ. ಮತ್ತೆ ಬೇದಿ ಇದ್ದಾಗ, ಅತಿಸಾರ ಇದ್ದಾಗ ಒಂದು ನಾವು ಕಿವಿ ಮಾತು ಹೇಳ್ಬೇಕಂತಂದ್ರೆ, ಯಾರಿಗೆ ಸ್ವಲ್ಪ ಬೇದಿ ಆಗ್ತಾನೆ ಇದೆ, ಮೆಡಿಸಿನ್ ತಗೊಂಡು ಕಂಟ್ರೋಲ್ ಬರ್ತಾ ಇದೆ ಅಂದಾಗ ಓಕೆ, ಇಲ್ಲ ಬೇದಿ ಆಗ್ತಾನೆ ಇದೆ ಮೂತ್ರ ಆಗಿಲ್ಲ ಅಂದಾಗ ಇಮ್ಮಿಡಿಯೇಟ್ ಆಗಿ ವೈದ್ಯರ ಹತ್ರ ಕಾಣಬೇಕು. ಯಾಕಂದ್ರೆ ಯಾವಾಗ ಎಷ್ಟು ನಾವು ಲಿಕ್ವಿಡ್ಸ್ ತಗೋತಾ ಇರ್ತೀವೋ ಅದು ಮೋಷನ್ ಅಲ್ಲಿ ಹೋಗ್ತಾ ಇದೆ, ಮತ್ತೆ ಬಾಡಿ ಡಿಹೈಡ್ರೇಷನ್ ಆಗಿಲ್ಲ ಅಂತ ಒಂದು ಲಕ್ಷಣ ಇರುತ್ತೆ. ಯಾವಾಗ ಆ ಥರ ಹಂಗಿದ್ದಾಗ ಈ ಓವರ್ ಎಸ್ ಹೇಳ್ತೀವಲ್ಲ, ಒಂದು ಲೋಟ ನೀರಿಗೆ ಒಂದು ಚಮಚ ಸಕ್ಕರೆ, ಒಂದು ಚಿಟಿಗೆ ಉಪ್ಪು ಈ ಥರ ತಕ್ಕೊಂಡು ಸ್ವಲ್ಪ ರಿಪೀಟೆಡ್ಲಿ ಕುಡಿತಾ ಇರಬೇಕು, ರಿಹೈಡ್ರೇಷನ್ ಥೆರಪಿ ಥರ ಹಂಗೆ. ಅದರಲ್ಲೂ ಅವಾಗಲೂ ಮೂತ್ರ ಆಗಿಲ್ಲ ಅಂದಾಗ ಮಾತ್ರ ನೆಗ್ಲೆಕ್ಟ್ ಮಾಡಬಾರ್ದು, ಇಮ್ಮಿಡಿಯೇಟಾಗಿ ಹೋಗಬೇಕು. ಇವನ್ ವಾಂತಿ ಇದ್ದಾಗಲೂ ನಾನು ಒಂದು ಸಿಂಪಲ್ ಹೇಳಬೇಕು, ಯಾಕಂದ್ರೆ ವಾಂತಿ ಅಂದ ತಕ್ಷಣ ಜನ ಏನು ಮಾಡ್ತೀವಿ, ಅಯ್ಯೋ ವಾಂತಿ ಆಯಿತು ಅಂತೀವಿ, ಮತ್ತೆ ಪದೇ ಪದೇ ಕೊಡ್ತಾ ಇರ್ತೀವಿ ತಿನ್ನೋದಕ್ಕೆ, ಅದು ಮತ್ತೆ ಸ್ಟಿಮ್ಯುಲೇಟ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಒಂದು ಸ್ವಲ್ಪ ರೆಸ್ಟ್, ವಾಂತಿ ಆದಾಗ ಬರೀ ಲಿಕ್ವಿಡ್ಸ್ ಈ ಥರದ್ದು ಏಲಕ್ಕಿ ನೀರು ಮಾಡಿಬಿಡ್ಸು, ಸ್ವಲ್ಪ ರಿಪೀಟ್ ರಿಪೀಟ್ ಸ್ವಲ್ಪ ಕುಡಿಯೋದು, ಗ್ಯಾಪ್ ಕೊಡೋದು. ಈವನ್ ಸಾಸಿವೆನೂ ಬೆಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಹುರಿದು ಅದನ್ನು ಅರ್ದ್ಬಿಟ್ಟು ಮಜ್ಜಿಗೆಲಿ ಹಾಕೊಂಡು ಕುಡಿದ್ರು ಬೇಗ ಕಂಟ್ರೋಲ್ ಬರುತ್ತೆ. ಮತ್ತು ಈವನ್ ಲಿಂಬೆ ರಸಕ್ಕೇ ಜೇನುತುಪ್ಪ ಹಾಕೊಂಡು ತೊಗೊಳ್ಳೋದು, ಯಾರಿಗೆ ಪಿತ್ತದಿಂದ ವಾಂತಿ ಆಗ್ತಿದೆ ಅಂತಂದಾಗ. ಹಂಗೇನು ಅಜೀರ್ಣದಿಂದ ವಾಂತಿ ಆಗ್ತಿದ್ರೆ ಹಸಿ ಶುಂಠಿ, ಯಾಕಂದ್ರೆ ಜೀರ್ಣನ ಸಪ್ಪಲ್ಲಿ ಜಾಸ್ತಿ ಮಾಡ್ಕೋಬೇಕು, ಜೊತೆಗೆ ರಿಹೈಡ್ರೇಷನ್ನು ಆಗೋ ಥರ ಹಂಗೆ ಹಸಿ ಶುಂಠಿ ಜೇನುತುಪ್ಪ ಅದನ್ನು ಒಂದು 1/4 ಚಮಚ ಅಥವಾ 1/4 ಚಮಚ ಸ್ವಲ್ಪ ತೊಗೊಂಡ್ಬಿಟ್ಟು ನೀರು ಕುಡಿತಾ ಇದ್ರೆ ನಮ್ಮ ಜೀರ್ಣನೂ ಇಂಪ್ರೂವ್ ಆಗುತ್ತೆ, ಅವಾಗ ಆಟೋಮೆಟಿಕಲಿ ವಾಂತಿ ಕಮ್ಮಿ ಆಗುತ್ತೆ. ಮತ್ತು ಈ ಸಂಧಿವಾತ ಜಾಸ್ತಿ ಇರುತ್ತೆ ವಯಸ್ಸಾದವರಲ್ಲಿ. ಸೊ ಅದಕ್ಕೆ ಸಹ ನಾವು ಸಿಂಪಲ್ ಆಗಿ ಇದಂತಂದ್ರೆ ಮನೇಲೇ ಒಂದು ನೋವಿನ ಎಣ್ಣೆನೂ ಮಾಡ್ಕೋಬಹುದು. ಎಳ್ಳೆಣ್ಣೆ ಒಂದು 1/4 ಕೆಜಿ ಅಷ್ಟು ತಗೊಂಡ್ರೆ, ಶುಂಠಿ ಒಂದು 10 ಗ್ರಾಮು, ಬೆಳ್ಳುಳ್ಳಿ ಒಂದು 10 ಗ್ರಾಮು ತಗೊಂಡ್ಬಿಟ್ಟು ಫಸ್ಟ್ ಇವೆರಡನ್ನ ಪೇಸ್ಟ್ ಮಾಡ್ಕೋಬೇಕು. ಶುಂಠಿ ಬೆಳ್ಳು ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡ್ಕೋಬೇಕು. ಅದನ್ನ ಎಣ್ಣೆ ಬಿಸಿಗಿಟ್ಬಿಟ್ಟು ಅದರಲ್ಲಿ ಈ ಪೇಸ್ಟ್ ಅನ್ನ ಹಾಕಿ ನೀರಂಶ ಎಲ್ಲ ಹೋಗಿ ಪೂರ್ತಿ ಅದು ಪೇಸ್ಟ್ ಏನು ಹಾಕಿರ್ತೀವಿ ಅದೆಲ್ಲದು ಕೆಳಗೆ ಬಂದು ಕುತ್ಕೊಳತ್ತೆ ಎಣ್ಣೆಯಲ್ಲಿ. ಆ ಥರ ಶಬ್ದ ಬರೋದು ಕಮ್ಮಿ ಆಯಿತು ಅಂದರೆ ಅದೆಲ್ಲ ಅಂಶ ಬಿಟ್ಟಿದೆ ಅಂತ ಎಣ್ಣೆಗೆ. ಅದನ್ನ ನಂತರ ನಾವು ತಣ್ಣಗಾಗೋ ತನಕ ಇಟ್ಬಿಟ್ಟು ಫಿಲ್ಟರ್ ಮಾಡಿ ಇಟ್ಕೊಂಡು ಯೂಸ್ ಮಾಡ್ಬೋದು. ರಾತ್ರಿಗೆ ಸ್ವಲ್ಪ ಲೈಟ್ ಮಸಾಜ್ ಮಾಡಿ ಮಲ್ಕೊಂಡು ಬೆಳಿಗ್ಗೆ ಸ್ನಾನ ಮಾಡಿಬಿಡ್ಬೋದು. ಇನ್ನು ಹರಳೆಣ್ಣೆದು ಗಿಡ ಇರುತ್ತಲ್ಲ ಅದ್ರದ್ದು ಎಲೆ ತೊಗೊಂಡ್ಬಿಟ್ಟು ಅದು ಎಕ್ಕೆ ಎಲೆ ಅದನ್ನು ಸ್ವಲ್ಪ ಹಿಂಗೆ ಗ್ಯಾಸ್ ಮೇಲೆ ಬಿಸಿ ಮಾಡಿನೂ ಶಾಖ ಮಾಡ್ಕೋಬಹುದು ಜಾಯಿಂಟ್ ಪೇನ್ಗಳಿಗೆ. ಇವಾಗೆಲ್ಲ ರೆಡಿಮೇಡ್ ಸಿಗ್ತವೆ ಮಾರ್ಕೆಟಲ್ಲಿ, ಇಲ್ಲ ಅಂತಲ್ಲೇ ಫ್ಲೆಕ್ಸೋಫೆನ್ ಅಂತಿದೆ, ಮಯೋ ಸ್ಟಾಲ್ ಅಂತ ಕೆಲವೊಂದು ಸುಮಾರು ಸ್ಟಾಲ್ಗಳು ಸಿಗ್ತವೆ ನೋವಿನ ಎಣ್ಣೆಗಳಂತ. ಅದು ನೀವು ಈ ಥರ ಮನೆಯಲ್ಲೇ ಮಾಡಿಟ್ಕೊಂಡ್ರೆ ತುಂಬ ದಿನವೂ ಬರುತ್ತೆ ಮತ್ತು ಕಾಸ್ಟ್ ವೈಸು ಕಮ್ಮಿ ಆಗುತ್ತೆ, ಕಂಟ್ರೋಲ್ ಬಂದೇ ಬರುತ್ತೆ. ಸ್ವಲ್ಪ ಏನು ಪ್ರಿಕಾಷ್ನರಿ, ಮೊದಲೇ ಸ್ವಲ್ಪ ಇದ್ದಾಗಲೇ ಮಾಡ್ಕೊತ ಬರಬೇಕು. ಅದೇ ಏನಾದರೂ ಆಮವಾತ ಹೇಳ್ತೀವಿ, ಆಮವಾತ ಅಂತಂದರೆ ರುಮಟಾಯ್ಡ್ ಆರ್ಥರೈಟಿಸ್, ಅದರಲ್ಲಿ ಈ ಥರ ಕೆಲವೊಂದು ಎಣ್ಣೆಗಳು ಹಾಕಿದಾಗ ಜಾಸ್ತಿ ಆಗುತ್ತೆ ಎಣ್ಣೆ ಮಸಾಜ್ ಎಲ್ಲ. ಸೊ ಹಾಗಾಗಿ ಮಳೆಗಾಲದಲ್ಲಿ ಅದು ಸ್ವಲ್ಪ ರೈಸ್ ಆಗೋ ಚಾನ್ಸ್ ಇರುತ್ತೆ. ಹಾಗಾಗಿ ನಾವೇನು ಮಾಡೋ, ಆಮವಾತ ಪೇಷಂಟ್ಗೆ ಪ್ರತಿ ವರ್ಷಕ್ಕೊಂದ್ಸರಿ ಮಳೆಗಾಲ ಶುರುವಾಗ ಮುಂಚೆನೇ ಒಂದು ಬಸ್ತಿ ಕರ್ಮ ಮಾಡ್ಕೊಂಡ್ಬಿಡಿ ಅಂತ ಹೇಳ್ತೀವಿ. ನಮ್ಮಲ್ಲಿ ಒಂದು ಯೋಗ ಬಸ್ತಿ ಅಂತ ಪಂಚಕರ್ಮ ಥೆರಪಿ ಮಾಡ್ತೀವಿ, ಅದನ್ನು ಮಾಡಿಸ್ಕೊಳ್ಳೋದು ಒಳ್ಳೆ.
1: ಮೇಡಮ್, ಇದುವರೆಗೆ ನೀವು ನಮ್ಮ ಸ್ಟುಡಿಯೋದಲ್ಲಿ ಬಂದು ಮಳೆಗಾಲದಲ್ಲಿ ಕಂಡುಬರುವ ಸಾಮಾನ್ಯ ರೋಗಗಳು ಮತ್ತು ಅದಕ್ಕೆ ಆಯುರ್ವೇದ ಪರಿಹಾರ ಹಾಗೂ ಆಹಾರ ಕ್ರಮಗಳು ಇವೆಲ್ಲದರ ಬಗ್ಗೆ ನಮ್ಮ ಕೇಳುಗರಿಗೆ ಒಳ್ಳೆಯ ಮಾಹಿತಿಯನ್ನು ಕೊಟ್ಟಿದ್ದೀರಾ. ನಿಮ್ಮ ಅನುಭವಗಳನ್ನು ತಿಳಿಸಿದ್ದಕ್ಕೆ ಧನ್ಯವಾದಗಳು.
2: ಥ್ಯಾಂಕ್ ಯು.
3: ಇದುವರೆಗೆ ಮಳೆಗಾಲದಲ್ಲಿ ಕಂಡುಬರುವ ಸಾಮಾನ್ಯ ಆರೋಗ್ಯ ಸಮಸ್ಯೆಗಳು ಮತ್ತು ಆಯುರ್ವೇದ ಪರಿಹಾರಗಳು ಕುರಿತು ಉತ್ತರ ಕನ್ನಡ ಜಿಲ್ಲೆ ಕಾರವಾರದ ಆಯುರ್ವೇದ ತಜ್ಞೆ ಡಾಕ್ಟರ್ ಲಲಿತಾ ಶೆಟ್ಟಿ ಅವರೊಂದಿಗಿನ ಸಂದರ್ಶನ ಮೂಡಿಬಂತು. ಇವರೊಂದಿಗೆ ಭಾಗವಹಿಸಿದವರು ಸಂಧ್ಯಾ ಮಂಜೇಶ್ಕರ್. ಇದು ಕಾರವಾರ ಕೇಂದ್ರದ ಕೊಡುಗೆಯಾಗಿತ್ತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ
4: ಇಂದಿನ ಪ್ರಗತಿಪಥ ಕಾರ್ಯಕ್ರಮದಲ್ಲಿ ಕೇಳಿ ಭಾರತ ಕೇಂದ್ರ ಸರ್ಕಾರದ ಪ್ರಧಾನ ಮಂತ್ರಿ ರಾಷ್ಟ್ರೀಯ ಜಾನುವಾರು ಮಿಷನ್ ಕಾರ್ಯಕ್ರಮದ ಕುರಿತು ಮಾತುಕತೆ.
5: ಶಾಂತಕ್ಕ
6: ಏನೋ ಬಸಣ್ಣ,
5: ಚಾ ಮಾಡ್ಕೊಂಬ, ಟೈಮ್ ಆತ್ ನೋಡು.
6: ಹೌದಾ?

0: ಮಾಡಕ್ ಇಟ್ಟಿನ್ ನಿಂದ್ರ ನಿಂದ್ರ ಮಾಡಕತ್ತೀನ.
1: ಬಸನ್ನ ಬಸನ್ನ ಏನ್ ಮಾಡತ್ತಿಪ್ಪ?
2: ಯಾರು?
1: ಏ ನಾವ ಇದೇವಪ್ಪ, ಕಲ್ಲಾನಮ್ಮನ ಇಬ್ರು ಬಂದೇವ್ ನೋಡಿ ಮನೆಗೆ.
2: ಏ ಹಿಂಗ್ ಹೊಂಟಿರ್ಲ ಕಲ್ಲಾನಮ್ಮಲ್ಲ ಈ ಕಡೆ ನಮ್ಮನಿ ಕಡೆ ಮುಂಜಳದ?
1: ಏ ಹಂಗ ಒಂದ್ ಸ್ವಲ್ಪ ದಗದಿತ್ತ, ಬಂದಿದ್ದೇವಿ ಕಡೆ. ಕಲ್ಲಾನ ನಾನು ಇಬ್ರು ಕೂಡ ಹೊಂಟಿದ್ದೇವಿ.
2: ಬರ್ರಿ ಬರ್ರಿ, ಒಳ ಬರ್ರಿ. ಯಾಕ್ರಿ ಕಲ್ಲಾನಮ್ಮಲ್ಲ ಆರಾಮದಿರ್ಲ ಒಟ್ಟ?
3: ಆರಾಮದೇವಪ್ಪ, ಆರಾಮದೇವ್. ಬಸಣ್ಣ ಏನ್ ಏನ್ ನಡೆಸಿ ಆರಾಮದೇವ್?
2: ಏನ್ ನೋಡಪ್ಪ, ಪೇಪರ್ ಓದಾಕತ್ತಿದ್ದೆ. ಅಂದಂಗ ಮಲ್ಲನ್ ಯಾಕೋ ಡಲ್ ಅದನ್ಲ ಕಲ್ಲಾನ?
3: ಹೌದಪ್ಪ, ಮೊನ್ನೆ ದನಕರಗಳು ಇದು ಆದವತ್ತ ತೀರ್ಕೊಂಡವತ್ತ, ಹಿಂಗಾಗಿ ಅವಂಗ ಬಹಳ ಮಾನಸಿಕ ಮಾಡ್ಕೊಂಡನ. ಅದು ಏನ್ ಮಾಡೋದು, ಮತ್ತ ಅದ ಲೋನ್ ತಗೊಂಡಾನಂತ ಮತ್ತೀಗ ಅವರು ಸಾಲಗಾರ ಬಂದು ಮತ್ತೀಗ ವಸೂಲಿ ಮಾಡ್ತಾರ ಅನ್ನೋ ಚಿಂತೆ ಹತ್ತದ ಅವನಿಗೆ. ಅದಕ್ಕ ಬಹಳ ಸ್ವಲ್ಪ ಅದೊಂದು ಡಲ್ ಆಗ್ಯಾನ.
1: ಏನ್ ಮಾಡ್ಸಣ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ದನಕರಗಳನ್ನೆಲ್ಲ ಸಾಕೊಂಡಿದ್ನೆ. ಒಂದ್ ಹಂಗ ಇದು ಆಗಿ ದನಕರಗಳು ಸತ್ತುಪ್ಪ, ಬಹಳ ಒಂದ್ 7-8 ದನ ಸತ್ತು ನಾನು.
2: ಹೌದಾ? ಇದು ನೀ ರಾಷ್ಟ್ರೀಯ ಜಾನುವಾರು ಮಿಷನ್ ಬಗ್ಗೆ ಕೇಳಿಲ್ಲನ?
1: ರಾಷ್ಟ್ರೀಯ ಜಾನುವಾರು ಮಿಷನ್?
2: ಹೌದು.
1: ಹಂಗಂದ್ರೆ ಏನು?
2: ಏ ರಾಷ್ಟ್ರೀಯ ಜಾನುವಾರು ಮಿಷನ್ ಅನ್ನೋದು ಕೇಂದ್ರ ಸರ್ಕಾರ ಒಂದು 2014 ಮತ್ತು 2017 ಈ ಯೋಜನೆಯನ್ನು ಪ್ರಾರಂಭ ಮಾಡೈತಿ ನೋಡ. ಮತ್ತ ಜಾನುವಾರು ಕ್ಷೇತ್ರದೊಳಗ ಬೆಳವಣಿಗೆ ಉತ್ತೇಜನ ಮಾಡ್ಲಕ್ಕ ಈ ಯೋಜನೆಯನ್ನ ಮತ್ತ ಮರು ನಿರ್ಮಾಣ ಮಾಡಿದ್ರು. ಯಾವಾಗಂತಂದ್ರ 2021 ಮತ್ತು 2022 ಈಗ ಪಶು ಸಂಗೋಪನೆ ಮತ್ತು ಹೈನುಗಾರಿಕೆ ಇಲಾಖೆಯಿಂದ ಜಾರಿಗೆ ತಾದ ಈ ಯೋಜನೆ ಕರ್ನಾಟಕ ಸೇರಿದಂಗ ಭಾರತದಾದ್ಯಂತ ಈ ಯೋಜನೆ ಜಾರಿ ಆಗೈತಿ ನೋಡು. ಅಂದ್ರೆ ಇಲ್ಲಿ ಏನೈತೆ ಅಂದ್ರ, ತಳಿ ಗುಣಮಟ್ಟವನ್ನ ಸುಧಾರಿಸುವುದು ಮತ್ತು ಉದ್ಯಮಶೀಲತೆಯನ್ನು ಬೆಳೆಸುವುದು ಇದರ ಮುಖ್ಯ ಗುರಿ ಆಗ್ಯದ. ಇನ್ನು ಜಾನುವಾರುಗಳಿಗೆ ವಿಮಾ ಸೌಲಭ್ಯ ಒದಗಿಸುವುದು, ಫಲಾನುಭವಿಗಳಿಗೆ ಬೆಲೆಯುಳ್ಳ ಹೈನುಗಾರಿಕೆಗೆ ಯೋಗ್ಯವಾದ 1 ವರ್ಷ ಮೇಲ್ಪಟ್ಟ ಅಂದ್ರ ಈಗ 8 ವರ್ಷ ಗರಿಷ್ಠ ಮೀರದಂಗ ಆಕಳಾಗಿರ್ಬಹುದು, ಮನಕ್ಕಾಗಿರ್ಬಹುದು, ಎಮ್ಮೆ ಆಗಿರ್ಬಹುದು, 1 ವರ್ಷದ ಅಥವಾ 3 ವರ್ಷದ ಅವಧಿಗೆ ಮಾರುಕಟ್ಟೆ ಬೆಲೆ ಏನಿರ್ತದಲ್ಲ ಶೇಕಡ 70,000 ಮೂಲ ಬೆಲೆವರೆಗೂ ಪ್ರೀಮಿಯಂ ಸಹಾಯಧನ ಈ ಸೌಲಭ್ಯದೊಳಗೆ ಸಿಗ್ತದ ನೋಡು.
3: ತಿಳ್ಕೊಂಡೆ ಬಿಡು ಬಸಣ್ಣ, ಇದು ಎಲ್ಲಿ ತಿಳ್ಕೊಂಡು ನಮಗ ಗೊತ್ತಾಗ್ಲಿಲ್ಲ ಬಸಣ್ಣ.
2: ಅಂದಂಗ ಚಾ ತಗೊಂಬಂದಿ ನೀನು ಅಕ್ಕ?
0: ಆಯ್ತು ನೋಡಪ್ಪ, ಚಾ ತಂದಿನಿ, ತಗೋರಿ ಚಾ ತಗೋರಿ, ಕುಡಿ.
2: ಇದು ನಷ್ಟ ಗೊತ್ತಿಲ್ಲ ಮಾಹಿತಿ, ಶಾಂತಕ್ಕೂ ಗೊತ್ತೈತಿ.
3: ಶಾಂತಕ್ಕ ಅವರು ಮತ್ತೆ ನಿಮಗ ಗೊತ್ತೈತೆ ಅಂತೀರಿ. ಕರ್ನಾಟಕದಲ್ಲಿ ರಾಷ್ಟ್ರೀಯ ಜಾನುವಾರು ಮಿಷನ್ ಕಾರ್ಯಕ್ರಮದ ಉದ್ದೇಶಗಳೇನದಾವ ಸ್ವಲ್ಪ ತಿಳ್ಕೊಂಡ್ರಿ?
0: ಎಲ್ಲ ಗೊತ್ತದಪ್ಪ, ಚಾ ತಗೋರಿ ಮೊದ್ಲು. ನೋಡ್ ಮೊನ್ನೆ ನಿಮ್ ದನಗಳು ಓದು ಅಂತ ಕೇಳದನ, ಹಿಂಗಾಗಿ ಇದು ಹೇಳ್ಬೇಕೆ ಅಂತಿದ್ದೇವ್ ನೋಡು. ನಾ ಬಸಣ್ಣ ಕರ್ಕೊಂಡೆ ಬರ್ಬೇಕು ಅನ್ಕತ್ತಿದ್ ನಿಮ್ ಕಡೆ, ನೀವೇ ಬಂದ್ರಿ ಚಲೋ ಆಯ್ತು ನೋಡು. ನೋಡು, ಇದು ಕರ್ನಾಟಕ ರಾಷ್ಟ್ರೀಯ ಜಾನುವಾರು ಮಿಷನ್ ಅಂತ ನಮ್ಮ ಸರ್ಕಾರದವ್ರು ನೋಡು, ಈಗ ಹೊಸದಾಗಿ ಮತ್ತ 2021 ಮರು ರೂಪಿಸಲಾಗಿದೆ ಇದನ್ನ. ಇದ ವ್ಯಕ್ತಿಗಳು, ರೈತರು, ಉತ್ಪಾದಕ ಸಂಸ್ಥೆಗಳು, ಸಹಾಯ ಗುಂಪುಗಳು ಮತ್ತ 8 ಕಂಪನಿಗಳು ಜಾನುವಾರು ಆಧಾರಿತ ಉದ್ಯಮಗಳನ್ನು ಸ್ಥಾಪಿಸಲು ಬಹಳ ಸರ್ಕಾರ ಪ್ರೋತ್ಸಾಹ ಕೊಡಕತ್ತಾರ.
3: ಏನೇನ್ ಕೊಡ್ತಾರ್ರಿ?
0: ಹಾ, ಅದರಲ್ಲಿ ಉದ್ಯಮಶೀಲತಾ ಅಭಿವೃದ್ಧಿ ಮತ್ತೆ ತಳಿ ಸುಧಾರಣೆ, ಆಹಾರ ಸಂಸ್ಥೆಗಳ ನೋಡ್ಕೊಂಡು ಅವರು ಆರ್ಥಿಕ ಸಹಾಯವನ್ನು ಅವ್ರು ಮಾಡ್ತಾರ. ಅಷ್ಟೇ ಅಲ್ಲದೆ ಅದು ತಳಿ ಸುಧಾರಣೆ ಮಾಡಕ ಹೇಳ್ತಾರೆ. ಯಾವ್ದ್ಯಾವ್ದಂದ್ರ ಮಾಂಸ, ಹಾಲು, ಮೊಟ್ಟೆ, ಉಣ್ಣೆ ಉತ್ಪಾದನೆಯನ್ನು ಹೆಚ್ಚ ಮಾಡಕ, ಕೋಳಿ, ಕುರಿ, ಮೇಕೆ ಮತ್ತ ಹಂದಿಗಳ ಉತ್ಪಾದನೆಗಳನ್ನು ಕೂಡ ಗುಣಮಟ್ಟ ಹೆಚ್ಚ ಮಾಡ್ಬೇಕನ್ನೋದಕ್ಕೆ ಎಲ್ಲ ಕಾರ್ಯಕ್ರಮಗಳು ಇದಾವಪ್ಪ. ಮನೆಗೆ ಇದ್ದು ಇದು ನೋಡು, ಇನ್ನೂ ಇಷ್ಟೇ ಅಲ್ಲ, ಉದ್ಯೋಗ ಸೃಷ್ಟಿ ಮಾಡದ್ ಕೊಡ್ತೈತಿ, ಕೌಶಲ್ಯ ಆಧಾರಿತ ತರಬೇತಿ ಮತ್ತು ಜಾನುವಾರು ಸಂಬಂಧಿತ ವ್ಯವಹಾರಗಳ ಮೂಲಕ ಉದ್ಯೋಗವನ್ನು ಸೃಷ್ಟಿಸ್ತಾರ. ಸಂಶೋಧನೆ ಮಾಡ್ತಾರ. ಯಾವ್ದು ಅಂದ್ರ ವಿಸ್ತರಣಾ ಚಟುವಟಿಕೆಗಳು, ಜಾನುವಾರು ವಿಮೆ ಮತ್ತು ನಾವೀನ್ಯತೆ ತೊಡಗಿರುವ ಸಂಸ್ಥೆಗಳು ಅಂತ ಅದಾವ ಇಲ್ಲಿ. ವಿಶ್ವವಿದ್ಯಾಲಯಗಳು ಮತ್ತು ಸಂಸ್ಥೆಗಳು ಬೆಂಬಲಿಸ್ತಾವ. ಆಮೇಲೆ ಸಹಾಯ ಯೋಜನೆಗಳನ್ನು ಗೌರ್ಮೆಂಟ್ ನಿಮಗೆ ಕೊಟ್ಟಾರ ನೋಡಿ. ಇಲ್ಲಿ ಜಾನುವಾರುಗಳು, ಕುರಿ ಘಟಕಗಳು ಖರೀದಿಸಿದ ಜಾನುವಾರು ಸಂಬಂಧಿತ ಯೋಜನೆಗಳಿಗೆ ಸರ್ಕಾರದವರು ಸಾಲಗಳು ಮತ್ತು ಬಡ್ಡಿ ಸಬ್ಸಿಡಿ ಅದ ನೋಡಿ ನಿಮಗ. ಇದನ್ನೆಲ್ಲ ನೀವು ಉಪಯೋಗ ಮಾಡ್ಬೇಕು.
1: ಬಹಳ ಚಲೋ ಹೇಳಿದ ಶಾಂತ, ಇಷ್ಟೆಲ್ಲ ಮಾಹಿತಿ ಹೇಳಿದಿ. ಅದರ ಬಸನ್ನ, ಇದು ಏನಿದು ಜಾನುವಾರು ವಿಮೆ ಅಂದ್ರ?
2: ನೋಡ್ಪ, ರಾಷ್ಟ್ರೀಯ ಜಾನುವಾರು ಮಿಷನ್ ಯೋಜನೆ ಜಾನುವಾರು ವಿಮೆ ಕಾರ್ಯಕ್ರಮ. ರೋಗ ಅಥವಾ ಅಪಘಾತದಿಂದ ಜಾನುವಾರು ಸಾವಾಗುವ ಸಂಭವಿತ ನಷ್ಟದಿಂದ ಕರ್ನಾಟಕದ ಪಶುಪಾಲಕರಿಗೆ ರಕ್ಷಣೆ ನೀಡುತ್ತದೆ. ಈ ಯೋಜನೆ ಜಾನುವಾರು ವಿಮೆಯನ್ನ ಎಲ್ಲರಿಗೆ ಲಭ್ಯವಾಗುವಂಗೆ ಮಾಡಲು ಹೆಚ್ಚಿನ ಪ್ರಮಾಣದ ಸಹಾಯಧನ ವಿಮಾ ಪ್ರೀಮಿಯಂ ಮೇಲೆ ತೆನ್ಮ್ಯಾಗ ಒತ್ತು ಕೊಡಲಾಗ್ಯದ. ಈ ಯೋಜನೆ ಅಡಿ ಫಲಾನುಭವಿಗಳು ಶೇಕಡ 15% ಕೊಡುಗೆ ನೀಡುತ್ತಾರೆ ಮತ್ತ 80% ಸಬ್ಸಿಡಿ ಕೂಡ ಪಡ್ಕೋತಾರ ನೋಡು.
1: ಇಷ್ಟೆಲ್ಲ ಸಬ್ಸಿಡಿ ದೊರೆತದ?
2: ಹೌದು. ಮತ್ತ
3: ಮತ್ತ ಇನ್ನೊಂದು ಅಲ್ಲಿ ತಡಕತ್ತಿದ್ರು, ನಮ್ಮ ಹೊಲದ ಬಾಜು ರೈತರಿಗೆ ಜಾನುವಾರು ವಿಮೆಯ ಪ್ರಯೋಜನಗಳು ಏನು ಸ್ವಲ್ಪ ನಮ್ಗೆ ಅದ್ರ ಬಗ್ಗೆ ಗೊತ್ತಾಗ್ಲಿಲ್ಲ.
0: ಈ ಪ್ರಯೋಜನಗಳು ಬಹಳಷ್ಟು ಅದಾವ ನೋಡು. ರಾಜ್ಯದ ಎಲ್ಲಾ ಜಾನುವಾರು ಮಾಲಕರಿಗೆ ಈ ಯೋಜನೆ ಪ್ರಯೋಜನ ಮಾಡಿಕೊಡ್ಬೇಕು. ಹಾಗೆ ಗರಿಷ್ಠ 10 ಜಾನುವಾರು ಘಟಕಗಳಿಗೆ ವಿಮಾ ಮಾಡಿಸಬಹುದು ನೀವು ನೋಡು. ಇದೆಷ್ಟು ಚಲೋ ಕಾರ್ಯಕ್ರಮದಂದ್ರ

0: ಸರ್ಕಾರದಿಂದ ಒಟ್ಟು ಈಗ ಹೇಳದಲ್ಲ ಬಸಣ್ಣ 85% ಸಹಾಯಧನ ಹಾಗೂ ಫಲಾನುಭವಿಗಳಿಗೆ 15% ಪ್ರೀಮಿಯಂ ಪಾವತಿ ಮಾಡಿಸಬೇಕಾಗ್ತದೆ. ಕೊಡ್ತಾರೆ, ಸರ್ಕಾರದವರು ಕೊಡ್ತಾರೆ. ಹಾಗೆ ಜಾನುವಾರು ಸವಾಲದಲ್ಲಿ ಪರಿಹಾರ ಮೊತ್ತವನ್ನು ನೇರವಾಗಿ ರೈತರ ಬ್ಯಾಂಕಿಗೆ ಹಾಕ್ತಾರ ನೋಡು, ಇದು ಬಹಳ ಒಳ್ಳೆ ಕೆಲಸ ಅದ ನೋಡು ಸರ್ಕಾರದ. ಯಾರು ನಡುವಿನವ್ರು ಯಾರು ಬೇಡ, ನೇರವಾಗಿ ರೈತರ ಬ್ಯಾಂಕಿಗೆ ಹೋಗ್ತದ. ಹಾಗೆ ಪ್ರತಿ ಫಲಾನುಭವಿಗೆ ಗರಿಷ್ಠ 5 ದೊಡ್ಡ ಜಾನುವಾರುಗಳು. ಅವು ಯಾವ ಯಾವ ಜಾನುವಾರುಗಳು ಅಂದ್ರ ಹಸು, ಎಮ್ಮೆ, ಎತ್ತು, ಹೋರಿ, ಕುದುರೆ ಇವೆಲ್ಲ ಮುಂತಾದವುಗಳು. ಮತ್ತೆ ಇನ್ನು ಸಣ್ಣ 50 ತರದ ಜಾನುವಾರುಗಳಂದ್ರ ಕುರಿ, ಮೇಕೆ, ಹಂದಿ, ಮೊಲ ವಿಮೆಯನ್ನು ನಮ್ ಸರ್ಕಾರದವ್ರು ಕೊಡ್ತಾರ ನೋಡು.
1: ಇಷ್ಟೆಲ್ಲಾ ನಮಗ ಸಹಾಯ ದೊರೀತೈತೆ ಅಂದ್ರ ಈ ವಿಮೆ ಪ್ರಯೋಜನ ಪಡೆಯಲ್ಲ ಏನೇನ ಅರ್ಹತೆ ಇರಬೇಕು ಬಸನ?
2: ನೋಡ, ಕರ್ನಾಟಕದ ಎಲ್ಲಾ ಪಶುಪಾಲಕರು ಅಂದ್ರ ರೈತರು, ಹಾಲು ಉತ್ಪಾದಕರು, ಸ್ವಸಹಾಯ ಸಂಘಗಳು ಮತ್ತು ಸಹಕಾರಿ ಸಂಘಗಳು ಇದಕ್ಕೆ ಅರ್ಹರಾಗ್ತಾರ. ಇನ್ನು ಫಲಾನುಭವಿಗಳು ಜಾನುವಾರನ ಹೊಂದಿರಬೇಕು, ಮತ್ತ ಜಾನುವಾರುಗಳು ಆರೋಗ್ಯವಾಗಿರಬೇಕು ಮತ್ತು ಅರ್ಜಿದಾರನಾಗಿರ್ಬೇಕು. ಇನ್ನು ಜಾನುವಾರುಗಳಿಗೆ ಕಿವಿ ತಗು ಅಂದ್ರ ಕಿವಿ ಹಾಕ್ಲಾಕಿರ್ತದ, 3 ಟೈಪ್ ಹಾಕಿರ್ತಾರ.
1: ಅಂದ್ರ ನಮ್ಮ ಹಸುಗಳಿಗೆ ಕಿವಿಗೆ ಇದು ಹಾಕ್ತಿರ ಬಿಡ ಒಲೆ ತರ?
2: ಹಾ, ಒಲೆ ತರ ಹಾಕಿರ್ತಾರ, ಅದು ಕಂಪಲ್ಸರಿ ಇರಬೇಕು. ಮತ್ತು ಸರ್ಕಾರ ಪಶು ವೈದ್ಯಾಧಿಕಾರಿಗಳಿಂದ ಪ್ರಮಾಣೀಕೃತ ಆಗಿರ್ಬೇಕದು. ಮತ್ತು ಜಾನುವಾರುಗಳ ಮೌಲ್ಯ ನಿಗದಿಯನ್ನ ಪ್ರತಿದಿನ ಪ್ರತಿ ಲೀಟರ್ ಹಾಲು ಉತ್ಪಾದನೆ ಅನುಸಾರ ನಿಗದಿ ಮಾಡ್ತಾರೆ. ಉದಾಹರಣೆ ನೋಡು, ಈಗ ದನಗಳಲ್ಲಿ 3,000 ಪ್ರತಿ ಲೀಟರ್ ಅಥವಾ ಪ್ರತಿದಿನ ಅನುಸಾರ, ಹಾಗೂ ಎಮ್ಮೆಗಳಲ್ಲಿ 4,000 ಪ್ರತಿ ಲೀಟರ್ ಪ್ರತಿದಿನ ಅನುಸಾರವಾಗಿ ಅವರು ಅಂದಾಜನ್ನು ಮಾಡ್ತಾರೆ. ಇನ್ನು ಇತರ ಜಾನುವಾರುಗಳ ಮೌಲ್ಯವನ್ನ ಮಾರುಕಟ್ಟೆ ಮೌಲ್ಯದ ಅನುಸಾರ ನಿಧಿ ಕೂಡ ಮಾಡಲಾಗ್ತದೆ ನೋಡು.
1: ಬಹಳ ಚಲೋ ಮಾಹಿತಿ ಐತಿ ನೋಡಪ್ಪ.
3: ಆಯ್ತಪ್ಪ, ಇಷ್ಟೆಲ್ಲ ಶಾಂತಕ್ಕ ಬಸಣ್ಣ ಇಷ್ಟೆಲ್ಲ ನಮಗ ಮಾಹಿತಿ ಕೊಟ್ರಿ. ಅರ್ಜಿ ಹೆಂಗ್ ಸಲ್ಲಿಸೋದು ಮತ್ತೆ ಎಲ್ಲಿ ಸಲ್ಲಿಸಬೇಕು?
2: ಇದು ಶಾಂತಕ್ಕ ಬಹಳ ಗೊತ್ತೈತೆ ಅರ್ಜಿ ಸಲ್ಲಿಸೋದು.
3: ಹೌದಾ? ಹೇಳ್ರಿ ಶಾಂತಕ್ಕಾರ ಒಂದಿಷ್ಟು ನಮ್ಗ.
0: ಹಂಗಂತೀರಿ? ಮತ್ ನೋಡ, ನೀವು ಲಘು ಲಘುನೆ ಈ ತರ ಅರ್ಜಿ ಸಲ್ಲಿಸ್ರಿ. ಮತ್ ಒಂದ್ ಪೇಪರ್ ಕಟಿಂಗು ಐತಿ ನನ್ ಕಡೆ, ನಿಮ್ಗೆ ಕೊಡ್ತೀನಿ ಅಂದ್ರು ಹೇಳ್ತೀನಿ ಕೇಳ್ರಿ. ಏನ ಮಾಡ್ಬೇಕಂದ್ರ ಮೊದ್ಲ ಅರ್ಹರ ಪಶುಪಾಲಕರು ತಮ್ಮ ಹತ್ತಿರದ ಸರ್ಕಾರಿ ವೈದ್ಯ ದವಾಖಾನೆಗೆ ನೀವು ಹೋಗ್ಬೇಕು. ಪ್ರಾಥಮಿಕ ಪಶು ವೈದ್ಯ ಕೇಂದ್ರ ಅಥವಾ ತಾಲೂಕಾ ಪ್ರಾಣಿ ಸಂಗೋಪನಾ ಕಚೇರಿಯಲ್ಲಿ ನೀವು ಈ ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ. ಇದು ಆನ್ಲೈನ್ ಅರ್ಜಿಯಾಗಿ ಅರ್ಹ ಸಂಸ್ಥೆಗಳು, ಇಲ್ಲಿ ವ್ಯಕ್ತಿಗಳು ಅಥವಾ ಸ್ವಸಹಾಯ ಸಂಘಗಳು ಇರ್ತಾವ, ಎಫ್ ಪಿ ಓಗಳು ಅಂತ ಇರ್ತಾವ, ಗೊತ್ತಿರ್ಬೇಕಲ್ಲ ನಿಮಗೆಲ್ಲ. ಎಫ್ ಸಿ ಓಗಳು, ಜೆಎಲ್ ಜಿಗಳು ಇರ್ತಾವ, ಅಲ್ಲಿ ವಿಭಾಗ 8 ಕಂಪನಿಗಳ ಅದಾವ. ಅಲ್ಲಿ ರಾಷ್ಟ್ರೀಯ ಜಾನುವಾರು ಮಿಷಿನ್ ಪೋರ್ಟಲ್, ಇದು ನಿಮಗ್ ಗೊತ್ತಾಗಲ್ಲ, ಇದನ್ನ ನಿಮಗ್ ಪೇಪರ್ ಕೊಡ್ತೀನಿ, ಅದು ಒಯ್ದು ಆತರ ಸಲ್ಲಿಸ್ರಿ ನೀವು.
1: ಅವು ಎಷ್ಟದಾವ ಎಲ್ಲಾ ಮಾಹಿತಿಗಳನ್ನ ಏನೈತಲ್ವಾ, ಅದನ್ನೆಲ್ಲ ನನಗೊಂದ್ ಸ್ವಲ್ಪ ಬರೆದು ಕೊಟ್ಟು ಬಿಡು ನೋಡು. ಅದನ್ನೆಲ್ಲ ನಾ ಓದ್ತು, ಎಲ್ಲ ದಾಖಲೆಗಳನ್ನ ನಾನು ತಗೊಂಡ ಅಸಲ್ ಸಾಕಿನಿ. ಸಲ್ಲಿಸಬೇಕಾದ ದಾಖಲೆಗಳು ಏನೇನ್ ಬೇಕಾಕವು?
2: ನೋಡಪ್ಪ, ಈಗ ಸರ್ಕಾರದ ಅಂಗೀಕೃತ ಪಶು ವೈದ್ಯಾಧಿಕಾರಿಗಳಿಂದ ಜಾನುವಾರು ಆರೋಗ್ಯ ದೃಢೀಕರಣ ಪ್ರಮಾಣ ಪತ್ರ ಇರಬೇಕು. ಒಂದು ಆದಾಯ ಪ್ರಮಾಣ ಪತ್ರ ಇರಬೇಕು, ಆಧಾರ್ ಕಾರ್ಡ್ ಇರಬೇಕು, ಮತ್ತು ಜಾತಿ ಪ್ರಮಾಣ ಪತ್ರ ಅವಶ್ಯಕ ಇರ್ತದೆ. ಮತ್ತ ಅಷ್ಟೇ ಅಲ್ಲ, ಜಾನುವಾರೊಂದಿಗೆ ಫಲಾನುಭವಿಯ ಭಾವಚಿತ್ರ ಇಲ್ಲಿ ಬಹಳ ಮುಖ್ಯ ಆಗ್ತದೆ ನೋಡಿ. ಮತ್ತ ಹೆಚ್ಚಿನ ಮಾಹಿತಿ ಬೇಕಾತು ಅಂತಂದ್ರೆ ತಮ್ಮ ಸಮೀಪದ ಪಶು ಸಂಗೋಪನಾ ಇಲಾಖೆಯನ್ನು ತಾವು ಸಂಪರ್ಕ ಮಾಡಬಹುದು.
1: ಬಹಳ ಒಳ್ಳೆ ಮಾಹಿತಿ ಹೇಳಿದ್ ಬಸನ್ನ. ಹಂಗಾದ್ರೆ ನಾನು ಇನ್ನ ಹಸುಗಳನ್ನ ಖರೀದಿ ಮಾಡ್ಬೇಕು ಅನ್ಕೊಂಡಿದ್ನಿ. ಇವೆಲ್ಲ ಮಾಹಿತಿಗಳು ಕೊಟ್ಟೆ ಅಂದ್ರೆ ಏನ್ ಹಸುಗಳನ್ನ ಖರೀದಿ ಮಾಡ್ತೀನಿ ಅವಕ್ಕೆಲ್ಲಕ್ಕೂ ದಾಖಲೆಗಳನ್ನ ಒದಗಿಸಿ ನಾವು ಈ ವಿಮಾ ಯೋಜನೆಗಳನ್ನ ಮಾಡ್ಕೋತನಪ್ಪ. ಕಲ್ಲಣ್ಣ, ಇದ್ರ ಬಗ್ಗೆ ನನಗೆ ಎಲ್ಲ ನೀನ ಎಲ್ಲ ಅಪ್ಲಿಕೇಶನ್ ಎಲ್ಲ ನೀನ ಹಾಕಿ ಕೊಡ್ಬೇಕು ನೋಡಪ್ಪ.
3: ಹಾಕಿ ಕೊಡ್ತೀನಪ್ಪ, ನಾನು ತಗೋತೀನಿ ನಿನ್ ಜೋಡಿ. ನಾವು ಇದ್ರ ಬಗ್ಗೆ ಮಾಹಿತಿ ಇದ್ದಿದ್ದಿಲ್ಲ, ಅದನ್ನ ಇಬ್ರು ಕೂಡಿ ತಗೊಳ್ಳೋಣ.
0: ಇದಕ್ಕೆ ಯಾವ ಯಾವ ದಾಖಲೆ ಬೇಕು ಗೊತ್ತಾಯ್ತಿಲ್ಲ ಕಲ್ಲಣ್ಣ?
3: ಹಾ ರೀ, ಗೊತ್ತಾಯ್ತು ಶಾಂತಕ್ಕಾರ.
2: ಓಕೆ ಆಯ್ತು, ಈಗ ಮಾತಾಡ್ಕೊತ ಚಾ ಆರ್ತದು ಅಕ್ಕ, ಚಾ ಇನ್ನೊಂದ್ಸರಿ ಕಾಸ್ಕೊಂಬೋಗದ
0: ಚಾನೆ. ಇದುವರೆಗೆ ಭಾರತ ಕೇಂದ್ರ ಸರ್ಕಾರದ ಪ್ರಧಾನ ಮಂತ್ರಿ ರಾಷ್ಟ್ರೀಯ ಜಾನುವಾರು ಮಿಷನ್ ಯೋಜನೆಯ ಕಾರ್ಯಕ್ರಮದ ಕುರಿತು ಮಾತುಕತೆ ಕೇಳಿದಿರಿ. ಭಾಗವಹಿಸಿದವರು ಸಿದ್ದರಾಯ್ ಸಾಲುಕೆ, ಮಾಂತೇಶ್ ಕೊತ್ತೀನ್ ಹಾಗೂ ಕಿರಣ್ ಶೇಖ್ ದಾರ್ ಹಾಗೂ
4: ಕವಿತಾ ದೇಶ್ಮುಖ್.
5: ಇದು ವಿಜಯಪುರ ಕೇಂದ್ರದ ಕೊಡುಗೆಯಾಗಿತ್ತು. ಆಕಾಶವಾಣಿ ಸಮಯ 1:10 ಕೆಲವೇ ಕ್ಷಣಗಳಲ್ಲಿ ಪ್ರದೇಶ ಸಮಾಚಾರ ಮೂಡಿಬರಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.

ಪ್ರಸ್ತುತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಫ್ರಾನ್ಸ್ ಪ್ರವಾಸ, ಉಭಯ ದೇಶಗಳ ನಾಯಕರಿಂದ ನಾಳೆ ಭಾರತ್ ಇನ್ನೋವೇಟಿವ್ಸ್ ಕಾರ್ಯಕ್ರಮ ಉದ್ಘಾಟನೆ. ರಷ್ಯಾದಿಂದ ತೈಲ ಖರೀದಿಸಿದ ಭಾರತವನ್ನು ಸಮರ್ಥಿಸಿಕೊಂಡ ಫಿನ್ಲ್ಯಾಂಡ್ ವಿದೇಶಾಂಗ ಸಚಿವೆ ಎಲಿನಾ ವಾಲ್ಟೊನೇಸ್. ಅಮೆರಿಕದೊಂದಿಗೆ ಅಂತಿಮ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕದಿರಲು ಇರಾನ್ ನಿರ್ಧಾರ. ಹಾಗೂ ಭಾರತ ಮತ್ತು ಅಫ್ಘಾನಿಸ್ತಾನ ಏಕದಿನ ಕ್ರಿಕೆಟ್ ಸರಣಿ ಧರ್ಮಶಾಲಾದಲ್ಲಿಂದು ಮೊದಲ ಪಂದ್ಯ. ವಾರ್ತೆಗಳ ವಿವರ: ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಫ್ರಾನ್ಸ್ ಮತ್ತು ಸ್ಲೊವಾಕಿಯಾಕ್ಕೆ 6 ದಿನಗಳ ಭೇಟಿ ಕೈಗೊಳ್ಳಲಿದ್ದಾರೆ. ಯುರೋಪಿಯನ್ ಒಕ್ಕೂಟದೊಂದಿಗಿನ ಭಾರತದ ವಿಶಾಲ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟನಲ್ಲಿ ಭಾರತದ ಬದ್ದತೆಯನ್ನು ಈ ಭೇಟಿಯು ಪುನರುಚ್ಚರಿಸುತ್ತದೆ. ಭೇಟಿಯ ಮೊದಲ ಹಂತದಲ್ಲಿ ಪ್ರಧಾನಿ ನಾಳೆ ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರನ್ ಅವರೊಂದಿಗಿನ ಸಭೆಗಾಗಿ ನೀಸ್ಗೆ ಭೇಟಿ ನೀಡಲಿದ್ದಾರೆ. ಇಬ್ಬರು ನಾಯಕರು ಭಾರತ ಫ್ರಾನ್ಸ್ ದ್ವಿಪಕ್ಷೀಯ ಸಂಬಂಧದ ಕುರಿತು ಪರಿಶೀಲಿಸಲಿದ್ದಾರೆ. ಉಭಯ ನಾಯಕರು ಭಾರತ, ಫ್ರಾನ್ಸ್ ಮತ್ತು ಇತರ ದೇಶಗಳಿಂದ ಉನ್ನತ ನಾವೀನ್ಯತೆ ಸ್ಟಾರ್ಟ್ಅಪ್ಗಳು ಮತ್ತು ವೆಂಚರ್ ಕ್ಯಾಪಿಟಲ್ ನಿಧಿಗಳನ್ನು ಒಟ್ಟುಗೂಡಿಸುವ ಭಾರತ್ ಇನ್ನೋವೇಟ್ಸ್ ಕಾರ್ಯಕ್ರಮವನ್ನು ಜಂಟಿಯಾಗಿ ಉದ್ಘಾಟಿಸಲಿದ್ದಾರೆ. ತಮ್ಮ ಭೇಟಿಯ ಎರಡನೇ ಹಂತದಲ್ಲಿ ಪ್ರಧಾನಿಯವರು ಸ್ಲೊವಾಕಿಯಾಕ್ಕೆ ಭೇಟಿ ನೀಡಲಿದ್ದಾರೆ. ಅವರು ಸ್ಲೊವಾಕಿಯಾದ ಪ್ರಧಾನಿ ರಾಬರ್ಟ್ ಫಿಕೋ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ ಮತ್ತು ಸಹಕಾರದ ನೂತನ ಮಾರ್ಗಗಳನ್ನು ಅನ್ವೇಷಿಸಲಿದ್ದಾರೆ. ಭೇಟಿಯ ಮೂರನೇ ಹಂತದಲ್ಲಿ ಪ್ರಧಾನಿ ಈ ತಿಂಗಳ 16 ಮತ್ತು 17ರಂದು ಫ್ರಾನ್ಸ್ನ ಎವಿಯನ್ನಲ್ಲಿ ನಡೆಯಲಿರುವ G7 ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಶೃಂಗಸಭೆ ಸಮಯದಲ್ಲಿ ಅವರು G7 ನಾಯಕರು ಹಾಗೂ ಶೃಂಗಸಭೆಯಲ್ಲಿ ಭಾಗವಹಿಸುವ ಆಹ್ವಾನಿತ ಪಾಲುದಾರ ರಾಷ್ಟಗಳು ಮತ್ತು ಅಂತಾರಾಷ್ಟೀಯ ಸಂಸ್ಥೆಗಳೊಂದಿಗೆ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಿದ್ದಾರೆ. G7 ಶೃಂಗಸಭೆಯಲ್ಲಿ ಪ್ರಧಾನಮಂತ್ರಿಯವರ ಉಪಸ್ಥಿತಿಯು ಜಾಗತಿಕ ದಕ್ಷಿಣದ ಪ್ರಮುಖ ಧ್ವನಿಯಾಗಿ ಮತ್ತು ಜಾಗತಿಕ ಸವಾಲುಗಳನ್ನು ಎದುರಿಸುವಲ್ಲಿ ಪ್ರಮುಖ ಪಾಲುದಾರನಾಗಿ ಭಾರತದ ಸ್ಥಾನವನ್ನು ಪ್ರತಿಬಿಂಬಿಸುತ್ತದೆ. ಭೇಟಿಯ ಕೊನೆಯ ಹಂತದಲ್ಲಿ ಪ್ರಧಾನಿ ನರೇಂದ್ರ ಮೋದಿ June 18ರಂದು ಪ್ಯಾರಿಸ್ಗೆ ಭೇಟಿ ನೀಡಲಿದ್ದು ದ್ವಿಪಕ್ಷೀಯ ಕಾರ್ಯಕ್ರಮಗಳು ಮತ್ತು ಯುರೋಪಿನ ಅತಿದೊಡ್ಡ ತಂತ್ರಜ್ಞಾನ ಹಾಗೂ ನವೋದ್ಯಮ ಕಾರ್ಯಕ್ರಮವಾದ ವಿವಾಟೆಕ್ ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಈ ನಡುವೆ ಪ್ರಧಾನಿಯವರು ಪ್ಯಾರಿಸ್ನಲ್ಲಿ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಮಾತನಾಡುವ ನಿರೀಕ್ಷೆ ಇದೆ. ಫಿನ್ಲೆಂಡ್ನಲ್ಲಿಂದು ವಿದೇಶಾಂಗ ಸಚಿವೆ ಎಲಿನಾ ವಾಲ್ಟೊನೇಸ್ ರಷ್ಯಾದಿಂದ ತೈಲವನ್ನು ಖರೀದಿಸಿದ್ದ ಭಾರತವನ್ನು ಸಮರ್ಥಿಸಿಕೊಂಡಿದ್ದಾರೆ. ಭಾರತವು ಪಾಶ್ಚಿಮಾತ್ಯ ಬೆಲೆ ಮಿತಿಯ ನಿಯಮಗಳನ್ನು ಅನುಸರಿಸಿದೆ ಎಂದು ಅವರು ವಿವರಿಸಿದ್ದಾರೆ. ಭಾರತದ ವಿದೇಶಾಂಗ ಸಚಿವ Dr. S. Jaishankar ಅವರೊಂದಿಗೆ ಫಿನ್ಲೆಂಡ್ನಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ರಷ್ಯಾದ ಲಾಭವನ್ನು ಸೀಮಿತಗೊಳಿಸುವಾಗ ಜಾಗತಿಕ ತೈಲದ ಹರಿವಿಗಾಗಿ ಬೆಲೆ ಮಿತಿಯನ್ನು ರಚಿಸಲಾಗಿದೆ, ಅಂದರೆ ಭಾರತವು ಉದ್ದೇಶಿಸಿದ್ದನ್ನೇ ನಿಖರವಾಗಿ ಕೈಗೊಂಡಿದೆ ಎಂದು ಹೇಳಿದ್ದಾರೆ. ಪಾಶ್ಚಿಮಾತ್ಯ ನಿರ್ಬಂಧಗಳು ಯುರೋಪ್ ಮಧ್ಯಪ್ರಾಚ್ಯ ಸರಬರಾಜುಗಳನ್ನು ಖರೀದಿಸಲು ಒತ್ತಾಯಿಸಿವೆ. ಇದರಿಂದಾಗಿ ಭಾರತ ಇತರ ಕೈಗೆಟುಕುವ ಆಯ್ಕೆಗಳನ್ನು ಹುಡುಕಬೇಕಾಯಿತು ಎಂಬ ಯುರೋಪಿಯನ್ ಟೀಕೆಯನ್ನು ಜೈಶಂಕರ್ ಬಲವಾಗಿ ತಿರಸ್ಕರಿಸಿದ್ದಾರೆ. ವಾಷಿಂಗ್ಟನ್ ಮೂಲತಃ ಭಾರತವನ್ನು ಜಾಗತಿಕ ಮಾರುಕಟ್ಟೆಗಳನ್ನು ಸ್ಥಿರಗೊಳಿಸಲು ರಷ್ಯಾದಿಂದ ತೈಲ ಖರೀದಿಸುವಂತೆ ಕೇಳಿಕೊಂಡಿತು. ನಂತರ ಭಾರತೀಯ ಆಮದುಗಳ ಮೇಲೆ ಸುಂಕವನ್ನು ವಿಧಿಸಿತು ಎಂದು ಹೇಳಿದ ಅವರು, ಅಮೆರಿಕ ತನ್ನ ನಿಯಮಗಳನ್ನು ಬದಲಾಯಿಸಿದ್ದಕ್ಕಾಗಿ ಟೀಕೆ ವ್ಯಕ್ತಪಡಿಸಿದ್ದಾರೆ. ಎರಡೂ ಕಡೆಯವರು ಪ್ರಾಥಮಿಕ ಒಪ್ಪಂದಕ್ಕೆ ಬರಲು ಹತ್ತಿರವಾಗಿದ್ದಾರೆ ಎಂಬ ವರದಿಗಳ ಹೊರತಾಗಿಯೂ ತಿಂಗಳುಗಟ್ಟಲೆ ನಡೆದ ಸಂಘರ್ಷವನ್ನು ಕೊನೆಗೊಳಿಸಲು ಅಮೆರಿಕದೊಂದಿಗೆ ಅಂತಿಮ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕುವುದಿಲ್ಲ ಎಂದು ಇರಾನ್ ಹೇಳಿದೆ. ಇರಾನ್ನ ರಾಜ್ಯ ಪ್ರಸಾರಕರೊಂದಿಗೆ ಮಾತನಾಡಿದ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಗ್ಜಿ, ತಿಳುವಳಿಕೆ ಪತ್ರದ ವಿಷಯವನ್ನು ಅಂತಿಮಗೊಳಿಸಲಾಗಿದೆ ಮತ್ತು ಮುಂಬರುವ ದಿನಗಳಲ್ಲಿ ಡಿಜಿಟಲ್ ಮೂಲಕ ಸಹಿ ಹಾಕಬಹುದು ಎಂದು ಹೇಳಿದ್ದಾರೆ. ಆದಾಗ್ಯೂ ಅಮೆರಿಕ ತನ್ನ ನೌಕಾ ದಿಗ್ಬಂಧನವನ್ನು ತೆಗೆದುಹಾಕಿ $100 ಕೋಟಿಗಳಷ್ಟು ಇರಾನಿನ ಸ್ವತ್ತುಗಳನ್ನು ಬಿಡುಗಡೆ ಮಾಡದ ಹೊರತು ಟೆಹರಾನ್ ಶಾಶ್ವತ ಒಪ್ಪಂದವನ್ನು ಅನುಮೋದಿಸುವುದಿಲ್ಲ ಎಂದು ಇರಾನ್ ಅಧಿಕಾರಿಗಳು ಸಮರ್ಥಿಸಿಕೊಂಡಿದ್ದಾರೆ. ಏತನ್ಮಧ್ಯೆ ಇಸ್ಲಾಮಾಬಾದ್ನಲ್ಲಿ ವಾಹಿನಿಗಳ ಮಾತುಕತೆಯಲ್ಲಿ ಭಾಗಿಯಾಗಿರುವ ಅಮೆರಿಕ ಆಡಳಿತ ಮತ್ತು ಪಾಕಿಸ್ತಾನಿ ಮಧ್ಯವರ್ತಿಗಳು ಎರಡೂ ಕಡೆಯವರು ಕರಡು ವಿಷಯವನ್ನು ಒಪ್ಪಿಕೊಂಡಿರುವುದಾಗಿ ದೃಢಪಡಿಸಿದ್ದಾರೆ. ಆದಾಗ್ಯೂ ಯಾವುದೇ ಶಾಶ್ವತ ರಾಜತಾಂತ್ರಿಕ ಇತ್ಯರ್ಥವು ಎಲ್ಲಾ ಪಕ್ಷಗಳ ಬದ್ದತೆಯ ಅನುಷ್ಠಾನವನ್ನು ಅವಲಂಬಿಸಿರುತ್ತದೆ ಎಂದು ವಾಷಿಂಗ್ಟನ್ ಹೇಳಿದೆ. ಅಸ್ಸಾಂನ ಜೋರ್ಹತ್ ವಾಯುಪಡೆ ನಿಲ್ದಾಣದಲ್ಲಿ ಇಂದು ಬೆಳಗ್ಗೆ ಭಾರತೀಯ ವಾಯುಪಡೆಯ AN-32 ಸಾರಿಗೆ ವಿಮಾನ ಅಪಘಾತಕ್ಕೀಡಾಗಿದೆ. ಅಪಘಾತದ ಕಾರಣವನ್ನು ಕಂಡುಹಿಡಿಯಲು ತನಿಖಾ ತಂಡವನ್ನು ರಚಿಸಲಾಗುತ್ತಿದೆ ಎಂದು ಭಾರತೀಯ ವಾಯುಪಡೆ ತಿಳಿಸಿದೆ. ಡೆಹ್ರಾಡೂನ್ನ ಭಾರತೀಯ ಮಿಲಿಟರಿ ಅಕಾಡೆಮಿಯ IMAಯಲ್ಲಿ 158ನೇ ನಿಯಮಿತ ಕೋರ್ಸ್ ಮತ್ತು 141ನೇ ತಾಂತ್ರಿಕ ಪದವಿ ಕೋರ್ಸ್ನ ನಿರ್ಗಮನ ಪಥ ಸಂಚಲನವನ್ನು ರಾಷ್ಟಪತಿ ದ್ರೌಪದಿ ಮುರ್ಮು ವೀಕ್ಷಿಸಿದರು. ಸೇನಾ ಅಧಿಕಾರಿಗಳಾಗಿ ಅಧಿಕಾರಿ ಕೆಡೆಟ್ಗಳು ಸೈನಿಕರನ್ನು ಮುನ್ನಡೆಸುವ, ಮಾರ್ಗದರ್ಶನ ಮಾಡುವ ಮತ್ತು ನೋಡಿಕೊಳ್ಳುವ ಜವಾಬ್ದಾರಿಯನ್ನು ಹೊಂದಿರುತ್ತಾರೆ ಎಂದು ರಾಷ್ಟಪತಿಗಳು ಹೇಳಿದರು.
ನಿರ್ಗಮನ ಪಥ ಸಂಚಲನದಲ್ಲಿ 9 ಮಹಿಳಾ ಕೆಡೆಟ್ಗಳ ಉಪಸ್ಥಿತಿಯು ಐಎಂಎ ಇತಿಹಾಸದಲ್ಲಿ ಒಂದು ಮಹತ್ವದ ಕ್ಷಣವಾಗಿದೆ. ಇದು ಭಾರತದ ರಕ್ಷಣಾ ಪಡೆಗಳ ಇತಿಹಾಸದಲ್ಲಿ ಒಂದು ಮೈಲಿಗಲ್ಲು ಮಾತ್ರವಲ್ಲದೆ ಮಹಿಳಾ ನೇತೃತ್ವದ ಅಭಿವೃದ್ಧಿಯತ್ತ

0: ಭಾರತದ ನಡಿಗೆಯ ಸ್ಫೂರ್ತಿದಾಯಕ ಉದಾಹರಣೆಯಾಗಿದೆ ಎಂದರು. ಐಎಂಎಯಲ್ಲಿ ವಿದೇಶಿ ಕೆಡೆಟ್ಗಳ ಉಪಸ್ಥಿತಿಯು ಪ್ರಪಂಚದಾದ್ಯಂತದ ದೇಶಗಳೊಂದಿಗೆ ಸ್ನೇಹ, ಸಹಕಾರ ಮತ್ತು ಶಾಂತಿಯುತ ಸಂಬಂಧಗಳನ್ನು ಬೆಳೆಸುವ ಭಾರತದ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ರಾಷ್ಟ್ರಪತಿಗಳು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತದ ಯುವಕರು ವಿಜ್ಞಾನ ಮತ್ತು ತಂತ್ರಜ್ಞಾನದಿಂದ ಉತ್ಪಾದನೆ, ಬಾಹ್ಯಾಕಾಶ, ಸೆಮಿಕಂಡಕ್ಟರ್ಗಳು ಮತ್ತು ಡ್ರೋನ್ಗಳವರೆಗೆ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮ ಛಾಪು ಮೂಡಿಸುತ್ತಿದ್ದಾರೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಇಂದು ಹೇಳಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಭಾರತ ಇಂದು ವಿಶ್ವದ ಪ್ರಮುಖ ಸ್ಟಾರ್ಟ್ಅಪ್ ತಾಣಗಳಲ್ಲಿ ಒಂದಾಗಿದೆ ಮತ್ತು ಈ ಯಶಸ್ಸಿನ ಕಥೆಗಳಲ್ಲಿ ಹಲವು ಯುವಶಕ್ತಿಯನ್ನು ಮತ್ತು ಅದರಲ್ಲಿಯೂ ಸಣ್ಣ ಪಟ್ಟಣಗಳು ಮತ್ತು ಹಳ್ಳಿಗಳಿಂದ ಬರುತ್ತಿವೆ ಎಂದು ಪ್ರಧಾನಿ ಹೇಳಿದ್ದಾರೆ. ಕ್ರೀಡಾ ಕ್ಷೇತ್ರದಲ್ಲಿ ರಾಷ್ಟಕ್ಕೆ ಅಪಾರ ಗೌರವವನ್ನು ತಂದಿದ್ದಕ್ಕಾಗಿ ಮತ್ತು ಭಾರತ ಹಾಗೂ ಪ್ರಪಂಚದ ಭವಿಷ್ಯವನ್ನು ರೂಪಿಸುವ ವಿವಿಧ ಕ್ಷೇತ್ರಗಳಿಗೆ ಕೊಡುಗೆ ನೀಡಿದ್ದಕ್ಕಾಗಿ ಅವರು ಯುವಕರನ್ನು ಶ್ಲಾಘಿಸಿದ್ದಾರೆ. ಇದಲ್ಲದೆ ಹಲವಾರು ಅಂತಾರಾಷ್ಟೀಯ ಸ್ಪರ್ಧೆಗಳಲ್ಲಿ ದೇಶದ ಯುವ ಕ್ರೀಡಾಪಟುಗಳು ನಿರಂತರವಾಗಿ ರಾಷ್ಟೀಯ ಹೆಮ್ಮೆಯನ್ನು ಹೆಚ್ಚಿಸಿದ್ದಾರೆ ಎಂದು ತಿಳಿಸಿದ್ದಾರೆ. ಸ್ಟಾರ್ಟ್ಅಪ್ ಇಂಡಿಯಾ, ಡಿಜಿಟಲ್ ಇಂಡಿಯಾ, ಸ್ಕಿಲ್ ಇಂಡಿಯಾ ಮತ್ತು ಅಟಲ್ ಇನ್ನೋವೇಷನ್ ಮಿಷನ್ ಸೇರಿದಂತೆ ಸರ್ಕಾರದ ವಿವಿಧ ಉಪಕ್ರಮಗಳನ್ನು ಉಲ್ಲೇಖಿಸಿದ ಪ್ರಧಾನಿ ನಾವೀನ್ಯತೆ, ಉದ್ಯಮಶೀಲತೆ ಮತ್ತು ಇವುಗಳನ್ನು ಪ್ರೋತ್ಸಾಹಿಸುವ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸಲಾಗಿದೆ ಎಂದು ಹೇಳಿದ್ದಾರೆ. ಬಲವಾದ ಕ್ರೀಡಾ ಪರಿಸರ ವ್ಯವಸ್ಥೆ ಮತ್ತು ಉತ್ತಮ ಮೂಲಸೌಕರ್ಯವು ಹೊಸ ಅವಕಾಶಗಳನ್ನು ಸೃಷ್ಟಿಸುವಲ್ಲಿ ಹಾಗೂ ಕ್ರೀಡೆಗಳನ್ನು ಮುಂದುವರಿಸಲು ಪ್ರೋತ್ಸಾಹಿಸುವಲ್ಲಿ ಕ್ರೀಡಾಪಟುಗಳಿಗೆ ಬೆಂಬಲವಾಗಿದೆ. ಎನ್ಡಿಎ ಸರ್ಕಾರ ಕಳೆದ 12 ವರ್ಷಗಳಿಂದ ಯುವಜನರ ನೇತೃತ್ವದ ಅಭಿವೃದ್ಧಿಯತ್ತ ನಿರಂತರವಾಗಿ ಶ್ರಮಿಸುತ್ತಿದೆ ಮತ್ತು ಈ ಅವಧಿಯು ಭಾರತದ ಯುವಜನರಲ್ಲಿ ಹೆಚ್ಚಿದ ವಿಶ್ವಾಸವನ್ನು ಹೊಂದಿದೆ. ಇದು ಅವರ ಆಕಾಂಕ್ಷೆಗಳನ್ನು ಈಡೇರಿಸಲು ಕಾರಣವಾಗಿದೆ ಎಂದು ಪ್ರಧಾನಿ ಹೇಳಿದ್ದಾರೆ. ದೀರ್ಘ ಶ್ರೇಣಿಯ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಮತ್ತು ಮಧ್ಯಮ ವ್ಯಾಪ್ತಿಯಲ್ಲಿ ಹಡಗು ವಿರೋಧಿ ಸಾಮರ್ಥ್ಯದ ವಿರುದ್ಧ ಬಹುಪದರದ ರಕ್ಷಣೆಯನ್ನು ಪ್ರದರ್ಶಿಸಲು ಸತತ 3 ಹಾರಾಟ ಪರೀಕ್ಷೆಗಳನ್ನು ಯಶಸ್ವಿಯಾಗಿ ನಡೆಸಿದ್ದಕ್ಕಾಗಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇಂದು ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯನ್ನು ಅಭಿನಂದಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಈ ಪರೀಕ್ಷೆಗಳು ಭಾರತವನ್ನು ಅಂತರಖಂಡ ಬ್ಯಾಲಿಸ್ಟಿಕ್ ಕ್ಷಿಪಣಿಯವರೆಗೆ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ತೊಡಗಿಸಿಕೊಳ್ಳಲು ಬ್ಯಾಲಿಸ್ಟಿಕ್ ಕ್ಷಿಪಣಿ ರಕ್ಷಣಾ ಸಾಮರ್ಥ್ಯಗಳನ್ನು ಹೊಂದಿರುವ ರಾಷ್ಟಗಳ ಗಣ್ಯ ಗುಂಪಿನಲ್ಲಿ ಇರಿಸಿದೆ ಎಂದು ಸಚಿವರು ಹೇಳಿದ್ದಾರೆ. ವಿವಿಧ ರೀತಿಯ ಶತ್ರು ಬೆದರಿಕೆಗಳ ವಿರುದ್ಧ ರಾಷ್ಟಗಳ ರಕ್ಷಣಾ ಸಾಮರ್ಥ್ಯವನ್ನು ಬಲಪಡಿಸುವ ಬಹು ನಿರ್ಣಾಯಕ ತಂತ್ರಜ್ಞಾನಗಳನ್ನು ಡಿಆರ್ಡಿಒ ಯಶಸ್ವಿಯಾಗಿ ಪ್ರದರ್ಶಿಸಿದೆ ಎಂದು ಸಚಿವರು ಹೇಳಿದ್ದಾರೆ. ಭಾರತ ಮತ್ತು ಅಫ್ಘಾನಿಸ್ತಾನ ನಡುವಿನ 3 ಪಂದ್ಯಗಳ ಪುರುಷರ ಏಕದಿನ ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯ ಇಂದು ಧರ್ಮಶಾಲಾದ ಹಿಮಾಚಲ ಪ್ರದೇಶ ಕ್ರಿಕೆಟ್ ಅಸೋಸಿಯೇಷನ್ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಬರ್ಮಿಂಗ್ಹ್ಯಾಮ್ನ ಎಡ್ಜ್ ಬಾಸ್ಟನ್ನಲ್ಲಿ ನಡೆದ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ನ 10ನೇ ಆವೃತ್ತಿಯ ಆರಂಭಿಕ ಪಂದ್ಯದಲ್ಲಿ ಆತಿಥೇಯ ಇಂಗ್ಲೆಂಡ್ ಶ್ರೀಲಂಕಾವನ್ನು 87 ರನ್ಗಳಿಂದ ಸೋಲಿಸಿತು. ಮೊದಲು ಬ್ಯಾಟಿಂಗ್ ಮಾಡಿದ ಇಂಗ್ಲೆಂಡ್ನ ಡ್ಯಾನಿ ವಾಟ್ಹಾರ್ಜ್ ಅವರ ಅಜೇಯ 105 ರನ್ಗಳ ನೆರವಿನಿಂದ 20 ಓವರ್ಗಳಲ್ಲಿ 1 ವಿಕೆಟ್ಗೆ 219 ರನ್ಗಳ ಬೃಹತ್ ಮೊತ್ತವನ್ನು ಗಳಿಸಿತು. ಇದಕ್ಕೆ ಉತ್ತರವಾಗಿ ಶ್ರೀಲಂಕಾ 20 ಓವರ್ಗಳಲ್ಲಿ 132 ರನ್ಗಳಿಗೆ ಆಲ್ಔಟ್ ಆಯಿತು. ಡ್ಯಾನಿ ವಾಟ್ಹಾರ್ಜ್ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಸಿಡ್ನಿಯಲ್ಲಿಂದು ನಡೆದ ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯ ಸೆಮಿಫೈನಲ್ ಪಂದ್ಯದಲ್ಲಿ ಜಪಾನ್ನ ಅಕಾನೆ ಯಮಗುಚಿ ವಿರುದ್ಧ ಭಾರತದ ಪಿವಿ ಸಿಂಧು 20-22, 12-21 ಅಂತರದಲ್ಲಿ ಸೋಲನುಭವಿಸಿದ್ದಾರೆ. ಲಾಸ್ ಏಂಜಲಸ್ನ ಸೋಫಿ ಕ್ರೀಡಾಂಗಣದಲ್ಲಿ ನಡೆದ ಫಿಫಾ ವಿಶ್ವಕಪ್ನ ಗ್ರೂಪ್ ಡಿ ಆರಂಭಿಕ ಪಂದ್ಯದಲ್ಲಿ ಅಮೆರಿಕ ತಂಡವು ಪರಾಗ್ವೆಯನ್ನು 4-1 ಗೋಲುಗಳಿಂದ ಸೋಲಿಸಿತು. ಕ್ರಿಶ್ಚಿಯನ್ ಪುಲಿಸಿಕ್ ನೀಡಿದ ತೀಕ್ಷ್ಣವಾದ ಕ್ರಾಸ್ ಪರಾಗ್ವೆಯ ಡಮಿನಿಯನ್ ಬೊಬಾಡಿಲ್ಲಾ ಅವರನ್ನು ಸ್ವಗೋಲಿಗೆ ಎಸೆಯುವ ಮೂಲಕ ಅಮೆರಿಕ ತಂಡವು ಪಂದ್ಯದ ಆರಂಭಿಕ ಲಾಭವನ್ನು ಪಡೆದುಕೊಂಡಿತು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಫ್ರಾನ್ಸ್ ಪ್ರವಾಸ. ಉಭಯ ದೇಶಗಳ ನಾಯಕರಿಂದ ನಾಳೆ ಭಾರತ್ ಇನ್ನೋವೇಟಿವ್ಸ್ ಕಾರ್ಯಕ್ರಮ ಉದ್ಘಾಟನೆ. ರಷ್ಯಾದಿಂದ ತೈಲ ಖರೀದಿಸಿದ ಭಾರತವನ್ನು ಸಮರ್ಥಿಸಿಕೊಂಡ ಫಿನ್ಲ್ಯಾಂಡ್ ವಿದೇಶಾಂಗ ಸಚಿವೆ ಎಲಿನಾ ವಾಲ್ಟೊನೇಸ್. ಅಮೆರಿಕದೊಂದಿಗೆ ಅಂತಿಮ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕದಿರಲು ಇರಾನ್ ನಿರ್ಧಾರ. ಹಾಗೂ ಭಾರತ ಮತ್ತು ಅಫ್ಘಾನಿಸ್ತಾನ ಏಕದಿನ ಕ್ರಿಕೆಟ್ ಸರಣಿ ಧರ್ಮಶಾಲಾದಲ್ಲಿಂದು ಮೊದಲ ಪಂದ್ಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.

0: ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಆತ್ಮೀಯ ಕೇಳಿದರೆ ಈ ಮಧ್ಯಾಹ್ನದ ಪ್ರಸಾರದ ಹೊತ್ತಿನಲ್ಲಿ ನಿಮ್ಮೊಟ್ಟಿಗೆ ನಾನು ಮಂಗೋಟೆ ಕೆ ಶಿವಕುಮಾರ್. ಸ್ನೇಹಿತರೆ, ಅಂತ್ಯಾಕ್ಷರಿ ತಕ್ಕೊಳ್ಳೋಣ ಅಂತ ಅನ್ನಿಸ್ತಾ ಇದೆ ಇವತ್ತು. ಯಾಕೆ ಅಂದರೆ ಅಂತ್ಯಾಕ್ಷರಿ ಮಾಡಿ ತುಂಬ ದಿವಸಗಳೇ ಆಯಿತು. ನಿಮಗೂ ಗೊತ್ತಿದೆ, ಆಲ್ಫಾಬೆಟಿಕ್ ವೈಸ್ ಮಾಡ್ಕೊಂಡು ಬರ್ತಾ ಇದ್ವಿ. ಅದ್ರ ಪ್ರಕಾರ ಇವತ್ತು ಅಂತ್ಯಾಕ್ಷರಿ ಮಾಡೋದಾದರೆ ತ ಅಕ್ಷರದಿಂದ ಶುರುವಾಗಬೇಕು ಅಲ್ವಾ? ಭಾಳಷ್ಟು ಜನ ನೆನಪಿಟ್ಕೊಂಡಿರ್ತೀರಿ, ಕೆಲವರು ನನಗೆ ಮೆಸೇಜ್ ಮಾಡಿ ನೆನಪಿಸಿದ್ದಾರೆ ಕೂಡ, ತುಂಬ ದಿವಸ ಆಯಿತು ಸರ್ ಮಾಡಿ, ತ ಅಕ್ಷರದಿಂದ ಶುರುವಾಗಬೇಕು ಅಂತ ಹೇಳಿ. ಸೊ ಇನ್ಯಾಕೆ ತಡ, ಕರೆ ಮಾಡಿ, ತ ಅಕ್ಷರದಿಂದ ಯಾವ ಹಾಡು ಪ್ರಾರಂಭ ಆಗುತ್ತೆ ನೆನಪು ಮಾಡಿಕೊಂಡು ಹಾಡಿ. ದೂರವಾಣಿ ಸಂಖ್ಯೆ 0828220074. ಇನ್ಯಾಕೆ ತಡ, ಕರೆ ಮಾಡಿ, ತ ಅಕ್ಷರದಿಂದ ಯಾವ ಚಿತ್ರಗೀತೆ ಪ್ರಾರಂಭ ಆಗುತ್ತೆ ಹಾಡಿ. ಹಲೋ.
1: ಹಲೋ ಸರ್, ನಮಸ್ತೆ.
0: ನಮಸ್ಕಾರ, ಯಾರು?
1: ನಾನು ಮಂಜುನಾಥ್, ಲಕ್ಷ್ಮೀ ಶೆಟ್ಟಿ ಜನಪ್ರ.
0: ಮಂಜುನಾಥ್ ಅವರೇ, ಕೇಳಿದ್ರ ಮಾತಾಡಿದ್ದು ಕೇಳಿದ್ರ?
1: ಹ್ಞೂ ಸರ್, ಕೇಳಿದೆ. ತ ಅಕ್ಷರದಿಂದ ಶುರು ಮಾಡ್ಬೇಕಲ್ವಾ?
0: ಓಕೆ, ಯಾವ ಅಕ್ಷ ಯಾವ ಹಾಡು ಹೇಳ್ತೀರಿ?
1: ತುತ್ತು ಅನ್ನ ತಿನ್ನೋದು ಜುಮ್ಮಿಗಲ್ಲ.
0: ಓಕೆ, ಹಾಡಿ.
1: ತುತ್ತು ಅನ್ನ ತಿನ್ನೋಕೆ ಬಗಸಿ ನೀರು ಕುಡಿಯೋಕೆ ತುಂಡು ಬಟ್ಟೆ ಸಾಕು ನನ್ನ ಮಾನ ಮುಚ್ಚಕ್ಕೆ ಅಂಗಡಿಯಗಲ ಜಾಗ ಸಾಕು ಹಾಯಾಗಿರೋಕೆ ಕಾಡಾಗಂದು ಮರುವೆ ಬಂದು ಬಿದ್ದರೆ ಏನಾಯ್ತು ಊರಾಗಂದು ಮನೆ ಹುಡಿದು ಹೋದ್ರೆ ಏನಾಯ್ತು ಒಂದು ಹಳ್ಳಿ ನನ್ನ ಹೋಗು ಅಂದರೇನು ಸ್ವರ್ಗದಂತ ಊರು ನನ್ನ ಹತ್ತಿರ ಕರೆದಾಯ್ತು ತುತ್ತು ಅನ್ನ ತಿನ್ನೋಕೆ ಬಗ್ಸಿ ನೀರು ಕುಡಿಯೋಕೆ ಕಾಸ.
0: ಧನ್ಯವಾದಗಳು. ಓಕೆ, ಕೇಳಿದ್ರೆ ಮತ್ತೆ ಯಾರು ಕರೆ ಮಾಡ್ತೀರಿ? ಕರೆ ಮಾಡಿ ಹಾಡಿ. ಹಲೋ
2: ಸರ್, ನಮಸ್ಕಾರ.
0: ನಮಸ್ಕಾರ ರಮೇಶ್ ಅವ್ರ, ಹೆಂಗದಿರಿ?
2: ಆರಾಮದೇವ್ ಸರ್, ನೀವ್ ಹೆಂಗದಿರ ಸರ್?
0: ನಾ ಕೂಡ ಆರಾಮದಿನ ನೋಡ್ರಿ.
2: ಅಕ್ಷರ ಅಲ್ರಿ ಸರ?
0: ಹೌದು.
2: ಹಾಡ್ತೇನ್ರಿ ಸರ?
0: ಹಾಡ್ರಲ್ಲ.
2: ತಕ್ಕದಿಮ್ಮೆ ತಕ್ಕದಿಮ್ಮೆ ತಂತದ ಕೊಮ್ಮೆ ಮೆರ ಮೆರ ಮೆರಕುವ ಮಾವಿನ ಕೊಂಬೆ ರಸಕರ ಪಾಲಿಗೆ ರಸದ ಲಿಂಬೆ ರಾಜ್ಕುಮಾರಿಯೇ ಚಮ್ ಚಮ್ ಚಕೋರಿಯೇ ಕೋಮಲಾಂಗಿಯೇ ಕೋಮಿಂಚುರಾನಿಯೇ ನೀ ನಮ್ಗೆ ಈ

0: తక్కిదిమి తంతది కొంబే రసకర పాలిగి రసదాలిందే కోమలాని.
1: ಮುಂದ ಬರದಲ್ರಿ ಸಾಹಿತ್ಯ ತಪ್ಪೇದ ಇರ್ಲಿ, ಮುಂದ ಯಾರಾದ್ರೂ ಅದನ್ನ ಹೇಳ್ರಿ, ನನಗೆ ಹಾಡು ಹೇಳಕತ್ತಿರ್ಲ.
0: ಯಾರು ಇಲ್ರಿ ಸರ್, ಒಬ್ಬಂಟೇನಿ ಸರ್.
1: ಮನ್ಯಾಗ ಅದಿರೋ ಏನ್ ಕತಿ?
0: ಮನ್ಯಾಗ ಅದೇನ್ರಿ ಸರ್, ಮನ್ಯಾಗ ಇದ್ರೆ ಹಳ್ಳಂಗಲ್ರಿ ಸರ್. ಸುಮ್ಮ ಅಡಿಯಾಗಿದ್ದಾಗ ಅದು ಏನೋ ಪ್ರಕೃತಿ ಜೊತೆ ಒಂದ್ ಸ್ವಲ್ಪ ಖುಷಿಯಾಗಿರ್ತೇವ್ರಿ ಸರ್. ಇಲ್ಲಿ ಯಾರು ಬಂದ್ರು, ಯಾರು ಕೇಳಿಸ್ಕೊಂಡ್ರು ಅಂತೇಳಿ ಡವ ಡವ ಅನ್ನಿಸ್ತದ್ರಿ ಸರ್.
1: ಓಕೆ ಓಕೆ, ಧನ್ಯವಾದ ರಮೇಶ್.
0: ಅವಕಾಶಕ್ಕೆ ಧನ್ಯವಾದ. ನಮಸ್ಕಾರ ಸರ್.
1: ನಮಸ್ಕಾರ. ಕೇಳಿದ್ರೆ ಮತ್ ಯಾವ ಹಾಡು ನೆನಪಾಯ್ತು, ಕರೆ ಮಾಡಿ ಹಾಡಿ. ಹಲೋ
2: ನಮಸ್ತೆ.
1: ನಮಸ್ಕಾರ ರಾಧವ್ರೆ, ತಾ ಅಕ್ಷರದಿಂದ ಹಾಡ್ಬೇಕು.
2: ತಮ್ ನಮ್ ತಮ್ ನಮ್ ನಮ್ ನನ್ನಿ ಮನಸ್ಸು ಮಿಡಿಯುತ್ತಿದೆ, ಸೋತಿದೆ ಮುಂದೆ ಸಾಯ್ತಾ.

0: ಧನ್ಯವಾದಗಳು, ಧನ್ಯವಾದಗಳು ರಾಧವರೇ, ಒಳ್ಳೆ ಹಾಡು ನೆನಪು ಮಾಡ್ಕೊಳ್ರಿ ಸ್ನೇಹಿತರೆ. ಮತ್ತೆ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ? ತ ಅಕ್ಷರದಿಂದ. ಹಲೋ,
1: ಹಲೋ
0: ಹೇಳಿ ಗೋರ್ಪಡೆ ಅವರೇ, ಯಾವ ಹಾಡು ನೆನಪು ಮಾಡ್ಕೊಂಡ್ರಿ?
1: ಚಿತ್ರದ ಹೆಸರು ಅಮೃತ ವರ್ಷಿಣಿ, ಸಾಹಿತ್ಯ ಕೆ ಕಲ್ಯಾಣ್.

0: ಪ್ರೀತಿ ಹಾಡು ಹಗಲಿರಲಿ ಈರುಳಿರಲಿ ನೀನಿರದೆ ಹೇಗಿರಲಿ ನನ್ನ ತುಂಬು ಹೃದಯ ನೀ ತುಂಬಿದೆ ನಿನ್ನ ಈ ತುಂಬು ಪ್ರೀತಿಯನು ತನ್ನ ಹಾಡಂತೆ ಕಾಯುವೆನು ತುಂತುರು ಅಲ್ಲಿ ನೀರ ಹಾಡು ಕಂಪನ ಇಲ್ಲಿ ಪ್ರೀತಿ ಹಾಡು. ಧನ್ಯವಾದಗಳು.
1: ಧನ್ಯವಾದಗಳು ಸರ್. ಸೊಗಸಾಗಿ ಹಾಡಿದ್ರಿ ಸ್ನೇಹಿತರೆ. ಮತ್ತೆ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ? ತಾಕ್ಷರದಿಂದ ಶುರುವಾಗಬೇಕು. ಕರೆ ಮಾಡಿ ಹಾಡಿ. ಹಲೋ.
2: ಹಲೋ, ನಮಸ್ತೆ.
1: ನಮಸ್ಕಾರ, ಯಾರು?
2: ಕೇಶವ್ ಅವರು ಕಬದೇವತಿಲ್ಲ ಸರ್.
1: ಕೇಶವ್ ಅವರಿಗೆ ಯಾವ ಹಾಡು ನೆನಪಾಯ್ತು?
2: ತನವು ಮನವು ಎಲ್ಲ ನಿಂದಾಗಿದೆ, ಆಸೆಯು ಹೃದಯ ತುಂಬ ತುಂಬಿ ಏನೋ ಉಲ್ಲಾಸ ಏನೋ ಸಹಿದೇನೋ. ತನವು ಮನವು ಎಲ್ಲ ನಿಂದಾಗಿದೆ. ಥ್ಯಾಂಕ್ ಯು ಸರ್.
1: ಧನ್ಯವಾದಗಳು. ಸೊಗಸಾಗಿ ಹಾಡಿದ್ರಿ. ಓಕೆ. ತನುವು ಮನವು ಇಂದು ನಿಂದಾಗಿದೆ, ಆಸೆಯು ಇದೆಯ ತುಂಬಿ ಅಂತೇನು ಬರುತ್ತೆ ಹಾಡದು. ಸೊ ಮತ್ತೆ ಯಾರು ಕರೆ ಮಾಡ್ತೀರಿ? ಕರೆ ಮಾಡಿ ಹಾಡಿ. ತಾಕ್ಷರದಿಂದ ಹಾಡಬೇಕು. ಸೊಗಸಾದ ಹಾಡುಗಳಿದೆ, ತುಂಬ ಹಾಡುಗಳಿದೆ, ಯಾಕೆ ತಡೆ ಮಾಡ್ತಾ ಇದ್ದೀರಲ್ಲ? ಹಲೋ, ಯಾರು? ಮೇಡಮ್, ಯಾವ ಹಾಡು ನಿಂತು ಮಾಡ್ಕೊಂಡ್ರಿ? ತಾಕ್ಷರದಿಂದ ಹೇಳಿ.
2: ತಾಯಿಯ ತಂದೆಯ ಮಮತೆ ಯಾವ ದೇವರು ನೀಡಬಲ್ಲ ಜಗವೇ ನಮಗಲ್ಲ. ತಾಯಿಯ ತಂದೆಯ ಮಮತೆ ವಾತ್ಸಲ್ಯ ಸೃಷ್ಟಿ ಮಾಡುವ ಬ್ರಹ್ಮದೇವ ಬದಯವ ತೋರುವ ಈ ಸಮಾಜ ತನ್ನ

0: తందయా మమతేవా కన్యా.
1: థ్యాంక్ యూ మేడం, ಒಳ್ಳೆ ಹಾಡು ನೆನಪು ಮಾಡಿಕೊಟ್ರಿ, ಧನ್ಯವಾದ ಕರೆ ಮಾಡಿದ್ದಕ್ಕೆ.
0: ಧನ್ಯವಾದ
1: ಸ್ನೇಹಿತರೆ. ಮತ್ತೆ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ? ತಾಕ್ಷರದಿಂದ ಕರೆ ಮಾಡಿ, ಬೇಗ ಬೇಗ ಹಾಡಿ. ಹಲೋ,
2: ನಮಸ್ತೆ ಸರ್.
1: ಸತೀಶ್ ಅಂದ ತಕ್ಷಣ ಮೂರ್ನಾಲ್ಕು ಹೆಸರು ನೆನಪು ಬಂದ್ಬಿಡುತ್ತೆ. ಅದೇ ಸತೀಶ್ ಅಂದ ತಕ್ಷಣ ನಂಗೆ ಮೂರ್ನಾಲ್ಕು ಹೆಸರು ನೆನಪು ಬಂದ್ಬಿಡುತ್ತೆ ಅಂದೆ.
2: ಇಲ್ಲ ಸರ್, ಅಯ್ಯೋ ಅವತ್ತು ನಮ್ ಫ್ರೆಂಡ್ ಬಹಳ ಬಿಟ್ಬಿಟ್ಟ ಸರ್, ಫೋನ್ ಮಾಡು ಅಂತ ಮಾಡಿದ್ರೆ ಮಾತಾಡ್ಬೇಕಾ ಸರ್? ಮಾತಾಡಿಲ್ಲ, ನನ್ ಕೈ ಕೊಟ್ಟು ಮಾತಾಡಂತಾನೆ, ನಾನು ಏನ್ ಮಾತಾಡ್ಲಿ.
1: ಓಕೆ, ಯಾವ ಹಾಡು ಹೇಳ್ತೀರಿ
2: ಸರ್? ಇದು ತೇರಾ ಏರಿ ಅಂಬರದ ಯಾವ್ದು ಸರ್
1: ಹೇಳಿ
2: ಹಾಡ ಸರ್?
1: ಹಾಡಿ ಹಾಡಿ.
2: ತೇರಾ ಏರಿ ಅಂಬರದಾಗೇನೆ ಸರ ನಗುತ್ತಾನೆ, ತೇರಾ ಏರಿ ಅಂಬರದಾಗೇನೆ ಸರ ನಗುತ್ತಾನೆ, ಮರಗಿಡ ತೂಗ್ಯಾವೇ ಹಕ್ಕಿ ಹಾಡ್ಯಾವೇ, ಮರಗಿಡ ತೂಗ್ಯಾವೇ ಚಿಲಿಪಿಲಿ ಹಕ್ಕಿ ಹಾಡ್ಯಾವೇ, ಬೀರ್ಯಾವೇ ಕೆಲುವ ಬೀರ್ಯಾವೇ ಹಾಡಿ ನಲಿಯೋಣ ತಮ್ಮ, ನಾವು ಕುಣಿಯೋಣ ತಮ್ಮ.
1: ಥ್ಯಾಂಕ್ ಯು, ಸೊಗಸಾಗಿ ಹಾಡಿದ್ರಿ. ಮೊದಲಿಗೆ ತುಂಬಾ ಗಡಿಬಿಡಿ ಮಾಡ್ಕೋತಿದ್ರಿ, ಈಗ ತುಂಬಾ ಸುಧಾರಿಸ್ಬಿಟ್ಟಿದ್ರಿ, ಸೊಗಸಾಗಿ ಹಾಡ್ತೀರಿ. ಓಕೆ, ಧನ್ಯವಾದಗಳು. ಮುಂದಿನ ಕರೆಗಳು ಸ್ನೇಹಿತರೆ, ಮತ್ತೆ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ? ಹಾಡಿ ಕರೆ ಮಾಡಿ. ಹಲೋ,
3: ನಮಸ್ತೆ ಸರ್.

0: ತನುಜ ಮಾಧವನಗರ ಯಾಕೋ ತುಂಬಾ ದಿವಸ ಮುನಿಸ್ಕೊಂಡ್ಬಿಟ್ಟಿದ್ರಿ ನೀವು ಆಕಾಶವಾಣಿಗೆ, ಲೈನ್ ಸಿಕ್ಲಿಲ್ವಾ ಅಂತ ಏನ್ ಕತೆ ಅಂತ? ಧನ್ಯವಾದ ಕರೆ ಮಾಡಿದಕ್ಕೆ. ಈಗ ಯಾವ ಹಾಡು ನೆನ್ಪು ಮಾಡ್ಕೊಂಡ್ರಿ ಈ ತಾಕ್ಷರದಿಂದ?
1: ತಂದಾನಿ ತಾನಿ ತಾನಿ ತಂದ ನಾನು ತಾನಿ ತಂದಾನಿ.

0: ಜನರು ಲೋಕಾನೇ ಗೊತ್ತಿಲ್ದವರು ಅವರೊಳಗೆ ಮುಚ್ಚಿ ಒಬ್ಳು ಸೌಲಿನ್ಲೆ ಮೆರೆತಿದ್ಲು ಅವಳಂತು ಬಾಳ್ ಗಾಟಿ ಜಂಬ ಗಾತಿ.
1: ಸೊಗಸಾಗಿ ಹಾಡಿದ್ರಿ, ಪೂರ್ತಿ ಹಾಡಬಹುದು ಅಂತ ಅಂತ ಅನ್ನಿಸ್ತು, ಬಟ್ ಬೇರೆ ಕೇಳುಗರಿಗೆ ತೊಂದರೆ
0: ಆಗುತ್ತೆ.
1: ತುಂಬಾ ಧನ್ಯವಾದಗಳು ತನುಜ್ ಅವರೇ ಕರೆ ಮಾಡಿದಕ್ಕೆ. ಆತ್ಮೀಯ ಕೇಳುಗರೇ ಕರೆ ಮಾಡಿ ಹಾಡಿ. ಹಲೋ ಹಲೋ
2: ಹಲೋ
1: ಹೇಳಿ, ಯಾರು?
2: ಚಂದ್ರಿಕಾ
1: ಅವರಿಗೆ ಯಾವ ಹಾಡು ನೆನಪಾಯ್ತು?
2: ಮೊದಲಿದ ತಾಳಿ, ತಾಳಿ ಕಟ್ಟುವ ಶುಭ ವೇಳೆ ಕೈಯಲ್ಲಿ ಹೂವಿನ ಮಾಲೆ.

0: ತಾಳಿ ಕಟ್ಟುವ ಶುಭ ವೇಳೆ ಕೈಯಲ್ಲಿ ಹೂವಿನ ಮಾಲೆ.
1: ಧನ್ಯವಾದಗಳು, ಸೊಗಸಾಗಿ ಹಾಡಿದ್ರಿ.
0: ಧನ್ಯವಾದಗಳು ಸರ್.
1: ಇದು ಯಾವ ಪಿಕ್ಚರ್ ಹಾಡಿದ್ದು?
0: ಇದು ಬೆಂಕಿಯಲ್ಲಿ ಹಾಡಿದವು, ಸುಹಾಸಿನಿ
1: ಅವರು. ಓಕೆ ಓಕೆ, ಧನ್ಯವಾದ.
0: ಸಾಹಿತ್ಯ.
1: ಓಕೆ ಓಕೆ, ಆಯ್ತು. ಧನ್ಯವಾದ, ಸೊಗಸಾಗಿ ಹಾಡಿದ್ರಿ.
0: ನಮಸ್ತೆ ಸರ್.
1: ಸ್ನೇಹಿತರೆ, ಇವತ್ತು ಅಂತ್ಯಾಕ್ಷರಿನಲ್ಲಿ ತಾ ಅಕ್ಷರದಿಂದ ಯಾವ ಹಾಡು ಪ್ರಸಾರ ಆಗುತ್ತೆ ಆ ಹಾಡುಗಳನ್ನು ಹಾಡಲಿಕ್ಕೆ ಅವಕಾಶ. ಹಲೋ ಹಲೋ
2: ಹಲೋ, ನಮಸ್ಕಾರ ಸರ್.
1: ನಮಸ್ಕಾರ, ಯಾರು?
2: ಜನ್ನಾಪುರದ ಮಲ್ಲಿಕಾರ್ಜುನ್ ಅಂತ ಮಾತಾಡ್ತಿರೋದು.
1: ಮಲ್ಲಿಕಾರ್ಜುನ್ ಸರ್, ಯಾವ ಹಾಡು ನೆನಪಾಯ್ತು ತಾ ಅಕ್ಷರದಿಂದ?
2: ತುಟಿಯ ಮೇಲೆ ತುಂಟ ಕಿರುನಗೆ, ಕೆನ್ನೆ ತುಂಬಾ ಕೆಂಡ ಸಂಪಿಗೆ, ಒಲವಿನ ಸಗೆ ಎದೆ ಬೇಸಿಗೆ, ಈ ಬಗೆ ಹೊಸ ಬಗೆ ಹೊಸ ಬಗೆ, ನಿನ್ನ ಮುಖ ಕಂಡ ಕ್ಷಣ ಹಿಕ್ಕಿನ ತಣ, ಬಣ್ಣ ನಿನಗೆ ಬಾರದಿರಲು ನೂರು ತಲ್ಲಣ, ಏನು ಕಸವಿಸಿ ಏರಿ ವೈವಿಸಿ, ತಂದಿ ತನ್ನ ಕೆನ್ನೆಗೆ ಕೆಂಡ ಸಂತಿಗೆ. ಇಷ್ಟ ಸರ್. ನಮಸ್ಕಾರ.
1: ಬೇಕಾದಷ್ಟು ಆಯ್ತು ಸರ್.
2: ಬಿಡ್ಬೇಕಲ್ಲ ಸರ್.
1: ಖಂಡಿತ ಖಂಡಿತ, ಧನ್ಯವಾದ ಕರೆ ಮಾಡಿದಕ್ಕೆ.
2: ಥ್ಯಾಂಕ್ ಯು ಸರ್.
1: ಸ್ನೇಹಿತರೆ, ತಾಕ್ಷರದಿಂದ ತುಂಬಾ ಹಾಡುಗಳಿದೆ ಅಲ್ಲ. ಹಲೋ,
3: ನಮಸ್ಕಾರ ಸರ್.
1: ನಮಸ್ಕಾರ, ಯಾರು?
3: ಬೀನಾ ಸಂತ್ರ, ಬೆಂಗಳೂರಿಂದ.
1: ಓಕೆ ಮೇಡಮ್, ಯಾವ ಹಾಡು ನೆನ್ಪ್ ಮಾಡ್ಕೊಂಡ್ರಿ?
3: ಇದು ಪುಟಿಯ ಮೇಲೆ ಆಗಿದೆ ಸರ್.
1: ಈಗಷ್ಟೇ ಹಾಡಿದ್ರು ನಿಮ್ಗಿಂತ ಮುಂಚೆ.
3: ಹೌದಾ? ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣೋ ದೇವರು, ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣೋದೇ

0: ಧನ್ಯವಾದಗಳು.
1: ತುಂಬಾ ಧನ್ಯವಾದಗಳು, ಸೊಗಸಾಗಿ ಹಾಡಿದ್ರಿ. ಮುಂದಿನ ಕರೆಗೆ ಹೋಗೋಣ. ಸ್ನೇಹಿತರೆ, ಮತ್ತೆ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ? ಬೇಗ ಬೇಗ. ಹಲೋ
2: ಹಲೋ
1: ಹೇಳಿ, ಯಾರು?
2: ಹಲೋ ನಮಸ್ತೆ ಸರ್, ನಾನು ಸಲ್ಮಾ ಟೀಚರ್.
1: ಸಲ್ಮಾ ಟೀಚರ್, ಯಾಕೆ ಇಷ್ಟು ಗಡಿಬಿಡಿ ಮಾಡ್ಕೊಂಡ್ಬಿಟ್ರಿ?
2: ಇಲ್ಲ, ಮನೇಲಿ ನ್ಯೂಸ್ ಹಾಕಿದ್ರು,
1: ನೀವು ಅಲ್ಲಿ ಕೂಗಿದ್ ಕೇಳಿ ನನಗೆ ಶಾಕ್ ಆಗ್ಬಿಡ್ತು. ಯಾಕೆ ಇಷ್ಟೊಂದು ಎಕ್ಸೈಟ್ ಆಗ್ಬಿಟ್ರು ಅಂತ.
2: ಲೈವ್ ಸಿಗ್ತಾನೆ ಇಲ್ಲ ಸುಮಾರು ದಿವಸ, ಅದಕ್ಕೆ ಬೇಜಾರಾಗಿದೆ ಸರ್.
1: ಹೌದಾ? ಓಕೆ, ಏನ್ ಮಾಡೋದು, ಒಂದು ಹಾಟ್ ಲೈನ್ ಹಾಕ್ಸೋಣ ತಗೊಳ್ಳಿ.

0: ಓಕೆ, ಯಾವ ಹಾಡು ನೆನಪು ಮಾಡ್ಕೊಂಡ್ರಿ ತಾಕ್ಷರದಲ್ಲಿ?
1: ತರಿಕೆರೆ ಏರಿ ಮೇಲೆ ಮೂರು ಕರಿ ಕುರಿ ಮರಿ ಮೇಯ್ತಿತ್ತು, ಹಾಯಾಗಿ ಮೇಯ್ತಿತ್ತು ಮೇಯ್ತಿತ್ತು ಮೇಯ್ತಿತ್ತು.
0: ಓಹೋ, ತರಿಕೆರೆ ಅಂದ ತಕ್ಷಣ ತರಿಕೆರೆ ಏರಿ ಮೇಲೆ ಹಾಡು ನೆನಪು ಮಾಡ್ಕೊಂಡ್ಬಿಟ್ರ?
1: ಹೌದು ಸರ್.
0: ಓಕೆ, ಧನ್ಯವಾದ. ಸೊಗಸಾಗಿ
1: ಸಿಕ್ಕಿಲ್ಲ ನೋಡೋಣ ಅಂತ ಹೇಳೋಣ ಅಂತ ಅದಕ್ಕೆ ಅಕ್ಷರ ಯಾವ್ದು ಅಂತ ಗೊತ್ತಾಗ್ಲಿಲ್ಲ, ಆಮೇಲೆ ಗೊತ್ತಾಯ್ತಿಲ್ಲ.
0: ಓಕೆ ಓಕೆ, ಧನ್ಯವಾದ, ಸೊಗಸಾಗಿ ಹಾಡಿದ್ರಿ. ಮುಂದಿನ ಕರೆಗೆ ಹೋಗೋಣ, ನೋಡೋಣ ಮತ್ತೆ ಯಾರಿಗೆ ಸಿಗುತ್ತೆ ಕರೆ. ಹಲೋ
2: ಹಲೋ,
0: ಹೇಳಿ ಯಾರು?
2: ಪುಷ್ಪ ಭದ್ರಾವತಿಯಿಂದ.
0: ಪುಷ್ಪ ಮೇಡಮ್, ಯಾವ ಹಾಡು ನೆನಪು ಮಾಡ್ಕೊಂಡ್ರಿ?
2: ಇಬ್ಬನಿ ಕರಗತಿಯಲ್ಲಿ.
0: ಹಾಡಿ.

0: ತುಂಬ ಸೊಗಸಾಗಿ ಹಾಡಿದ್ರಿ ಮೇಡಮ್,
1: ತುಂಬ
0: ಒತ್ತು ಕೊಟ್ಟು ಹಾಡಿದ್ರಿ, ಚಂದ ಇತ್ತು. ಮುಂದಿನ ಕರೆ ಹೋಗೋಣ. ಧನ್ಯವಾದ. ಕೇಳಿದ್ರೆ ಮತ್ತೆ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ, ಕರೆ ಮಾಡಿ ಹಾಡಿ. ಹಲೋ
2: ಹಲೋ,
0: ಯಾರು?
2: ನಮಸ್ಕಾರಗಳು, ನಾನು ಸತೀಶ್ ಕುಮಾರ್ ಸರ್, ಸಾಲಿಗ್ರಾಮ ಉಡುಪಿ.
0: ಸಾಲಿಗ್ರಾಮ ಉಡುಪಿ, ಅಲ್ಲಿಂದ ಯಾವ ಹಾಡು ಬರ್ತಾ ಇದೆ ಈಗ?
2: ಈಗ ಒಳ್ಳೆ ಹಾಡೆಲ್ಲ ನಾವು ಹಾಡ್ಬೇಕು ಹಾಡ್ಬೇಕಂದ್ರೆ ಪೂರಾ ಒಳ್ಳೆ ಚಂದದಿಂದ ಹಾಡಿದ್ದಾರೆ.
0: ಓಕೆ,
2: ಖುಷಿ ಆಯ್ತು. ಈಗ ನಾವೊಂದು ಪ್ರಯತ್ನ ಮಾಡು, ನಮ್ಮ ಗೋಲ್ಡನ್ ಸ್ಟಾರ್ ಸಾಂಗ್ ಹಾಡುವ.
0: ಓಕೆ ಓಕೆ.
2: ತುಂಬ ಹೇಳಬೇಕು ನಾನು ಪ್ರೀತಿದೀರ, ಎಲ್ಲ ಕೇಳಬೇಕು ನೀವು ಪ್ರೀತಿದೀರ ಅಂದು ಕಂಡೆ ಏನ ಬಂದು ನಿಮ್ಮ ಮುಂದೆ ತಾಯಿ ಬಂದು ನೀವಾದರೂ ಮಾತನಾಡಿ ಸುಮ್ಮನೆಯಾಗಿದ್ದೀರ. ತುಂಬ ಹೇಳಬೇಕು ನಾನು ಫ್ರೀ ಇದ್ದೀರ, ಎಲ್ಲ ಕೇಳಬೇಕು ನೀವು ಫ್ರೀ ಇದ್ದೀರ ಅಂದು ಕಂಡೆ ಏನ ಬಂದು ನಿಮ್ಮ ಮುಂದೆ ತಾಯಿ ಬಂದು ನೀವಾದರೂ ಮಾತನಾಡಿ ಶಿವಕುಮಾರ್.
0: ತುಂಬಾ ಸೊಗಸಾಗಿ ಹಾಡಿದ್ರಿ. ಈಗ ನೀವೇ ಹೇಳಿದ್ರಿ ಫ್ರೀ ಇದೀರಂತ, ನಾನು ಫ್ರೀ ಇಲ್ಲ
2: ಅದಕ್ಕೆ ಕೇಳಿದ್ದೆ. ಯಾಕೆ ಗೊತ್ತುಂಟ, ಈ ಸಾಂಗ್ ಅಲ್ಲೇ ಉಂಟಲ್ವಾ?
0: ಖಂಡಿತ ಖಂಡಿತ, ನಾನು ಫ್ರೀ ಇಲ್ಲ.
2: ಏನ್ ಗೊತ್ತಾ, ನೀವು ನೋಡಿ ಸಂಗೀತದಲ್ಲಿ ಬಹಳ ಅಭಿರುಚಿ ಆಸಕ್ತಿ ಮತ್ತೆ ಪಾರಂಗತಿ ಇದ್ದವರು, ಈ ಕಾರ್ಯಕ್ರಮಕ್ಕೆ ಸೂಕ್ತ ನೀವು. ಯಾಕಂದ್ರೆ ನೀವು ನೋಡಿ ಎಲ್ಲ ಗಾನ ಹಾಡುಗಳನ್ನು ಆಸ್ವಾದಿಸುತ್ತೀರಿ ಮತ್ತು ಪ್ರೋತ್ಸಾಹಿಸುತ್ತೀರಿ, ಅದು ಒಂದು ಸ್ಪೆಷಾಲಿಟಿ ಪ್ರೋಗ್ರಾಮ್ ಇದು. ಬಹಳ ಖುಷಿ ಆಯ್ತು, ಹೀಗೆ ಸಾಗಲಿ.
0: ತುಂಬಾ ತುಂಬಾ ಧನ್ಯವಾದಗಳು. ಈಗ ಈಗ ನಾನು ಫ್ರೀ ಇಲ್ಲ, ನಿಮ್ಗೆ ಗೊತ್ತಿದೆ ನಮ್ ಕೇಳುಗರು ಫ್ರೀ ಇಲ್ಲ. ಓಕೆ, ಮುಂದಿನ ಕರೆಗೆ ಹೋಗೋಣ. ಯಾಕೆ ಕರೆಂಗೆ, ತುಂಬಾ ಇಷ್ಟಪಟ್ಟು ಹಾಡಿ ಕರೆದ್ರು ಅವರು, ಫ್ರೀ ಇದ್ದೀರಾ ಫ್ರೀ ಇದ್ದೀರಾ ಅಂತ. ನಾನು ಫ್ರೀ ಇಲ್ಲ, ನೀವು ಫ್ರೀ ಇಲ್ಲ. ಹಲೋ ಹಲೋ
2: ಹಲೋ,
0: ತಾಂಡವ ಮೂರ್ತಿಗಳು?
2: ಹೌದು ಸರ್.
0: ಯಾರು ಮುಂಚೆ ಕರೆ ಮಾಡಿ ಕೊಟ್ರಲ್ಲ ಅವರು, ಕೂಗ್ಬಿಟ್ರು
2: ಮನೆಯವರು ಸರ್. ಇನ್ಯಾರು ಮಾಡ್ತಾರೆ ಸರ್,
0: ಯಾರಿಗೆ ಗೊತ್ತು?
2: ಅದೇ
0: ಮಕ್ಕಳು ಕೂಡ ಇರ್ಬೋದಲ್ಲ ಮನೇಲಿ. ಧನ್ಯವಾದ ಕರೆ ಮಾಡಿದಕ್ಕೆ. ಯಾವ ಹಾಡು ನೆನಪು ಮಾಡ್ಕೊಂಡ್ರಿ? ಹೌದು,
2: ಇದು ತಾವರೆ ನೀರಿಗೆ ಉಂಗುರ ಬೆರಳಿಗೆ ಹೂವೆಲ್ಲ ಒಣ ದೇವಿ ಮುಡಿಗೆ ನೀ ನನ್ನ ಬಾಳಿಗೆ ಮುತ್ತೆಲ್ಲ ಕಡಲಲ್ಲಿ ಬಂಗಾರ ನೆಲದಲ್ಲಿ ಇರುವಂತೆ ನೀ ನನ್ನಲ್ಲಿ ನಿನ್ನಲ್ಲಿ ತಾಳಿಯು ಕೊರಳಿಗೆ ಉಂಗುರ ಬೆರಳಿಗೆ ಹೂವೆಲ್ಲವನ ದೇವಿ ಮುಡಿಗೆ ನೀ ನನ್ನ ಬಾಳಿಗೆ.
0: ತುಂಬಾ ಸೊಗಸಾಗಿ ಹಾಡಿದ್ರಿ. ನಿಮ್ ಮನೆಯವ್ರ ಕಡೆಯಿಂದ ಒಂದು ಹಾಡ್ಸಿ.
2: ಹೌದಾ ಸರ್, ಅವ್ರು ಮಾಡ್ತಾರ ನಿಮ್ ಮಾತು ಕೇಳ್ತಾರ
3: ಯಾಕೆಂದ್ರೆ
0: ನೀವೇ ಅವರಿಗೆ ಕರೆ ಮಾಡಿ ಕೊಡೋದಲ್ಲ, ಹಾಗಾಗಿ ನೀವು ಹಾಡ್ಬೇಕು ಅಂತ.
3: ಖಂಡಿತ ಟ್ರೈ ಮಾಡ್ತೀನಿ ಸರ್.
0: ಆಯ್ತು, ಧನ್ಯವಾದಗಳು. ಸ್ನೇಹಿತರೆ ಮತ್ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ? ಹಲೋ
4: ಹಲೋ ಸರ್, ನಮಸ್ತೆ.
0: ನಮಸ್ಕಾರ, ಯಾರು?
4: ಚಿತ್ರಾ ಶಿವಕುಮಾರ್ ಸರ್, ಹೊಸ್ಮನೆ.
0: ಚಿತ್ರಾ ಶಿವಕುಮಾರ್ ಅವರಿಗೆ ಯಾವ ಹಾಡು ನೆನಪಾಯ್ತು ತಾ ಅಕ್ಷರದಿಂದ?
4: ಸರ್ ಅಮೃತ ವರ್ಷಿಣಿ. ಇದು
0: ಯಾವುದು?
4: ತುಂತುರು ಸರ್.
0: ಅದು ಹಾಡಿ ಆಯ್ತು.
4: ಹಾಡಿ ಆಯ್ತಾ ಸರ್? ಇದು ಜೀವಕ್ಕೆ ಜೀವ ಫಿಲಮ್ ಆಗಿರಲ್ಲ ಸರ್.
0: ಯಾವುದು?
4: ತಾನಿ ತಂದನ.
0: ಇಲ್ಲ ಇಲ್ಲ ಹಾಡಿ.
4: ತಾನಿ ತಂದನ ಜೋಡಿಯ ದಿನ ಬಿಟ್ಟು ಇರಲಾರೆ ನಿನ್ನ ತಾನಿ ತಂದನ ಹೊಯ್ ಮಾರೋ ದಿನ ಬಿಟ್ಟು

0: ಥ್ಯಾಂಕ್ ಯು ಸರ್.
1: ಥ್ಯಾಂಕ್ ಯು, ಸೊಗಸಾಗಿ ಹಾಡಿದ್ರಿ. ಮುಂದಿನ ಕಾರ್ಯಕ್ರಮ ಕೇಳಿದ್ರಿ, ಮತ್ತೆ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ ಆ ಅಕ್ಷರದಿಂದ? ತುಂಬಾ ಜನ ಕರೆ ಮಾಡ್ತಾ ಇರ್ತೀರಿ, ಕೆಲವು ಸರಿ ಮೋಸ್ಟ್ಲಿ ಲೈನ್ ಬಿಸಿ ಆಗ್ಬಿಡುತ್ತೆ ಅನ್ಸುತ್ತೆ ನನಗೆ, ಇಲ್ಲಿ ಬ್ಲ್ಯಾಂಕ್ ತೋರಿಸ್ತಾ ಇರುತ್ತೆ ಯಾರು ಮಾಡ್ತಾ ಇಲ್ಲ ಅನ್ನೋ ಥರ. ಹಲೋ
2: ಸರ್, ಗುಡ್ ಆಫ್ಟರ್ನೂನ್ ಸರ್.
1: ಗುಡ್ ಆಫ್ಟರ್ನೂನ್ ಸರ್.
2: ಮಯೂರ್ಕೋಟಿ ಜನಪುರ.
1: ಮಯೂರ್ಕೋಟಿ ಸರ್, ಯಾವ ಹಾಡು ನೆನ್ಪು ಮಾಡ್ಕೊಂಡ್ರಿ ತಾಕ್ಷರದಿಂದ?
2: ಗಡಿಬಡಿ ಕೃಷ್ಣದು. ತಮ್ಮ ತಮ್ಮ ಕೇಳಲೆ ತಮ್ಮ ತಮ್ಮ ಕೇಳ್ಕೊಂಡಿದ್ರೆ ಮುಂದಕ್ಕೆ ಒಳ್ಳೆ ತಮ್ಮ ತಮ್ಮ ತಮ್ಮ ಕೇಳಲೆ ತಮ್ಮ ತಮ್ಮ ಕೇಳ್ಕೊಂಡಿದ್ರೆ ಮುಂದಕ್ಕೆ ಒಳ್ಳೆ ತಮ್ಮ ತಿಳಿದು ತಿಳಿದು ಬಿದ್ದರೆ ತಮ್ಮ ತಮ್ಮ ಯಾಕೆ ಸರ್ ಗೊತ್ತಾಗ್ತೀವಿ
1: ಮುಂದೆ ಗೊತ್ತಾಗ್ತಿಲ್ವಾ? ಓಕೆ ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಅಟ್ಲೀಸ್ಟ್ ಇಷ್ಟಾದ್ರು ನೆನ್ಪು ಮಾಡ್ಕೊಂಡ್ರಲ್ಲ.
2: ಸುಮಾರು ನಾನು ನೆನ್ಪು ಮಾಡಿ ಇಟ್ಕೊಂಡಿದ್ದೆ ಸರ್, ಅದೆಲ್ಲ ಹೇಳ್ಬಿಟ್ರೆ ನಮ್ಗೆ ಕೇಳಿದ್ರು.
1: ಓ, ಇದು ಮೊದಲು, ಇದು ಸಮಸ್ಯೆ ಅಲ್ಲ?
2: ಹೌದು ಸರ್, ಹಂಗೆ ಆಯ್ತು.
1: ಎಲ್ಲ ಗೊಂಚಲು ಇಟ್ಕೊಂಡಿರ್ತೀರಿ, ಒಂದೊಂದೇ ಕಿತ್ಕೊಂಡು ಹೋಗ್ಬಿಡ್ತಾರೆ ಅದರಲ್ಲಿ.
2: ಹಂಗೆ ಆಯ್ತು, ಹಂಗಾಗಿ ಲೇಟ್ ಆಗ್ತಿತ್ತು ಸರ್.
1: ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಮತ್ತೆ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ, ಯಾರು ಮಾಡ್ತಾ ಇದ್ದೀರಿ? ಹಲೋ
3: ಹಲೋ.
1: ಓಕೆ, ಯಾರು ಮಾತಾಡೋದು?
3: ಎಲ್ಲೇಗೌಡ ಸರ್.
1: ಓಕೆ ಎಲ್ಲೇಗೌಡ ಅವರು, ಈಗ ನೆಕ್ಸ್ಟ್ ಬರೋರಿಗೆ ಕಂಡಿಡಿದು ಬಿಡ್ತೀನಿ ಆಯ್ತಾ?
3: ಅಲ್ಲ ಸರ್, ಕಂಡಿಡಿತಾ ಇಲ್ಲ ಸರ್, ಎರಡು ಸಲ ಅಲ್ಲೇ.
1: ಹೌದು ಹೌದು, ಎರಡು ವಾಯ್ಸ್ ನನಗೆ ಒಂದೇ ತರ ಕಾಣಿಸತ್ತೆ ಅದಕ್ಕೆ.
3: ಅರೆ, ಚಂದ್ರಶೇಖರ್ ಮಾಡಿಲ್ವಾ ಸರ್ ಹಂಗಾರೆ?
1: ಇಲ್ಲ ನೋಡಿ, ಎಷ್ಟು ಚೆನ್ನಾಗಿ ಕಂಡಿಡಿದ್ರಿ ನೀವು.
3: ಅವ್ರು ಮಾಡಿದ್ರೆ ಕಂಡು ಹೇಳ್ಬಿಟ್ಟು ಹೇಳ್ಬಿಡ್ತೀರಾ ಸರ್?
1: ಇಲ್ಲ, ಅವರು ಫಸ್ಟ್ ಮಾಡಿದ್ರೆ ಅವ್ರು ಕಂಡಿಡಿಯಲ್ಲ, ನೀವು ಫಸ್ಟ್ ಮಾಡಿದ್ರೆ ನೀವು ನಿಮ್ಮನ್ ಕಂಡಿಡಿಯಲ್ಲ. ಹೇಳಿ, ಯಾವ ಹಾಡು ನೆನ್ಪು ಮಾಡ್ಕೊಂಡ್ರಿ? ಹೌದು ಹೌದು, ಯಾರು ಮಾತಾಡ್ತೀರ ಸರಿ, ಯಾವ ಹಾಡು ನೆನ್ಪು ಮಾಡ್ಕೊಂಡ್ರಿ? ತಾ ಅಕ್ಷರದಿಂದ ಯಾವ್ದಾದ್ರು.
3: ಇಂದು ಬಿಡಲಾರೆ ನಿನ್ನ ದಿನವೂ ನಿನ್ನ ಧ್ಯಾನ, ನೀನೇ ನನ್ನ ಪ್ರಾಣ ತಾನು ಚಂದನ ಜೋಡಿಯ ಗಣ, ಇಂದು ಬಿಡಲಾರೆ ನಿನ್ನ ಬಿಟ್ಟು ಇರಲಾರೆ ನಿನ್ನ.
1: ಓಕೆ, ಧನ್ಯವಾದ.
3: ಧನ್ಯವಾದ ಸರ್.
1: ಕೇಳಿದ್ರೆ ಮತ್ತೆ ಯಾವ ಹಾಡು ನೆನಪಾಯ್ತು ತಾ ಅಕ್ಷರದಿಂದ?

0: ಹಲೋ
1: ಹಲೋ ಸರ್,
0: ಹೇಳಿ ಯಾರು?
1: ನಾನು ಬಿದ್ರೆಯಿಂದ ಗಾಯತ್ರಮ್ಮ ಸರ್.
0: ಗಾಯತ್ರಕ್ಕ ಯಾವ ಹಾಡು ನೆನ್ಪು ಮಾಡ್ಕೊಂಡ್ರಿ?
1: ಅಯ್ಯೋ, ನಾವು ನೆನಪು ಮಾಡ್ಕೊಂಡಿದ್ದೆಲ್ಲ ಹೇಳ್ಬಿಟ್ರು ಸರ್.
0: ಎಂತ ಕೆಲಸ ಆಯ್ತು?
1: ಟ್ರೈ ಮಾಡಿ ಮಾಡಿ ಸಾಕಾಗೋಯ್ತು ಸರ್.
0: ಮತ್ತೆ ತುಂಬಾ ಜನ ಟ್ರೈ ಮಾಡ್ತಿರ್ತಾರೆ ಪಾಪ, ಏನ್ ಮಾಡೋದು? ಈಗ ಯಾವ ಹಾಡ್ ಹಾಡು ಹೇಳ್ತೀರಿ? ಈಗ
1: ಹೇಳ್ತೀನಿ ಸರ್ ಒಂದು. ತಂಗಿಯೇ ತಂಗಿಯೇ ನನ್ನ ಮುದ್ದು ತಂಗಿಯೇ, ಅಣ್ಣನ ಬೆನ್ನಿನ ಕೂಸು ಮರಿ ಗೊಂಬೆಯೇ, ಮನ್ನಿಸು ಇಲ್ಲವೇ ದಂಡಿಸು, ಮನ್ನಿಸು ಇಲ್ಲವೇ ದಂಡಿಸು. ತಂಗಿಯೇ ತಂಗಿಯೇ ನನ್ನ ಮುದ್ದು ತಂಗಿಯೇ, ಅಣ್ಣನ ಬೆನ್ನಿನ ಕೂಸು ಮರಿ.

0: ಇಷ್ಟ.
1: ಓಕೆ, ಅಂತ ಒಂದು ಇಟ್ಕೊಂಡಿದ್ರಲ್ಲ, ಯಾರು ಹಾಡದೆ ಇರೋದನ್ನ ಹಾಡಬೇಕು ಅಂತ, ತುಂಬಾ ಖುಷಿ ಆಯ್ತು. ಮುಂದಿನ ಕಲಿಕೋಣ ಸ್ನೇಹಿತರೆ. ಮತ್ತೆ ಯಾವ ಹಾಡು ನೆನಪು ಮಾಡ್ಕೊಂಡ್ರಿ, ಬೇಗ ಬೇಗ ಕರೆ ಮಾಡಿ ಹಾಡಿ. ಸಮಯ ಆಲ್ರೆಡಿ 1:47:30 ಆಯ್ತು. ಹಲೋ,
0: ನಮಸ್ತೆ ಮೇಡಮ್. ನಮಸ್ತೆ ಸರ್.
1: ಯಾರು ಸರ್ ಇದು?
0: ಸರ್ ಕಲ್ಪನಾ ಅಂತ, ಶಿವಮೊಗ್ಗದಿಂದ.
1: ಸರಿ ಸರ್, ಹೇಳಿ ಸರ್, ಯಾವ ಹಾಡು ನೆನಪು ಮಾಡ್ಕೊಂಡ್ರಿ?
0: ಕಾಲ್ ಮಾಡಿ ಮಾಡಿ ಸರ್, ಮೇಡಮ್ ಎಲ್ಲ ಕನ್ಫ್ಯೂಸ್. 34-35 ಸಲ
1: ಅರ್ಥ ಆಗುತ್ತೆ ನಂಗೆ ನಿಮ್ ಕಷ್ಟ ಏನು ಅಂತ. ಆದ್ರೂ ಛಲ ಬಿಡದ ತ್ರಿವಿಕ್ರಮನಂತೆ ಮಾಡ್ತಿರಲ್ಲ,
0: ತುಂಬಾ ಖುಷಿ ಆಗುತ್ತೆ. ಹುಟ್ಟಿದ ದಿನ ಸಿಗ್ಲೇ ಇಲ್ಲ ಸರ್, ಕಾಲ್ ತುಂಬಾ ಬೇಜಾರಾಯ್ತು.
1: ಓಕೆ ಓಕೆ, ಸರಿ ಮೇಡಮ್, ಯಾವ ಹಾಡು ನೆನ್ಪು ಮಾಡ್ಕೊಂಡ್ರಿ?
0: ತಂದೆಯು ನೀನೇ, ತಾಯು ನೀನೇ, ಎಂದೆಂದು ನಮ್ಮ ಕಾಪಾಡು ಭೂಮಿ ತಾಯಣೇ, ಓ ನಗರಜನೇ. ತಂದೆಯು ನೀನೇ, ತಾಯಿಯು ನೀನೇ, ಎಂದೆಂದು ನಮ್ಮ ಕಾಪಾಡು. ಅಷ್ಟೇ ಸರ್, ಬರಲಿದೆ ಹಾಡು, ಬೇರೆಲ್ಲ ಬಂದು ಹೇಳ್ಬಿಟ್ಟಿದ್ದಾರೆ.
1: ಓಕೆ, ಧನ್ಯವಾದ. ಅಟ್ಲೀಸ್ಟ್ ಒಂದು ಹಾಡನ್ನ ಬತ್ತಳಿಕೆನಲ್ಲಿ ಇಟ್ಕೊಂಡಿದ್ರಲ್ಲ, ಪ್ರಯೋಗ ಮಾಡದಿದ್ದಾಗ ಇದನ್ನ ಮಾಡ್ಬೇಕಂತ
0: ಯಾವ್ಯಾವ ಹೇಳ್ತಿದಾರೆ ಎಲ್ಲ ಬಿಟ್ಬಿಟ್ಟು ಮತ್ತೆ ಚಾಯ್ಸ್ ಮಾಡ್ಕೊಳ್ಳೋದು ಸರ್, ಯಾವ್ಯಾವ ಇದಾವೆ ಅಂತ.
1: ಓಕೆ, ಧನ್ಯವಾದಗಳು.
0: ಥ್ಯಾಂಕ್ ಯು ಸರ್.
1: ಸ್ನೇಹಿತರೆ, ಮತ್ತೆ ಯಾವ ಹಾಡು ನೆನಪಾಯ್ತು, ಕರೆ ಮಾಡಿ ಹಾಡಿ. ತಾ ಅಕ್ಷರದಿಂದ. ಹಲೋ
2: ಹಲೋ ಸರ್, ನಾನು ನಟರಾಜ್ ಜ್ಞಾನಪ್ರಿ.
1: ನಟರಾಜ್ ಅವ್ರಿಗೆ ಯಾವ ಹಾಡು ನೆನಪಾಯ್ತು ತಾ ಅಕ್ಷರದಿಂದ?
2: ರಾಜ್ಕುಮಾರ್ ಹೇಳಿ ಸರ್. ಹಾಡು
1: ಯಾವುದು?
2: ಸಪ್ತಪದಿ ಹಾಡು ಸರ್. ಒಂದೇ ಕೊಡಿಸು ಇದೆ ಮದುವೆ ಆಗುವರೆಗೆ, ತಾಯಿ ಉಳಿಸೋ ಸೀರೆ ತಾಯಿಯಾಗುವರೆಗೆ, ಬಂದು ಕೊಡಿಸೋ ಸೀರೆ ಬಣ್ಣ ಹೋಗುವರೆಗೆ, ಕನ್ನ ಕೊಡಿಸೋ ಸೀರೆ ಕುಂಕುಮ ಇರುವವರೆಗೆ, ಹೆಣ್ಣಿನ ಚನ್ಮ ಇರುವವರೆಗೆ ಮಣ್ಣಿನ ಮಮತೆ ಇರುವವರೆಗೆ, ತಂದೆ ಕೊಡಿಸೋ ಸೀರೆ ಮದುವೆ ಆಗುವರಿಗೆ, ತಾಯಿ ಉಡಿಸೋ ಸೀರೆ ತಾಯಿಯಾಗುವರಿಗೆ. ಥ್ಯಾಂಕ್ ಯು,
1: ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಹಾಡು ನೆನ್ಪು ಮಾಡ್ಕೊಡ್ರಿ. ಧನ್ಯವಾದ ಕರೆ ಮಾಡಿದ್ದಕ್ಕೆ.
2: ಥ್ಯಾಂಕ್ ಯು, ತುಂಬ ಥ್ಯಾಂಕ್ ಯು.

0: ಹಲೋ ಹಲೋ,
1: ಹಲೋ,
0: ಹೇಳಿ ಯಾರು?
1: ಸರ್, ನಾನು ಧರ್ಮಕೋಲದಿಂದ ಅಂಬಿಕಾ ಅಂತ.
0: ಅಂಬಿಕಾ ಮೇಡಮ್, ಯಾವ ನೆನ್ಪು ಮಾಡ್ಕೊಂಡ್ರಿ?

0: ಸೊಗಸಾಗಿ ಹಾಡಿದ್ರಿ, ಧನ್ಯವಾದ ಕರೆ ಮಾಡಿದಕ್ಕೆ. ನೇಣುಗುಂಬು ಏರುವವನಿಗೂ ರಾಷ್ಟ್ರಪತಿಗಳ ಕ್ಷಮೆಯು ಇಲ್ಲವೇ? ಶಿಕ್ಷೆ ಕೊಡು. ಹಲೋ
1: ಸರ್, ನಮಸ್ತೆ ಸರ್.
0: ನಮಸ್ಕಾರ, ಕೃಷ್ಣಪ್ಪ ಅವರು. ಓಕೆ, ನೋಡಿ ನಾನು ಹಿಂಗ್ ಕಂಡು ಹಿಡಿದೆ. ಅಲ್ಲ ನಿಮ್ಮ ಹೆಸರು ನೋಡಿ ನಾನು ಹಿಂಗ್ ಕಂಡು ಹಿಡಿದೆ. ಏ ಏನ್ ಗೊತ್ತಾಗುತ್ತೆ, ಎಷ್ಟೊಂದ್ ಜನ ಮಾಡ್ತಿರ್ತೀರಿ, ಹೆಂಗ್ ಕಂಡು ಹಿಡಿಯೋದು? ಯಾವ ಹಾಡು ಹೇಳ್ತೀರಿ ಈಗ? ಯಾವ ಹಾಡು ಹೇಳ್ತೀರಿ? ಯಾವ ಹಾಡು ಹೇಳ್ತೀರಿ ಈಗ?
1: ಇದು ಪ್ರಾಯ ಪ್ರಾಯ ಪಿಕ್ಚರ್ ಸರ್. ಸ್ವಲ್ಪ ಹೇಳ್ತೀನಿ ಸರ್, ಅಷ್ಟೇ, ಜಾಸ್ತಿ ಬರಲ್ಲ.
0: ಹೇಳಿ ಹೇಳಿ ನೋಡೋಣ.
1: ತಯ್ಯ ತಕ್ಕ ತಕ್ಕ ತಯ್ಯ ತಕ್ಕ ಕಾಲೇಜ್ಗೆ ಬಂದನಯ್ಯ ಹಳ್ಳಿ ಮುಕ್ಕ. ತಯ್ಯ ತಕ್ಕ ತಕ್ಕ ತಯ್ಯ ತಕ್ಕ ಕಾಲೇಜ್ಗೆ ಬಂದನಯ್ಯ ಹಳ್ಳಿ ಮುಕ್ಕ. ಹಳ್ಳಿಲಿ ಹೊಡಿತಿದ್ದ ಎತ್ತಿನ ಗಾಡಿ, ಹಳ್ಳಿಲಿ ಹೊಡಿತಿದ್ದ ಎತ್ತಿನ ಗಾಡಿ, ಗಾಡಿ ಮೇಲೆ ಕಲ್ತು ಬಿಟ್ಟ ಎಬಿಸಿಡಿ ಎಬಿಸಿಡಿ. ತಯ್ಯ ತಕ್ಕ ತಕ್ಕ ತಯ್ಯ ತಕ್ಕ ಕಾಲೇಜ್ಗೆ ಬಂದನಯ್ಯ ಹಳ್ಳಿ ಮುಕ್ಕ. ಮುಂದಕ್ಕೆ ನೀವಳಿಸೋ ಒಂದ್ ಎರಡ್ ಸಾಲ
0: ಬಂದ್ರೆ ತಾನೇ ಹೇಳಕ್ಕೆ.
1: ಇಲ್ಲ ಬರತ್ತೆ ಸಾಹೇಬ್, ಧ್ವನಿ ಚೆನ್ನಾಗಿರುತ್ತೆ ನಿಮ್ದು.
0: ತಯ್ಯ ತಕ್ಕ ತಕ್ಕ ತಯ್ಯ ತಕ್ಕ ಕಾಲೇಜಿಗೆ ಬಂದನಯ್ಯ ಹಳ್ಳಿ ಮುಕ್ಕ. ತಯ್ಯ ತಕ್ಕ ತಕ್ಕ ತಯ್ಯ ತಕ್ಕ ಕಾಲೇಜಿಗೆ ಬಂದನಯ್ಯ ಹಳ್ಳಿ ಮುಕ್ಕ. ಸಾಕಾ? ಬೇರೆಯವ್ರಿಗೆ ಅವಕಾಶ ಕೊಡೋಣ. ಮತ್ತೆ ಯಾರು ಕರೆ ಮಾಡ್ತಾರೆ ನೋಡುವ. ಬಹುಡಿತ್ತಿದ್ದ ಹಳ್ಳಿಲಿ ತಿನಗಾಡಿ. ಹಲೋ ಕೇಳಿದ್ರೆ ಮತ್ತೆ ಯಾವ ಹಾಡು ನೆನ್ಪು ಮಾಡ್ಕೊಂಡ್ರಿ? ತಾ ಅಕ್ಷರದಿಂದ ಎಷ್ಟೊಂದು ಹಾಡುಗಳಿದೆ, ಯಾಕೆ ಇಷ್ಟೊಂದು ತಡವರ್ಸ್ತಾ ಇದ್ದೀರಾ? ಹಲೋ
2: ಹಲೋ
0: ಚಿಕ್ಕಪ್ಪ ಅವರು.
2: ನಮಸ್ತೆ.
0: ನಮಸ್ಕಾರ ಶ್ಯಾಮ್ ಸುರೇಶ್.
2: ಶ್ಯಾಮ್ ಸುರೇಶ್ ಅಲಪ ಸರ್ಕಲ್.
0: ಯಾವ ಹಾಡು ನೆನ್ಪು ಮಾಡ್ಕೊಂಡ್ರಿ?
2: ಅದು ತಾ ಅಕ್ಷರ ಅಲ್ವಾ ಸರ್?
0: ಹೌದು.
2: ಹಾ ಹೇಳ್ತೀನಿ ಸರ್.

0: Thank you, sir. ಕೇಳಿದ್ರೆ ಮತ್ತೆ ಯಾವ ಹಾಡು ನೆನ್ಪು ಮಾಡ್ಕೊಂಡ್ರಿ? ಬೇಗ ಬೇಗ ಹಾಡಿ, ಇನ್ನು 5 ನಿಮಿಷ ಉಳ್ಕೊತ್ತು. ಏನು ಮಾಡ್ತೀರಿ ಆಮೇಲೆ? ಸಮಯ ಆದ ಮೇಲೆ ನಿಮಗೆ ಕರೆ ಸಿಕ್ಕರೂ ಪ್ರಯೋಜನ ಇಲ್ಲಲ್ಲ. ಹಲೋ,
1: ನಮಸ್ತೆ ಸರ್.
0: ನಮಸ್ಕಾರ, ಯಾರು?
1: ಶೇಷಾಚಲ ಹಾಲಹಳ್ಳಿ.
0: ಶೇಷಾಚಲ ಸರ್, ಯಾವ ಹಾಡು ನೆನ್ಪು ಮಾಡ್ಕೊಂಡ್ರಿ?
1: ಸರ್, ಪಡುವಾರಳ್ಳಿ ಪಾಂಡವರು.
0: ಹ್ಞೂ.
1: ತೂ ಕಡಿಸಿ ತೂ ಕಡಿಸಿ ಬೀಳದೆ ತಮ್ಮ ನನ್ನ ತಮ್ಮ ತಮ್ಮ ತೂ ಕಡಿಸಿ ಬಿದ್ದರು ನನ್ನಜ್ಜ ನಿನ್ನಜ್ಜ ಮುತ್ತಜ್ಜ ತೂ ಕಡಿಸಿ ಬೀಳದಿರು ತಮ್ಮ ನನ್ನ ತಮ್ಮ ಮಂಕುತಿಮ್ಮ. ಥ್ಯಾಂಕ್ ಯು ಸರ್.
0: ಥ್ಯಾಂಕ್ ಯು. ತೂ ಕಡಿಸಿ ಬಿದ್ದರು ನನ್ನಜ್ಜ ನಿನ್ನಜ್ಜ ಮುತ್ತಜ್ಜ. ಹಲೋ
2: ಹಲೋ.
0: ಹೋ,
2: ಪೂರ ನಿರಾಶೆ ಆಗ್ಬಿಟ್ಟಿತ್ತು, ಸಿಗಲ್ಲ ಅಂತ.
0: ಯಾಕೆ
2: ಕರೆ ಸಿಗಲ್ಲ, ಟೈಮ್ ಮುಗಿತು ಅಂತ.
0: ಓಕೆ ಓಕೆ. ಯಾರು ಮಾತಾಡ್ತಿರೋದು?
2: ಗೋಣಿಬೀಡಿಂದ ಜಯಮ್ಮ.
0: ಜಯಕ್ಕ ಗೋಣಿಬೀಡು. ಯಾವ ಹಾಡು ನೆನ್ಪು ಮಾಡ್ಕೊಂಡ್ರಿ ಮತ್ತೀಗ?
2: ಸನಾದಿ ಅಪ್ಪಣ್ಣ.
0: ವಾವ್, ಹೇಳಿ.
2: ನಾನೇ ತಾಯಿ ನಾನೇ ತಂದೆ

0: ಜಯಕ್ಕ
1: ನೀನೆ ನನ್ನ ದೀಪ ನನ್ನ ಬಾಳಿಗೆ ಆಸರೆ ನೀವನೆಗೆ.
0: ಜಯಕ್ಕ ತಾಕ್ಷರದಿಂದ ಹಾಡಬೇಕಾಗಿತ್ತು, ನೀವು ಕಾರ್ಯಕ್ರಮದಲ್ಲಿ ಬೇರೆ ಹಾಡು ಹೇಳ್ಬಿಟ್ರಲ್ಲ.
1: ಇಲ್ಲ ಎಲ್ಲರ ತಾಯಿ ತಂದೆ ಅಂತ ಹೇಳ್ತಾನೆ.
0: ಅಯ್ಯೋ ನಿಮ್ದೊಳ್ಳೆ ಕತೆ, ಆನೆ ನಡೆದಿದ್ದೆ ದಾರಿ ಅಂತಾರಲ್ಲ ಹಂಗಾಗ್ಬಿಡ್ತು. ಈ ಕಾರ್ಯಕ್ರಮದಲ್ಲಿ ತಾ ಅಕ್ಷರದ್ ಬೇಕು ಅಂತ ಹೇಳಿದ್ದೆ ನಾನು. ಏನ್ ಮಾಡ್ಲಿ, ನಾನು ಕರೆ ಮಾಡಿ ಹಾಡ್ಬಿಟ್ಟಿದ್ದೀರಿ, ಧನ್ಯವಾದ. ಕೇಳಿದ್ರೆ ಸಮಯ ಆಗ್ತಾ ಇದೆ, ತಾ ಅಕ್ಷರದಿಂದ ಮಾತ್ರ ಹಾಡಿ. ಹಲೋ
2: ನಮಸ್ಕಾರ, ನನ್ನ ಹೆಸರು ನಾಗರಾಜ ರೆಡ್ಡಿ ಅಂತ. ಹರಿಯತ್ತಲ್ಲ ಕಾಂಪಿಟಿಂದ.
0: ಓಕೆ ನಾಗರಾಜ್ ಅವ್ರು, ಯಾವ ಹಾಡು ನೆನ್ಪು ಮಾಡ್ಕೊಂಡ್ರಿ ಸರ್?
2: ಸರ್ ತಾತಾ ಕೀ ನಡೀತು ಸರ್.
0: ಹ್ಮ್
2: ಆಡ್ತೀನಿ ಸರ್, ಫ್ರೆಂಡ್ಸ್ ಮೂವಿ ಸರ್ ಇದೆ.
0: ಓಕೆ
2: ತಿರುಪತಿ ತಿರುಮಲ ಯಾರು ಆಡ್ಯಾರ ಸರ್?
0: ಇಲ್ಲ ಇಲ್ಲ ಬನ್ನಿ, ಇಬ್ರು ಹೋಗ್ಬಿಡೋಣ.
2: ಆಡ್ತೀನಿ ಸರ್.
0: ಓಕೆ
2: ತಿರುಪತಿ ತಿರುಮಲ ವೆಂಕಟೇಶ ಸ್ವಲ್ಪ ಕಿವಿ ಕೊಟ್ಟು ಕೇಳೋ ಇರ್ಲಿ ಒಂದು ನಿಮಿಷ. ತಿರುಪತಿ ತಿರುಮಲ ವೆಂಕಟೇಶ ಸ್ವಲ್ಪ ಕಿವಿ ಕೊಟ್ಟು ಕೇಳೋ ಇರ್ಲಿ ಒಂದು ನಿಮಿಷ. ಓದೋನು ನೀನಲ್ಲ, ಬರ್ದೋನು ನೀನಲ್ಲ, ದುಡ್ ಮಾತ್ರ ಹೆಂಗ್ ಮಾಡ್ತೀಯ ಗೋವಿಂದ.
0: ಚಂದ ಹಾಡಿದ್ರಿ, ಧನ್ಯವಾದ ಕರೆ ಮಾಡಿದಕ್ಕೆ. ಕೇಳಿದ್ರೆ ಮತ್ತೆ ಯಾವ ಹಾಡು ನೆನ್ಪು ಮಾಡ್ಕೊಂಡ್ರಿ? ಮೋಸ್ಟ್ಲಿ ಇದು ಕೊನೆಯ ಕರೆ ಅಂತ ಅನಿಸ್ತಾ ಇದೆ ನನಗೆ. ನೆನ್ಪು ಮಾಡ್ಕೊಳ್ಳಿ, ಕರೆ ಮಾಡಿ ಹಾಡಿ, ಸಮಯ ಆಗ್ತಾ ಇದೆ. ಹಲೋ
3: ಹಲೋ ನಮಸ್ತೆ ಸರ್.
0: ನಮಸ್ಕಾರ, ಯಾರು?
3: ತರೀಕೆರೆಯಿಂದ ನಿರ್ಮಲ ಮೇಡಮ್.
0: ನಿರ್ಮಲ ಮೇಡಮ್, ಒಂದು 30 ಸೆಕೆಂಡ್ ಇದೆ, ಯಾವ ಹಾಡು ಹೇಳ್ತೀರಿ?
3: ಹೇಳ್ತೀನಿ. ಕೈಯಾತಕ್ಕ ತಕ್ಕ ಕೈಯಾತಕ್ಕ ಕಾಲೇಜಿಗೆ ಬಂದ ನಯ್ಯ ಹಳ್ಳಿ ಮುಕ್ಕ. ಕೈಯಾತಕ್ಕ ತಕ್ಕ ಕೈಯಾತಕ್ಕ ಕಾಲೇಜಿಗೆ ಬಂದ ನಯ್ಯ ಹಳ್ಳಿ ಮುಕ್ಕ. ಇಷ್ಟು ಸಂಗತ
0: ನಿರ್ಮಲ ಮೇಡಮ್ ಇದು ಆಲ್ರೆಡಿ ಹೇಳ್ಬಿಟ್ಟಿದ್ರು.
3: ಹೌದಾ ಸರ್?
0: ಹ್ಞೂ, ಹಾಗಾಗಿ ಇದು ಕೊನೆ ಕರೆ ಬೇರೆ ಇತ್ತಲ್ಲ, ಇರಲಿ ಪರವಾಗಿಲ್ಲ ಅಂತ ನಾನು ಸುಮ್ಮನಾಗ್ಬಿಟ್ಟೆ. ಧನ್ಯವಾದ ಕರೆ ಮಾಡಿದ್ದಕ್ಕೆ.
3: ಓಕೆ ಥ್ಯಾಂಕ್ ಯು ಸರ್.
0: ಓಕೆ ಆತ್ಮೀಯ ಕೇಳಿದ್ರೆ ಇಷ್ಟೊತ್ತು ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದು ನಾನು ಮಂಗೋಟೆ ಕೆ ಶಿವಕುಮಾರ್. ಸಮಯ 2 ಗಂಟೆ ಆಗ್ತಾ ಇದೆ. ಇನ್ನು ದೆಹಲಿ ಕೇಂದ್ರದ ಸಹ ಪ್ರಸಾರ ಗಮನಿಸಿ ಮತ್ತೆ 3 ಗಂಟೆಗೆ ನೇರ ಫೋನಿನ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಆಗ್ಬೋದಾ? ಥ್ಯಾಂಕ್ ಯು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ವಿಧಾನಸೌಧದಲ್ಲಿ ಜಿಲ್ಲಾಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಗತಿ ಪರಿಶೀಲನಾ ಸಭೆ. ಸೊಲ್ಲದೇವನಹಳ್ಳಿ ರೈಲು ನಿರ್ವಹಣಾ ಘಟಕದ ನಿರ್ಮಾಣಕ್ಕೆ ಟೆಂಡರ್ ಆಹ್ವಾನಿಸಿದ ಬೈರೈಡ್. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಉಡುಪಿ ಪ್ರವಾಸ, ದೀನ್ ದಯಾಳ್ ಉಪಾಧ್ಯಾಯ ಪ್ರಶಿಕ್ಷಣ ಮಹಾ ಅಭಿಯಾನ ಉದ್ಘಾಟನೆ. ಬಿಡಿಯದಿಯಲ್ಲಿ ರೈತರ ಭೂಮಿ ಕಸಿದು ಟೌನ್ಶಿಪ್ ನಿರ್ಮಾಣ ಸರಿಯಲ್ಲ, ಸರ್ಕಾರಕ್ಕೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಎಚ್ಚರಿಕೆ. ಜಾಗತಿಕ ಸವಾಲುಗಳ ನಡುವೆಯೂ ಭಾರತದ ಆರ್ಥಿಕ ಬೆಳವಣಿಗೆ ದರ ಉತ್ತಮ, ಬಿಜೆಪಿ ನಾಯಕ ಡಾ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅಭಿಮತ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಎಲ್ಲಾ ಜಿಲ್ಲಾಧಿಕಾರಿಗಳು,

0: ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಸಭೆಯಲ್ಲಿ ಸಚಿವರಾದ ರಾಮಲಿಂಗಾರೆಡ್ಡಿ, ಕೆಎಚ್ ಮುನಿಯಪ್ಪ, ಕೆಜೆ ಜಾರ್ಜ್, ಸತೀಶ್ ಜಾರಕಿಹೊಳಿ, ಈಶ್ವರ್ ಖಂಡ್ರೆ, ಎಂಬಿ ಪಾಟೀಲ್, ಪ್ರಿಯಾಂಕ್ ಖರ್ಗೆ ಸೇರಿದಂತೆ ಹಲವು ಸಚಿವರು ಭಾಗವಹಿಸಿದ್ದರು. ಬೆಂಗಳೂರು ನಗರದ ಉಪನಗರ ರೈಲು ಸೇವೆಗಳ ಕಾರ್ಯಾಚರಣೆಗೆ ಬೆನ್ನೆಲುಬಾಗಿ ಕಾರ್ಯನಿರ್ವಹಿಸಲಿರುವ ಸೋಲದೇವನಹಳ್ಳಿ ರೈಲು ನಿರ್ವಹಣಾ ಘಟಕದ ನಿರ್ಮಾಣಕ್ಕಾಗಿ ಬೈರೈಡ್ ಟೆಂಡರ್ ಆಹ್ವಾನಿಸಿದೆ. ಜಿಎಸ್ಟಿ ಹೊರತುಪಡಿಸಿ 200.3 ಕೋಟಿ ರೂಪಾಯಿ ನಿಗದಿಪಡಿಸಲಾಗಿದೆ. ಟೆಂಡರ್ ಕಾಮಗಾರಿಗೆ ಬಿಡ್ ಸಲ್ಲಿಸಲು ಆಗಸ್ಟ್ 12 ಕೊನೆಯ ದಿನವಾಗಿದೆ. ಚಿಕ್ಕಬಾಣಾವರ ಉಪನಗರ ರೈಲು ನಿಲ್ದಾಣದ ಸಮೀಪ ನಿರ್ಮಾಣವಾಗಲಿರುವ ಈ ಘಟಕವು ಕಾರಿಡಾರ್ 2 ಮತ್ತು ಕಾರಿಡಾರ್ 4 ರೈಲುಗಳ ಕಾರ್ಯಾಚರಣೆ ಹಾಗೂ ನಿರ್ವಹಣೆಯ ಹೊಣೆ ಹೊರಲಿದೆ. ಈ ಯೋಜನೆಗಾಗಿ ಈಗಾಗಲೇ 26 ಎಕರೆ ಖಾಸಗಿ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲಾಗಿದೆ. ಇದು ಬೆಂಗಳೂರಿನ ಜನತೆಗೆ ಉತ್ತಮ ಹಾಗೂ ವಿಶ್ವಾಸಾರ್ಹ ಮತ್ತು ಸುರಕ್ಷಿತ ಉಪನಗರ ಸಾರಿಗೆಯನ್ನು ಒದಗಿಸುವ ಕಾರ್ಯತಂತ್ರದ ಭಾಗವಾಗಿದೆ ಎಂದು ಬೈರೈಡ್ ವ್ಯವಸ್ಥಾಪಕ ನಿರ್ದೇಶಕ ಲಕ್ಷ್ಮಣ್ ಸಿಂಗ್ ತಿಳಿಸಿದ್ದಾರೆ. ರಾಜ್ಯ ಪ್ರವಾಸದಲ್ಲಿರುವ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಉಡುಪಿಯಲ್ಲಿ ಇಂದು ಹಲವು ದೇವಾಲಯಗಳ ದರ್ಶನ ನಡೆಸಿದ್ದಾರೆ. ಉಡುಪಿಯ ಕೃಷ್ಣಮಠದಲ್ಲಿ ದೇವರ ದರ್ಶನ ಪಡೆದ ಅವರು ಪರ್ಯಾಯ ಪೀಠಾಧೀಶರಾದ ವೇದವರ್ಧನ ತೀರ್ಥ ಶ್ರೀಪಾದರಿಂದ ಫಲಮಂತ್ರಾಕ್ಷತೆ ಪಡೆದುಕೊಂಡರು. ಇದೇ ವೇಳೆ ಕೃಷ್ಣಮಠದಲ್ಲಿ ದೇವರ ನೈವೇದ್ಯಕ್ಕಾಗಿ ಹೊಸದಾಗಿ ನಿರ್ಮಿಸಿದ ಅಡುಗೆ ಕೋಣೆಯನ್ನು ಉದ್ಘಾಟಿಸಿದರು. ಬಳಿಕ ಅವರು ಉಡುಪಿಯಲ್ಲಿ ಆಯೋಜಿಸಲಾಗಿದ್ದ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಪ್ರಶಿಕ್ಷಣ ಮಹಾ ಅಭಿಯಾನ ಎಂಬ ತರಬೇತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಬಿಡದಿಯಲ್ಲಿ ರೈತರ ಜಮೀನಿನ ಮೇಲೆ ಬುಲ್ಡೋಸರ್ ಓಡಿಸಿ ರಿಯಲ್ ಎಸ್ಟೇಟ್ ಸಾಮ್ರಾಜ್ಯ ಕಟ್ಟಲು ಹೊರಟಿರುವ ಸರ್ಕಾರದ ವಿರುದ್ದ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. 470 ದಿನಗಳಿಂದ ಅನ್ನದಾತರು ನಡೆಸುತ್ತಿರುವ ಹೋರಾಟ ಕಣ್ಣೀರು ಮತ್ತು ಆಕ್ರೋಶವನ್ನು ಲೆಕ್ಕಿಸದೆ ಟೌನ್ಶಿಪ್ ಹೆಸರಿನಲ್ಲಿ 499 ಎಕರೆ ಫಲವತ್ತಾದ ಕೃಷಿ ಭೂಮಿಯನ್ನು ಕಬಳಿಸಲು ಅಂತಿಮ ಅಧಿಸೂಚನೆ ಹೊರಡಿಸಿರುವುದು ಸರ್ಕಾರದ ನಿಜ ಬಣ್ಣ ಬಯಲು ಮಾಡಿದೆ ಎಂದು ವ್ಯಂಗ್ಯವಾಡಿದ್ದಾರೆ. ಕೇವಲ 1.5 ವರ್ಷದಲ್ಲಿ ಜನವಿರೋಧಿ ಸರ್ಕಾರ ಇತಿಹಾಸದ ಪುಟ ಸೇರಲಿದೆ ಎಂದು ತಿಳಿಸಿದ್ದಾರೆ. ರೈತರ ಭೂಮಿಯನ್ನು ಕಸಿದು ಟೌನ್ಶಿಪ್ ಮಾಡುವುದು ಅಭಿವೃದ್ಧಿಯಲ್ಲ, ಇದು ರೈತರ ಭವಿಷ್ಯದ ಸಮಾಧಿ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ ಬಳಿಕ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಮೀಸಲಾದ 100 ಕ್ವಿಂಟಾಲ್ ಪಡಿತರ ಅಕ್ಕಿ ಮತ್ತು ರಾಗಿಯನ್ನು ಅಕ್ರಮವಾಗಿ ಮಾರಾಟ ಮಾಡಿರುವುದು ಬೆಳಕಿಗೆ ಬಂದಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಭ್ರಷ್ಟ ಅಧಿಕಾರಿಗಳು ಸೇರಿದಂತೆ ಈ ಪ್ರಕರಣದಲ್ಲಿ ಕೈವಾಡವಿರುವವರನ್ನು ತಕ್ಷಣವೇ ಬಂಧಿಸಬೇಕೆಂದು ಒತ್ತಾಯಿಸಿದ್ದಾರೆ. ಖಾಸಗಿ ಗೋದಾಮಿನಲ್ಲಿ ಅನ್ನಭಾಗ್ಯ ಯೋಜನೆಯ ಸುಮಾರು 35,000 ಚೀಲಗಳು ಪತ್ತೆಯಾಗಿವೆ ಎಂದು ಅವರು ದೂರಿದ್ದಾರೆ. ಭಾರತ 2031 ವೇಳೆಗೆ ವಿಶ್ವದ 3ನೇ ಅತಿದೊಡ್ಡ ಆರ್ಥಿಕ ಶಕ್ತಿಶಾಲಿ ರಾಷ್ಟವಾಗಿ ಹೊರಹೊಮ್ಮಲಿದೆ ಎಂದು ರಾಜ್ಯಸಭಾ ಸದಸ್ಯ ಬಿಜೆಪಿ ರಾಷ್ಟೀಯ ಪ್ರಧಾನ ಕಾರ್ಯದರ್ಶಿ ಡಾ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅಭಿಪ್ರಾಯಪಟ್ಟಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಧಾನಿ ಮೋದಿಯವರ ಅಧಿಕಾರಾವಧಿಯಲ್ಲಿ ರಷ್ಯಾ ಉಕ್ರೇನ್ ಮತ್ತು ಅಮೆರಿಕ ಇರಾನ್ ಸಂಘರ್ಷಗಳಿಂದ ಉಂಟಾದ ಇಂಧನ ಬಿಕ್ಕಟ್ಟು ಮತ್ತು ವಿಶ್ವ ಆರ್ಥಿಕ ಹಿಂಜರಿತ ಸೇರಿದಂತೆ ಜಾಗತಿಕ ಸವಾಲುಗಳ ನಡುವೆಯೂ ಭಾರತ ವಿಶ್ವದ ಅತ್ಯುನ್ನತ ಆರ್ಥಿಕ ಬೆಳವಣಿಗೆಯ ದರ ಶೇಕಡ 7.7 ತಲುಪಿದೆ ಎಂದು ಹೇಳಿದ್ದಾರೆ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಆರ್ಥಿಕ ಬೆಳವಣಿಗೆಯ ದರ ಹೆಚ್ಚಾಗಿರುವುದು ಸಂತಸದ ವಿಚಾರ ಎಂದು ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನೇತೃತ್ವದಲ್ಲಿ ಈ ವರ್ಷದ ಪರಿಸರ ದಿನಾಚರಣೆ ಅಂಗವಾಗಿ ರಾಜ್ಯಾದ್ಯಂತ 5 ಕೋಟಿ ಸಸಿಗಳನ್ನು ನೆಡುವ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಮುದ್ದೇನಹಳ್ಳಿಯಲ್ಲಿ ಇಂದು ನಡೆದ ಕಾರ್ಯಕ್ರಮದಲ್ಲಿ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ವಿಭೂಭಕ್ರು ಸಾಂಕೇತಿಕವಾಗಿ ಸಸಿಗಳನ್ನು ನೆಡುವ ಮೂಲಕ ಚಾಲನೆ ನೀಡಿದರು. ಇದೇ ವೇಳೆ ಮಾತನಾಡಿದ ಅವರು, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿಯೂ ಕಾನೂನು ಸೇವೆಗಳ ಪ್ರಾಧಿಕಾರ 5 ಲಕ್ಷ ಗಿಡಗಳನ್ನು ನೆಡಲಿದೆ ಎಂದು ತಿಳಿಸಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ ಸದಸ್ಯರಾಗಿ ಸಿಎಂ ಧನಂಜಯ ಆಯ್ಕೆಯಾಗಿದ್ದಾರೆ. ವಕೀಲರ ಪರಿಷತ್ ಇತಿಹಾಸದಲ್ಲಿ ಮೊದಲ ಪ್ರಯತ್ನದಲ್ಲೇ ಗೆಲುವು ಸಾಧಿಸುವ ಮೂಲಕ ಧನಂಜಯ ಇತಿಹಾಸ ಸೃಷ್ಟಿಸಿದ್ದಾರೆ. ವಕೀಲರ ಪರಿಷತ್ನ 23 ಸ್ಥಾನಗಳಿಗೆ March 11 ಚುನಾವಣೆ ನಡೆದಿತ್ತು. ಸಿಎಂ ಧನಂಜಯ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಕಾನೂನು ಮಾನವ ಹಕ್ಕುಗಳು ಮತ್ತು ಮಾಹಿತಿ ಹಕ್ಕು ವಿಭಾಗದ ಹಾಲಿ ಅಧ್ಯಕ್ಷರಾಗಿದ್ದು ಕರ್ನಾಟಕ ರಾಜ್ಯ ಕೈಗಾರಿಕಾ ಮೂಲಸೌಕರ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದ್ದಾರೆ.

0: ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪೌರ ಕಾರ್ಮಿಕರಿಗೆ ಗೃಹ ಭಾಗ್ಯ ಯೋಜನೆಯಡಿ ವಸತಿ ವ್ಯವಸ್ಥೆ ಕಲ್ಪಿಸುವಂತೆ ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿ ಆಯೋಗದ ಅಧ್ಯಕ್ಷ ಪಿ ರಘು ತಿಳಿಸಿದ್ದಾರೆ. ಪೌರ ಕಾರ್ಮಿಕರೊಂದಿಗೆ ನೇರ ಸಂವಾದ ಕಾರ್ಯಕ್ರಮ ಹಾಗೂ ಅಧಿಕಾರಿಗಳೊಂದಿಗೆ ನಡೆದ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಪೌರ ಕಾರ್ಮಿಕರಿಗೆ ಮನೆಯನ್ನು ಒದಗಿಸುವುದು ಎಲ್ಲಾ ನಗರ ಸ್ಥಳೀಯ ಸಂಸ್ಥೆಗಳ ಪ್ರಮುಖ ಕರ್ತವ್ಯವಾಗಿದೆ ಎಂದು ಹೇಳಿದ್ದಾರೆ. ಜಿಲ್ಲೆಯಲ್ಲಿ ಗೃಹ ಭಾಗ್ಯ ಯೋಜನೆಯಡಿ ಪೌರ ಕಾರ್ಮಿಕರಿಗೆ ಈಗಾಗಲೇ ನಿರ್ಮಾಣಗೊಂಡಿರುವ ಮನೆಗಳನ್ನು ತಕ್ಷಣವೇ ಹಸ್ತಾಂತರಿಸುವಂತೆ ಮತ್ತು ನಿರ್ಮಾಣ ಹಂತದಲ್ಲಿರುವ ಮನೆಗಳನ್ನು ಶೀಘ್ರದಲ್ಲಿ ಕಾಮಗಾರಿ ಮುಕ್ತಾಯಗೊಳಿಸಿ ಹಂಚಿಕೆ ಮಾಡಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಚಿತ್ರದುರ್ಗದ ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿ ಹಾಗೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ತಮ್ಮ ವ್ಯಾಪ್ತಿಯ ಓವರ್ಹೆಡ್ ಟ್ಯಾಂಕ್ಗಳನ್ನು ಮಳೆಗಾಲ ಆರಂಭಕ್ಕೂ ಮುನ್ನ ತಪ್ಪದೇ ಸ್ವಚ್ಛಗೊಳಿಸಬೇಕು ಎಂದು ಅಪರ ಜಿಲ್ಲಾಧಿಕಾರಿ ಬಿಟಿ ಕುಮಾರಸ್ವಾಮಿ ಸೂಚನೆ ನೀಡಿದ್ದಾರೆ. ಸ್ಟಾಪ್ ಡಯೇರಿಯಾ 2026 ಅಭಿಯಾನದ ಸಭೆಯಲ್ಲಿ ಮಾತನಾಡಿದ ಅವರು, ಯಾವುದೇ ಕಾರಣಕ್ಕೂ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಬಾರದು. ನೀರಿನ ಮೂಲದಲ್ಲಿ ರಾಸಾಯನಿಕ ಹಾಗೂ ಜೈವಿಕ ತಪಾಸಣೆ ನಡೆಸಿ ದಾಖಲೆ ನಿರ್ವಹಿಸಬೇಕು. ಪ್ರತಿ ಓವರ್ಹೆಡ್ ಟ್ಯಾಂಕ್ ಬಳಿ ಕೊನೆಯ ಸ್ವಚ್ಛತೆ ದಿನಾಂಕದ ಬೋರ್ಡ್ ಅನ್ನು ಸಾರ್ವಜನಿಕರಿಗೆ ಕಾಣುವಂತೆ ಅಳವಡಿಸಬೇಕು ಎಂದು ತಿಳಿಸಿದ್ದಾರೆ. ಕಲುಷಿತ ನೀರು ಅಥವಾ ಪೈಪ್ಲೈನ್ ಸೋರಿಕೆಯಿಂದ ಹರಡುವ ಕಾಲರಾ, ಬೇಧಿಯಂತಹ ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟಲು ಸ್ಥಳೀಯ ಸಂಸ್ಥೆಗಳು ಮುಂಜಾಗ್ರತೆ ವಹಿಸಬೇಕು. ವಿದ್ಯಾರ್ಥಿ ನಿಲಯ, ಶಾಲಾ ಕಾಲೇಜುಗಳಲ್ಲಿಯೂ ಕುಡಿಯುವ ನೀರಿನ ಟ್ಯಾಂಕ್ಗಳನ್ನು ಕಡ್ಡಾಯವಾಗಿ ಸ್ವಚ್ಛಗೊಳಿಸಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಹಾಡೋನಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ ಕೃಷಿ ತಂತ್ರಜ್ಞಾನ ಅಳವಡಿಕೆ ಸಂಶೋಧನಾ ಸಂಸ್ಥೆ ವತಿಯಿಂದ ಮುಂಗಾರು ತಾಂತ್ರಿಕ ಮತ್ತು ಕೃಷಿ ಉಳಿಸಿ ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಬೆಂಗಳೂರಿನ ಪ್ರಧಾನ ವಿಜ್ಞಾನಿ ಡಾ ಚಂದ್ರೇಗೌಡ ಮಾತನಾಡಿ, ಮಣ್ಣಿನ ಫಲವತ್ತತೆ ಕಾಪಾಡಿದರೆ ಮಾತ್ರ ಭವಿಷ್ಯದ ಕೃಷಿ ಸುಸ್ಥಿರವಾಗಲು ಸಾಧ್ಯ. ಮಣ್ಣಿನ ಪರೀಕ್ಷೆ, ಸಾವಯವ ಮತ್ತು ಜೈವಿಕ ಗೊಬ್ಬರಗಳ ಬಳಕೆ, ಬೆಳೆ ಪರಿವರ್ತನೆ, ಅಂತರ ಬೆಳೆಗಳ ಬಳಕೆ ಹಾಗೂ ನೈಸರ್ಗಿಕ ಸಂಪನ್ಮೂಲಗಳ ಸಂರಕ್ಷಣೆ ಇಂದಿನ ಕೃಷಿಯಲ್ಲಿ ಅಗತ್ಯವಾಗಬೇಕು ಎಂದು ತಿಳಿಸಿದ್ದಾರೆ. ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಕೃಷಿ ಹವಾಮಾನ ವಿಭಾಗದ ಪ್ರಾಧ್ಯಾಪಕ ಡಾ ಎಂಎನ್ ತಿಮ್ಮೇಗೌಡ ಮಾತನಾಡಿ, ಪ್ರಸ್ತುತ ವರ್ಷದಲ್ಲಿ ವಾಡಿಕೆಗಿಂತ ಶೇಕಡ 30% ಮಳೆ ಕಡಿಮೆಯಾಗುವ ಸಾಧ್ಯತೆ ಇದೆ. ಹಾಗಾಗಿ ರೈತರು ನೀರಿನ ಸಂರಕ್ಷಣೆ, ಮಣ್ಣಿನ ಆರೋಗ್ಯ ಮತ್ತು ಫಲವತ್ತತೆ ಕಾಪಾಡಿಕೊಳ್ಳಲು ಕೃಷಿ ಹೊಂಡ ಮತ್ತು ಇಂಗುಗುಂಡಿಗಳ ಮೂಲಕ ಮಳೆ ನೀರನ್ನು ಸಂರಕ್ಷಿಸುವುದು, ಇಳಿಜಾರಿಗೆ ಅಡ್ಡಲಾಗಿ ಬೇಸಾಯ ಮಾಡುವ ತಾಂತ್ರಿಕತೆಗಳನ್ನು ರೈತರು ಅಳವಡಿಸಿಕೊಳ್ಳಬೇಕು, ಜಮೀನಿನ ಬದುಗಳಲ್ಲಿ ಹೆಚ್ಚು ಸಸಿಗಳನ್ನು ನೆಡಬೇಕು ಎಂದು ಸಲಹೆ ನೀಡಿದ್ದಾರೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ದಾವಣಗೆರೆ ಜಿಲ್ಲೆಯಲ್ಲಿ ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ಬಾರಿ ಡೆಂಘಿ ಪ್ರಕರಣಗಳ ಸಂಖ್ಯೆ ಗಣನೀಯವಾಗಿ ಹೆಚ್ಚಳಗೊಂಡಿದ್ದು, ಸೊಳ್ಳೆಗಳ ಉತ್ಪತ್ತಿ ತಡೆಗಟ್ಟಲು ತೀವ್ರ ಲಾರ್ವಾ ಸಮೀಕ್ಷೆ ಹಾಗೂ ಸೊಳ್ಳೆ ನಿಯಂತ್ರಣದ ಜಂಟಿ ಕಾರ್ಯಾಚರಣೆ ಆರಂಭಿಸುವಂತೆ ಜಿಲ್ಲಾಧಿಕಾರಿ ಜಿಎಂ ಗಂಗಾಧರಸ್ವಾಮಿ ಸೂಚಿಸಿದ್ದಾರೆ. ಗದಗ ಜಿಲ್ಲೆಯ ಹದಲಿ ಗ್ರಾಮ ಪಂಚಾಯಿತಿ ಕಚೇರಿಗೆ ನರಗುಂದ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಶ್ರೀಧರ್ ಚಿನ್ನಗುಂಡಿ ಭೇಟಿ ನೀಡಿ ಆಡಳಿತಾತ್ಮಕ ಹಾಗೂ ಸಾರ್ವಜನಿಕ ಸೇವೆಗಳ ಕುರಿತು ಪರಿಶೀಲನೆ ನಡೆಸಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನಸೌಧದಲ್ಲಿ ಜಿಲ್ಲಾಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿಗಳೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಗತಿ ಪರಿಶೀಲನಾ ಸಭೆ. ಸೋಲದೇವನಹಳ್ಳಿ ರೈಲು ನಿರ್ವಹಣಾ ಘಟಕದ ನಿರ್ಮಾಣಕ್ಕೆ ಟೆಂಡರ್ ಆಹ್ವಾನಿಸಿದ ಬೈರೈಡ್. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಉಡುಪಿ ಪ್ರವಾಸ. ದೀನ್ ದಯಾಳ್ ಉಪಾಧ್ಯಾಯ ಪ್ರಶಿಕ್ಷಣ ಮಹಾ ಅಭಿಯಾನ ಉದ್ಘಾಟನೆ. ಬಿಡದಿಯಲ್ಲಿ ರೈತರ ಭೂಮಿ ಕಸಿದು ಟೌನ್ಶಿಪ್ ನಿರ್ಮಾಣ ಸರಿಯಲ್ಲ, ಸರ್ಕಾರಕ್ಕೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಎಚ್ಚರಿಕೆ. ಜಾಗತಿಕ ಸವಾಲುಗಳ ನಡುವೆಯೂ ಭಾರತದ ಆರ್ಥಿಕ ಬೆಳವಣಿಗೆ ದರ ಉತ್ತಮ, ಬಿಜೆಪಿ ನಾಯಕ ಡಾ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅಭಿಮತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಇದು ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಆತ್ಮೀಯ ಕೇಳುಗರೆ, ಈಗ ಭಾವಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ವಿಜಯನಾರಾಯಣ ಹಾಡಿರುವ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಅವರ ರಚನೆ

0: ಇದುವರೆಗೆ ಭಾವಗೀತೆಗಳನ್ನು ಕೇಳುತ್ತಿದ್ದೀರಿ. ಆತ್ಮೀಯ ಕೇಳುಗರೆ, ಇನ್ನು ಮುಂದೆ ನಮ್ಮ ಕೇಂದ್ರದ ಕಾರ್ಯಕ್ರಮಗಳನ್ನು ಎಫ್ಎಂ 101.4 ಮೆಗಾಹರ್ಟ್ಸ್ಗಳಲ್ಲಿ ಅಂತರ್ಜಾಲದಲ್ಲಿ ಕೇಳಬಹುದು. ಸಂಜೆ 5:30 ಎಫ್ಎಂ 103.5 ಮತ್ತು 101.4 ಹಾಗೂ ಮೀಡಿಯಂ ವೇವ್ ತರಂಗಾಂತರ 675 ಕಿಲೋಹರ್ಟ್ಸ್ಗಳಲ್ಲಿ ಆಕಾಶವಾಣಿಯ ಕಾರ್ಯಕ್ರಮಗಳನ್ನು ತಾವು ಆಲಿಸಬಹುದು. ಸಮಯ ಇದೀಗ 3:01. ಆತ್ಮೀಯ ಸ್ನೇಹಿತರೆ, ಈಗ ನೇರ ಫೋನ್ ಇನ್ ಚಿತ್ರಗೀತೆಗಳ ಕಾರ್ಯಕ್ರಮ. ದೂರವಾಣಿ ಸಂಖ್ಯೆ 08282200074. ಕರೆ ಮಾಡಿ ನಿಮ್ಮ ಇಷ್ಟದ ಗೀತೆಯನ್ನ ಆಲಿಸಿ. ಹಲೋ
1: ಹಲೋ ಸರ್, ನಮಸ್ತೆ. ನಾನು ಮಂಜುನಾಥ್, ಲಕ್ಷ್ಮೀ ಸಕಸಜ್ಜನಪುರ.
0: ಮಂಜುನಾಥ್ ಹೇಳಿ, ಯಾವ ಹಾಡು ಬೇಕು?
1: ನನಗೆ ಇದು ಜೀವನ ಚಕ್ರ ಸರ್.
0: ಜೀವನ ಚಕ್ರ,
1: ಆನಂದ ಆನಂದ.
0: ನೋಡ್ತಾ ಇದ್ದೀನಿ ನಿಮ್ ಹಾಡಿದ್ಯಾ.
1: ಆನಂದ ಆನಂದ ಆನಂದ ನೀ ಕಂದ ಬಾಳಿನಿಂದ.
0: ಜೀವನ ಚಕ್ರ, ಎಸ್ ಸರ್. ನಿಮ್ಮ ಹಾಡು ಸಿಕ್ಕಿದೆ ಕೇಳೋಣ. ಧನ್ಯವಾದ ಕರೆ ಮಾಡಿದ್ದಕ್ಕೆ.
1: ಧನ್ಯವಾದ ಸರ್, ಧನ್ಯವಾದ.

0: ಹಲೋ
1: ಹಲೋ ಸರ್, ನಮಸ್ತೆ ಸರ್. ನಾನು ಅಲ್ಲಿ ತಾಲೂಕು ಹೊಸಾಜೋಗದಿಂದ.
0: ಅಷ್ಟಕ್ಕೆ ನಿಲ್ಸಿ. ಮೇಘಾನಂದ ಹೇಳಿ. ಮೇಘಾನಂದ ಅವ್ರು ಯಾವ ಹಾಡ್ಬೇಕು?
1: ಭಕ್ತ ಶಿರಾಳದಲ್ಲಿ ಏಕೋ ಏಕೋ ಉಪಾಶಂಕರ ಸರ್.
0: ಯಾಕ್ರಿ, ಯಾರ ಮೇಲೆ ಸಿಟ್ ಮಾಡ್ಕೊಂಡಿದ್ದೀರಿ?
1: ಇವಾಗ ಮಳೆ ಹೋಗ್ಬಿಟ್ಟಿದೆ ಸರ್, ನಮಗೆ ಬೀಜ ಹಾಕ್ಬಿಟ್ಟಿದೆ ಭೂಮಿಗೆ, ಅದಕ್ಕೆ ಮಳೆ ಬೇಕು.
0: ಓಕೆ ಓಕೆ, ಅದಕ್ಕೋಸ್ಕರನಾ?
1: ಹೌದು ಸರ್.
0: ಈ ಹಾಡು ಹಾಕೋದ್ರಿಂದ ಮಳೆ ಬರುತ್ತೆ ಅಂತೀರಾ?
1: ಬಂದ್ರು ಬರ್ಬೋದು ಸರ್, ಮೋಡ ಕವಿದ ವಾತಾವರಣ ಇದೆ ಇವಾಗ. ಶಿವನ ಕಂಡ್ಬಿಟ್ರೆ ನಮಗೆ ಒಂದು ಖುಷಿಯಿಂದ ಇರ್ತೇವೆ.
0: ನಾನಂತೂ ಬೆಳಗಿಂದ ಕಂಡ್ಬಿಟ್ಟಿದ್ದೀನಪ್ಪ.
1: ನೀವು ಅವರೇ ಸರ್.
0: ಓಕೆ ಮೇಘಾನಂದ ಅವರೇ, ನಿಮ್ಮ ಆಸೆ ಫಲಿಸ್ಲಿ, ಮಳೆ ಬೆಳೆ ಚೆನ್ನಾಗಾಗ್ಲಿ ನಿಮ್ಮೂರಿಗೆ, ಅಷ್ಟೆಲ್ಲ ರಾಜ್ಯಾದ್ಯಂತ ಅಂತ ಕೇಳ್ಕೊಳ್ಳೋಣ ಪ್ರಕೃತಿಗೆ.
1: ಓಕೆ,
0: ಧನ್ಯವಾದ. ನಿಮಿಷದ ಹಾಡು ಕೇಳೋಣ.

0: ಹಲೋ
1: ಹಲೋ ನಮಸ್ತೆ ಸರ್.
0: ನಮಸ್ಕಾರ.
1: ಕೇಶವ್ ಅಂತ.
0: ಕೇಶವ್ ರೀ, ಯಾವ ಹಾಡ್ಬೇಕು?
1: ಶ್ರೀಮಂಜುನಾಥ ಫಿಲಮ್. ಜೋಗಪ್ಪ ಜಂಗಪ್ಪ, ಅರೆ ಜೋಗಪ್ಪ ಜಂಗಪ್ಪ ತಂಗಿದೆ ಸರ್.
0: ಒಂದೇ ನಿಮಿಷ ನೋಡ್ತಾ ಇದ್ದೀನಿ. ಶ್ರೀ ಮಂಜುನಾಥ. ಯಾವ ಹಾಡದ್ರಲ್ಲಿ ಅಂದ್ರಿ?
1: ಜೋಗಪ್ಪ ಜಂಗಪ್ಪ ಹರಿ ಜೋಗಪ್ಪ ಜಂಗಪ್ಪ ಅಂತ ಸಾಂಗ್. ಎಸ್ ಪಿ ಚಿತ್ರ ಅವ್ರ ಮೇಡಮ್.
0: ಓಕೆ ಓಕೆ, ನಿಮ್ಮ ಇಷ್ಟದ ಹಾಡು ಕೇಳೋಣ. ಧನ್ಯವಾದ ಕರೆ ಮಾಡಿದ್ದಕ್ಕೆ.
1: ಥ್ಯಾಂಕ್ ಯು ಸರ್.

0: ಮುಂದೆ ಗಜ್ಜೆಯಲ್ಲಿ ಉಸಿರುಗಟ್ಟಿ ಆಡುವಂತೆ ಮಾಡುತ್ತಾನೆ ಆಡುತ್ತಾನೆ,
1: ಉಸಿರುಗಟ್ಟಿ ಆಡುವಂತೆ ಮಾಡುತ್ತಾನೆ ಆಡುತ್ತಾನೆ.
2: ಮದನ ಕಾಮರಾಜನಂತೆ ಕಾಣುತ್ತಾನೆ ಕರೆಯುತ್ತಾನೆ,
0: ಚಿತ್ತಗಣ್ಣು ಚದರದಂತೆ ಕಾಣುತ್ತಾನೆ ನೋಡುತ್ತಾನೆ,
1: ಚಿತ್ತಗಣ್ಣು ಚದರದಂತೆ ಕಾಣುತ್ತಾನೆ ನೋಡುತ್ತಾನೆ.
2: ಇಲ್ಲಿಗಿರುವ ಆಟ

0: ಹಲೋ
1: ಹಲೋ ನಮಸ್ತೆ
0: ನಮಸ್ಕಾರ ಹೇಳಿ.
1: ಹಾ, ಗಜಾನನ್ ಬೇಕು ಅನ್ನವರ್ ತಾಲೂಕು.
0: ಗಜಾನನ್ ಅವ್ರಿ, ಯಾವ ಹಾಡ್ಬೇಕು ತಮ್ಗೆ?
1: ಹಾ, ಕರುಣಾಮಯಿ ಬೇಕಿರೋದು. ಕರುಣಾಮಯಿ.
0: ಓಕೆ, ಕರುಣಾಮಯಿನಲ್ಲಿ ಯಾವುದು?
1: ಅದರಲ್ಲಿ ಮನಸ್ಸಲ್ಲಿ ಬಯಸುವುದೇ ಒಂದು ಅಂತ ಒಂದು ಹಾಡಿದೆ.
0: ಯಾಕೆ ಈ ಹಾಡಿಸ್ತಾ ಆಯ್ತು ತಮ್ಗೆ ಕೇಳ್ಬೋದಾ?
1: ತುಂಬಾ ಅಂದ್ರೆ ಹಳೆ ಗೀತೆ, ಅಂದ್ರೆ ಗೀತೆಗಳು ತುಂಬಾ ಕೇಳಿದ್ರೆ ತುಂಬಾ ದಿನ ಆಯ್ತು. ಈ ಗೀತೆ ನಮ್ಮ ಜೀವನದಲ್ಲಿ ಏನೋ ಮುಂದಾಗುವುದನ್ನ ಮೊದ್ಲೇ ಗೊತ್ತಿದ್ರೆ ಏನೇನ ಆಗ್ಬೋದು ಅಂತ.
0: ಓಕೆ, ಈ ಕಾರ್ಯಕ್ರಮ ಕರೆ ಮಾಡಿದ್ರೆ ಹಿಂದೆ?
1: ಹಾ, ಮಾಡ್ತಾ ಇದ್ದೀನಿ. ಇನ್ನೊಂದು ವಾರ ನಿಮ್ಮ ಹತ್ರ ಮಾತಾಡಿದ್ದೆ.
0: ಓಕೆ ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ.
1: ನಮಸ್ತೆ.

0: ಬಯಸುವುದೇ ಒಂದು ಬದುಕಲ್ಲಿ ನಡೆಯುವುದೇ ಒಂದು. ಹಲೋ
1: ಸರ್, ನಮಸ್ತೆ.
0: ನಮಸ್ಕಾರ
1: ಸರ್. ಮನೆ ಮೆಚ್ಚಿದ ಹುಡುಗಿಯಿಂದ ಒಂದು ಹಾಡು ಹಾಕ್ತೀವಿ ಸರ್, ಕೇಳಿ ಎಲ್ಲ ಕೇಳಿ.
0: ಯಾರು ಮಾತಾಡೋದು?
1: ನಾವು ಕೃಷ್ಣಜೋರು ಸರ್, ಅರ್ಧೋಟ್ಲು
0: ಮನೆ
1: ಮೆಚ್ಚಿದ ಹುಡುಗಿಯಿಂದ ಯಾವ್ದಾರ ಹಾಡಕ್ಕೆ ಕೇಳಿ ಎಲ್ಲ ಕೇಳಿ. ಶಿವನ್ ಹಾಡಿದರೆ ಸಂತೋಷ, ಶಿವನೆಂದು ಕೂಗಿದರೆ ಸಂತೋಷ ಹಾಡಕ್ಕೆ.
0: ನೋಡ್ತಾ ಇದ್ದೀನಿ ಸರ್ ನಿಮ್ ಹಾಡು, ಹಾಗೆ ಇರಿ.
1: ಹಾ ಸರ್, ಆಯ್ತು ಸರ್.
0: ಸರ್ ಏನ್ ಮಾಡುದು, ನಿಮ್ಮ ಹಾಡು ಸಿಗ್ತಾ ಇಲ್ಲ
1: ಸರ್. ರಥಸಪ್ತಮಿಯಿಂದ ಒಂದು ಹಾಡು ಹಾಕಿದ್ರೆ
0: ರಥಸಪ್ತಮಿನಲ್ಲಿ ಯಾವ್ದು ಸರ್?
1: ರಥಸಪ್ತಮಿಯಲ್ಲಿ ಯಾವ್ದಾರ ಒಂದು
0: ಹಾಕಿದ್ದಾರೆ, ಯಾವ್ದಾದ್ರು ಹೋಗ್ಬಹುದಾ?
1: ಹೌದು ಸರ್, ಆಯ್ತು.
0: ಓಕೆ, ನಿಮ್ಮ ಹಾಡು ಕೇಳೋಣ. ಧನ್ಯವಾದ ಕರೆ ಮಾಡಿದ್ದಕ್ಕೆ.
1: ಆಯ್ತು ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.

0: हेलो,
1: नमस्कार सर।
0: नमस्कार। मल्लप्प शेट्टरु
1: ಮಲ್ಲಪ್ಪ ಶೆಟ್ಟರ್ ಮೇಡಮ್ ಸರ್, ನಾವು ಆರಾಮಿದ್ದೀನಿ ಸರ್.
0: ಆರಾಮಿದ್ದೀನಿ ಸರ್? ತಾವು ಹೇಗಿದ್ದೀರಿ?
1: ನಾವು ಆರಾಮಿದ್ದೀವಿ ನೋಡಿ ಸರ್.
0: ಆರಾಮಿರ್ರಿ, ಒಳ್ಳೊಳ್ಳೆ ಹಾಡು ಕೇಳ್ರಿ, ಕೇಳ್ಕೋತ ಆರಾಮಿರ್ರಿ. ಸಂಗೀತ
1: ಸರ್,
0: ಕೇಳೋದ್ರಿಂದ ಮನಸ್ಸು ಹಗುರ ಆಗ್ತದ್ರಿ.
1: ಭೂಮಿಗೆ ಬಂದ ಭಗವಂತ ಚಿತ್ರ ಹಾಡಿದ್ದೇನ್ರಿ ಸರ್.
0: ಭೂಮಿಗೆ ಬಂದ ಭಗವಂತ,
1: ಭೂಮಿಗೆ ಬಂದ ದೇವತೆ ಕಂಡ ಆ ದೇವನು ನನ್ನ ಕಾಪಾಡಲು.
0: ಆಯ್ತು ರೀ ಮಲ್ಲಪ್ಪ ಶೆಟ್ಟರ್, ಹಾಡ ತಗೋರಿ ನಿಮ್ಮ ಹಾಡು, ನಾವು ಕೇಳೋಣ್ರಿ ನಿಮ್ಮ ಜೋಡಿ.
1: ನಮಸ್ಕಾರ.

0: Hello.
1: Hello, sir. Good afternoon, sir.
0: Good afternoon, sir.
1: Sir, ಊಟ ಆಯ್ತಾ ಸರ್?
0: ಊಟ ಆಯ್ತು. ಹೇಳಿ, ಯಾವ ಹಾಡ್ಬೇಕು?
1: ಸರ್, ನಿಮಗೆ ಆಫ್ರಿಕಾದಲ್ಲಿ ಶೀಲ.
0: ಆಫ್ರಿಕಾದಲ್ಲಿ ಶೀಲ. ಅದ್ರಲ್ಲಿ ಯಾವ ಹಾಡು ಸರ್?
1: ಅದೇ ಸರ್, ಟೈಟಲ್ ಸಾಂಗ್ ಶೀಲ. ಶೀಲ ಅಂತ ಇರ್ತಲ್ಲ ಸರ್.
0: ಆಯ್ತು, ನಿಮಿಷದ ಹಾಡು ಕೇಳೋಣ. ಧನ್ಯವಾದ ಕರೆ ಮಾಡಿದ್ದಕ್ಕೆ.
1: ಹಾಂ, ಹೌದು ಸರ್. ಓಕೆ, ಥ್ಯಾಂಕ್ ಯು.
0: ಓಕೆ.

0: ಹಲೋ
1: ಹಲೋ
0: ಹೇಳಿ.
1: ಲಕ್ಷ್ಮೀ
0: ಹೇಳಿ ಮೇಡಮ್, ಯಾವ ಹಾಡ್ಬೇಕು?
1: ಇದು ಎಣ್ಣೆ ತಮ್ಮಣ್ಣ ಪಿಕ್ಚರ್ ಇಂದ. ಎಣ್ಣೆ ತಮ್ಮಣ್ಣ ಪಿಕ್ಚರ್ ಇಂದ.
0: ಓಕೆ.
1: ಈ ನಾರಿ ದಾರಿ ಎಲೆ ಮಾನವ.
0: ಏನ್ ಮಾಡುದ ಮೇಡಮ್, ಹಾಡಿಲ್ವಲ್ಲ?
1: ಇಲ್ಲ. ತಾಯಿಯ ಹೊಣೆ ಪಿಕ್ಚರ್ ಇಂದ ಮುಗಿಲ ಮಲ್ಲಿಗೆ.
0: ಯಾವ ಪಿಕ್ಚರ್ ಅದು?
1: ತಾಯಿಯ ಹೊಣೆ.
0: ತಾಯಿಯ ಹೊಣೆ. ತಾಯಿಯ ಹೊಣೆ ಹಾಡಿಲ್ವಲ್ಲ ಮೇಡಮ್. ಹಲೋ.
1: ಹಲೋ
0: ಅಮ್ಮ, ಹಾಡಿಲ್ಲ ಅದು. ಇಲ್ಲ, ಬೇರೆ ಯಾವ್ದು ಕೇಳಿ?
1: ಬೇರೆ ಮೊದಲ ಸಂಗಮ ಪಿಕ್ಚರ್ ಇಂದ ತಾಯಿಯ ತಂದೆ.
0: ಮಧುರ ಸಂಗಮನಾ? ಆಯ್ತಮ್ಮ, ನಿಮ್ಮ ಹಾಡು ಕೇಳೋಣ. ಧನ್ಯವಾದ ಕರೆ ಮಾಡೋದಕ್ಕೆ.
1: ಧನ್ಯವಾದ.

0: ஹலோ
1: ஹலோ
0: ஹெலி யாரு?
1: நான் மரணலிந்த மஞ்சுநாத் கே ಅಂತ.
0: மஞ்சுநாத் கே ಅವರೇ ಯಾ ಮಾಡಬೇಕಿತ್ತು ತಮಗೆ?
1: ಇದು ನೀ ಬರೆದ ಕಾದಂಬರಿ ಇಂದ ಯಾವುದಾದ್ರೂ ಒಂದು ಸಾಂಗ್ ಹಾಕ್ರಿ ಮೇಡಮ್. ಸರ್ ನೀ ಬರೆದ ಕಾದಂಬರಿ
0: ಅದಾದ್ಮೇಲೆ ಏನು ಅಂದ್ರಲ್ಲ,
1: ಯಾವ್ದಾದ್ರೂ ಒಂದು ಸಾಂಗ್ ಹಾಕಿ ಅಂತ ಹೇಳಿದ್ದೀನಿ.
0: ಅಲ್ಲ ಮೇಡಮ್ ಅಂತಿದ್ದೀರಿ, ಅದಕ್ಕೆ ಹೇಳ್ತಾ ಇದ್ದೀನಿ.
1: ಮೇಡಮ್ ಅಂತ ಕನ್ಫ್ಯೂಸ್ ಆಗಿ
0: ಅಥವಾ ಕರೆಕ್ಟ್ ಆಗಿ ಹೇಳಿ, ನನ್ನ ಧ್ವನಿ ಯಾವ ತರ ಕೇಳಿಸ್ತಾ ಇದೆ?
1: ಗಂಡ ಮಕ್ಕಳ ತರ ಕೇಳ್ತಾ ಇತ್ತ.
0: ಮತ್ ಯಾಕೆ ಹಂಗ್ ಮಾಡ್ತೀರಾ?
1: ಕನ್ಫ್ಯೂಸ್ ಆಗಿದೆ. ಇದೇ ಫಸ್ಟ್ ಸರ್, ಒಂಥರ ಗಡಿಬಿಡಿ ಆಗ್ಬಿಡ್ತು.
0: ಇದೇ ಫಸ್ಟಾ?
1: ಹಾಂ ಸರ್.
0: ಹಿಂದೆ ಕಾಲ್ ಮಾಡಿಲ್ವಾ?
1: ಇಲ್ಲ ಸರ್, ಕಾಲ್ ಮಾಡ್ತಿರ್ತೀವಿ, ಸಿಗ್ಲಿಲ್ಲ ಸರ್. ಹಾಂ
0: ಹಾಂ, ಯಾವ ಹಾಡದ್ರಲ್ಲಿ?
1: ಯಾವ್ದಾದ್ರ ಅದಕ್ಕೆ ಸರ್.
0: ಯಾವ್ದಾದ್ರೆ ಸರಿನಾ?
1: ಹಾಂ ಸರ್.
0: ಓಕೆ ಆಯ್ತು, ನಿಮ್ ಇಷ್ಟದ ಹಾಡು ಕೇಳೋಣ. ಧನ್ಯವಾದ ಕರೆ ಮಾಡಿದಕ್ಕೆ.
1: ಥ್ಯಾಂಕ್ ಯು.
0: ಇನ್ನೊಂದ್ಸಲ ಗಡಿಬಿಡಿ ಮಾಡ್ಕೋಬೇಡಿ.
1: ಇಲ್ಲ ಸರ್.

0: ഹലോ
1: ഹലോ സാർ, നമസ്കാരം സാർ. ഹേഗിദ്ദീരാ സാർ?
0: ನಮಸ್ಕಾರ ಚಿಕ್ಕಪ್ಪ ಸರ್, ತಾವ್ ಹೇಗಿದ್ದೀರಿ?
1: ನಾವ್ ಚೆನ್ನಾಗಿದ್ದೀವಿ ಸರ್. ಮಧ್ಯಾಹ್ನ ಕಾರ್ಯಕ್ರಮ ಆಲ್ಸಕ್ ಆಗ್ಲಿಲ್ಲ ಸರ್. ಸಿಟಿ ಒಳಗ್ ಹೋಗ್ಬಿಟ್ರೆ ವೆಹಿಕಲ್ ಸೌಂಡ್ ಒಳಗೆ ಕೇಳದೇ ಇಲ್ಲ ಸರ್.
0: ಓಕೆ ಓಕೆ, ಯಾವ ಹಾಡ್ಬೇಕು
1: ಸರ್? ಈಗ ತಾಯಿಯ ನುಡಿ ಚಿತ್ರದಿಂದ ನೀ ಏನೇ ಮಾಡು ನಾ ಹೆದರುವೆನೆ ನೋಡು ಅಂತ ಹಾಡಿದೆಲ್ಲ ಸರ್, ಅದು ಬೇಕಾಗಿತ್ತು.
0: ತಾಯಿಯ ನುಡಿನ?
1: ಹಾ, ತಾಯಿಯ ನುಡಿ ಚಿತ್ರದಲ್ಲಿ ಸರ್. ನೀ ಏನೇ ಮಾಡು ಹೆದರುವೆನೆ ನೋಡು, ಬಾಳುವೆನೆ ನೋಡು, ಬದುಕುವೆನೆ ನೋಡು,
0: ಬಾಳುವೆನು ನೋಡು, ಬದುಕುವೆನು ನೋಡು.
1: ಸರ್ ಆಡ್ಬೇಕಾಯ್ತು.
0: ಆಯ್ತು, ನಿಮ್ಮ ಆಡ್ಕೇಳೋಣ. ಧನ್ಯವಾದ ಕರೆ ಮಾಡಿದ್ದಕ್ಕೆ.
1: ತುಂಬಾ ಧನ್ಯವಾದಗಳು.

ಹರಿಶ್ಚಂದ್ರ. ಹರಿಶ್ಚಂದ್ರ ನಿನ್ನಂತೆ ನಾ ಸತ್ಯವನ್ನೇ ನುಡಿದು ಮೂಢನಾದೆ, ನ್ಯಾಯದೆ

ತಾಲ್ ಚಿತ್ರದ ಗೀತೆಯನ್ನು ಕೇಳಿ ಹಾಡಿದ್ದಾರೆ ಸುಖವಿಂದರ್ ಸಿಂಗ್ ಮತ್ತು ರಿಚಾ ಶರ್ಮಾ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ಸಮಯ 5 ಗಂಟೆ. ಕೇಳ್ತಾ ಇದ್ದೀರಾ ಎಫ್ಎಂ 101.4 ಮೆಗಾಹೆರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಪ್ರಸಾರ ಆಗ್ತಾ ಇರುವಂತಹ ಕಾರ್ಯಕ್ರಮಗಳನ್ನ. ಇದೀಗ ಚಿತ್ರಗೀತೆಗಳ ಕಾರ್ಯಕ್ರಮ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ ಡೇಂಜರ್ ಝೋನ್ ಚಿತ್ರದ ಗೀತೆಯನ್ನ.

ಸಮಯವಾಗಿದೆ 5:08. ನೀವು ಕೇಳ್ತಾ ಇದ್ದೀರಾ FM 101.4 ಮೆಗಾಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಪ್ರಸಾರ ಆಗ್ತಿರುವಂತಹ ಚಿತ್ರಗೀತೆಗಳನ್ನ. ಇದೀಗ ಕೇಳೋಣ ಗಜಾ ಚಿತ್ರದ ಗೀತೆಯನ್ನ. ಈ ಗೀತೆಯನ್ನ ಹಾಡಿದ್ದಾರೆ ಕುನಾಲ್ ಗಾಂಜಾವಾಲಾ.

ಸಮಯವಾಗಿದೆ 5:13. ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಪ್ರಸಾರ ಆಗ್ತಿರುವಂತಹ ಚಿತ್ರಗೀತೆಗಳನ್ನ. ಕೆಳಗಡೆ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆಯನ್ನ ಕೇಳೋಣ. ನಂದಾ ನಂದಿತಾ ಚಿತ್ರದ ಗೀತೆಯನ್ನ ಹಾಡಿದ್ದಾರೆ ಹರಿಣಿ ಹಾಗೂ ಟಿಪ್ಪು.

ರಾಷ್ಟ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆ ಪ್ರೀತಿ ನೀನಿಲ್ಲದೇನ ಹೇಗಿರಲಿ ಚಿತ್ರದ ಗೀತೆಯನ್ನ ಕೇಳೋಣ. ಈ ಗೀತೆಯನ್ನ ಹಾಡಿದಾರಿ ಚಿತ್ರ.

ಸಮಯ ಆಗಿದೆ 5:23. ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಪ್ರಸಾರ ಆಗ್ತಾ ಇರುವಂತಹ ಚಿತ್ರಗೀತೆಗಳನ್ನ. ಇದೀಗ ಕೇಳೋಣ ನಾನು ನನ್ನ ಹೆಂಡತಿಯರು ಚಿತ್ರದ ಗೀತೆಯನ್ನ. ಈ ಗೀತೆಯನ್ನ ಹಾಡಿದ್ದಾರೆ ಚಿತ್ರ ಸುಮಾ ಶಾಸ್ತ್ರಿ ಹಾಗೂ ಎಲ್ ಎನ್ ಶಾಸ್ತ್ರಿ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಇದುವರೆಗೆ ಎಫ್ಎಂ 101.4 ಮೆಗಾಹೆಡ್ಸ್ ತರಂಗಾಂತರದಲ್ಲಿ ಕಾರ್ಯಕ್ರಮಗಳನ್ನು ಕೇಳುತ್ತಿದ್ದೀರಿ. ಇನ್ನು ಮುಂದೆ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಎಫ್ಎಂ 103.5 ಮೆಗಾಹೆಡ್ಸ್ ಹಾಗೂ 101.4 ಮೆಗಾಹೆಡ್ಸ್ ಮತ್ತು ಮೀಡಿಯಂ ವೇವ್ಸ್ 675 ಕಿಲೋಹೆಡ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳುವಿರಿ. ನಿಲಯದಿಂದ ಚಿತ್ರಗೀತೆಗಳು ಪ್ರಸಾರ ಆಗ್ತಾ ಇತ್ತು. ಇದೀಗ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದಿನ ಗೀತೆಯನ್ನ ಕೇಳೋಣ. ಮುಂದಿನ ಗೀತೆ ಪೂಜಾರಿ ಚಿತ್ರದ ಗೀತೆ. ಈ ಗೀತೆಗೆ ಸಂಗೀತ ನೀಡಿದ್ದಾರೆ ಅಭಿಮನ್, ಸಾಹಿತ್ಯ ನೀಡಿದ್ದಾರೆ ಪ್ರಶಾಂತ್, ಹಾಗೂ ಧ್ವನಿಯಾಗಿದ್ದಾರೆ ದಿವ್ಯಾ ರಾಘವನ್ ಮತ್ತು ಚೈತ್ರಾ.

ಕೇಳ್ತಾ ಇದ್ದೀರಾ ಎಫ್ಎಂ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ ಮತ್ತು ಮೀಡಿಯಂ ವೇವ್ಸ್ 675 ಕಿಲೋಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಪ್ರಸಾರ ಆಗ್ತಾ ಇರುವಂತಹ ಚಿತ್ರಗೀತೆಗಳನ್ನ ನಮ್ಮೆಲ್ಲ ಕೇಳುಗರು ಸಂದೇಶವನ್ನ ಕಳಿಸಿದ್ದಾರೆ. ಇದೀಗ ನಮ್ಮ ಕೇಳುಗರ ಸಂದೇಶವನ್ನ ಓದೋಣ. ಶ್ರೀ ಹೋವಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಶುಭ ಸಂಜೆ, ನನ್ನ ಅಚ್ಚು ಮೆಚ್ಚಿನ ಆಕಾಶವಾಣಿಗೆ ಅಂತ ಕಳಿಸಿದ್ರೆ ಶುಭ ಸಂಜೆ ಅರ್ಪಿತಾ ಅಕ್ಕ, ಕಾಫಿ ಆಯ್ತಾ? ನಮ್ದಾಯ್ತು, ನಿಮ್ದು ಕೂಡ ಆಯ್ತು ಅಂತ ಭಾವಿಸ್ತಾ ಇದ್ದೀನಿ. ಎಲ್ಲಿ ಕಾಣೆ ಆಗಿದ್ದೀರಾ? ಎಲ್ಲೂ ಕೂಡ ಕಾಣೆಯಾಗಿಲ್ಲ ಅಂತ ಹೇಳ್ತಾ ಸಂಜೆ ಎಲ್ಲ ಕನ್ನಡ ಹಾಡುಗಳು ಸೊಗಸಾಗಿ ಮೂಡಿ ಬರ್ತಾ ಇದೆ. ಆಕಾಶವಾಣಿಗೆ ಧನ್ಯವಾದಗಳು ಅಂತ ಕಳಿಸಿದ್ದಾರೆ. ಮಯೂರ್ ಕೋಟಿ, ಮಯೂರ್ ಫ್ಯಾಷನ್, ಜನ್ನಾಪುರ ಭದ್ರಾವತಿಯಿಂದ ಶಾಂತಾಚಾರ, ಬಡಿಗೇರ ಕೊಕ್ಕನೂರು ಹರಿಹರ ತಾಲೂಕಿನಿಂದ ನಮಸ್ತೆ ಮೇಡಮ್, ನಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿಯ ಸಂಜೆಯ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಈ ಸಂಜೆಯ ಮನಮೋಹಕ ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ನಡೆಸಿಕೊಳ್ಳುವ ನಿರೂಪಕರಿಗೆ ನಮ್ಮ ಹೃದಯಪೂರ್ವಕ ಧನ್ಯವಾದಗಳು. ಹಾಗೆಯೇ ಕನ್ನಡ ಮತ್ತು ಹಿಂದಿ ಮಿಕ್ಸ್ ಮೆಲೋಡಿ ಹಾಡುಗಳನ್ನ ಕೇಳ್ತಾ ಇದ್ರೆ ದಿನದ ಎಲ್ಲ ಆಯಾಸವು ಮಾಯವಾಗಿ ಮನಸ್ಸು ಹಗುರವಾಗುತ್ತೆ, ಹಾಗೆಯೇ ಸಂತೋಷ ಹೆಚ್ಚುತ್ತದೆ. ಇಂತಹ ಸುಂದರ ಕಾರ್ಯಕ್ರಮಗಳಿಗೆ ಧನ್ಯವಾದಗಳು ಅಂತ ಕಳಿಸಿದ್ರೆ ಜಯಪಟ್ಟಸ್ವಾಮಿ ಕನ್ನಡ ನಮಸ್ತೆ, ಶುಭ ಸಂಜೆ, ಸ್ವಾಗತ ಅಂತ ಕಳಿಸಿದ್ದಾರೆ. ನಾಗಶ್ರೀ ಜಯಂತಿ ಗಣಪತಿ ನುಗ್ಗಿಗ್ರಾಮ ಬೇರುಕೊಡುಗೆಯಿಂದ ಶುಭ ಸಂಜೆ ಅಂತ ಕಳಿಸಿದೆ. ಗುಡ್ ಈವ್ನಿಂಗ್ ಸಲ್ಮಾ ಟೀಚರ್ ತರೀಕೆರೆಯಿಂದ, ಪೂಜಾರಿ ಫಿಲಂ ಸಾಂಗ್ ಸೂಪರ್ ಅಂತ ಕಳಿಸಿದ್ದಾರೆ. ಹಾಗೆಯೇ ರೂಪಾ ಹೆಚ್ ಕೆ ಎಸ್ ಆರ್ ಪಿ ಪೊಲೀಸ್ ಕ್ವಾರ್ಟರ್ಸ್ ಡೈರಿಯಿಂದ ಶುಭ ಸಂಜೆ ಮೇಡಮ್, ಚಿತ್ರಗೀತೆಗಳು ಸೊಗಸಾಗಿ ಮೂಡಿ ಬರ್ತಾ ಇದೆ, ಧನ್ಯವಾದಗಳು ಅಂತ ಕಳಿಸಿದ್ರೆ ಕೆಪಿ ದಿನೇಶ್ ಭಟ್, ಅಚನ ಭಟ್, ಆದಿತ್ಯ ಭಟ್ ಕೌರಿ ಮಂಡಗದ್ದೆ ಹೋಬಳಿಯಿಂದ ಶುಭ ಸಂಜೆ, ಸಂಜೆಯ ಕಾರ್ಯಕ್ರಮಕ್ಕೆ ಸ್ವಾಗತ, ನಮಸ್ಕಾರ ಮೇಡಮ್, ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಧನ್ಯವಾದಗಳು ಅಂತ ಕಳಿಸಿದ್ದಾರೆ. ಹಾಗೆಯೇ ನಮ್ಮ ಮುದ್ದು ಸಹೋದರಿಗೆ ಪ್ರೀತಿಯ ಸಂಜೆಯ ವಂದನೆಗಳು. ರಾಜು ಶಂಕರ್ ಘಟ್ಟದಿಂದ ಸಂದೇಶವನ್ನ ಕಳಿಸಿದ್ದಾರೆ. ನಮ್ಮೆಲ್ಲ ಕೇಳುಗರು ಕೂಡ ಸಂದೇಶವನ್ನ ಕಳಿಸಿದ್ದಾರೆ, ಹಾಗೆಯೇ ಇನ್ನೂ ಟೈಪ್ ಮಾಡ್ತಾ ಇದ್ದಾರೆ. ನಮ್ಮೆಲ್ಲ ಕೇಳುಗರ ಸಂದೇಶವನ್ನ ಚಿತ್ರಗೀತೆಗಳನ್ನ ಕೇಳ್ತಾ ಕೇಳ್ತಾ ಓದ್ತಾ ಹೋಗಲಾಗುತ್ತೆ ಅಂತ ಹೇಳ್ತಾ ಇದೀಗ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮತ್ತೊಂದು ಚಂದದ ಗೀತೆ ನಿಮಗಾಗಿ, ನಿಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಲ್ಲಿ.

ಸಮಯಾಗಿದೆ 5:43. ನೀವು ಕೇಳ್ತಾ ಇದ್ದೀರಾ ಎಫ್ಎಂ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ ಮತ್ತು ಮೀಡಿಯಂ ವೇವ್ಸ್ 675 ಕಿಲೋಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಪ್ರಸಾರ ಆಗ್ತಾ ಇರುವಂತಹ ಚಿತ್ರಗೀತೆಗಳನ್ನ ನಮ್ಮೆಲ್ಲ ಕೇಳುಗರು ಸಂದೇಶವನ್ನ ಕಳಿಸಿದ್ದಾರೆ. ನಮ್ಮ ಕೇಳುಗರ ಸಂದೇಶವನ್ನ ಓದೋಣ. ಶುಭ ಸಂಜೆ ಅರ್ಪಿತಾ ಮೇಡಮ್, ಹೇಗಿದ್ದೀರಿ? ನಾವು ಚೆನ್ನಾಗಿದ್ದೀವಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಲ್ವಾ ಕೇಳುಗರೆ? ಹಾಗೆಯೇ ಯಾಕೆ ನೀವು ಬೆಳಗಿನ ಕಾರ್ಯಕ್ರಮ ನಡೆಸಿಕೊಡಲು ಬರುತ್ತಿಲ್ಲ ಮೇಡಮ್? ಖಂಡಿತ ಬಂದೇ ಬರ್ತೀನಿ ಅಂತ ಹೇಳ್ತಾ ಚಿತ್ರಗೀತೆ ಹಾಗೆ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಶ್ರೀಶೈಲ ಕುಮಾರ್ ಎಆರ್ ಲೇಔಟ್ ಶಿವಮೊಗ್ಗದಿಂದ ಸಂದೇಶವನ್ನ ಕಳಿಸಿದ್ರೆ ಶುಭ ಸಂಜೆ ಅರ್ಪಿತಾ ಮೇಡಮ್. ಕನ್ನಡತಿ ರೇಖಾ ಗಣೇಶ್ ಓಟಿ ರಸ್ತೆ ಸೀಗೆಹಟ್ಟಿ ಶಿವಮೊಗ್ಗದಿಂದ ಪೂಜಾರಿ ಚಿತ್ರದ ಗೀತೆ ಹಾಗೆಯೇ ಎಲ್ಲಾ ಹಾಡುಗಳು ಎಲ್ಲಾ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತದೆ. ಹಾಗೆ ಮೈ ಆಟೋಗ್ರಾಫ್ ಚಿತ್ರದ ಹಾಡು ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರೆ ಮುಸ್ಸಂಜೆಯ ಶುಭಾಶಯಗಳು ಅರ್ಪಿತಾ ಮೇಡಮ್. ಎಲ್ಲಾ ಹಾಡುಗಳಂತೂ ಸೂಪರ್ ಆಗಿ ಮೂಡಿ ಬರ್ತಾ ಇದೆ. ನಾವು ಹುತ್ತ ಕಾಲೋನಿ ಭದ್ರಾವತಿಯಿಂದ ಯಲ್ಲೇಗೌಡ. ಶುಭ ಸಂಜೆ ಮೇಡಮ್, ಎಲ್ಲಾ ಹಾಡುಗಳು ತುಂಬಾ ಚೆನ್ನಾಗಿದೆ. ಮೈ ಆಟೋಗ್ರಾಫ್ ಚಿತ್ರದ ಗೀತೆಯಂತೂ ಸೂಪರ್ ಆಗಿತ್ತು, ಹಾಗೆ ನಿಮ್ಮ ವಾಯ್ಸ್ ಕೂಡ ತುಂಬಾ ಚೆನ್ನಾಗಿದೆ, ತುಂಬಾ ಧನ್ಯವಾದಗಳು ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ತುಂಬಾ ಒಳ್ಳೆ ಒಳ್ಳೆಯ ಗೀತೆಗಳನ್ನ ಟೆಲಿಕಾಸ್ಟ್ ಮಾಡ್ತಾ ಇರೋದಕ್ಕೆ ಉಷಾ ಗಜೇಂದ್ರ ಬೆನಕನಹಳ್ಳಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ವಿಲೀಲಾ ವಿದ್ಯಾನಗರ ಶಿವಮೊಗ್ಗದಿಂದ ನಮಸ್ತೆ ಅರ್ಪಿತಾ ಮೇಡಮ್, ಶುಭ ಸಂಜೆ, ಸಂಜೆಯ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಹಾಗೆಯೇ ಕಾಫಿ ಆಯ್ತಾ ಅಂತ ಕಳಿಸಿದ್ದಾರೆ. ಖಂಡಿತ ಆಯ್ತು, ನಿಮ್ದು ಕೂಡ ಆಯ್ತು ಅಂತ ಭಾವಿಸ್ತಾ ಇದ್ದೀನಿ. ಶ್ರೀ ಹೋವಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ನಿಮ್ಮ ಆಯ್ಕೆಯ ಹಾಡುಗಳು ಒಂದಕ್ಕಿಂತ ಒಂದು ಸೂಪರ್, ಕೇಳಲು ತುಂಬಾ ಇಂಪಾಗಿದೆ ಅಂತ ಹೇಳ್ತಾ ನಮ್ಮೆಲ್ಲ ಕೇಳುಗರಿಗಾಗಿ ಒಳ್ಳೆಯ ಗೀತೆಗಳನ್ನ ಪ್ರಸಾರ ಮಾಡಲಾಗುತ್ತೆ ನಿಮ್ಮ ನೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಲ್ಲಿ ಅಂತ ಹೇಳ್ತಾ ಕೇಳುಗರೇ ಚಿತ್ರಗೀತೆಗಳನ್ನ ಕೇಳ್ತಾ ಇದೀವಿ, ನಮ್ಮ ಕೇಳುಗರ ಸಂದೇಶಗಳನ್ನ ಕೂಡ ಓದ್ತಾ ಇದೀವಿ. ಹಾಗೆಯೇ ಚಿತ್ರಗೀತೆಗಳನ್ನ ಕೇಳ್ತಾ ಕೇಳ್ತಾ ನಮ್ಮ ಕರ್ನಾಟಕದ ಬಗ್ಗೆ, ನಮ್ಮ ಭಾರತದ ಬಗ್ಗೆ ಒಂದಷ್ಟು ಕಿರು ಮಾಹಿತಿಯನ್ನ ನೀಡ್ತೀನಿ. ಮಾಹಿತಿ ಅನ್ನೋದಕ್ಕಿಂತ ಇದೊಂಥರ ರಿವಿಷನ್ ಅಂತಾನೆ ಅನ್ಕೊಳ್ಳಿ. ಯಾಕಂತ ಅಂದ್ರೆ ಕೆಲವೊಂದು ವಿಷಯಗಳನ್ನ ನಾವು ಪದೇ ಪದೇ ನೆನಪು ಮಾಡ್ಕೊಳ್ತಾ ಇರಬೇಕು, ಹೌದಲ್ವಾ? ಎಲ್ಲಾ ರಾಜ್ಯಗಳಲ್ಲೂ ಕೂಡ ಆಯಾ ರಾಜ್ಯದ ಅಧಿಕೃತ ಭಾಷೆ ಅನ್ನೋದು ಇರುತ್ತೆ, ಹೌದಲ್ವಾ? ಅದ್ರ ಜೊತೆಗೆ ಇತರ ರಾಜ್ಯದವರು ಮಾತನಾಡುವಂತಹ ಭಾಷೆಗಳು ಕೂಡ ಇರುತ್ತೆ. ಆದ್ರೆ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಹಾಗೆಯೇ ಕನ್ನಡದ ಉಪಭಾಷೆ ಸೇರಿ ಒಟ್ಟು 13 ಭಾಷೆಗಳಿದೆ. ತುಳು, ಕೊಡವ, ಕೊಂಕಣಿ, ಬ್ಯಾರಿ, ಹೀಗೆ 10 ಹಲವಾರು ಭಾಷೆಗಳು ಸೇರಿದಂತೆ 13 ಉಪಭಾಷೆಗಳು ನಮ್ಮ ಕರ್ನಾಟಕದಲ್ಲಿದೆ. ಇಷ್ಟೇ ಅಲ್ಲ, ಕರ್ನಾಟಕದಲ್ಲಿ ಒಂದು ಜಿಲ್ಲೆಯಿಂದ ಮತ್ತೊಂದು ಜಿಲ್ಲೆಗೆ ಹೋದ್ರೆ, ಅಂದ್ರೆ ಪ್ರವಾಸ ಮಾಡಿದ್ರೆ, ಅಥವಾ ಒಂದು ಜಿಲ್ಲೆಯಿಂದ ಮತ್ತೊಂದು ಜಿಲ್ಲೆಗೆ ತೆರಳಿದ್ರೆ ಮತ್ತೊಂದು ರಾಜ್ಯಕ್ಕೆ ತೆರಳಿದಂತಹ ಅನುಭವ ಕೂಡ ಆಗುತ್ತೆ, ಹೌದಲ್ವಾ ಕೇಳುಗರೆ? ಇದೇ ಕಾರಣಕ್ಕೆ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ನಮ್ಮ ಕರ್ನಾಟಕಕ್ಕೆ ಒಂದು ರಾಜ್ಯ ಹಲವು ಜಗತ್ತು ಅನ್ನುವಂತಹ ಟ್ಯಾಗ್ ಲೈನ್ ಕೂಡ ನೀಡಿದೆ. ಇಂತಹ ನಮ್ಮ ಕರ್ನಾಟಕದಲ್ಲಿರುವಂತಹ ನಾವೆಲ್ಲ ಎಷ್ಟೊಂದು ಪುಣ್ಯ ಮಾಡಿದ್ದೀವಿ, ಹೌದಲ್ವಾ? ಹೀಗೆ ಮಾಹಿತಿಗಳನ್ನ ಕೇಳ್ತಾ ಕೇಳ್ತಾ ಚಿತ್ರಗೀತೆಗಳನ್ನ ಕೂಡ ಕೇಳೋಣ ಅಂತ ಹೇಳ್ತಾ ಇದೀಗ ಮತ್ತೊಂದು ಚಂದದ ಗೀತೆ ನಿಮಗಾಗಿ ನಿಮ್ಮ ನೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಲ್ಲಿ.

ಸಮಯಾಗಿದೆ 5:51 ಕೇಳ್ತಾ ಇದ್ದೀರಾ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಪ್ರಸಾರ ಆಗ್ತಾ ಇರುವಂತಹ ಚಿತ್ರಗೀತೆಗಳನ್ನ. ಹಾಗೆಯೇ ನಮ್ಮ ಕೇಳುಗರು ಸಂದೇಶವನ್ನ ಕಳಿಸಿದ್ದಾರೆ. ಶುಭ ಸಂಜೆ ಅರ್ಪಿತಾ ಮೇಡಮ್, ಹೇಗಿದ್ದೀರಾ? ಮಿಕ್ಸ್ ಮೆಲೋಡಿಯಲ್ಲಿನ ಹಿಂದಿ ಹಾಗೂ ಕನ್ನಡ ಹಾಡುಗಳು, ಹಾಗೆಯೇ ಈಗ ನೀವು ಪ್ರಸಾರ ಮಾಡುತ್ತಿರುವ ಎಲ್ಲ ಚಿತ್ರಗೀತೆಗಳು ಸೂಪರ್ ಆಗಿವೆ, ನಾವು ಕೂಡ ಕೇಳ್ತಾ ಇದ್ದೇವೆ, ಧನ್ಯವಾದಗಳು. ನಮಸ್ಕಾರ, ಚಿಕ್ಕಪ್ಪ ಶಾರದಾ ರಾಮೇಶ್ವರ ಶಿವಮೊಗ್ಗದಿಂದ ಸಂದೇಶವನ್ನ ಕಳಿಸಿದ್ರೆ. ಹಲೋ ಮೇಡಮ್ ಅವರೇ, ನಿಮ್ಮ ಮಧುರವಾದ ನಿರೂಪಣೆಯೊಂದಿಗೆ ಈ ಸುಂದರ ಸಂಜೆಯಲ್ಲಿ ಒಳ್ಳೆಯ ಚಲನಚಿತ್ರ ಗೀತೆಗಳು ಪ್ರಸಾರ ಮಾಡ್ತಾ ಇದ್ದೀರಾ, ನಾನು ಕೂಡ ಕೇಳ್ತಾ ಇದ್ದೀನಿ, ಗೀತೆಗಳು ಬಹಳ ಸೊಗಸಾಗಿವೆ. ಎಲ್ಲರಿಗೂ ಶುಭ ಸಂಜೆ. ಬ್ರಹ್ಮಾನಂದ ರಾನಡೆ ವಿದ್ಯಾನಗರ ಶಿವಮೊಗ್ಗದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆಯೇ ಮಹೇಶ್ ಕುಂಬಾರ ಹೊನ್ನಾಳಿಯಿಂದ, ನಮಸ್ತೆ ಮೇಡಮ್, ನೀವು ನಡೆಸಿಕೊಡುವ ಕಾರ್ಯಕ್ರಮ ಚೆನ್ನಾಗಿದೆ ಅಂತ ಕಳಿಸಿದ್ರೆ. ನಮ್ಮೆಲ್ಲ ಕೇಳುಗರಿಗೆ ಧನ್ಯವಾದಗಳು. ಹೀಗೆ ನಿಮ್ಮ ನೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರವನ್ನ ಕೇಳ್ತಾ ಇರಿ ಅಂತ ಹೇಳ್ತಾ, ಹಾಗೆಯೇ ಕೇಳುಗರಿ ಒಂದಷ್ಟು ಮಾಹಿತಿಗಳನ್ನ ಕೂಡ ಪುನರಾವರ್ತನೆಯನ್ನ ಮಾಡಿಕೊಳ್ಳೋಣ ಅಂತ ಹೇಳಿದ್ದೆ. ನಮ್ಮ ಭಾರತೀಯ ನೌಕಾದಳದ ಪ್ರಮುಖ ಕೇಂದ್ರವಾದಂತಹ ಐಎನ್ಎಸ್ ಕದಂಬ ನಮ್ಮ ಕಾರವಾರದಲ್ಲಿದೆ. ಇದು ಭಾರತದ ಅತಿದೊಡ್ಡ ನೌಕಾ ನೆಲೆಗಳಲ್ಲಿ ಒಂದಾಗಿದೆ. 2005 ಸ್ಥಾಪನೆಯಾದಂತಹ ಈ ನೆಲೆ ಪಶ್ಚಿಮ ನೌಕಾ ಕಮಾಂಡ್ನ ಪ್ರಮುಖ ಅಂಗವಾಗಿದೆ. ಐಎನ್ಎಸ್ ಕದಂಬ ನಮ್ಮ ಕಾರವಾರದಲ್ಲಿರುವಂತಹ ಕೇಂದ್ರ, ನಮ್ಮ ಕರ್ನಾಟಕದ ಕಾರವಾರದಲ್ಲಿರುವಂತಹ ಕೇಂದ್ರ ಭವಿಷ್ಯದ ಭಾರತದ ಅತ್ಯಾಧುನಿಕ ನೌಕಾ ತಳಹದಿಯಾಗಿ ಅಭಿವೃದ್ಧಿಯಾಗ್ತಾ ಇದೆ. ಕೇಳಿದರೆ ಎಂತೆಂತಹ ವಿಶೇಷತೆಗಳು ನಮ್ಮ ಕರ್ನಾಟಕದಲ್ಲಿ, ನಮ್ಮ ಭಾರತದಲ್ಲಿ ಎಷ್ಟೊಂದು ಉದ್ಭವ ಆಗ್ತಾ ಇದೆ. ಇದೆಲ್ಲದಕ್ಕೂ ನಮ್ಮ ಎಲ್ಲ ನಮ್ಮ ಪ್ರಜೆಗಳು ಎಲ್ಲರೂ ಕೂಡ ಕಾರಣ ಅಂತ ಹೇಳ್ತಾ, ಹೀಗೆ ನಮ್ಮ ಭಾರತ, ನಮ್ಮ ಕರ್ನಾಟಕ ಅಭಿವೃದ್ಧಿ ಆಗ್ತಾ ಇರಲಿ ಅಂತ ಆಶಿಸ್ತಾ, ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮತ್ತೊಂದು ಚಂದದ ಗೀತೆ ನಿಮಗಾಗಿ ನಿಮ್ಮ ನೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಲ್ಲಿ ಕೇಳಿ ಆನಂದಿಸಿ.

ನಮ್ಮ ಕೇಳುಗರ ಸಂದೇಶ ಬಂದಿದೆ. ನಮ್ಮ ಕೇಳುಗರ ಸಂದೇಶವನ್ನ ಓದೋಣ. ಶ್ರೀ ಗುರು ಹೋಟೆಲ್ ಕರಕುಚಿಯಿಂದ ಮರಿಯಪ್ಪ, ಪದ್ಮಮ್ಮ, ರಘು, ಪ್ರೇಮಾ, ಮಾನ್ವಿ, ಮೌರ್ಯ, ಮೈ ಆಟೋಗ್ರಾಫ್ ಸಿನಿಮಾ ಇಂದ ಹಾಕಿದ ಹಾಡು ತುಂಬಾ ಇಷ್ಟ ಆಯ್ತು ಅಂತ ಕಳಿಸಿದ್ರಿ. ನಮಸ್ತೆ ಸಂಜೆಯ ಭಾನಿನಲ್ಲಿ ಸುಮಧುರವಾದ ಮಾಹಿತಿ, ಹಾಡುಗಳು ಅದ್ಭುತ, ಧನ್ಯವಾದಗಳು. ಶಿವಮೊಗ್ಗ ಜಿಲ್ಲೆ ಮೂಡಲ ವಿಠಲಪುರದ ಪದ್ಮಾ ಶ್ರೀಧರ್ ಪನ್ನಗಾಟಿ ಅನಂತಕುಮಾರ್ ಧನ್ಯವಾದಗಳು ಅಂತ ಸಂದೇಶವನ್ನ ಕಳಿಸಿದ್ದಾರೆ. ನಮ್ಮೆಲ್ಲ ಕೇಳುಗರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು ನಮ್ಮ ಕಡೆಯಿಂದ ಅಂತ ಹೇಳ್ತಾ ಕೇಳುಗರೆ, ಹಾಗೆಯೇ ಒಂದು ಜಿಲ್ಲೆಯಲ್ಲಿ ಪ್ರಮುಖ 5 ನದಿಗಳು ಹರಿಯುತ್ತಿರುವಂತಹ ರಾಜ್ಯ ಪಂಜಾಬ್ ಮಾತ್ರ ಅಲ್ಲ, ನಮ್ಮ ಕರ್ನಾಟಕ ಕೂಡ ಹೌದು. ಕರ್ನಾಟಕದ ಬಿಜಾಪುರ ಜಿಲ್ಲೆಯಲ್ಲಿರುವಂತಹ ಕೃಷ್ಣ, ದೋಣಿ, ಭೀಮ, ಘಟಪ್ರಭಾ, ಹಾಗಿನಿ, ಮಲಪ್ರಭಾ ನದಿಗಳು ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಹರಿಯುತ್ತೆ. ಹಾಗಾಗಿ ಬಿಜಾಪುರ ಜಿಲ್ಲೆಗೆ 5 ನದಿಗಳ ತವರು ಅಂತ ಕೂಡ ಕರೆಯಲಾಗುತ್ತೆ. ಒಂದು ಜಿಲ್ಲೆಯಲ್ಲಿ ಪ್ರಮುಖ 5 ನದಿಗಳು ಹರಿಯುತ್ತಿರುವ ರಾಜ್ಯ ಕೇವಲ ಪಂಜಾಬ್ ಮಾತ್ರವಲ್ಲ, ನಮ್ಮ ಕರ್ನಾಟಕ ಕೂಡ ಹೌದು ಅನ್ನುವಂತಹ ಮತ್ತೊಂದು ಮಾಹಿತಿಯನ್ನ ನಿಮಗೆ ನೀಡ್ತಾ ಇದ್ದೀನಿ. ನಮ್ಮೆಲ್ಲ ಕೇಳುಗರಿಗೂ ಈ ಮಾಹಿತಿಗಳೆಲ್ಲ ಗೊತ್ತಿರುತ್ತೆ, ಆದ್ರೂ ಕೂಡ ಇದನ್ನ ರಿವಿಷನ್ ಮಾಡಿಕೊಂಡ ಹಾಗೆ ಇದೀಗ ಮಾಹಿತಿಗಳನ್ನ ಹೇಳಿದ್ದು ಅಂತ ಹೇಳ್ತಾ ಕೇಳುಗರೆ, ಇನ್ನೇನು ಸಮಯ ಆಗ್ತಾ ಇದೆ, ಕೊನೆಯ ಒಂದು ಚಂದದ ಗೀತೆಯನ್ನ ಕೇಳ್ಕೊಂಡು ಬರೋಣ ಅಂತ ಹೇಳ್ತಾ ಈ ಗೀತೆ ನಿಮಗಾಗಿ ನಿಮ್ಮ ನೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಲ್ಲಿ.

ಕೇಳುಗರೆ, ಇದುವರೆಗೂ ಚಿತ್ರಗೀತೆಗಳನ್ನ ಕೇಳ್ತಾ ಒಂದಷ್ಟು ಮಾಹಿತಿಗಳನ್ನ ಕೂಡ ಪಡ್ಕೊಂಡ್ವಿ. ಇಂದಿನ ಚಿತ್ರಗೀತೆಗಳ ಕಾರ್ಯಕ್ರಮವನ್ನ ಮುಗಿಸ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಹೋಗ್ತಾ ಇರೋದು ನಿಮ್ಮ ಬಾನುಲಿ ಗೆಳತಿ ಅರ್ಪಿತಾ ನಾಯರ್. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ, ಸಮಯ 6 ಗಂಟೆ.

0: ತಿಂದ್ಕೊಳ್ಳಿ.
1: ಕೇಳುಗರೆ, ಸಾರ್ವಜನಿಕರಿಗೆ
2: ಆರೋಗ್ಯ ಅರಿಕೆ ಅರಿವು ಮೂಡಿಸುವ
1: ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ
2: ಪ್ರತಿ ಸೋಮವಾರ ಬೆಳಗ್ಗೆ 8:45 ಪ್ರಸಾರವಾಗಲಿದೆ.
1: ಭಾರತೀಯ ವೈದ್ಯಕೀಯ ಸಂಸ್ಥೆಯ ನುರಿತ ವೈದ್ಯರು ಭಾಗವಹಿಸಿ ಮಾಹಿತಿ ನೀಡುವ
2: ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ.
1: ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು
2: IMV ಶಿವಮೊಗ್ಗ ಶಾಖೆ.
0: ಐ

0: ಕುಡಿಯಕ ಯವ್ವ, ನಿನ್ ಕೂಸು ಹಳ್ಳಿಕತ್ತದ, ಎದಿ ಹಾಲು ಕುಡಿಸಿ ಸಮಾಧಾನ ಮಾಡೋ.
1: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ, ಆಕಳ ಹಾಲು ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ.
0: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲು ಮಾತ್ರ ಕೊಡ್ಬೇಕು, ಆಮೇಲ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
2: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
3: ಸಂಸಾರಕ್ಕೆ ಆರ್ಥಿಕ ಶಕ್ತಿ ಎಷ್ಟು ಮುಖ್ಯವೋ ಮಕ್ಕಳ ನಡುವಿನ ಅಂತರವೂ ಅಷ್ಟೇ ಮುಖ್ಯ. ಸುಖಿ ಕುಟುಂಬದ ಕನಸು ನನಸಾಗಲು ಕುಟುಂಬ ಯೋಜನೆ ಅಗತ್ಯವಿದೆ. 2 ಮಕ್ಕಳ ನಡುವಿನ ಅಂತರ ತಾಯಿಯ ಆರೋಗ್ಯವನ್ನು ಕಾಯುತ್ತದೆ, ಮಗುವಿನ ಬೆಳವಣಿಗೆಗೆ ಪೂರಕವಾಗುತ್ತದೆ. ಕುಟುಂಬ ಯೋಜನೆಯಲ್ಲಿ ನವೀನ ಮಾದರಿಯ ಅಂತರ ಚುಚ್ಚುಮದ್ದು, ಛಾಯಾ ಮಾತ್ರೆಗಳು ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ದೊರೆಯುತ್ತವೆ. ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಇಂದೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ. ನೆನಪಿಡಿ, ಯೋಜಿತ ಕುಟುಂಬವೇ ದೇಶದ ಪ್ರಗತಿಯ ಅಡಿಪಾಯ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
4: ಸೇವಾ ಮಾಹಿತಿ. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಶಿವಮೊಗ್ಗ ಇವರ ವತಿಯಿಂದ ಜೂನ್ 16ರಂದು ಬೆಳಿಗ್ಗೆ 10 ಗಂಟೆಗೆ ಉದ್ಯೋಗಾಕಾಂಕ್ಷಿಗಳಿಗೆ ನೇರ ಸಂದರ್ಶನವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸಂದರ್ಶನದಲ್ಲಿ ರಾಹುಲ್ ಕಾರ್ಸ್ ಫೈಲಿ ಹುಂಡಾಯಿ ಕಂಪನಿಯು ಭಾಗವಹಿಸಲಿದ್ದು, ಖಾಲಿ ಇರುವ ಹುದ್ದೆಗಳಿಗೆ ಅಭ್ಯರ್ಥಿಗಳನ್ನು ನೇರ ಸಂದರ್ಶನದ ಮೂಲಕ ಆಯ್ಕೆ ಮಾಡಿಕೊಳ್ಳಲಿದ್ದು, ಪಿಯುಸಿ, ಐಟಿಐ, ಬಿಇ ಮತ್ತು ಯಾವುದೇ ಪದವಿ ಪೂರೈಸಿದ 18ರಿಂದ 30 ವರ್ಷದೊಳಗಿನ ಪುರುಷ ಅಭ್ಯರ್ಥಿಗಳು ಭಾಗವಹಿಸಬಹುದಾಗಿದೆ. ಸಂದರ್ಶನಕ್ಕೆ ಬರುವವರು ತಮ್ಮ ಬಯೋಡೇಟಾ ಮತ್ತು ಆಧಾರ್ ಕಾರ್ಡ್ ಪ್ರತಿಗಳೊಂದಿಗೆ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ, ಗುತ್ಯಪ್ಪ ಕಾಲೋನಿ, ಪಂಪನಗರ 2ನೇ ಕ್ರಾಸ್, ಸಾಗರ ರಸ್ತೆ, ಶಿವಮೊಗ್ಗ ಇಲ್ಲಿ ಹಾಜರಾಗುವಂತೆ ಉದ್ಯೋಗಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ನೇರ ಸಂದರ್ಶನಕ್ಕೆ ಪ್ರವೇಶ ಉಚಿತವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 9380663606 ಅಥವಾ 9108235132 ಇಲ್ಲಿಗೆ ಸಂಪರ್ಕಿಸಬಹುದಾಗಿದೆ.

ಇದ್ದೀರಾ ಎಫ್ಎಂ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ ಮತ್ತು ಮೀಡಿಯಂ ವೇವ್ಸ್ 625 ಕಿಲೋಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಪ್ರಸಾರ ಆಗ್ತಾ ಇರುವಂತಹ ಕಾರ್ಯಕ್ರಮಗಳನ್ನು ನಿಲಯದಿಂದ ಈ ಸಂಜೆ ಮತ್ತು ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರಣೆ ಹೀಗಿವೆ. ಇಂದು ಸಂಜೆ 6:30 ವಿಜ್ಞಾನದ ಮುನ್ನಡೆ, 6:51 ಕಿಸಾನ್ ವಾಣಿ ಕಾರ್ಯಕ್ರಮ. ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮಹಿಳಾ ಸಬಲೀಕರಣ ಕುರಿತು ತರೀಕೆರೆಯ ವಿಕಸನ ಸ್ವಯಂ ಸೇವಾ ಸಂಸ್ಥೆಯ ಕಾರ್ಯನಿರ್ವಾಹಕ ಅಧಿಕಾರಿ ಮತ್ತು ವಕೀಲರಾದ ವಿಭಾ ವರ್ಗೀಸ್ ಅವರೊಂದಿಗೆ ನಡೆಸಿದ ಸಂದರ್ಶನದ ಮುಂದುವರಿದ ಭಾಗವನ್ನು ಕೇಳುವಿರಿ. ಪ್ರಸ್ತುತಿ ಡಾ ಎಸ್ಎಂ ಸುಧಾಕರ್. ನಂತರ ಕೃಷಿ ಉಳಿಸಿ ಅಭಿಯಾನ ಕುರಿತು ಮಾಹಿತಿಯನ್ನು ಕೇಳುವಿರಿ. ಇಂದು ಸಂಜೆ 7:45 ಸಮಾಚಾರ ದರ್ಶನ ವಾರದ ವಾರ್ತಾ ಚಿತ್ರ. 8:00 ಸರ್ಕಾರದ 12 ವರ್ಷಗಳ ಸಾಧನೆಗಳನ್ನು ಕುರಿತು ವಿವಿಧ ವಿಷಯಗಳ ಮೇಲೆ ಎನ್ಎಸ್ಟಿ ಆಕಾಶವಾಣಿ ವತಿಯಿಂದ ವಿಶೇಷ ಕಾರ್ಯಕ್ರಮ ಸರಣಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರುವುದು. ಇಂದು ರಾತ್ರಿ 8:35 ನಮ್ಮ ನಿಲಯದಿಂದ ಚಿತ್ರಗೀತೆಗಳ ಕಾರ್ಯಕ್ರಮ, 9:15 ಭಾವಗೀತೆಗಳು, 9:30 ಯುವವಾಣಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ಇಂದು ರಾತ್ರಿ 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ನಾಳೆ ಬೆಳಿಗ್ಗೆ 6:10 ಗೀತಾರಾಧನಾ, 6:30 ಚಿಂತನ, 6:35 ಕರುಣಾಳು ಬಾಬೆಳಕೆ. ಡಾಕ್ಟರ್ ಗುರುರಾಜ ಕರ್ಜಗಿ ಅವರಿಂದ ಕರುಣಾಳು ಬಾಬೆಳಕೆ ಕಥನಗಳು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗಿ. ನಾಳೆ ಬೆಳಿಗ್ಗೆ 6:40 ನೇಗಿಲ ಮಿಡಿತ ಕಾರ್ಯಕ್ರಮ. ನೇಗಿಲ ಮಿಡಿತ ಕಾರ್ಯಕ್ರಮದಲ್ಲಿ ಅಡಿಕೆ ತೋಟಗಳಲ್ಲಿ ಲಾಭದಾಯಕ ಮಿಶ್ರ ಬೆಳೆಯಾಗಿ ಕೋಕೋ ಬೆಳೆ, ಈ ಕುರಿತು ಡಾಕ್ಟರ್ ರವಿ ಸಿಎಸ್ ಸಹಾಯಕ ಪ್ರಾಧ್ಯಾಪಕರು ತೋಟಗಾರಿಕೆ ಮಹಾವಿದ್ಯಾಲಯ ಮೂಡಿಗೆರೆ ಇವರಿಂದ ಮಾಹಿತಿಯನ್ನ ಕೇಳುವಿರಿ. 6:45 ಹೆಲ್ತ್ ಹೆಂಟ್ಸ್ ಆರೋಗ್ಯ ಸೂತ್ರ ಕಾರ್ಯಕ್ರಮದಲ್ಲಿ ಕ್ಯಾನ್ಸರ್ಗೆ ರೋಗ, ಈ ಕುರಿತು ಡಾಕ್ಟರ್ ನಾಗರತ್ನ ಅವರಿಂದ ಮಾಹಿತಿ.

ನಾಳೆ ಬೆಳಿಗ್ಗೆ 6:50 ಸುದ್ದಿ ಮಿಂಚು, 7:15 ಜಾನಪದ ಪರಂಪರೆಯ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಬಸವರಾಜ್ ನೆಲ್ಲಿಸರ. ನಾಳೆ ಬೆಳಿಗ್ಗೆ 7:45 ಹಾಗೆಯೇ 8:30 ಚಿತ್ರಗೀತೆಗಳ ಕಾರ್ಯಕ್ರಮ, 9:05 ಮಿಕ್ಸ್ ಮೆಲೋಡಿ, 9:35 ಭಾವಗೀತೆಗಳ ಕಾರ್ಯಕ್ರಮ, 10:00 ಹಾಡು ಮಾತಾಡು.

ನಾಳೆ ಬೆಳಗ್ಗೆ 11 ಗಂಟೆಗೆ ಚಿಣ್ಣರ ಬಳಗ. ಚಿಣ್ಣರ ಬಳಗ ಕಾರ್ಯಕ್ರಮದಲ್ಲಿ ತರೀಕೆರೆಯ ರೋಟರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ. 11:30 ಸೇವಾ ಮಾಹಿತಿ. 11:45 ಜನಪದ ಸಂಗೀತ ಕಾರ್ಯಕ್ರಮ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ತರೀಕೆರೆಯ ಶ್ರೀಮತಿ ಅರಿಗೆ ಗಂಗಮ್ಮ ಮತ್ತು ತಂಡದವರಿಂದ ತೊಟ್ಟಿಲ ಪದವನ್ನು ಕೇಳುವಿರಿ.

ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ. ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ರಂಗಭೂಮಿ ಕಲಾವಿದೆ ಗಿರಿಜಾ ಸಿದ್ದಿ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ಆಶಾ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ನಾಳೆ ಮಧ್ಯಾಹ್ನ 12:35 ಆರೋಗ್ಯ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. 1:00 ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪಿಎಂ ವಿಶ್ವಕರ್ಮ ಯೋಜನೆ, ಈ ಕುರಿತು ಮಾಹಿತಿಯನ್ನ ಕೇಳುವಿರಿ. ನಾಳೆ ಮಧ್ಯಾಹ್ನ 1:20 ನಮ್ಮ ನಿಲಯದಿಂದ ಚಿತ್ರಗೀತೆಗಳ ಕಾರ್ಯಕ್ರಮ. 2:40 ಭಾವಗೀತೆಗಳು. 3:00 ಚಲನಚಿತ್ರ ಧ್ವನಿವಾಹಿನಿ, ಚಲನಚಿತ್ರ ಅನುರಕ್ತೆ. 4:00 ಜೈಲು ಹಕ್ಕಿಗಳ ಗಾನಸುದೆ. ವಿಶೇಷ ಕಾರ್ಯಕ್ರಮ ಮೂಡಿಬರುವುದು ಶಿವಮೊಗ್ಗ ಜಿಲ್ಲಾ ಕೇಂದ್ರ ಕಾರಾಗೃಹದಿಂದ ನೇರ ಕಾರ್ಯಕ್ರಮ. ಪ್ರಸ್ತುತಿ ಎಂಕೆ ಶಿವಕುಮಾರ್, ನಿರ್ವಹಣೆ ಎಸ್ಆರ್ ಭಟ್. ನಾಳೆ ಸಂಜೆ 5:00 ಚಿತ್ರಗೀತೆಗಳ ಕಾರ್ಯಕ್ರಮ. 6:00 ಸೇವಾ ಮಾಹಿತಿ. 6:30 ವಿಜ್ಞಾನದ ಮುನ್ನಡೆ. 6:51 ಇಂಗ್ಲೆಂಡ್ನಲ್ಲಿ ನಡೆಯಲಿರುವ ಐಸಿಸಿ ಮಹಿಳಾ ಟಿ20 ಕ್ರಿಕೆಟ್ ವಿಶ್ವಕಪ್ 2026 ಭಾರತ ಮತ್ತು ಪಾಕಿಸ್ತಾನ ಪಂದ್ಯದ ನೇರ ವೀಕ್ಷಕ ವಿವರಣೆಯನ್ನು ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ಕೇಳುವಿರಿ. ಇನ್ನು ಉಳಿದಂತೆ ಎಲ್ಲಾ ಕಾರ್ಯಕ್ರಮಗಳು ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್ನಲ್ಲಿ ಪ್ರಸಾರವಾಗುವುದು. 6:51 ನ್ಯೂಸ್ ಆನ್ ಏರ್ ಆಪ್ನಲ್ಲಿ ಕೃಷಿರಂಗ ಕಾರ್ಯಕ್ರಮ. ಕೃಷಿರಂಗ ಕಾರ್ಯಕ್ರಮದಲ್ಲಿ ಕಾಫಿ ಬೆಳೆಯಲ್ಲಿ ಕೊಳೆ ರೋಗಗಳು ಮತ್ತು ಬೇರು ರೋಗಗಳು, ಈ ಕುರಿತು ಡಾಕ್ಟರ್ ಮಧು ಎಸ್, ಸಂಶೋಧನಾ ಸಹಾಯಕರು ಸಸ್ಯ ರೋಗಶಾಸ್ತ್ರ ವಿಭಾಗ ಕೇಂದ್ರೀಯ ಕಾಫಿ ಸಂಶೋಧನಾ ಕೇಂದ್ರ ಬಾಳೆಹೊನ್ನೂರು ಚಿಕ್ಕಮಗಳೂರು ಜಿಲ್ಲೆ ಅವರೊಡನೆ ನಡೆಸಿದ ಸಂದರ್ಶನವನ್ನ ಕೇಳುವಿರಿ. ಪ್ರಸ್ತುತಿ ಡಾಕ್ಟರ್ ಎಸ್ ಎಂ ಸುಧಾಕರ್. ನಂತರ ಕೃಷಿ ಉಳಿಸಿ ಅಭಿಯಾನ, ಈ ಕುರಿತು ಮಾಹಿತಿಯನ್ನ ಕೇಳುವಿರಿ. ನಾಳೆ ಸಂಜೆ 7:45 ಕನ್ನಡ ಭಾಷಣ. ನಾಳೆ ರಾತ್ರಿ 10:00 ರವಿ ವಸರಿಯ ಅಖಿಲ ಭಾರತ ಸಂಗೀತ ಸಭಾ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಇದುವರೆಗೆ ನಿಲಯದಿಂದ ಈ ಸಂಜೆ ಮತ್ತು ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರಣೆ ಕೇಳಿದಿರಿ. ಕೇಳಿದರೆ ಎಲ್ಲಾ ಕಾರ್ಯಕ್ರಮಗಳನ್ನು ಮೀಡಿಯಂ ವೇವ್ಸ್ 675 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ 103.5 ಮೆಗಾಹರ್ಟ್ಸ್ ಮತ್ತು 101.4 ಮೆಗಾಹರ್ಟ್ಸ್ ರೇಡಿಯೋ ತರಂಗಾಂತರದಲ್ಲಿ ಹಾಗೂ ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್ ಅಥವಾ ಇಂಟರ್ನೆಟ್ನಲ್ಲಿಯೂ ಕೂಡ ಕೇಳಬಹುದು. ಹಾಗೆಯೇ ಕಾರ್ಯಕ್ರಮದ ವಿವರವನ್ನು ಆಕಾಶವಾಣಿ ಭದ್ರಾವತಿಯ ಫೇಸ್ಬುಕ್ ಅಕೌಂಟ್ನಲ್ಲಿಯೂ ತಿಳಿಯಬಹುದು. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದ ಕಾರ್ಯಕ್ರಮಗಳು ನಿಮಗೆ ಆಕಾಶವಾಣಿ ಭದ್ರಾವತಿಯ ಯೂಟ್ಯೂಬ್ ಚಾನೆಲ್ನಲ್ಲಿಯೂ ಲಭ್ಯವಿದೆ. ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಕೇಳುಗರೆ, ನಿಮ್ಮ ನೆಚ್ಚಿನ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ನೀವು ಸಂದೇಶದ ಮೂಲಕ ಹಂಚಿಕೊಳ್ಳಬಹುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481527260 9481572600.

ಮುಖದಲ್ಲಿ ಹೊಮ್ಮುವ ಮಂದಹಾಸಕ್ಕೆ ಬಡವ ಶ್ರೀಮಂತನೆಂಬ ಭೇದವಿಲ್ಲ. ಹೊಟ್ಟೆಯ ಹಸಿವಿಗೆ ಕುಲ ಮತದ ವ್ಯತ್ಯಾಸವಿಲ್ಲ. ಗುಡಿಸಲೇ ಇರಲಿ, ಬಂಗಲೆಯೇ ಇರಲಿ, ಬದುಕು ಎಲ್ಲರಿಗೂ ಒಂದೇ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ ಆಗುತ್ತಲಿದೆ 6:20. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: शततमस्य संयुक्तदीक्षान्तस्य चलनस्य निरीक्षणं कुर्वन्नासीत् तेनोदीरितं यत् आधुनिकयुद्धपद्धतौ बहूनि परिवर्तनानि जातानि अतः अधिकारिभिः नवीनयुद्धप्रणालिभिः रणनीतिभिश्च सह निरन्तरं स्वज्ञानं परिष्करणीयम् अत्रावसरे रक्षामन्त्रिणा राष्ट्रिय रक्षा अकादम्यां प्रशिक्षिताः महिला छात्रसैनिकानां प्रथमगणः अपि वायुसेनायाम् औपचारिकरूपेण नियुक्तः एताः महिलाः गतवर्षे एनडीए इत्यतः उत्तीर्णाः भूत्वा शाखा विशिष्ट प्रशिक्षणार्थं वायुसेना अकादम्यां प्रविष्टवत्यः भारत अफगानिस्तान देशयोः मध्ये प्रथम एकदिवसीय क्रीडा धर्मशालायां प्रवर्तते आदौ पणकं विजित्य भारतेन प्रथमं कन्दुकक्षेपणं स्वीकृतम् अन्तिमवार्तालेखनसमयं यावत् अफगानिस्तानेन चतुःक्षेपचक्रेषु द्वयोः क्रीडकयोः हानौ चतुर्विंशति धावनाङ्काः रचिताः इति वार्ताः
1: आकाशवाणी विज्ञानद मुन्नडे
2: ವಿಜ್ಞಾನದ ಮುನ್ನಡೆ ಸಂಶೋಧನಾ ಸಾಗರದ ಅಲೆಗಳ ಮೊರೆತ ನಮಸ್ಕಾರ ನಾನು ಡಾಕ್ಟರ್ ದೀಪಾ ಎಂಬಿ ಇಂದಿನ ವಿಷಯ ನಾವು ಬಳಸುವ ಸ್ಮಾರ್ಟ್ಫೋನ್ನ ಬಿಡಿಭಾಗಗಳು ಯಾವ ಭೂಖಂಡದ ಖನಿಜ ಸಂಪನ್ಮೂಲವಿರಬಹುದು ಗೊತ್ತೇ ವಿಶ್ವದಾದ್ಯಂತ ಜರುಗುವ ಘಟನೆಗಳನ್ನು ಕ್ಷಣ ಮಾತ್ರದಲ್ಲಿ ನಮ್ಮ ಕಣ್ಣ ಮುಂದೆ ತೋರಿಸುವ ಭೌತಿಕವಾಗಿ ನಾವು ಎಷ್ಟೇ ದೂರವಿದ್ದರೂ ನಮ್ಮನ್ನೆಲ್ಲ ಬೆಸೆಯುವ ಮಾಧ್ಯಮ ಸ್ಮಾರ್ಟ್ಫೋನ್ ಎಂಬ ಗ್ಯಾಜೆಟ್ ಹಾಗಾದ್ರೆ ನಾವು ಬಳಸುತ್ತಿರುವಂತಹ ಮೊಬೈಲ್ ಒಳಗೇನಿದೆ ಅದರ ಬಿಡಿ ಭಾಗಗಳನ್ನ ಯಾವುದರಿಂದ ತಯಾರಿಸಲಾಗಿದೆ ಕುತೂಹಲವಿದೆಯಲ್ವಾ ನಮಗೆಲ್ಲ ತಿಳಿದಿರುವಂತೆ ಕೆಮಿಸ್ಟ್ರಿಯ ಜೀವಾಳ ಮೂಲ ಧಾತುಗಳು ಇದುವರೆವಿಗೂ ಲಭ್ಯವಿರುವ 118 ಮೂಲ ವಸ್ತುಗಳ ಪೈಕಿ 50 ಹೆಚ್ಚಿನ ಧಾತುಗಳನ್ನ ಸ್ಮಾರ್ಟ್ಫೋನ್ ತಯಾರಿಕೆಯಲ್ಲಿ ಇಂದು ಬಳಸಲಾಗ್ತಾ ಇದೆ ಭೂಮಿಯೊಳಗೆ ಅಡಕವಾಗಿರುವ ಅನೇಕ ಖನಿಜ ಅದಿರು ಕಲ್ಲುಗಳಿಂದ ಸಂಸ್ಕರಿಸಿದ ವಿವಿಧ ಲೋಹಗಳು ಅಲೋಹಗಳು ವಿರಳ ಧಾತುಗಳು ಹಾಗೂ ಮಿಶ್ರ ಲೋಹಗಳು ಸೇರಿದಂತೆ ವಿವಿಧ ಮೂಲ ವಸ್ತುಗಳ ಸಮಾಗಮವೇ ಸ್ಮಾರ್ಟ್ಫೋನ್ ಉದಾಹರಣೆಗೆ ಚಿನ್ನ ಬೆಳ್ಳಿ ಪ್ಲಾಟಿನಂ ಪಲ್ಲಾಡಿಯಂ ಕಾಪರ್ ನಿಕೆಲ್ ಟ್ಯಾಂಟಾಲಂ ಕೋಬಾಲ್ಟ್ ಕ್ರೋಮಿಯಂ ಅಲ್ಯೂಮಿನಿಯಂ ಟಿನ್ ಅರ್ಸೆನಿಕ್ ಗ್ಯಾಲಿಯಂ ಮೆಗ್ನೀಷಿಯಂ ಟಂಗ್ಸ್ಟನ್ ಜಿಂಕ್ ಇತ್ಯಾದಿ ಇತ್ಯಾದಿ ಈ ಎಲ್ಲಾ ಧಾತುಗಳು ಅಡಗಿರುವ ಖನಿಜ ಸಂಪನ್ಮೂಲಗಳು ಯಾವುದೇ ಒಂದು ಭೂಖಂಡ ಅಥವಾ ಒಂದು ದೇಶದ ಸಂಪತ್ತು ಮಾತ್ರವಲ್ಲ ಬದಲಾಗಿ ಏಷ್ಯಾ ಆಫ್ರಿಕಾ ಆಸ್ಟ್ರೇಲಿಯಾ ದಕ್ಷಿಣ ಅಮೆರಿಕ ಮತ್ತು ಉತ್ತರ ಅಮೆರಿಕದ ಭೂಖಂಡಗಳಲ್ಲಿ ಸಮೃದ್ಧವಾಗಿ ಹರಡಿಕೊಂಡಿರುವ ಖನಿಜಗಳಾಗಿವೆ ಅಂದ್ರೆ ನಮ್ಮ ಕೈಯಲ್ಲಿರುವ ಫೋನ್ ಒಂದು ರೀತಿಯಲ್ಲಿ ಜಗತ್ತಿನ ಸಂಪನ್ಮೂಲಗಳ ಸಂಗ್ರಹವೇ ಆಗಿದೆ ನಮ್ಮ ಕೈಯಲ್ಲಿನ ಸ್ಮಾರ್ಟ್ ಫೋನ್ ಏನಾದ್ರೂ ಆಕಸ್ಮಿಕವಾಗಿ ಕೈಯಿಂದ ಜಾರಿ ಬಿದ್ದಾಗ ನಮ್ಮ ಗಮನವೆಲ್ಲ ಅದರ ಟಚ್ ಸ್ಕ್ರೀನ್ ಪರದೆಯ ಮೇಲೆಯೇ ಸಿಲಿಕೇಟ್ ಗಾಜು ಮತ್ತು ಪೊಟಾಷಿಯಂ ಧಾತುವನ್ನ ರಾಸಾಯನಿಕವಾಗಿ ಸೇರಿಸಿದಾಗ ಆದ ಗಾಜಿನ ರಚನೆಯೇ ಟಚ್ ಸ್ಕ್ರೀನ್ ಪರದೆ ಈ ಗಾಜಿನ ಪರದೆಯ ಮೇಲೆ ಇಂಡಿಯಂ ಮತ್ತು ಟಿನ್ ಲೋಹಗಳ ಧಾತುಗಳ ಆಕ್ಸೈಡ್ಗಳ ಲೇಪನವನ್ನ ಪರದೆಯ ಉದ್ದ ಮತ್ತು ಅಗಲವಾಗಿ ಹೆಣಿಗೆಯ ಜಾಲರಿಯಂತೆ ರೂಪಿಸಲಾಗುತ್ತದೆ ಈ ಲೇಪನವು ವಿದ್ಯುತ್ ವಾಹಕವಾಗಿ ಕೆಲಸ ನಿರ್ವಹಿಸುತ್ತದೆ ಈ ಸಿಲಿಕೇಟ್ ಗಾಜನ್ನ ತಯಾರಿಸಲು ಬೇಕಾದ ಮರಳು ಯುನೈಟೆಡ್ ಸ್ಟೇಟ್ಸ್ನಾಗಿರಬಹುದು ಪೊಟಾಷಿಯಂ ಕೆನಡಾ ಅಥವಾ ಬೆಲರಸ್ ದೇಶದ್ದಾಗಿರಬಹುದು ಇಂಡಿಯಂ ಲೋಹದ ಖನಿಜ ಸಂಪನ್ಮೂಲ ಚೀನಾದ್ದಾಗಿರಬಹುದು ರಿಪಬ್ಲಿಕ್ ಆಫ್ ಕೊರಿಯಾದ್ದು ಕೂಡ ಆಗಿರಬಹುದು ಹಾಗೂ ಟಿನ್ ಲೋಹ ಇಂಡೋನೇಷ್ಯಾದ್ದಾಗಿರಬಹುದು ಇನ್ನು ಮೊಬೈಲ್ನ ಶಕ್ತಿ ಕೇಂದ್ರ ಅವುಗಳಲ್ಲಿನ ಬ್ಯಾಟರಿಗಳು ಲಿಥಿಯಂ ಬ್ಯಾಟರಿಯ ಕ್ಯಾಥೋಡ್ ಆಗಿದ್ರೆ ಶುದ್ಧ ರೂಪದ ಗ್ರಾಫೈಟ್ ಆನೋಡ್ ಆಗಿರುತ್ತೆ ಈ ಲಿಥಿಯಂ ಆಸ್ಟ್ರೇಲಿಯಾ ಚಿಲೆ ಅರ್ಜೆಂಟೈನಾ ಅಥವಾ ಚೀನಾದ ಖನಿಜ ಸಂಪನ್ಮೂಲಗಳಿಂದ ಸಂಸ್ಕರಿಸಿದ್ದಿರಬೇಕು ಗ್ರಾಫೈಟ್ ಭಾರತದಿಂದಲೇ ತಯಾರಾಗಿರಬಹುದು ಇನ್ನು ಮೊಬೈಲ್ನ ಮಿದುಳು ಅಂತಲೇ ಕರೆಸಿಕೊಳ್ಳುವುದು ಅವುಗಳ ಸರ್ಕ್ಯೂಟ್ ಬೋರ್ಡ್ ಇವುಗಳಲ್ಲಿ ತಾಮ್ರ ಚಿನ್ನ ಬೆಳ್ಳಿ ಮತ್ತು ಪ್ಲಾಟಿನಂ ಲೋಹಗಳನ್ನ ಬಳಸಲಾಗುತ್ತದೆ ತಾಮ್ರದ ಅದಿರಾದ ಚಾಕೋಪೈರೆಟ್ಸ್ ಚಿಲೆ ಅಥವಾ ಯುನೈಟೆಡ್ ಸ್ಟೇಟ್ಸ್ ಪೆರು ಚೀನಾ ಆಸ್ಟ್ರೇಲಿಯಾ ರಷ್ಯಾ ಇಂಡೋನೇಷ್ಯಾ ಕೆನಡಾ ಅಥವಾ ಜಾಂಬಿಯಾದ್ದು ಕೂಡ ಆಗಿರಬಹುದು ಚಿನ್ನ ಮತ್ತು ಪ್ಲಾಟಿನಂ ದಕ್ಷಿಣ ಆಫ್ರಿಕಾದ ಗಣಿಗಾರಿಕೆಯಿಂದ ಬಂದಿರಬಹುದು ಇನ್ನು ಬೆಳ್ಳಿ ಮೆಕ್ಸಿಕದ್ದು

0: ಅಥವಾ ಪೆರುವಿನದ್ದು ಆಗಿರಬೇಕು. ಮೊಬೈಲ್ನ ಕೆಪಾಸಿಟರ್ ಆಗಿ ಬಳಸುವ ಟ್ಯಾಂಟಾಲಮ್ ಎನ್ನುವ ಹೊಳೆಯುವ ಬೂದು ಬಣ್ಣದ ಲೋಹ ರವಾಂಡ ಬ್ರೆಜಿಲ್ನ ಗಣಿಗಳಿಂದ ಸಂಸ್ಕರಣೆಗೊಂಡು ಬಂದದ್ದಿರಬಹುದು. ಸ್ಮಾರ್ಟ್ ಫೋನ್ ವೈಬ್ರೇಷನ್ ಮೋಡ್ಗೆ ಕಾರಣ ಟಂಗ್ಸ್ಟನ್ ಎನ್ನುವ ಧಾತು. ಅದು ಚೀನಾದ ಗಣಿಗಳಿಂದಲೇ ಸಂಸ್ಕರಣೆಗೊಂಡು ನಿಮ್ಮ ಮೊಬೈಲ್ ತಲುಪಿರಬಹುದು. ಇವು ಉದಾಹರಣೆಗಳಷ್ಟೇ. ಮೊಬೈಲ್ನ ಇನ್ನೂ ಹಲವು ಬಿಡಿಭಾಗಗಳು ಒಟ್ಟಾಗಿ ಸ್ಮಾರ್ಟ್ ಫೋನ್ ಎಂಬ ಮಾಯಾವಿ ನಮ್ಮನ್ನೆಲ್ಲ ತಲುಪಲು ಪೆಟ್ರೋಲಿಯಂ ಉತ್ಪನ್ನಗಳೂ ಬೇಕಲ್ವೇ? ಅವು ಕೂಡ ಹಲವು ದೇಶಗಳ ಸಂಪತ್ತೂ ಹೌದು. ವಿಜ್ಞಾನದ ಮುನ್ನಡೆ ಮಾನವನ ನಿಜ ವಿಕಾಸದ ಕಡೆಗೆ.
1: ಕಾರ್ಯಕ್ರಮ ನಿರ್ಮಾಣ ರೋಸಲಿಂಡ್ ಮ್ಯಾಥ್ಯೂ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 6:35. ಕೇಳುಗರೆ, ಇಂದು ಸಂಜೆ 6:51 ನಮ್ಮ ನಿಲಯದಿಂದ ಕಿಸಾನ್ ವಾಣಿ ಕಾರ್ಯಕ್ರಮ. ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮಹಿಳಾ ಸಬಲೀಕರಣ ಕುರಿತು ತರೀಕೆರೆಯ ವಿಕಸನ ಸ್ವಯಂ ಸೇವಾ ಸಂಸ್ಥೆಯ ಕಾರ್ಯನಿರ್ವಾಹಕ ಅಧಿಕಾರಿ ಮತ್ತು ವಕೀಲರಾದ ವಿಭಾ ವರ್ಗೀಸ್ ಅವರೊಂದಿಗೆ ನಡೆಸಿದ ಸಂದರ್ಶನದ ಮುಂದುವರಿದ ಭಾಗವನ್ನು ಕೇಳುವಿರಿ. ಪ್ರಸ್ತುತಿ ಡಾ ಎಸ್ಎಂ ಸುಧಾಕರ್. ನಂತರ ಕೃಷಿ ಉಳಿಸಿ ಅಭಿಯಾನ ಕುರಿತು ಮಾಹಿತಿಯನ್ನು ಕೇಳುವಿರಿ.

0: ಇಂದು ಸಂಜೆ 7:45 ಸಮಾಚಾರ ದರ್ಶನ. ವಾರದ ವಾರ್ತಾ ಚಿತ್ರ. 8 ಗಂಟೆಗೆ ಸರ್ಕಾರದ 12 ವರ್ಷಗಳ ಸಾಧನೆಗಳನ್ನು ಕುರಿತು ವಿವಿಧ ವಿಷಯಗಳ ಮೇಲೆ ಎನ್ಎಸ್ಡಿ ಆಕಾಶವಾಣಿ ವತಿಯಿಂದ ವಿಶೇಷ ಕಾರ್ಯಕ್ರಮ ಸರಣಿ ಮೂಡಿಬರುವುದು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ಇಂದು ರಾತ್ರಿ 8:35 ನಮ್ಮ ನಿಲಯದಿಂದ ಚಿತ್ರಗೀತೆಗಳ ಕಾರ್ಯಕ್ರಮ, 9:15 ಭಾವಗೀತೆಗಳು. ಇಂದು ರಾತ್ರಿ 10 ಗಂಟೆಗೆ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ ಆಗ್ತದೆ 6:37. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೆಲವು ವಾಣಿಜ್ಯ ಪ್ರಕಟಣೆಗಳು. ನಂತರ 6:40 ಪ್ರದೇಶ ಸಮಾಚಾರ.
1: ಪ್ರಾರಂಭ ಆಗಿದ್ದಷ್ಟು ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲು ಆರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು. ಸರ್ಕಾರ ಸಹಾಯಧನ ಕೊಡುತ್ತೆ. ನಾನು ಕೇಳಿದವರಿಗೆಲ್ಲ 0 ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR

ವಸುಧೈವ ಕುಟುಂಬಕಂ, ಇದು ನಮ್ಮ ಪೂರ್ವಜರು ಸಾರಿರುವ ಸಂದೇಶ. ಇಡೀ ಭೂಮಂಡಲ ನಮ್ಮ ಮನೆಯಂತೆ, ಒಂದೇ ಕುಟುಂಬದ ಸದಸ್ಯರಂತೆ ನಾವು ಬಾಳಬೇಕು. ಎಲ್ಲಿದೆ

ಪಂಥ, ಭಾಷೆ, ದೇಶ, ಅಂತಸ್ತು ಇವು ಮನುಷ್ಯ ಸಂಬಂಧಗಳ ಸೌಹಾರ್ದವನ್ನು ಕೆಡಿಸುವ ಸಾಧನಗಳಾಗಬಾರದು. ಪ್ರೀತಿ, ವಿಶ್ವಾಸ, ಸಹಬಾಳ್ವೆ, ಆ ಮೂಲಕ ವಿಶ್ವಶಾಂತಿ ನಮ್ಮ ಧ್ಯೇಯವಾಗಬೇಕು.

ಜಗತ್ತಿನ ಅತಿ ಸುಂದರ ತಾಣ ನಮ್ಮ ಮನೆ. ಅಪ್ಪ ಅಮ್ಮ ಮಕ್ಕಳು ಅಜ್ಜ ಅಜ್ಜಿ ಬಂಧು ಬಾಂಧವರು ಈ ಸಂಬಂಧ ಗಟ್ಟಿಯಾಗಬೇಕು. ಅದೇ ಅನುಬಂಧ ಕುಟುಂಬದಾಚೆಗೂ ವಿಸ್ತರಿಸಬೇಕು. ನಾವೆಲ್ಲ ಒಂದು ಎಂಬ ಭಾವ ಸ್ಥಿರಗೊಳ್ಳಬೇಕು. ಮೊದಲು ಮನೆಯೊಳಗೆ ನೆಮ್ಮದಿ ನೆಲೆಸಲಿ, ಅದು ವಿಶ್ವಶಾಂತಿಗೆ ನಾಂದಿಯಾಗಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ಕಾನೂನು ಸುವ್ಯವಸ್ಥೆ, ರಸಗೊಬ್ಬರ ಪೂರೈಕೆ ಕುರಿತಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರಿಗಳೊಂದಿಗೆ ಪರಿಶೀಲನಾ ಸಭೆ. ಬೆಂಗಳೂರಿನಲ್ಲಿ ಆಯೋಜಿಸಿರುವ ರೈಸ್ ಸಮಾವೇಶಕ್ಕೆ ಕೇಂದ್ರ ಸಚಿವ ಡಾಕ್ಟರ್ ಜಿತೇಂದ್ರ ಸಿಂಗ್ ಚಾಲನೆ. ಕೇಂದ್ರ ಸರ್ಕಾರದ ಸಹಭಾಗಿತ್ವದಲ್ಲಿ ಸರ್ಕಾರಿ ಕಾಲೇಜುಗಳಲ್ಲಿ 50 ಕೃತಕ ಬುದ್ಧಿಮತ್ತೆ ಲ್ಯಾಬ್ಗಳ ಸ್ಥಾಪನೆಗೆ ಸರ್ಕಾರ ಹಸಿರು ನಿಶಾನೆ. ಬೆಂಗಳೂರಿನ ಘನ ತ್ಯಾಜ್ಯ ನಿರ್ವಹಣಾ ಟೆಂಡರ್ನಲ್ಲಿ ಅವ್ಯವಹಾರ, ಸಿಬಿಐ ತನಿಖೆಗೆ ಬಿಜೆಪಿ ಆಗ್ರಹ. ಹಾಗೂ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಇಂದು ಭಾರೀ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಎಲ್ಲಾ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ರಾಜ್ಯದಲ್ಲಿನ ಮಳೆ, ಬೆಳೆ, ರಸಗೊಬ್ಬರ ಪೂರೈಕೆ, ಸಿಎಸ್ಆರ್ ಶಾಲೆಗಳು, ಕಾನೂನು ಸುವ್ಯವಸ್ಥೆ, ಎಸ್ಐಆರ್ ಮತ್ತಿತರ ವಿಚಾರಗಳ ಬಗ್ಗೆ ಸಮಾಲೋಚನೆ ನಡೆಸಿದರು. ಬಳಿಕ ಅವರು ಶಾಲಾ ಶೈಕ್ಷಣಿಕ ವರ್ಷ ಆರಂಭದ ಹಿನ್ನೆಲೆಯಲ್ಲಿ ಶಿಕ್ಷಣ ಇಲಾಖೆಯ ಅಧಿಕಾರಿಗಳೊಂದಿಗೂ ಸಭೆ ನಡೆಸಿದರು. ಬೆಂಗಳೂರಿನಲ್ಲಿ ಆಯೋಜಿಸಿರುವ ಸಂಶೋಧನೆ, ಕೈಗಾರಿಕೆ, ನವೋದ್ಯಮ ಮತ್ತು ಉದ್ಯಮಶೀಲತಾ ಸಮಾವೇಶವನ್ನು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ರಾಜ್ಯ ಖಾತೆ ಸಚಿವ ಡಾ ಜಿತೇಂದ್ರ ಸಿಂಗ್ ಉದ್ಘಾಟಿಸಿದರು. ಇದೇ ವೇಳೆ ಅವರು ನಾವೀನ್ಯ ಆವಿಷ್ಕಾರಗಳನ್ನು ವೀಕ್ಷಿಸಿದರು. ಈ ವೇಳೆ ಸಿಎಸ್ಐಆರ್ ಮಹಾನಿರ್ದೇಶಕ ಡಾ ಎನ್ ಕಲೈ ಸೆಲ್ವಿ, ಇಸ್ರೋ ಅಧ್ಯಕ್ಷ ಡಾ ವಿ ನಾರಾಯಣನ್, ಸಿಎಸ್ಐಆರ್ ಎನ್ಎಎಲ್ ನಿರ್ದೇಶಕ ಡಾ ಗಿರಿಧರ್ ಪರ್ವತ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಸಂಪೂರ್ಣ ಸರ್ಕಾರ, ಸಂಪೂರ್ಣ ಸಮಾಜ ಹಾಗೂ ಸಂಪೂರ್ಣ ವಿಜ್ಞಾನ ಮತ್ತು ನವೋದ್ಯಮ ಎಂಬ ಪರಿಕಲ್ಪನೆಯಡಿ ಈ ಸಮಾವೇಶ ನಡೆಯುತ್ತಿದೆ. ವೈಜ್ಞಾನಿಕ ಸಂಶೋಧನೆಗಳನ್ನು ವಾಣಿಜ್ಯ ಉತ್ಪನ್ನಗಳಾಗಿ ಪರಿವರ್ತಿಸಲು ಮತ್ತು ಯುವ ನವೋದ್ಯಮಿಗಳಿಗೆ ಸೂಕ್ತ ಪರಿಸರ ವ್ಯವಸ್ಥೆ ನಿರ್ಮಿಸಲು ಇದು ಸಹಕಾರಿಯಾಗಲಿದೆ. ರಾಜ್ಯದ ಹಂತ 2 ಮತ್ತು ಹಂತ 3 ನಗರಗಳ ಯುವಕರಲ್ಲಿ ತಾಂತ್ರಿಕ ಕೌಶಲ್ಯ ಹಾಗೂ ಉದ್ಯೋಗ ಅವಕಾಶಗಳನ್ನು ಹೆಚ್ಚಿಸಲು ಸರ್ಕಾರಿ ಕಾಲೇಜುಗಳನ್ನು 50 ಅತ್ಯಾಧುನಿಕ ಎಐ ಪ್ರಯೋಗಾಲಯಗಳನ್ನು ಸ್ಥಾಪಿಸಲು ರಾಜ್ಯ ಸರ್ಕಾರ ಒಪ್ಪಿಗೆ ನೀಡಿದೆ. ಕೇಂದ್ರದ ಎಐ ಮಿಷನ್ ಸಹಭಾಗಿತ್ವದಲ್ಲಿ ಜಾರಿಯಾಗುತ್ತಿರುವ ಈ ಯೋಜನೆಗೆ ಒಟ್ಟು 10 ಕೋಟಿ ರೂಪಾಯಿ ಮಂಜೂರಾಗಿದ್ದು, ಮೊದಲ ಹಂತದಲ್ಲಿ 23 ಶೈಕ್ಷಣಿಕ ಸಂಸ್ಥೆಗಳನ್ನು ಪ್ರಾಯೋಗಿಕ ಕಲಿಕೆಗಾಗಿ ಆಯ್ಕೆ ಮಾಡಲಾಗಿದೆ. ಕೇಂದ್ರ ಸರ್ಕಾರದ ಆಯುಷ್ ಮಂತ್ರಾಲಯವು ಸಾಂಪ್ರದಾಯಿಕ ಚಿಕಿತ್ಸಾ ಪದ್ದತಿಗಳ ಅಭಿವೃದ್ಧಿಗೆ ವಿಶೇಷ ಶ್ರಮ ವಹಿಸುತ್ತಿದೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ತಿಳಿಸಿದ್ದಾರೆ. ದಾವಣಗೆರೆಯ ತಪೋವನ ಆಯುರ್ವೇದ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆ ಹಾಗೂ ನ್ಯಾಚುರೋಪತಿ ಮತ್ತು ಯೋಗ ವಿಜ್ಞಾನ ಸಂಸ್ಥೆಯ ಘಟಿಕೋತ್ಸವ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಅವರು, ಆಯುರ್ವೇದವು ಕೇವಲ ರೋಗಗಳಿಗೆ ಚಿಕಿತ್ಸೆ ನೀಡುವ ವಿಜ್ಞಾನವಲ್ಲ, ಅದೊಂದು ಆರೋಗ್ಯಕರ ಜೀವನ ಶೈಲಿಯಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಆಧುನಿಕ ತಂತ್ರಜ್ಞಾನ, ಕೃತಕ ಬುದ್ಧಿಮತ್ತೆ ಮತ್ತು ಡಿಜಿಟಲ್ ಆರೋಗ್ಯ ಸೇವೆಗಳು ಇಂದಿನ ವೈದ್ಯಕೀಯ ಕ್ಷೇತ್ರದ ಚಿತ್ರಣವನ್ನೇ ಸಂಪೂರ್ಣವಾಗಿ ಬದಲಾಯಿಸುತ್ತಿವೆ. ಇಂತಹ ಸಂದರ್ಭದಲ್ಲಿ ಪದವಿ ಪಡೆದು ಹೊರಬರುತ್ತಿರುವ ನೂತನ ವೈದ್ಯರು ಕೇವಲ ಸಾಂಪ್ರದಾಯಿಕ ವೈದ್ಯಕೀಯ ಜ್ಞಾನಕ್ಕೆ ಸೀಮಿತವಾಗಬಾರದು ಎಂದು ಸಲಹೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನು ಕೆಎಸ್ಸಿಎ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ಈ ವೇಳೆ ಬೆಂಗಳೂರಿನಲ್ಲಿ ಮುಂಬರುವ ದಿನಗಳಲ್ಲಿ ನಡೆಯಲಿರುವ ಪಂದ್ಯಾವಳಿಗಳು ಸುಗಮವಾಗಿ ಆಯೋಜಿಸಲು ಅಗತ್ಯವಿರುವ ಭದ್ರತೆಯ ಕುರಿತಂತೆ ಚರ್ಚೆ ನಡೆಸಿದ್ದಾರೆ. ಈ ಕುರಿತಂತೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಸಚಿವ ಪ್ರಿಯಾಂಕ್ ಖರ್ಗೆ, ಮುಂದಿನ ತಿಂಗಳು ಕಲಬುರಗಿಯಲ್ಲಿ ಹೊಸ ಕ್ರಿಕೆಟ್ ಕ್ರೀಡಾಂಗಣ ಮತ್ತು ತರಬೇತಿ ಅಕಾಡೆಮಿಯನ್ನು ಅಭಿವೃದ್ಧಿಪಡಿಸಲು ಕಲಬುರಗಿ ಜಿಲ್ಲಾಡಳಿತ ಮತ್ತು ಕೆಎಸ್ಸಿಎ ಜೊತೆ ಸಹಭಾಗಿತ್ವ ಹೊಂದಲಿವೆ ಎಂದು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರಿನ ಘನ ತ್ಯಾಜ್ಯ ನಿರ್ವಹಣಾ ಟೆಂಡರ್ನಲ್ಲಿ ನಡೆದ ಹಗರಣಕ್ಕೆ ಸಂಬಂಧಿಸಿದಂತೆ ಸಿಬಿಐ ತನಿಖೆ ನಡೆಸುವಂತೆ ಬಿಜೆಪಿ ಆಗ್ರಹಿಸಿದೆ. ಪ್ರತಿಪಕ್ಷ ನಾಯಕ ಆರ್ ಅಶೋಕ ಮಾತನಾಡಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಈ ಪ್ರಕರಣದ ಸಮಗ್ರ ತನಿಖೆಯಿಂದ ತಪ್ಪಿಸಿಕೊಳ್ಳುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಘನತ್ಯಾಜ್ಯ ವಿಲೇವಾರಿ ಟೆಂಡರ್ ನೆಪದಲ್ಲಿ ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ ನಡೆದಿದ್ದು ಸ್ವತಂತ್ರ ತನಿಖೆಯಿಂದ ಮಾತ್ರ ಸತ್ಯ ಹೊರಬರಲಿದೆ ಎಂದು ಹೇಳಿದ್ದಾರೆ. ಅವ್ಯವಹಾರ ನಡೆದಿರುವ ಬಗ್ಗೆ ಸರ್ಕಾರ ಸಮಗ್ರ ತನಿಖೆ ನಡೆಸುವಂತೆ ಆರ್ ಅಶೋಕ ಒತ್ತಾಯಿಸಿದ್ದಾರೆ. ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನಲ್ಲಿ ಶುಕ್ರವಾರ ತಡರಾತ್ರಿವರೆಗೂ ಆರೋಗ್ಯ ಸಚಿವ ಯುಟಿ ಖಾದರ್ ಅಧ್ಯಕ್ಷತೆಯಲ್ಲಿ ಆರೋಗ್ಯ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಸಚಿವರ ಮುಂದೆ ಅಳಲು ತೋಡಿಕೊಂಡ ದಾದಿಯರು ಕಳೆದ 16 ವರ್ಷಗಳಿಂದ ಕೇವಲ 17,000 ರೂಪಾಯಿ ವೇತನಕ್ಕೆ ಕೆಲಸ ಮಾಡುತ್ತಿದ್ದೇವೆ ಎಂದು ತಿಳಿಸಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಸಚಿವರು, ವೇತನ ಹೆಚ್ಚಳ ಕುರಿತು ಕೇಂದ್ರ ಸರ್ಕಾರದೊಂದಿಗೆ ಚರ್ಚಿಸಲಾಗುವುದು ಎಂದು ತಿಳಿಸಿದ್ದಾರೆ. ವಿಜಯಪುರದಲ್ಲಿ ಮತಗಟ್ಟೆ ಮಟ್ಟದ ಅಧಿಕಾರಿಗಳು ಜುಲೈ 29ರವರೆಗೆ ಮನೆ ಮನೆ ಭೇಟಿ ನೀಡಿ ಮತದಾರರಿಗೆ ಗಣತಿ ನಮೂನೆ ನೀಡುವ ಸಂದರ್ಭದಲ್ಲಿ ಮತದಾರರನ್ನು ಗುರುತಿಸುವುದು ಹಾಗೂ ಅರ್ಹ ಮತದಾರರು ಮತದಾರರ ಪಟ್ಟಿಯಿಂದ ಹೊರಗೆ ಉಳಿಯದಂತೆ ನೋಡಿಕೊಳ್ಳಬೇಕು ಎಂದು ಮಹಾನಗರ ಪಾಲಿಕೆಯ ಆಯುಕ್ತ ವಿಜಯ್ ಮೆಕ್ಕಳಕಿ ಹೇಳಿದ್ದಾರೆ. ಎಸ್ಐಆರ್ ಪ್ರಕ್ರಿಯೆ ಪಾರದರ್ಶಕವಾಗಿ ನಡೆಯುವ ನಿಟ್ಟಿನಲ್ಲಿ ಎಲ್ಲರೂ ಸಹಕರಿಸಬೇಕು ಎಂದು ಮನವಿ ಮಾಡಿದ್ದಾರೆ. ಮತದಾರರ ಪಟ್ಟಿಯಲ್ಲಿನ ನಕಲು, ಸ್ಥಳಾಂತರಗೊಂಡ ಮೃತ ಅಥವಾ ಅನರ್ಹ ಮತದಾರರ ಬಗ್ಗೆ ಸಂಬಂಧಪಟ್ಟ ಮತಗಟ್ಟೆ ಮಟ್ಟದ ಅಧಿಕಾರಿಗಳಿಗೆ ಮಾಹಿತಿ ನೀಡುವಂತೆ ಮತಗಟ್ಟೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಇನ್ನು ಹವಾವರ್ತಮಾನ. ದಕ್ಷಿಣ ಒಳನಾಡಿನಲ್ಲಿ ನೈಋತ್ಯ ಮುಂಗಾರು ಸಾಮಾನ್ಯವಾಗಿತ್ತು. ಕರಾವಳಿ ಕರ್ನಾಟಕದಾದ್ಯಂತ ದುರ್ಬಲವಾಗಿತ್ತು. ಕರಾವಳಿ ಕರ್ನಾಟಕದಲ್ಲಿ ಇಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಉತ್ತರ ಒಳನಾಡು ಜಿಲ್ಲೆಗಳಾದ ಬಾಗಲಕೋಟೆ, ಬೆಳಗಾವಿ, ಬೀದರ್, ಗದಗ, ರಾಯಚೂರು ಹಾಗೂ ಯಾದಗಿರಿ ಜಿಲ್ಲೆಗಳಲ್ಲಿ ಬಿರುಗಾಳಿ ಸಹಿತ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಇಲಾಖೆ ತಿಳಿಸಿದೆ. ದಕ್ಷಿಣ ಒಳನಾಡು ಜಿಲ್ಲೆಗಳಾದ ಚಿಕ್ಕಮಗಳೂರು, ಶಿವಮೊಗ್ಗ, ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿಯೂ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಬೆಂಗಳೂರಿನಲ್ಲಿ ಇಂದು ಮೋಡ ಕವಿದ ವಾತಾವರಣವಿದ್ದು ಗುಡುಗು ಸಹಿತ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ವಿಜಯಪುರ ಜಿಲ್ಲೆಯಲ್ಲಿ ಉತ್ತಮ ಮಳೆಯಾಗುತ್ತಿದ್ದು ಜಿಲ್ಲೆಯ ಒಟ್ಟು 7,75,000 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆಗಾಗಿ ತಯಾರು ಮಾಡಿಕೊಳ್ಳಲಾಗಿದೆ ಎಂದು ಕೃಷಿ ಇಲಾಖೆಯ ಜಿಲ್ಲಾ ಜಂಟಿ ನಿರ್ದೇಶಕ ಶಿವನಗೌಡ ಸಂಗನಗೌಡ ಪಾಟೀಲ್ ತಿಳಿಸಿದ್ದಾರೆ. ಅಂತಾರಾಷ್ಟೀಯ ಯೋಗ ದಿನದ ಪ್ರಯುಕ್ತ ಬೆಳಗಾವಿಯ ಕೆಎಲ್ಇ ಕಂಕಣವಾಡಿ ಆಯುರ್ವೇದ ಮಹಾವಿದ್ಯಾಲಯಗಳು ಇಂದು ವಿವಿಧ ವಯೋಮಾನದವರಿಗೆ ಮಯೂರ ಯೋಗಾಸನ ಸ್ಪರ್ಧೆ ಆಯೋಜಿಸಿತ್ತು. ಸ್ಪರ್ಧೆಯಲ್ಲಿ 10 ವರ್ಷದ ಬಾಲಕರಿಂದ 80 ವರ್ಷದ ವೃದ್ಧರವರೆಗೆ ಪುರುಷರು ಹಾಗೂ ಮಹಿಳೆಯರು ಪಾಲ್ಗೊಂಡಿದ್ದರು. ಮನೆ ಹಂತದಲ್ಲಿಯೇ ತ್ಯಾಜ್ಯವನ್ನು ಹಸಿ ತ್ಯಾಜ್ಯ, ಒಣತ್ಯಾಜ್ಯ, ಸ್ಯಾನಿಟರಿ ತ್ಯಾಜ್ಯ ಮತ್ತು ವಿಶೇಷ ಕಾಳಜಿ ತ್ಯಾಜ್ಯಗಳೆಂದು 4 ವಿಧಗಳಾಗಿ ವಿಂಗಡಿಸಿ ಸಮರ್ಪಕವಾಗಿ ಅನುಷ್ಠಾನಗೊಳಿಸುವಂತೆ ಅಧಿಕಾರಿಗಳಿಗೆ ಮಂಡ್ಯ ಜಿಲ್ಲಾ ಪಂಚಾಯತ್ ಸಿಇಒ ನಂದಿನಿ ಸೂಚಿಸಿದ್ದಾರೆ. ಆರೋಗ್ಯ ಸಂಸ್ಥೆಗಳಲ್ಲಿ ರೋಗಿಗಳ ಸುರಕ್ಷತೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ಸೋಂಕು ತಡೆ ಮತ್ತು ನಿಯಂತ್ರಣ ಕ್ರಮಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವುದು ಅಗತ್ಯ ಎಂದು ಕಾರವಾರ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಡೀನ್ ಹಾಗೂ ನಿರ್ದೇಶಕಿ ಡಾ ಪೂರ್ಣಿಮಾ ಆರ್ಟಿ ತಿಳಿಸಿದ್ದಾರೆ. ನಗರವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ಕೇವಲ ಪೌರಕಾರ್ಮಿಕರ ಅಥವಾ ನಗರಸಭೆಯ ಜವಾಬ್ದಾರಿಯಲ್ಲ, ಅದು ಪ್ರತಿಯೊಬ್ಬ ನಾಗರಿಕನ ಆದ್ಯ ಕರ್ತವ್ಯವಾಗಿದೆ ಎಂದು ಕೋಲಾರ ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ರಾಮನಗರ ನಗರಸಭೆ ಉಳಿತಾಯ ಮೊತ್ತದ ಕಾಮಗಾರಿಗಳಿಗೆ ಚಾಲನೆ ನೀಡಲು ಸುಮಾರು 12 ಕೋಟಿ ರೂಪಾಯಿಗಳ ಕ್ರಿಯಾ ಯೋಜನೆಗೆ ಅನುಮೋದನೆ ನೀಡಲಾಗಿದೆ ಎಂದು ನಗರಸಭೆ ಅಧ್ಯಕ್ಷ ಕೆ ಶೇಷಾದ್ರಿ ತಿಳಿಸಿದ್ದಾರೆ. ಪರಿಸರ ನಿರ್ವಹಣೆ ಮತ್ತು ನೀತಿ ಸಂಶೋಧನಾ

0: ಸಂಸ್ಥೆ ಕರ್ನಾಟಕ ರಾಜ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಮಂಡಳಿಯ ಜಂಟಿ ಸಹಯೋಗದಲ್ಲಿ ವಿಜಯನಗರ ಜಿಲ್ಲೆಯ ಹೊಸಪೇಟೆ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಕರ್ನಾಟಕ ರಾಜ್ಯ ಹವಾಮಾನ ಬದಲಾವಣೆಯ ಕುರಿತು ಕ್ರಿಯಾಯೋಜನೆ ತರಬೇತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾನೂನು ಸುವ್ಯವಸ್ಥೆ, ರಸಗೊಬ್ಬರ ಪೂರೈಕೆ ಕುರಿತಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರಿಗಳೊಂದಿಗೆ ಪರಿಶೀಲನಾ ಸಭೆ. ಬೆಂಗಳೂರಿನಲ್ಲಿ ಆಯೋಜಿಸಿರುವ ರೈಸ್ ಸಮಾವೇಶಕ್ಕೆ ಕೇಂದ್ರ ಸಚಿವ ಡಾಕ್ಟರ್ ಜಿತೇಂದ್ರ ಸಿಂಗ್ ಚಾಲನೆ. ಕೇಂದ್ರ ಸರ್ಕಾರದ ಸಹಭಾಗಿತ್ವದಲ್ಲಿ ಸರ್ಕಾರಿ ಕಾಲೇಜುಗಳಲ್ಲಿ 50 ಕೃತಕ ಬುದ್ದಿಮತ್ತೆ ಲ್ಯಾಬ್ಗಳ ಸ್ಥಾಪನೆಗೆ ಸರ್ಕಾರ ಹಸಿರು ನಿಶಾನೆ. ಬೆಂಗಳೂರಿನ ಘನತ್ಯಾಜ್ಯ ನಿರ್ವಹಣಾ ಟೆಂಡರ್ನಲ್ಲಿ ಅವ್ಯವಹಾರ, ಸಿಬಿಐ ತನಿಖೆಗೆ ಬಿಜೆಪಿ ಆಗ್ರಹ. ಹಾಗೂ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಇಂದು ಭಾರಿ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.
1: ರೂಪಾಯಿ ನೋಟಿನ ಮೇಲೆ ಬರೆಯಬಾರದು, ಅದನ್ನು ಕೊಳೆ ಮಾಡಬಾರದು. ಅದು ದೇಶದ ಆಸ್ತಿ, ಹಣ ಒಬ್ಬರ ಸ್ವತ್ತಲ್ಲ. ಎಲ್ಲೆಂದರಲ್ಲಿ ಉಗುಳಬಾರದು. ನಮ್ಮ ಶರೀರಕ್ಕೆ ಬೇಡವಾದದ್ದು ಬೇರೆಯವರಿಗೂ ಬೇಕಾಗುವುದಿಲ್ಲ. ಹಾಗೆ ವಾಹನದ ಕಿಟಕಿಯಿಂದ ಉಗಿಯುವುದು ಸರ್ವತಾ ಸಲ್ಲ. ಇದು ಆರೋಗ್ಯಕ್ಕೂ ಸ್ವಚ್ಛತೆಗೂ ಸಹಕಾರಿ. ನೆನಪಿರಲಿ.
2: ಸಂಗೀತ ನಿರ್ದೇಶಕರು,
3: ಹಿನ್ನೆಲೆ ಗಾಯಕರು,
2: ಚಿತ್ರ ಸಾಹಿತಿಗಳು,
3: ವಾದ್ಯ ಸಂಗೀತಗಾರರು,
2: ಹೀಗೆ 10 ಮಹಾನ್ ಸಾಧಕರ ಕಾರ್ಯಕ್ರಮಗಳನ್ನು
3: ಹೊತ್ತು ಪ್ರಪಂಚದಾದ್ಯಂತ ಬಿತ್ತರಿಸುವ
2: ನಮ್ಮ ವಾಣಿ ಆಕಾಶವಾಣಿ.

0: ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಆಕಾಶವಾಣಿಗೆ 90ರ ಸಂಭ್ರಮ, ಭದ್ರಾವತಿ ಕೇಂದ್ರಕ್ಕೆ 60ರ ಸಂತಸ.
1: ರೈತರಿಗೆ ಕೃಷಿ ಮಾಹಿತಿ, ಮಾರುಕಟ್ಟೆ ದರ, ಹವಾಮಾನ ವರದಿ ಹಾಗೂ ಹೊಸ ತಂತ್ರಜ್ಞಾನಗಳ ಬಗ್ಗೆ ನಿರಂತರವಾಗಿ ಮಾಹಿತಿ ನೀಡಲಾಗುತ್ತದೆ. ಇದರಿಂದ ಹಳ್ಳಿಯ ರೈತರು ಆಧುನಿಕ ಕೃಷಿಕರಾಗಲು ಸಾಧ್ಯವಾಗಿದೆ. ಕೃಷಿ ರಂಗ, ರೈತ ಬಂಧು, ಕಿಸಾನ್ ವಾಣಿ ಮುಂತಾದ ವಿಶೇಷ ಕಾರ್ಯಕ್ರಮಗಳು ಇದಕ್ಕೆ ಉದಾಹರಣೆಗಳು. ಇದು ಗ್ರಾಮೀಣ ಅಭಿವೃದ್ಧಿಗೆ ಒಂದು ಜೀವಾಳವಾಗಿ ಪರಿಣಮಿಸಿದೆ.
0: ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೇಳಿ ಮಹಿಳಾ ಸಬಲೀಕರಣ ಕುರಿತು ತರೀಕೆರೆಯ ವಿಕಸನ ಸ್ವಯಂ ಸೇವಾ ಸಂಸ್ಥೆಯ ಕಾರ್ಯನಿರ್ವಾಹಕ ಅಧಿಕಾರಿ ಮತ್ತು ವಕೀಲರಾದ ವಿಭಾ ವರ್ಗೀಸ್ ಅವರೊಂದಿಗೆ ನಡೆಸಿದ ಸಂದರ್ಶನದ ಮುಂದುವರಿದ ಭಾಗ.
2: ಆತ್ಮೀಯ ಕೇಳುಗರೆ, ಇವತ್ತು ನನ್ನ ಜೊತೆ ವಕೀಲರಾದ ಹಾಗೂ ವಿಕಸನ ಸಂಸ್ಥೆ ತರೀಕೆರೆ ಇಲ್ಲಿನ ಸಿಇಒ ವಿಭಾ ವರ್ಗೀಸ್ ಅವರಿದ್ದಾರೆ. ಇವತ್ತು ಮಹಿಳಾ ಕಾನೂನು ಬಗ್ಗೆ ಇವರು ನಮ್ಮ ಜೊತೆ ಮಾಹಿತಿ ಮಾಡಿಕೊಡ್ಲಿಕ್ಕಿದ್ದಾರೆ. ಪ್ರಥಮವಾಗಿ ಭದ್ರಾವತಿ ಶಿವಮೊಗ್ಗ FM ಆಕಾಶವಾಣಿ ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ ನಮಸ್ಕಾರ ಮೇಡಮ್.
3: ನಮಸ್ತೆ.
2: ಈಗ ಇವತ್ತು ನಾವು ಮಹಿಳಾ ಕಾನೂನು ಬಗ್ಗೆ ಒಂದಿಷ್ಟು ಮಾಹಿತಿ ಮಾಡ್ಕೊಳ್ಳೋಣ. ಈಗ ಮಹಿಳೆಯರಿಗೆ ಆಸ್ತಿ ಹಕ್ಕು, ಇದ್ರ ಬಗ್ಗೆ, ಯಾಕಂದ್ರೆ ಇದು ಧನಾತ್ಮಕವಾಗಿ ಮತ್ತೆ ನಕಾರಾತ್ಮಕವಾಗಿ ಚರ್ಚೆಗಳು ನಾವು ಕೇಳ್ತಾನೆ ಇದೀವಿ. ಒಂದೊಂದ್ಸಲ ಹೇಳ್ತಾರೆ ಇಲ್ಲ ಮಹಿಳೆಯರಿಗೆ ಹಕ್ಕಿಲ್ಲ ಆಸ್ತಿಲಿ ಕೇಳೋದಂತ, ಒಂದ್ಸಲ ಹೇಳ್ತಾರೆ ಇಲ್ಲ ಹಕ್ಕಿದೆ ಅವರಿಗೆ.

0: ಕೇಳ್ತಕ್ಕಂಥದ್ದು ಅಂತ. ಸೊ ಇದ್ರ ಬಗ್ಗೆ ಒಂದು ಸ್ವಲ್ಪ,
1: ಸೊ ಇದ್ರ ಬಗ್ಗೆ ಒಂದು ಮೇನ್ ಆಗಿ ಕ್ಲಾರಿಟಿ ಬರಬೇಕಾಗಿರೋದು ಎಲ್ಲಿ ಅಂತ ಹೇಳಿದ್ರೆ, 2004 ಇಸವಿಯಲ್ಲಿ ಮಹಿಳೆಯರಿಗೆ ಹಕ್ಕನ್ನ ಬರತ್ತೆ. ಯಾವ್ದ್ರ ಮೇಲೆ? ಆಸ್ತಿಯ

0: 2004ಕ್ಕಿಂತ ಮುಂಚೆನೇನೆ ಯಾರೆಲ್ಲರೂನು ಆಸ್ತಿ ಪಾಲುಪಾರಿಕತ್ವ ಮಾಡ್ಕೊಂಡಿರ್ತಾರೋ ಅದರಲ್ಲಿ ನಮ್ಮ ಹೆಣ್ಣುಮಕ್ಳು ಹೋಗಿ ಕುಲಾಸೆನು ಮಾಡಿ ಬಂದಿರ್ತಾರೆ. ಕುಲಾಸೆ ಮಾಡಿ ಬಂದಿರ್ತಾರೆ, ಆಸ್ತಿ ಪಾಲುಪಾರಿಕತ್ವ ಆಗೋಗಿರತ್ತೆ. ಆಮೇಲೆ ಅದು ಪಾರ್ಟಿಷನ್ ಡೀಡ್ ಆಗಿರ್ಬೋದು ಎಲ್ಲದನ್ನ ಕೂಡ ಮಾಡಿ ಅದನ್ನ ರಿಜಿಸ್ಟ್ರೇಷನ್ ಕೂಡ ಆಗಿರ್ತದೆ. ಸೊ ಇನ್ ಕೇಸ್ 2004ರ ತನಕ ಯಾವುದೇ ಆಸ್ತಿ ಪಾಲುಪಾರಿಕತ್ವ ಆಗಿಲ್ಲ, ಬರೀ ಅವರು ಉಳುಮೆ ಮಾಡ್ಕೊಂಡಿರ್ತಾರೆ ಗಂಡು ಮಕ್ಕಳು ಅಂದಾಗ, ಅಂತಹ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳು ಹೋಗಿ ಫೈಟ್ ಮಾಡಬಹುದು. ಸೊ ಅದಕ್ಕಿಂತ ಮುಂಚೆ ನಮ್ಮ ಕಾನೂನಲ್ಲಿ ಹಾಗೇನೆ, ಈಗ ಒಂದು ಕಾಲಘಟ್ಟದ ತನಕ ಹಕ್ಕಿರ್ಲಿಲ್ಲ, ಒಂದು ಸತಿ ಹಕ್ಕು ಬಂದ ಮೇಲೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅವರ ಹಕ್ಕು. ಅದಕ್ಕಿಂತ ಹಿಂದಕ್ಕೆ ಹೋಗಿ ಮತ್ತೆ ನಾನು ಕರೆಕ್ಷನ್ ಮಾಡ್ತೀನಿ ಅಂತ ಹೇಳಿದ್ರೆ ಆಗಲ್ಲ. ಸೊ ಅಲ್ಲಿ ನೀವು ಎಷ್ಟೇ ಫೈಟ್ ಮಾಡಿದ್ರು ನಿಮಗೆ ಸಿಗುದಿಲ್ಲ. ಸೊ ನೀವು ಅವಾಗ ಫೈಟ್ ಮಾಡ್ಬೇಕು, ಒಂದು ಮುಂಚೆನೆ ಪಾರ್ಟಿಷನ್ ಡೀಡ್ ಆಗಿದ್ರೆ ಅಲ್ಲಿ ನೀವು ಹೋಗಿ ಫೈಟ್ ಮಾಡ್ತೀನಿ ಅಂತ ಯಾರ್ಯಾರೋ ಏನೇನೋ ಹೇಳ್ತಾರೆ. ಬಟ್ ಆದ್ರೆ ನ್ಯಾಯಬದ್ಧವಾಗಿ ನೋಡಕ್ ಹೋದ್ರೆ ನೀವು ಸುಪ್ರೀಂ ಕೋರ್ಟ್ ತನಕ ಹೋದ್ರೂ ಕೂಡ ಅಲ್ಲಿ ನಿಮಗೆ ಸಿಗುವಂತಹ ಅವಕಾಶಗಳು ತುಂಬಾ ಕಡಿಮೆ. ಯಾಕಂತ ಹೇಳಿದ್ರೆ 2004 ಕಾಯ್ದೆ ಬರೋಕ್ಕೂ ಮುಂಚೆನೆ ಪಾಲುಪಾರಿಕತ್ವ ಆಗಿರುವಂತದ್ದು. ಸೊ ತದನಂತರ ನೀವು ಪಾಲುಪಾರಿಕತ್ವ ಮಾಡಿಕೊಂಡು ನಿಮ್ಮ ಹೆಸರನ್ನ ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ದಯವಿಟ್ಟು ಹೋಗಿ ಫೈಟ್ ಮಾಡಿ, ನಿಮಗೆ ಸಿಗುವಂತಹ ಇದು ಸಿಗತ್ತೆ. ಬಟ್ ಆದ್ರೆ ನಾನು ಹೇಳುದೇನು ಅಂತ ಹೇಳಿದ್ರೆ, ಇದೇ ಅಪ್ಪ ಅಮ್ಮ ಇದೇ ಅಣ್ಣ ನಿಮ್ಮ ಮದುವೆ ಟೈಮ್ ಅಲ್ಲಿ ಆಗಿರ್ಬೋದು, ನಿಮ್ಮ ಬಾಣಂತನದ ಟೈಮ್ ಅಲ್ಲಿ ಆಗಿರ್ಬೋದು, ಸಾಕಷ್ಟು ದುಡ್ಡನ್ನ ಖರ್ಚು ಮಾಡಿರ್ತಾರೆ.
1: ಅಂತ ಸಂದರ್ಭದಲ್ಲಿ ಇವರೇ ಬೇಡ ಅಂತ ಹೇಳ್ತಾರೆ, ಅಣ್ಣ ನಿಮಗೆ ನನಗೆ ಏನು ಬೇಡ, ನನ್ನ ತೃಪ್ತಿ ಆಗಿ.
0: ಎಷ್ಟೋ ಜನ ತವರ್ ಮನೆಯನ್ನ ಅಳಿಸಿದವರು ಇದ್ದಾರೆ ಹೆಣ್ಣುಮಕ್ಕಳು, ಇಲ್ಲ ಅಂತ ಹೇಳಲ್ಲ. ಸೊ ಇದೊಂದು ಅವಕಾಶವನ್ನ ನಿಮಗೆ ಕಲ್ಪಿಸಿಕೊಟ್ಟಿದ್ದಾರೆ. ಅದನ್ನ ನಾನು ಹೇಳಿದ್ನಲ್ಲ, ಹೇಗೆ ಡೌರಿ ಆಕ್ಟ್ ಇದೆ, ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಇದೆ, ಅದನ್ನ ನಾವು ಹೇಗೆ ಒಳ್ಳೆ ರೀತಿಯಲ್ಲಿ ಆ ಆಕ್ಟ್ ಅನ್ನ ಸದುಪಯೋಗ ಪಡ್ಕೋತೀವೋ, ಹಾಗೇನೆ ಈ ಆಸ್ತಿ ಅಂತ ಬಂದಾಗ ಕೂಡ ಅದರ ಸದುಪಯೋಗವನ್ನ ಪಡ್ಕೋ. ಫಾರ್ ಎಕ್ಸಾಂಪಲ್, ವೆರಿ ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. 1 ಎಕರೆ ಜಮೀನು, ಆಲ್ರೆಡಿ 2 ಜನ ಅಣ್ಣತಮ್ಮಂದಿರ್ತಾರೆ, ಅವರಿಗೇನೆ ಅರ್ಧರ್ಧ ಕೊಟ್ಟಿರ್ತಾರೆ, ಅದ್ರ ಜೊತೆಗೆ ಸಾಲ ಮಾಡಿ ಅಕ್ಕ ತಂಗಿಯವ್ರನ್ನ ಮದುವೆ ಮಾಡಿರ್ತಾರೆ, ಚಿನ್ನ ಹಾಕಿರ್ತಾರೆ, ಒಡವೆ ಹಾಕಿರ್ತಾರೆ, ಬಾಣಂತನ ಮಾಡಿರ್ತಾರೆ, ಬಾಗಿನ ಪ್ರತಿ ವರ್ಷ ತಗೊಂಡೋಗಿ ಕೊಡ್ತಿರ್ತಾರೆ, ಎಲ್ಲಾ ಮಾಡ್ತಿರ್ತಾರೆ. ಮತ್ತೆ ಬಂದು ಫೈಟ್ ಮಾಡೋದು ಈ 1 ಎಕರೆಗೆ. ಅವಾಗ ನಮ್ಮ ಹೆಣ್ಮಕ್ಳು ಯೋಚನೆ ಮಾಡ್ಬೇಕು, ಗಂಡ ಹೇಳ್ತಾನೆ ಇನ್ನೊಬ್ರು ಹೇಳ್ತಾರೆ ಅಂದಿದ ತಕ್ಷಣನೆ ಹೋಗೋದಲ್ಲ, ಯೋಚನೆ ಮಾಡ್ಬೇಕು. ನನ್ನ ಹತ್ರ ಒಂದು ಕೇಸ್ ಇದೆ. ಆ ಕೇಸಲ್ಲಿ ಏನು ಅಂದ್ರೆ, ಗಂಡ ಹುಷಾರಿಲ್ದೆ ಮಲಗಿರ್ತಾನೆ, ಅಂತ ಟೈಮಲ್ಲಿ ಈಕೆ ಗಂಡನ್ ಬಿಟ್ಟು ಹೋಗಿರ್ತಾಳೆ, ಇವನೇನು ಉಳಿಯಲ್ಲ ಅಂತ ಹೇಳಿ 2 ಜನ ಮಕ್ಕಳನ್ನ ಕರ್ಕೊಂಡು ಅವಳು ಹೋಗಿರ್ತಾಳೆ. 25 ವರ್ಷ ತನಕ ಅವಳು ತಿರುಗಿನೇ ನೋಡಲ್ಲ, ಗಂಡ ಬದುಕಿದಾನೋ ಸತ್ತಿದಾನೋ ಅಂತ ನೋಡಿಲ್ಲ. ತದನಂತರ ಹಾಸಿಗೆ ಹಿಡ್ದಿದ್ದಾನೆ ಅಂತೇಳಿ 3 ಜನ ಎಲ್ಲ ಸೇರಿ ಇನ್ನೊಂದು ಮದುವೆ ಮಾಡಿರ್ತಾರೆ ಗಂಡನಿಗೆ. ಗಂಡನಿಗೆ 3 ಜನ ಎಲ್ಲ ಸೇರಿ ಮದುವೆ ಮಾಡಿದ್ಮೇಲೆ ಅವ್ರಿಗೆ 2 ಮಕ್ಕಳಾಗಿರುತ್ತೆ. ಆ ಮಕ್ಳೀಗ 20-25 ವರ್ಷ, ಆ ಮಕ್ಳಿಗೆ ಇವ್ರು ಉಳುಮೆ ಜೀವನ ನಡೆಸ್ತಾ ಇರ್ತಾರೆ. ಗೊತ್ತಿಲ್ದೇನೆ ಕೋರ್ಟ್ ಅಲ್ಲಿ ಹೋಗಿ ಕೇಸ್ ಹಾಕಿ ಎಕ್ಸ್ ಪಾರ್ಟಿ ಮಾಡ್ಕೊಂಡು ಗಂಡನಿಗೆ ಅರಿವೇ ಇಲ್ಲದಂಗೆನೆ ಗಂಡನ ಆಸ್ತಿನ ಈಗ ಕೇಳಕ್ ಬರ್ತಾಳೆ.
1: ಅಂತ ಸಂದರ್ಭದಲ್ಲಿ ಸಿಗೋದಿಲ್ಲ ಅಂತ ಹೇಳ್ತೀರಾ?
0: ಡೆಫಿನೆಟ್ಲಿ ಸಿಗತ್ತೆ. ಮೊದಲನೇ ಹೆಂಡತಿಗೂ ಎರಡನೇ ಹೆಂಡತಿಗೂ ಸಿಗತ್ತೆ, ಮಗನಿಗೂ ಸಿಗತ್ತೆ. ನೈತಿಕವಾಗಿ ನೋಡುವಂತಹ ಜವಾಬ್ದಾರಿ ನಮಗಿರ್ಬೇಕು. ಹಾಗೇನೆ ಅಪ್ಪ ಅಮ್ಮನ ಆಸ್ತಿಯನ್ನ ನಾನು ನೈತಿಕವಾಗಿ ತಗೊಳ್ತಾ ಇದ್ದೀನಿ ಅನ್ನೋ ಒಂದು ಜವಾಬ್ದಾರಿ ಕೂಡ ನಮ್ಮ ಮಹಿಳೆಯರಿಗೆ ಇರಬೇಕು ಅನ್ನೋದನ್ನ ನಾನು ಹೇಳ್ತೀನಿ. ಹಕ್ಕನ್ನ ಕೊಟ್ಟಿದ್ದಾರೆ, ತಂದೆಯ ಆಸ್ತಿಯಲ್ಲಿ ಮಕ್ಕಳಿಗೆ ಹಾಲನ್ನ ಸಿಗಬೇಕು ಅನ್ನೋ ಒಂದು ಹಕ್ಕನ್ನ ಕೊಟ್ಟಿದ್ದಾರೆ. ಆ ಹಕ್ಕನ್ನ ನಾನು ಎಷ್ಟು ಮಟ್ಟಿಗೆ ಬಳಸಬೇಕು, ಇಲ್ಲ ನನಗೆ ಪ್ರತಿ ವರ್ಷ ಅಪ್ಪ ಅಮ್ಮ ಕೊಡುವಂತಹ ತವ್ರ ಮನೆ ಬಾಗಿಣನೇ ಮುಖ್ಯ ಈ ಆಸ್ತಿಗಿಂತ ಅಂತ ಯೋಚನೆ ಮಾಡೋದು ಕೂಡ. ಈಗ 10 ಎಕರೆ 20 ಎಕರೆ 30 ಎಕರೆ ಇದೇನೆ ತಗೊಳ್ಳಿ ನೀವು.
1: ಹೌದು ಹೌದು
0: ಹೌದಲ್ವಾ? ಇರೋ 1/4 ಕುಂಟೆ 1 ಎಕರೆ 1/2 ಎಕರೆ ಅದಕ್ಕೆ ಫೈಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಮ ನೈತಿಕತೆಯನ್ನ ನೀವು ತವ್ರ ಮನೆ ತಂಪಾಗಿರ್ಲಿ ಅಂತ ಬಯಸ್ಬೇಕು ಅಥವಾ ತವ್ರ ಮನೆಗೆ ಕಷ್ಟ ಕೊಡಬೇಕಾ ಅಂತ ಹೇಳ್ಬೇಕು? ಎರಡನ್ನ ಕೂಡ ಯೋಚನೆ ಮಾಡುವಂತಹ ಜವಾಬ್ದಾರಿ
1: ಅವರ ಹತ್ರನೇ ಇದೆ.
0: ಹೌದು, ಆದ್ರೆ ಈ ಕಾಯ್ದೆಯಲ್ಲಿ ಅವರಿಗೆ ಹಕ್ಕಿದೆ ಅನ್ನೋದನ್ನ ಸ್ಪಷ್ಟವಾಗಿ ಹೇಳತ್ತೆ. ಆದ್ರೆ ನಾವು ಎಲ್ಲಿಗೆ ಈ ಕಾಯ್ದೆಯನ್ನ ಬಳಸಬೇಕು ಅನ್ನೋದನ್ನ ಕೂಡ ನಾವು ಯೋಚನೆ ಮಾಡ್ಬೇಕು ಅಂತ ನಾನು ಮಹಿಳೆಯರಿಗೆ ಕೇಳ್ಕೊಳ್ತೀನಿ.
1: ಈಗ ಇಷ್ಟೆಲ್ಲ ಹೇಳಿದ್ರಿ ಮೇಡಮ್, ಈಗ ನಮ್ಮ ವಿಶೇಷವಾಗಿ ಮುಸ್ಲಿಂ ಮಹಿಳೆಯರಿಗೆ ಬಂದ್ರೆ ಇವರಿಗೆ ಇರ್ತಕ್ಕಂತಹ ಒಂದು ಮದುವೆ ಕಾಯ್ದೆ ಬಗ್ಗೆ ಸ್ವಲ್ಪ.
0: ಅದೇ ಈಗ ನಾವೇನು ಟ್ರಿಪಲ್ ತಲಾಖ್ ಅನ್ನೋದ್ರ ಬಗ್ಗೆ ಏನು ಮಾತಾಡಿದ್ವಿ ಅಲ್ವಾ,
1: ಹಿಂದೆ ಕೂಡ ಸುಮಾರು ಚರ್ಚೆ ಆಗಿತ್ತು ಆಗ್ತಾ ಇತ್ತು.
0: ಹೌದು, ಟ್ರಿಪಲ್ ತಲಾಖ್ ಬಗ್ಗೆ ನಾವು ಮಾತಾಡಿದ್ವಿ. ಆ ಟ್ರಿಪಲ್ ತಲಾಖ್ ಇಂದ ಒಂದಷ್ಟು ಜನ ಮಹಿಳೆಯರು ಸಂಕಷ್ಟಕ್ಕೆ ಈಡಾದಂತವರು, ತುಂಬಾ ಒಂದು

0: ಕಷ್ಟಕರವಾದ ಪರಿಸ್ಥಿತಿಗೆ ಹೋಗಿ ಬಿದ್ದಂತಹ ಮಹಿಳೆಯರನ್ನ ಕೂಡ ನಾವು ನೋಡ್ಲಿಕ್ಕೆ ಸಿಗುತ್ತೆ. ಸೊ ಇಲ್ಲಿ ನಾವು ಮೈನ್ವಾಗಿ ಏನ್ ಹೇಳ್ತಾರೆ ಅಂದ್ರೆ, ಟ್ರಿಪಲ್ ತಲಾಖ್ ಅಂತ ಏನಿದೆ ಅಲ್ಲ, ನ್ಯಾಯಾಂಗ ಭದ್ರತೆಯನ್ನ ಈ ಕಾಯ್ದೆ ಅಡಿಯಲ್ಲಿ ಕೊಡ್ತಾ ಇದೆ. ಯಾವುದು? ನಮ್ಮ ಮಹಿಳೆಯರಿಗೆ, ಮುಸ್ಲಿಂ ಮಹಿಳೆಯರಿಗೆ. ಯಾಕಂದ್ರೆ ಅವರಲ್ಲಿ ಮರು ಮದುವೆ ಇದೆ, ಮೂರ್ ಸತಿ ತಲಾಖ್ ಹೇಳಿದ ತಕ್ಷಣನೇ ಈಕ್ವಲ್ ಟು ಡೈವೋರ್ಸ್ ಅಂತ ಇದೆ ಅವರ ಧರ್ಮದಲ್ಲಿ. ಅದು ಅವರ ಆಚರಣೆ, ಅದನ್ನ ನಾವು ಪ್ರಶ್ನೆ ಮಾಡುವಂತ ಹಕ್ಕು ಇಲ್ಲ. ಹಾಗಂತ ಹೇಳಿದ ತಕ್ಷಣನೇ ಎಷ್ಟೋ ಮಹಿಳೆಯರಿಗೆ ಅದರಿಂದ ಒಂದು ಸಂಕಷ್ಟ ಪರಿಸ್ಥಿತಿಗೆ ಅವರು ಬಂದು ಬೀಳ್ತಾ ಇದ್ದಾರೆ. ಅವರಿಗೆ ಸಿಗ್ಬೇಕಾದಂತಹ ನ್ಯಾಯಬದ್ಧವಾದಂತಹ ಮೇಂಟೆನೆನ್ಸ್ ಸಿಗುದಿಲ್ಲ, ಅವರಿಗೆ ಮಕ್ಕಳ ಹಕ್ಕುಗಳು ಸಿಗುದಿಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಮುಸ್ಲಿಂ ಕಾಯ್ದೆಯಲ್ಲಿ ತಾಯಿಯನ್ನ ಥರ್ಡ್ ಗಾರ್ಡಿಯನ್ ಅಂತ ಕರೀತಾರೆ. ಮೊದಲನೆಯ ಗಾರ್ಡಿಯನ್ ನಮ್ಮ ಬೇರೆ ಎಲ್ಲ ಧರ್ಮದಲ್ಲೂ ನಾವು ತಂದೆ ತಾಯಿ ಪ್ರಪ್ರಥಮ ಗಾರ್ಡಿಯನ್, ಆದ್ರೆ ಮುಸ್ಲಿಂ ಧರ್ಮದಲ್ಲಿ ತಾಯಿಯನ್ನ ಥರ್ಡ್ ಗಾರ್ಡಿಯನ್ ಅಂತ ಕರೀತಾರೆ. ಹೆಂಗೆ ಕರೀತಾರೆ? ಮೊದಲನೇ ಗಾರ್ಡಿಯನ್ ಅಪ್ಪ, ಅಪ್ಪಂದ ನಂತರ ಅಪ್ಪನ ಸಂಬಂಧಿಕರು, ಮತ್ತೆ ಮಾವ ಯಾರೆಲ್ಲ ಇರ್ತಾರೆ ಅವರಿಗೆ, ಅವರು ಸೆಕೆಂಡ್ ಗಾರ್ಡಿಯನ್. ಥರ್ಡ್ ಗಾರ್ಡಿಯನ್ ಅಮ್ಮ, ಇವ್ರು ಯಾರು ನೋಡ್ಕೊಳ್ಳಿಲ್ಲ ಅಂದಾಗ ಮಾತ್ರ ಥರ್ಡ್ ಗಾರ್ಡಿಯನ್. ಸೊ ಈ ಕಾಯ್ದೆಯಲ್ಲಿ ಅವರು ಸ್ಪಷ್ಟವಾಗಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಅವಳಿಗೆ ಸಿಗಬೇಕಾದಂತಹ ನ್ಯಾಯ ಭದ್ರತೆ ಅದರ ಬಗ್ಗೆ ಇಲ್ಲಿ ಮಾತಾಡ್ತಾರೆ. ಮುಖ್ಯವಾಗಿ ಅವಳಿಗೆ ಮೇಂಟೆನೆನ್ಸ್ ಆಗಿರ್ಬೋದು, ತಲಾಖ್ ಅನ್ನ ಡಿವೋರ್ಸ್ ಅನ್ನ ಕೊಡುವಂತಹ ಸಂದರ್ಭದಲ್ಲಿ ಅವಳಿಗೆ ನ್ಯಾಯಬದ್ಧವಾಗಿ ಸಿಗ್ಬೇಕಾದಂತಹ ರಕ್ಷಣೆಗಳಾಗಿರ್ಬೋದು, ಚೈಲ್ಡ್ ಕಸ್ಟಡಿ ಬಗ್ಗೆ ಮಾತಾಡ್ತಾರೆ ಅಲ್ಲಿ. ಸೊ ಈ ಎಲ್ಲಾ ವಿಷಯಗಳ ಬಗ್ಗೆ ನಮ್ಮ ತ್ರಿಪಲ್ ತಲಾಖ್ ಮ್ಯಾರೇಜ್ ಏನು ಪ್ರೊಟೆಕ್ಷನ್ ಇದೆ ಅದರ ಮಾತಾಡ್ತಾ ಇದ್ದೀವಿ.
1: ಜೊತೆಗೀಗ ಕೇಂದ್ರ ಪುರಸ್ಕೃತ ಯೋಜನೆಗಳಿಗೆ ಬಂದ್ರೆ ಸಂಕ್ಷಿಪ್ತವಾಗಿ ಒಂದೊಂದೇ ಹೇಳಿ ಮೇಡಮ್. ಅದರಲ್ಲಿ ನಮ್ಮ ವಿಶೇಷವಾಗಿ ಭೇಟಿ ಬಚಾವೋ ಭೇಟಿ ಪಡಾವೋ ಆಗಿರ್ಬಹುದು, ಕಿಶೋರಿ ಬಾಲಕಿಯರ ಯೋಜನೆ ಆಗಿರ್ಬಹುದು, ಮುದ್ರಾ ಯೋಜನೆ ಆಗಿರ್ಬಹುದು, ಮಹಿಳಾ ಸಹಾಯವಾಣಿ ಆಗಿರ್ಬಹುದು, PM ಮಾತೃ ವಂದನಾ ಯೋಜನೆ ಆಗಿರ್ಬಹುದು, ಈ ತರದ್ದು.
0: ಸೊ ಭೇಟಿ ಬಚಾವೋ ಭೇಟಿ ಪಡಾವೋ ಸ್ಟಾರ್ಟ್ ಆಗಿದ್ ಎಲ್ಲಿಂದ ಅಂತ ಹೇಳಿದ್ರೆ, ಭ್ರೂಣ ಹತ್ಯೆ ಸ್ಟಾರ್ಟ್ ಆಯ್ತಲ್ಲ, ಭೇಟಿ ಬಚಾವೋ ಭೇಟಿ ಪಡಾವೋ. ಭೇಟಿ ಬಚಾವೋ ಅಂತ ಹೇಳಿ ಹೆಣ್ಮಕ್ಳನ್ನ ಉಳಿಸಿ, ಹೆಣ್ಮಕ್ಳಿಗೆ ಓದಿಸಿ, ವೆರಿ ಸಿಂಪಲ್ ಟ್ಯಾಗ್ ಲೈನ್ ಅದು. ಸೊ ಭ್ರೂಣ ಹತ್ಯೆ ಮಾಡಬೇಡಿ, ಹೆಣ್ಣು ಮಕ್ಕಳನ್ನ ಓದಿಸಿ. ಸೊ ಅದಕ್ಕೆ ರಿಲೇಟೆಡ್ ಆಗಿ ಬಂದಂತಹ ಕಾಯ್ದೆ ನಮ್ಮ RTE, ರೈಟ್ ಟು ಎಜುಕೇಶನ್. ಸೊ ರೈಟ್ ಟು ಎಜುಕೇಶನ್ ಅಪ್ ಟು 10th class ತನಕ ಪ್ರತಿಯೊಬ್ಬ ಮಗುವಿಗೂ ಕೂಡ ಓದುವಂತಹ ಅವಕಾಶವನ್ನ ಕಲ್ಪಿಸಿಕೊಡ್ಬೇಕು ಅನ್ನೋದ್ರ ಬಗ್ಗೆ ಮಾತಾಡುತ್ತೆ. ಉನ್ನತ ಶಿಕ್ಷಣವನ್ನ ಕೊಡಬೇಕು ಹೆಣ್ಣು ಮಕ್ಕಳಿಗೆ, ಯಾವುದೇ ರೀತಿಯ ಭೇದ ಭಾವವನ್ನ ನೋಡಬಾರದು ಶಿಕ್ಷಣದ ಸಂದರ್ಭದಲ್ಲಿ. ಸೊ ಭೇಟಿ ಬಚಾವೋ ಭೇಟಿ ಪಡಾವೋ ಇದರ ಯೋಜನೆಯನ್ನ 2015 ತಗೊಂಡ್ ಬರ್ತಾರೆ. ಇದರ ಮುಖ್ಯ ಉದ್ದೇಶ ಏನು ಅಂದ್ರೆ, ಹೆಣ್ಣು ಮಕ್ಕಳನ್ನ ರಕ್ಷಣೆ ಮಾಡುವಂತದ್ದು, ಅವರಿಗೆ ಶಿಕ್ಷಣವನ್ನು ಒದಗಿಸುವಂತದ್ದು, ಸಮಾಜದಲ್ಲಿ ಅವರ ಸ್ಥಾನಮಾನವನ್ನ ಹೆಚ್ಚಿಸುವಂತಹ ಒಂದು ಮೂಲ ಉದ್ದೇಶದಿಂದ ಈ ಭೇಟಿ ಬಚಾವೋ ಭೇಟಿ ಪಡಾವೋ ಅನ್ನೋದನ್ನ ತಗೊಂಡ್ ಬರ್ತಾರೆ. ಸೊ ಇಲ್ಲಿ ಹೆಣ್ಣು ಮಕ್ಕಳಿಗೆ ಜನನ ಪ್ರಮಾಣವನ್ನ ಹೆಚ್ಚಿಸುವಂತದ್ದು, ಅಲ್ಲಿ ಪ್ರಮೋಷನ್. ಯಾಕಂದ್ರೆ ಹೆಣ್ಣು ಮಕ್ಕಳು ಅಂತ ಗೊತ್ತಾಗಿದ ತಕ್ಷಣನೇ ಭ್ರೂಣ ಹತ್ಯೆ ಮಾಡ್ತಾ ಇದ್ರು, ಇಲ್ಲ ಅಂದ್ರೆ ಹೆಣ್ಣು ಮಕ್ಕಳು ಅಂತ ಗೊತ್ತಾಗಿದ ತಕ್ಷಣನೇ ತಿಪ್ಪೆಯಲ್ಲಿ ಮಗುವನ್ನ ಬಿಸಾಡಿ ಬರುವಂತದ್ದು. ಕೆಲವೊಂದು ಕಡೆ ನನಗೆ ಹೆಣ್ಣು ಮಗು ಬೇಡ ಅಂತ ಹೇಳಿ ಅಡಾಪ್ಷನ್ ಸೆಂಟರ್ಗೆ ಸರೆಂಡರ್ ಪಾಲಿಸಿ ಅಂತ ಕೂಡ ನಮ್ಮ ಅಡಾಪ್ಷನ್, ಇನ್ನೊಂದು ಸತಿ ಯಾವಾಗಾದ್ರೂ ನಾವು ಮಾತಾಡೋಣ ಅಡಾಪ್ಷನ್ ಹೇಗೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ. ಸರೆಂಡರ್ ಪಾಲಿಸಿ ಅನ್ನೋದು ಕೂಡ ಇದೆ. ಏನಂದ್ರೆ ನನಗೆ ಈ ಮಗು ನೋಡ್ಕೊಳ್ಳಿಕ್ಕೆ ಆಗಲ್ಲ, ಸೊ ಹಾಗಾಗಿ ಈ ಮಗುವನ್ನ ನಾನು ಸರ್ಕಾರಕ್ಕೆ ಒಪ್ಪಿಸ್ತಿದ್ದೀನಿ, ಆ ಮಗುವನ್ನ ನೀವು ಬೇರೆ ಕಡೆಗೆ ಯಾರಿಗಾದ್ರೂ, ಯಾರಿಗೆ ಅಡಾಪ್ಷನ್ ಮಾಡ್ಲಿಕ್ಕೆ ಇಷ್ಟ ಇದೆ ಅವರಿಗೆ ಕೊಡಿ ಅಂತ ಹೇಳಿ ಸರೆಂಡರ್ ಮಾಡುವಂತಹ ಒಂದು ಪರಿಸ್ಥಿತಿ. ಸೊ ಸರೆಂಡರ್ ಮಾಡೋ ಟೈಮಲ್ಲಿ ಹೆಣ್ಣು ಮಗು ನನಗೆ ಬೇಡ ಅಂತ ಹೇಳಿ ಸರೆಂಡರ್ ಮಾಡೋದು, ಒಂದಷ್ಟು ಪ್ರಕರಣಗಳು ಕೂಡ ಇದಾವೆ. ಸೊ ಹಾಗಾಗಿ ಹೆಣ್ಣು ಮಕ್ಕಳನ್ನ ರಕ್ಷಿಸಿ, ಹೆಣ್ಣು ಮಕ್ಕಳ ಜನನವನ್ನ ಕಾಪಾಡಿ ಹೆಚ್ಚಿಸಿ, ಹಾಗೇನೆ ಹೆಣ್ಣು ಮಕ್ಕಳನ್ನ ಓದಿಸಿ ಅನ್ನೋ ಒಂದು ಪರಿಕಲ್ಪನೆ ಇಟ್ಕೊಂಡು ಈ ಯೋಜನೆಯನ್ನ ಸ್ಟಾರ್ಟ್ ಮಾಡಿದ್ರು. ತದನಂತರ ಸೊ ಕಿಶೋರಿ ಬಾಲಕಿಯರ ಯೋಜನೆ ಅಂತ ಬರುತ್ತೆ. ಸೊ ಕಿಶೋರಿ ಬಾಲಕಿಯರ ಯೋಜನೆ ಅಂತ ಹೇಳಿದ ತಕ್ಷಣನೇ 11-14 ಆಗಿರ್ಬೋದು, 14-18 ಹೆಣ್ಣು ಮಕ್ಕಳಾಗಿರ್ಬೋದು, ಇವರ ಪೋಷಣೆ, ಆರೋಗ್ಯ ಮತ್ತು ಜೀವನ ಕೌಶಲ್ಯ ಅಭಿವೃದ್ಧಿಯನ್ನ ಕಲ್ಪಿಸಿಕೊಡುವಂತದ್ದು. ಇಲ್ಲಿ ನಾವು ಮೇನ್ ಆಗಿ ನೋಡಕ್ ಸಿಗೋದೇನು ಅಂತ ಹೇಳಿದ್ರೆ, ಒಂದಷ್ಟು ಜನ ಯಂಗ್ಸ್ಟ್ ಅಡಾಲೆಸೆನ್ಸ್ ಅಂತ ನಾವೇನ್ ಕರಿತೀವಿ, ಕಿಶೋರಿಯರು ಅಂತ ನಾವೇನ್ ಕರಿತೀವಿ, ಯಾವ್ದ್ಯಾವ್ದೋ ಪರಿಸ್ಥಿತಿಯಿಂದ ಅವರು ಶಾಲೆಯನ್ನ ಬಿಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್, ಅವರ ಇರುವಂತಹ ಊರಿಂದ ಬೇರೆ ಊರಿಗೆ ಅವ್ರ ತಂದೆ ತಾಯಿ ಕಳಿಸ್ಕೊಡಕ್ಕೆ, ಹಾಸ್ಟೆಲ್ಗೆ ಹೋಗೋದ್ ಬೇಡ ಅಂತ ಹೇಳಿ ಅವಳನ್ನ ಸ್ಕೂಲಿಂದ ವಂಚಿತೆಯನ್ನಾಗಿ ಮಾಡಿರ್ತಾರೆ, ಎಜುಕೇಶನ್ ಇಂದ ವಂಚಿತೆಗಳನ್ನಾಗಿ ಮಾಡಿರ್ತಾರೆ. ಇಲ್ಲ ಅಂತ ಹೇಳಿದ್ರೆ ಪಕ್ಕದೂರಿಗೆ ಟ್ರಾವೆಲ್ ಮಾಡಕ್ಕೆ ಬಸ್ ಫೆಸಿಲಿಟಿಗಳು ಇಲ್ಲ, ಈಗ ಅಫ್ಕೋರ್ಸ್ ಅದನ್ನೆಲ್ಲ ಒಂದು ತೆಗ್ದು ಹಾಕಬೇಕು ಅಂತ ಹೇಳಿ ಮುರಾರ್ಜಿ ಸೆಂಟರ್ಸ್ ಗಳನ್ನ ಓಪನ್ ಮಾಡಿದ್ದಾರೆ ನಮ್ಮ ಸರ್ಕಾರದಿಂದ. ಹಾಸ್ಟೆಲ್ಸ್ ಓಪನ್ ಮಾಡಿದ್ದಾರೆ, ಎಸ್ಸಿ ಎಸ್ಟಿ ಹಾಸ್ಟೆಲ್ಸ್ ಓಪನ್ ಮಾಡಿದ್ದಾರೆ, ಬಿಸಿಎಂ ಹಾಸ್ಟೆಲ್ ಇದೆ, ಮೈನಾರಿಟಿ ಹಾಸ್ಟೆಲ್ಸ್ ಇದಾವೆ. ಈ ತರ ಹಲವಾರು ಹಾಸ್ಟೆಲ್ ಗಳನ್ನ ತಂದು ಕೊಟ್ಟಿದ್ರು ಕೂಡ ಎಷ್ಟೋ ಹೆಣ್ಣು ಮಕ್ಕಳು ಆಫ್ಟರ್ ಸೆವೆಂತ್ ಸ್ಟ್ಯಾಂಡರ್ಡ್ ಆಗಿರ್ಬೋದು ಅಥವಾ ಎಂಟನೇ ಕ್ಲಾಸ್ ಆಗಿರ್ಬೋದು, ತದನಂತರ ಅವರು ಶಾಲೆ ಮುಖವನ್ನೇ ನೋಡದೆ ಇರುವಂತಹ ಎಷ್ಟೋ ಹೆಣ್ಣು ಮಕ್ಕಳು ಈಗಲೂ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಬಟ್ ಇಂತಹ ಹೆಣ್ಣು ಮಕ್ಕಳಿಗೆ ಅವರು ಇರುವಂತಹ ಊರುಗಳಲ್ಲೇನೆ ಅವರಿಗೆ ಒಂದಷ್ಟು ಕೌಶಲ್ಯ ಅಭಿವೃದ್ಧಿಯನ್ನ ಮಾಡಬೇಕು ಅನ್ನೋ ಒಂದು ಇದು. ಯಾರು ಸ್ಕೂಲ್ ಡ್ರಾಪ್ ಔಟ್ಸ್ ಇರ್ತಾರೆ. ಮತ್ತೆ ಇನ್ನೂ ಒಂದಿದೆ ಏನು ಅಂತ ಹೇಳಿದ್ರೆ, ನಮಗೆ ಇಂಗ್ಲಿಷ್ ಕಷ್ಟ, ಹಿಂದಿ ಕಷ್ಟ, ನಾನು ಓದಕ್ಕಾಗಲ್ಲ, ನಾನು ಓದಿದ್ರೆ ನಾನು ಫೇಲ್ ಆಗ್ಬಿಡ್ತೀನಿ ಅನ್ನೋ ಒಂದು ಪ್ರಿಕನ್ಸೀವ್ಡ್ ಥಾಟ್. ಅಯ್ಯೋ ನಾನು ಫೇಲ್ ಆಗ್ಬಿಟ್ರೆ ಏನಪ್ಪ, ಎಲ್ಲರ ಮುಂದೆ ಮರ್ಯಾದೆ ಹೋಗುತ್ತೆ, ನನ್ಗೆ ಇಂಗ್ಲಿಷ್ ಕಷ್ಟ ಆಗ್ತಿದೆ, ನಾನು ಓದಕ್ ಇಷ್ಟಪಡಲ್ಲ. ಎಷ್ಟೋ ಕಿಶೋರಿಯರು ಮತ್ತೆ ನಮ್ಮ ಯಂಗ್ ಅಡಾಲಿಸೆಂಟ್ ಬಾಯ್ಸ್ ಅಂಡ್ ಗರ್ಲ್ಸ್ ಇಬ್ರು ಇದಾರಲ್ಲ, ಅವರು ಒಂದಷ್ಟು ಜನ ಸ್ಕೂಲ್ ಡ್ರಾಪ್ ಔಟ್ಸ್ ಆಗಿರೋದನ್ನ ನಾವು ನೋಡ್ಲಿಕ್ಕೆ ಸಿಗುತ್ತೆ. ಸ್ಪೆಷಲಿ ಆಫ್ಟರ್ ಕೋವಿಡ್ ನಂತರ ಎಬೌವ್ ಹೈಸ್ಕೂಲ್ ತುಂಬಾ ಜನ ಬ್ಯಾಕ್ ಟು ಚೈಲ್ಡ್ ಲೇಬರ್, ಸ್ಕೂಲ್ ಡ್ರಾಪ್ ಔಟ್ ಕಂಪ್ಲೀಟ್. ಒಂದ್ ವರ್ಷ ಎರಡು ವರ್ಷ ಕೋವಿಡ್ ಆಗಿದ ತಕ್ಷಣ ಸ್ಕೂಲ್ ಎಲ್ಲ ಮುಚ್ಚಿದ್ವು, ಎಲ್ಲರೂ ಕೆಲ್ಸಕ್ಕೆ ಹೋಗಕ್ ಸ್ಟಾರ್ಟ್ ಮಾಡಿದ್ರು. ಒಂದ್ಸತಿ ದುಡ್ಡಿನ ರುಚಿ ನೋಡಿದ ಮಕ್ಕಳು ವಾಪಸ್ ಸ್ಕೂಲ್ಗೆ ಹೋಗ್ಲಿಲ್ಲ. ಎಷ್ಟು ಕರೆದ್ರು, ಎಷ್ಟು ಹೊಡೆದ್ರು ಬಡದ್ರು, ಪೇರೆಂಟ್ಸ್ ಗೆ ನಾವು ಕೇಳ್ತೀವಿ. ಈಗ ನಮ್ ಟೀಚರ್ಸ್ ಎಲ್ಲ ಸರ್ವೆ ಮಾಡಿ ಎಲ್ಲಾರು ಎತ್ಕೊಂಡ್ ಬರ್ತಾರೆ, ಅಂದ್ರೂ ಕೂಡ ನಾವ್ ಬರಲ್ಲ ಮೇಡಮ್, ನಮ್ಗೆ ಓದಕ್ಕಾಗಲ್ಲ ಮೇಡಮ್, ನಾವ್ ಕೆಲ್ಸ ಮಾಡ್ಕೊಂಡಿರ್ತೀವಿ. ಸೊ ಅಂತವ್ರಿಗೆ ಒಂದಷ್ಟು ಯೋಜನೆಗಳು, ಸ್ಕಿಲ್ ಡೆವಲಪ್ಮೆಂಟ್ ಏನೆಲ್ಲ ಸ್ಟಾರ್ಟ್ ಆಗಿದೆ, ಬ್ಯೂಟಿಷಿಯನ್ ಕೋರ್ಸ್ ಇದೆ ಅವರಿಗೆ, ಟೈಲರಿಂಗ್ ಕೋರ್ಸ್ ಇದೆ, ಆಮೇಲೆ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಇದೆ, ಕಂಪ್ಯೂಟರ್ ಟ್ರೈನಿಂಗ್ ಇದೆ, ಡ್ರೈವಿಂಗ್ ಕ್ಲಾಸಸ್ ಇದೆ. ಸೊ ಇದ್ರ ಜೊತೆಗೆ ನಮ್ಮಲ್ಲಿ ರೂಟ್ ಸೆಟ್ ಮತ್ತೆ ಕಾಪ್ ಸೆಟ್ ಅಂತ ಇದೆ ಇಲ್ಲಿ ನಮ್ಮ, ಅದ್ರ ಬಗ್ಗೆ ನಾವು ಚಿಕ್ಕಮಂಗ್ಳೂರಲ್ಲಿ ಕಾಪ್ ಸೆಟ್ ಅಂತ ಇದೆ. ಸೊ ಅಲ್ಲಿ ಏನಾಗತ್ತೆ, ಫ್ರೀ ಆಗಿ ಅವರಿಗೆ ವಸತಿ ಮತ್ತೆ ಸ್ಟೈಫನ್ ಕೂಡ ಕೊಟ್ಟು ಅವರಿಗೆ ಒಂದು ಸರ್ಟಿಫಿಕೇಟ್ ಕೋರ್ಸ್ ಗಳನ್ನ ಕೊಡುವಂತದ್ದು. ಸೊ ಈ ತರ ಒಂದಷ್ಟು ಯೋಜನೆಗಳನ್ನ ಇದರಲ್ಲಿ ತಂದಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ, ಅವರಲ್ಲಿರುವಂತಹ ಒಂದು ಆತ್ಮವಿಶ್ವಾಸವನ್ನ ವೃದ್ಧಿ ಮಾಡುವಂತದ್ದು, ಆಮೇಲೆ ಅವರು ಸೆಲ್ಫ್ ಎಂಪ್ಲಾಯ್ಮೆಂಟ್ ಸ್ವ ಉದ್ಯೋಗವನ್ನ ಕಲ್ತ್ಕೊಂಡು ಜೀವನದಲ್ಲಿ ಮುಂದೆ ಬರಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಕಿಶೋರಿಯರ ಯೋಜನೆಯನ್ನ ತಂದಿರುವಂತದ್ದು. ಅದ್ರ ಜೊತೆಗೆ ನಮ್ದು ಮುದ್ರಾ ಯೋಜನೆ ಎಲ್ಲರಿಗೂ ಗೊತ್ತಿದೆ, ಪಿ ಎಂ ಎಂ ವೈ ಅಂತ ಹೇಳಿ ಪ್ರಧಾನ ಮಂತ್ರಿ ಮುದ್ರಾ ಯೋಜನೆ. ಸೊ ಪ್ರಧಾನ ಮಂತ್ರಿ ಮುದ್ರಾ ಯೋಜನೆಯಲ್ಲಿ ಎಷ್ಟು ನಿಮಗೆ 50,000 to 10,00,000 ತನಕ ನಿಮಗೆ ಏನು ಕ್ರೆಡಿಟ್ ಲಿಂಕೇಜ್ ಅನ್ನ ಮಾಡುವಂತದ್ದು, ಯಾರಿಗೆ ಮುಖ್ಯವಾಗಿ ಸಣ್ಣ ಉದ್ಯೋಗಿಗಳು ಯಾರೆಲ್ಲ ಇದಾರೆ, ಫಾರ್ ಎಕ್ಸಾಂಪಲ್ ಪೆಟ್ಟಿ ಶಾಪ್ ಇಟ್ಕೊಳ್ಳುವಂತವ್ರಿರ್ಬೋದು ಅಥವಾ ಕೈಗಾಡಿಗಳಲ್ಲಿ ತಮ್ಮ ಉದ್ಯೋಗವನ್ನ ಸ್ವ ಉದ್ಯೋಗವನ್ನ ಮಾಡುವಂತರು, ಸೊ ಅವರಿಗೆಲ್ಲರಿಗೂ ಬಡ್ಡಿ ದರದ ಅಂದ್ರೆ ಕಮ್ಮಿ ಬಡ್ಡಿ ದರದಲ್ಲಿ ಬ್ಯಾಂಕ್ಗಳ ಮೂಲಕ ಅವರಿಗೆ ಲೋನ್ ಲಿಂಕೇಜ್ ಅನ್ನ, ಕ್ರೆಡಿಟ್ ಲಿಂಕೇಜ್ ಅನ್ನ ಮಾಡಿ ಕೊಡುವಂತದ್ದು, ಸಬ್ಸಿಡೈಸ್ಡ್ ಲೋನ್ ಗಳನ್ನ ಕೊಡುವಂತದ್ದು. ಸೊ ಇಲ್ಲಿ ನಮಗೆ ಈ ಮುದ್ರಾ ಯೋಜನೆಯಲ್ಲಿ ನೋಡಕ್ ಸಿಗತ್ತೆ. ಇಲ್ಲಿ ಮುಖ್ಯವಾಗಿ ನಾವ್ ಏನ್ ಮಾಡ್ತೀವಿ ಅಂತ ಹೇಳಿ, ಮಹಿಳೆಯರ ಸ್ವಂತ ವ್ಯಾಪಾರವನ್ನ ಸ್ಟಾರ್ಟ್ ಮಾಡ್ಬೇಕು, ಅಟ್ ಲೀಸ್ಟ್ ಒಂದು ತರಕಾರಿ ಅಂಗಡಿ ಏನಾದ್ರೂ ಸ್ಟಾರ್ಟ್ ಮಾಡ್ಬೇಕು, ಹೂವಿನ ಅಂಗಡಿ. ಯಾಕೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಈಗ ನಮ್ಮ ಕಡೂರು ಭಾಗ ಆಗಿರ್ಬೋದು, ಅಜ್ಜಂಪುರ ಭಾಗದಲ್ಲಾಗಿರ್ಬೋದು, ಬೀರೂರು ಭಾಗದಲ್ಲಾಗಿರ್ಬೋದು, ಬರಗಾಲ ಅನ್ನೋದು ತುಂಬಾ ವರ್ಷದಿಂದ ನೋಡ್ತಾ ಇದೀವಿ. ಸೊ ಮೈಗ್ರೇಷನ್ ಆಗುವ ಸಂದರ್ಭದಲ್ಲಿ ಮಲೆನಾಡು ಕಡೆ ಅವರು ಮೈಗ್ರೇಷನ್ ಹಾಕ್ತಾರೆ, ಏನು ವಲಸೆ ಹೋಗ್ತಾರೆ. ವಲಸೆ ಹೋಗುವ ಸಂದರ್ಭದಲ್ಲಿ ಬರೀ ಆ ತಾಯಿ ಮಾತ್ರ ಹೋಗಲ್ಲ, ತಾಯಿ ಜೊತೆ ಮಕ್ಕಳು ಸೇರಿ ವಲಸೆ ಹೋಗ್ತಾರೆ. ಅದೇ ಒಬ್ಬ ತಾಯಿ ಮನೆಯಲ್ಲಿ ಸ್ವ ಉದ್ಯೋಗ ಮಾಡ್ಕೊಂಡು ಏನೋ ದುಡಿಮೆ ಮಾಡ್ತಿದ್ದಾಳೆ ಅಂತ ಹೇಳಿದ್ರೆ, ಮಕ್ಕಳ ಶಿಕ್ಷಣವೂ ಇರುತ್ತೆ, ಪಾಲನೆ ಪೋಷಣೆಯನ್ನು ತುಂಬಾ ಚೆನ್ನಾಗಿ ನಡೆಯುತ್ತೆ. ಇನ್ನು ಕೆಲವೊಂದು ಭಾಗದಲ್ಲಿ ಏನಾಗುತ್ತೆ ಅಂದ್ರೆ, ಅಜ್ಜ ಅಜ್ಜಿ ಇರ್ತಾರೆ, ಅವ್ರನ್ನ ನೋಡ್ಕೊಳಕ್ ಮಕ್ಕಳನ್ನ ಬಿಟ್ಟು ಹೋಗಿರ್ತಾರೆ. ಸೊ ಈ ಮಗು ಎದ್ದು ಕಸ ಗುಡಿಸಿ ನೆಲ ಒರೆಸಿ ಶಾಲೆಗೆ ಹೋಗು ಅಂದ್ರೆ ಹೋಗಲ್ಲ, ಕಸ ಗುಡಿಸಿ ನೆಲ ಒರೆಸಿ ಅಜ್ಜಿಗೆ ಟೀ ಮಾಡು, ಕಾಫಿ ಮಾಡು, ಅದು ಮಾಡ್ಕೊಂಡು ಇದು ಮಾಡ್ಕೊಂಡು ಹೊಲ ಮನೆಗೆ ಹೋಗಿ ಮಾಡ್ಕೊಂಡ್ ಬಾ ಅನ್ನೋ ಅಷ್ಟೊತ್ತಿಗೆ ಅವಳ ಜೀವನ ಮುಗ್ದು ಹೋಗುತ್ತೆ. ಸೊ ಹಾಗಾಗಿ ಮಹಿಳೆಯರಿಗೆ ಒಂದು ಸ್ವ ಉದ್ಯೋಗವನ್ನ ಮಾಡ್ಲಿಕ್ಕೆ ಒಂದು ಅವಕಾಶವನ್ನ ಕಲ್ಪಿಸಿಕೊಡ್ಬೇಕು ಅಂತ ಹೇಳಿ ಈ ಮುದ್ರಾ ಯೋಜನೆಯನ್ನ ತಂದಿರುವಂತದ್ದು. ಹಾಗೇನೆ ನಮ್ಮ NRLM ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ ಅಂತ ಏನಿದೆ, ಅದರ ಅಂಡರ್ ಅಲ್ಲಿ SHGಗಳ ರಚನೆಯನ್ನ ಮಾಡಿ ಆ SHGಗಳಿಗೆ ಅಪ್ ಟು 90,00,000 ತನಕ ಅವರಿಗೆ ಒಂದು ಕ್ರೆಡಿಟ್ ಲಿಂಕೇಜ್ ಅನ್ನ ಮಾಡ್ತಾ ಇರುವಂತದ್ದು. ಸೊ ಇಲ್ಲಿ ಏನ್ ಮಾಡ್ತಾರೆ, ಸ್ವಸಹಾಯ ಗುಂಪುಗಳು, ಮಹಿಳೆಯರ ಸ್ವಸಹಾಯ ಗುಂಪುಗಳಿದಾವಲ್ಲ, ಅವರು ಬಂದು ಅವರ ಆದಾಯವನ್ನ ವೃದ್ಧಿ ಮಾಡ್ಕೊಳ್ಳುವಂಥದ್ದು. ಹೇಗೆ? ಫಾರ್ ಎಕ್ಸಾಂಪಲ್ ಅಪ್ಪಳ ಇರ್ಬೋದು, ಸಂಡಿಗೆ ಇರ್ಬೋದು, ಇದರ ಬಗ್ಗೆ ಅವರಿಗೆ ಫ್ರೀ ಆಗಿ ತರಬೇತಿಯನ್ನ ಕೊಡುವಂಥದ್ದು, ಅವರಿಗೆ ಮಾರ್ಕೆಟಿಂಗ್ ಸ್ಕಿಲ್ಸ್ ಗಳನ್ನ ಹೇಳ್ಕೊಡುವಂಥದ್ದು, ತದನಂತರ ಅವರ ಸ್ವಂತ ವ್ಯಾಪಾರವನ್ನ ಒಕ್ಕೂಟದ ಮೂಲಕ ಮಾಡುವಂಥದ್ದು, ಅವರ ಸಂಘದ ಮೂಲಕ ಮಾಡುವಂಥದ್ದು. ಸೊ ಇದರಿಂದ ಅವರು ಬೇರೆ ಕಡೆ ಎಲ್ಲೋ ಹೋಗಿ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ. ಅವರಿಗೆ ಗೊತ್ತಿರುವಂತ ಕೆಲಸ, ಫಾರ್ ಎಕ್ಸಾಂಪಲ್ ಈಗ ಹಪ್ಪಳ ಮಾಡೋದಾಗಿರ್ಬೋದು, ಸಂಡಿಗೆ, ಇನ್ನೊಂದು ಕಡೆ ಪ್ಲೇಟ್, ಅಡಿಕೆ ಹಾಳೆಗಳನ್ನ ಮಾಡುವಂತ.

0: ಮಾಡುವಂತದ್ದು, ಕ್ಯಾಂಡಲ್ಗಳನ್ನ ಮಾಡುವಂತದ್ದು ಅಥವಾ ಕಸ್ಪರ್ಕೆಗಳನ್ನ ಮಾಡುವಂತದ್ದು. ಸೊ ಈ ತರ ಒಂದಷ್ಟು ಕೆಲಸಗಳನ್ನ ಈ ಒಂದು ಪ್ರೋಗ್ರಾಂ ಅಡಿಯಲ್ಲಿ ತರ್ತಾರೆ. ಸೊ ಇದರಲ್ಲಿ ಏನೆಲ್ಲ ಕೊಡ್ತಾರೆ ಅಂದ್ರೆ, ಒಂದು ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಆಕ್ಸೆಸ್ ಅನ್ನ ಅವರಿಗೆ ಕ್ರಿಯೇಟ್ ಮಾಡಿ ಕೊಡ್ತಾರೆ. ಹೇಗೆ? ಬ್ಯಾಂಕ್ ಗಳನ್ನ ಎಸ್ ಎಜಿ ಗಳ ಮೂಲಕ ಲಿಂಕೇಜ್ ಮಾಡಿ ಅವರಿಗೆ ಲೋನ್ ಗಳನ್ನ, ಸಬ್ಸಿಡೈಸ್ಡ್ ಲೋನ್ ಗಳನ್ನ ಕೊಡುವಂತದ್ದು. ಆಮೇಲೆ ಅವರಿಗೆ ಇದು ಯಾವ ಯಾವ ಕ್ಷೇತ್ರದವರಿಗಿದೆ ಅಂದ್ರೆ, ಅಗ್ರಿಕಲ್ಚರ್ ಆಗಿರ್ಬೋದು ಅಥವಾ ಅವರು ಕುರು ಸಾಕಾಣಿಕೆ ಆಗಿರ್ಬೋದು, ಕೋಳಿ ಸಾಕಾಣಿಕೆ ಆಗಿರ್ಬೋದು, ಮಶ್ರೂಮ್ ಫಾರ್ಮಿಂಗ್ ಅಂತ ಹೇಳ್ತಾರೆ ಅದಾಗಿರ್ಬೋದು, ಮೈಕ್ರೋ ಎಂಟರ್ಪ್ರೈಸಸ್ ಏನ್ ಬೇಕಾದ್ರು, ಅಥವಾ ಅವರು ಪೇಪರ್ ಮಿಲ್ ಇಡ್ತಾರೋ ಅಥವಾ ಗಾಣಗಳನ್ನ ಇಡ್ತಾರೋ, ಎಣ್ಣೆ ಗಾಣಗಳಾಗಿರ್ಬೋದು, ಹಿಟ್ಟಿನ ಗಿರಣಿಗಳಾಗಿರ್ಬೋದು, ಕೇಟರಿಂಗ್ ಮಾಡುವಂತದ್ದು. ಸೊ ಇದನ್ನ ಕೂಡ ನಮಗೆ ಲಾದಷ್ಟು ನೋಡ. ಆಮೇಲೆ ಅದೇ ತರಾನೇ ಆರ್ಟಿಸನ್ಸ್ ಗ್ರೂಪ್, ಈಗ ಹ್ಯಾಂಡಿಕ್ರಾಫ್ಟ್ ಮಾಡ್ತೀವಿ, ಈಗ ನಮ್ಮ ಕೊರಚ ಮತ್ತೆ ಕೊಳಮ ಕಮ್ಯುನಿಟಿ ಅವರು ಬಿದಿರಿನ ಕೆಲಸವನ್ನ ತುಂಬಾ ಮಾಡ್ತಾರೆ, ಮಾದ್ರಗಳು ಕೂಡ ತುಂಬಾ ಬಿದಿರುಗಳನ್ನ ಕೆಲಸಗಳನ್ನ ಮಾಡ್ತಾರೆ. ಸೊ ಇಂಥ ಕಮ್ಯುನಿಟಿ ಅವರು ಒಂದು ಗುಂಪಾಗಿ ಸೇರ್ಕೊಂಡ್ರೆ ಅವರ ಒಂದು ಸ್ಕಿಲ್ ಗಳನ್ನ ಇನ್ನೂ ವೃದ್ಧಿಸಿಕೊಂಡು ಅದರಲ್ಲಿ ಆದಾಯ, ಬರೀ ಒಂದು ಪುಟ್ಟಿ ಎಣೆಯೋದಷ್ಟೇ ಅಲ್ಲ, ಅದರಿಂದ ನೀವು ಮಂಚ ಮಾಡೋದಾಗಿರ್ಬೋದು ಅಥವಾ ನೀವು ಹ್ಯಾಂಗಿಂಗ್ಸ್ ಗಳನ್ನ ಮಾಡುವಂತದ್ದಾಗಿರ್ಬೋದು. ಸೊ ಇಂಥ ಒಂದಷ್ಟು ವಿಷಯಗಳನ್ನ ಅವರಿಗೆ ಟ್ರೈನಿಂಗ್ ಗಳನ್ನ ಕೊಟ್ಟು, ಅದಕ್ಕಿರುವಂತಹ ಮಾರ್ಕೆಟಿಂಗ್ ಸಪೋರ್ಟ್ ಗಳನ್ನ ಕೊಟ್ಟು, ಆಮೇಲೆ ಅವರನ್ನ ಸೋಷಿಯಲ್ ಆಗಿ, ನ್ಯೂಟ್ರಿಷನ್ ಆಗಿ, ಅವರ ಎಲ್ಲಾ ಸಂಪೂರ್ಣ ಒಂದು ಹೊಲಿಸ್ಟಿಕ್ ಡೆವಲಪ್ಮೆಂಟ್ ಗೋಸ್ಕರ ಇರುವಂತಹ ಸ್ಕೀಮ್ ಅದು. NRLM SAG ಪ್ರೋಗ್ರಾಮ್ ಅಂಡರ್ ಅಲ್ಲಿ ನಮ್ಗೆ ನೋಡ್ಲಿಕ್ಕೆ ಸಿಗತ್ತೆ. ಇದರಲ್ಲೂ ಕೂಡ ಗ್ರಾಮೀಣ ಮಹಿಳೆಯರು ಅವರು ಉಳಿತಾಯವನ್ನ ಮಾಡಿಕೊಂಡು, ಸಾಲ ಸೌಲಭ್ಯಗಳನ್ನ ಪಡ್ಕೊಂಡು, ಹಾಗೇನೆ ಆರ್ಥಿಕವಾಗಿ ಸ್ವತಂತ್ರವಾಗಿರುವಂತಹ ಒಂದು ಅವಕಾಶವನ್ನ ಈ ಒಂದು ಯೋಜನೆ ಅಡಿಯಲ್ಲಿ ನಾವು ನೋಡ್ಲಿಕ್ಕೆ ಸಿಗತ್ತೆ. ಇನ್ನು ನೆಕ್ಸ್ಟ್ ಒಂದು ನಮಗೆ ಇದೆ, ಒನ್ ಸ್ಟಾಪ್ ಸೆಂಟರ್ ಅಂತ ಒಂದಿದೆ. ಈ ಒನ್ ಸ್ಟಾಪ್ ಸೆಂಟರ್ ಅಂತ ಹೇಳಿದ್ರೆ ಯಾವ ಮಹಿಳೆ, ಏನು ನಾವು ಸಖಿ ಸೆಂಟರ್ ಅಂತಾನು ಕರಿತೀವಿ ಅದನ್ನ, ಎಷ್ಟೋ ಜನಕ್ಕೆ ಈ ಒಂದು ವ್ಯವಸ್ಥೆ ಬಗ್ಗೆ ಗೊತ್ತಿಲ್ಲ. ಒನ್ ಸ್ಟಾಪ್ ಸೆಂಟರ್ ಅಂತ ಹೇಳಿದ ತಕ್ಷಣನೇ ಯಾವುದೇ ಒಂದು ಮಹಿಳೆ ಯಾವ ರೀತಿಯ ದೌರ್ಜನ್ಯ ಬೇಕಾದ್ರೂ ಆಗ್ಲಿ ಅದಕ್ಕೆ ಒಳಗಾಗಿದ್ದಾಳೆ ಅಂತ ಹೇಳಿದ್ರೆ, ಇಮ್ಮಿಡಿಯೇಟ್ಲಿ ಈ ಒನ್ ಸ್ಟಾಪ್ ಸೆಂಟರ್ಗೆ ಹೋದ್ರೆ
1: ಅವರು ಅಲ್ಲಿ ಹೋಗಿ
0: ಸಂಪರ್ಕಿಸಬಹುದು. ಅಲ್ಲಿ ಅವಳಿಗೆ ಯಾವ್ದೆಲ್ಲ ಸೌಲಭ್ಯ ಇರತ್ತೆ, ಒಂದು ಕಾನೂನಿನ ನೆರವು ಸಿಗುತ್ತೆ ಅವಳಿಗೆ, ಅಲ್ಲಿ ಒಬ್ರು ಅಡ್ವೊಕೇಟ್ ಇರ್ತಾರೆ, ಲಾಯರ್ ಇರ್ತಾರೆ, ಅವ್ರು ಅವ್ರಿಗೋಸ್ಕರ ಕಾನೂನು ಬದ್ಧವಾಗಿ ಏನು ನ್ಯಾಯಬದ್ಧವಾಗಿ ಅವ್ರಿಗೇನು ಸಹಾಯ ಮಾಡ್ಬೇಕು ಅದನ್ನ ಮಾಡ್ತಾರೆ. ಆಪ್ತ ಸಮಾಲೋಚನೆ ಮಾಡ್ಲಿಕ್ಕೆ ಅಲ್ಲಿ ಒಬ್ರು ಆಪ್ತ ಸಮಾಲೋಚಕರು ಇರ್ತಾರೆ. ಈಗ ಹೊಸದಾಗಿ ಮತ್ತೇನೆ ಅವ್ರಿಗೆ ತಾತ್ಕಾಲಿಕ ತಂಗುದಾಣವನ್ನು ಕೂಡ ಅಲ್ಲಿ ಮಾಡಿದ್ದಾರೆ, ಅಂದ್ರೆ ಅವರಿಗೆ ಉಳ್ಕೊಳ್ಳಿಕ್ಕಿರುವಂತಹ ಸಹಾಯವನ್ನು ಕೂಡ ಅಲ್ಲಿ ಮಾಡುವಂತದ್ದು. ಸೊ ಇಲ್ಲಿ ಮೇನ್ ಆಗಿ ಅವರಿಗೆ ತ್ವರಿತವಾಗಿ ನೀಡಿರುವಂತಹ ಒಂದು ಇಮಿಡಿಯೇಟ್ ಅವರಿಗೆ ಸಹಾಯವನ್ನ ಕೊಡುವಂತದ್ದು, ಹಾಗೆಯೇ ನ್ಯಾಯಾಲಯ ಪ್ರವೇಶ ಸುಲಭವಾಗಿ ಆಗ್ಲಿ, ಯಾಕಂದ್ರೆ ಅವರಿಗೆ ಗೊತ್ತಿಲ್ಲ ಕೋರ್ಟಲ್ಲಿ ಹೋಗಿ ಹೇಗ್ ಮಾಡ್ಬೇಕು, ಎಲ್ಲಿ ಫೈಟ್ ಮಾಡ್ಬೇಕು, ಏನ್ ಕತೆ ಅನ್ನೋದ್ರ ಬಗ್ಗೆ ಅವರಿಗೆ ಗೊತ್ತಿಲ್ಲ. ಅವರಿಗೆ ಕಾನೂನು ರೀತಿಯಲ್ಲಾಗಿರ್ಬೋದು, ವೈದ್ಯಕೀಯ ರೀತಿಯಲ್ಲಾಗಿರ್ಬೋದು, ಹಾಗೇನೆ ಸೈಕಾಲಜಿಕಲಿ ಅವರಿಗೆ ಏನು ಸಹಾಯವನ್ನ ಮಾಡಿಕೊಡ್ಬೇಕು, ಇಲ್ಲಿ ಒನ್ ಸ್ಟಾಪ್ ಸೆಂಟರ್ ಅಲ್ಲಿ ಅವರಿಗೆ ಈ ಪ್ರೊವಿಷನ್ ಕೂಡ ಇದೆ. ಆಮೇಲೆ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಮಹಿಳಾ ಸಹಾಯವಾಣಿಯ ಸೌಲಭ್ಯವನ್ನ ಬಳಸ್ಕೊಳ್ತಾ ಇರೋದು ತುಂಬಾ ಕಮ್ಮಿ. ಸೊ ಮಹಿಳಾ ಸಹಾಯವಾಣಿ ಅಂತ ಹೇಳಿದ ತಕ್ಷಣನೇ ಬರೀ ಸಂಕಷ್ಟ ಪರಿಸ್ಥಿತಿಯಲ್ಲಿ ಇರುವಂತಹ ಯಾವ ಮಹಿಳೆ ಬೇಕಾದ್ರೂನು ಮಾಡಬಹುದು. ಹಾಗಂತ ಹೇಳಿ ಬರೀ ಮಹಿಳೆಯರೇ ಫೋನ್ ಮಾಡ್ಬೇಕು ಅಂತ ಏನು ಇಲ್ಲ, ಇಡೀ ಸಾರ್ವಜನಿಕರು ಯಾರು ಬೇಕಾದ್ರೂ ಅಲ್ಲಿ ಫೋನ್ ಮಾಡುವಂತದ್ದು. ಸೊ ಮುಖ್ಯವಾಗಿ ಅಲ್ಲಿ ಸಂತ್ರಸ್ತ ಮಹಿಳೆ ಅಂತ ಹೇಳುವಾಗ ಬೀದಿಯಲ್ಲಿರುವಂತಹ ಮಹಿಳೆ ಆಗಿರ್ಬೋದು ಅಥವಾ ಮನೋರೋಗ ಇರುವಂತಹ ಮಹಿಳೆ ಆಗಿರ್ಬೋದು, ಕೌಟುಂಬಿಕ ದೌರ್ಜನ್ಯಕ್ಕೆ ಒಳಗಾದಂತಹ ಮಹಿಳೆಯಾಗಿರ್ಬೋದು ಅಥವಾ ರೇಪ್ ವಿಕ್ಟಿಮ್ ಆಗಿರ್ಬೋದು, ಆಸಿಡ್ ಅಟ್ಯಾಕ್ ಆಗಿರುವಂತಹ ಮಹಿಳೆ ಆಗಿರ್ಬೋದು, ಯಾವುದೇ ರೀತಿಯ ಒಂದು ಸಂಕಷ್ಟ ಪರಿಸ್ಥಿತಿಯಲ್ಲಿರುವಂತಹ ಒಬ್ಬ ಮಹಿಳೆಗೆ ತಾತ್ಕಾಲಿಕ ನೆರವನ್ನ ನೀಡುವಂತದ್ದು. ಅವಳಿಗೆ ಏನು ಆರ್ಥಿಕ ನೆರವು ಇಲ್ಲ, ಅವಳಿಗೆ ಇಮಿಡಿಯೇಟ್ ಆಗಿ ಏನ್ ಬೇಕಾಗಿರುತ್ತೆ, ಅವಳಿಗೆ ಒಂದು ಉಳ್ಕೊಳ್ಳಿಕ್ಕೆ ಒಂದು ಜಾಗ ಬೇಕಾಗಿರತ್ತೆ, ಎಲ್ಲಿ ತನಕ ಅವಳೊಂದು ಆ ಒಂದು ಪರಿಸ್ಥಿತಿಯಿಂದ ಹೊರಗೆ ಬರೋ ತನಕ ಅವಳಿಗೆ ಒಂದು ತಾತ್ಕಾಲಿಕ ಒಂದು ತಂಗುದಾಣವನ್ನ ಕೊಡ್ತಾರೆ. ಹಾಗೇನೆ ಅವಳಿಗೆ
1: ಆಘಾತದಿಂದ ಹೊರಗೆ ಬರೋ ತನಕನು ಅವರಿಗೆ
0: ಸ್ಥೈರ್ಯ ತುಂಬತಕ್ಕಂಥದ್ದು. ಆಮೇಲೆ ಅವರಿಗೆ ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗಿರ್ತಾರೆ, ಅವರಿಗೆ ಆಪ್ತ ಸಮಾಲೋಚನೆಯನ್ನ ಮಾಡುವಂತದ್ದು. ಹಾಗೇನೆ ಇಂಥ ಸೆಂಟರ್ಗಳಲ್ಲಿ ಅವರಿಗೆ ಸ್ಕಿಲ್ ಡೆವಲಪ್ಮೆಂಟ್, ಅಲ್ಲೇ ಇದ್ಕೊಂಡು ಉದ್ಯೋಗವನ್ನ ಮಾಡುವಂತದ್ದು, ಅಲ್ಲೇ ಇದ್ಕೊಂಡು ಅವರು ಒಂದು ಸ್ವಲ್ಪ ಆರ್ಥಿಕವಾಗಿ ವೃದ್ಧಿಯಾಗಕ್ಕಿರುವಂತಹ ಒಂದಷ್ಟು ಸ್ಕಿಲ್ಸ್ ಗಳನ್ನ ಕಲ್ತ್ಕೊಳ್ಳುವಂತದ್ದು. ಸೊ ಇದೆಲ್ಲದೂ ಕೂಡ ಮಹಿಳಾ ಸಹಾಯವಾಣಿಯಲ್ಲಿ ನಡೆಯುತ್ತೆ. ಹಾಗೇನೆ ಮಹಿಳಾ ಸಹಾಯವಾಣಿಯಲ್ಲಿ ಇಮಿಡಿಯೇಟ್ ರೆಸ್ಕ್ಯೂ ಆಪರೇಷನ್ ಕೂಡ ನಡೆಯುತ್ತೆ. ಸೊ ಏನಂತ ಹೇಳಿದ್ರೆ ಯಾವುದೋ ಒಂದು ಮಹಿಳೆ ಸಂತ್ರಸ್ತ ಪರಿಸ್ಥಿತಿಯಲ್ಲಿ ಇದ್ದಾಳೆ ಅಂದ್ರೆ ಇಮಿಡಿಯೇಟ್ಲಿ ಅವರಿಗೆ ಏನು 181 ಅಂತ ನಂಬರ್ ಇದೆ ಅಲ್ಲ, ಇಮಿಡಿಯೇಟ್ಲಿ ಸಹಾಯವಾಣಿಗೆ ಅವ್ರು ಫೋನ್ ಮಾಡಿದ್ರೆ ಇಮಿಡಿಯೇಟ್ಲಿ 1091 ಅಂತ ಕೂಡ ಬೆಂಗಳೂರಲ್ಲಿ ಇದೆ. ಸೊ 181 ಗೆ ಕೂಡ ಫೋನ್ ಮಾಡಬಹುದು, 100 ಗೆ ಕೂಡ ಫೋನ್ ಮಾಡಬಹುದು. ಸೊ ಇಲ್ಲಿ ಫೋನ್ ಮಾಡಿದ ತಕ್ಷಣನೇ ಇಮಿಡಿಯೇಟ್ಲಿ ಅವಳನ್ನ ಬಂದು ಆ ಸಂತ್ರಸ್ತ ಪರಿಸ್ಥಿತಿಯಿಂದ ಅವಳನ್ನ

0: ರೆಸ್ಕ್ಯೂ ಮಾಡಿ ಅವಳನ್ನ ಕರ್ಕೊಂಡು ಹೋಗುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ಮಾಡ್ತಾರೆ. ಹಾಗೇನೆ ಮಾತೃವಂದನಾ ಯೋಜನೆ ಕೂಡ,
1: ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ.
0: ಸೊ ಆ ಮಾತೃವಂದನಾ ಯೋಜನೆಯಲ್ಲಿ ಹೇಗೆ ಮಹಿಳೆಯರಿಗೆ ಆರ್ಥಿಕ ಸಹಾಯವನ್ನ ನೀಡುವಂತದ್ದು, ಅವಳಿಗೆ ಪೋಷಣೆ ಮತ್ತೆ ಆರೋಗ್ಯದ ಬಗ್ಗೆ ಅವಳಿಗೆ ಸುಧಾರಣೆಯನ್ನ ನೀಡುವಂತದ್ದು. ಇದರಲ್ಲಿ ಮುಖ್ಯವಾಗಿ ಏನು ಅಂದ್ರೆ ನಮ್ಮಲ್ಲಿ ಒಂದಷ್ಟು ಪ್ರಕರಣಗಳು ಬಂದಿತ್ತು ಹೇಗೆ ಅಂತ ಹೇಳಿದ್ರೆ, ನಮ್ಮ ಮಹಿಳೆಯರು ಈ ಒಂದು ಪ್ರೆಗ್ನೆನ್ಸಿ ಪೀರಿಯಡ್ ಅಲ್ಲಿ ಅನಿಮಿಕ್ ಆಗಿ ತೀರ್ಕೊಂಡಿರುವಂತವರು, ಪ್ರೀ ಪ್ರೆಗ್ನೆನ್ಸಿ ಕಾಂಪ್ಲಿಕೇಶನ್ಸ್ ಆಗಿರ್ಬೋದು, ಪೋಸ್ಟ್ ಪ್ರೆಗ್ನೆನ್ಸಿ ಕಾಂಪ್ಲಿಕೇಶನ್ಸ್ ಆಗಿರ್ಬೋದು, ಈ ಒಂದು ಕಾರಣದಿಂದ ಆಮೇಲೆ ಒಂದಷ್ಟು ಮಹಿಳೆಯರಿಗೆ ದುಡ್ಡು ಇಲ್ಲದೆ ಇರುವಂತಹ ಕಾರಣದಿಂದ ಅವರು ಒಂದು ಸಂತ್ರಸ್ತ ಪರಿಸ್ಥಿತಿಗೆ ಬಂದಂತವರು, ಸಾಲ ಮಾಡಿರ್ತಾರೆ ಡೆಲಿವರಿಗೋಸ್ಕರ ಸಾಲ ಮಾಡಿದವರು ಒಂದಷ್ಟು. ಸೊ ಇದಕ್ಕೆಲ್ಲ ಒಂದು ದೃಷ್ಟಿಕೋನವನ್ನ ಇಟ್ಕೊಂಡು ಮಾತೃವಂದನಾ ಅಂತ ಹೇಳಿ ಒಂದು ಸ್ಕೀಮ್ ಅನ್ನ ತಗೊಂಡು ಬಂದು ಅವರಿಗೆ ಒಂದು ಆರ್ಥಿಕವಾಗಿ ಒಂದು ಚಿಕ್ಕ ಸಹಾಯವನ್ನ ಮಾಡುವಂತಹ ಒಂದು ಯೋಜನೆ. ಅದ್ರ ಜೊತೆಗೆ ಅವರಿಗೆ ಪೌಷ್ಟಿಕ ಆಹಾರವನ್ನ ಸಪ್ಲೈ ಮಾಡುವಂತದ್ದು, ಸಪ್ಲಿಮೆಂಟರಿ ಆರೋಗ್ಯವನ್ನ ಸುಧಾರಿಸುವಂತಹ ಒಂದು ಸೌಲಭ್ಯವನ್ನ ಕೂಡ ಈ ಒಂದು ಇದರಲ್ಲಿ ಮಾಡಿಸಿಕೊಡುವಂತದ್ದು. ಹಾಗೇನೆ ರಾಜಕೀಯ ಸಬಲೀಕರಣ ಅಂತ ಹೇಳಿ ಮಾತಾಡ್ತೀವಿ ನಾವು. ರಾಜಕೀಯ ಸಬಲೀಕರಣದಲ್ಲಿ ಮಹಿಳಾ ಮೀಸಲಾತಿ ಬಗ್ಗೆ ನಾವು ಮಾತಾಡ್ತೀವಿ. ಇಲ್ಲಿ 73rd ಮತ್ತೆ 74th ಅಮೆಂಡ್ಮೆಂಟ್ ಬಗ್ಗೆ ನಾನೇನು ಮಾತಾಡುವಂತದಿಲ್ಲ. ಪಂಚಾಯತ್ ರಾಜ್ಗಳಲ್ಲಿ ನಾವು ನೋಡ್ತಾ ಇದೀವಿ. ಸೊ ಮಹಿಳಾ ಮೀಸಲಾತಿಯಲ್ಲಿ ಹಲವಾರು ಲೀಡರ್ಸ್ಗಳು, ಪಂಚಾಯತಿ ಲೀಡರ್ಸ್ಗಳು ಅಧ್ಯಕ್ಷರಾಗಿರ್ಬೋದು, ಉಪಾಧ್ಯಕ್ಷರಾಗಿರ್ಬೋದು, ಸದಸ್ಯರಾಗಿರ್ಬೋದು ಬರ್ತಾ ಇದಾರೆ. ಆದ್ರೆ ನಾನ್ ಹೇಳ್ತಾ ಇರೋದು, ನೀವು ಬರೀ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರಾಗಿ ಬರೀ ಹೆಸರಿಗೆ ಮಾತ್ರ ಇರಬಾರದು. ಆ ಒಂದು ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ನ ತಗೊಂಡು ಒಂದು ಸಮುದಾಯದ ಬೆಳವಣಿಗೆಗೆ, ನಿಮ್ಮ ಹಳ್ಳಿಯ ಒಂದು ಬೆಳವಣಿಗೆಗೆ ನೀವು ಕೆಲಸವನ್ನ ಮಾಡಬೇಕಾಗಿರುವಂತಹ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ಸೊ ಹೇಗೆ ನಾವು ಮಹಿಳಾ ಮೀಸಲಾತಿ ಇರೋದ್ರಿಂದ ನಮ್ಮಲ್ಲಿ ಏನಾಗತ್ತೆ, ಮಹಿಳೆಯರು ಲೀಡರ್ಸ್ ಆಗಿ ನಾಯಕತ್ವವನ್ನ ಬೆಳೆಸ್ಕೊಂಡು ನಾಯಕರಾಗಿ ಹೊರಹೊಮ್ಮುತ್ತಾ ಇದ್ದಾರೆ. ಆದ್ರೆ ಇನ್ನು ಕೆಲವೊಂದು ಭಾಗಗಳಲ್ಲಿ ಮಹಿಳೆಯರ ಹೆಸರಲ್ಲಿ ಪುರುಷರು ಆಡಳಿತವನ್ನ ಮಾಡ್ತಾ ಇರುವಂತಹ ಒಂದು ಸಮಾಜವನ್ನ ಕೂಡ ನಮ್ಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ. ಸೊ ಅದು ಏನ್ ಹೇಳ್ತಾರೆ, ಒಂದು ಮನೆಯನ್ನ ನಡೆಸ್ತಾ ಇರುವಂತಹ ಒಬ್ಬ ಮಹಿಳೆಗೆ ಮನೆಯ ಅಡುಗೆ ದಿನಿಸಿ ಪ್ರತಿನಿತ್ಯದ ಒಂದು ಪ್ಲಾನಿಂಗ್ ಮಾಡುವಂತಹ ಒಬ್ಬ ಮಹಿಳೆಗೆ ಇನ್ನೊಂದಷ್ಟು ಮಾಹಿತಿಗಳನ್ನ ಕೊಟ್ರೆ ಅವಳೊಂದು ವಿಲೇಜ್ ಅನ್ನ ಅವಳ ನಾಯಕತ್ವದಲ್ಲಿ ನಡೆಸೋಕೇನು ಅವಳಿಗೇನು ಕಷ್ಟ ಇಲ್ಲ. ಸೊ ಅದರ ಒಂದು ಸಬಲೀಕರಣದ ಬಗ್ಗೆ ಕೂಡ ನಾವು ಮಾತಾಡಬೇಕು. ಸೊ ನಾವು ಸಬಲೀಕರಣದ ಬಗ್ಗೆ ಮಾತಾಡುವಾಗ ನಾಯಕತ್ವದ ಬಗ್ಗೆ ಕೂಡ ಮಾತಾಡಿದ್ವಿ. ಏನು 73rd ಮತ್ತೆ 74th ಅಮೆಂಡ್ಮೆಂಟ್ ಅಲ್ಲಿ ಅವಳಿಗೇನು ಮೀಸಲಾತಿಯನ್ನ ಕೊಟ್ಟಿದ್ದಾರೆ ಪಂಚಾಯತ್ ರಾಜ್ ಅಲ್ಲಿ, ಅದನ್ನ ಬಳಸ್ಕೋಬೇಕು. ಅದರಲ್ಲಿ ಅವಳು ಬೆಳೆದು ಬರೀ ಒಂದು ಟರ್ಮ್ ಅಲ್ಲ, ಎರಡ್ ಟರ್ಮ್ ಮೂರ್ ಟರ್ಮ್ ಅವಳು ಅದರಲ್ಲಿ ಕಲ್ತು, ಅವಳಿಗೆ ವಿಷಯಗಳು ಗೊತ್ತಿಲ್ವಾ, ಓದಿ ತಿಳ್ಕೊಳಕ್ಕೆ ಬರ್ಲಿಲ್ಲ ಅಂದ್ರೆ ಕೇಳಿ ಆದ್ರೂ ತಿಳ್ಕೊಳ್ಬಹುದು ಅನ್ನೋದಿದೆ. ಸೊ ಮೀಟಿಂಗ್ಗಳಿಗೆ ಅವಳು ಅಟೆಂಡ್ ಆಗ್ಬೇಕು. ಈಗ ವುಮೆನ್ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಅಂತ ನಾವೇನ್ ಕರಿತೀವಿ, ಸೊ ಆಕೆನೆ ಖುದ್ದಾಗಿ ಮೀಟಿಂಗ್ಗೆ ಹೋಗ್ಬೇಕು. ನಾನು ಹೋಗಲ್ಲಪ್ಪ, ನಮ್ಮ ಮನೆಯವ್ರು ಹೋಗ್ತಾರೆ. ಬರೀ ನೀವು ಮನೆಯವರನ್ನೇ ಮುಂದಕ್ಕೆ ಕಳೆದ್ರೆ ನೀವು ಬರೋದೇವಾಗ, ನಿಮಗೆ ಅರ್ಥ ಮಾಡ್ಕೊಳ್ಳೋದೇವಾಗ, ಯಾಕೆ ಅಷ್ಟು ಜನ ನಿಮ್ಮನ್ನ ನಂಬಿ ವೋಟ್ ಹಾಕಿರ್ತಾರೆ. ಸೊ ವೋಟ್ ಹಾಕಿದವರಿಗೆ ನೀನೇನು ಉತ್ತರ ಕೊಡ್ತೀಯ? ಎಷ್ಟೋ ಕಡೆ ದುಡ್ಡಿನ ವಹಿವಾಟದಲ್ಲಿ ಮೋಸ ಹೋದಂತಹ ಸಂದರ್ಭಗಳು ಇದಾವೆ. ಅವರಿಗೆ ಗೊತ್ತಿಲ್ಲ, ಸುಮ್ನೆ ಚೆಕ್ಗೆ ಎಬ್ಬೆಟ್ಟೊತ್ತು ಹೊಂದಿರ್ತಾರೆ, ಎಬ್ಬೆಟ್ಟೊತ್ತಿರ್ತಾರೆ, ಸಿಗ್ನೇಚರ್ ಮಾಡಿರ್ತಾರೆ. ಸೊ ಯಾವ್ದಕ್ಕೆ ಸಿಗ್ನೇಚರ್ ಮಾಡ್ತಿದೀವಿ, ಎಷ್ಟು ಬಡ್ಜೆಟ್ ಬಂದಿದೆ, ಆ ಬಡ್ಜೆಟ್ ಅನ್ನ ಎಲ್ಲಿ ಬಳಸ್ಬೇಕು, ಎಷ್ಟು ಉಪಯೋಗಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಡ ನಮ್ಮ ಮಹಿಳೆಯರು ಅರಿವನ್ನ ಮೂಡಿಸ್ಕೋಬೇಕು. ಬರೀ ಇಲೆಕ್ಷನ್ ಅಲ್ಲಿ ಇಲೆಕ್ಷನ್ ಟೈಮ್ ಅಲ್ಲಿ ವೋಟ್ ಕೇಳಕ್ ಹೋದೆ ಗೆದ್ದೆ ಅನ್ನೋದು ಮಾತ್ರ ಅವ್ರ ಅಲ್ಲಿಗೆ ಸೀಮಿತವಾಗಬಾರ್ದು. ಹಾಗೆ ಸೀಮಿತವಾದ್ರೆ 73rd ಮತ್ತೆ 74th ಅಮೆಂಡ್ಮೆಂಟ್ ಮಾಡಿರುವಂತಕ್ಕೆ ಏನು ನ್ಯಾಯ ಸಿಗುವುದಿಲ್ಲ, ಅದಕ್ಕೆ ಅರ್ಥವೇ ಇಲ್ದಿದ್ದಂಗೆ ಆಗೋಗುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ.
1: ಕೊನೆಯದಾಗಿ ನಾರಿ ಶಕ್ತಿ ವಂದನ ಅಧಿನಿಯಮ 2023, ಇದ್ರ ಬಗ್ಗೆ ಈಗ ಪ್ರಚಲಿತವಾಗಿ ತುಂಬಾ ಚರ್ಚೆ ಆಗ್ತಾ ಇದೆ. ವಿರೋಧ ಪಕ್ಷದವರು ಇದ್ರ ಬಗ್ಗೆ ವಾದ ಮಾಡ್ತಾ ಇದ್ದಾರೆ, ಆಡಳಿತ ಪಕ್ಷದವರು ಇದನ್ನ ನಾವು ಜಾರಿಗೆ ತರಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳಿ ಮೇಡಮ್.
0: ಸೊ 2023 ನಮ್ಮ ನಾರಿ ಶಕ್ತಿ ಅಂತ ಹೇಳಿ ಮಹಿಳೆಯರಿಗೆ ಒಂದು ರಾಜಕಾರಣದಲ್ಲಿ ಅವರಿಗೆ ಒಂದು ಸ್ಥಾನಮಾನವನ್ನ ಕೊಡಬೇಕು ಅನ್ನೋದ್ರ ಬಗ್ಗೆ ಮೀಸಲಾತಿ ಕೊಡಬೇಕು ಅಂತ ಹೇಳಿ ನಮ್ಮ 73rd 74th ಅಮೆಂಡ್ಮೆಂಟ್ ಅಲ್ಲಿ ಅದನ್ನ ನಾವು ನೋಡ್ಲಿಕ್ಕೆ ಸಿಗತ್ತೆ. ಮೊದಲನೇ ಬಾರಿಗೆ ಮಹಿಳೆಯರು ಚಳುವಳಿಗಳನ್ನ ನಡೆದಿದೆ 1931 ಆಗಿರ್ಬೋದು, 1971 ಆಗಿರ್ಬೋದು, 1988 ಫೈನಲ್ ಆಗಿ ಮಹಿಳೆಯರಿಗೆ ರಾಷ್ಟ್ರೀಯ ದೃಷ್ಟಿಕೋನ ಯೋಜನೆ ಸಹ ಇದನ್ನ ಕಲ್ಪಿಸಬೇಕು ಅನ್ನೋ ಒಂದು ಉದ್ದೇಶದಿಂದ 73rd 74th ಅಮೆಂಡ್ಮೆಂಟ್ ಅನ್ನ ಮಾಡಿಕೊಂಡು ಅಲ್ಲಿ ನಮಗೆ ಮಹಿಳೆಯರಿಗೆ ಮಹಿಳೆಯರಿಗೆ ಮೀಸಲಾತಿಯನ್ನ ಫಸ್ಟ್ ಕೊಟ್ಟಂತದ್ದು. ಎಲ್ಲಿ ರಾಜಕೀಯ ಅದು ಗ್ರಾಮೀಣ ಮಟ್ಟದ ಒಂದು ಲೋಕಲ್ ಗವರ್ನೆನ್ಸ್ ಅಂತ ಏನ್ ಕರಿತೀವಿ, ಗ್ರಾಮ ಪಂಚಾಯತಿಗಳಲ್ಲಿ ಮಹಿಳೆಯರಿಗೆ ಒಂದು ಎಂಟ್ರಿ ಡೋರ್ ಅನ್ನ ಓಪನ್ ಮಾಡಿಕೊಟ್ಟದ್ದು 73rd ಮತ್ತೆ 74th ಅಮೆಂಡ್ಮೆಂಟ್. ತದನಂತರ ನಮ್ಮ ಈ ಪ್ರಧಾನಮಂತ್ರಿ ಅವರು ಈಗ ಮೋದಿಜಿ ಅವರು ಈಗ ಹೊಸದಾಗಿ ಅವ್ರು ಹೇಳ್ತಿದ್ದಾರೆ, ಅಲ್ಲಿ ಮಾತ್ರ ಅಲ್ಲ ಗ್ರಾಮೀಣ ಭಾಗದಲ್ಲಿ ಮಾತ್ರ ಮೀಸಲಾತಿಯನ್ನ ಕೊಡೋದಲ್ಲ, ನಾವು ನಮ್ಮ
1: ಹಳ್ಳಿ

0: ಇಂದ ದಿಲ್ಲಿ ವರೆಗೂ ಕೂಡ
1: ದಿಲ್ಲಿವರೆಗೂ ನಮ್ಮ ಮೀಸಲಾತಿಯನ್ನ ಕೊಡಬೇಕು. 33% ನಮ್ಮ ಅಸೆಂಬ್ಲಿಯಲ್ಲಿ ಮಹಿಳೆಯರು ಕೂರ್ಬೇಕು ಅನ್ನೋದ್ರ ಬಗ್ಗೆ ಈಗ ಚರ್ಚೆ ವಿವಾದಗಳು ನಡೀತಾ ಇದಾವೆ. ಮುಖ್ಯವಾಗಿ ಬಿಲ್ ಅನ್ನ ಪಾಸ್ ಮಾಡಿದ್ದಾರೆ. ಸೊ ಈ ಬಿಲ್ ಅಲ್ಲಿ ಏನ್ ಹೇಳತ್ತೆ ಅಂತ ಹೇಳಿದ್ರೆ, ಮಹಿಳೆಯರನ್ನ ನಮ್ಮ ನ್ಯಾಯಾಂಗ ಮತ್ತೆ ಶಾಸಕಾಂಗದಲ್ಲಿ ಕೂಡ ಅವರು ಭಾಗಿಯಾಗಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಬಿಲ್ ಅಲ್ಲಿ ಮಾತಾಡ್ತಾರೆ. ಸೊ ಮುಖ್ಯವಾಗಿ ಏನಂತ ಹೇಳಿದ್ರೆ, ಮಹಿಳೆಯರನ್ನ ಬರೀ ನಾವು ಗ್ರಾಮೀಣ ಮಟ್ಟದ ಡಿಸಿಷನ್ ಮೇಕರ್ಸ್ ಆಗಿ ಇಟ್ಕೋಬಾರ್ದು, ಅವರನ್ನ ನ್ಯಾಷನಲ್ ಸ್ಟೇಟ್ ಲೆವೆಲ್ ಅಲ್ಲಿ ಕೂಡ ನಮ್ಮ ಅಸೆಂಬ್ಲಿಗಳಲ್ಲಿ ನಮ್ಮ ಪಾರ್ಲಿಮೆಂಟ್ ಅಲ್ಲಿ ಅವರಿಗೆ ರಿಸರ್ವೇಷನ್ ಅನ್ನ ಕೊಟ್ಟು 33% ನಮ್ಮ ಮಹಿಳೆಯರಿಗೆ ಅಲ್ಲಿ ಅವಕಾಶವನ್ನ ಕಲ್ಪಿಸಿಕೊಡ್ಬೇಕು ಅನ್ನೋದ್ರ ಬಗ್ಗೆ ಇದನ್ನ ನಾವು ನಾರಿಶಕ್ತಿ ವಂದನದ್ದು ಕ್ಯಾಂಪೇನ್ ನಡೀತಾ ಇದೆ. ಅದರ ಬಗ್ಗೆ ಡಿಸ್ಕಷನ್ಸ್ ನ ನಮ್ಗೆ ಪ್ರತಿದಿನ ನಾವು ನೋಡ್ಲಿಕ್ಕೆ ಸಿಗ್ತಾ ಇದೆ. ವಾದಗಳು ಪ್ರತಿವಾದಗಳನ್ನ ನಾವು ನೋಡ್ತಾ ಇದೀವಿ. ಆದ್ರೆ ನಾನು ಹೇಳಲಿಕ್ಕೆ ಇಷ್ಟಪಡೋದು ಒಂದೇ ವಿಷಯ, ಮೋದಿಜಿ ಅವರ ಈ ಒಂದು ಚಿಂತನೆ ಇದೆ, ಆ ಪಕ್ಷದ ಚಿಂತನೆ ಅಂತ ಹೇಳಲ್ಲ, ಎಂಟೈರ್ ಸಿಸ್ಟಮ್ನ ಚಿಂತನೆ ಇದು, ಒಂದು ವ್ಯವಸ್ಥೆಯ ಇನ್ನೊಂದು ಮಟ್ಟಕ್ಕೆ ತಗೊಂಡು ಹೋಗುವಂತಹ ಚಿಂತನೆ. ಸೊ ಈಗ ನಮ್ಮ ಫಾರಿನ್ ಕಂಟ್ರೀಸ್ ಗಳಲ್ಲಿ ನಾವು ನೋಡಬಹುದು ಎಷ್ಟೋ ಮಹಿಳೆಯರು ಆಕ್ಟಿವ್ ಪಾರ್ಟಿಸಿಪೇಷನ್, ಎಲ್ಲಿ ನಮ್ಮ ಪಾರ್ಲಿಮೆಂಟ್ ಅಸೆಂಬ್ಲಿಯಲ್ಲಿ ಆಕ್ಟಿವ್ ಪಾರ್ಟಿಸಿಪೇಷನ್ ಮಾಡ್ತಾ ಇದಾರೆ. ಸೊ ಹಾಗೇನೆ ನಮ್ಮ ಪಾರ್ಲಿಮೆಂಟ್ ಗಳಲ್ಲಿ, ಡೆಲ್ಲಿಯಲ್ಲಿ ನಡೀತಾ ಇರುವಂತಹ ಪಾರ್ಲಿಮೆಂಟ್ ಅಲ್ಲಿ ನಮ್ಮ ಮಹಿಳಾ ಮೀಸಲಾತಿಗಳನ್ನ ಇಟ್ಟು ಮಹಿಳೆಯರಿಗೆ ಒಂದು ಅವಕಾಶವನ್ನ ಕಲ್ಪಿಸಿಕೊಟ್ರೆ ಅವರ ಹಕ್ಕುಗಳಿಗೋಸ್ಕರ, ಸಮಾಜದ ಒಂದು ಬದಲಾವಣೆಗಳಿಗೋಸ್ಕರ ಹೊಸ ಹೊಸ ಕಾಯ್ದೆಗಳನ್ನ ತರೋದಿಕ್ಕಾಗಿರ್ಬೋದು, ಅಮೆಂಡ್ಮೆಂಟ್ ಗಳನ್ನ ಮಾಡ್ಲಿಕ್ಕಾಗಿರ್ಬೋದು. ಯಾಕಂದ್ರೆ ಗ್ರೌಂಡ್ ರಿಯಾಲಿಟಿಯನ್ನ ತಿಳ್ಕೊಳ್ಳೋದು ನಮ್ಮ ಮಹಿಳೆಯರು ತುಂಬಾ ಬೇಗ ತಿಳ್ಕೊಳ್ತಾರ. ಅವರು ನಮ್ಮ ಪುರುಷರಿಗೆ ಸ್ವಲ್ಪ ತಿಳ್ಕೊಳ್ಳೋದು, ಆ ಗ್ರೌಂಡ್ ರಿಯಾಲಿಟಿಗೆ ಇಳಿಯೋದು ಸ್ವಲ್ಪ ಕಮ್ಮಿ. ಯಾಕಂದ್ರೆ ಅವ್ರು ಕಟ್ಟೆ ಪಂಚಾಯತಿ ಮಾಡೋದು ಸ್ವಲ್ಪ ಕಮ್ಮಿನೇನೆ. ಸೊ ನಮ್ಮ ಮಹಿಳೆಯರು ಕಟ್ಟೆ ಪಂಚಾಯತಿ ಮಾಡೋದ್ರಿಂದ ಅವರಿಗೆ ಗ್ರೌಂಡ್ ರಿಯಾಲಿಟಿ ಒಂದಷ್ಟು ಅರ್ಥ ಆಗ್ತವೆ. ಸೊ ಇನ್ನು ಉನ್ನತವಾದಂತಹ ಒಂದಷ್ಟು ಯೋಜನೆಗಳು, ಒಂದಷ್ಟು ಕಾಯ್ದೆಗಳು ಹೊರಹೊಮ್ಮಲಿಕ್ಕೆ ಸಾಧ್ಯವಾಗತ್ತೆ. ಮಹಿಳೆಯರಿಗೆ ಇದು ಸಿಕ್ಕಿರುವಂತಹ ಅಮೂಲ್ಯವಾದ ಒಂದು ಆಪರ್ಚುನಿಟಿ, ಅವಕಾಶ ಇದು. ಸೊ ಎಲ್ಲಾ ಮಹಿಳೆಯರೂ ಇದರ ಪರವಾಗಿ ಮಾತಾಡಿ, ಅದು ಏನು 33% ನಮ್ಮ ಮಹಿಳೆಯರಿಗೋಸ್ಕರ ಮೀಸಲಾತಿಯನ್ನ ನಮ್ಮ ಡೆಲ್ಲಿ ಲೆವೆಲ್ ಅಲ್ಲಿ, ಪಾರ್ಲಿಮೆಂಟ್ ಲೆವೆಲ್ ಅಲ್ಲಿ ಇಡಬೇಕು ಅನ್ನೋದನ್ನ ಮೋದಿಜಿ ಅವರು ಏನು ಮಾತಾಡ್ತಾ ಇದ್ದಾರೆ ಅದು ಸಕ್ರಿಯವಾಗಿ ಬರಬೇಕು, ಅದು ಜಾರಿಗೊಳ್ಬೇಕು ಅಂತ ಹೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದರಲ್ಲಿ ಮೇನ್ ಆಗಿ ಲೋಕಸಭೆ ಆಗಿರ್ಬೋದು, ರಾಜ್ಯ ವಿಧಾನಸಭೆ ಆಗಿರ್ಬೋದು, ಡೆಲ್ಲಿಯ ವಿಧಾನಸಭೆಯಲ್ಲಿ 33% ಅವರಲ್ಲಿಗೆ ಮೀಸಲಾತಿಯನ್ನ ಕೊಡುವಂತದ್ದು. ಸೊ ಇದಷ್ಟು ಒಂದಷ್ಟು ಬಂದ್ರೆ ಏನು ತಕ್ಕಡಿ ಒಂದು ಕಡೆ ವಾಲಿದೆ. ಸೊ ಅವಾಗ ಸಮಾನತೆಯನ್ನ ನಾವೇನ್ ಮಾತಾಡ್ತೇವೆ, ತಕ್ಕಡಿ ಒಂದು ಕಡೆ ವಾಲೋದಕ್ಕಿಂತನೂ ಎರಡು ಕಲೆನು ಇದ್ದು ಸಮಾನವಾಗಿದ್ರೆ ಅದಕ್ಕೊಂದು ನ್ಯಾಯ ಬರುತ್ತೆ, ನಮ್ಮ ಪಾರ್ಲಿಮೆಂಟ್ಗೆ ಒಂದು ಕಳೆ ಇರುತ್ತೆ. ಸೊ ಹಾಗಾಗಿ 33% ಏನು ನಮ್ಮ ರಿಸರ್ವೇಷನ್ ಮೀಸಲಾತಿಯನ್ನ ಪ್ಲಾನ್ ಮಾಡ್ತಾ ಇದಾರೆ ಅದು ಜಾರಿ ಬಂದು ಒಳ್ಳೆ ರೀತಿಯಲ್ಲಿ ಆದ್ರೆ ತುಂಬಾ ಒಳ್ಳೇದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಯಾ
0: ಒಳ್ಳೇದು ಮೇಡಮ್, ಇದುವರೆಗೆ ತಾವು ಮಹಿಳಾ ಕಾನೂನು ಬಗ್ಗೆ ಸಂಪೂರ್ಣ ಒಂದು ಮಾಹಿತಿ ಹೇಳಿದ್ರಿ. ಕೇಳಿದ್ರೆ ಇನ್ನೂ ಕೇಳ್ಬೇಕನ್ಸುತ್ತೆ, ಆದ್ರೆ ಸಮಯದ ಅಭಾವ ಇದೆ. ಮತ್ತೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಒಂದು ಮಾಹಿತಿಯನ್ನ, ಹೆಚ್ಚಿನ ಒಂದು ವಿಚಾರವನ್ನ ಈ ಕುರಿತು ಅಂದ್ರೆ ಮಹಿಳಾ ಕಾನೂನು ಕುರಿತು ನಾವು ಮಾತಾಡೋಣ. ಇದುವರೆಗೆ ತಾವು ಭದ್ರಾವತಿ ಶಿವಮೊಗ್ಗ FM ಆಕಾಶವಾಣಿಗೆ ಬಂದು ಮಹಿಳಾ ಕಾನೂನು ಬಗ್ಗೆ ಸಂಪೂರ್ಣ ಒಂದು ಮಾಹಿತಿ ನೀಡುವುದಕ್ಕೆ ಇನ್ನೊಮ್ಮೆ ತಮಗೆ ಧನ್ಯವಾದ ಹಾಗೂ ನಮಸ್ಕಾರ.
1: ನಮಸ್ತೆ, ಥ್ಯಾಂಕ್ ಯು.
2: ಇದುವರೆಗೆ ಮಹಿಳಾ ಸಬಲೀಕರಣ ಕುರಿತು ತರೀಕೆರೆಯ ವಿಕಸನ ಸ್ವಯಂ ಸೇವಾ ಸಂಸ್ಥೆಯ ಕಾರ್ಯನಿರ್ವಾಹಕ ಅಧಿಕಾರಿ ಮತ್ತು ವಕೀಲರಾದ ವಿಭಾ ವರ್ಗೀಸ್ ಅವರೊಂದಿಗೆ ನಡೆಸಿದ ಸಂದರ್ಶನದ ಮುಂದುವರಿದ ಭಾಗವನ್ನು ಕೇಳಿದಿರಿ. ಪ್ರಸ್ತುತಿ ಡಾ SM ಸುಧಾಕರ್. ಇದೀಗ ಕೇಳಿ ಕೃಷಿ ಉಳಿಸಿ ಅಭಿಯಾನ ಕುರಿತು ಮಾಹಿತಿ.
3: ಕೃಷಿ ಉಳಿಸಿ ಅಭಿಯಾನ 2026 ಕುರಿತು ಮಾಹಿತಿ.
4: ಕಿಸಾನ್ ಭಾಯಿ ನಮಸ್ಕಾರ, ಹಮ್ ಹೇ ಗ್ರಾಮ ರಮಸಿಯಾ ಮೇ, ಯೇ ಕಿ ಗ್ರಾಮ ಪಂಚಾಯತ್ ಸದಾಲತ್ಪುರ ಮೇ ಆ ರಹಾ ಹೈ ಔರ್ ಯಹಾಂ ಸೇ ಖೇತ್ ಬಚಾವ್ ಅಭಿಯಾನ ಕಾ ಆಜ್ ಸೇ ಶುಭಾರಂಭ ಕರ್ ರಹೇ ಹೈ ಕೇಂದ್ರೀಯ ಕೃಷಿ ಮಂತ್ರಿ ಆದರಣೀಯ ಶ್ರೀ ಶಿವರಾಜ್ ಸಿಂಗ್ ಜಿ ಚೌಹಾನ್. ತೋ ಆಯಿಯೇ ಹಮ ಯಹಾಂ ಜೋ ವಿಶೇಷಜ್ಞ ಉನ್ಸೇ ಬಾತ್ಚೀತ್ ಕರ್ತೇ ಹೈ ಸರ್, ಆಪ್ ಅಪ್ನಾ ಪರಿಚಯ ದೇಂಗೇ?
5: ಮೈ ಕೋಮಲ್ ಪ್ರಸಾದ್ ಭಗತ್, ಉಪಸಂಚಾಲಕ ಕೃಷಿ ರಾಯಸೇನ್ ಹೂ. ಔರ್ ಜೋ ಆಜ್ ಕಾ ಜೋ ಕಾರ್ಯಕ್ರಮ ಹೈ ಖೇತ್ ಬಚಾವ್ ಅಭಿಯಾನ, ಮಾನ್ಯ ಕೃಷಿ ಮಂತ್ರಿ ಶ್ರೀ ಶಿವರಾಜ್ ಜಿ ಚೌಹಾನ್ ಜಿ ಕಿ ಮಾರ್ಗದರ್ಶನ ಮೇ ಪೂರಾ ಏಕ್ ಮಹಿನಾ ಈ ಕಾರ್ಯಕ್ರಮ ಮೇ ಚಲೇಗಾ, 1 ಜೂನ್ ಸೇ ಲೇಕೆ 30 ಜೂನ್ ತಕ್. ಇಸ್ ಕಾರ್ಯಕ್ರಮ ಕಾ ಜೋ ಮುಖ್ಯ ಉದ್ದೇಶ ಹೈ ಖೇತಿ ಮೇ ಜೋ ಕಿಸಾನ್ ಭಾಯಿ ಜೋ ಅಧಿಕ ಮಾತ್ರಾ ಮೇ ಉರ್ವರಕೋ ಕಾ ಉಪಯೋಗ ಕರ್ತೇ ಹೈ, ಅನಿಯಮಿತ ರೂಪ ಮೇ ಉರ್ವರಕೋ ಕಾ ಉಪಯೋಗ ಕರ್ತೇ ಹೈ, ಉನ್ಕೋ ಯಾನಿ ಹಮೇ ಸಮಝಾಯಿಶ್ ದೇನಾ ಹೈ. ಸಬ್ಸೆ ಪಹಲೆ ತೋ ಹಮೇ ಯಾನಿ ಕಿಸಾನೋ ಕಿ ಖೇತೋ ಕಿ ಮಿಟ್ಟಿ ಕಿ ನಮೂನಾ ಲೇನಾ ಹೈ, ಔರ್ ಉನ್ಕಿ ಜೋ ರಿಪೋರ್ಟ್ ಆತಿ ಹೈ ಉಸ್ಕೆ ಆಧಾರ್ ಪೇ ಹಿ ಸಂತುಲಿತ ಮಾತ್ರಾ ಮೇ ಉರ್ವರಕೋ ಕೋ ಉಪಯೋಗ ಕರ್ನೆ ಕೆ ಲಿಯೆ ಕಿಸಾನ್ ಭಾಯಿಯೋ ಕೋ ಸಲಹಾ ದೇನಾ ಹೈ. ಸಾಥ್ ಹಿ ಸಾಥ್ ಕಿಸಾನ್ ಭಾಯಿ ಮೇ ಕುಛ ಭ್ರಾಂತಿ ಹೈ ಕಿ ಮಾತ್ರ DAP ಕಾ ಉಪಯೋಗ ಕರ್ಕೆ ಫಸಲ್ ಅಚ್ಚಿ ಹೋತಿ ಹೈ, ತೋ ಹಮೇ ಬತಾನಾ ಹೈ ಕಿ ಫಸಲೋ ಕೋ 17 ಪ್ರಕಾರ ಕೆ ಪೋಷಕ ತತ್ವ

0: ಮಕ್ಕಳೇ
1: ಕೇಳುಗರೆ, ಸಾರ್ವಜನಿಕರಿಗೆ
2: ಆರೋಗ್ಯ ಅರಿಕೆ ಅರಿವು ಮೂಡಿಸುವ
1: ವಿಶೇಷ ಕಾರ್ಯಕ್ರಮ ಸರಣಿ, ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ
2: ಪ್ರತಿ ಸೋಮವಾರ ಬೆಳಗ್ಗೆ 8:45 ಪ್ರಸಾರವಾಗಲಿದೆ.
1: ಭಾರತೀಯ ವೈದ್ಯಕೀಯ ಸಂಸ್ಥೆಯ ನುರಿತ ವೈದ್ಯರು ಭಾಗವಹಿಸಿ ಮಾಹಿತಿ ನೀಡುವ
2: ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ.
1: ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು
2: IMV ಶಿವಮೊಗ್ಗ ಶಾಖೆ.

ರೈತ ಬಾಂಧವರೇ, ಇದಾಗಿತ್ತು ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಇನ್ನು ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ.

ಇಂದಿನವರೆಗೆ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಅರ್ಪಿಸುವ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಕೇಳಿದ್ರಿ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಮೂಡಿಬಂತು.

ಕೇಳುಗರೆ, ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಮೂಡಿಬರುವ ಕೃಷಿ ರಂಗ ಕಾರ್ಯಕ್ರಮದ ಕುರಿತು ನೀವು ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಹಂಚಿಕೊಳ್ಳಬಹುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481527260. ಇಲ್ಲಿಗೆ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ವಾಟ್ಸ್ಆಪ್ ಮುಖಾಂತರ ಸಂದೇಶದ ಮೂಲಕ ಹಂಚಿಕೊಳ್ಳಿ.

ಕೇಳುಗರೆ, ಇಂದು ಸಂಜೆ 7:45 ಸಮಾಚಾರ ದರ್ಶನ ವಾರದ ವಾರ್ತಾ ಚಿತ್ರ. 8:00 ಸರ್ಕಾರದ 12 ವರ್ಷಗಳ ಸಾಧನೆಗಳನ್ನು ಕುರಿತು ವಿವಿಧ ವಿಷಯಗಳ ಮೇಲೆ ಎನ್ಎಸ್ಟಿ ಆಕಾಶವಾಣಿ ವತಿಯಿಂದ ವಿಶೇಷ ಕಾರ್ಯಕ್ರಮ ಸರಣಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರಲಿದೆ. ಇಂದು ರಾತ್ರಿ 8:35 ನಮ್ಮ ನಿಲಯದಿಂದ ಚಿತ್ರಗೀತೆಗಳನ್ನು ಕೇಳುವಿರಿ. 9:15 ಭಾವಗೀತೆಗಳ ಕಾರ್ಯಕ್ರಮ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಸಮಯ ಆಗತಲಿದೆ 7:34. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ 7:35 ಕನ್ನಡದಲ್ಲಿ ವಾರ್ತೆಗಳು.

ಭಾರತ ಇದು ಪ್ರತಿಯೊಬ್ಬ ಭಾರತೀಯನಿಗೂ ರೋಮಾಂಚನ ಉಂಟುಮಾಡುವ ಪದ. ಈ ದೇಶದಲ್ಲಿ ಬಾಳುತ್ತಿರುವ ನಾವು ವೈಯಕ್ತಿಕವಾಗಿ ಯಾವ ಮತ ಅಥವಾ ಸಂಪ್ರದಾಯವನ್ನು ಅನುಸರಿಸಿದರೂ ಅಂತರ್ಯಾಮಿಯಾಗಿ ನಮ್ಮೊಳಗೆ ಹರಿಯುವ ಮತ್ತು ಹರಿಯಬೇಕಾದ ಶಕ್ತಿ

ದೇಶಭಕ್ತಿ. ಸುತ್ತಲೂ ಕವಿಯುವ ಕತ್ತಲೆಯೊಳಗೆ ಪ್ರೀತಿಯ ಹಣತೆಯ ಹಚ್ಚೋಣ, ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದೊಳು ಬದುಕೋಣ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು: ಸುಸ್ಥಿರ ಕೃಷಿ ನಾವೀನ್ಯತೆ ಸಂಶೋಧನೆಯು ವಿಕಸಿತ ಭಾರತದ ಅಡಿಪಾಯ, ಲೋಕಸಭಾ ಸಭಾಧ್ಯಕ್ಷ ಓಂ ಬಿರ್ಲಾ ಅಭಿಮತ. 5 ದಿನಗಳ ಬ್ರಿಕ್ಸ್ ಕೃಷಿ ಸಮ್ಮೇಳನ ಸಂಪನ್ನ, ಇಂದೋರ್ ಘೋಷಣೆ ಅಂಗೀಕಾರ. ಭಾರತದ ಮುಂದಿನ ಸೇನಾ ಮುಖ್ಯಸ್ಥರಾಗಿ ಲೆಫ್ಟಿನೆಂಟ್ ಜನರಲ್ ಧೀರಜ್ ಸೇಠ್ ನೇಮಕ. ಹಾಗೂ ಅಸ್ಸಾಂನಲ್ಲಿ ಐಎಎಫ್ ವಿಮಾನ ಅಪಘಾತ, 5 ವಾಯುಸೇನಾ ಸಿಬ್ಬಂದಿ ಹುತಾತ್ಮ. ವಾರ್ತೆಗಳ ವಿವರ: 2047 ವೇಳೆಗೆ ಅಭಿವೃದ್ಧಿ ಹೊಂದಿದ ರಾಷ್ಟವಾಗುವ ಭಾರತದ ಪ್ರಯಾಣವು ಹಳ್ಳಿಗಳ ಮೂಲಕ ಸಾಗುತ್ತದೆ. ಸುಸ್ಥಿರ ಕೃಷಿ ನಾವೀನ್ಯತೆ ಮತ್ತು ಸಂಶೋಧನೆಯು ವಿಕಸಿತ ಭಾರತದ ಅಡಿಪಾಯವಾಗಿದೆ ಎಂದು ಲೋಕಸಭಾ ಸಭಾಧ್ಯಕ್ಷ ಓಂ ಬಿರ್ಲಾ ಪ್ರತಿಪಾದಿಸಿದ್ದಾರೆ. ನವದೆಹಲಿಯಲ್ಲಿಂದು ವಿಕಸಿತ ಭಾರತ ಅಟ್ 2047 ಕುರಿತ 2 ದಿನಗಳ ರಾಷ್ಟೀಯ ಸಮ್ಮೇಳನದ ಉದ್ಘಾಟನಾ ಅಧಿವೇಶನ ಉದ್ದೇಶಿಸಿ ಮಾತನಾಡಿದ ಅವರು, ಆಧುನಿಕ ತಂತ್ರಜ್ಞಾನದೊಂದಿಗೆ ಸಾಂಪ್ರದಾಯಿಕ ಜ್ಞಾನದ ಸಮ್ಮಿಲನದಿಂದ ಭಾರತ ಜಾಗತಿಕ ಕೃಷಿ ನಾಯಕನಾಗಿ ಹೊರಹೊಮ್ಮಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು. ಆಹಾರ ಭದ್ರತೆ, ಗ್ರಾಮೀಣ ಸಮೃದ್ಧಿ, ಸಾಮಾಜಿಕ ಸಾಮರಸ್ಯ ಮತ್ತು ಸಮಗ್ರ ಬೆಳವಣಿಗೆಗಳನ್ನು ಖಚಿತಪಡಿಸಿಕೊಳ್ಳಲು ಕೃಷಿ ಅಭಿವೃದ್ಧಿಯ ಭಾರತದ ದೃಷ್ಟಿಕೋನಕ್ಕೆ ಕೇಂದ್ರ ಬಿಂದುವಾಗುತ್ತದೆ. ಸುಸ್ಥಿರ, ಲಾಭದಾಯಕ ಮತ್ತು ಸ್ಥಿತಿಸ್ಥಾಪಕತ್ವದ ಕೃಷಿ ಪರಿಸರ ವ್ಯವಸ್ಥೆಯನ್ನು ರಕ್ಷಿಸಲು ಆಧುನಿಕ ತಂತ್ರಜ್ಞಾನದೊಂದಿಗೆ ಸಾಂಪ್ರದಾಯಿಕ ಬುದ್ಧಿಮತ್ತೆಯನ್ನು ಸಂಯೋಜಿಸುವ ಅಗತ್ಯವಿದೆ ಎಂದು ಓಂ ಬಿರ್ಲಾ ಅಭಿಪ್ರಾಯಪಟ್ಟಿದ್ದಾರೆ. ಮಧ್ಯಪ್ರದೇಶದ ಇಂದೋರ್ನಲ್ಲಿ ನಡೆದ 5 ದಿನಗಳ ಬ್ರಿಕ್ಸ್ ಕೃಷಿ ಸಮ್ಮೇಳನ ಇಂದು ಈ ಐತಿಹಾಸಿಕ ಸಮಾರೋಪಗೊಂಡಿತು. ಸಮ್ಮೇಳನದಲ್ಲಿ ಇಂದೋರ್ ಘೋಷಣೆಯನ್ನು ಸರ್ವಾನುಮತದಿಂದ ಅಂಗೀಕರಿಸಲಾಯಿತು. ಆಹಾರ ಭದ್ರತೆ, ರೈತರ ಕಲ್ಯಾಣ, ಹವಾಮಾನ ಸ್ನೇಹಿ ಕೃಷಿ, ಕೃಷಿ ವ್ಯಾಪಾರ ಮತ್ತು ಡಿಜಿಟಲ್ ಕೃಷಿಯ ಕುರಿತು ಪ್ರಮುಖ ನಿರ್ಧಾರಗಳನ್ನು ಘೋಷಣೆ ಒಳಗೊಂಡಿದೆ. ಬ್ರಿಕ್ಸ್ ರಾಷ್ಟ್ರಗಳು ವಿಶ್ವದ ಜನಸಂಖ್ಯೆಯ ಸುಮಾರು ಅರ್ಧದಷ್ಟು ಭಾಗವನ್ನು ಪ್ರತಿನಿಧಿಸುತ್ತವೆ ಮತ್ತು ಜಾಗತಿಕ ಕೃಷಿ ಉತ್ಪಾದನೆಯ ಸುಮಾರು ಶೇಕಡ 42% ಕೊಡುಗೆ ನೀಡುತ್ತವೆ. ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದರು. ಇಂದೋರ್ ಘೋಷಣೆಯು ಕೇವಲ ಒಪ್ಪಂದದ ದಾಖಲೆಯಲ್ಲ, ಆದರೆ ಬ್ರಿಕ್ಸ್ ರಾಷ್ಟ್ರಗಳ ಸಾಮೂಹಿಕ ಇಚ್ಛಾಶಕ್ತಿ ಮತ್ತು ಹಂಚಿಕೆಯ ಜವಾಬ್ದಾರಿಯ ಸಂಕೇತವಾಗಿದೆ ಎಂದರು. ಸಮ್ಮೇಳನದಲ್ಲಿ 4 ಹೊಸ ಸಾಂಸ್ಥಿಕ ಉಪಕ್ರಮಗಳನ್ನು ಘೋಷಿಸಲಾಯಿತು. ಇದೇ 30ರಿಂದ ಜಾರಿಗೆ ಬರುವಂತೆ ಲೆಫ್ಟಿನೆಂಟ್ ಜನರಲ್ ಧೀರಜ್ ಸೇಠ್ ಅವರನ್ನು ಮುಂದಿನ ಭಾರತೀಯ ಸೇನಾ ಮುಖ್ಯಸ್ಥರನ್ನಾಗಿ ಕೇಂದ್ರ ಸರ್ಕಾರ ನೇಮಿಸಿದೆ. ಅವರು ಪ್ರಸ್ತುತ ಭಾರತೀಯ ಸೇನೆಯ ಉಪಮುಖ್ಯಸ್ಥರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಪ್ರಸ್ತುತ ಸೇನಾ ಮುಖ್ಯಸ್ಥರಾಗಿರುವ ಜನರಲ್ ಉಪೇಂದ್ರ ದ್ವಿವೇದಿ ಅವರು ಇದೇ 30ರಂದು ಸೇವೆಯಿಂದ ನಿವೃತ್ತರಾಗಲಿದ್ದಾರೆ. ಲೆಫ್ಟಿನೆಂಟ್ ಜನರಲ್ ಧೀರಜ್ ಸೇಠ್ ಅವರು ಖಡಕ್ವಾಸ್ಲದ ರಾಷ್ಟೀಯ ರಕ್ಷಣಾ ಅಕಾಡೆಮಿ ಎನ್ಡಿಎ ಹಳೆಯ ವಿದ್ಯಾರ್ಥಿಯಾಗಿದ್ದಾರೆ. 1986 ಡಿಸೆಂಬರ್ನಲ್ಲಿ ಅವರು ಭಾರತೀಯ ಸೇನೆಗೆ ಸೇರ್ಪಡೆಯಾದರು. ಕಾರ್ಯಾಚರಣೆ, ಕಾರ್ಯತಂತ್ರ, ಸಾಮರ್ಥ್ಯ ಅಭಿವೃದ್ಧಿ, ಸಾಂಸ್ಥಿಕ ಕ್ಷೇತ್ರಗಳಲ್ಲಿ ಅವರು ವ್ಯಾಪಕ ಅನುಭವ ಹೊಂದಿದ್ದು ಸುಮಾರು 4 ದಶಕಗಳಿಂದ ವಿವಿಧ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿದ್ದು ಭಾರತೀಯ ಸೇನೆಯ ಯುದ್ಧ ಪರಿಣಾಮಕಾರಿತ್ವ ಮತ್ತು ದೀರ್ಘಕಾಲೀನ ರೂಪಾಂತರಕ್ಕೆ ಗಮನಾರ್ಹ ಕೊಡುಗೆ ನೀಡಿದ್ದಾರೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಕೊಲ್ಲಿಯಲ್ಲಿ ತೈಲ ಹಡಗಿನ ಮೇಲೆ ಅಮೆರಿಕ ನೌಕಾಪಡೆ ನಡೆಸಿದ ದಾಳಿಯಲ್ಲಿ 3 ಭಾರತೀಯ ನಾವಿಕರು ಮೃತಪಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅಮೆರಿಕಕ್ಕೆ ಭಾರತ ತೀವ್ರ ಪ್ರತಿಭಟನೆ ದಾಖಲಿಸಿದೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರು ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಅವರೊಂದಿಗೆ ಮಾತನಾಡಿ, ವಾಣಿಜ್ಯ ಸಾಗಣೆಯ ವಿರುದ್ಧ ಇಂತಹ ಮಾರಕ ಕ್ರಮಗಳು ಸಮರ್ಥನೀಯವಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಇತ್ತೀಚೆಗೆ ಒಮನ್ ಕರಾವಳಿಯಲ್ಲಿ ಎಂಟಿ ಸೆಟ್ಬೆಲ್ಲೋ ಹಡಗಿನ ಮೇಲೆ ಅಮೆರಿಕ ನಡೆಸಿದ ದಾಳಿಯಲ್ಲಿ 3 ಭಾರತೀಯ ನಾವಿಕರು ಮೃತಪಟ್ಟ ಘಟನೆಗೆ ಸಂಬಂಧಿಸಿದಂತೆ ಭಾರತ ತೀಕ್ಷ್ಣ ಪ್ರತಿಕ್ರಿಯೆ ನೀಡಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ

0: ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಮೂಲಸೌಕರ್ಯ ಅಭಿವೃದ್ಧಿಯ ಜೊತೆಗೆ ಉದ್ಯೋಗ ಸೃಷ್ಟಿಗೂ ಸಾರಿಗೆ ಸಚಿವಾಲಯ ವಿಶೇಷ ಒತ್ತು ನೀಡುತ್ತಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಹೇಳಿದ್ದಾರೆ. ನಾಗ್ಪುರದಲ್ಲಿ ಇಂದು ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ದೇಶಾದ್ಯಂತ ಚಾಲನಾ ತರಬೇತಿ ಕೇಂದ್ರಗಳನ್ನು ಸ್ಥಾಪಿಸುವ ಕಾರ್ಯವನ್ನು ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಕೈಗೊಂಡಿದೆ ಎಂದು ತಿಳಿಸಿದರು. 2025 ಜನವರಿಯಲ್ಲಿ ಘೋಷಿಸಲಾದ ನೀತಿಯಡಿ ದೇಶಾದ್ಯಂತ 1,600 ಕೇಂದ್ರಗಳನ್ನು ಸ್ಥಾಪಿಸುವ ಉದ್ದೇಶ ಹೊಂದಲಾಗಿದೆ. ಇವುಗಳಲ್ಲಿ 24 ಕೇಂದ್ರಗಳು ಈಗಾಗಲೇ ಕಾರ್ಯಾರಂಭ ಮಾಡಿದ್ದು 112 ಕೇಂದ್ರಗಳ ಸ್ಥಾಪನಾ ಕಾರ್ಯ ಪ್ರಗತಿಯಲ್ಲಿದೆ. ಈ ಕೇಂದ್ರಗಳ ಮೂಲಕ ಇದುವರೆಗೆ ಸುಮಾರು 10,00,000 ಜನರಿಗೆ ತರಬೇತಿ ನೀಡಲಾಗಿದೆ ಎಂದು ಅವರು ಮಾಹಿತಿ ನೀಡಿದರು. ಎಲ್ಲಾ ಕೇಂದ್ರಗಳು ಪೂರ್ಣ ಪ್ರಮಾಣದಲ್ಲಿ ಕಾರ್ಯನಿರ್ವಹಿಸಲು ಆರಂಭಿಸಿದ ಬಳಿಕ ವರ್ಷಕ್ಕೆ ಸುಮಾರು 1,15,00,000 ಮಂದಿಗೆ ಚಾಲನಾ ತರಬೇತಿ ದೊರೆಯಲಿದ್ದು, ಇದರಿಂದ ಗಣನೀಯ ಪ್ರಮಾಣದ ಉದ್ಯೋಗಾವಕಾಶಗಳು ಸೃಷ್ಟಿಯಾಗಲಿವೆ ಎಂದು ಸಚಿವ ನಿತಿನ್ ಗಡ್ಕರಿ ಹೇಳಿದರು. ಕೇಂದ್ರ ಸರ್ಕಾರದ ವಿವಿಧ ಕಲ್ಯಾಣ ಕಾರ್ಯಕ್ರಮಗಳ ಕುರಿತು ಮಾತನಾಡಿದ ಸಚಿವರು, ಕಳೆದ 12 ವರ್ಷಗಳಲ್ಲಿ ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯಡಿ 58 ಕೋಟಿಗೂ ಹೆಚ್ಚು ಬ್ಯಾಂಕ್ ಖಾತೆಗಳನ್ನು ತೆರೆಯಲಾಗಿದೆ ಎಂದರು. ಆಯುಷ್ಮಾನ್ ಭಾರತ್ ಯೋಜನೆಯಿಂದ 60 ಕೋಟಿ ನಾಗರಿಕರು ಪ್ರಯೋಜನ ಪಡೆದಿದ್ದು, ಪ್ರಧಾನಮಂತ್ರಿ ಉಜ್ವಲ ಯೋಜನೆಯಡಿ 11 ಕೋಟಿ ಎಲ್ಪಿಜಿ ಸಂಪರ್ಕಗಳನ್ನು ಒದಗಿಸಲಾಗಿದೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ 11 ಕೋಟಿ ರೈತರು ವಾರ್ಷಿಕ ಆರ್ಥಿಕ ನೆರವು ಪಡೆಯುತ್ತಿದ್ದಾರೆ ಎಂದರು. ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಡಿ 57 ಕೋಟಿ ಫಲಾನುಭವಿಗಳಿಗೆ ಸುಮಾರು 35,00,000 ಕೋಟಿ ರೂಪಾಯಿ ಸಾಲ ವಿತರಿಸಲಾಗಿದ್ದು, ಸಣ್ಣ ಉದ್ಯಮಿಗಳು ಮತ್ತು ಬೀದಿ ಬದಿ ವ್ಯಾಪಾರಿಗಳಿಗೆ ಇದರಿಂದ ನೆರವಾಗಿದೆ ಎಂದು ಸಚಿವ ನಿತಿನ್ ಗಡ್ಕರಿ ತಿಳಿಸಿದರು. ಅಸ್ಸಾಂನ ಜೋರ್ಹತ್ನಲ್ಲಿ ಇಂದು ಬೆಳಗ್ಗೆ ಸಂಭವಿಸಿದ AAN-32 ವಿಮಾನ ಅಪಘಾತದಲ್ಲಿ 5 ಐಎಎಫ್ ಸಿಬ್ಬಂದಿ ಹುತಾತ್ಮರಾಗಿದ್ದಾರೆ. ಐಎಎಫ್ ಸ್ಕ್ವಾಡ್ರನ್ ಲೀಡರ್ ಪ್ರಶಾಂತ್ ಸಿಂಗ್, ಫ್ಲೈಟ್ ಲೆಫ್ಟಿನೆಂಟ್ ಶುಭಂ ಕುಮಾರ್, ಸಾರ್ಜೆಂಟ್ ಜಿತೇಂದ್ರ ಶರ್ಮಾ, ಅಗ್ನಿವೀರ ವಾಯು ಖೇಮರಾಮ್ ಕುಮಾವತ್ ಮತ್ತು ಅಗ್ನಿವೀರ ವಾಯು ಡ್ಯಾನಿಶ್ ಆಲಂ ಅವರು ಘಟನೆಯಲ್ಲಿ ಪ್ರಾಣ ಕಳೆದುಕೊಂಡಿದ್ದಾರೆ ಎಂದು ಭಾರತೀಯ ವಾಯುಪಡೆ ತಿಳಿಸಿದೆ. ಮೃತರ ಕುಟುಂಬಗಳಿಗೆ ಐಎಎಫ್ ಸಂತಾಪ ಸೂಚಿಸಿದ್ದು, ಈ ದುಃಖದ ಸಮಯದಲ್ಲಿ ಅವರೊಂದಿಗೆ ದೃಢವಾಗಿ ನಿಲ್ಲುತ್ತದೆ ಎಂದು ಹೇಳಿದೆ. ಇಂದು ಬೆಳಗ್ಗೆ ನಿಯಮಿತ ಹಾರಾಟದ ಸಮಯದಲ್ಲಿ AAN-32 ವಿಮಾನ ಅಪಘಾತಕ್ಕೀಡಾಯಿತು. ಘಟನೆ ಕುರಿತು ತನಿಖೆ ಪ್ರಗತಿಯಲ್ಲಿದೆ ಎಂದು ಐಎಎಫ್ ತಿಳಿಸಿದೆ. ಅಸ್ಸಾಂನ ಜೋರ್ಹತ್ನಲ್ಲಿ ಸಂಭವಿಸಿದ AAN-32 ವಿಮಾನ ಅಪಘಾತದಲ್ಲಿ 5 ವಾಯುಸೇನಾ ಸಿಬ್ಬಂದಿ ಮೃತಪಟ್ಟ ಘಟನೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸಚಿವರು ಅವರ ಧೈರ್ಯ ಮತ್ತು ದೇಶ ಸೇವೆ ಸದಾ ಹೆಮ್ಮೆ ಹಾಗೂ ಕೃತಜ್ಞತೆಯಿಂದ ಸ್ಮರಿಸಲ್ಪಡಲಿದೆ. ಈ ದುಃಖದ ಸಂದರ್ಭದಲ್ಲಿ ರಾಷ್ಟ್ರವು ಮೃತರ ಕುಟುಂಬದೊಂದಿಗೆ ದೃಢವಾಗಿ ನಿಂತಿದೆ ಎಂದು ಹೇಳಿದ್ದಾರೆ. ಕಳೆದ 12 ವರ್ಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶಾದ್ಯಂತ ಶಿಕ್ಷಣ, ಕೌಶಲ್ಯ, ನಾವೀನ್ಯತೆ ಮತ್ತು ನವೋದ್ಯಮಗಳಂತಹ ನೂತನ ಸಂಸ್ಕೃತಿಯನ್ನು ಘೋಷಿಸಿದ್ದಾರೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರು ಕೈಗೊಂಡ ವಿವಿಧ ನೀತಿಗಳಿಂದಾಗಿ ಭಾರತದ ವಿಶ್ವದ 2ನೇ ಅತಿದೊಡ್ಡ ಉನ್ನತ ಶಿಕ್ಷಣದ ಜಾಲವನ್ನು ಹೊಂದಿದೆ ಎಂದು ತಿಳಿಸಿದ್ದರು. ದೇಶದಲ್ಲಿ 2,00,000 ಹೆಚ್ಚು ನವೋದ್ಯಮಗಳೊಂದಿಗೆ 3ನೇ ಅತಿದೊಡ್ಡ ನವೋದ್ಯಮ ಪರಿಸರ ವ್ಯವಸ್ಥೆಯ ಹೊಂದಿದೆ. 60,00,000ಕ್ಕಿಂತಲೂ ಹೆಚ್ಚು ಯುವಕರಿಗೆ ಕೌಶಲ್ಯಾಭಿವೃದ್ಧಿ ಮೂಲಕ ಅಗಾಧ ಬೆಳವಣಿಗೆ ಸಾಧಿಸಿದೆ. 120,00,000ಕ್ಕೂ ಹೆಚ್ಚು ಮುದ್ರಾ ಸಾಲಗಳು ಮತ್ತು 300ಕ್ಕೂ ಬಾಹ್ಯಾಕಾಶ ನವೋದ್ಯಮಗಳು ಇಂದಿನ ಯುವಕರು ಉದ್ಯೋಗ ಸೃಷ್ಟಿಕರ್ತರು ಎಂಬುದಕ್ಕೆ ಪುರಾವೆಯಾಗಿ ನಿಂತಿದೆ ಎಂದು ತಿಳಿಸಿದ್ದಾರೆ. ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ರಾಜ್ಯ ಖಾತೆ ಸಚಿವ ಡಾ ಜಿತೇಂದ್ರ ಸಿಂಗ್ ಇಂದು ಬೆಂಗಳೂರಿನಲ್ಲಿ ಆಯೋಜನೆಗೊಂಡಿರುವ ಸಂಶೋಧನೆ, ಕೈಗಾರಿಕೆ, ನವೋದ್ಯಮ ಮತ್ತು ಉದ್ಯಮಶೀಲತೆ ಸಮಾವೇಶ RISE ಯಲ್ಲಿ ವಸ್ತು ಪ್ರದರ್ಶನವನ್ನು ಉದ್ಘಾಟಿಸಿದರು. ಧರ್ಮಶಾಲಾದ ಹಿಮಾಚಲ ಪ್ರದೇಶ ಕ್ರಿಕೆಟ್ ಅಸೋಸಿಯೇಷನ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಏಕದಿನ ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿ ಭಾರತದ ವಿರುದ್ಧ ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ಅಫ್ಘಾನಿಸ್ತಾನ ಇತ್ತೀಚಿನ ವರದಿಯಂತೆ 22.1 ಓವರ್ಗಳಲ್ಲಿ

0: 8 ವಿಕೆಟ್ ನಷ್ಟಕ್ಕೆ 182 ರನ್ ಗಳಿಸಿ ಆಡುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸುಸ್ಥಿರ ಕೃಷಿ ನಾವೀನ್ಯತೆ ಸಂಶೋಧನೆಯು ವಿಕಸಿತ ಭಾರತದ ಅಡಿಪಾಯ, ಲೋಕಸಭಾ ಸಭಾಧ್ಯಕ್ಷ ಓಂ ಬಿರ್ಲಾ ಅಭಿಮತ. 5 ದಿನಗಳ ಬ್ರಿಕ್ಸ್ ಕೃಷಿ ಸಮ್ಮೇಳನ ಸಂಪನ್ನ, ಇಂದೋರ್ ಘೋಷಣೆ ಅಂಗೀಕಾರ. ಭಾರತದ ಮುಂದಿನ ಸೇನಾ ಮುಖ್ಯಸ್ಥರಾಗಿ ಲೆಫ್ಟಿನೆಂಟ್ ಜನರಲ್ ಧೀರಜ್ ಸೇಠ್ ನೇಮಕ. ಹಾಗೂ ಅಸ್ಸಾಂನಲ್ಲಿ ಐಎಎಫ್ ವಿಮಾನ ಅಪಘಾತ, 5 ವಾಯುಸೇನಾ ಸಿಬ್ಬಂದಿ ಹುತಾತ್ಮ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಆಕಾಶವಾಣಿ ಸಮಾಚಾರ ದರ್ಶನ ಮುಖ್ಯಾಂಶಗಳು. ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು 12 ವರ್ಷ ಪೂರೈಸಿದ ಹಿನ್ನೆಲೆ ದೇಶ ವಿದೇಶಗಳ ಗಣ್ಯರಿಂದ ಅಭಿನಂದನೆ. ನವದೆಹಲಿಯಲ್ಲಿ ಪ್ರಧಾನಿ ಅಧ್ಯಕ್ಷತೆಯಲ್ಲಿ ನೀತಿ ಆಯೋಗದ ಸಭೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭಾಗಿ. ವಿಕಸಿತ ಭಾರತ ಜಿರಾಮ್ಜಿ ಯೋಜನೆ ಅನುಷ್ಠಾನ, ಕೇಂದ್ರದಿಂದ ರಾಜ್ಯಕ್ಕೆ 5,709 ಕೋಟಿ ರೂಪಾಯಿ ಬಿಡುಗಡೆ. ಪಬ್ ಕ್ಲಬ್ಗಳಿಗೆ ಅಪ್ರಾಪ್ತ ವಯಸ್ಕರ ಪ್ರವೇಶ ನಿಷೇಧ, ವಯಸ್ಸಿನ ಪರಿಶೀಲನೆಗೆ ನೋಟಿಸ್ ಜಾರಿ ಮಾಡುವಂತೆ ಅಧಿಕಾರಿಗಳಿಗೆ ಗೃಹ ಸಚಿವರ ನಿರ್ದೇಶನ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ 12 ವರ್ಷಗಳನ್ನು ಪೂರೈಸಿದೆ. ಪ್ರಧಾನಿಯಾಗಿ 12 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಸಾಮಾಜಿಕ ಮಾಧ್ಯಮದ ಸಂದೇಶವೊಂದರಲ್ಲಿ ಸಂಸ್ಕೃತ ಸುಭಾಷಿತವನ್ನು ಹಂಚಿಕೊಂಡಿರುವ ಅವರು, ಸಾರ್ವಜನಿಕ ಸೇವೆಯು ಉತ್ತಮ ಆಡಳಿತದ ನಿಜವಾದ ಮಾನದಂಡವಾಗಿ ಉಳಿದಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ನಮ್ರತೆ, ಸಮರ್ಪಣೆ ಮತ್ತು ಕರ್ತವ್ಯ ಪ್ರಜ್ಞೆಯಿಂದ ನಿರಂತರವಾಗಿ ಕೆಲಸ ಮಾಡುವ ವ್ಯಕ್ತಿ ಮಾತ್ರ ಸಾರ್ವಜನಿಕರ ನಂಬಿಕೆಯನ್ನು ಗಳಿಸುತ್ತಾನೆ ಎಂದು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಸತತ 4,399 ದಿನಗಳ ಅಧಿಕಾರದ ಅವಧಿಯನ್ನು ಪೂರ್ಣಗೊಳಿಸಿರುವುದಕ್ಕಾಗಿ ದೇಶ ವಿದೇಶದ ಗಣ್ಯರು ಶುಭಾಶಯ ಕೋರಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್, ಲೋಕಸಭಾಧ್ಯಕ್ಷ ಓಂ ಬಿರ್ಲಾ, ಮಾಜಿ ರಾಷ್ಟಪತಿ ರಾಮನಾಥ್ ಕೋವಿಂದ್, ಮಾಜಿ ಉಪರಾಷ್ಟಪತಿ ಎಂ ವೆಂಕಯ್ಯ ನಾಯ್ಡು, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್, ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್, ಕೇಂದ್ರ ಹಣಕಾಸು ಸಚಿವರಾದ ನಿರ್ಮಲಾ ಸೀತಾರಾಮನ್, ಭಾರತದ ಅಮೆರಿಕ ರಾಯಭಾರಿ ಸೆರ್ಗಿಯೋ ಗೋರ್. ಪ್ರಧಾನಿ ನರೇಂದ್ರ ಮೋದಿಯವರ ಈ ಸಾಧನೆಯು ದಶಕಗಳ ಸಮರ್ಪಿತ ಸಾರ್ವಜನಿಕ ಸೇವೆ ಮತ್ತು ನಾಯಕತ್ವಕ್ಕೆ ಪ್ರಬಲ ಸಾಕ್ಷಿಯಾಗಿದೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಹೇಳಿದ್ದಾರೆ. ಶ್ರೀಲಂಕಾದ ಅಧ್ಯಕ್ಷರಾದಂಥ ಅನುರಕುಮಾರ ದಿಸಾನಾಯಕ, ಕೇಂದ್ರ ಸಚಿವರಾದಂತಹ ಅಶ್ವಿನಿ ವೈಷ್ಣವ್, ಪ್ರಧಾನಿ ನರೇಂದ್ರ ಮೋದಿಯವರು ದೇಶದ ಮುಂದಿನ ಭವಿಷ್ಯ ಮತ್ತು ವಿಕಸಿತ ಭಾರತದ ದೃಷ್ಟಿಕೋನವನ್ನು ಸಾಕಾರಗೊಳಿಸುವ ನಿಟ್ಟಿನಲ್ಲಿ ಪ್ರತಿಜ್ಞೆ ಮಾಡಿರುವುದಾಗಿ ಹೇಳಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಸಚಿವರಾದಂತಹ ಡಾ ಜಿತೇಂದ್ರ ಸಿಂಗ್, ಹರ್ದೀಪ್ ಸಿಂಗ್ ಪುರಿ, ಭೂಪೇಂದ್ರ ಯಾದವ್, ಮನೋಹರ್ ಲಾಲ್, ಗಜೇಂದ್ರ ಸಿಂಗ್ ಶೇಖಾವತ್, ಅರ್ಜುನ್ ರಾಮ್ ಮೇಘವಾಲ್, ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಿತಿನ್ ನವೀನ್, ದೆಹಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾ, ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಪ್ರಧಾನಿ ನರೇಂದ್ರ ಮೋದಿಯವರನ್ನು ಅಭಿನಂದಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರ ಅಧ್ಯಕ್ಷತೆಯಲ್ಲಿ ನವದೆಹಲಿಯಲ್ಲಿ ನೀತಿ ಆಯೋಗದ 11ನೇ ಆಡಳಿತ ಸಭೆ ನಡೆಯಿತು. ರಾಷ್ಟಪತಿ ಭವನದ ಸಾಂಸ್ಕೃತಿಕ ಕೇಂದ್ರದಲ್ಲಿ ನಡೆದ ಈ ಸಭೆಯಲ್ಲಿ ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಲೆಫ್ಟಿನೆಂಟ್ ಗವರ್ನರ್ಗಳು ಭಾಗಿಯಾಗಿದ್ದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಈ ಬಾರಿ ನೀತಿ ಆಯೋಗದ ಸಭೆಯಲ್ಲಿ ಭಾಗಿಯಾಗಿ ರಾಜ್ಯದ ಸಮಸ್ಯೆಗಳನ್ನು ಸಭೆಯಲ್ಲಿ ಪ್ರಸ್ತಾಪಿಸಿದರು. ಶಿಕ್ಷಣ, ಆರೋಗ್ಯ, ಉದ್ಯೋಗ ಸೃಷ್ಟಿ, ತಂತ್ರಜ್ಞಾನ, ಸಂಶೋಧನೆ ಸೇರಿದಂತೆ ಪ್ರಮುಖ ಕ್ಷೇತ್ರಗಳಲ್ಲಿ ಪ್ರಗತಿಗೆ ಕರ್ನಾಟಕ ಸೇರಿದಂತೆ ರಾಜ್ಯಗಳಿಗೆ ಪ್ರೋತ್ಸಾಹ ನೀಡಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ನೀತಿ ಆಯೋಗದ ಸಭೆಯಲ್ಲಿ ಸಲಹೆ ನೀಡಿದ್ದಾರೆ. ದೆಹಲಿಯಲ್ಲಿ ನಡೆದ ನೀತಿ ಆಯೋಗದ ಸಭೆಯಲ್ಲಿ ಅವರು ಕರ್ನಾಟಕದ ಪ್ರಗತಿಗೆ ಕಾಂಗ್ರೆಸ್ ಸರ್ಕಾರ ಕೈಗೊಂಡಿರುವ ಮಹತ್ವದ ತೀರ್ಮಾನಗಳನ್ನು ವಿವರಿಸಿ ಕೇಂದ್ರ ಸರ್ಕಾರದಿಂದ ಅಗತ್ಯವಿರುವ ಪ್ರೋತ್ಸಾಹ ನೀಡುವಂತೆ ಸಲಹೆ ನೀಡಿದ್ದಾರೆ. ಖಾಸಗಿ ವಲಯಕ್ಕೆ ಸಮನಾಗಿ ಗುಣಮಟ್ಟದ ಶಿಕ್ಷಣವನ್ನು ನೀಡಲು ಸರ್ಕಾರಿ ಶಾಲೆ ಮತ್ತು ಕಾಲೇಜುಗಳಿಗೆ ಒಂದು ಬಾರಿಯ ಮೂಲಸೌಕರ್ಯ ಅನುದಾನ ನೀಡುವುದು, ಪೌಷ್ಟಿಕಾಂಶ, ಆರೋಗ್ಯ, ಕಲಿಕೆಯ ಫಲಿತಾಂಶಗಳು, ಕೌಶಲ್ಯ, ಉದ್ಯೋಗ ಸೃಷ್ಟಿ ಮತ್ತು ಸುಸ್ಥಿರತೆಯ ಸೂಚಕಗಳಲ್ಲಿನ ಅಳೆಯಬಹುದಾದ ಸುಧಾರಣೆಗಳಿಗಾಗಿ ರಾಜ್ಯಗಳಿಗೆ ಉತ್ತೇಜನ ನೀಡುವುದು ಪ್ರಮುಖವಾಗಿದೆ. ತಂತ್ರಜ್ಞಾನ, ಸಂಶೋಧನೆ ಮತ್ತು ಮಾನವ ಬಂಡವಾಳದಲ್ಲಿ ಹೂಡಿಕೆ ಮಾಡುವ ಮೂಲಕ ಜಾಗತಿಕ ಆರ್ಥಿಕ ಮತ್ತು ಭೌಗೋಳಿಕ ರಾಜಕೀಯ ಅನಿಶ್ಚಿತತೆಗಳನ್ನು ಎದುರಿಸುವ ವಾತಾವರಣ ನಿರ್ಮಿಸುವುದು ಹಾಗೂ ನಿರ್ದಿಷ್ಟ ಸಮಯದ ಒಳಗೆ ಗ್ರಾಮೀಣ ಆರೋಗ್ಯ ಮತ್ತು ಶಿಕ್ಷಣ ಮೂಲಸೌಕರ್ಯಗಳನ್ನು ಸುಧಾರಿಸುವಲ್ಲಿ ಗಮನ ಹರಿಸಲು ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯದ ಮೂಲಕ ಸಿಎಸ್ಆರ್ ನಿಯಮಗಳನ್ನು ಜಾರಿಗೊಳಿಸುವ ಕುರಿತು ಸಲಹೆ ನೀಡಿದರು. ಸರ್ಕಾರವು ವ್ಯಾಪಾರ ಸುಲಭಗೊಳಿಸುವಿಕೆಯನ್ನು ಖಚಿತಪಡಿಸುತ್ತಿರುವಾಗ ಉದ್ಯಮಗಳು ಮುಂದಿನ 3 ವರ್ಷಗಳ ಕೌಶಲ್ಯ ಮಾನದಂಡ ಕೇಂದ್ರೀಕೃತ ಉದ್ಯೋಗ ಪೋರ್ಟಲ್ ಮೂಲಕ ಉದ್ಯೋಗದ ಅಗತ್ಯತೆಗಳನ್ನು ಹಂಚಿಕೊಳ್ಳಬೇಕು ಹಾಗೂ ಬೆಂಗಳೂರನ್ನು ಹೊರತುಪಡಿಸಿ ಇತರ ಪ್ರದೇಶಗಳಲ್ಲಿ ಗುಣಮಟ್ಟದ ಉದ್ಯೋಗದ ಅವಕಾಶಗಳನ್ನು ಸೃಷ್ಟಿಸಲು ನಗರ ಮತ್ತು ಪ್ರಾದೇಶಿಕ ಆರ್ಥಿಕ ಬೆಳವಣಿಗೆಯ ಕೇಂದ್ರಗಳನ್ನು ಬಲಪಡಿಸುವುದು. ಬೆಂಗಳೂರು ಭಾರತದ ಬೆಳವಣಿಗೆಯ ಕೇಂದ್ರವಾಗಿರುವುದರಿಂದ ಇತರ ರಾಜ್ಯಗಳಿಂದ ಹೆಚ್ಚಿನ ವಲಸೆಯ ಕಾರಣಗಳಿಂದಾಗಿ ಹೆಚ್ಚುತ್ತಿರುವ ಬೇಡಿಕೆಗಳನ್ನು ನಿಭಾಯಿಸಲು ಹೆಚ್ಚುವರಿ ಮೂಲಸೌಕರ್ಯ ಅನುದಾನವನ್ನು ನೀಡಬೇಕು. ಬೆಂಗಳೂರನ್ನು ನೆರೆಯ ಸ್ಯಾಟಲೈಟ್ ಟೌನ್ಗಳಾದಂತಹ ಕೋಲಾರ, ಮೈಸೂರು, ತುಮಕೂರು ಮತ್ತು ಚಿಕ್ಕಬಳ್ಳಾಪುರ ನಗರಗಳಿಗೆ ಸಂಪರ್ಕಿಸಲು ರ್ಯಾಪಿಡ್ ರೈಲ್ ಟ್ರಾನ್ಸಿಟ್ ಸಿಸ್ಟಮ್ ಮಂಜೂರು

0: ಮಾಡುವಂತೆ ವಿನಂತಿಸಿದ್ದಾರೆ. ಈ ಪರಿವರ್ತನೆಯ ಹಾದಿಯಲ್ಲಿ ಕೇಂದ್ರ ಸರ್ಕಾರ ಮತ್ತು ಎಲ್ಲಾ ರಾಜ್ಯಗಳೊಂದಿಗೆ ಪಾಲುದಾರಿಕೆ ಹೊಂದಲು ಕರ್ನಾಟಕವು ಸಂಪೂರ್ಣವಾಗಿ ಬದ್ಧವಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಜುಲೈ 1 ಗ್ರಾಮೀಣಾಭಿವೃದ್ಧಿಗೆ ಉತ್ತೇಜನ ನೀಡುವ ಸಲುವಾಗಿ ಕೇಂದ್ರ ಸರ್ಕಾರ 95,692 ಕೋಟಿ ರೂಪಾಯಿ ಮಧ್ಯಂತರ ಹಂಚಿಕೆಯನ್ನು ಬಿಡುಗಡೆ ಮಾಡಿದೆ. ಮನ್ರೇಗಾ ಯೋಜನೆಯಡಿಯಲ್ಲಿ ಈಗಾಗಲೇ ಹಂಚಿಕೆ ಮಾಡಲಾದ 30,000 ಕೋಟಿ ರೂಪಾಯಿಗಳ ಜೊತೆಗೆ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಿಗೆ ಈ ಹಣ ಹಂಚಿಕೆ ಮಾಡಲಾಗಿದೆ. ವಿಕಸಿತ ಭಾರತ ಜಿ ರಾಮ್ಜಿ ಯೋಜನೆಯ ಅನುಷ್ಠಾನ ಕುರಿತು ರಾಜ್ಯಗಳ ಗ್ರಾಮೀಣಾಭಿವೃದ್ಧಿ ಸಚಿವರೊಂದಿಗೆ ನಡೆದ ವರ್ಚುವಲ್ ಸಭೆಯ ಅಧ್ಯಕ್ಷತೆ ವಹಿಸಿದ ಬಳಿಕ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಈ ಮಾಹಿತಿ ನೀಡಿದ್ದಾರೆ. ದೇಶಾದ್ಯಂತ ಸುಮಾರು 2,08,000 ಗ್ರಾಮ ಪಂಚಾಯತಿಗಳಿಗೆ ಈ ನಿಧಿ ತಲುಪಿದೆ. ಕರ್ನಾಟಕಕ್ಕೆ 5,709 ಕೋಟಿ 9 ಲಕ್ಷ ರೂಪಾಯಿ ಬಿಡುಗಡೆ ಮಾಡಲಾಗಿದೆ. ಅಪ್ರಾಪ್ತ ವಯಸ್ಕರ ಪ್ರವೇಶವನ್ನು ಕಟ್ಟುನಿಟ್ಟಾಗಿ ತಡೆಯಲು ಮತ್ತು ಮದ್ಯ ಸರಬರಾಜು ಮಾಡುವುದನ್ನು ನಿಷೇಧಿಸಲು ಬೆಂಗಳೂರಿನ ಎಲ್ಲಾ ಪಬ್ಗಳು, ಬಾರ್ಗಳು, ಕ್ಲಬ್ಗಳು ಮತ್ತು ಮದ್ಯ ಸರಬರಾಜು ಮಾಡುವ ಇತರೆ ಸಂಸ್ಥೆಗಳಿಗೆ ನೋಟಿಸ್ ಜಾರಿ ಮಾಡುವಂತೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಹಿರಿಯ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಇತ್ತೀಚೆಗೆ ನಡೆದ ಸಂಶೋಧನೆಯಲ್ಲಿ ನಗರದ ಪ್ರತಿ 3 ಹದಿಹರೆಯದವರಲ್ಲಿ ಓರ್ವ ಮದ್ಯ ಅಥವಾ ತಂಬಾಕು ಬಳಕೆಯಿಂದ ಆರೋಗ್ಯ ಸಮಸ್ಯೆ ಎದುರಿಸುವ ಅಪಾಯದಲ್ಲಿದ್ದಾರೆ. ಈ ಅಧ್ಯಯನದ ಹಿನ್ನೆಲೆಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ವಯಸ್ಸಿನ ಪರಿಶೀಲನಾ ನಿಯಮಗಳನ್ನು ಜಾರಿಗೆ ತರಬೇಕು ಎಂದು ಆದೇಶ ನೀಡಿದ್ದಾರೆ. ಗುರುತಿನ ಚೀಟಿ ಇಲ್ಲವಾದರೆ ಪ್ರವೇಶ ನೀಡಬಾರದು. ನಿಯಮ ಉಲ್ಲಂಘಿಸಿದರೆ ಕಠಿಣ ಕ್ರಮ. ಸಿಸಿಟಿವಿ ನಿಯಮ ಪಾಲನೆ ಮಾಡುವಂತೆ ಸೂಚಿಸಿದ್ದಾರೆ. ಈ ನಿಟ್ಟಿನಲ್ಲಿ ಪೋಷಕರು, ಶಿಕ್ಷಕರು, ನಾಗರಿಕರು ಮತ್ತು ವಾಣಿಜ್ಯ ಸಂಸ್ಥೆಗಳ ಮಾಲೀಕರು ಪೊಲೀಸರೊಂದಿಗೆ ಸಹಕರಿಸುವಂತೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ಹಲವು ಸವಾಲುಗಳು ಎದುರಾಗುತ್ತಿದ್ದರೂ ಭಾರತ ವಿಶ್ವದ ಅತಿ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಾಗಿ ಹೊರಹೊಮ್ಮಿದೆ. ಮುಂದಿನ ದಿನಗಳಲ್ಲಿ ಭಾರತ ವಿಶ್ವದ ಪ್ರಮುಖ ಉತ್ಪಾದನಾ ಕೇಂದ್ರವಾಗಲಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಬಾಗಲಕೋಟೆ ನಗರದ ಬಿವಿವಿ ಸಂಘದ ಎಸ್ ನಿಜಲಿಂಗಪ್ಪ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ನಡೆದಂತಹ 17ನೇ ಪದವಿ ಪ್ರದಾನ ಸಮಾರಂಭದಲ್ಲಿ ಮಾತನಾಡಿದ ಅವರು, ಮಧ್ಯಪ್ರಾಚ್ಯ ಸಂಘರ್ಷ, ರಷ್ಯಾ ಉಕ್ರೇನ್ ಯುದ್ದ ಸೇರಿದಂತೆ ಹಲವು ಜಾಗತಿಕ ಸಮಸ್ಯೆಗಳ ನಡುವೆಯೂ ಭಾರತದ ಆರ್ಥಿಕತೆ ದೃಢವಾಗಿ ಬೆಳೆಯುತ್ತಿದೆ ಎಂದು ಹೇಳಿದ್ದಾರೆ. 2047 ವೇಳೆಗೆ ಭಾರತವನ್ನು ವಿಕಸಿತ ರಾಷ್ಟವನ್ನಾಗಿ ರೂಪಿಸುವ ಗುರಿ ಹೊಂದಲಾಗಿದ್ದು, ಯುವ ಜನತೆ ರಾಷ್ಟದ ಅಭಿವೃದ್ಧಿಗೂ ಕೊಡುಗೆ ನೀಡಬೇಕು ಎಂದು ಸಚಿವ ಪ್ರಹ್ಲಾದ್ ಜೋಶಿ ಕರೆ ನೀಡಿದ್ದಾರೆ.
1: What we are facing in the world today, India is the fastest growing economy of the world. I am not telling because of the huge vastness of this country. There are some issues. India's economy is going. There are some problems. But in spite of the Middle East problem, in spite of the Iran, US, Ukraine, Russia, India's economy is going fast. I would like to tell, 19th century was UK's century, England's century. 20th century was initially, it was USSR. Century. After the collapse of the USSR, it was the US century. Make my words, you can record my words, 21st century is India century, that century belongs to India. So we want to become Vikasita Bharat by 2047. There, that Vikasita Bharat, you will be a senior citizens or at least mature citizens at that time. And I would like to tell you, इस भारत को देखने के लिए आपको एक सौभाग्य मिला है. इसमें एक आप कॉन्ट्रीब्यूशन करना चाहिए. आई डोंट से कॉम्प्रोमाइज योर कंफर्ट्स, बट विद दैट अचीविंग दैट कंफर्ट आल्सो यू कैन कॉन्ट्रीब्यूट समथिंग टू द सोसाइटी, समथिंग टू द नेशन एंड आल्सो नेवर फॉरगेट द सैक्रिफाइस व्हिच हैज बीन डन बाय योर पेरेंट्स. मेनी पेरेंट्स मे बी सो आल्सो दे मस्ट हैव स्ट्रगल सो मच. Pay your hostel fees, so many things. So never forget that. Treat them well. If they are happy, you will be happy. If they are not happy at their age, you will also feel the same main treatment. Never do that.
0: ಪ್ರಸಕ್ತ ವರ್ಷದಲ್ಲಿ ದಾವಣಗೆರೆ ಜಿಲ್ಲಾ ಶಿಶುಪಾಲನಾ ಕೇಂದ್ರದಿಂದ 26 ಮಕ್ಕಳನ್ನು ದೇಶ ವಿದೇಶಗಳ ದಂಪತಿಗಳಿಗೆ ಕಾನೂನಾತ್ಮಕವಾಗಿ ದತ್ತು ನೀಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಡಾ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದತ್ತು ಪ್ರಕ್ರಿಯೆಯು ಸಂಪೂರ್ಣವಾಗಿ ಕಾನೂನು ಚೌಕಟ್ಟಿನಲ್ಲಿ ನಡೆದಿದ್ದು, ಪೋಷಕರು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಿ ನಿಯಮದ ಅನುಸಾರ ಮಕ್ಕಳನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ ಎಂದು ಮಾಹಿತಿ ನೀಡಿದ್ದಾರೆ.
2: ನಮ್ಮ ಜಿಲ್ಲೆಯಲ್ಲಿ ಇದುವರೆಗೂ ಕೂಡ ನಾವು ಈ ವರ್ಷದಲ್ಲಿ ಸುಮಾರು 26 ಮಕ್ಕಳನ್ನು ನಾವು ದತ್ತು ಕೊಟ್ಟಿದ್ದೇವೆ. ಆ ದತ್ತು ಪ್ರಕ್ರಿಯೆ ಕಾನೂನಾತ್ಮಕವಾಗಿ ನಡೆಯಿತು. ಸೆಲೆಕ್ಷನ್ ಮಾಡಿ ಜಿಲ್ಲಾಧಿಕಾರಿಗಳು ಅಧ್ಯಕ್ಷರಿರ್ತಾರೆ, ನಮ್ಮಕೇನ ಅವರಿಗೆ ದತ್ತುಗಳನ್ನು ಕೊಡ್ತೇವೆ. ಅಮೆರಿಕ, ಇಟಲಿ, ಸ್ಪೇನ್, ಮುಂಬೈ, ಕಲ್ಕತ್ತಾ, ಚೆನ್ನೈ ಇತ್ಯಾದಿ ಊರುಗಳಿಗೆ ಇಲ್ಲಿಂದ ದತ್ತು ತೆಗೆದುಕೊಂಡು ಹೋಗಿದ್ದಾರೆ. ನಮ್ಗೆ ಅಲ್ಲಿಂದ ಫೋಟೋಸ್ ಕೂಡ ಕಳಿಸ್ಕೊಡ್ತಾ ಇದ್ದಾರೆ ಆ ಪೇರೆಂಟ್ಸ್ಗಳು.

0: ನಾವು ಕೂಡ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅವರ ದತ್ತು ಕೊಟ್ಟಾದ್ಮೇಲೂ ಕೂಡ ಅವರು ಸರಿಯಾಗಿ ನೋಡ್ಕೊಳ್ತಾ ಇದಾರೆ ಇಲ್ಲವಾ ಅಂತಕ್ಕಂಥ ನಿರಂತರವಾದಂತಹ ಒಂದು ಸಂಪರ್ಕದಲ್ಲಿ ನಾವು ಇದ್ದು ವಾಚ್ ಮಾಡ್ತಾ ಇದ್ದೀವಿ.
1: ಬಳಿಕ ಇಲಾಖೆ ನಿಯಮಾವಳಿಗಳ ಪ್ರಕಾರ ಪರಿಶೀಲನೆ ನಡೆಸಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ದತ್ತು ನೀಡಲಾಗುತ್ತದೆ ಎಂದು ಹೇಳಿದ್ದಾರೆ. ಈ ವರ್ಷ ದತ್ತು ಪಡೆದವರಲ್ಲಿ ಅಮೆರಿಕ, ಇಟಲಿ, ಸ್ಪೇನ್, ಮುಂಬೈ, ಕೋಲ್ಕತ್ತಾ

0: ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆಯಡಿ ಈವರೆಗೆ 2330 ಮೃತ ಫಲಾನುಭವಿಗಳ ಕುಟುಂಬಗಳಿಗೆ 46.60 ಕೋಟಿ ರೂಪಾಯಿ ಹಾಗೂ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯಡಿ 369 ಕುಟುಂಬಗಳಿಗೆ 7.12 ಕೋಟಿ ರೂಪಾಯಿ ವಿಮಾ ಪರಿಹಾರವನ್ನು ನೀಡಲಾಗಿದೆ ಎಂದು ಜಿಲ್ಲಾ ಲೀಡ್ ಬ್ಯಾಂಕ್ ಮುಖ್ಯ ವ್ಯವಸ್ಥಾಪಕ ಎನ್ಜಿ ಪ್ರಭುದೇವ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ.
1: ಪ್ರಧಾನಮಂತ್ರಿಗಳ ಸುರಕ್ಷಾ ಬಿಮಾ ಯೋಜನೆ ಇನ್ಶೂರೆನ್ಸ್ ಸಂಬಂಧಪಟ್ಟಿದ್ದಾಗಿ 2 ಯೋಜನೆಗಳು ನಮ್ಮ ಬ್ಯಾಂಕ್ ಮೂಲಕ ಫಲಾನುಭವಿಗಳಿಗೆ ಕೊಡ್ತಾ ಇದೀವಿ. ಅದರಲ್ಲಿ ಮೊದಲನೇದಾಗಿ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ PMJJBY ಅಂತೇಳಿ, ಅಂದ್ರೆ 18 ವರ್ಷದಿಂದ ಮೇಲ್ಪಟ್ಟು 50 ವರ್ಷದ ಒಳಗಿರೋರಿಗೆ, ಅವರಿಗೆ ಆಕ್ಸಿಡೆಂಟ್ ಡೆತ್ ಆದ್ರೂ ಆಯ್ತು ಇಲ್ಲ ಸ್ವಾಭಾವಿಕ ಸಾವಾದ್ರೂ ಕೂಡ ಆ ಒಂದು ಕುಟುಂಬಕ್ಕೆ 2 ಲಕ್ಷ ಕೊಡುವಂತ ಒಂದು ಯೋಜನೆ. ಈ ಒಂದು ಯೋಜನೆ ಸಿನ್ಸ್ ಇನ್ಸೆಪ್ಷನ್ ಆದಾಗಿಂದ ನಮ್ಮ ಹಾವೇರಿ ಜಿಲ್ಲೆಯಾದ್ಯಂತ 2330 ಜನ ಸಾವುಗಳು ಆಗಿರುವಂತಹ ಕುಟುಂಬಗಳಿಗೆ 46.60 ಕೋಟಿ ಅಷ್ಟು ನಾವು ಅವರ ಕುಟುಂಬಕ್ಕೆ ವಾರಸುದಾರರಿಗೆ ನಮ್ಮ ಬ್ಯಾಂಕ್ ಮೂಲಕ ಅವರಿಗೆ ಜಮಾ ಮಾಡಲಾಗಿದೆ. ಹಾಗೇನೆ ಇನ್ನೊಂದು ಸ್ಕೀಮ್ ಏನಂತ ಹೇಳಿದ್ರೆ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಅಂತೇಳಿ ಅಂತ ಅಂದ್ರೆ, ಇದು ಪ್ಯೂರ್ಲಿ ಅಪಘಾತ ವಿಮೆ, ಆಕ್ಸಿಡೆಂಟಲ್ ಡೆತ್ ಆಗಿರುವಂತವ್ರಿಗೆ ಕೊಡುವಂತದ್ದು. ಇದು 18 ವರ್ಷದಿಂದ 70 ವರ್ಷ ಇರುವಂತ ಫಲಾನುಭವಿಗಳಿಗೆ ಕೊಡುವಂತದ್ದು. ಇದು ಒಟ್ಟಾರೆ 363 ಸಿನ್ಸ್ ಇನ್ಸೆಪ್ಷನ್ ನಿಂದ 363 ಸಾವುಗಳಾಗಿದೆ. ಅವರಿಗೆ 7.12 ಕೋಟಿ ನಾವು ಆ ಫಲಾನುಭವಿ ಕುಟುಂಬಗಳಿಗೆ ಅವರ ಕುಟುಂಬದ ಎಸ್ಪಿ ಖಾತೆಗೆ ಜಮಾ ಕೊಟ್ಟಿದ್ದೀವಿ. ಒಟ್ಟಾರೆ ಎರಡು ತಗೊಂಡ್ರೆ ಪಿಎಂ ಸುರಕ್ಷಾ ಬಿಮಾ ಯೋಜನೆಯಲ್ಲಿ ಇಲ್ಲಿವರೆಗೆ ಹಾವೇರಿ ಜಿಲ್ಲೆಯಾದ್ಯಂತ 2693 ಮೃತ ಕುಟುಂಬಗಳಿಗೆ 53.72 ಕೋಟಿ ಅಷ್ಟು ನಾವು ಅವರಿಗೆ ಪರಿಹಾರ ಕೊಟ್ಟಿದ್ದೀವಿ. ಇದೊಂದು ಭಾರತ ಸರ್ಕಾರದ ಒಳ್ಳೆ ಯೋಜನೆ. ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ ಏನು, 18 ವರ್ಷದಿಂದ 50 ವರ್ಷ ಇರುವಂತ ಎಲ್ಲ ಎಸ್ಬಿ ಖಾತೆದಾರರಿಗೆ 436 ರೂಪಾಯಿ ಪ್ರೀಮಿಯಂ ಕಟ್ಟಬೇಕು, ವರ್ಷಕ್ಕೆ ಒಂದ್ ಸರಿ ಕಟ್ಟುವಂತದ್ದು. ಅದು ಈ ಜೂನ್ ತಿಂಗಳಿಂದ ಶುರು ಆಗ್ತದೆ. ಅವರ ಹೋಗಿ ಬ್ಯಾಂಕ್ ಗಳಲ್ಲಿ ಆ ಫಾರ್ಮ್ ನ ನೋಂದಾಯಿಸಿಕೊಂಡ್ರೆ ತಾನಾಗಿ ಪ್ರತಿ ವರ್ಷ ಆಟೋ ಡೆಬಿಟ್ ಆಗ್ತದೆ. ಅವರೇನು ಪ್ರತಿ ವರ್ಷ ಹೋಗಿ ಕೊಡುವಂತ ಫಾರ್ಮ್ ಅವಶ್ಯಕತೆ ಇರೋದಿಲ್ಲ. ಆದ್ರೆ ಅವರ ಬ್ಯಾಲೆನ್ಸ್ ಇಟ್ಟಿರಬೇಕು, 436 ರೂಪೀಸ್ ಬ್ಯಾಲೆನ್ಸ್ ಇಟ್ಟರೆ ಪ್ರತಿ ವರ್ಷ ತಾನಾಗಿ ಆಟೋ ಡೆಬಿಟ್ ಆಗ್ತದೆ. ಆ ಕುಟುಂಬಕ್ಕೆ ಏನಾದ್ರೂ ಸಾವಾಯ್ತು ಅಂದ್ರೆ 2 ಲಕ್ಷ, ಅಥವಾ ಅಪಘಾತ ಆಗಿ ಅವರಿಗೇನಾದ್ರೂ ಹ್ಯಾಂಡಿಕ್ಯಾಪ್ಡ್ ಆದ್ರೆ ಅವ್ರಿಗೆ ಆ ಕುಟುಂಬಕ್ಕೆ ಅಥವಾ ಅವರಿಗೆ 1 ಲಕ್ಷ ಕೊಡುವಂತದ್ದು ಈ ಒಂದು PMJJBY ಇರುವಂತದ್ದು.
0: ಕಳೆದ 12 ವರ್ಷಗಳಲ್ಲಿ ಭಾರತ ರಫ್ತಿನಲ್ಲಿ ಗಣನೀಯ ಸಾಧನೆ ಮಾಡಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ ಕಾರ್ಯದರ್ಶಿ ದರ್ಪಣ್ ಜೈನ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಎಫ್ಟಿಎ ಕುರಿತು ನಾಸ್ಕಾಂ ಜೊತೆ ನಡೆದ ಚರ್ಚೆಯ ಸಂದರ್ಭದಲ್ಲಿ ಆಕಾಶವಾಣಿಯೊಂದಿಗೆ ಮಾತನಾಡಿದ ಅವರು, ಎಲೆಕ್ಟ್ರಾನಿಕ್ಸ್, ಎಂಜಿನಿಯರಿಂಗ್, ಔಷಧಿ, ಕಾಫಿ, ಸಾಂಬಾರ ಪದಾರ್ಥಗಳ ರಫ್ತು ಪ್ರಮಾಣ ಕಳೆದ 12 ವರ್ಷಗಳಲ್ಲಿ ದುಪ್ಪಟ್ಟಾಗಿದೆ ಎಂದು ಹೇಳಿದ್ದಾರೆ. ವಾಣಿಜ್ಯ ವ್ಯವಹಾರ ಹಾಗೂ ರಫ್ತು ದೇಶದ ಅಭಿವೃದ್ಧಿಗೆ ಪ್ರಮುಖ ಆಧಾರ ಸ್ತಂಭವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
2: Exports have actually made a major improvement. From almost 460 billion, we have doubled our overall exports. The key growth areas in exports have been our services exports, and in goods export, we have grown significantly as far as electronic goods exports are concerned, engineering goods exports are concerned, drug and pharma is there, spices, coffee, tobacco. So number of items have actually seen a major jump in exports in last 12 years. In services exports, in fact, we have actually grown from 100 billion to almost 421 billion. So it's a growth of almost 4 times. However, we feel that still there is a lot of untapped potential. And in that background, effort has been in last 5 years to diversify our exports, to build trusted relationships, to develop supply chain resilience through multiple FTAs.
0: ರಾಜ್ಯ ವಿಧಾನಸಭೆಯಿಂದ ರಾಜ್ಯಸಭೆಗೆ 4 ಅಭ್ಯರ್ಥಿಗಳು ಅವಿರೋಧ ಆಯ್ಕೆಯಾಗಿದ್ದಾರೆ. ಚುನಾವಣಾ ಕಣದಲ್ಲಿ ಯಾವುದೇ ಪ್ರತಿಸ್ಪರ್ಧಿಗಳು ಇಲ್ಲವಾದ ಹಿನ್ನೆಲೆಯಲ್ಲಿ ಎಲ್ಲಾ 4 ಅಭ್ಯರ್ಥಿಗಳು ಅವಿರೋಧವಾಗಿ ಗೆದ್ದಿದ್ದಾರೆ. ಕಾಂಗ್ರೆಸ್ನ ಮಲ್ಲಿಕಾರ್ಜುನ್ ಖರ್ಗೆ, ಮನ್ಸೂರ್ ಅಲಿ ಖಾನ್, ಪವನ್ ಖೇರಾ, ಬಿಜೆಪಿಯಿಂದ ಪ್ರೊಫೆಸರ್ ಎಂ ನಾಗರಾಜು ಅವರನ್ನು ವಿಧಾನಸಭೆ ಕಾರ್ಯದರ್ಶಿ ಹಾಗೂ ಚುನಾವಣಾ ಅಧಿಕಾರಿ ಕೆಎಂ ವಿಶಾಲಾಕ್ಷಿ ಅವಿರೋಧ ಆಯ್ಕೆಯನ್ನು ಘೋಷಿಸಿದ್ದಾರೆ. ಗೆಲುವು ಸಾಧಿಸಿದ ಅಭ್ಯರ್ಥಿಗಳು ಚುನಾವಣಾ ಅಧಿಕಾರಿಯಿಂದ ಪ್ರಮಾಣ ಪತ್ರ ಪಡೆದಿದ್ದಾರೆ. ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ತುಕಾರಾಮ ಗೌಡ ಜಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್, ಪ್ರಸಾರ ನಿರ್ವಹಣೆ ಮತ್ತು ಪ್ರಸ್ತುತಿ ಚೇತನ್ ಸಿವಿ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮೂಡಿಬರಲಿದೆ ವಾರದ ವಾರ್ತಾ ಚಿತ್ರ ಸಮಾಚಾರ ದರ್ಶನ.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಸಾವಯವ ಪರಿಕರಗಳಾದ ಜೀವಾಮೃತ, ಬೀಜಾಮೃತ, ಗೋಮೂತ್ರ,

ದ್ರವಜಲ, ಪಂಚಗವ್ಯ ಹೀಗೆಂದರೆ ಏನು? ಇವುಗಳ ತಯಾರಿಕೆ ಬಳಕೆ ಬಗ್ಗೆ ಮಾಹಿತಿ ಬೇಕೇ? ಹಾಗಿದ್ದರೆ ತಪ್ಪದೇ ವೀಕ್ಷಿಸಿ ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋ

0: ಆಕಾಶವಾಣಿಯ 90 ವರ್ಷದ ಪಯಣ
1: ಶ್ರೋತೃಗಳೊಂದಿಗೆ ಅದ್ಭುತ ಯಾನ.
0: ಮಾಹಿತಿಗೆ ಸುದ್ದಿಗಳ ಹೂರಣ,
1: ಮನರಂಜನೆಗೆ ಸಂಗೀತದ ಗಾನ,
2: ವಿಧ ವಿಧದ ಅವಳು ನುಡಿಸುತ್ತಿದ್ದಳು.
0: ಕಲೆ, ಕೃಷಿ, ಕ್ರೀಡೆ, ಸಾಹಿತ್ಯ, ಆರೋಗ್ಯ, ಶಿಕ್ಷಣ ಸೇರಿದಂತೆ ಸಮಗ್ರ ಪ್ರಗತಿಗೆ ಆಕಾಶವಾಣಿ.

ಚಿತ್ರಗೀತೆಗಳನ್ನು ಕೇಳಿದ್ರಿ. ಈಗ ಸಮಯ 8:09:45. ಎನ್ಡಿಎ ಸರ್ಕಾರ 12 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ.

ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ 9:15. ಇದೀಗ ಭಾವಗೀತೆಗಳ ಕಾರ್ಯಕ್ರಮ. ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ ಕೆಎಸ್ ನಿಸಾರ್ ಅಹಮದ್ರವರು ರಚಿಸಿರುವಂತಹ ಎಂ ಪ್ರಭಾಕರ್ ಅವರ ದನಿಯಲ್ಲಿ ನಾದವಿರದ ಬದುಕೆ.

ಸಮಯವಾಗಿದೆ 9:19. ನೀವು ಕೇಳ್ತಾ ಇದ್ದೀರಾ ಎಫ್ಎಂ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ ಮತ್ತು ಮೀಡಿಯಂ ವೇವ್ಸ್ 675 ಕಿಲೋಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಪ್ರಸಾರ ಆಗ್ತಾ ಇರುವಂತಹ ಭಾವಗೀತೆಗಳನ್ನು ಇದೀಗ ಕೇಳೋಣ. ದೊಡ್ಡ ರಂಗೇಗೌಡರು ರಚಿಸಿರುವಂತಹ ನಿನ್ನ ಹೊರತು ಬದುಕು ಶೂನ್ಯ ಎಂಬ ಭಾವಗೀತೆಯನ್ನು ರೇಣುಕಾ ನಾಕೋಟ್ರವರ ದನಿಯಲ್ಲಿ

ಸಮಯ ಆಗಿದೆ 9:24. ನೀವು ಕೇಳ್ತಾ ಇದ್ದೀರಾ ಎಫ್ಎಂ 103.5 ಮೆಗಾಹರ್ಟ್ಸ್ ಹಾಗೂ 101.4 ಮೆಗಾಹರ್ಟ್ಸ್ ಮತ್ತು ಮೀಡಿಯಂ ವಿವ್ಸ್ 675 ಕಿಲೋಹರ್ಟ್ಸ್ ಗಳಲ್ಲಿ ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ ಕೇಂದ್ರದಿಂದ ಪ್ರಸಾರ ಆಗ್ತಾ ಇರುವಂತಹ ಭಾವಗೀತೆಗಳನ್ನ ಇದೀಗ ಕೇಳೋಣ. ಚಂದ್ರಶೇಖರ ಕಂಬಾರರವರು ರಚಿಸಿರುವಂತಹ ದೂರ ನಾಡಿನ ಹಕ್ಕಿ ಎನ್ನುವಂತಹ ಭಾವಗೀತೆಯನ್ನ ಕುಸುಮ ಮಸ್ತು ಜಯಶ್ರೀರವರ ದನಿಯಲ್ಲಿ

0: ಆಕಾಶವಾಣಿ ಭದ್ರಾವತಿ ಶಿವಮೊಗ್ಗ. ಸಮಯ ಆಗ್ತಾ ಇದೆ 9:30. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಆಕಾಶವಾಣಿ ಯುವವಾಣಿ

0: ಯುವ ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಯುವವಾಣಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ದಿನದ ಯುವವಾಣಿಯಲ್ಲಿ ಇನ್ಫೋಟೆಕ್ ಮಾಹಿತಿ ಮತ್ತು ತಂತ್ರಜ್ಞಾನ ಕುರಿತ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಎಚ್ ವಿ ಸ್ವರ್ಣದಾಸ್ ಮತ್ತು ಎಂಪಿ ಲಿಖಿತ. ಕಾರ್ಯಕ್ರಮ ನಿರ್ವಹಣೆ ಸುಜಾತ ಎಫ್ ತಳವಾರ್.
1: ನೈಟ್ ವಾಕ್ ತುಂಬಾ ಚೆನ್ನಾಗಿತ್ತಲ್ವಾ? ತಂಪಾಗಿ ಆರಾಮಾಗಿ.
2: ಹಾ ಹೌದು, ಮನೆಯೊಳಗೆ ಯಾರು ಇರ್ತಾರೆ ಹೇಳು? ಹೊರಗಡೆ ಆದ್ರೆ ಸ್ವಲ್ಪ ಗಾಳಿ ಬೀಸ್ತಾ ಇರುತ್ತೆ, ಅಷ್ಟು ಶೆಕೆ ಅನ್ಸಲ್ಲ.
1: ಅಯ್ಯೋ ಮನೇಲಿ ಎಷ್ಟು ಕಾವ್ ಅನ್ನಿಸ್ತಿದೆ, ಹೊರಗಡೆ ಎಷ್ಟು ತಂಪಾಗಿತ್ತು.
2: ಅಯ್ಯೋ ಯಾರು ಒಳಗಿರ್ತಾರೆ ಲಿಖಿತ, ಎಷ್ಟು ಶೆಕೆ ಆಗ್ತಿದೆ ನೋಡು.
1: ಫಸ್ಟ್ ಫ್ಯಾನ್ ಆನ್ ಮಾಡಿ.
2: ಆನ್ ಮಾಡ್ತೀನಿ ತಡಿ.
1: ನಂಗೊಂದು ಪ್ರಶ್ನೆ ಹೊಳಿತು.
2: ಅಯ್ಯೋ ಪ್ರಶ್ನೆ ಹೊಳಿತಾ?
1: ಹೌದು.
2: ಸರಿ ಕೇಳು.
1: ಈಗ ಫ್ಯಾನ್ ರೆಗ್ಯುಲೇಟರ್ನ ನೀವು ಲೆಫ್ಟ್ ಸೈಡ್ಗೆ ತಿರುಗಿಸಿದ್ರೆ ಸ್ಪೀಡ್ ಕಮ್ಮಿ ಆಗ್ತಿತ್ತು, ಆದ್ರೆ ಬಲ್ಗಡೆ ತಿರುಗಿಸ್ತಿದ್ರೆ ಸ್ಪೀಡ್ ಜಾಸ್ತಿ ಆಗ್ತಿದೆ. ಇದು ಹೇಗ್ ಕೆಲಸ ಮಾಡ್ತಿದೆ ಫ್ಯಾನು?
2: ಅಂತೂ ಇಂತೂ ಇಲ್ಲ, ಜಾಡ ಹಿಡ್ದು.
1: ಹಾ,
2: ಪ್ರಶ್ನೆಗಳ ಸರಣಿ ನಾನು ಹೇಳೋದ್ರೊಳಗೆ ನಿನ್ನ ತಲೆಯಲ್ಲಿ ತಯಾರಾಗುತ್ತೆ, ಕರೆಕ್ಟಾ?
1: ಹೌದು.
2: ಸರಿ ಆಯ್ತು. ನೋಡು, ಈ ಫ್ಯಾನ್ ರೆಗ್ಯುಲೇಟರ್ ಅಥವಾ ಫ್ಯಾನ್ ನಿಯಂತ್ರಕ ಅಂತ ಏನಿದೆ, ಇದು ನೇರವಾಗಿ ಫ್ಯಾನಿನ ವೇಗವನ್ನ ನಿಯಂತ್ರಿಸಲ್ಲ, ಬದಲಾಗಿ ಫ್ಯಾನ್ ಒಳಗಿರುವಂತಹ ಮೋಟಾರ್ಗೆ ನೀಡುವಂತಹ ವಿದ್ಯುತ್ ಶಕ್ತಿಯನ್ನ ನಿಯಂತ್ರಿಸೋ ಮೂಲಕ ಅದು ಫ್ಯಾನಿನ ವೇಗವನ್ನ ಕಂಟ್ರೋಲ್ ಮಾಡುತ್ತೆ.
1: ಒಂಥರ ಇಂಡೈರೆಕ್ಟ್ ಆಗಿ.
2: ಹೌದು. ಈಗ ಸೀಲಿಂಗ್ ಫ್ಯಾನ್ ಸಾಮಾನ್ಯವಾಗಿ ಸಿಂಗಲ್ ಫೇಸ್ ಇಂಡಕ್ಷನ್ ಮೋಟಾರ್ ಅನ್ನ ಬಳಸುತ್ತೆ. ಅದರ ವೇಗ ಮುಖ್ಯವಾಗಿ ಮೋಟಾರ್ಗೆ ತಲುಪುವಂತಹ ವೋಲ್ಟೇಜ್ ಮತ್ತೆ ಕರೆಂಟ್ ನ ಪ್ರಮಾಣದ ಮೇಲೆ ಅವಲಂಬಿತ ಆಗಿರುತ್ತೆ. ಈಗ ನಿಯಂತ್ರಕವು ಫ್ಯಾನ್ಗೆ ಸರಬರಾಜು ಮಾಡುವಂತಹ ವೋಲ್ಟೇಜ್ ಕಡಿಮೆ ಮಾಡಿದಾಗ ಮೋಟಾರ್ ನಿಧಾನವಾಗಿ ತಿರುಗುತ್ತೆ, ನಮ್ಗೆ ಕಡಿಮೆ ಗಾಳಿ ಸಿಗುತ್ತೆ. ಆಯ್ತಾ? ಅದೇ ಒಂದ್ ವೇಳೆ ಮೋಟಾರ್ಗೆ ಹೆಚ್ಚಿನ ವೋಲ್ಟೇಜ್ ಸಿಕ್ಕಾಗ ಫ್ಯಾನ್ ವೇಗವಾಗಿ ತಿರುಗುತ್ತೆ, ಗಾಳಿ ಹೆಚ್ಚಾಗಿ ಬೀಸುತ್ತೆ.
1: ನೀವ್ ಹೇಳಿದ್ ನನಗೆ ಅರ್ಥ ಆಯ್ತು. ಆದ್ರೆ ನೀವ್ ಹೇಳ್ತಾ ಈಗ ಸೀಲಿಂಗ್ ಫ್ಯಾನ್ ಗಳಲ್ಲಿ ಸಿಂಗಲ್ ಫೇಸ್ ಇಂಡಕ್ಷನ್ ಮೋಟಾರ್ ಅಂತ ಹೇಳಿದ್ರಿ.
2: ಹೇಳ್ದೆ.
1: ಹೌದಲ್ವಾ? ಈಗ ಅದಕ್ಕೆ ಮೊದ್ಲಿಗೆ ಈ ಇಂಡಕ್ಷನ್ ಮೋಟಾರ್ ಅಂದ್ರೆ ಏನು ಅಂತ ಹೇಳಿ.
2: ಸರಿ ಆಯ್ತು. ಈ ಇಂಡಕ್ಷನ್ ಮೋಟಾರ್ ಅನ್ನುವಂಥದ್ದು ವಿದ್ಯುತ್ ಕಾಂತೀಯ ಪ್ರಚೋದನೆ ತತ್ವ ಅಂದ್ರೆ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಇಂಡಕ್ಷನ್ ತತ್ವದ ಮೇಲೆ ಕಾರ್ಯವನ್ನ ನಿರ್ವಹಿಸುವಂತಹ ಎಸಿ ವಿದ್ಯುತ್ ಮೋಟಾರ್ ಆಗಿದೆ. ಆಯ್ತಾ? ಈಗ ನಾವು ಒಂದು ಇಂಡಕ್ಷನ್ ಮೋಟಾರ್ ಅನ್ನ ತೆಗೆದುಕೊಂಡ್ರೆ ಆ ಮೋಟಾರ್ನಲ್ಲಿ ಮುಖ್ಯವಾಗಿ ಎರಡು ಭಾಗಗಳನ್ನ ನಾವು ನೋಡಬಹುದು, ಒಂದು ಸ್ಟೇಟರ್ ಮತ್ತೊಂದು ರೋಟರ್. ಈ ಸ್ಟೇಟರ್ ಏನಿದೆ, ಇದೊಂದು ಸ್ಥಿರ ಭಾಗ, ಇದರಲ್ಲಿ ವೈರ್ ವೈಂಡಿಂಗ್ಸ್ ಗಳನ್ನ ನಾವು ನೋಡಬಹುದು. ಅಂದ್ರೆ ಒಂದು ಕಾಯಿಲ್ಗೆ ವೈರ್ ಗಳನ್ನ ಸುತ್ತಿರ್ತಾರೆ, ಅದು ನೇರವಾಗಿ ಎಸಿ ಕರೆಂಟ್ ಏನು ಸಪ್ಲೈ ಆಗ್ತಿರುತ್ತೆ ಅದಕ್ಕೆ ಸಂಪರ್ಕಗೊಂಡಿರುತ್ತೆ. ಸ್ಥಿರವಾಗಿ ಎಸಿ ಪೂರೈಕೆಗೆ ಸಂಪರ್ಕಗೊಂಡಿರುವಂತಹ ಒಂದು ಭಾಗವೇ ಸ್ಟೇಟರ್. ಆ ಒಂದು ವೈಂಡಿಂಗ್ ಗಳು ಅಂದ್ರೆ ವೈರ್ ಗಳನ್ನ ಏನು ಸುತ್ತಿದರೋ ಅದ ಮೂಲಕ ಆಲ್ಟರ್ನೇಟಿಂಗ್ ಕರೆಂಟ್ ಹರಿದಾಗ ಅದು ರೊಟೇಟಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದ್ರೆ ತಿರುಗುವ ಕಾಂತೀಯ ಕ್ಷೇತ್ರವನ್ನ ಉತ್ಪಾದಿಸುತ್ತೆ. ಈ ರೀತಿ ಬದಲಾಗ್ತಾ ಇರುವಂತಹ ಕಾಂತೀಯ ಕ್ಷೇತ್ರ ಅಂದ್ರೆ ಚೇಂಜಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ರೋಟರ್ ನಲ್ಲಿ ವಿದ್ಯುತ್ ಪ್ರವಾಹವನ್ನ ಪ್ರೇರೇಪಿಸುತ್ತೆ. ಅಂದ್ರೆ ಇದು ರೋಟರ್ ಅನ್ನ ವಿದ್ಯುತ್ ಸರಬರಾಜಿಗೆ ನೇರವಾಗಿ ಸಂಪರ್ಕಿಸಲ್ಲ, ಬದಲಾಗಿ ರೋಟರ್ ನಲ್ಲೇ ವಿದ್ಯುತ್ ಪ್ರವಾಹವನ್ನ ಪ್ರಚೋದಿಸುತ್ತೆ, ಅಂದ್ರೆ ಇಂಡ್ಯೂಸ್ ಮಾಡುತ್ತೆ. ಅದಕ್ಕಾಗಿ ಇದನ್ನ ಇಂಡಕ್ಷನ್ ಮೋಟಾರ್ ಅಂತ ಹೇಳಿ ಕರೀತಾರೆ. ಇನ್ನು ರೋಟರ್ ನಲ್ಲಿ ವಿದ್ಯುತ್ ಪ್ರವಾಹ ಹರಿಯುವಂತೆ ಮಾಡಿದ್ಮೇಲೆ ಪ್ರವಾಹವು ತನ್ನದೇ ಆದಂತಹ ಕಾಂತೀಯ ಕ್ಷೇತ್ರವನ್ನ ಸೃಷ್ಟಿಸುತ್ತೆ. ಸ್ಟೇಟರ್ ಮತ್ತು ರೋಟರ್ ಕ್ಷೇತ್ರ ಇವೆರಡರ ನಡುವೆ ಇಂಟ್ರಾಕ್ಷನ್ ಉಂಟಾಗಿ ಟಾರ್ಕ್ ನ ಉತ್ಪಾದನೆ ಆಗುತ್ತೆ. ಈ ಟಾರ್ಕ್ ನಿಂದ ಆ ರೋಟರ್
1: ತಿರುಗುತ್ತೆ. ಈ ಟಾರ್ಕ್ ಏನು ತಿರ್ಗಂಗ್ ಮಾಡುತ್ತೆ. ಈ ಟಾರ್ಕ್ ಅಂದ್ರೆ ಏನು?
2: ಟಾರ್ಕ್ ಅಂದ್ರೆ ಏನಿಲ್ಲ, ಬಹಳ ಸರಳ. ಯಾವುದೇ ಒಂದು ವಸ್ತು ತಿರುಗಬೇಕು ಅಂದ್ರೆ ಅದಕ್ಕೆ ರೊಟೇಟಿಂಗ್ ಫೋರ್ಸ್ ಬೇಕು. ಎಲ್ಲಿ ಟಾರ್ಕ್ ಉತ್ಪಾದನೆ ಆಗುತ್ತೋ ಅದು ಒಂದು ವಸ್ತುವಿಗೆ ತಿರುಗುವಂತಹ ಶಕ್ತಿಯನ್ನ ರೊಟೇಟಿಂಗ್ ಫೋರ್ಸ್ ಅನ್ನ ಕೊಡುತ್ತೆ, ಅದನ್ನ ನಾವು ಟಾರ್ಕ್ ಅಂತ ಹೇಳಿ ಕರಿತೀವಿ.
1: ಈ ಟಾರ್ಕ್ ಅಂದ್ರೂ ಗೊತ್ತಾಯ್ತು, ಇಂಡಕ್ಷನ್ ಮೋಟಾರ್ ಅಂದ್ರೆ ಗೊತ್ತಾಯ್ತು. ಈಗ ನೀವು ಸಿಂಗಲ್ ಫೇಸ್ ಇಂಡಕ್ಷನ್ ಮೋಟಾರ್ ಅಂದ್ರೆ ಏನು ಅಂತ ಹೇಳಿ.
2: ಸಿಂಗಲ್ ಫೇಸ್ ಅಂದ್ರೆ ಏಕ ಹಂತದ ಇಂಡಕ್ಷನ್ ಮೋಟಾರ್ ನಲ್ಲಿ ಮೋಟಾರ್ಗೆ ಸಿಂಗಲ್ ಫೇಸ್ ಎಸಿ ಪವರ್ ಅನ್ನ ಸರಬರಾಜು ಮಾಡ್ತಾರೆ. ಇದರಿಂದಾಗಿ ನೈಸರ್ಗಿಕವಾಗಿ ಬರುವಂತಹ ತಿರುಗುವ ಕಾಂತೀಯ ಕ್ಷೇತ್ರಕ್ಕಿಂತ ಹೆಚ್ಚಾಗಿ ಪಲ್ಸೇಟಿಂಗ್ ಕಾಂತೀಯ ಕ್ಷೇತ್ರ ಉತ್ಪಾದನೆ ಆಗುತ್ತೆ. ಏನ್ ವ್ಯತ್ಯಾಸ ಅಂದ್ರೆ ತಿರುಗುವ ಕಾಂತೀಯ ಕ್ಷೇತ್ರದಲ್ಲಿ ದಿಕ್ಕು ಬದಲಾವಣೆ ಆಗ್ತಾ ಇರುತ್ತೆ. ಅದೇ ಪಲ್ಸೇಟಿಂಗ್ ಕಾಂತೀಯ ಕ್ಷೇತ್ರ, ಪಲ್ಸೇಟಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ದಿಕ್ಕಿನ ಬದಲಾವಣೆ ಆಗಲ್ಲ. ಈ ರೀತಿಯ ಒಂದು ಕಾಂತೀಯ ಕ್ಷೇತ್ರವನ್ನ ಇದು ಉತ್ಪಾದಿಸ್ತದೆ.

0: ಅನ್ಸುತ್ತೆ. ಈ ಕಾರಣದಿಂದಾಗಿ ಮೋಟಾರ್ ಅನ್ನ ಸ್ವತಃ ಪ್ರಾರಂಭ ಮಾಡೋದಿಕ್ಕೆ ಸಾಧ್ಯ ಆಗಲ್ಲ. ಒಂದ್ ವೇಳೆ ನಾವು ಸಿಂಗಲ್ ಫೇಸ್ ಇಂಡಕ್ಷನ್ ಮೋಟಾರ್ನ ಸ್ಟಾರ್ಟ್ ಮಾಡಬೇಕು ಅಂದ್ರೆ ನಮ್ಗೆ ಹೆಚ್ಚುವರಿಯ ಅವಶ್ಯಕತೆ ಇದೆ. ಏನೇನ್ ಹೆಚ್ಚುವರಿ ವ್ಯವಸ್ಥೆ ಅಂದ್ರೆ ಆರಂಭಿಕ ವೈಂಡಿಂಗ್ ಬೇಕು, ಕೆಪಾಸಿಟರ್ ಬೇಕು, ಶೇಡೆಡ್ ಪೋಲ್ ಬೇಕು. ಈ ರೀತಿ ಇದನ್ನ ಸ್ಟಾರ್ಟ್ ಮಾಡೋದಿಕ್ಕೆ ಹೆಚ್ಚುವರಿ ವ್ಯವಸ್ಥೆಗಳು ಬೇಕಾಗುತ್ತೆ. ಇನ್ನು ಇದನ್ನ ಸಾಮಾನ್ಯವಾಗಿ ಗೃಹೋಪಯೋಗಿ ಉಪಕರಣಗಳು ಅಂದ್ರೆ ಮನೆಗಳಲ್ಲಿ ನಾವು ನೋಡುವಂತಹ ಸೀಲಿಂಗ್ ಫ್ಯಾನ್, ವಾಷಿಂಗ್ ಮಷೀನ್, ಮಿಕ್ಸರ್ ಮತ್ತೆ ಸಣ್ಣ ಪಂಪ್ಗಳಲ್ಲಿ ಈ ಮೋಟಾರ್ಗಳ ನಾವು ಸಾಮಾನ್ಯವಾಗಿ ನೋಡ.
1: ಇದಿಷ್ಟು ಸಿಂಗಲ್ ಫೇಸ್ ಇಂಡಕ್ಷನ್ ಮೋಟಾರ್. ಹೌದಲ್ವಾ, ಇದು ಹಿಂಗ್ ಕೆಲಸ ಮಾಡುತ್ತೆ ಅಂತ ನನಗ್ ಗೊತ್ತಾಯ್ತು. ಆದ್ರೆ ನಾನು ಪೇಪರ್ಗಳನ್ನೆಲ್ಲ ಓದ್ಬೇಕಾದ್ರೆ ಈ ರೈತರುಗಳು ನೀರಾವರಿ ಜಮೀನೆಲ್ಲ ಇರುತ್ತಲ್ಲ ಅಲ್ಲಿಗೆಲ್ಲ 3-phase ಕರೆಂಟ್ ಬೇಕು ಅಂತ ಹೇಳ್ಬಿಟ್ಟು ಬರ್ದಿರ್ತಾರೆ. ಅಂದ್ರೆ ಈ ಕ್ಷೇತ್ರಕ್ಕೆ ಅವಶ್ಯಕತೆ ಇದೆ, ಬೇಕು ಅಂತ ಹೇಳ್ಬಿಟ್ಟು. ಈಗ ನನಗೆ ಇರೋ ಪ್ರಶ್ನೆ ಏನಂತ ಅಂದ್ರೆ, ಈ 3-phase ಇಂಡಕ್ಷನ್ ಮೋಟಾರು ಸಿಂಗಲ್ ಫೇಸ್ ಇಂಡಕ್ಷನ್ ಮೋಟಾರ್ ಗಿಂತ ಹೇಗೆ ಭಿನ್ನವಾಗಿದೆ ಅಂತ.
0: ಬಹಳ ಒಳ್ಳೆ ಪ್ರಶ್ನೆ ಕೇಳಿದೆ. ಪರವಾಗಿಲ್ಲ, ಪೇಪರ್ ಎಲ್ಲ ಓದಿ ಪ್ರಚಲಿತ ವಿದ್ಯಮಾನಗಳನ್ನ ತಿಳ್ಕೊತಾ ಇದೆಯಾ?
1: ಅಂತದ್ದೇನಿಲ್ಲ, ಸುಮ್ನೆ ಅಂದ್ರೆ ನೀವ್ ಹೇಳ್ತಿದ್ದಾಗ ನೆನಪಾಗಿದ್ದಷ್ಟೇ.
0: ಹಾ, ಸರಿ ಸರಿ. ಈಗ 3-phase ಇಂಡಕ್ಷನ್ ಮೋಟಾರ್ ಅಂದ್ರೆ 3-phase ಇಂಡಕ್ಷನ್ ಮೋಟಾರ್ ನಲ್ಲಿ ಸ್ಟೇಟರ್ 3-phase ಎಸಿ ಪೂರೈಕೆಯನ್ನ ಪಡ್ಕೊಳ್ಳುತ್ತೆ. ಹಿಂದಿನದ್ರಲ್ಲಿ ಬರೀ ಸಿಂಗಲ್ ಫೇಸ್ ಎಸಿ ಪವರ್ ಸಪ್ಲೈ ಇತ್ತು, ಬಟ್ ಇಲ್ಲಿ 3-phase ಎಸಿ ಪವರ್ ಸಪ್ಲೈ ಅನ್ನ ಕೊಡ್ತಾರೆ. ಈ ಮೂರು ವಿದ್ಯುತ್ ಪ್ರವಾಹಗಳ ನಡುವೆ 120 degrees ಫೇಸ್ ಡಿಫ್ರೆನ್ಸ್ ಇರುತ್ತೆ. ಅಂದ್ರೆ ಒಂದು ಸೈನ್ ವೇವ್ಗೂ ಇನ್ನೊಂದು ಸೈನ್ ವೇವ್ಗೂ 120 degrees ವ್ಯತ್ಯಾಸ ಇರುತ್ತೆ. ಇದೇನ್ ಮಾಡುತ್ತೆ, ಸ್ವಾಭಾವಿಕವಾಗಿ ಇದು ಕೂಡ ಸುಗಮ ಅಂದ್ರೆ ಸ್ಮೂತ್ ರೊಟೇಟಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ಸೃಷ್ಟಿ ಮಾಡುತ್ತೆ. ಈ ತಿರುಗುವ ಕ್ಷೇತ್ರದಿಂದಾಗಿ ಮೋಟರ್ ಸ್ವಯಂಚಾಲಿತವಾಗಿ ಪ್ರಾರಂಭ ಆಗುತ್ತೆ. ಸಿಂಗಲ್ ಫೇಸ್ ಅಲ್ಲಿ ಏನಾಗಿತ್ತು, ಅದನ್ನ ಚಾಲು ಮಾಡೋದಕ್ಕೆ ಹೆಚ್ಚುವರಿ ವ್ಯವಸ್ಥೆ ಅವಶ್ಯಕತೆ ಬೇಕಿತ್ತು, ವೈಂಡಿಂಗು, ಕೆಪಾಸಿಟರು, ಶೇಡೆಡ್ ಪೋಲ್. ಬಟ್ ಇದು ಸ್ವಯಂಚಾಲಿತವಾಗಿ ಪ್ರಾರಂಭ ಆಗಿ ಸುಗಮವಾಗಿ ಕಾರ್ಯಾಚರಣೆ ಮಾಡುತ್ತೆ. ಮತ್ತೆ ತಿರುಗೋದಕ್ಕೆ ಟಾರ್ಕ್ ಅನ್ನೋ ಶಕ್ತಿ ಬೇಕು ಅಂತ ಹೇಳಿದ್ರಲ್ಲ, ಇದು ಹೆಚ್ಚು ಟಾರ್ಕ್ ಅನ್ನ ಉತ್ಪಾದನೆ ಮಾಡುತ್ತೆ. ಈ 3-phase ಮೋಟಾರ್ಗಳು ಅಂದ್ರೆ 3-phase ಇಂಡಕ್ಷನ್ ಮೋಟಾರ್ ಸಿಂಗಲ್ ಫೇಸ್ ಇಂಡಕ್ಷನ್ ಮೋಟಾರ್ಗಳಿಗಿಂತ ಹೆಚ್ಚು ಪರಿಣಾಮಕಾರಿ, ಹೆಚ್ಚು ಶಕ್ತಿಶಾಲಿ ಮತ್ತು ಹೆಚ್ಚು ವಿಶ್ವಾಸಾರ್ಹ ಕೂಡ. ಹಾಗಾಗಿ ಇವನ್ನ ದೊಡ್ಡ ದೊಡ್ಡ ಯಂತ್ರಗಳು, ಕಂಪ್ರೆಸರ್ಗಳು, ಕನ್ವೇಯರ್ ಬೆಲ್ಟ್ಗಳು, ಎಲಿವೇಟರ್ಗಳು ಅಂದ್ರೆ ಲಿಫ್ಟ್ ಮತ್ತು ಕೈಗಾರಿಕಾ ಪ್ರದೇಶಗಳಲ್ಲಿ ಕೃಷಿಯಲ್ಲಿ ನಾವು ನೋಡಬಹುದಂತಹ ದೊಡ್ಡ ದೊಡ್ಡ ಪಂಪ್ಗಳು ಅಲ್ಲಿ ಇದನ್ನು ವ್ಯಾಪಕವಾಗಿ ಉಪಯೋಗಿಸ್ತಾರೆ. ಈ 2 ಮೋಟಾರ್ಗಳ ನಡುವಿನ ಪ್ರಮುಖ ವ್ಯತ್ಯಾಸ ಏನಂದ್ರೆ ವಿದ್ಯುತ್ ಸರಬರಾಜಾಗ್ತಾ ಇರುವಂತಹ ಪ್ರಕಾರ ಮತ್ತು ತಿರುಗು ಕಾಂತೀಯ ಕ್ಷೇತ್ರವನ್ನ ಉತ್ಪಾದಿಸುವ ವಿಧಾನ, ಇದೇ ಮುಖ್ಯವಾದಂತಹ ವ್ಯತ್ಯಾಸ. ಈ ಸಿಂಗಲ್ ಫೇಸ್ ಮೋಟಾರ್ಗೆ ಹೆಚ್ಚುವರಿ ಆರಂಭಿಕ ವಿಧಾನಗಳು ಬೇಕು ಮತ್ತೆ ಇದು ಕಡಿಮೆ ಶಕ್ತಿಯನ್ನ ಕೊಡುತ್ತೆ. ಹಾಗಾಗಿ ನಾವಿದನ್ನ ಗೃಹೋಪಯೋಗಿ ಅಪ್ಲಿಕೇಶನ್ಗಳಲ್ಲಿ ಕಾಣಬಹುದು. ಆದ್ರೆ 3-phase ಮೋಟಾರ್ ಸ್ವಾಭಾವಿಕವಾಗಿ ತಿರುಗುವಂತಿ ಕ್ಷೇತ್ರವನ್ನ ಉತ್ಪಾದಿಸುತ್ತೆ, ಸ್ವಯಂಚಾಲಿತವಾಗಿ ಪ್ರಾರಂಭವಾಗುತ್ತೆ. ಹಾಗಾಗಿ ಇದನ್ನ ನಾವು ತುಂಬಾ ಹೊರೆ ಅಂದ್ರೆ ಹೆಚ್ಚು ಲೋಡ್ ಬೇಕಾಗಿರುವಂತಹ ಸ್ಥಳಗಳಲ್ಲಿ ಬಳಸಬಹುದು. ಆದ್ರೆ ಈ ಸಿಂಗಲ್ ಫೇಸ್ ಇಂಡಕ್ಷನ್ ಮೋಟಾರ್ಗಳು ಸಣ್ಣ ಬಳಕೆಗೆ ಸರಳ, ಯಾಕಂದ್ರೆ ಇದು ಅಗ್ಗವಾಗಿರುತ್ತೆ. ಆದ್ರೆ ಈ 3-phase ಮೋಟಾರ್ಗಳೇನಿದೆ ಅದರಲ್ಲಿ ಉತ್ತಮ ದಕ್ಷತೆ ಇದೆ, ಆರಂಭಿಕ ಟಾರ್ಕ್ ಹೆಚ್ಚಿರುತ್ತೆ ಮತ್ತೆ ಕಾರ್ಯಕ್ಷಮತೆ ತುಂಬಾ ಚೆನ್ನಾಗಿದೆ. ದೊಡ್ಡ ದೊಡ್ಡ ಅಪ್ಲಿಕೇಶನ್ಗಳಲ್ಲೂ ಕೂಡ ಇದನ್ನ ಬಳಸಬಹುದು.
1: ಈಗ ನನಗೆ ಸಿಂಗಲ್ ಫೇಸ್ ಇಂಡಕ್ಷನ್ ಮೋಟಾರು ಮತ್ತೆ 3-phase ಇಂಡಕ್ಷನ್ ಮೋಟಾರ್ ಬಗ್ಗೆ ಸ್ವಲ್ಪ ಮಟ್ಟಿಗೆ ಗೊತ್ತಾಯ್ತು.
0: ಸರಿ,
1: ಆದ್ರೆ ಈ ಸಿಂಗಲ್ ಫೇಸ್ ಎಸಿ ಸಪ್ಲೈ ಅಂತ ಹೇಳಿದ್ರಲ್ಲ, ಅದಕ್ಕೂ ಮತ್ತೆ 3-phase ಎಸಿ ಪವರ್ ಸಪ್ಲೈ ಅಂತಾನು ಹೇಳಿದ್ರಿ, ಇವೆರಡಕ್ಕೂ ಇರೋ ವ್ಯತ್ಯಾಸ ಏನು?
0: ಸರಿ, ಅದ್ರ ಬಗ್ಗೆ ನೋಡೋಣ ಈಗ. ನೋಡು, ಇವೆರಡರ ನಡುವೆ ಇರುವಂತಹ ಮುಖ್ಯವಾದ ವ್ಯತ್ಯಾಸ ಏನಂದ್ರೆ ಇದು ಎಷ್ಟು ಆಲ್ಟರ್ನೇಟಿಂಗ್ ವೋಲ್ಟೇಜ್ ಅನ್ನ ಬಳಸುತ್ತೆ ಅಂತ, ಅಂದ್ರೆ ಎಷ್ಟು ಸಂಖ್ಯೆಯ ವೋಲ್ಟೇಜ್ ಅನ್ನ ಬಳಸುತ್ತೆ ಅನ್ನೋದ್ರ ಮೇಲೆ ಅವಲಂಬಿತ ಆಗಿದೆ. ಈಗ ನೋಡು, ಸಿಂಗಲ್ ಫೇಸ್ ಪವರ್ ಸಪ್ಲೈ ಅಲ್ಲಿ ಕೇವಲ ಒಂದೇ ಒಂದು ಆಲ್ಟರ್ನೇಟಿಂಗ್ ವೋಲ್ಟೇಜ್ ವೇನ ಬಳಸ್ತಾರೆ, ಅಂದ್ರೆ ಬರೀ ಒಂದೇ ಒಂದು ಎಸಿ ಸಿಗ್ನಲ್ ಮಾತ್ರ ಇರುತ್ತೆ. ಈ ಒಂದು ವೋಲ್ಟೇಜ್ ಸೈನೋಸಾಯ್ಡಿಯಲ್ ರೀತಿಯಲ್ಲಿ ಏರುತ್ತೆ ಇಳಿಯುತ್ತೆ, ಮತ್ತೆ ಇದು ಪೀರಿಯಾಡಿಕಲಿ ಅಂದ್ರೆ ನಿಯತಕಾಲಿಕವಾಗಿ ತನ್ನ ದಿಕ್ಕನ್ನು ಕೂಡ

0: ನಿಲ್ಲಿಸುತ್ತೆ. ಆಯ್ತಾ, ಒಂದೇ ಹಂತ ಇರೋದ್ರಿಂದ, ಯಾಕಂದ್ರೆ ಇದು ಕೇವಲ ಒಂದೇ ಒಂದು ಎಸಿ ಸಿಗ್ನಲ್ ನನ್ನ ಬಳಸ್ತಾ ಇದೆ, ಒಂದೇ ಹಂತ ಇರುತ್ತೆ. ಲೋಡ್ಗೆ ತಲುಪಿಸುವಾಗ ವಿದ್ಯುತ್ನಲ್ಲೂ ಕೂಡ ನಿರಂತರವಾಗಿ ಏರಿಳಿತ ಆಗ್ತಾ ಇರುತ್ತೆ, ಯಾಕಂದ್ರೆ ಸೈನೋಸಾಯ್ಡಲ್ ವೇವ್ ಅಂದ್ರೆ ಹಾಗೆ. ಒಂದ್ಸಲ ಏನಾಗುತ್ತೆ, ಇದು ಗರಿಷ್ಠ ಮಟ್ಟಕ್ಕೆ ಹೋಗುತ್ತೆ, ಇನ್ನೊಂದು ಸೈಕಲ್ ನಲ್ಲಿ ಕನಿಷ್ಠ ಮಟ್ಟಕ್ಕೆ ಬರುತ್ತೆ, ಏರಿಳಿತ ಆಗ್ತಾ ಇರುತ್ತೆ. ಹಾಗಾಗಿ ಸ್ವಾಭಾವಿಕವಾಗಿ ಇದನ್ನ ನಾವು ಸಣ್ಣ ಮಟ್ಟದ ಬೆಳಕಿನ ಲೋಡು, ಬಲ್ಬು, ಫ್ಯಾನು, ಟಿವಿ, ರೆಫ್ರಿಜರೇಟರು ಈ ರೀತಿ ಬಳಸ್ತೀವಿ. ಇನ್ನು ನಾವು ನಮ್ಮ ಮನೇಲಿರುವಂತಹ ಸಿಂಗಲ್ ಫೇಸ್ ವೈರ್ಗಳನ್ನ ಗಮನಿಸಿದ್ರೆ, ಎಲ್ಲಾದ್ರೂ ಸಿಂಗಲ್ ಫೇಸ್ ವೈರ್ನ ನೋಡಿದ್ರೆ ಇದರಲ್ಲಿ ಎರಡು ವೈರ್ಗಳನ್ನ ನಾವು ಕಾಣಬಹುದು. ಒಂದನ್ನ ಫೇಸ್ ವೈರ್ ಅಂತೀವಿ, ಇನ್ನೊಂದು ನ್ಯೂಟ್ರಲ್ ವೈರ್ ಅಂತ ಹೇಳಿ ಕರಿತೀವಿ. ಇನ್ನು ತ್ರಿಫೇಸ್ ಎಸಿ ಪವರ್ ಸಪ್ಲೈ ಅಲ್ಲಿ ನೋಡೋದಾದ್ರೆ ಇದು ಮೂರು ಪ್ರತ್ಯೇಕ ಎಸಿ ವೋಲ್ಟೇಜ್ ಗಳನ್ನ ಬಳಸುತ್ತೆ. ಇದರಲ್ಲಿ ಮೂರು ಪ್ರತ್ಯೇಕ ಎಸಿ ವೋಲ್ಟೇಜ್ಗಳು ಉತ್ಪತ್ತಿ ಆಗುತ್ತೆ. ಪ್ರತಿಯೊಂದು ಕೂಡ ಒಂದೇ ತರಾಂಗಾಂತರ ಇದ್ರೂ ಒಂದರಿಂದ ಒಂದಕ್ಕಾಗ್ಲೇ ಹೇಳದ್ನಲ್ಲ,
1: 120 degrees,
0: 120 degrees ಇಂದ ಫೇಸ್ ಶಿಫ್ಟ್ ಅಥವಾ ಫೇಸ್ ಡಿಫ್ರೆನ್ಸ್ ಇರುತ್ತೆ. ಹಾಗಾಗಿ ಏನಾಗುತ್ತೆ, ಇಲ್ಲಿ ಒಂದೊಂದು ಸಮಯಕ್ಕೆ ಗರಿಷ್ಠ ಮಟ್ಟಕ್ಕೆ ಹೋಗುತ್ತೆ, ಹಾಗಾಗಿ ವಿತರಿಸಲಾಗ್ತಿರುವಂತಹ ಒಟ್ಟಿನ ವಿದ್ಯುತ್ತು ಹೆಚ್ಚು ಸುಗಮವಾಗಿರುತ್ತೆ ಮತ್ತು ಸ್ಥಿರವಾಗಿರುತ್ತೆ. ಯಾಕಂದ್ರೆ ಒಂದು ಸಮಯದಲ್ಲಿ ಒಂದು ಸಿಗ್ನಲ್ ಗರಿಷ್ಠ ಮಟ್ಟಕ್ಕೆ ಬಂದಿದ್ರೆ ಇನ್ನೊಂದು ಕನಿಷ್ಠ ಇರುತ್ತೆ, ಇನ್ನೊಂದು ಸಿಗ್ನಲ್ ಕನಿಷ್ಠ ಇದ್ರೆ ಮತ್ತೊಂದು ಗರಿಷ್ಠದಲ್ಲಿರುತ್ತೆ. ಹಾಗಾಗಿ ಇದನ್ನ ಭಾರಿ ಯಂತ್ರೋಪಕರಣಗಳಲ್ಲಿ ಸುಗಮವಾಗಿ ಕಾರ್ಯಾಚರಣೆ ಮಾಡೋದಕ್ಕೆ ಬಳಸ್ತಾರೆ. ಇನ್ನು ಈ ತ್ರೀ ಫೇಸ್ ಪವರ್ ಸಪ್ಲೈ ಇರುವಂತಹ ವೈರ್ ಅನ್ನ ನಾವು ನೋಡೋದಾದ್ರೆ, ಸಾಮಾನ್ಯವಾಗಿ ಇದರಲ್ಲಿ ಮೂರು ಫೇಸ್ ವೈರ್ ಇರುತ್ತೆ, ಮತ್ತೆ ಕೆಲವು ಒಮ್ಮೊಮ್ಮೆ ಒಂದು ನ್ಯೂಟ್ರಲ್ ವೈರ್ನ ನಾವು ಇದರಲ್ಲಿ ಕಾಣಬಹುದು.
1: ಹೇ, ನನ್ಗೊಂದ್ ನೆನ್ಪಾಯ್ತು, ಈಗ ಮನೆಯಲ್ಲಿ ಬಲ್ಬ್ ಉರಿತಾ ಇರುತ್ತೆ, ಸಡನ್ ಆಗಿ ಸ್ವಲ್ಪ ಡಿಮ್ ಲೈಟ್ ಗೆ ಬಂದಾಗ ನಮ್ಮಅಮ್ಮ ಎಲ್ಲ ಸಿಂಗಲ್ ಫೇಸ್ ಆಗಿದೆ, ಸಿಂಗಲ್ ಫೇಸ್ ಆಗಿದೆ, ಅದಿದೆ ಇರ್ಬೇಕೇನಲ್ವಾ.
0: ಬೇಕಾಗಿರೋಷ್ಟು ಪ್ರಮಾಣದ ವೋಲ್ಟೇಜ್ ಅದಕ್ಕೆ ಸಿಕ್ಕಿರಲ್ಲ, ಆ ವೋಲ್ಟೇಜ್ ನಲ್ಲಿ ಫ್ಲಕ್ಚುಯೇಷನ್ ಆಗಿರುತ್ತೆ. ಹಾಗಾಗಿ ಪರಿಪೂರ್ಣ ವೋಲ್ಟೇಜ್ ಸಿಗದ ಕಾರಣ ಅದು ಕೂಡ ಪರಿಪೂರ್ಣವಾಗಿ ಕೆಲಸ ಮಾಡಲ್ಲ. ಫ್ಯಾನು ಸದ್ದು ಮಾಡಿ ತಿರುಗ್ತಾ ಇರುತ್ತೆ, ಲೈಟು ಬ್ಲಿಂಕ್ ಆಗುತ್ತೆ, ಅಥವಾ ಅದ್ರಲ್ಲಿ ಬರ್ತಿರುವಂತಹ ಪ್ರಕಾಶಮಾನತೆ, ಬ್ರೈಟ್ನೆಸ್ ಕಡಿಮೆ ಆಗಿರುತ್ತೆ. ಸಿಂಗಲ್ ಫ್ಯೂಸ್ ಆದಾಗ ಆ ರೀತಿ ಆಗಿರುತ್ತೆ.
1: ಒಟ್ಟಲ್ಲ ಅದ್ ಬೇರೆ ಇದ್ ಬೇರೆ, ಆದ್ರೆ ವೋಲ್ಟೇಜ್ ಸಂಬಂಧಿಸಿದಂತದ್ದು. ಈಗೆಲ್ಲ ಟ್ರ್ಯಾಕ್ ಬರ್ತಾ ಇದೆ ನೋಡಿ, ಈಗ ನನ್ ತಲೆಗೆ ಹೋಗ್ತಾ ಇದೆ ಒಂದೊಂದಾಗಿ. ಮುಂಚೆ ಅಂದ್ರೆ ಸ್ವಲ್ಪ ಹಿಂದಿನಗಳಲ್ಲಿ ಈ ಫ್ಯಾನ್ ರೆಗ್ಯುಲೇಟರ್ ನ ವಿನ್ಯಾಸ ಎಲ್ಲ ಹೇಗಿರ್ತಾ ಇತ್ತು?
0: ಹಳೆಯ ಫ್ಯಾನ್ ನಿಯಂತ್ರಕಗಳು ಪ್ರತಿರೋಧವನ್ನ ಅಂದ್ರೆ ರೆಸಿಸ್ಟೆನ್ಸ್ ಅನ್ನ ಬಳಸಿಕೊಂಡು ಕಾರ್ಯನಿರ್ವಹಿಸ್ತಾ ಇದ್ವು. ಅದ್ರೊಳಗೆ ಏನ್ ಮಾಡ್ತಿದ್ರು, ರೆಸಿಸ್ಟರ್ ಗಳನ್ನ ಸೀರೀಸ್ ಅಲ್ಲಿ ಅಂದ್ರೆ ಫ್ಯಾನ್ ನೊಂದಿಗೆ ಸರಣಿಯಲ್ಲಿ ಸಂಪರ್ಕಿಸಿರ್ತಿದ್ರು. ಆಯ್ತಾ, ಈಗೇನಾಗುತ್ತೆ, ರೆಸಿಸ್ಟರ್ ಗಳು ಸೀರೀಸ್ ನಲ್ಲಿ ಇದ್ದಾಗ ರೆಸಿಸ್ಟರ್ ಗಳ ಸಂಖ್ಯೆ ಹೆಚ್ಚಾದಂತೆ ರೆಸಿಸ್ಟೆನ್ಸ್ ಕೂಡ ಹೆಚ್ಚಾಗುತ್ತೆ.
1: ಹೌದು,
0: ಅದು ಕಡಿಮೆ ಆದಂತೆ ರೆಸಿಸ್ಟೆನ್ಸ್ ಕೂಡ ಕಡಿಮೆ ಆಗುತ್ತೆ. ಈಗ ರೆಸಿಸ್ಟೆನ್ಸ್ ಹೆಚ್ಚಾದ್ರೆ ವಿದ್ಯುತ್ ಸರಾಗವಾಗಿ ಹರಿಯೋದಿಕ್ಕೆ ಆಗೋದಿಲ್ಲ, ರೆಸಿಸ್ಟೆನ್ಸ್ ಕಡಿಮೆ ಇದ್ರೆ ವಿದ್ಯುತ್ ಸರಾಗವಾಗಿ ಹರಿಯುತ್ತೆ. ಪ್ರತಿರೋಧ ಹೆಚ್ಚಾದಾಗ ಈ ವಿದ್ಯುತ್ ಶಕ್ತಿ ಏನಾಗುತ್ತೆ, ಶಾಖದ ರೂಪದಲ್ಲಿ ಕಳೆದು ಹೋಗುತ್ತೆ. ಸೊ ಸ್ವಲ್ಪ ಮಟ್ಟದ ಶಕ್ತಿ ಶಾಖದ ರೂಪದಲ್ಲಿ ಕಳೆದೋಗ್ತಾ ಇರೋದ್ರಿಂದ ಫ್ಯಾನ್ಗೆ ತಲುಪುವಂತಹ ವೋಲ್ಟೇಜ್ ಅನ್ನು ಕೂಡ ಇದು ಕಡಿಮೆ ಮಾಡುತ್ತೆ. ಈ ವೋಲ್ಟೇಜ್ ನ ಕುಸಿತದಿಂದಾಗಿ ಫ್ಯಾನ್ನ ವೇಗವೂ ಕೂಡ ಕಡಿಮೆಯಾಗುತ್ತೆ. ಅದೇ ಒಂದ್ ವೇಳೆ ರೆಸಿಸ್ಟೆನ್ಸ್ ಕಡಿಮೆ ಆದ್ರೆ ಅವಾಗ ಶಾಖದ ರೂಪದಲ್ಲಿ ಕಳೆದೋಗ್ತಾ ಇರುವಂತಹ ಶಕ್ತಿಯೂ ಕಡಿಮೆ ಆಗುತ್ತೆ, ಹೆಚ್ಚಿನ ವೋಲ್ಟೇಜ್ ತಲುಪುತ್ತೆ, ಫ್ಯಾನ್ ವೇಗವಾಗಿ ತಿರುಗುತ್ತೆ. ಇದರ ಬಹುಮುಖ್ಯ ಅನುಕೂಲ ಅಂದ್ರೆ ಇದೆ ನೋಡು, ವಿದ್ಯುತ್ ಶಕ್ತಿ ವ್ಯರ್ಥ ಆಗುತ್ತೆ, ಮತ್ತೆ ಈ ರೀತಿಯಾಗಿ ಶಾಖವಾಗಿ ಹೊರಗೋಗೋದ್ರಿಂದ ನಿಯಂತ್ರಕಗಳು ಕೂಡ ಬಿಸಿ ಆಗ್ತಿದ್ವು. ಅವು ಸರಳವಾಗಿದ್ರು ಕೂಡ ಪರಿಣಾಮಕಾರಿ ಅಲ್ಲ.
1: ಅದಕ್ಕೇನೆ ಹಳೆ ಮೋಟಾರ್ ಮಷಿನರೀಸ್ ಎಲ್ಲ ಒಂಥರ ಹೀಟ್ ಆದಂಗ ಆಗದು, ಜಾಸ್ತಿ ಹೊತ್ತು ಯೂಸ್ ಮಾಡಿದ್ರೆ ಹೀಟ್ ಆಗ್ತಿತ್ತು.
0: ಹೌದು,
1: ಈ ಹಳೆ ವಿನ್ಯಾಸದಲ್ಲಿ ಶಕ್ತಿ ಸ್ವಲ್ಪ ಪ್ರಮಾಣದಲ್ಲಿ ವೇಸ್ಟ್ ಆಗ್ತಾ ಇತ್ತು.
0: ಹೌದು,
1: ಹಾಗಾದ್ರೆ ಈಗ ಮಾಡರ್ನೈಸ್ ಆಗಿದೆ ಅಲ್ವಾ ಇದು, ಈ ಮಾಡರ್ನ್ ವಿನ್ಯಾಸ ಹೇಗಿದೆ?
0: ಈ ಆಧುನಿಕ ಎಲೆಕ್ಟ್ರಾನಿಕ್ ನಿಯಂತ್ರಕಗಳು ವಿಭಿನ್ನವಾಗಿ ಕಾರ್ಯವನ್ನ ನಿರ್ವಹಿಸುತ್ತೆ ಮತ್ತು ಇವು ಹೆಚ್ಚು ಪರಿಣಾಮಕಾರಿಯಾಗಿದೆ. ಇದರಲ್ಲಿ ಮುಖ್ಯವಾಗಿ ನಾವು ಟ್ರಯಾಕ್, ಡಯಾಕ್ ಎಂಬ ಘಟಕಗಳ ಜೊತೆಗೆ RC ಟೈಮಿಂಗ್ ಸರ್ಕ್ಯೂಟ್ ಅನ್ನ ಕಾಣಬಹುದು. ಹಿಂದೆ ಏನು ಶಾಖವಾಗಿ ಶಕ್ತಿ ವ್ಯರ್ಥ ಆಗ್ತಿತ್ತೋ ಅದನ್ನ ತಡೆಗಟ್ಟು

0: ಮಾಡೋದಕ್ಕೆ ಈ ಟ್ರಯಾಕ್ ಏನ್ ಮಾಡುತ್ತೆ ಅಂದ್ರೆ ಎಸಿ ವೇವ್ ಫಾರ್ಮ್ ಅನ್ನ ಪ್ರತಿ ಸೈಕಲ್ ನಲ್ಲೂ ಕೂಡ ಆನ್ ಆಫ್ ಮಾಡುತ್ತೆ. ಸೊ ಆನ್ ಆದಾಗ ಮಾತ್ರ ಸರಬರಾಜು ಆಗ್ತಿರುತ್ತೆ, ಆಫ್ ಆದಾಗ ಏನು ನಡೆಯೋದಿಲ್ಲ. ಹಂಗಾಗಿ ಇದು ಬಹಳಾನೇ ಉಪಯುಕ್ತ. ಈ ರೀತಿ ನಿಯಂತ್ರಕವು ಫ್ಯಾನ್ಗೆ ತಲುಪಿಸುವ ಸರಾಸರಿ ಶಕ್ತಿಯನ್ನು ಕೂಡ ಬದಲಾಯಿಸುತ್ತೆ. ಒಂದ್ ವೇಳೆ ಕಂಡಕ್ಷನ್ ತಡವಾಗಿ ಪ್ರಾರಂಭವಾದ್ರೆ ಕಡಿಮೆ ಶಕ್ತಿ ಹೋಗಿ ಮೋಟಾರ್ ಅನ್ನ ತಲುಪುತ್ತೆ, ಫ್ಯಾನ್ ನಿಧಾನವಾಗಿ ಚಲಿಸುತ್ತೆ. ಮೊದಲೇ ಒಂದ್ ವೇಳೆ ವಿದ್ಯುತ್ನ ಹರಿವೇನಾದ್ರೂ ಸ್ವಲ್ಪ ಇದ್ರೆ ಹೆಚ್ಚಿನ ಶಕ್ತಿಯು ಮೋಟಾರ್ ಅನ್ನ ಹೋಗಿ ತಲುಪುತ್ತೆ ಮತ್ತು ಫ್ಯಾನ್ ವೇಗವಾಗಿ ಚಲಿಸುತ್ತೆ. ಶಾಖವಾಗಿ ಬಹಳ ಕಡಿಮೆ ಶಕ್ತಿಯು ವ್ಯರ್ಥ ಆಗೋದ್ರಿಂದ ಎಲೆಕ್ಟ್ರಾನಿಕ್ ನಿಯಂತ್ರಕಗಳು ಕೂಡ ತಂಪಾಗಿರುತ್ತೆ, ವಿದ್ಯುತ್ ಅನ್ನು ಕೂಡ ಇವು ಉಳಿಸುತ್ತೆ.
1: ಈ ಹೊಸ ವಿನ್ಯಾಸದ ಬಗ್ಗೆ ಗೊತ್ತಾಯ್ತು. ಆದ್ರೆ ನೀವ್ ಹೇಳ್ಬೇಕಾದ್ರೆ ಈ ಟ್ರಯಾಕ್ ಡಯಾಕ್ ಅಂತ ಎಲ್ಲ ಯೂಸ್ ಮಾಡಿದ್ರಲ್ಲ, ಇದು ಹೊಸ ಪದಗಳು. ಈಗ ಈ ಹೊಸ ಪದಗಳನ್ನ ಬಳಸಿದ್ರಲ್ಲ, ಏನು ಹಾಗಂದ್ರೆ?
0: ಈಗ ನಿನ್ಗೆ ಟ್ರಯಾಕ್ ಮತ್ತು ಡಯಾಕ್ ಬಗ್ಗೆ ಹೇಳೋದ್ಕಿಂತ ಮುಂಚೆ ನಾನು ಡಯೋಡ್ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡ್ತೀನಿ, ಆಮೇಲೆ ಟ್ರಯಾಕ್ ಮತ್ತೆ ಡಯಾಕ್ ಬಗ್ಗೆ ತಿಳ್ಕೊಳ್ಳೋಣ.
1: ಆಯ್ತು.
0: ಈ ಡಯೋಡ್ ಒಂದು ಸೆಮಿ ಕಂಡಕ್ಟರ್ ಸಾಧನ. ಇದು ಮುಖ್ಯ ಕೆಲಸ ಏನಪ್ಪ ಅಂದ್ರೆ, ಕೇವಲ ಒಂದೇ ಒಂದು ದಿಕ್ಕಿನಲ್ಲಿ ವಿದ್ಯುತ್ ಹರಿಯುವಂತೆ ನೋಡ್ಕೊಳ್ಳುತ್ತೆ, ಅದ್ರ ಉಲ್ಟಾ ದಿಕ್ಕಿನಲ್ಲಿ ವಿದ್ಯುತ್ ಹರಿಯದಂತೆ ಅದನ್ನ ನಿರ್ಬಂಧಿಸುತ್ತೆ. ಈ ಡಯೋಡ್ ಅನ್ನ ಪಿನ್ ಜಂಕ್ಷನ್ ಬಳಸಿ ತಯಾರಿಸಲಾಗುತ್ತೆ. ಅಂದ್ರೆ ಒಂದು ಬದಿಯಲ್ಲಿ ಪಿ ಮಾದರಿಯ ಸೆಮಿಕಂಡಕ್ಟರ್ ಇಂದ ಡೋಪ್ ಮಾಡಿರ್ತಾರೆ, ಇನ್ನೊಂದು ಬದಿಯಲ್ಲಿ ಎನ್ ಮಾದರಿಯ ಸೆಮಿಕಂಡಕ್ಟರ್ ನಿಂದ ಡೋಪಿಂಗ್ ಅನ್ನ ನಡೆಸಿರ್ತಾರೆ. ಮತ್ತೆ ಈ ಡಯೋಡ್ಗಳಲ್ಲಿ ಎರಡು ಟರ್ಮಿನಲ್ ಇರುತ್ತೆ, ಒಂದನ್ನ ಆನೋಡ್ ಅಂತ ಕರಿತೀವಿ, ಮತ್ತೊಂದನ್ನ ಕ್ಯಾಥೋಡ್ ಅಂತ ಕರಿತೀವಿ. ಆನೋಡ್ಗೆ ನಾವು ಪಾಸಿಟಿವ್ ಬಯಾಸಿಂಗ್ ಮಾಡಿ ಕ್ಯಾಥೋಡ್ ನ ನೆಗೆಟಿವ್ ಬಯಾಸಿಂಗ್ ಮಾಡಿದ್ರೆ ಇದನ್ನ ಫಾರ್ವರ್ಡ್ ಬಯಾಸ್ಡ್ ಅಂತ ಕರಿತೀವಿ. ಅಂದ್ರೆ ಆನೋಡ್ಗೆ ನಾವು ಪಾಸಿಟಿವ್ ವೋಲ್ಟ್ ಕೊಟ್ಟು ಕ್ಯಾಥೋಡ್ ನ ನೆಗೆಟಿವ್ ಅಂದ್ರೆ ಗ್ರೌಂಡ್ ಮಾಡಿದ್ರೆ ಫಾರ್ವರ್ಡ್ ಬಯಾಸ್ ಆಗುತ್ತೆ. ಡಯೋಡ್ ಯಾವಾಗ ಫಾರ್ವರ್ಡ್ ಬಯಾಸ್ ಆಗುತ್ತೋ ಆಗ ಮಾತ್ರ ಕರೆಂಟ್ ಅನ್ನ ಒಂದು ದಿಕ್ಕಿನಲ್ಲಿ ಇಯೋದಕ್ಕೆ ಅನುವು ಮಾಡಿಕೊಡುತ್ತೆ. ಅದೇ ಇದ್ರ ಪೊಲಾರಿಟಿಯನ್ನ ತಿರುಗಿಸಿದಾಗ, ಅಂದ್ರೆ ಆನೋಡ್ಗೆ ನೆಗೆಟಿವ್ ಕೊಟ್ಟು ಕ್ಯಾಥೋಡ್ಗೆ ಪಾಸಿಟಿವ್ ಕೊಟ್ರೆ ಅದು ರಿವರ್ಸ್ಡ್ ಬಯಾಸ್ ಆಗುತ್ತೆ. ರಿವರ್ಸ್ಡ್ ಬಯಾಸ್ ಆದಾಗ ಅದು ಕರೆಂಟ್ ಅನ್ನ ಹರಿಯೋಕೆ ಬಿಡಲ್ಲ, ಅದನ್ನ ನಿರ್ಬಂಧಿಸುತ್ತೆ. ಆದ್ರೆ ಈ ಡಯೋಡ್ಗಳು ಡಿಸಿ ಸರ್ಕ್ಯೂಟ್ ನಲ್ಲಿ ಕೆಲಸ ಮಾಡೋದಕ್ಕೆ ಬಹಳಾನೇ ಉಪಯುಕ್ತ. ಅಂದ್ರೆ ರೆಕ್ಟಿಫೈಯರ್ಗಳಲ್ಲಿ, ರೆಗ್ಯುಲೇಟರ್ಗಳಲ್ಲಿ, ಡಿಸಿ ರೆಗ್ಯುಲೇಟರ್ ಇರುತ್ತಲ್ಲ ಅದರಲ್ಲಿ ತುಂಬಾನೇ ಉಪಯೋಗ. ಯಾಕಂದ್ರೆ ನಮಗೆ ಇರುವಂತದ್ದು ಎಲ್ಲವೂ ಕೂಡ ಎಸಿ ಸಿಗ್ನಲ್, ಆದ್ರೆ ನಮ್ಮ ಬಹುತೇಕ ಎಲೆಕ್ಟ್ರಾನಿಕ್ಗಳು ಕೆಲಸ ಮಾಡೋದು ಡಿಸಿ ಸಿಗ್ನಲ್. ಹಾಗಾಗಿ ಆ ಎಸಿಯನ್ನ ಡಿಸಿ ಆಗಿ ಪರಿವರ್ತನೆ ಮಾಡೋದಕ್ಕೆ ನಾವು ಈ ಡಯೋಡ್ಗಳನ್ನ ಬಳಸಬಹುದು. ಯಾಕಂದ್ರೆ ಇದು ಒಂದು ಸೈಕಲ್ ನಲ್ಲಿ ಮಾತ್ರ ಹರಿಯೋದಿಕ್ಕೆ ಅನುವು ಮಾಡಿಕೊಡುತ್ತೆ, ಇನ್ನೊಂದು ಸೈಕಲ್ ನಲ್ಲಿ ರಿವರ್ಸ್ ಬಯಾಸ್ ಆಗುತ್ತಲ್ಲ, ಆಗ ಹರಿಯೋದಿಕ್ಕೆ ಬಿಡಲ್ಲ. ಹಾಗಾಗಿ ಇದು ಡೈರೆಕ್ಟ್ ಕರೆಂಟ್ ಅಂದ್ರೆ ಡಿಸಿ ಅನ್ನ ಸಪ್ಲೈ ಮಾಡುತ್ತೆ. ಈಗ ಟ್ರಯಾಕ್ ಏನು ಅಂತ ನೋಡೋಣ. ಈ ಟ್ರಯಾಕ್ ಮತ್ತು ಡಯಾಕ್ ಇವೆರಡೂ ಕೂಡ ಸೆಮಿ ಕಂಡಕ್ಟರ್ ಸ್ವಿಚಿಂಗ್ ಡಿವೈಸಸ್, ಅಂದ್ರೆ ಸ್ವಿಚಿಂಗ್ ಆನ್ ಆಫ್ ಕೆಲಸಕ್ಕಾಗಿ ಇದನ್ನ ಬಳಸೋದು. ಆಯ್ತಾ? ಮುಖ್ಯವಾಗಿ ಇವನ್ನ ಫ್ಯಾನ್ ರೆಗ್ಯುಲೇಟರ್ಗಳಲ್ಲಿ, ಲೈಟ್ ಡಿಮ್ಮರ್ಗಳಲ್ಲಿ, ಹೀಟ್ ನಿಯಂತ್ರಕಗಳಲ್ಲಿ, ಮತ್ತೆ ಮೋಟಾರ್ ವೇಗವನ್ನ ನಿಯಂತ್ರಿಸೋದಿಕ್ಕೆ. ಈ ರೀತಿ ಎಸಿ ವಿದ್ಯುತ್ ನಿಯಂತ್ರಣ ಸರ್ಕ್ಯೂಟ್ ಅಲ್ಲಿ ಇದನ್ನ ಬಳಸ್ತೀವಿ. ಡಯೋಡ್ ನ ಡಿಸಿಯಲ್ಲಿ, ಟ್ರಯಾಕ್ ಮತ್ತು ಡಯಾಕ್ ನ ಎಸಿಯಲ್ಲಿ. ಎಸಿ ವಿದ್ಯುತ್ ಎಷ್ಟು ಲೋಡ್ ಅನ್ನ ತಲುಪುತ್ತೆ ಅನ್ನುವ ಆಧಾರದ ಮೇಲೆ ಇದು ನಿಯಂತ್ರಣ ಮಾಡೋದಿಕ್ಕೆ ಸಹಾಯವನ್ನ ಮಾಡುತ್ತೆ. ಟ್ರಯಾಕ್ ಇದರ ಪೂರ್ಣ ರೂಪ ಏನಂದ್ರೆ ಟ್ರಯೋಡ್ ಫಾರ್ ಆಲ್ಟರ್ನೇಟಿಂಗ್ ಕರೆಂಟ್, ಅಥವಾ ಆಲ್ಟರ್ನೇಟಿಂಗ್ ಕರೆಂಟ್ ಟ್ರಯೋಡ್ ಅನ್ನೋದು ಈ ಟ್ರಯಾಕ್ ನ ಪೂರ್ಣ ರೂಪ. ಈ ಟ್ರಯಾಕ್ ಏನ್ ಮಾಡುತ್ತೆ, ಎರಡೂ ದಿಕ್ಕಿನಲ್ಲಿ ಕರೆಂಟ್ ಅನ್ನ ಹರಿಯೋದಿಕ್ಕೆ ಸಹ ಮಾಡುವಂತಹ ಒಂದು ಎಲೆಕ್ಟ್ರಾನಿಕ್ ಸ್ವಿಚ್. ಇದರಲ್ಲಿ ಮುಖ್ಯವಾಗಿ ಮೂರು ಟರ್ಮಿನಲ್ ಇರುತ್ತೆ. ಅಲ್ಲಿ ಬರೀ ಕ್ಯಾಥೋಡ್ ಆನೋಡ್ ಇತ್ತು, ಇಲ್ಲಿ ಮೇನ್ ಟರ್ಮಿನಲ್ 1, ಮೇನ್ ಟರ್ಮಿನಲ್ 2 ಮತ್ತು ಗೇಟ್ ಅನ್ನುವಂತ ಮೂರು ಟರ್ಮಿನಲ್ ಗಳಿದೆ. ಈ ಗೇಟ್ ಟರ್ಮಿನಲ್ಗೆ ನಾವು ಸಣ್ಣ ಪ್ರಮಾಣದ ಟ್ರಿಗರಿಂಗ್ ಕರೆಂಟ್ ಅನ್ನ ಹಾಕ್ದಾಗ ಟ್ರಯಾಕ್ ಆನ್ ಆಗುತ್ತೆ. ಈ ಕರೆಂಟ್ ಅನ್ನ ಕೊಡದೋದ್ರೆ ಟ್ರಯಾಕ್ ಆಫ್ ಆಗೇ ಇರುತ್ತೆ. ನಾವ್ ಯಾವಾಗ ಟ್ರಿಗರಿಂಗ್ ಕರೆಂಟ್ ಅನ್ನ ಗೇಟ್ಗೆ ಪೂರೈಸ್ತೀವೋ ಈ ಟ್ರಯಾಕ್ ಆನ್ ಆಗಿ ಕರೆಂಟ್ ಅನ್ನ ಮೇನ್ ಟರ್ಮಿನಲ್ 1 ಇಂದ ಮೇನ್ ಟರ್ಮಿನಲ್ 2ಗೆ ಹರಿಯುವಂತೆ ಮಾಡುತ್ತೆ. ಒಂದು ಬಾರಿ ಇದು ಪ್ರಚೋದನೆಗೊಂಡ್ರೆ ನಂತರ ಕರೆಂಟ್ ನೈಸರ್ಗಿಕವಾಗಿ ಶೂನ್ಯಕ್ಕೆ ಇಳಿಯುವವರೆಗೂ ಅದು ತನ್ನ ಕೆಲಸವನ್ನ ಮಾಡ್ತಾನೆ ಇರುತ್ತೆ. ಆಯ್ತಾ, ಪ್ರತಿ ಎಸಿ ಸೈಕಲ್ ನಲ್ಲೂ ಕೂಡ ಒಂದು ಪಾಯಿಂಟ್ ಅಂತ ಇರುತ್ತೆ. ಯಾವ ಪಾಯಿಂಟ್ ನಲ್ಲಿ ಟ್ರಯಾ ಪ್ರಚೋದನೆ ಆಗುತ್ತೆ ಅನ್ನುವ ಆಧಾರದ ಮೇಲೆ ನಾವು ಸಾಧನಕ್ಕೆ ಎಷ್ಟು ವೋಲ್ಟೇಜ್ ಕೊಡ್ಬೋದು ಅಥವಾ ಎಷ್ಟು ವಿದ್ಯುತ್ ಸಪ್ಲೈ ಆಗ್ಬೇಕನ್ನೋದನ್ನ ನಿಯಂತ್ರಣ ಮಾಡ್ತೀವಿ. ಈ ಎಲೆಕ್ಟ್ರಾನಿಕ್ ಫ್ಯಾನ್ ನಿಯಂತ್ರಕಗಳು ಅಂದ್ರೆ ಫ್ಯಾನ್ ರೆಗ್ಯುಲೇಟರ್ ಆಗಿರ್ಬೋದು, ಅದರಲ್ಲಿ ಫ್ಯಾನ್ ವೇಗವನ್ನ ನಿಯಂತ್ರಿಸೋದಿಕ್ಕೆ, ಹಾಗೆ ಲೈಟ್ ಡಿಮ್ಮರ್ಗಳಾಗಿರ್ಬೋದು ಅಂದ್ರೆ ಒಂದು ಬಲ್ಬ್ ನ ಹೊಳಪನ್ನ ನಿಯಂತ್ರಿಸೋದಿಕ್ಕೆ ಎಲ್ಲ ಕಡೆ ಇದನ್ನ ಬಳಸ್ತೀವಿ.
1: ಈಗ ಟ್ರಯಾಕ್ ಬಗ್ಗೆ ಗೊತ್ತಾಯ್ತು, ಇನ್ನ ಡಯಾಕ್ ಅಂತ ಹೇಳಿದ್ರಲ್ಲ, ಇದೇನ್ ಮಾಡುತ್ತೆ, ಇದ್ರ ಕೆಲಸ ಏನು?
0: ಈ ಡಯಾಕ್ ನ ಫುಲ್ ಫಾರ್ಮ್ ಅಂತ ಹೇಳಿದ್ರೆ ಡಯೋಡ್ ಫಾರ್ ಆಲ್ಟರ್ನೇಟಿಂಗ್ ಕರೆಂಟ್. ಇದರ ಕೆಲಸ ಏನಂದ್ರೆ, ಈಗ ಟ್ರಯಾಕ್ ಆನ್ ಆಗಿ ಕರೆಂಟ್ ಅನ್ನ ಹರಿಯೋದಿಕ್ಕೆ ಎರಡು ದಿಕ್ಕಿನಲ್ಲೂ ಕೂಡ ಸಹಾಯ ಮಾಡುತ್ತಲ್ವಾ, ಆ ಟ್ರಯಾಕ್ ತನ್ನ ಕೆಲಸವನ್ನ ಮಾಡುವಂತೆ ಮಾಡೋದೇ ಈ ಡಯಾಕ್.
1: ಓ, ಇದು ಬೂಸ್ಟ್ ತರ.
0: ಇಲ್ಲಿ ಆ ಒಂದು ಕಾರಣಕ್ಕೆ ಉಪಯೋಗಿಸ್ತಾರೆ ಟ್ರಯಾಕ್ ಮತ್ತೆ ಡಯಾಕ್ ಎರಡನ್ನು ಕೂಡ. ಆಯ್ತಾ, ಇನ್ನು ಡಯಾಕ್ ಕೂಡ ಎರಡೂ ದಿಕ್ಕಿನಲ್ಲಿ ವಿದ್ಯುತ್ ಅನ್ನ ಹರಿಯೋದಿಕ್ಕೆ ಅನುವು ಮಾಡಿ ಕೊಡುತ್ತೆ. ಮತ್ತೆ ಇದಲ್ಲೂ ಅಷ್ಟೇ, ಒಂದು ಕಂಡೀಷನ್ ಇದೆ. ಈ ಡಯಾಕ್ ಯಾವಾಗ ಕೆಲಸ ಮಾಡೋಕ್ ಸ್ಟಾರ್ಟ್ ಮಾಡುತ್ತೆ ಅಂದ್ರೆ, ಮೊದಲಿಗೆ ನಾವು ಸ್ವಲ್ಪ ಮಟ್ಟದ ವೋಲ್ಟೇಜ್ ಅನ್ನ ಅದಕ್ಕೆ ಕೊಡ್ತೀವಿ. ಆ ವೋಲ್ಟೇಜ್ ಒಂದು ನಿರ್ದಿಷ್ಟ ಮೌಲ್ಯವನ್ನ ತಲುಪಬೇಕು. ಆ ನಿರ್ದಿಷ್ಟ ಮೌಲ್ಯವನ್ನ ತಲುಪದಾಗ ಮಾತ್ರ ಡಯಾಕ್ ಆನ್ ಆಗೋದು, ಆಮೇಲೆ ಅದು ಟ್ರಯಾಕ್ ನ ಆನ್ ಮಾಡೋದು. ಈ ಒಂದು ನಿರ್ದಿಷ್ಟ ಮಟ್ಟವನ್ನ ಬ್ರೇಕ್ ಓವರ್ ವೋಲ್ಟೇಜ್ ಅಂತ ಹೇಳಿ ಕರೀತಾರೆ. ನಾವು ಅಪ್ಲೈ ಮಾಡಿರುವಂತಹ ವೋಲ್ಟೇಜ್ ಬದಲಾಗ್ತಾ ಬ್ರೇಕ್ ಓವರ್ ವೋಲ್ಟೇಜ್ ತಲುಪಿದಾಗ, ಅದನ್ನ ದಾಟಿದ ನಂತರ ಡಯಾಕ್ ಟ್ರಯಾಕ್ ಅನ್ನ ಆನ್ ಮಾಡುತ್ತೆ. ಅಂದ್ರೆ ಈ ಡಯಾಕ್ ಏನ್ ಮಾಡುತ್ತೆ ಅಂದ್ರೆ, ಒಂದು ಶಾರ್ಪ್ ಪಲ್ಸ್, ತೀಕ್ಷ್ಣವಾದಂತ ಪಲ್ಸ್ನ ಟ್ರಯಾಕ್ ನ ಗೇಟಿಗೆ ಕಳಿಸುತ್ತೆ. ಅದ್ರ ಸಹಾಯದಿಂದ ಟ್ರಯಾಕ್ ಅನ್ನ ಆನ್ ಮಾಡುತ್ತೆ. ಇದರಿಂದ ಒಂದು ಎಸಿ ಸೈಕಲ್ ನ ಎರಡೂ ಭಾಗಗಳಲ್ಲಿ ಟ್ರಯಾಕ್ ಸಾಗವಾಗಿ ಕೆಲಸ ಮಾಡೋದಕ್ಕೆ ಸಹಾಯವನ್ನ ಮಾಡುತ್ತೆ.
1: ಈಗ ಟ್ರಯಾಕ್ ಬಗ್ಗೆ, ಡಯಾಕ್ ಬಗ್ಗೆ, ಎರಡರ ಬಗ್ಗೆನೂ ತಿಳ್ಕೊಂಡಾಯ್ತು. ಈಗ ಈ ಟ್ರಯಾಕ್ ಮತ್ತೆ ಡಯಾಕ್ ಒಟ್ಟಿಗೆ ಸೇರ್ಬಿಟ್ಟು ಹೆಂಗ್ ಕೆಲಸ ಮಾಡ್ತವೆ ಅಂತ ಹೇಳಿ.
0: ಸರಿ, ಈ ಡಯಾಕ್ ಅನ್ನೋದು ನಾನು ಆಗ್ಲೇ ಹೇಳಿದ್ನಲ್ಲ, ಒಂದು ಟ್ರಿಗರಿಂಗ್ ಡಿವೈಸ್ ಆಗಿ ಕೆಲಸ ಮಾಡುತ್ತೆ, ಅಂದ್ರೆ ಟ್ರಯಾಕ್ ನ ಟ್ರಿಗರ್ ಮಾಡೋದು. ಇನ್ನು ಈ ಟ್ರಯಾಕ್ ಬಂದು ಇದೇ ಬಹು ಮುಖ್ಯವಾದಂತದ್ದು, ಇದೇ ಆ ಎಸಿ ಪವರ್ ಕಂಟ್ರೋಲ್ ಸ್ವಿಚ್ ಆಗಿ ಕೆಲಸ ಮಾಡ್ತಿರೋದು. ಈಗ ನೋಡು, ಫ್ಯಾನ್ ರೆಗ್ಯುಲೇಟರ್ ಸರ್ಕ್ಯೂಟ್ ನಲ್ಲಿ ಕೆಪಾಸಿಟರ್ ಇರುತ್ತೆ. ಪ್ರತಿಯೊಂದು ಎಸಿ ಸೈಕಲ್ ನಲ್ಲೂ ಈ ಒಂದು ಕೆಪಾಸಿಟರ್ ನಿಧಾನವಾಗಿ ಚಾರ್ಜ್ ಆಗುತ್ತೆ. ಯಾವಾಗ ಕೆಪಾಸಿಟರ್ ವೋಲ್ಟೇಜ್ ಬ್ರೇಕ್ ಓವರ್ ವೋಲ್ಟೇಜ್ ಅನ್ನ ತಲುಪುತ್ತೋ, ಯಾಕಂದ್ರೆ ನಾವೊಂದು ವೋಲ್ಟೇಜ್ ಅಪ್ಲೈ ಮಾಡಿರ್ತೀವಿ, ಬಟ್ ಬ್ರೇಕ್ ಓವರ್ ವೋಲ್ಟೇಜ್ ಅನ್ನ ತಲುಪಿದಾಗ ಮಾತ್ರ ಡಯಾಕ್ ಕಂಡಕ್ಷನ್ ನ ಶುರು ಮಾಡಿ ಡಯಾಕ್ ಆನ್ ಆಗುತ್ತೆ. ಡಯಾಕ್ ಯಾವಾಗ ಆನ್ ಆಗುತ್ತೋ ಅವಾಗ ಒಂದು ಶಾರ್ಪ್ ಪಲ್ಸ್ ಅನ್ನ ಟ್ರಯಾಕಿನ ಗೇಟಿಗೆ ನೀಡುತ್ತೆ. ಟ್ರಯಾಕಿನ ಗೇಟಿಗೆ ನೀಡಿದಾಗ ಅದೇನ್ ಮಾಡುತ್ತೆ, ಟರ್ಮಿನಲ್ ಒನ್ ಇಂದ ಮೇನ್ ಟರ್ಮಿನಲ್ ಟೂಗೆ ಕರೆಂಟ್ ಹರಿಯುವಂತೆ ಮಾಡುತ್ತೆ. ಈ ಟ್ರಯಾಕ್ ಇನ್ನುಳಿದ ಎಸಿ ಸೈಕಲ್ಗೆ ಸಂಪೂರ್ಣವಾಗಿ ಆನ್ ಆಗಿರುತ್ತೆ. ಈಗ ಇಲ್ಲಿ ವೇಗವನ್ನ ಹೇಗ್ ಕಂಟ್ರೋಲ್ ಮಾಡ್ತಾರೆ ಅಂದ್ರೆ, ಕೆಪಾಸಿಟರ್ ಪ್ರತಿ ಎಸಿ ಸೈಕಲ್ ಅಲ್ಲೂ ಚಾರ್ಜ್ ಆಗುತ್ತೆ ಅಂತ ಹೇಳ್ದೆ ನಾನು ಅಲ್ವಾ. ಆ ಒಂದು ಚಾರ್ಜಿಂಗ್ ಟೈಮ್ ನ ರೆಸಿಸ್ಟರ್ ಉಪಯೋಗಿಸ್ಕೊಂಡು ನಾವು ನಿಯಂತ್ರಿಸಬಹುದು. ಈ ರೀತಿ ನಿಯಂತ್ರಣ ಮಾಡೋದ್ರಿಂದ ಆ ಫ್ಯಾನಿಗೆ ಎಷ್ಟು ಪವರ್ ಸಪ್ಲೈ ಹೋಗುತ್ತೆ ಅನ್ನೋದನ್ನು ನಿಯಂತ್ರಿಸಬಹುದು. ಅದ್ರ ಮೂಲಕ ಅದ್ರ ವೇಗವನ್ನು ನಾವು ನಿಯಂತ್ರಣ ಮಾಡಬಹುದು. ಈ ರೀತಿಯಾಗಿ ಇದು ಕೆಲಸ ಮಾಡ್ತಾ ನಿಯಂತ್ರಣವನ್ನ ಮಾಡುತ್ತೆ. ಮುಖ್ಯವಾಗಿ ಎಸಿ ಸರ್ಕ್ಯೂಟ್ ಗಳಲ್ಲಿ ಈ ಡಯೋಡ್ ನ ಮಿತಿ ಏನಿತ್ತು, ಡಯೋಡ್ ಕೇವಲ ಒಂದು ಸೈಕಲ್ ನಲ್ಲಿ ಕಂಡಕ್ಟ್ ಮಾಡುತ್ತೆ, ಡಿಸಿಗೆ ಸೂಕ್ತ, ಆ ಒಂದು ಮಿತಿಯನ್ನ ಈ ಡಯಾಕ್ ಮತ್ತು ಟ್ರಯಾಕ್ ಓವರ್ಕಮ್ ಮಾಡಿದೆ, ಹಾಗಾಗಿ ಇದನ್ನ ವಿನ್ಯಾಸವನ್ನ ಮಾಡಿದ್ದಾರೆ.
1: ಸೂಪರ್. ಹಾಗಾದ್ರೆ ಇವೆರಡು ಒಟ್ಟಿಗೆ ಸೇರಿ ಫ್ಯಾನ್ ರೆಗ್ಯುಲೇಟರ್ ಅದರೊಳಗಿರೋ ಮೋಟರ್ ಹೇಗ್ ಕೆಲಸ ಮಾಡ್ಬೇಕು ಅನ್ನೋದನ್ನ ನಿಯಂತ್ರಣ ಮಾಡುತ್ತೆ.
0: ಹೌದು.
1: ಈಗ ನೋಡಿ, ನಮಗೆ ಶೆಕೆನೂ ಕಡಿಮೆ ಆಯ್ತು ಈ ಫ್ಯಾನ್ ಇಂದ, ಹಾಗೇನೆ ಅದರಲ್ಲಿ ಏನ್ ಕೆಲಸಗಳು ನಡೆಯುತ್ತೆ ಅಂತಾನೂ ಗೊತ್ತಾಯ್ತು.
0: ಹೌದು, ಈ ಫ್ಯಾನ್ ನಿಯಂತ್ರಕ ಏನಿದೆ ಅದು ವಿದ್ಯುತ್ ಸರಬರಾಜು ಮತ್ತು ಮೋಟಾರ್ ಇವೆರಡರ ನಡುವೆ ನಿಯಂತ್ರಕವಾಗಿ ಕಾರ್ಯನಿರ್ವಹಿಸುತ್ತೆ. ಇದು ಮೋಟಾರ್ ವೇಗವು ಸರಾಗವಾಗಿ ಬದಲಾಗೋ ರೀತಿಯಲ್ಲಿ ವೋಲ್ಟೇಜ್, ಕರೆಂಟ್ ಮತ್ತೆ ವಿದ್ಯುತ್ ಹರಿವನ್ನ ಸರಿ ಹೊಂದಿಸುತ್ತೆ. ಅದಕ್ಕಾಗಿ ನಾವು ಈ ನಿಯಂತ್ರಕ ನಾಬ್ ಅನ್ನ ತಿರುಗಿಸೋದ್ರಿಂದ ಫ್ಯಾನ್ ವೇಗವು ಕ್ರಮೇಣವಾಗಿ ನಾವ್ ಯಾವ ದಿಕ್ಕಲ್ಲಿ ತಿರುಗಿಸ್ತೀವೋ ಅದಕ್ಕೆ ತಕ್ಕಂಗೆ ಕಡಿಮೆ ಅಥವಾ ಹೆಚ್ಚಾಗುತ್ತೆ.
2: ಇದುವರೆಗೆ ಮಾಹಿತಿ ಮತ್ತು ತಂತ್ರಜ್ಞಾನ ಕುರಿತ ಇನ್ಫೋಟೆಕ್ ಪ್ರಸಾರವಾಯಿತು.

ಸರ್ವ ಜೀವಿಗಳ ಪ್ರಾಣ ಸ್ವರೂಪ ಗಾಳಿ. ಶರೀರಂ ಹಿ ವಿನಾ ವಾಯುಂ ಸಮತಾಂ ಯಾತಿ ದಾರುಭಿ. ವಾಯುವಿನ ಸಂಚಾರವಿಲ್ಲದ ದೇಹ ಕಟ್ಟಿಗೆಗೆ ಸಮಾನ ಎಂದಿದೆ ವಾಲ್ಮೀಕಿ ರಾಮಾಯಣ. ಮಲಿನ ಮತ್ತು ವಿಷಯುಕ್ತ ಗಾಳಿಯಿಂದ ಉಂಟಾಗುವ ದುಷ್ಪರಿಣಾಮಗಳು ಹಲವು. ವಾಹನಗಳು ಮತ್ತು ಕಾರ್ಖಾನೆಗಳು ಹೊರಸೂಸುವ ಹೊಗೆಯಿಂದ ಜೀವಿಗಳ ಶ್ವಾಸಕೋಶ ಮತ್ತು ಉಸಿರಾಟದ ಮೇಲೆ ತೀವ್ರತರದ ಪರಿಣಾಮಗಳುಂಟಾಗುತ್ತವೆ. ವಾಯುಮಾಲಿನ್ಯ ತಡೆಯಿರಿ, ಪರಿಸರ ಉಳಿಸಿರಿ, ಇದು ವಿಶ್ವಸಂಸ್ಥೆಯ ಘೋಷಣೆ. ಮರಗಿಡ ಬೆಳೆಸಿ, ಜೀವಸಂಕುಲ ಉಳಿಸಿ, ಅಂತರ್ಜಲ ಹೆಚ್ಚಿಸಿ, ಪರಿಸರ ಉಳಿಸಿ.

0: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
1: ನಿನಗೆ ಬೇರೆ ಹೆಸರು ಬೇಕೇ?
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
1: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
0: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
1: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈಮಾನಿ.

0: ಮನುಷ್ಯ ಯಾವ ಬಂಧನದಿಂದ ತಪ್ಪಿಸಿಕೊಂಡರೂ ಕಾನೂನಿನ ಬಂಧನದಿಂದ ತಪ್ಪಿಸಿಕೊಳ್ಳಲಾರ. ಆದ್ದರಿಂದ ಕಾನೂನಿನ ಪರಿಚಯ ಸುಗಮ ಬದುಕಿಗೆ ಅನಿವಾರ್ಯ. ಕಾನೂನನ್ನು ಪರಿಚಯ ಮಾಡಿಕೊಳ್ಳುವುದು ಅತ್ಯಗತ್ಯ. ಕಾನೂನು ತಿಳಿದಿಲ್ಲ ಎನ್ನುವುದು ಅಕ್ಷಮ್ಯ.
1: ನೀರಿನ ಸಂರಕ್ಷಣೆ ಎಲ್ಲರ ಹೊಣೆ. ಗಿಡ ಮರ ಬೆಳೆಸಿ ಅಂತರ್ಜಲ ಉಳಿಸಿ. ನೀರನ್ನು ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಬಳಸಿ ನಾಳೆಗಾಗಿ ಉಳಿಸಿ.
2: ನಮ್ಮ ಮುಂದಿನ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ.

65 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಕಂಪನಾಂಕ 103.5 ಮೆಗಾಹರ್ಟ್ಸ್ ಮತ್ತು 101.4 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ನಾಳಿನ ಪ್ರಸಾರ ಕಾರ್ಯ ಬೆಳಿಗ್ಗೆ 5:55 ಪ್ರಾರಂಭವಾಗುವುದು. ಈಗ ವೇಳೆ 11:10:20. ಆತ್ಮೀಯ ಕೇಳುಗರಿಗೆಲ್ಲ ಅರ್ಪಿತಾ ನಾಯರ್ ಮಾಡುವ ನಮಸ್ಕಾರಗಳು. ಶುಭರಾತ್ರಿ. ಜೈ ಹಿಂದ್.